ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಖುಷಿಯಾಗಿರಲಿ, ಈ ದಿನ ಒಳಿತಾಗಿರಲಿ. ಇಂದು 2026 ಆಗಸ್ಟ್ 18 ತಾರೀಕು ಮಂಗಳವಾರ. ಶ್ರೀಶುಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಶ್ರಾವಣ ಮಾಸ. ಯೋಗ, ಶಿವ, ಕರ್ಣ, ಕೌಲವ, ಸೌರಸಿಂಹ. ಈ ದಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಇಂದು ಮಂಗಳ ಗೌರಿ ವ್ರತದ ಬಗ್ಗೆ ಆರ್ಜಿ ಶ್ವೇತಾ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜಿ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 7:45 ದಿನೇಶ್ ಹೊಸನಗರ ಇವರು ನಡೆಸಿಕೊಡುವ ಒಗಟುಗಳು. ಬೆಳಗ್ಗೆ 8:00 ದಿನದ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇಂದು ಪ್ರಕೃತಿಯ ಪ್ರಾಮುಖ್ಯತೆ ಬಗ್ಗೆ ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಆರ್ಜೆ ರಕ್ಷಿತಾ ಹೊಳ್ಳರವರು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು. ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇಂದು ಸಂತೋಷ್ ಬಿದರಗಡ್ಡೆರವರು ಕುವೆಂಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕರೆ ಮಾಡಿ ಮಾತನಾಡಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎಂದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇದರಲ್ಲಿ ಉಂಡೆಗಳ ಬಗ್ಗೆ ನಾಗೇಶ್ ರವರು ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾ ಪೆರಾಜೆ, ಕನ್ನಡ ಇಂಗ್ಲಿಷ್ ಕಲಿಯಿರಿ ವಿಜಯ ಹೆಚ್ಎಸ್ ಇವರಿಂದ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ಕುತೂಹಲ ಮೂಡಿಸುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಚಾರ್ಜಿಂಗ್ ಬ್ಯಾಟರಿ ಕುರಿತು ಇಂಟ್ರೆಸ್ಟ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಇದರಲ್ಲಿ ಸಂಪೂರ್ಣ ಸರ್ಜಿಕಲ್ ಪಾರ್ಟ್ 1 ಬಗ್ಗೆ ಅರ್ಪಿತಾ ಮಾಹಿತಿ ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಕುರಿತಾದ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:35 ಆವಿಷ್ ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳರವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಹಾಗೂ ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ರಾತ್ರಿ 8:30ರಿಂದ ಡಯಟ್ ಸಂಸ್ಥೆಯ ಜೊತೆಗೆ ರೂಪಿಸಿದ ವಿದ್ಯಾಪ್ರವೇಶ, ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಹೊರಗೆ ಹಿಡ್ಕೊಂಡಿರುವ ತಂಗಾಳಿ, ಮಂಜಿನ ಹನಿಗಳು, ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನ ಸಿಂಗಾರ, ಇದೆಲ್ಲವೂ ಯಾವುದರ ಆಗಮನದ ಸೂಚನೆ ಅಂತ ಗೊತ್ತಾ? ಹೌದು, ಭಕ್ತರ ನೆಚ್ಚಿನ ಸಡಗರ ಸಂಭ್ರಮದ ಪವಿತ್ರ ಶ್ರಾವಣ ಮಾಸ ನಮ್ಮ ಮನೆ ಬಾಗಿಲಿಗೆ ಬಂದಾಯ್ತು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ದಿನದ ವಿಶೇಷತೆ ಏನ್ ಗೊತ್ತಾ? ಈ ಪವಿತ್ರ ಮಾಸದ ಮೊದಲ ಮಂಗಳವಾರ. ಹೌದು, ನಮ್ಮ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಅಂತಂದ್ರೆ ಅದು ಹಬ್ಬಗಳ ಸಾಲು, ವ್ರತಗಳ ಕಾಲ. ಅದರಲ್ಲೂ ಶ್ರಾವಣ ಮಾಸದ ಮಂಗಳವಾರಗಳು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ದಿನಗಳು. ಮುತ್ತೈದೆಯರು ಶ್ರಾವಣ ಮಂಗಳವಾರದಂದು ತಾಯಿ ಮಂಗಳಗೌರಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೆ. ಈ ಮಂಗಳಗೌರಿ ವ್ರತದ ಮಹತ್ವ ಏನ್ ಗೊತ್ತಾ? ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳಿಂದ ಹಿಡಿದು ಮನೆಯ ಹಿರಿಯರವರೆಗೂ ಎಲ್ಲರೂ ಅಖಂಡ ಸೌಭಾಗ್ಯಕ್ಕಾಗಿ, ಕುಟುಂಬದ ಕ್ಷೇಮಕ್ಷಮತೆಗಾಗಿ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ತಾಯಿ ಪಾರ್ವತಿಯ ಸ್ವರೂಪಳಾದ ಮಂಗಳಗೌರಿಯನ್ನು ಆರಾಧಿಸುವ ದಿನವಿದು. ಇವತ್ತು ಬೆಳಗ್ಗೆಯಿಂದಲೇ ಮನೆಯ ಮುಂಭಾಗದಲ್ಲಿ ಬಿಡಿಸಿದ ಸುಂದರವಾದ ರಂಗೋಲಿ, ಮನೆಯಲ್ಲಿ ಉರಿಯುವ ದೀಪದ ಬೆಳಕು, ಅರಿಶಿನ ಕುಂಕುಮದ ಪರಿಮಳ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿಯನ್ನ ನೀಡುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಜೀವನದ ಓಟದಲ್ಲಿ ನಾವೆಲ್ಲರೂ ಎಷ್ಟೇ ಬ್ಯುಸಿಯಾಗಿದ್ದರೂ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಇಂತಹ ಹಬ್ಬಗಳು, ವ್ರತಗಳು ನಮಗೆ ಒಂದು ಅವಕಾಶ ಮಾಡಿಕೊಡುತ್ತವೆ. ಇವತ್ತು ನಿಮ್ಮ ಮನೆಯಲ್ಲೂ ಪೂಜೆ ಪುನಸ್ಕಾರಗಳ ಸಡಗರ ಇರುತ್ತೆ ಅಲ್ವಾ? ಕೆಲಸಕ್ಕೆ ಹೊರಡುವ ಮುನ್ನ ಆ ತಾಯಿ ಮಂಗಳಗೌರಿಯ ಕೃಪೆ ನಿಮ್ಮ ಮೇಲೂ ಹಾಗೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರಲಿ. ದಿನದ ಕೆಲಸವನ್ನು ಸಕಾರಾತ್ಮಕ ಯೋಚನೆಗಳೊಂದಿಗೆ ಆರಂಭಿಸಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಸುಂದರವಾದ ಶ್ರಾವಣದ ಮೊದಲ ಮಂಗಳವಾರವನ್ನು ಸಕಾರಾತ್ಮಕದೊಂದಿಗೆ ಸ್ವಾಗತಿಸೋಣ. ನಿಮ್ಮ ದಿನವು ಮಂಗಳಕರವಾಗಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶ್ರಾವಣ ಬಂತು ಅಂತಂದ್ರೆ ಸಾಕು, ನಮ್ಮ ಮನೆಗಳಲ್ಲಿ ಸಂಭ್ರಮವೋ ಸಂಭ್ರಮ. ಅದರಲ್ಲೂ ನಮ್ಮ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಶ್ರಾವಣ ಮಂಗಳವಾರ ಅಂತಂದ್ರೆ ಅದೆಷ್ಟು ವಿಶೇಷ ಗೊತ್ತಾ? ಹಾಗಾದ್ರೆ ಈ ಮಂಗಳ ಗೌರಿ ವ್ರತದ ವಿಶೇಷತೆ ಏನು, ಹೆಣ್ಣು ಮಕ್ಕಳು ಇದನ್ನು ಹೇಗೆ ಸಿದ್ಧಪಡಿಸ್ಕೊಳ್ತಾರೆ ಮತ್ತು ಇದರ ಹಿಂದೆ ಇರುವ ಆ ಸುಂದರ ಕಥೆ ಏನು ಅನ್ನೋದನ್ನ ನಾವೀಗ ತಿಳಿಯೋಣ. ನಮ್ಮ ಸಂಸ್ಕೃತಿಯಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಂದ್ರೆ ಶಕ್ತಿ ಸ್ವರೂಪಿಣಿ. ತಾಯಿ ಮಂಗಳ ಗೌರಿಯನ್ನು ಆರಾಧಿಸುವುದರಿಂದ ಹೆಣ್ಣು ಮಕ್ಕಳಿಗೆ ಸಿಗುವ ಫಲಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಖಂಡ ಸೌಭಾಗ್ಯ ಮತ್ತು ದಾಂಪತ್ಯ ಸುಖವಾಗಿರಲಿ ಅಂತ ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಮತ್ತು ದಾಂಪತ್ಯದಲ್ಲಿ ಅನ್ಯೂನ್ಯತೆ ಹೆಚ್ಚಲಿ ಎಂದು ಈ ವ್ರತ ಮಾಡ್ತಾರೆ. ಹಾಗೆ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗೆ ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ಮನೋಸ್ಥೈರ್ಯ ಸಿಗುತ್ತೆ. ಅಂದ್ರೆ ಹೆಣ್ಣಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಬೇಕಾದ ಧೈರ್ಯ, ತಾಳ್ಮೆ ಹಾಗೂ ಪ್ರೀತಿಯ ಗುಣಗಳನ್ನು ತಾಯಿ ಕರುಣಿಸುತ್ತಾಳೆ. ಇನ್ನು ಈ ವ್ರತವನ್ನು ಆಚರಿಸುವುದಕ್ಕೆ ಹೆಣ್ಣು ಮಕ್ಕಳು ಮಾಡುವ ತಯಾರಿ ಹೇಗಿರುತ್ತೆ ಗೊತ್ತಾ? ಸೋಮವಾರದ ಸಂಜೆನೇ ಮನೆ ಒರೆಸ್ಕೊಂಡು ಶುದ್ಧ ಮಾಡಿ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ಸಿದ್ಧಪಡಿಸ್ಕೊಳ್ತಾರೆ. ಮಂಟಪ ಅಲಂಕಾರ ಮಾಡ್ತಾರೆ. ಬಾಳೆ ಕಂಬಗಳಿಂದ, ಮಾವಿನ ಎಲೆಯ ತೋರಣಗಳಿಂದ ಮತ್ತು ಬಣ್ಣ ಬಣ್ಣದ ಹೂವುಗಳಿಂದ ಸುಂದರವಾದ ಮಂಟಪವನ್ನ ಸಿದ್ಧಪಡಿಸ್ಕೊಳ್ತಾರೆ. ಹಾಗೆ ಅಕ್ಕಿ ತುಂಬಿದ ತಟ್ಟೆಯ ಮೇಲೆ ಕಳಶವಿಟ್ಟು ಅರಿಶಿನದಿಂದ ಮಾಡಿದ ಅಥವಾ ಬೆಳ್ಳಿಯ ಅಥವಾ ಮಣ್ಣಿನ ಗೌರಿ ದೇವಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಪೂಜೆಗೆ ಬೇಕಾದ ಹಳದಿ ದಾರ, ಹೂವು, ಹಣ್ಣು, ವಸ್ತ್ರಗಳನ್ನು ಅಂದವಾಗಿ ಜೋಡಿಸ್ಕೊಳ್ತಾರೆ. ಇನ್ನ ಬಾಗಿನ ತಯಾರಿಕೆ ಹೇಗಿರುತ್ತೆ ಅಂತಂದ್ರೆ, ಅರಿಶಿನ, ಕುಂಕುಮ, ಬಳೆಗಳು, ಕಾಚು, ರವಿಕೆ ಕಣ, ಧಾನ್ಯಗಳನ್ನು ಇಟ್ಟು 5 ಅಥವಾ 7 ಮುತ್ತೈದೆಯರಿಗೆ ನೀಡೋದಕ್ಕೆ ಬಾಗಿನವನ್ನ ಅತ್ಯಂತ ಶ್ರದ್ಧೆಯಿಂದ ಸಿದ್ಧಪಡಿಸಿ ಜೋಡಿಸಲಾಗುತ್ತೆ. ಎಸ್, ಹೌದು ಸ್ನೇಹಿತರೆ, ಶ್ರಾವಣ ಮಾಸದ ಮಂಗಳವಾರದಲ್ಲಿ ಈ ಪೂಜಾ ಸಿದ್ಧತೆಯನ್ನ ಸಿದ್ಧಪಡಿಸ್ಕೊಳ್ತಾರೆ. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಮಂಗಳ ಗೌರಿ ವ್ರತದ ಮಹಿಮೆಯ ಬಗ್ಗೆ ಒಂದು ಚಿಕ್ಕದಾದ ಕಥೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶ್ರಾವಣ ಬಂತು ಅಂತಂದ್ರೆ ಸಾಕು, ನಮ್ಮ ಮನೆಗಳಲ್ಲಿ ಸಂಭ್ರಮವೋ ಸಂಭ್ರಮ. ಅದರಲ್ಲೂ ನಮ್ಮ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಶ್ರಾವಣ ಮಂಗಳವಾರ ಅಂತಂದ್ರೆ ಅದೆಷ್ಟು ವಿಶೇಷ ಗೊತ್ತಾ? ಹಾಗಾದ್ರೆ ಈ ಮಂಗಳ ಗೌರಿ ವ್ರತದ ವಿಶೇಷತೆ ಏನು, ಹೆಣ್ಣು ಮಕ್ಕಳು ಇದನ್ನು ಹೇಗೆ ಸಿದ್ಧಪಡಿಸ್ಕೊಳ್ತಾರೆ ಮತ್ತು ಇದರ ಹಿಂದೆ ಇರುವ ಆ ಸುಂದರ ಕಥೆ ಏನು ಅನ್ನೋದನ್ನ ನಾವೀಗ ತಿಳಿಯೋಣ. ನಮ್ಮ ಸಂಸ್ಕೃತಿಯಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಂದ್ರೆ ಶಕ್ತಿ ಸ್ವರೂಪಿಣಿ. ತಾಯಿ ಮಂಗಳಗೌರಿಯನ್ನು ಆರಾಧಿಸುವುದರಿಂದ ಹೆಣ್ಣು ಮಕ್ಕಳಿಗೆ ಸಿಗುವ ಫಲಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಖಂಡ ಸೌಭಾಗ್ಯ ಮತ್ತು ದಾಂಪತ್ಯ ಸುಖವಾಗಿರಲಿ ಅಂತ ಮುತ್ತೈದೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಮತ್ತು ದಾಂಪತ್ಯದಲ್ಲಿ ಅನ್ಯೂನ್ಯತೆ ಹೆಚ್ಚಲಿ ಎಂದು ಈ ವ್ರತ ಮಾಡ್ತಾರೆ. ಹಾಗೆ ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗೆ ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ ಮನೋಸ್ಥೈರ್ಯ ಸಿಗುತ್ತೆ. ಅಂದ್ರೆ ಹೆಣ್ಣಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಬೇಕಾದ ಧೈರ್ಯ, ತಾಳ್ಮೆ ಹಾಗೂ ಪ್ರೀತಿಯ ಗುಣಗಳನ್ನು ತಾಯಿ ಕರುಣಿಸುತ್ತಾಳೆ. ಇನ್ನು ಈ ವ್ರತವನ್ನು ಆಚರಿಸುವುದಕ್ಕೆ ಹೆಣ್ಣು ಮಕ್ಕಳು ಮಾಡುವ ತಯಾರಿ ಹೇಗಿರುತ್ತೆ ಗೊತ್ತಾ? ಸೋಮವಾರದ ಸಂಜೆನೇ ಮನೆ ಒರೆಸ್ಕೊಂಡು ಶುದ್ಧ ಮಾಡಿ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ಸಿದ್ಧಪಡಿಸ್ಕೊಳ್ತಾರೆ. ಮಂಟಪ ಅಲಂಕಾರ ಮಾಡ್ತಾರೆ. ಬಾಳೆ ಕಂಬಗಳಿಂದ, ಮಾವಿನ ಎಲೆಯ ತೋರಣಗಳಿಂದ ಮತ್ತು ಬಣ್ಣ ಬಣ್ಣದ ಹೂವುಗಳಿಂದ ಸುಂದರವಾದ ಮಂಟಪವನ್ನ ಸಿದ್ಧಪಡಿಸ್ಕೊಳ್ತಾರೆ. ಹಾಗೆ ಅಕ್ಕಿ ತುಂಬಿದ ತಟ್ಟೆಯ ಮೇಲೆ ಕಳಶವಿಟ್ಟು ಅರಿಶಿನದಿಂದ ಮಾಡಿದ ಅಥವಾ ಬೆಳ್ಳಿಯ ಅಥವಾ ಮಣ್ಣಿನ ಗೌರಿ ದೇವಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಪೂಜೆಗೆ ಬೇಕಾದ ಹಳದಿ ದಾರ, ಹೂವು, ಹಣ್ಣು, ವಸ್ತ್ರಗಳನ್ನು ಅಂದವಾಗಿ ಜೋಡಿಸ್ಕೊಳ್ತಾರೆ. ಇನ್ನ ಬಾಗಿನ ತಯಾರಿಕೆ ಹೇಗಿರುತ್ತೆ ಅಂತಂದ್ರೆ, ಅರಿಶಿನ, ಕುಂಕುಮ, ಬಳೆಗಳು, ಕಾಚು, ರವಿಕೆ ಕಣ, ಧಾನ್ಯಗಳನ್ನು ಇಟ್ಟು 5 ಅಥವಾ 7 ಮುತ್ತೈದೆಯರಿಗೆ ನೀಡೋದಕ್ಕೆ ಬಾಗಿನವನ್ನ ಅತ್ಯಂತ ಶ್ರದ್ಧೆಯಿಂದ ಸಿದ್ಧಪಡಿಸಿ ಜೋಡಿಸಲಾಗುತ್ತೆ. ಎಸ್, ಹೌದು ಸ್ನೇಹಿತರೆ, ಶ್ರಾವಣ ಮಾಸದ ಮಂಗಳವಾರದಲ್ಲಿ ಈ ಪೂಜಾ ಸಿದ್ಧತೆಯನ್ನ ಸಿದ್ಧಪಡಿಸ್ಕೊಳ್ತಾರೆ. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಮಂಗಳಗೌರಿ ವ್ರತದ ಮಹಿಮೆಯ ಬಗ್ಗೆ ಒಂದು ಚಿಕ್ಕದಾದ ಕಥೆಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮಂಗಳಗೌರಿ ವ್ರತದ ಹಿಂದೆ ಬಹಳ ಪವಿತ್ರವಾದ ಒಂದು ಪುರಾಣ ಕಥೆ ಇದೆ. ಏನಪ್ಪ ಅಂದ್ರೆ, ದಂತಕಥೆಯ ಪ್ರಕಾರ ಒಂದು ನಗರದಲ್ಲಿ ಧರ್ಮಪಾಲ ಎಂಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದ. ಅವನ ಹೆಂಡತಿ ತುಂಬಾನೇ ಸುಂದರವಾಗಿದ್ದಳು, ಸಭ್ಯ ಮತ್ತು ಕ್ಷಮಯ ಹೆಂಡತಿಯಾಗಿದ್ದಳು. ಆ ವ್ಯಾಪಾರಿ ಹತ್ತಿರ ಬಹಳಷ್ಟು ಸಂಪತ್ತು ಇತ್ತು, ಆದರೆ ದಂಪತಿಗೆ ಮಕ್ಕಳಿರಲಿಲ್ಲ. ಇದರಿಂದ ದಂಪತಿ ತಮಗೆ ಮಕ್ಕಳಾಗಲಿಲ್ಲ ಎಂದು ಸದಾ ದುಃಖಿಸುತ್ತಿದ್ದರು, ಮಕ್ಕಳ ಕೊರತೆಯ ಬಗ್ಗೆ ಚಿಂತಿಸುತ್ತಿದ್ದರು. ದೇವರ ದಯೆಯಿಂದ ಅವರಿಗೆ ಕೊನೆಗೂ ಒಬ್ಬ ಮಗನಾದನು. ಆದರೆ ಮಗ 16ನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯುತ್ತಾನೆ ಎಂದು ಹಿರಿಯರೊಬ್ಬರು ಶಾಪ ನೀಡಿದರು. ಅದೃಷ್ಟವಶಾತ್ 16 ವರ್ಷಕ್ಕಿಂತ ಮುಂಚೆಯೇ ಮಗನಿಗೆ ಮಂಗಳಗೌರಿ ವ್ರತವನ್ನು ನಿಯಮಿತವಾಗಿ ಮಾಡುವ ಹುಡುಗಿಯೊಂದಿಗೆ ವಿವಾಹವಾಯಿತು. ಮಂಗಳಗೌರಿ ವ್ರತದ ಪುಣ್ಯ ಪರಿಣಾಮದಿಂದಾಗಿ ಯುವತಿಗೆ ಮಂಗಳಗೌರಿಯ ಆಶೀರ್ವಾದ ಲಭಿಸುತ್ತದೆ. ಅವಳು ಯಾವಾಗಲೂ ಸಂತೋಷದ ವೈವಾಹಿಕ ಜೀವನವನ್ನು ಆಶೀರ್ವಾದವಾಗಿ ಕರುಣಿಸುತ್ತಾಳೆ. ಈ ವ್ರತದ ಮಹಿಮೆಯಿಂದ ಧರ್ಮಪಾಲನ ಮಗನ ಆಯಸ್ಸು 100 ವರ್ಷಕ್ಕೆ ಏರುತ್ತೆ. ಅಂದಿನಿಂದ ಮಂಗಳಗೌರಿ ವ್ರತವನ್ನು ದೀಕ್ಷಾ ಸಮಾರಂಭವೆಂದು ಪರಿಗಣಿಸಲಾಗಿದೆ. ಹೊಸದಾಗಿ ಮದುವೆಯಾದ ಮಹಿಳೆಯರು ಈ ವ್ರತವನ್ನು ಆಚರಿಸ್ತಾರೆ. ಇದರಿಂದ ಅವರು ಕೂಡ ಸಂಪೂರ್ಣ ಸಂತೋಷ ಮತ್ತು ಸಂತೋಷದ ದಾಂಪತ್ಯ ಜೀವನವನ್ನು ಪಡೆಯಬಹುದು. ಅರ್ಥ ಇಷ್ಟೇ ಸ್ನೇಹಿತರೆ, ಯಾವ ಮನೆಯಲ್ಲಿ ತಾಯಿ ಗೌರಿಯನ್ನು ಮನಃಪೂರ್ವಕವಾಗಿ ಪೂಜಿಸಲಾಗುತ್ತದೆಯೋ ಅಲ್ಲಿ ಕಷ್ಟಗಳು ಕರಗಿ ಸುಖ ಸಮೃದ್ಧಿ ನೆಲೆಸುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಹೌದು ಸ್ನೇಹಿತರೆ, ಇವತ್ತಿನ ಈ ಶ್ರಾವಣದ ಮೊದಲ ಮಂಗಳವಾರದಂದು ತಾಯಿ ಮಂಗಳಗೌರಿ ನಿಮ್ಮೆಲ್ಲರ ಮನೆಗಳಲ್ಲಿ ನೆಲೆಸಲಿ, ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದಿಂದ ಆಯ್ದ ಭಾಗಗಳು. ಭಾಗ ಒಂದು, ಅಧ್ಯಾಯ 21, ನಿರ್ಬಲರಿಗೆ ಬಲ ರಾಮ. ಓದುತ್ತಿರುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚೋ ಐಡಿಯಾಸ್, ಬೆಂಗಳೂರು. ನಿರ್ಬಲರಿಗೆ ಬಲ ರಾಮ. ನಾನು ಹಿಂದೂ ಧರ್ಮದ ಮತ್ತು ಜಗತ್ತಿನ ಇತರ ಧರ್ಮಗಳ ಸ್ಥೂಲ ಪರಿಚಯವನ್ನು ಸಂಪಾದಿಸಿಕೊಂಡಿದ್ದರೂ ಆಪತ್ತುಗಳಿಂದ ನನ್ನನ್ನು ಪಾರು ಮಾಡಲು ಅಷ್ಟೇ ಜ್ಞಾನ ಸಾಕಾಗುವುದಿಲ್ಲವೆಂಬುದು ನನಗೆ ತಿಳಿದಿರಬೇಕಾಗಿತ್ತು. ತನಗೆ ಕಷ್ಟಪ್ರಾಪ್ತವಾದಾಗ ತನ್ನನ್ನು ರಕ್ಷಿಸುವುದು ಯಾವುದು ಎಂಬುದರ ಸುಳಿವೂ ಜ್ಞಾನವೂ ಮನುಷ್ಯನಿಗೆ ಆ ವೇಳೆಯಲ್ಲಿ ಇರುವುದಿಲ್ಲ. ಆ ಮನುಷ್ಯ ನಾಸ್ತಿಕನಾದರೆ ತಾನು ಸುರಕ್ಷಿತವಾಗಿ ಪಾರಾದುದು ಒಂದು ಆಕಸ್ಮಿಕ ಎಂದು ಭಾವಿಸುತ್ತಾನೆ. ಆಸ್ತಿಕನಾದರೆ ದೇವರು ನನ್ನನ್ನು ಕಾಪಾಡಿದ ಎನ್ನುತ್ತಾನೆ. ಈ ದೈವ ಭಕ್ತಿಯ ಮೂಲದಲ್ಲಿ ತನ್ನ ಧಾರ್ಮಿಕ ವ್ಯಾಸಂಗ ಅಥವಾ ಆಧ್ಯಾತ್ಮ ಶಿಸ್ತು ಇದ್ದಿತೆಂದು ಅವನು ತನ್ನ ಬುದ್ಧಿಗೆ ಹೊಳೆದಂತೆ ನಿರ್ಣಯ ಮಾಡಿಕೊಳ್ಳುತ್ತಾನೆ. ಆದರೆ ತಾನು ರಕ್ಷಿತನಾದ ಆ ಗಳಿಗೆಯಲ್ಲಿ ತನ್ನನ್ನು ಕಾಪಾಡಿದುದು ತನ್ನ ಆಧ್ಯಾತ್ಮ ಶಿಸ್ತೇ ಅಥವಾ ಬೇರೆ ಇನ್ನಾವುದಾದರೂ ಶಕ್ತಿಯೇ ಎಂಬುದು ಅವನಿಗೆ ತಿಳಿಯುವುದಿಲ್ಲ. ತನ್ನ ಆಧ್ಯಾತ್ಮ ಶಕ್ತಿಯ ಹೆಮ್ಮೆಯನ್ನು ಹೇಳಿಕೊಳ್ಳುವ ಆ ಶಕ್ತಿ ದೀನವಾಗಿ ಧೂಳಿನಲ್ಲಿ ಬಿದ್ದು ಹೊರಳುವುದು ಯಾರು ತಾನೇ ಕಂಡಿಲ್ಲ? ಅನುಭವವಿಲ್ಲದ ಸುಮ್ಮನೆ ಧರ್ಮದ ಜ್ಞಾನವನ್ನು ಮಾತ್ರ ಹೊಂದಿರುವುದು ಅಂತಹ ಕಠಿಣ ಸಮಯಗಳಲ್ಲಿ ಬರಿಯ ಸಿಪ್ಪೆಯಂತೆ ಆಗುತ್ತದೆ. ಧರ್ಮದ ಬರಿಯ ತಿಳುವಳಿಕೆ ನಿರುಪಯೋಗ ಎಂಬುದು ಇಂಗ್ಲೆಂಡಿನಲ್ಲಿ ನನಗೆ ಮೊದಲು ಗೊತ್ತಾಯಿತು. ಅದಕ್ಕೆ ಮುಂಚೆ ಅಂತಹ ಸಂಕಟಗಳಿಂದ ನಾನು ರಕ್ಷಿತವಾದುದು ಹೇಗೆ ಎಂದು ಹೇಳಲಾರೆನು. ಆಗ ನಾನು ಇನ್ನೂ ಸಣ್ಣವನಾಗಿದ್ದೆನು. ಆದರೆ ಆ ವೇಳೆಗೆ ನನ್ನ ವಯಸ್ಸು 20 ಆಗಿತ್ತು. ಪತಿಯಾಗಿ ತಂದೆಯಾಗಿ ನನಗೆ ಸ್ವಲ್ಪ ಅನುಭವವೂ ಉಂಟಾಗಿತ್ತು. ನನಗೆ ಜ್ಞಾಪಕವಿರುವ ಮಟ್ಟಿಗೆ ನಾನು ಇಂಗ್ಲೆಂಡಿನಲ್ಲಿದ್ದ ಕೊನೆಯ ವರ್ಷದಲ್ಲಿ, ಅಂದರೆ 1890 ಪೋರ್ಟ್ಸ್ಮತ್ನಲ್ಲಿ ಒಂದು ಶಾಖಾಹಾರಿ ಸಮ್ಮೇಳನ ನಡೆಯಿತು. ಅಲ್ಲಿಗೆ ಹೋಗಲು ನನಗೂ ಭಾರತದ ಮತ್ತೊಬ್ಬ ಮಿತ್ರನಿಗೂ ಆಹ್ವಾನ ಬಂದಿತ್ತು. ನಾವು ಅಲ್ಲಿಗೆ ಹೋದೆವು. ಪೋರ್ಟ್ಸ್ಮತ್ ದೊಡ್ಡ ರೇವು ಪಟ್ಟಣ. ಅಲ್ಲಿ ನಾವಿಕರ ಸಂಖ್ಯೆ ಹೆಚ್ಚು. ಅನೀತಿಯುತವಾದ ಅನೇಕ ಸ್ತ್ರೀಯರ ಮನೆಗಳು ಅಲ್ಲಿ ಇವೆ. ಆ ಸ್ತ್ರೀಯರು ಜಾರೆಯರಲ್ಲ, ಗರತಿಯರೂ ಅಲ್ಲ. ಸ್ವಾಗತ ಸಮಿತಿಯವರಿಗೆ ಅದೊಂದೂ ಗೊತ್ತಿರಲಿಲ್ಲವೆಂದು ಹೇಳಬೇಕಾದುದೇ ಇಲ್ಲ. ಒಂದೆರಡು ದಿನ ಇದ್ದು ಹೋಗುವ ನಮ್ಮಂತಹ ಪ್ರಯಾಣಿಕರಿಗಾಗಿ ಪೋರ್ಟ್ಸ್ಮತ್ನಂತಹ ದೊಡ್ಡ ನಗರದಲ್ಲಿ ಯೋಗ್ಯವಾದ ವಸತಿ ಯಾವುದು, ಯೋಗ್ಯವಲ್ಲದು ಯಾವುದು ಎಂಬುದನ್ನು ಗೊತ್ತುಪಡಿಸುವುದು ಕಷ್ಟವಾಗುತ್ತಿತ್ತು. ನಾವು ಸಮ್ಮೇಳನದಿಂದ ಸಂಜೆ ನಮ್ಮ ಬಿಡಾರಕ್ಕೆ ಹಿಂದಿರುಗಿದೆವು. ಊಟವಾದ ಮೇಲೆ ನಾವು ಇಸ್ಪೀಟ್ ಆಡಲು ಕುಳಿತೆವು. ನಮ್ಮ ಜೊತೆಗೆ ಮನೆಯ ಯಜಮಾನಿ ಸಹ ಸೇರಿಕೊಂಡರು. ಇಂಗ್ಲೆಂಡಿನಲ್ಲಿ ಸದ್ಗೃಹಸ್ಥರ ಮನೆಯ ಮಹಿಳೆಯರೂ ಸಹ ಹೀಗೆ ಗಂಡಸರೊಂದಿಗೆ ಆಟದಲ್ಲಿ ಸೇರುವುದು ಪದ್ಧತಿ. ಎಲ್ಲ ಆಟಗಾರರು ಸ್ವಾಭಾವಿಕವಾಗಿ ವಿನೋದದ ಮಾತುಗಳನ್ನು ಆಡುತ್ತಾರೆ. ಆದರೆ ಇಲ್ಲಿ ನನ್ನ ಮಿತ್ರನೂ ಮನೆಯ ಯಜಮಾನಿಯೂ ಅಶ್ಲೀಲವಾದ ವಿನೋದವನ್ನು ಪ್ರಾರಂಭಿಸಿದರು. ನನ್ನ ಮಿತ್ರ ಈ ವಿದ್ಯೆಯಲ್ಲಿ ಪ್ರವೀಣ ಎಂಬುದು ನನಗೆ ತಿಳಿದಿರಲಿಲ್ಲ. ನನಗೂ ಅದರಲ್ಲಿ ರುಚಿ ತೋರಿ ನಾನು ಆ ವಿನೋದದಲ್ಲಿ ಸೇರಿಕೊಂಡೆ.
0: ನಾನು ಮಿತಿಯನ್ನು ದಾಟಿ ಇಸ್ಪೀಟನ್ನು ಅವರಿಗೆ ಬಿಟ್ಟು

0: ಆದುದು ಅದೇ ಮೊದಲು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಬಗೆ ಬಗೆಯ ಯೋಚನೆಗಳು ಮನಸ್ಸನ್ನು ಕಾಡುತ್ತಿದ್ದವು. ಮನೆಯನ್ನು ಬಿಟ್ಟು ಹೋಗಲೇ? ಊರನ್ನೇ ಬಿಟ್ಟು ಓಡಲೇ? ನಾನು ಎಲ್ಲಿದ್ದೇನೆ? ನನ್ನ ಬುದ್ಧಿ ನನ್ನ ಸ್ವಾಧೀನದಲ್ಲಿಲ್ಲದಿದ್ದಲ್ಲಿ ಏನೇನು ಆಗಿ ಹೋಗಬಹುದಾಗಿದ್ದಿತು? ಅಲ್ಲಿಂದ ಮುಂದೆ ನಾನು ಬಹಳ ಎಚ್ಚರಿಕೆಯಿಂದ ಇರಬೇಕೆಂದು ನಿಶ್ಚಯಿಸಿದೆ. ಮನೆ ಬಿಟ್ಟು ಹೊರಕ್ಕೆ ಹೋಗಬಾರದು, ಆದರೆ ಪೋರ್ಟ್ಸ್ಮತ್ ನಗರವನ್ನೇ ಬಿಡಬೇಕು. ಶಾಖಾಹಾರಿ ಸಮ್ಮೇಳನ 2 ದಿನಗಳಿಗಿಂತ ಹೆಚ್ಚು ಕಾಲ ನಡೆಯುವುದಾಗಿರಲಿಲ್ಲ. ಮರುದಿವಸ ಸಂಜೆ ನಾನು ಪೋರ್ಟ್ಸ್ಮತ್ನಿಂದ ಹೊರಟೆನೆಂದು, ನನ್ನ ಮಿತ್ರರು ಇನ್ನೂ ಕೆಲವು ದಿನಗಳ ಮಟ್ಟಿಗೆ ಅಲ್ಲಿಯೇ ಉಳಿದರೆಂದು ನನ್ನ ನೆನಪು. ಆಗ ನನಗೆ ಧರ್ಮವೆಂದರೇನು, ಈಶ್ವರ ಹೇಗಿದ್ದಾನೆ, ಆತ ನಮ್ಮ ಅಂತರಂಗದಲ್ಲಿ ಹೇಗೆ ಕೆಲಸ ಮಾಡುತ್ತಾನೆ, ಇದಾವುದೂ ತಿಳಿದಿರಲಿಲ್ಲ. ಈಗ ದೇವರು ನನ್ನನ್ನು ರಕ್ಷಿಸಿದನೆಂದು ಮಾತ್ರ ನಾನು ಅಸ್ಪಷ್ಟವಾಗಿ ತಿಳಿದುಕೊಂಡೆ. ಎಲ್ಲ ಸಂಕಟ ಸಮಯಗಳಲ್ಲಿಯೂ ಆತ ನನ್ನನ್ನು ರಕ್ಷಿಸಿದ್ದಾನೆ. ದೇವರು ನನ್ನನ್ನು ರಕ್ಷಿಸಿದನು ಎಂಬ ವಾಕ್ಯದಲ್ಲಿ ಇಂದು ಮೊದಲಿಗಿಂತ ನನಗೆ ಹೆಚ್ಚು ಅರ್ಥ ಕಾಣುತ್ತಿದೆ ಎಂಬುದು ನಿಶ್ಚಯ. ಆದರೂ ಅದರ ಪೂರ್ಣ ಅರ್ಥವನ್ನು ನಾನು ಇನ್ನೂ ಗ್ರಹಿಸಿಲ್ಲವೆಂದೇ ನನ್ನ ಭಾವನೆ. ಹೆಚ್ಚಾದ ಅನುಭವಗಳಿಂದ ಮಾತ್ರವೇ ಈ ವಿಚಾರದಲ್ಲಿ ಇನ್ನೂ ಹೆಚ್ಚು ಜ್ಞಾನ ಸಾಧ್ಯ. ಆದರೆ ನನ್ನ ಎಲ್ಲ ಆಧ್ಯಾತ್ಮಿಕ ಆಪತ್ತುಗಳಲ್ಲಿಯೂ, ವಕೀಲಿ ಕಾರ್ಯದಲ್ಲಿ, ಸಂಸ್ಥೆಗಳನ್ನು ನಡೆಸುವುದರಲ್ಲಿ, ರಾಜಕೀಯದಲ್ಲಿ ದೇವರು ನನ್ನನ್ನು ಪಾರು ಮಾಡಿದನೆಂದು ಹೇಳಬಲ್ಲೆ. ಪೂರ್ಣ ನಿರಾಸೆಯಾಗಿ ಸಹಾಯವಿಲ್ಲ, ಸುಖವಿಲ್ಲ ಎಂಬಂತೆ ನಾನು ಕೈ ಕಟ್ಟಿಕೊಂಡು ಕುಳಿತಿದ್ದಾಗ ಎಲ್ಲಿಂದಲೋ ಹೇಗೋ ಸಹಾಯ ಬಂದು ಒದಗುವುದೆಂಬುದು ನನ್ನ ಅನುಭವ. ಪರಮಾತ್ಮನ ಸ್ತುತಿ, ಪ್ರಾರ್ಥನೆ, ಉಪಾಸನೆ ಬರಿಯ ಅಂಧವಿಶ್ವಾಸವಲ್ಲ. ಅವು ನಮ್ಮ ಆಹಾರ, ಪಾನೀಯ, ಕುಳಿತಿರುವುದು, ನಡೆದಾಡುವುದು, ಈ ಎಲ್ಲ ಕಾರ್ಯಗಳಿಗಿಂತ ಹೆಚ್ಚು ವಾಸ್ತವ, ಅವೇ ಸತ್ಯ. ಉಳಿದವುಗಳೆಲ್ಲ ಅಸತ್ಯ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ. ಇಂತಹ ಉಪಾಸನೆಯೂ ಪ್ರಾರ್ಥನೆಯೂ ಬರಿಯ ವಚನ ವೈಭವವಲ್ಲ, ಅದರ ಮೂಲವು ಕಂಠವಲ್ಲ, ಹೃದಯ. ಆದುದರಿಂದ ನಾನು ಪ್ರೇಮದ ಹೊರತು ಮತ್ತೇನೂ ಇಲ್ಲದಿರುವ ಹೃದಯ ಪರಿಶುದ್ಧತೆಯನ್ನು ಸಂಪಾದಿಸಿಕೊಂಡರೆ, ಹೃದಯ ತಂತಿಗಳನ್ನೆಲ್ಲ ಸುಸಂಘಟಿತವಾಗಿ ಇಟ್ಟುಕೊಂಡರೆ, ಆಗ ಹೃದಯದಿಂದ ಹೊರಡುವ ಸ್ವರ ಗಗನಗಾಮಿಯಾಗುವುದು. ಪ್ರಾರ್ಥನೆಗೆ ನಾಲಿಗೆಯ ಅವಶ್ಯಕತೆಯಿಲ್ಲ, ಅದು ಸ್ವಭಾವದಿಂದಲೇ ಅದ್ಭುತ ವಸ್ತು. ಇಂದ್ರಿಯ ವ್ಯಾಪಾರಕ್ಕೆ ಒಳಪಟ್ಟುದಲ್ಲ. ಹೃದಯವನ್ನು ವಿಕಾರರೂಪದ ಕಶ್ಮಲದಿಂದ ಶುದ್ಧಗೊಳಿಸಬೇಕಾದರೆ ಉಪಾಸನೆಯೇ ಜೀವನ ಝರಿ ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ಇದರೊಡನೆ ಪೂರ್ಣವಾದ ನಮ್ರತೆ ಬೆರೆಯಬೇಕು. ಇಲ್ಲಿಗೆ ಭಾಗ 1 ಅಧ್ಯಾಯ 21 ಮುಕ್ತಾಯವಾಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
9: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
10: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
11: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಾವು ಪ್ರತಿದಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನ ಶಿವಶರಣರನ್ನ ಪರಿಚಯಿಸ್ತಾ ಇದ್ವಿ. ಅವರು ಬರೆದಂತಹ ವಚನಗಳಲ್ಲಿರುವಂತಹ ಮೌಲ್ಯಯುತವಾದಂತಹ ವಿಚಾರಧಾರೆಯನ್ನ ಹೇಳ್ತಾ ಇದ್ವಿ. ಆದ್ರೆ ಈ ಎಲ್ಲ ವಚನಗಳನ್ನ ಹೇಳೋದಕ್ಕೆ ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ಸಂರಕ್ಷಿಸಿ ಅವುಗಳನ್ನ ನಮ್ಮೆಲ್ಲರಿಗೂ ತಿಳಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವರು ಶ್ರೀಯುತ ಪಾಗು ಹಳಕಟ್ಟಿ. ಇವರನ್ನ ವಚನ ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾಕೆಂತ ಹೇಳಿದ್ರೆ ಇವರು ವಚನಗಳನ್ನ ಸಂರಕ್ಷಣೆ ಮಾಡುವ ಕೆಲಸದಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನ ವಹಿಸಿದವರು ಪಾಗು ಹಳಕಟ್ಟಿಯವರು. ಇವರು ತಮ್ಮ ಸ್ವಂತ ಹಣವನ್ನ, ತಾವು ದುಡಿಮೆ ಮಾಡಿದಂತಹ ಎಲ್ಲ ಹಣವನ್ನ ಸಂಗ್ರಹಿಸಿ ಆ ಹಣದಿಂದ ವಚನ ಸಾಹಿತ್ಯಕ್ಕಾಗಿಯೇ ಮುಡುಪಾಗಿಟ್ಟವರು ಪಾಗು ಹಳಕಟ್ಟಿಯವರು. ಹಾಗಾದ್ರೆ ಸ್ನೇಹಿತರೆ, ಪಾಗು ಹಳಕಟ್ಟಿಯವರ ಬಗ್ಗೆ ಇವತ್ತು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ತುಮಕೂರಿನ ಅಶೋಕ ನಗರದ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಶ್ರೀದೇವಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪಾಗು ಹಳಕಟ್ಟಿಯವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
15: ಆತ್ಮೀಯ ಪವಿತ್ರ ದಿನೇಶ್ ಅವರಿಗೆ ಮತ್ತು ಎಲ್ಲ ಶ್ರೋತೃ ಬಾಂಧವರಿಗೆ ಶರಣೋ ಶರಣಾರ್ಥಿ. ಇಂದು ನಾನು 12ನೇ ಶತಮಾನದ ನಂತರ ವಚನ ಸಾಹಿತ್ಯಕ್ಕೆ ಪುನರ್ ಚೈತನ್ಯವನ್ನು ತಂದುಕೊಡಲು ಒಂದು ವಿಶ್ವವಿದ್ಯಾನಿಲಯ ಸಾಧಿಸಿದಷ್ಟು ಕೆಲಸವನ್ನು ಏಕಾಂಗಿಯಾಗಿ ಒಬ್ಬ ವ್ಯಕ್ತಿಯಾಗಿ ವೀರರಾಗಿ ಸಾಧಿಸಿ ತೋರಿಸಿದಂತಹ ವ್ಯಕ್ತಿಯ ಪರಿಚಯವನ್ನು ನಾನು ಮಾಡಿಕೊಡುತ್ತಿದ್ದೇನೆ. ಇವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿಯೇ ಸರಿ. ಬಸವಣ್ಣನವರು ಹೇಳಿದಂತಹ ಕರ್ತಾರನ ಕಮ್ಮಟದಲ್ಲಿ ಕಾಯಿಸಿಕೊಂಡು ಬಡಿಸಿಕೊಂಡು ಕತ್ತರಿಸಿಕೊಂಡು ಕಂಬಚ್ಚಿನ ಇಕ್ಕಟ್ಟಿನಲ್ಲಿ ಹಾಯ್ದು ಇಕ್ಕಳದಲ್ಲಿ ಇರಿಸಿಕೊಂಡು ತಮ್ಮ ಆಯುಷ್ಯದ 60 ವರ್ಷಗಳನ್ನು ವಚನ ವಾಗ್ಮಯ ಸಂಶೋಧನೆಗಾಗಿಯೇ ಮೀಸಲಿಟ್ಟಂತಹ ಪಾಗು ಅಳಕಟ್ಟಿಯವರ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಕಲ್ಯಾಣದ ಕ್ರಾಂತಿಯ ನಂತರ ನಾನಾ ಕಾರಣಗಳಿಂದಾಗಿ ವಚನ ಸಾಹಿತ್ಯ ಪಲ್ಲಟಗೊಂಡು ಹಾಳಾಗಿ ಹೋಯಿತು. ಆದರೂ ಅದರಲ್ಲಿ ಅನೇಕ ಶಿವಶರಣರು, ಚಳುವಳಿಗಾರರು ತಮ್ಮ ಜೀವವನ್ನೇ ಒತ್ತೆಯಿಟ್ಟು ವಚನ ವಾಗ್ಮಯವನ್ನು ಉಳಿಸಲು ಹೆಣಗಾಡಿದರು, ಹೋರಾಡಿದರು. ಹೀಗೆ ಉಳಿದಂತಹ ವಚನ ಸಾಹಿತ್ಯದ ತಾಡೋಲೆಗಳ ಹುಡುಕಿ ಅನ್ವೇಷಿಸಿ ಪುಸ್ತಕ ರೂಪಕ್ಕೆ ತರಲು ಅವರು ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ತಾಡೋಲೆಗಳನ್ನು ಬರೀ ಕಣ್ಣಿನಿಂದ ಓದುವುದು ಉಕ್ಕಿನ

0: ಕಡಲೆಯಾಗಿತ್ತು. ಹುಳು ತಿಂದೋ, ಗೆದ್ದಲು ಹಿಡಿದೋ, ಸುಟ್ಟೋ ನಾನಾ ಕಾರಣಗಳಿಂದ ಹಾಳಾಗಿ ಹೋಗಿರುತ್ತಿದ್ದವು. ಇವುಗಳನ್ನು ಓದುವುದು ಬಹಳ ಪ್ರಯಾಸದಾಯಕವಾಗಿತ್ತು. ಬರಿಗಣ್ಣಿಗಂತೂ ಸಾಧ್ಯವೇ ಇರಲಿಲ್ಲ, ಕನ್ನಡಕ ಹಾಕಿದಂತಹ ಕಣ್ಣಿಗೂ ಕೂಡ ಸಾಧ್ಯವಿರಲಿಲ್ಲ. ಆದರೆ ವಚನ ಶಾಸ್ತ್ರವನ್ನು ಒಲಿಸಿಕೊಳ್ಳುವಂತಹ ಒಲುಮೆಗಣ್ಣು ಫಾಗು ಅಳಕಟ್ಟಿಯವರಿಗೆ ಇತ್ತು. ಅಕ್ಷರ ತಿಳಿದು, ಅರ್ಥ ಹೊಳೆದು, ತಪ್ಪು ಒಪ್ಪುಗಳ ನಿರ್ಣಯಕ್ಕೆ ಬಂದು ಅಚ್ಚಿಗಿಳಿಸಿ ಪುಸ್ತಕದ ರೂಪಕ್ಕೆ ತರಲು ಅವರು ಪಟ್ಟ ಪಾಡು. ಅಷ್ಟಿಷ್ಟಲ್ಲ, ಒಮ್ಮೆ ಕನ್ನಡದ ಕಣ್ವ ಆಚಾರ್ಯ ಬಿಎಂಶ್ರೀಯವರು ಬಿಜಾಪುರಕ್ಕೆ ಬಂದಿಳಿದಾಗ ಒಬ್ಬರು ಕೇಳಿದರಂತೆ, ಇತಿಹಾಸ ಪ್ರಸಿದ್ಧವಾದ ಗೋಳಗುಮ್ಮಟವನ್ನ ನೋಡಿರುವಿರೇ ಎಂದು. ಅದಕ್ಕೆ ಬಿಎಂಶ್ರೀಯವರು ನಕ್ಕು ಉತ್ತರಿಸಿದರಂತೆ, ಮೊದಲು ನಾನು ವಚನ ಗುಮ್ಮಟವನ್ನ ನೋಡಬೇಕಾಗಿದೆ ಎಂದು. ಆ ವಚನ ಗುಮ್ಮಟವೇ ವಚನಶಾಸ್ತ್ರ ಪಿತಾಮಹ ಎಂದು ಖ್ಯಾತರಾಗಿರುವಂತಹ ರಾವ್ ಬಹದ್ದೂರ್ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿಯವರು. ಕರ್ನಾಟಕದ ವಚನ ಗುಮ್ಮಟ ಡಾಕ್ಟರ್ ಫಾಗು ಅಳಕಟ್ಟಿಯವರು ಹುಟ್ಟಿದ್ದು 1880 ಜುಲೈ 9 ಧಾರವಾಡದಲ್ಲಿ. ತಾಯಿ ದಾನಮ್ಮ ದಾನಾದೇವಿ, ತಂದೆ ಗುರುಬಸಪ್ಪ ಶಾಲಾ ಶಿಕ್ಷಕರಾಗಿದ್ದರು. ಇವರ ಪೂರ್ವಜರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಳಕಟ್ಟಿಯಿಂದ ಬಂದವರಾದ್ದರಿಂದ ಅಂತೆಯೇ ಅವರ ಮನೆತನದ ಹೆಸರು ಹಳಕಟ್ಟಿ ಎಂದು ಇವರ ಹೆಸರಿನ ಜೊತೆಯಲ್ಲಿ ಸೇರಿದೆ. ಇವರ ಪೂರ್ಣ ಹೆಸರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಎಂದು, ಆದರೆ ಇವರು ಹೆಸರಾದದ್ದು ಫಾಗು ಅಳಕಟ್ಟಿ ಎಂದೇ. ಫಾಗು ಅಳಕಟ್ಟಿಯವರ ತಂದೆ ಗುರುಬಸಪ್ಪ ಅವರು ದೊಡ್ಡ ಸಾಹಿತಿಗಳಾಗಿದ್ದರು ಹಾಗೂ ವಿದ್ವಾಂಸರಾಗಿದ್ದರು. ಅವರು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳಲ್ಲಿಯೂ ಕೂಡ ಪಳಗಿದ್ದವರಾಗಿದ್ದರು. ಅವರು ಕನ್ನಡದಲ್ಲಿ ಇಡೀ ಇಂಗ್ಲೆಂಡ್ ದೇಶದ ಇತಿಹಾಸವನ್ನು ಸಂಗ್ರಹಿಸಿ ಗ್ರಂಥ ರೂಪದಲ್ಲಿ ಪ್ರಕಟಿಸಿದ್ದರು. ಹೀಗೆ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿ ಪ್ರೀತಿ ಇದ್ದಂತಹ ಗುರುಬಸಪ್ಪನವರು ತಮ್ಮ ಮಗನೂ ಸಹ ಉತ್ತಮ ಸಾಹಿತಿಯಾಗಿ ಮುಂದೊಂದು ದಿನ ಕನ್ನಡ ನಾಡಿಗೆ ಕೀರ್ತಿ ತರಲೆಂಬ ಹೆಬ್ಬಯಕೆಯನ್ನ ಎಳೆ ವಯಸ್ಸಿನಲ್ಲಿಯೇ ಮಗನಿಗೆ ಪ್ರೋತ್ಸಾಹ ನೀಡುತ್ತಾ ಹಾಲೆರೆಯುತ್ತಾ ಬಂದರು. ಫಕೀರಪ್ಪನವರು 3 ಇರುವಾಗಲೇ ಅವರ ತಾಯಿ ದಾನಮ್ಮ ಲಿಂಗೈಕ್ಯರಾಗುತ್ತಾರೆ. ಆದರೆ ಗುರುಬಸಪ್ಪನವರು ಇನ್ನೊಂದು ಮದುವೆಯಾದರೆ ಆ ಮಗುವಿಗೆ ಮಲತಾಯಿ ದೊರೆಯುತ್ತಾಳೆ ವಿನಃ ತಾಯಿಯಾಗಲಾರಳು. ಹಾಗಾಗಿ ತಂದೆಯಾಗಿ ನನ್ನ ಜವಾಬ್ದಾರಿಯನ್ನು ಅತ್ಯಂತ ಜೋಪಾನವಾಗಿ ನಿರ್ವಹಿಸಬೇಕು ಎಂದು ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನು ತಾವೇ ಮಾಡಿ ದೈಹಿಕ ಮಾನಸಿಕ ಬೌದ್ಧಿಕ ಹಾಗೂ ಧರ್ಮವಂತನಾಗಿ ಬೆಳೆಸುವ ಛಲವನ್ನು ತೊಡುತ್ತಾರೆ ಮತ್ತು ಹಾಗೆ ಬೆಳೆಸುತ್ತಾರೆ. ಇವರಿಗೆ ಸಹಾಯಕ್ಕಾಗಿ ಅವರ ತಾಯಿ ಅಂದರೆ ಹಳಕಟ್ಟಿ ಅವರ ಅಜ್ಜಿ ಬಸಮ್ಮನವರ ಆಶ್ರಯದಲ್ಲಿ ನೆರವು ದೊರೆಯುತ್ತದೆ. ಹೀಗೆ ತಂದೆ ಅಜ್ಜಿ ಇವರುಗಳು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಹೆಜ್ಜೆಗಳನ್ನು ಊರುತ್ತಾ ಬಂದಂತಹ ಹಳಕಟ್ಟಿಯವರು ತಮ್ಮ ಹುಟ್ಟೂರು ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ 1896 ಮೆಟ್ರಿಕ್ ಪರೀಕ್ಷೆಯನ್ನು ಮುಗಿಸುತ್ತಾರೆ.
1: ವಚನ ಗುಮ್ಮಟ ಎಂದೇ ಪ್ರಸಿದ್ಧರಾದಂಥ ವಚನಗಳ ಪಿತಾಮಹ ಫಾಗು ಹಳಕಟ್ಟಿಯವರ ಕುರಿತಾಗಿ ಶ್ರೀಮತಿ ಶ್ರೀದೇವಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ವಚನಗಳ ಸಂರಕ್ಷಣೆಯಲ್ಲಿ ಫಾಗು ಹಳಕಟ್ಟಿಯವರ ಸೇವೆ ಅಮೋಘವಾದುದು. ಅಂತಹ ಮಹಾನ್ ವ್ಯಕ್ತಿಯ ಕುರಿತಾಗಿ ಶ್ರೀಮತಿ ಶ್ರೀದೇವಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಫಾಗು ಹಳಕಟ್ಟಿಯವರ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿಯವರು ವಚನಗಳ ಪಿತಾಮಹ ಪಾಗು ಹಳಕಟ್ಟಿಯವರ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಇವರ ಶಿಕ್ಷಣ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ತೆರಳಿ ಅಲ್ಲಿನ ಸೆಂಟ್ ಝೇವಿಯರ್ ಕಾಲೇಜಿಗೆ ಸೇರುತ್ತಾರೆ. ಅಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಇವರ ಸಹಪಾಠಿಗಳಾಗುತ್ತಾರೆ. ಆ ಸಂದರ್ಭದಲ್ಲಿ ಮುಂಬಯಿಯ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಜನರಲ್ಲಿ ಗುಜರಾತಿ ಮತ್ತು ಮರಾಠಿ ಭಾಷಾಭಿಮಾನ, ಕನ್ನಡದಲ್ಲಿ ಅಲ್ಲಿದ್ದ ನಿರಭಿಮಾನ ಇವರ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ. ಕನ್ನಡಿಗರು ಎಚ್ಚರಗೊಳ್ಳದಿದ್ದರೆ ಕನ್ನಡ ಉದ್ಧಾರವಾಗದೆಂದು ಆ ಕ್ಷಣವೇ ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿಗಾಗಿ ದುಡಿಯಲು ವಿದ್ಯಾರ್ಥಿ ದೆಸೆಯಲ್ಲಿಯೇ ದೃಢ ಸಂಕಲ್ಪವನ್ನು ಮಾಡುತ್ತಾರೆ. ಕರ್ನಾಟಕ ಏಕೀಕರಣಕ್ಕಾಗಿ ಆಗಲೇ ಹೋರಾಟದಲ್ಲಿ ನಿರತರಾಗಿದ್ದಂತಹ ಆಲೂರು ವೆಂಕಟರಾಯರು ಇವರಿಗೆ ಸ್ಫೂರ್ತಿದಾಯಕವಾಗುತ್ತಾರೆ. 1897 ಬನಹಟ್ಟಿಯ ಚಿಕ್ಕೋಡಿ ತಮ್ಮಣ್ಣನವರ ಮಗಳು ಭಾಗೀರಥಿಯೊಡನೆ ಇವರ ವಿವಾಹವಾಗುತ್ತದೆ. ಗೃಹಸ್ಥಾಶ್ರಮ ಪ್ರವೇಶಿಸಿದರೂ ಕೂಡ ಸಾರ್ವಜನಿಕ ಬದುಕಿನ ಸೇವಾ ಹಾದಿ ಇವರನ್ನು ಬಿಡಲಿಲ್ಲ. ಮತ್ತಷ್ಟು ದೃಢವಾಗಿ ಧೈರ್ಯವಾಗಿ ಮುನ್ನುಗ್ಗಿದ್ದರು. 1901 BA ಪದವಿಯನ್ನು ಪಡೆದಂತಹ ಅಳಕಟ್ಟಿಯವರು 1904 ಕಾನೂನು ಪದವೀಧರರಾಗಿ ಬೆಳಗಾವಿಯಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸುತ್ತಾರೆ. ಧಾರವಾಡದಲ್ಲಿ ಪ್ಲೇಗ್ ಬೇನೆ ಹಾವಳಿ ಹೆಚ್ಚಾಗಿರುವುದರಿಂದ ಫಕೀರಪ್ಪನವರು ಕೆಲವು ವರ್ಷ ಬನಹಟ್ಟಿಯಲ್ಲಿಯೇ ವಾಸವಾಗಿದ್ದರು. ಆ ವೇಳೆಯಲ್ಲಿ ಅವರ ಜೀವನ ದೊಡ್ಡ ತಿರುವೊಂದನ್ನು ಪಡೆಯುತ್ತದೆ. 1903 ಶಿವಲಿಂಗಪ್ಪ ಪಂಚಾಳ ಅವರ

0: ಮನೆಗೆ ಹೋಗಿರುತ್ತಾರೆ. ಅಲ್ಲಿ ಅವರಿಗೆ ಷಟ್ಸ್ಥಲ ತಿಲಕ ಮತ್ತು ವಚನ ತಾಡೋಲೆಗಳನ್ನು ನೋಡಿ ಬಹಳ ಆಕರ್ಷಿತರಾಗುತ್ತಾರೆ. ಅವರ ಮಾವನಾದ ತಮ್ಮಣ್ಣ ಚಿಕ್ಕೋಡಿಯವರು ತಾಡೋಲೆಗಳ ಮಹತ್ವದ ಬಗ್ಗೆ ತಿಳಿಸುತ್ತಾರೆ. ಅವರು ರಭಕವಿ, ಬನಹಟ್ಟಿ, ಘೋಟೆ ಅನೇಕ ಊರುಗಳನ್ನು ಸುತ್ತಾಡಿ ತಾಡೋಲೆ ಸಂಗ್ರಹಗಳನ್ನು ಮಾಡುತ್ತಾರೆ. ವೀರಭದ್ರಪ್ಪನವರ ಪರಿಚಯದಿಂದ ಘೋಟೆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಫಕೀರಪ್ಪನವರಿಗೆ ಅತ್ಯಮೂಲ್ಯವಾದಂತಹ ಗ್ರಂಥ ಭಾಷಾ ರತ್ನಮಾಲೆ ನೋಡಲು ಸಿಕ್ಕುತ್ತದೆ. ಇದು ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಬಸವಾದಿ ಶರಣರ ವಚನ ಸಾಹಿತ್ಯ ಸಂಶೋಧನೆಗೆ ಮನಸ್ಸು ಹಾತೊರೆಯತೊಡಗಿತು. ಕೆಲವು ತಿಂಗಳಲ್ಲೇ ಕಾರಣಾಂತರಗಳಿಂದ ಬೆಳಗಾವಿಯಿಂದ ಬಿಜಾಪುರಕ್ಕೆ ವಾಸ್ತವ್ಯವನ್ನ ಬದಲಾಯಿಸುತ್ತಾರೆ. ಅಲ್ಲಿಂದೀಚೆಗೆ ಬಿಜಾಪುರವನ್ನೇ ತನ್ನ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಒಂದೆಡೆ ವಕೀಲಿ ವೃತ್ತಿ, ಮತ್ತೊಂದೆಡೆ ನಾಡು ನುಡಿಯ ಪ್ರಗತಿಗಾಗಿ ಹಲವು ಹತ್ತು ರೀತಿಯಲ್ಲಿ ದುಡಿಮೆ. ಇದು ಅವರ ನಿತ್ಯ ಕಾಯಕವಾಗಿತ್ತು. ವಚನ ಸಾಹಿತ್ಯಕ್ಕೆ ಕಾಯಕ. ಇವರು ವಚನ ಸಾಹಿತ್ಯ ಪುನರುಜ್ಜೀವನಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಪ್ರಭುಲಿಂಗಲೀಲೆ ಎಂಬ ಷಟ್ಪದಿ ಗ್ರಂಥ ಹಾಗೂ ಗುಬ್ಬಿ ಮಲ್ಲಣ್ಣನವರು ಸಂಗ್ರಹಿಸಿದ ಘನಭಾಷಾ ರತ್ನಮಾಲೆ, ಷಟ್ತಲ ತಿಲಕ ಇವು ಅವರ ಮೇಲೆ ಬಹಳ ಆಕರ್ಷಿತವಾದವು. ಈ ತಾಡೋಲೆಗಳನ್ನು ಸಂಗ್ರಹಿಸಿ ವಚನಗಳನ್ನು ಪ್ರಕಟಿಸಲು ಅವರ ವಕೀಲ ವೃತ್ತಿ ಅಡ್ಡಿಯಾದ್ದರಿಂದ ಆ ಕಾರಣಕ್ಕಾಗಿಯೇ ಅವರು ವಕೀಲಿ ವೃತ್ತಿಯನ್ನೇ ತೊರೆಯುತ್ತಾರೆ. ಕನ್ನಡವನ್ನು ಉಸಿರಾಗಿಕೊಂಡಿದ್ದಷ್ಟೇ ಅಲ್ಲ, ವಚನ ಸಾಹಿತ್ಯಕ್ಕೆ ಮಾರು ಹೋಗಿದ್ದಂತಹ ಅಳಕಟ್ಟಿಯವರು ಅಂದು ವಚನ ಸಾಹಿತ್ಯ ಹಸ್ತಪ್ರತಿಗಾಗಿ ಓಲೆಗರಿ ಗ್ರಂಥಗಳಿಗಾಗಿ ಹುಡುಕಾಡದೆ ಇರುವಂತಹ ಸ್ಥಳಗಳಿಲ್ಲ, ತಡಕಾಡದೆ ಇರುವಂತಹ ಕೇರಿಗಳಿಲ್ಲ, ಅನ್ವೇಷಣೆ ಗೈಯದೇ ಇರುವಂತಹ ಆಲಯಗಳಿಲ್ಲ, ಸಂಶೋಧನೆಗೊಂಡ ಸ್ಥಳಗಳಿಲ್ಲವೆನ್ನಬಹುದು. ಒಂದು ರೀತಿಯಲ್ಲಿ ಇದಕ್ಕಾಗಿ ದೇಶ ಸುತ್ತಿದವರು ಇವರು, ಜಗತ್ತನ್ನೇ ಅಲೆದರು. ಹೀಗೆ ತಿರುಗಿ ತಿರುಗಿ ತಾವು ತಂದು ಸಂಗ್ರಹಿಸಿದಂತಹ ಹಸ್ತಪ್ರತಿ ರೂಪದ ವಚನ ರಾಶಿಗಳನ್ನು 1920 ಬಿಜಾಪುರದಲ್ಲಿ ಪ್ರದರ್ಶಿಸಿ ಇದರ ಮೌಲ್ಯಗಳನ್ನು ಇಂಚಿಂಚು ಬಿಡದಂತೆ ಎಲ್ಲರಿಗೂ ಇವರು ತಿಳಿಸಿದರು. ಆ ಕಾಲದಲ್ಲಿ ಶರಣರ ನಾಡಿನಲ್ಲಿ ಭಾರೀ ಸಂಚಲನ ಉಂಟು ಮಾಡಿತ್ತು. ಆ ನಂತರ ಹಸ್ತಪ್ರತಿ ರೂಪದಲ್ಲಿದ್ದ ಈ ವಚನ ಸಂಪತ್ತನ್ನು ಸಂಪಾದಿಸಿ ಮುದ್ರಿಸಿ ಪುಸ್ತಕ ರೂಪದಲ್ಲಿ ಹೊರತರಲು ಮುಂದಾದ ಇವರು ಇದಕ್ಕಾಗಿ 1925 ತಮ್ಮ ಸ್ವಂತ ಮನೆಯನ್ನೇ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಪ್ರಾರಂಭಿಸುತ್ತಾರೆ. ಅಲ್ಲಿಂದ ವಚನ ಸಾಹಿತ್ಯ ಕೃತಿಗಳ ಸುರಿಮಳೆಯೇ ಆರಂಭವಾಯಿತು. ನಿಜಕ್ಕೂ ಆಗ ಹಳಕಟ್ಟಿಯವರಿಂದ ವಚನ ಕ್ರಾಂತಿಯೇ ನಡೆದಿತ್ತು.
1: ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ ನಮ್ಮ ಶಿವಶರಣರು ಬರೆದಂತಹ ವಚನಗಳು ವ್ಯರ್ಥ ಆಗಬಾರದು, ಅವೆಲ್ಲವನ್ನ ಸಂಗ್ರಹಿಸಿ ಇಡಬೇಕು, ಮುಂದಿನ ಪೀಳಿಗೆಗೆ ಈ ವಚನಗಳ ಮಹತ್ವ ತಿಳಿಬೇಕು ಎಂಬ ಮಹತ್ ಉದ್ದೇಶದಿಂದ ಪಾಗು ಹಳಕಟ್ಟಿಯವರು ತಮ್ಮ ವಕೀಲ ವೃತ್ತಿಯನ್ನು ಕೂಡ ತೊರೆದು ಹಾಗೆ ತಮ್ಮ ಸ್ವಂತ ಮನೆಯನ್ನ ಮಾರಿ ಅದರ ಹಣದಿಂದ ವಚನಗಳ ರಕ್ಷಣೆಗಾಗಿ ಹೊಸ ಪ್ರಿಂಟಿಂಗ್ ಪ್ರೆಸ್ ಅನ್ನ ತೆರೆದು ಆ ಮೂಲಕ ವಚನಗಳನ್ನ ಪುನಃ ಎಲ್ಲವನ್ನ ಪ್ರಕಟಿಸಿ ಅದನ್ನ ಸಂರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಪಾಗು ಹಳಕಟ್ಟಿಯವರು ಮಾಡ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಕನ್ನಡಾಭಿಮಾನಿಯಾದಂತಹ ಪಾಗು ಹಳಕಟ್ಟಿಯವರು ಆಲೂರು ವೆಂಕಟರಾಯರ ಪ್ರಭಾವದಿಂದ ಕನ್ನಡಾಭಿಮಾನಿಯಾಗ್ತಾರೆ. ಹಾಗೆ ವಚನಗಳ ಸಂರಕ್ಷಣೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿದ್ದಂತಹ ಮಹಾನ್ ವ್ಯಕ್ತಿ ಹಾಗೂ ಹಳಕಟ್ಟಿಯವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿಯವರು ವಚನಗಳ ಪಿತಾಮಹ ಪಾಗು ಹಳಕಟ್ಟಿಯವರ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ರು. ಎಲ್ಲ ಕಡೆ ಇರುವಂತಹ ವಚನಗಳನ್ನ ಸಂಗ್ರಹಿಸಿ ಆ ವಚನಗಳನ್ನ ಪುನಃ ಮುದ್ರಿಸಿ ಅದನ್ನ ಪ್ರಕಟಿಸಿದಂತಹ ಪಾಗು ಹಳಕಟ್ಟಿಯವರ ಕುರಿತು ಮಾಹಿತಿಯನ್ನ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಮತಿ ಶ್ರೀದೇವಿ ಮೇಡಮ್ ಅವ್ರು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಇವರು ಸಂಪಾದಿಸಿ ಪ್ರಕಟಿಸಿದಂತಹ ಒಂದೊಂದು ವಚನ ಸಂಕಲನ ಕೃತಿಗಳು ಇಂದಿಗೂ ಸಾರಸ್ವತ ಲೋಕದ ಮಾಣಿಕ್ಯಗಳೇ ಆಗಿವೆ. ತಮ್ಮ ಸಂಶೋಧನೆಯ ಮೂಲಕ 250ಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತಂದಂತಹ ಕೀರ್ತಿ ಗುರುಬಸಪ್ಪ ಹಳಕಟ್ಟಿಯವರಿಗೆ ಸಲ್ಲುತ್ತದೆ. ಜೊತೆಗೆ ಹರಿಹರನ 42 ರಗಳೆಗಳನ್ನು ಸಂಶೋಧಿಸಿ ಪ್ರಕಟಿಸಿದ ಸಾಧನೆ ಇವರ ಹೆಸರಿನಲ್ಲಿದೆ. ಹಳಕಟ್ಟಿಯವರು ಸಂಪಾದಿಸಿ ಪ್ರಕಟಿಸಿದಂತಹ ವಚನ ಸಾಹಿತ್ಯ ಸಾರವಂತೂ ಅಪೂರ್ವ ವಚನಗಳುಳ್ಳಂತಹ ಒಂದು ಅದ್ಭುತ ಕೃತಿ. ಈ ಬೃಹತ್ ಗ್ರಂಥ ಹಲವು ಸಂಪುಟಗಳಲ್ಲಿ 1923 1939 ಅವಧಿಯಲ್ಲಿ ಪ್ರಕಟಗೊಂಡಿತು. ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಇವರ ಸ್ವತಂತ್ರ ಕೃತಿಗಳು ಸೇರಿದಂತೆ ಸಂಪಾದಿಸಿದ ವಚನ ಸಾಹಿತ್ಯ ಕೃತಿಗಳು 175ಕ್ಕೂ ಹೆಚ್ಚೆಂದರೆ ಯಾರು ಬೇಕಾದರೂ ಊಹಿಸಬಹುದು. ಹಳಕಟ್ಟಿಯವರ ವಚನ ಸಾಹಿತ್ಯ ದೈತ್ಯ ಶಕ್ತಿಯನ್ನು ಶೂನ್ಯ ಸಂಪಾದನೆ, ಶಿವಾನುಭವ, ಕೃಷಿ ವಿಜ್ಞಾನ, ಪ್ರಭುದೇವರ ವಚನಗಳು, ಹರಿಹರನ ರಗಳೆ, ಪ್ರದೀಪಿಕೆ, ಶಬ್ದಕೋಶ, ಆದಿಶೆಟ್ಟಿ ಪುರಾಣ ಮುಂತಾದವುಗಳು ಇವರ ಪ್ರಮುಖ ಕೃತಿಗಳು. ಹಳಕಟ್ಟಿಯವರು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಜೊತೆ ಜೊತೆಯಲ್ಲಿಯೇ ಸಂಘಟನೆಯನ್ನು ಕೂಡ ಮಾಡುತ್ತಾರೆ. ಬ್ಯಾಂಕಿಂಗ್, ಕೃಷಿ, ನೇಕಾರಿಕೆ, ಸಹಕಾರಿ, ಹೀಗೆ ಎಲ್ಲದರಲ್ಲಿಯೂ ಕೂಡ ತೊಡಗಿಸಿಕೊಂಡರು. ಇವರು 1910 ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘ BLDEಯನ್ನು ಮತ್ತು 1912 ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ಸ್ಥಾಪಿಸಿದ್ದಲ್ಲದೆ ಗ್ರಾಮೀಣಾಭಿವೃದ್ಧಿ ಸಂಘ, ಒಕ್ಕಲುತನ ಸಹಕಾರಿ ಸಂಘ, ನೇಕಾರರ ಸಂಘ, ಹತ್ತಿ ಮಾರಾಟ ಸಂಘಗಳು ಸೇರಿದಂತೆ ಸಹಕಾರಿ ಸಂಘಗಳನ್ನು ಸಂಸ್ಥಾಪಿಸಿ ತನ್ಮೂಲಕ ಒಟ್ಟಾರೆ ಸಮಾಜಾಭಿವೃದ್ಧಿಗೆ ದುಡಿದಂತಹ ಅಪರೂಪದ ವ್ಯಕ್ತಿ ಇವರಾಗಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಲ್ಲಿ ಇವರ ಪಾತ್ರ ಮಹತ್ವವಾದದ್ದು. ಇಂಥ ಪ್ರಚಂಡ ಸಾಧಕ ಹಳಕಟ್ಟಿಯವರು 1964 June 27 ನಾಡನ್ನು ಬಿಟ್ಟು ಅಗಲಿದರಾದರೂ ಕೂಡ ಇವರು ಮಾಡಿದಂತಹ ಸೇವೆ, ಸಾಧನೆ, ತ್ಯಾಗ, ಕಟ್ಟಿ ಬೆಳೆಸಿದಂತಹ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರ ಇವರ ಹೆಸರನ್ನು ಅಜರಾಮರಗೊಳಿಸಿದೆ. ಇವರು ಸಂಸ್ಥಾಪಿಸಿದಂತಹ BLDE ಸಂಸ್ಥೆ ಇಂದು 300,000 ವೆಚ್ಚದಲ್ಲಿ ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ ಪ್ರಕಟಿಸಿದೆ ಎಂದರೆ ಯಾರಿಗಾದರೂ ಅರ್ಥವಾಗುತ್ತದೆ. ಹಳಕಟ್ಟಿಯವರು ಸಂಸ್ಥಾಪಿಸಿದಂತಹ ಸಂಸ್ಥೆಯೊಂದರ ಬೆಳವಣಿಗೆಯ ಪರಿ ಎಂತಹದ್ದು. 1920 ಮುಂಬಯಿಯ ವಿಧಾನ ಪರಿಷತ್ತಿನ ಸದಸ್ಯತ್ವ, 1926 ಬಳ್ಳಾರಿಯಲ್ಲಿ ನಡೆದ 12 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1928 ಜರುಗಿದ 3 ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆ, 1931 ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯತ್ವ, 1933 ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷತೆ, 1956 ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಮುಂತಾದವು ಇವರ ಸೇವೆಗೆ ಸಂದಂತಹ ಗೌರವ ಪುರಸ್ಕಾರಗಳು. ಅಮರವಾದ ವ್ಯಕ್ತಿತ್ವ. ಇಂಥ ಪ್ರಚಂಡ ಸಾಧಕ ಹಳಕಟ್ಟಿಯವರು 1964 June 29 ನಾಡನ್ನು ಬಿಟ್ಟು ಅಗಲಿದರಾದರೂ ಕೂಡ ಇವರು ಮಾಡಿರುವಂತಹ ಸೇವೆ, ಸಾಧನೆ, ತ್ಯಾಗ, ಕಟ್ಟಿ ಬೆಳೆಸಿದಂತಹ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಹೆಸರನ್ನು ಅಜರಾಮರಗೊಳಿಸಿರುವಂತಹ ರೀತಿ, ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಇಂಡಿಯನ್ ಆಕ್ವಿಟರಿಯಲ್ಲಿ ಪ್ರಕಟಗೊಳಿಸಿದರು. ಅಷ್ಟೇ ಅಲ್ಲ, ವಚನಗಳ ಗಾಯನಕ್ಕೂ ಕೂಡ ವ್ಯವಸ್ಥೆ ಮಾಡಿಸಿದರಲ್ಲದೆ ಶ್ರೇಷ್ಠ ಸಂಗೀತಗಾರರನ್ನು ವಚನ ಗಾಯನ ರೆಕಾರ್ಡಿಂಗ್ಗಾಗಿ ಮುಂಬಯಿಯವರೆಗೆ ಕಳುಹಿಸಿದರು. ಹೀಗೆ ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಕೈಗೊಂಡ ಅವರನ್ನು ವಚನ ಪಿತಾಮಹ ಎಂದು ಕರೆದಿರುವುದು ಉಚಿತವಾಗಿದೆ. ಬಡತನವೇ ಅವರ ಬಂಡವಾಳವಾಗಿತ್ತು. ಆದರೂ ಕೂಡ ಕನ್ನಡ ಕೊಬ್ಬರೆ ಜಟ್ಟಿ ಹಳಕಟ್ಟಿ ಅಜ್ಜನವರು ಹಿಡಿದಂತಹ ಕಾರ್ಯವನ್ನು ಮಾಡಿದ ಸಾಲವನ್ನು ತೀರಿಸಲು ತಮ್ಮ ಸ್ವಂತ ಮನೆಯನ್ನೇ ಮಾರಾಟ ಮಾಡುತ್ತಾರೆ. ನಡೆವವರೆಡವರಲ್ಲದೆ ಕುಳಿತವರೆಡವರೇ ಎಂಬಂತೆ ಕೆಲಸ ಮಾಡುವಾಗಲೇ ಆಪತ್ತುಗಳು ಸುತ್ತಿಕೊಂಡು ಇವರನ್ನು ಬಂದರೂ ಕೂಡ ಹಲವಾರು ಬಾರಿ ಅನಾರೋಗ್ಯದಿಂದ ಬಳಲಿದರು. ಆಘಾತಕ್ಕೆ ಈಡಾಗದೆ ಇವರು ಹಿರಿಯ ಮಗನನ್ನು ಕಳೆದುಕೊಂಡರೂ ಸಹ, ಮಹಾಯುದ್ಧದ ಕಾಲಕ್ಕೆ ಮುದ್ರಣ ಸಾಮಗ್ರಿ ಸಿಗದೆ ಕಂಗೆಟ್ಟಿದ್ದರೂ ಸಹ ಸ್ಥಿತಪ್ರಜ್ಞ ವ್ಯಕ್ತಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಬಂದ ಎಲ್ಲ ಆಪತ್ತುಗಳನ್ನು ವಿಪತ್ತುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಎಲೆಮರೆ ಕಾಯಿಯಂತೆ ಬಾಳಿ ಬದುಕಿ ಸಮಾಜದ ಹಿತಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೆ. ಅವರು ಮಾಡಿದ ಬಹುಮುಖ ಸಾಧನೆಯನ್ನು ಮೆಚ್ಚಿ ನಾಡಿನ ಜನತೆ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನು ವಚನ ಪಿತಾಮಹ, ವಚನ ಗುಮ್ಮಟ, ರಾವ್ ಸಾಹೇಬ, ಇಳೆಗಿಳಿದ ಶರಣ ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ. ಶರಣ ಹಳಕಟ್ಟಿಯವರು ನುಡಿದದ್ದೇ ವೇದವಾಯಿತು, ನಡೆದದ್ದೇ ಬಟ್ಟೆ ಆಯಿತು. ಅವರು 84 ವರ್ಷಗಳ ಸಾರ್ಥಕ ಬಾಳ್ವೆಯನ್ನು ಬಾಳುತ್ತಾರೆ. ಮುಪ್ಪಿನಿಂದ ಶರೀರವು ಹಣ್ಣಾಗದಂತೆ ಮನವು ಹಣ್ಣಿನೊಳಗಿನ ತನಿರಸದಂತಾಯಿತು. ಅವರು ನಿದ್ರೆಗೈದುದೇ ಜಪವಾಯಿತು, ಎದ್ದು ಕುಳಿತದ್ದೇ ಶಿವರಾತ್ರಿ ಆಯಿತು, ನಡೆದ ದಾರಿ ಪಾವನವಾಯಿತು, ನುಡಿದ ಮಾತು ಶಿವತತ್ವವಾಯಿತು. ಅವರು ಕಾಯಕ ವಂಚನೆಯನ್ನು ಮಾಡಲಿಲ್ಲ. ತನ್ನದೆಲ್ಲವನ್ನ ಸಕಲ ಜೀವಾತ್ಮರಿಗೆ ಅರ್ಪಿಸಿ ಸಕಲರ ಲೇಸಿಗಾಗಿ ಈಡಾಡಿದಂತಹ ಮಹಾಶರಣರು. ಅವರು ಉಪಮಾತೀತರು, ಕಾಲ ಕರ್ಮರಹಿತರು, ಭವರಹಿತರು. ಇಂತಹ ದೈವೀ ಗುಣಗಳನ್ನು ಅಳವಡಿಸಿಕೊಂಡ ಶಿವಶರಣರು ಡಾಕ್ಟರ್ ಫಾಗು ಹಳಕಟ್ಟಿಯವರು. ನಾವೆಲ್ಲರೂ ಹಳಕಟ್ಟಿ ಅಜ್ಜನವರ ಋಣವನ್ನು ತೀರಿಸಲು ಅಸಾಧ್ಯ. ಆದರೆ ಪ್ರತಿನಿತ್ಯ ಒಂದಾದರೂ ವಚನಗಳನ್ನು ಓದಿ ಸಾಧ್ಯವಾದಷ್ಟು ಜೀವನದಲ್ಲಿ ವಚನದ ಸಾರಗಳನ್ನು, ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಪ್ರತಿನಿತ್ಯ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಚನಕಾರರ ವಚನಗಳನ್ನು, ವಿಚಾರಧಾರೆಗಳನ್ನು ಕೇಳುತ್ತಲೇ ಇರುತ್ತೇವೆ. ಇಂತಹ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯಕ್ಕೋಸ್ಕರ ಅಭೂತಪೂರ್ವವಾದಂತಹ ಸೇವೆಯನ್ನು ಸಲ್ಲಿಸಿ ಮೌಲ್ಯಯುತವಾದಂತಹ ಚಿಂತನೆಗಳನ್ನು ಬಿತ್ತಿ ಬೆಳೆದು 12ನೇ ಶತಮಾನದ ವಚನ ಸಾಹಿತ್ಯ ವಿಶ್ವಸ್ತಕ್ಕೆ ಉದಾಹರಣೆಯಾಗುವಂತಹ ರೀತಿಯಲ್ಲಿ ಮಾಡಿದ ಇವರ ಸೇವೆ ಸಾಧನೆ ನಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ಮಾದರಿಯಾಗಬೇಕು. ಇಂತಹ ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಫಾಗು ಹಳಕಟ್ಟಿಯವರ ಪರಿಚಯವನ್ನು ಮಾಡಿಕೊಡಬೇಕು ಎನ್ನಿಸಿದ್ದಕ್ಕಾಗಿ ನಾನು ಈ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಅವಕಾಶಕ್ಕಾಗಿ ಪವಿತ್ರ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು, ಹಾಗೂ ಕೇಳುಗರೆಲ್ಲರೂ ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಸರ್ವರಿಗೂ ಶರಣು, ಶರಣಾರ್ಥಿ.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ಸಾಹಿತ್ಯಕ್ಕಾಗಿಯೇ, ವಚನಗಳ ಸಂರಕ್ಷಣೆಗಾಗಿಯೇ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಂತಹ ಮಹಾನ್ ಚೇತನ ಫಾಗು ಹಳಕಟ್ಟಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅವರ ವಿಚಾರಧಾರೆಗಳು ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ನೀವು ಹೇಳಿದಾಗೆ ನಮ್ಮ ಶಿವಶರಣರು ಬರೆದಂತಹ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಇಷ್ಟೊಂದು ವಿಚಾರಗಳಿದೆ. ಅಂತ ಒಂದೊಂದು ವಚನಗಳನ್ನು ಕೂಡ ಅದರ ಅರ್ಥ ವಿವರಣೆಯನ್ನ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅದೇ ನಾವು ವಚನ ಸಾಹಿತ್ಯಕ್ಕೆ ಫಾಗು ಹಳಕಟ್ಟೆಯವರಿಗೆ ಸಲ್ಲಿಸುವಂತಹ ಸೇವೆ ಅಂತಾನೆ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಳ ಪಿತಾಮಹ ಎಂದೇ ಪ್ರಸಿದ್ಧರಾದಂಥ ಫಾಗು ಹಳಕಟ್ಟಿಯವರ ಕುರಿತಾಗಿ ತುಮಕೂರಿನ ಅಶೋಕನಗರದ ಶ್ರೀ ಶಾರದಾಂಬಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದಂಥ ಶ್ರೀಮತಿ ಶ್ರೀದೇವಿಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವನ ತಿರುಳು, ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು, ನೋವೋ ಸಂತಸವೋ ನೋಡಾ ಮುಳ್ಳು ಬಾಳ್ಗೆ, ಹೂವೇ ದಿವ್ಯ ಕಿರೀಟ, ವಧುವೇ ಕಾಲ ಕಟಾಕ್ಷ, ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು, ಹೂವಾಗಿರುವಂತಹ ಗುಲಾಬಿಯಿಂದ ಮನಕ್ಕೆ ಅಹುದೇನು ಅಂದ್ರೆ ಏನಾಗುತ್ತೆ? ನೋವೋ ಸಂತಸವೋ ನೋಡಾ ಮುಳ್ಳು ಬಾಳ್ಗೆ, ಖುಷಿ ಆಗತ್ತಾ ದುಃಖ ಆಗತ್ತಾ? ಮುಳ್ಳಾಗಿದೆ ಬಾಳಿಗೆ. ಹೂವೇ ದಿವ್ಯ ಕಿರೀಟ, ವಧುವೇ ಕಾಲ ಕಟಾಕ್ಷ. ಹೂವು ದಿವ್ಯ ಕಿರೀಟ ಇದ್ದ ಹಾಗೆ ಇದೆಲ್ಲ ಕಾಲ ಕಟಾಕ್ಷನ ಕೃಪೆ. ಜೀವನದ ತಿರುಳಷ್ಟೇ, ಜೀವನದ ತಿರುಳು ಇಷ್ಟೇ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೂವ ತಳೆದ ಗುಲಾಬಿಯಿಂದ ಮನಕಹುದೇನು, ನೋವೋ ಸಂತಸವೋ ನೋಡಾ ಮುಳ್ಳು ಬಾಳ್ಗೆ, ಹೂವೇ ದಿವ್ಯ ಕಿರೀಟ, ವಧುವೇ ಕಾಲ ಕಟಾಕ್ಷ, ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೂವನ್ನು ತಳೆದ ಗುಲಾಬಿಯ ಗಿಡವನ್ನು ಕಂಡಾಗ ಮನಸ್ಸಿಗೆ ಏನನ್ಸುತ್ತೆ? ನೋವಾಗತ್ತಾ ಸಂತೋಷ ಆಗತ್ತಾ? ಅದರ ಬಾಳು ಮುಳ್ಳೆ, ಆದರೆ ಹೂವು ದಿವ್ಯ ಕಿರೀಟ. ಅದು ಸಿಗೋದು ಕಾಲದ ಕಟಾಕ್ಷದಿಂದ. ನಮ್ಮ ಬದುಕಿನ ತಿರುಳು ಸಹ ಅಷ್ಟೇ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಗುಲಾಬಿಯ ಗಿಡ ಮನುಷ್ಯನ ಬದುಕಿಗೊಂದು ಅಸಾಮಾನ್ಯವಾದ ತಿಳಿವನ್ನು ಅರಿವನ್ನು ಕೊಡುತ್ತಲ್ವಾ? ಗಿಡ ತನ್ನ ಮುಡಿಗೆ ಹೂವನ್ನೇರಿಸಿಕೊಂಡು ನಲಿದಾಗ ಮನಕ್ಕೆ ತುಂಬ ಮುದ ಕೊಡುತ್ತೆ. ಆದರೆ ಅದರ ಸುತ್ತಮುತ್ತ ಇರೋ ಚೂಪಾದ ಮುಳ್ಳುಗಳನ್ನು ಕಂಡಾಗ ಇಂಥ ಸುಂದರವಾದ ನಾಜುಕಾದ ಹೂವಿನ ಸುತ್ತ ಇಂಥ ಹರಿತವಾದ ಮುಳ್ಳುಗಳು ಬೇಕಿತ್ತ ಅಂತ ನೋವಾಗತ್ತೆ. ಅದಕ್ಕೆ ಈ ಕಗ್ಗ ಹೇಳ್ತಾ ಇರೋದು, ಗುಲಾಬಿಯ ಗಿಡವನ್ನು ಕಂಡಾಗ ಮನಸ್ಸಿಗೆ ನೋವಾಗತ್ತಾ ಖುಷಿ ಆಗತ್ತಾ? ಆದರೆ ಎರಡೂ ಭಾವಗಳು ಉದಿಸತ್ತೆ, ಅದು ಸಹಜ ಕೂಡ. ಗುಲಾಬಿಯ ಸಸಿಯನ್ನು ನೆಲದಲ್ಲಿ ಹಾಕಿದಾಗ ಮೊದಲು ಹೂವೇ ಬಂದುಬಿಡೋದಿಲ್ಲ, ಕಾಂಡ ಚಿಗರಿ ಬೆಳೆದು ಮೊದಲು ಬರೋದೇ ಮುಳ್ಳು. ಎಲೆಗಳ ಜೊತೆ ಮುಳ್ಳುಗಳು ಬೆಳೀತಾ ಬರುತ್ತೆ. ತೋಟಗಾರ ಗಿಡನ ಎಲೆ ಮತ್ತು ಮುಳ್ಳುಗಳಿಗಾಗಿ ಬೆಳೆಸೋದಿಲ್ಲ, ಕೈಗೆ ಮುಳ್ಳುಗಳನ್ನು ಚುಚ್ಚಿಸ್ಕೊಳ್ತಾ ಗೊಬ್ಬರ ನೀರು ಹಾಕಿ ಮುಂದೆ ಬರಬಹುದಾದ ಸುಂದರ ಹೂಗಳಿಗಾಗಿ ಪರಿಶ್ರಮ ಪಡ್ತಾನೆ. ಅಲ್ಲಿವರೆಗೂ ಅವನಿಗೆ ಸಿಗೋದು ಒಂದು ಸ್ವಲ್ಪ ನೋವು ಮಾತ್ರ. ಆದರೆ ಅದರ ಜೊತೆ ಸುಂದರವಾದ ಹೂವಿನ ಭರವಸೆ ಇದೆ ಅಲ್ವಾ? ಕಾಲ ಕಳೆದ ಹಾಗೆ ಮೊಗ್ಗು ಬಂದು ಹೂವು ಅರಳತ್ತೆ. ಅದಕ್ಕೆ ಅವಸರ ಮಾಡೋದಿಕ್ಕಾಗೋದಿಲ್ಲ, ಸರಿಯಾದ ಸಮಯ ಬರಬೇಕು. ಮನುಷ್ಯನ ಬದುಕಲು ಹೀಗೆ ಅಲ್ವಾ ಆಗೋದು? ಬಾಲ್ಯದಲ್ಲಿ ಆಟ, ಯೌವನದಲ್ಲಿ ಓದು, ಆಮೇಲೆ ಸಾಧನೆಯ ಮೆಟ್ಟಿಲನ್ನೇರೋ ಪ್ರಯತ್ನದ ಕಷ್ಟದ ದಾರಿ. ಗುಲಾಬಿಯ ಹೂವಿನ ಹಾಗೆ ಸಾಧನೆಯ ಫಲದ ಮರ್ಯಾದೆ ಸಿಗೋದು ಒಂದು ಹಂತದ ಬದುಕು ಮುಗಿದ ಮೇಲೇನೆ. ಗಾಂಧೀಜಿ ಮಹಾತ್ಮರಾದದ್ದು, ಕಲಾಂ ಅವರು ಭಾರತ ರತ್ನ ಪಡೆದದ್ದು, ದಲಾಯಿ ಲಾಮ ನೋಬೆಲ್ ಪುರಸ್ಕೃತರಾದದ್ದು, ಡಾಕ್ಟರ್ ರಾಧಾಕೃಷ್ಣನವರು ರಾಷ್ಟ್ರಪತಿಯಾದದ್ದು, ಇವೆಲ್ಲ ಕಾಲನ ಕಟಾಕ್ಷ ದೊರೆತ ನಂತರವೇ ಆದದ್ದು. ಬಾಳಿನ ಸಫಲತೆ ದೊರೆಯೋ ಮೊದಲು ಕಷ್ಟಗಳ ಮುಳ್ಳುಗಳು ಚುಚ್ಚತ್ತೆ, ನೋವು ಕೊಡತ್ತೆ. ಆ ಮುಳ್ಳುಗಳು ನಮ್ಮನ್ನು ಜಾಗರೂಕರನ್ನಾಗಿ ಮಾಡತ್ತೆ. ಅಷ್ಟಲ್ಲದೆ ಯಶಸ್ಸು ಬಂದಾಗ ಅದನ್ನು ಬೇರೆಯವರು ಸುಲಭವಾಗಿ ಕಿತ್ತುಕೊಳ್ಳದ ಹಾಗೆ ಸುತ್ತಲೂ ಇದ್ದು ನಮ್ಮನ್ನು ಕಾಪಾಡತ್ತೆ. ಈ ಗುಲಾಬಿ ಗಿಡದ ಕಾಂಡದಲ್ಲಿನ ಮುಳ್ಳುಗಳು ಮತ್ತು ಶಿಖರದಲ್ಲಿ ಇರುವಂತಹ ಸುಂದರ ಸುವಾಸಿತ ಹೂವು, ಇದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡ್ರೆ ಮೊಳಕೆಯಾಗಿ ಸಸಿಯಾಗಿ ಗಿಡವಾಗಿ ರೂಪುಗೊಳ್ಳೋ ಗುಲಾಬಿ ಗಿಡದ ಹಾಗೆ ಶೈಶವ, ಬಾಲ್ಯ, ಯೌವನ, ಪ್ರೌಢ, ವಾರ್ಧಕ್ಯ ಅನ್ನೋ ಹಂತಗಳನ್ನು ಹಾದು ಹೊಕ್ಕು ಜೀವನದ ಕಷ್ಟಗಳ ಕಾರ್ಪಣ್ಯಗಳನ್ನು ಅನುಭವಿಸಿ ಆ ಅನುಭವದ ಮೋಸೆಯಿಂದ ದಾಟಿ ಹೊರಬಂದಾಗ ಜ್ಞಾನ ಅನ್ನೋ ಮೊಗ್ಗು ಮೂಡಿ ಆನಂದ ಅನ್ನೋ ಹೂವು ನಮ್ಮಲ್ಲಿ ಅರಳಬೇಕು. ಗುಲಾಬಿ ಗಿಡದ ಕಾಂಡದಲ್ಲಿರೋ ಮುಳ್ಳುಗಳೇ ಜೀವನದಲ್ಲಿ ನಮಗೆ ಬರೋ ಕಷ್ಟಗಳ ಹಾಗೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟಗಳು ಬೇರೆ ಬೇರೆ ಪ್ರಮಾಣ ಮತ್ತು ಪರಿಮಾಣದಲ್ಲಿ ಉಂಟಾಗುತ್ತೆ. ಅವುಗಳನ್ನು ನಮ್ಮ ಪೂರ್ವಕರ್ಮದ ರೂಪದಲ್ಲಿ ತಂದುಕೊಳ್ಳೋದು ಕೂಡ ನಾವೇ. ಅವುಗಳನ್ನು ಅನುಭವಿಸಿ ನಿವಾರಿಸಿಕೊಳ್ಳೋ ಪ್ರಯತ್ನ ಕೂಡ ನಾವೇ ಮಾಡಬೇಕು. ಅಂತಹ ಪ್ರಯತ್ನದಿಂದ ಅನುಭವಿಗಳಾದ ನಾವು ಮುಂದುವರೆದಾಗ ನಮಗೆ ತಾಳ್ಮೆ ಅಥವಾ ಸಹನೆ ಮೈಗೂಡಿ ಒಂದು ತಟಸ್ಥ ಮನೋಭಾವಕ್ಕೆ ನಾವು ತಲುಪ್ತೀವಿ. ಆದರೆ ಅವೆಲ್ಲ ಆಗೋದು ಕಾಲದ ಕರುಣೆಯಿಂದ ಮಾತ್ರ. ಇಂಥ ಸ್ಥಿತಿಗೆ ತಲುಪದಾಗಲೇ ನಮಗೆ ನಿಜವಾದ ಆನಂದ ಸಿಗುತ್ತೆ. ಕೆಲವರು ಅಲ್ಪಕಾಲದ ಜೀವನದಲ್ಲಿ ಮುಳ್ಳುಗಳನ್ನು ಅನುಭವಿಸಿ ಬೇಗ ಅದನ್ನು ದಾಟಿ ಆನಂದನ ಪಡೀತಾರೆ. ಇನ್ನು ಕೆಲವರು ದೀರ್ಘಕಾಲ ಕಷ್ಟನ ಅನುಭವಿಸ್ತಾರೆ. ಕೆಲವರು ಜೀವನ ಮುಳ್ಳೇ ಇಲ್ಲದ ಗುಲಾಬಿ ಗಿಡದ ಹಾಗೆ ಚಂದ ಕೂಡ ಇರುತ್ತೆ. ಇನ್ನು ಕೆಲವರ ಜೀವನ ಹೂವೇ ಬಿಡದ ಬರೀ ಮುಳ್ಳಿನ ಗುಲಾಬಿ ಗಿಡದ ಹಾಗಿರುತ್ತೆ. ನಮ್ಮ ಪೂರ್ವ ಕರ್ಮಗಳನ್ನು ನಾವು ಪಡೆದುಕೊಂಡು ಬರ್ತೀವಿ ಮತ್ತು ಅನುಭವಿಸ್ತೀವಿ. ಜೀವನದ ಅನುಭವಗಳನ್ನು ಪಡೆದು ಅನುಭವಿಸಿ ಕೊನೆಯಲ್ಲಿ ನಮಗೂ ಜೀವನದ ತುದಿಯಲ್ಲಿ ನಿಜವಾದ ಆನಂದದ ರೂಪದಲ್ಲಿ ಸುಂದರ ಹೂವನ್ನು ಅರಳಿಸುದೇವ ಅಂತ ಪರಮಾತ್ಮನನ್ನು ಪ್ರಾರ್ಥಿಸಬೇಕು. ಏನಂತೀರಾ? ಅನಿಸಿಕೆನ ಕಳಿಸಿಕೊಡ್ಬೋದು. ನಾನು ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
9: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
11: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
12: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
11: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
12: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
10: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನೇಶ್ ಹೊಸನಗರ್ ಇವರು ಮಳೆಗೆ ಸಂಬಂಧಿಸಿದಂತಹ ಗಾದೆ ಮಾತು, ಈ ಗಾದೆ ಮಾತಿಗೆ ಪೂರಕವಾದಂತಹ ವಿಚಾರವನ್ನ ತಿಳಿಸ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ತಲತಲಾಂತರದಿಂದ ಉಳಿಸಿ ಬೆಳೆಸಿಕೊಂಡು ಬಂದಂತಹ ಒಗಟುಗಳ ಕುರಿತಾದ ಮಾಹಿತಿಯನ್ನ ತಿಳಿಸ್ತಾರೆ, ಕೇಳೋಣ ಬನ್ನಿ.
16: ಎಲ್ಲರಿಗೂ ನಮಸ್ಕಾರ. ನಾನು ಇದುವರೆಗೆ ನಿಮಗೆ ಮಳೆಗಳ ಗಾದೆಗಳ ಬಗ್ಗೆ ಹೇಳ್ತಾ ಇದ್ದೆ. ಸ್ವಲ್ಪ ಒಗಟು ಬಗ್ಗೆ ಯೋಚನೆ ಮಾಡೋಣ. ಒಗಟು ಅಂದ್ರೆ ಏನು, ಏನ್ ಅದ್ರ ಬಗ್ಗೆ, ಅದ್ರ ವಿಶೇಷತೆ ಏನು, ಇದು ಯಾಕೆ ಈ ರೀತಿಯಾಗಿ ಬೆಳೆದ್ ಬಂತು, ಇದನ್ನೆಲ್ಲ ಗಮನಿಸ್ತಾ ಈ ಒಗಟಿನ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡು ಈ ಒಡಪು ಅಥವಾ ಒಗಟಿನ ಬಗ್ಗೆ ಜಾನಪದ ತಜ್ಞರಾದ ಡಾಕ್ಟರ್ ಜಿ ಶಂಕರ್ ಪರಮಶಿವಯ್ಯ ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ಸ್ವಾರಸ್ಯಕರವಾದ ಮಾತಿದೆ. ಒಗಟುಗಳು ಕೇವಲ ಬೌದ್ಧಿಕ ಕಸರತ್ತಲ್ಲ, ಅವು ಗ್ರಾಮೀಣ ಪ್ರಜ್ಞೆಯ ಸಾದೃಶ್ಯ ಶಕ್ತಿಯ ಮತ್ತು ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಗಳು ಅಂತ. ಎಷ್ಟು ಸ್ವಾರಸ್ಯಕರವಾಗಿದೆ ಶಬ್ದಗಳು ಅನ್ನೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಗಟು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇವತ್ತಿಗೂ ಸಹ ಆ ಒಗಟುಗಳು ಅಷ್ಟೇ ಪ್ರಾಮುಖ್ಯತೆ ಇದೆ ಕೆಲವು ಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಸ್ವಲ್ಪ ಮರೀತಾ ಇದೀವಿ. ಆ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇದು ಮನರಂಜನೆಗಾಗಿ ಇತ್ತು. ಯಾಕಂದ್ರೆ ಹಬ್ಬಗಳಲ್ಲಿ ಮದುವೆಗಳಲ್ಲಿ ಇದು ಸಾರಾಸಗಟವಾಗಿ ಒಂದು ಮನರಂಜನೆಯ ಭಾಗವಾಗಿ ಬರ್ತಿತ್ತು. ಎಲ್ಲೆಲ್ಲಿ ಜನ ಸೇರಿಸ್ತಿದ್ರು ಅಲ್ಲಿ ಈ ಒಗಟುಗಳೊಂದು ಇತ್ತು. ಕೆಲಸ ಮಾಡ್ಬೇಕಾರಾಗ್ಬೋದು, ಬೇರೆ ಬೇರೆ ಕೆಲಸಗಳಾಗ್ಬೋದು, ಅಲ್ಲಿ ಈ ಒಗಟುಗಳ ಮೂಲಕ ಸವಾಲು ಹಾಕೋದು ಮತ್ತು ಅವರಿಂದ ಉತ್ತರ ಪಡೆಯೋದು ಈ ಥರದ ಕೆಲವಷ್ಟು ಒಗಟುಗಳು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲೇ ಒಗಟುಗಳು ಹುಡ್ತಿತ್ತು, ಅದಕ್ಕೆ ಉತ್ತರನ ಸಹ ಒಗಟಲ್ಲೇ ಹೇಳ್ತಿದ್ರು. ಈ ಥರ ಸಾಕಷ್ಟು ವೈವಿಧ್ಯತೆಯನ್ನು ಒಗಟಲ್ಲಿ ಕಾಣಿಸ್ಬೋದು. ಇಲ್ಲಾಗಲೇ ಅವ್ರು ಹೇಳಿದಂತೆ ಕೇವಲ ತಮ್ಮ ಬುದ್ಧಿಮತ್ತೆಯ ಕಸರತ್ತಲ್ಲ, ಅಂದರೆ ನನಗೇನು ಗೊತ್ತಿದೆಯೋ ಅದನ್ನು ಭಾಳ ಜೋರಾಗಿ ಹೇಳಬೇಕು ಅನ್ನೋ ಕಸರತ್ತಲ್ಲ, ಇಲ್ಲಿ ಭಾಳ ವಿಶೇಷವಾಗಿ ಗ್ರಾಮೀಣ ಪ್ರಜ್ಞೆ ಇದೆ ಅಂತ. ಈ ಪ್ರಜ್ಞೆಯನ್ನು ಬಳಕೆ ತುಂಬ ಚೆನ್ನಾಗಿದೆ, ಪದದ ಬಳಕೆ ತುಂಬ ಚೆನ್ನಾಗಿದೆ. ಪ್ರಜ್ಞೆ ಅನ್ನುವಂಥ ಪದದ ಬಳಕೆ ನಾವು ಗಮನಿಸ್ಬೇಕು. ಇಲ್ಲಿ ಪ್ರಜ್ಞೆ ಭಾಳ ದೊಡ್ಡ ಕೆಲಸ ಮಾಡುತ್ತೆ. ಹಾಗಾಗಿ ಏನು ಗೊತ್ತಿದೆಯೋ ಅದು ಪ್ರಜ್ಞೆಯನ್ನ ಜಾಗೃತಗೊಳಿಸುವಂಥದ್ದೇ ಆಗಿದೆ. ಸಾದೃಶ್ಯ ಶಕ್ತಿಯ ಪ್ರತಿಭೆಯ ಅಪೂರ್ವ ಅಭಿವ್ಯಕ್ತಿಯಾಗಿದೆ ಅಂತ. ಅಂದರೆ ಇಲ್ಲಿ ಅವ್ರದೇ ಆದಂಥ ಒಂದು ಹೊಸದಾದ ಶಕ್ತಿ ಇದೆ, ಅವ್ರದೇ ಆದ ಪ್ರತಿಭೆ ಇದೆ, ಆ ಪ್ರತಿಭೆಯ ಅಪೂರ್ವದ ಅಭಿವ್ಯಕ್ತಿನ ತೋರಿಸ್ತದೆ. ಪ್ರಜ್ಞಾಪೂರ್ವಕ್ಕಾಗಿದ್ದಾನೆ ಮತ್ತು ಬುದ್ಧಿ ಮತ್ತ ಎಷ್ಟು ಎತ್ತರದಲ್ಲಿದೆ, ಅವನ ಆಲೋಚನೆ ಶಕ್ತಿ ಹೇಗಿದೆ, ಅವನ ಶಾಖೆ ಚಕ್ಯತೆ ಹೇಗಿದೆ, ರಹಸ್ಯ ಮತ್ತು ಚಮತ್ಕಾರವನ್ನು ಹೇಗೆ ತಗೊಂಬರ್ತಾನೆ, ಇವೆಲ್ಲವೂ ಸಹ ಪದಗಳು ಇಟ್ಕೊಂಡೇ ಆಟಾಡುವಂಥದ್ದು. ಎಲ್ಲರಿಗೂ ಗೊತ್ತಿರೋ ಪದಗಳನ್ನೇ ಇಟ್ಕೊಂಡು ಅದನ್ನು ಒಡಪ್ಪಾಗಿ ಆಡ್ತಾಡ್ತಾ ಹೋಗ್ತಾರೆ. ಈ ಒಡಪ್ಪಿನ ವಿಶೇಷತೆ, ನಿಮ್ಗೊಂದು ಒಗಟಿದೆ, ಈ ಒಗಟಿನ ವಿಶೇಷತೆಯನ್ನು ನೀವೇ ಹೇಳಿ ಅಂದ್ರೆ ಬಹಳ ವಿಶೇಷವಾದ ಒಗಟು ಅಂತ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಶಬ್ದ ಕೇಳಿಸೋದು ಬೇರೆ, ಕಣ್ಣಿಗೆ ಕಾಣಿಸೋದು ಬೇರೆ, ಅರ್ಥ ಹೇಳೋದು ಬೇರೆ. ಇದು ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ. ಹಾಗಾದ್ರೆ ನಾನು ಯಾರು? ಪ್ರಜ್ಞೆ ಸೋಲುತ್ತೆ, ಬುದ್ಧಿಗೆ ಬಾಗುತ್ತೆ, ಪ್ರತಿಭೆಗೆ ಅರಳುತ್ತೆ, ಹಾಗಾದ್ರೆ ನಾನು ಯಾರು? ಇದು ಒಡಪಿಗೆ ಒಡಪು, ಅಂದ್ರೆ ಒಗಟಿಗೆ ಒಗಟು, ಅಂದ್ರೆ ಉತ್ತರ ಒಗಟು ಅಂತಾನೆ. ಇಲ್ಲಿ ನಮ್ಗೆ ಕೇಳಿಸೋದೇ ಬೇರೆ ತರ ಅರ್ಥ ಕೊಡುತ್ತೆ, ನಾವು ನೋಡ್ತಿರೋದೇ ಬೇರೆ ಆಗಿರುತ್ತೆ, ಜೊತೆಗೆ ಅದರ ಒಳ ಅರ್ಥವೇ ಬೇರೆ ಆಗಿರುತ್ತೆ. ಇದೇ ಒಡಪು ಅಂತ ಹೇಳಿದ್ರೆ ಹುಡುಕ್ಬೇಕಾಗಿತ್ತು ನಾವಲ್ಲಿ. ಪ್ರಜ್ಞೆ ಸೋಲುತ್ತೆ, ಹೆಚ್ಚು ಪ್ರಜ್ಞಾವಂತರಾಗಿದ್ರೆ ಬಹಳ ಬೇಗ ನಾವು ಅವ್ರನ್ನ ಆ ಒಡಪನ್ನು ಬಿಡಿಸ್ಬಿಡ್ತೀವಿ, ಬುದ್ಧಿ ಸ್ವಲ್ಪ ಬಾಗುತ್ತೀವಿ, ಬುದ್ಧಿವಂತನ ಇದ್ರೆ ಬಾಗುತ್ತೆ. ಪ್ರತಿಭೆಗೆ ಅರಳುತ್ತೆ, ನಿನ್ಗೆ ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅದು ಅರಳುತ್ತೆ, ನಿನ್ನೂ ಅರಳಿಸುತ್ತೆ ಈ ತರ. ಹಾಗಾಗಿ ಇದು ಒಗಟಿಗೆ ಸಂಬಂಧಪಟ್ಟಂತಾನೆ ಒಂದು ಒಗಟು. ಈಗ ನಿಮಗೊಂದು ಒಗಟು ಕೇಳ್ತೀನಿ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ, ಬೇರೆಯವ್ರಿಗೆ ಬೆಂಕಿ ಹೆಚ್ಚಕ್ಕೆ ಹೋದ್ರೆ ಇವನು ಸುಟ್ಟು ಹೋಗ್ತಾನೆ, ಹಾಗಾದ್ರೆ ನಾನು ಯಾರು? ಉತ್ತರನ ನಂತರದಲ್ಲಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ. ನಾನು ಇದನ್ನ ನಾಳೆ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಸಾಮಾನ್ಯವಾಗಿ ಒಡಪುಗಳನ್ನು ಗಮನಿಸ್ತಾ ಇದ್ರೆ ನಮ್ಗೆ ಎಷ್ಟೋ ವಿಷಯಗಳು ನಮ್ಗೆ ಪಾಠವನ್ನು ಹೇಳ್ಕೊಡುತ್ತೆ. ಇಲ್ಲಿ ನೋಡಿ, ನಾವು ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ಅದು ನಮ್ಗೆ ಫಸ್ಟ್ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಕೆಲವರು ಮಾತಾಡ್ತಾ ಹೇಳ್ತಾರೆ, ನಂದು ಒಂದು ಕೈ ಹೋದ್ರೂ ಅಡಿಲ್ಲ, ಅವ್ನು ಎರಡು ಕೈ ಹೋಯ್ತಲ್ಲ ಅಂತ ಖುಷಿ ಪಡ್ತೀನಿ. ಇದು ನನಗೆ ನಾನೇ ಅಪತ್ ಅಂತ ಅನ್ಕೊಳ್ಳೋದು. ಫಸ್ಟ್ ನನಗೆ ಆಪತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆ ಆಪತ್ತಾಗುತ್ತೆ. ಹಂಗೆ ಬೇರೆಯವ್ರಿಗೆ ಆಪತ್ ಮಾಡಕ್ ಹೋದ್ರೆ ನನಗೂ ಫಸ್ಟ್ ಆಪತ್ ಆಗುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಅದು ಬಟ್ ಒಡಪಿನ ಉತ್ತರ ಬೇರೆ ಇದೆ. ಆದರೆ ಒಡಪಿನ ಒಳಗಡೆ ಕೆಲವು ವಿಷಯಗಳನ್ನು ಗಮನಿಸಿದ್ರೆ ನಾವು ನಮಗೂ ಬೇಕಾದಷ್ಟು ಕಲಿಯುವಂಥದ್ದಿದೆ ಅಂತ ಅದು ನಮಗೆ ನಾವು ಗಮನಿಸಬೇಕಾಗಿರುವಂಥದ್ದು. ನಾವು ಬೇರೆಯವರಿಗೆ ಕೇಡ್ ಬಯಸಬೇಕು ಅಂತ ಅಂದ್ಕೊಳ್ಳುವಾಗ ಮೊದಲದು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅಂದರೆ ಮೊದಲು ಕೇಡು ನಮಗೆ ಆಗುತ್ತೆ, ಎರಡನೇದು ನಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತದೆ. ಹಂಗಾಗಿ ಎರಡನೇ ಕೇಡು ನಮಗೆ ಆಗ್ತದೆ. ಈ ಆಲೋಚನೆ ಮತ್ತು ಮನಸ್ಸು ಕೆಟ್ಟಾಗ ನಾವು ಯೋಜನೆಗಳು ಸಹ ಕೆಟ್ಟದಾಗಿರುತ್ತೆ, ಹಂಗಾಗಿ ಅದರಿಂದ ಅಪಾಯ ನಮಗೂ ಇರುತ್ತೆ. ಮೂರು ಕೇಡು ನಮ್ಗೆ ಆದ್ಮೇಲೆ ನಾಲ್ಕನೇದವ್ರಿಗೆ ಎಫೆಕ್ಟ್ ಆಗುವಂಥದ್ದು, ಅಷ್ಟರಲ್ಲಿ ನಾವು ಸುಮಾರಷ್ಟು ಹಾಳಾಗಿರ್ತೀವಿ. ಹಾಗಾಗಿ ಈ ಥರದ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಇಲ್ಲಿ ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಆದರೆ ಈ ಒಗಟಿನ ಉತ್ತರ ಇದೇನಲ್ಲ, ಒಗಟಿನ ಉತ್ತರ ಬೇರೆದೇ ಇದೆ, ಅದನ್ನು ನೀವೇ ನಮಗೆ ನಾಳೆ ತಿಳಿಸ್ತೀರಿ ಅಂತ ಹೇಳ್ತಾ, ಕೆಲವು ಗಾದೆಗಳ ಥರ ಅದರ ಹಿಂದೆ ಒಂದಿಷ್ಟು ಒಳ್ಳೆ ವಿಷಯಗಳು ಮತ್ತು ಒಂದಿಷ್ಟು ತಲೆಗೆ ಕೆಲಸ ಕೊಡುತ್ತೆ ವಿಷಯಗಳು ಸಹ ಆಗಿದೆ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತೇನೆ ಅದೇ ಒಡಪನ್ನ. ಮೈ ಮರ ತಲೆ ಬೆಂಕಿ, ಮೈ ಮರ ತಲೆ ಬೆಂಕಿ ಇನ್ನೊಬ್ಬರನ್ನ ಸುಡಕ್ ಹೋಗಿ ತಾನೇ ಸುಟ್ಕೊಳ್ಳುತ್ತೆ, ಹಾಗಾದ್ರೆ ನಾನ್ಯಾರು? ಇದ್ರ ಉತ್ತರವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ನೀವು ಇದನ್ನ ಮೆಸೇಜ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
15: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಒಗಟು ಅಂದ್ರೇನು, ಈ ಒಗಟಿನ ಮಹತ್ವ ಜೊತೆಗೆ ಒಂದು ಒಗಟನ್ನ ಕೂಡ ಹೇಳಿದ್ರು. ಈ ಒಗಟಿನ ಉತ್ತರ ನಿಮಗೆ ಗೊತ್ತಿದ್ರೆ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
17: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
18: ಪೊನ್ನಜ್ಜಿ, ಕಿಷ್ಕಿಂದೆಯ ರಾಜ ವಾಲಿಯನ್ನ ಎದುರಿನಿಂದ ಗೆಲ್ಲೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತಾರಲ್ಲ, ಹೌದಾ?
19: ಹೌದು, ಅವನಿಗೆ ಅಂತದೊಂದು ವರ ಇತ್ತಂತೆ ಅಲ್ವಾ ಪೊನ್ನಜ್ಜಿ?
20: ಏನದು ವರ?
21: ಹ್ಮ್, ಹಾಗೊಂದು ವರ ವಾಲಿಗಿತ್ತು. ಸರಿ, ಹಾಗಾದ್ರೆ ಇವತ್ತು ವಾಲಿ ಕತೆನೆ ಹೇಳಿದ್ರಾಯ್ತು.
20: ಆಯ್ತು, ವಾಲಿ ಕತೆನೆ ಹೇಳು.
21: ಆಯ್ತು, ಹೇಳ್ತೀನಿ. ಕಿಷ್ಕಿಂದೆ ಒಂದು ಸುಂದರವಾದ ಪರ್ವತ ಪ್ರದೇಶವಾಗಿತ್ತು ಮಕ್ಕಳೇ. ಆ ಪ್ರದೇಶದ ರಾಜ ವಾಲಿಯಾಗಿದ್ದ. ಅವನು ಮಹಾಬಲಶಾಲಿಯಾಗಿದ್ದ. ಅಷ್ಟೇ ಅಲ್ಲ, ದೈವ ಭಕ್ತ ಕೂಡ ಹೌದು. ಅವನು ಬ್ರಹ್ಮನನ್ನ ತನ್ನ ತಪಸ್ಸಿನಿಂದ ಒಲಿಸ್ಕೊಂಡು ಒಂದು ವಿಶೇಷವಾದ ವರವನ್ನ ಪಡೆದಿದ್ದ. ಅದೇನಂದ್ರೆ, ಅವನ ಎದುರು ನಿಂತು ಯುದ್ಧ ಮಾಡುವವರ ಅರ್ಧ ಶಕ್ತಿ ವಾಲಿಗೆ ಬರ್ತಾ ಇತ್ತು. ಹಾಗಾಗಿ ಅವನು ಯುದ್ಧದಲ್ಲಿ ಅಜೇಯನಾಗಿ, ಅಂದರೆ ಸೋಲಿಲ್ಲದೆ ಪ್ರಖ್ಯಾತನಾಗಿದ್ದ. ಅವನ ಅವಳಿ ತಮ್ಮ ಸುಗ್ರೀವ, ಇಬ್ಬರು ನೋಡೋಕೆ ಒಂದೇ ಥರ ಸಮಾನ ರೂಪಿಗಳು. ತಮ್ಮ ಅಂದರೆ ವಾಲಿಗೆ ಬಹಳ ಪ್ರೀತಿ. ಅವನನ್ನು ಕಿಷ್ಕಿಂದೆಯ ಯುವರಾಜನನ್ನಾಗಿ ಮಾಡಿದ್ದ. ಅವನು ವಾಲಿ ದುಷ್ಟ ಅಲ್ಲದೇ ಇದ್ದರೂ ಮುಂಗೊಪ್ಪಿ, ದುಡುಕು ಸ್ವಭಾವದವನು. ಇಂಥ ವೀರಾಗ್ರಣಿ ದಶಕಂಠನಾದ ರಾವಣನನ್ನ ಹೆಡೆಮುರಿ ಕಟ್ಟಿ ಸೋಲಿಸಿ ಅವನ ಗರ್ವಭಂಗ ಮಾಡಿದ ಕತೆ ಇದು ಮಕ್ಕಳೇ. ಶಿವಭಕ್ತನಾದ ವಾಲಿ ಒಂದ್ಸಲ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದ. ಅದೇ ಸಮಯದಲ್ಲಿ ಬ್ರಹ್ಮಮಾನಸ ಪುತ್ರರಾದ ನಾರದರು ಅಲ್ಲಿಗೆ ಬರ್ತಾರೆ. ವಾಲಿ ನಾರದರನ್ನ ಕಂಡು ಏನು ಎತ್ತ ಅಂತ ಕೇಳಿ ಕೈ ಮುಗಿದು ಕುಶಲೋಪರಿಯನ್ನು ವಿಚಾರಿಸ್ತಾನೆ. ಆಗ ನಾರದರು, ವಾಲಿ ನಿಂಗೊತ್ತಿಲ್ವೇ, ಇಂದ್ರನನ್ನು ಸೋಲಿಸಿ 10 ತಲೆಯ ರಾವಣ ವಿಜಯೋತ್ಸವ ನಡೆಸ್ತಾ ಇದ್ದಾನೆ. ಆ ಉತ್ಸವಕ್ಕೆ ನನಗೂ ಆಮಂತ್ರಣ ಇದೆ. ಅಂತಹ ಬಲಶಾಲಿ ರಾವಣನನ್ನು ಎದುರು ಹಾಕೊಳ್ಳೋಕ್ಕೆ ಯಾರು ಬಯಸ್ತಾರೆ ಹೇಳು? ಅಹಂಕಾರದಿಂದ ಮೆರಿತಾ ಇರೋ ಅವನ ಉತ್ಸವಕ್ಕೆ ಮನಸಿರಲಿ ಬಿಡಲಿ, ನಾನು ಹೋಗಲೇಬೇಕಾಗಿದೆ. ಅಂತಹ ಪರಾಕ್ರಮಿಯ ವೈರತ್ವವನ್ನು ಕಟ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ವಾಲಿ, ನಾರದ್ರೆ ರಾವಣ ಮಹಾಬಲಶಾಲಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಅವನು ನನ್ನಷ್ಟು ಬಲಶಾಲಿ ಏನಲ್ಲ. ಒಂದು ವೇಳೆ ಆತ ನನ್ನನ್ನು ಸೋಲಿಸಿದರೆ ಆಗ ನಾನು ಅವನು ಮಹಾಬಲಶಾಲಿ ಅಂತ ಒಪ್ಕೊಳ್ತೀನಿ. ಈ ಮಾತನ್ನು ಅವನಿಗೂ ಮುಟ್ಟಿಸಿಬಿಡಿ ಅಂತ ಹೇಳ್ದ. ವಾಲಿ ಗರ್ವಿ. ಒಬ್ಬ ಗರ್ವಿ ಇನ್ನೊಬ್ಬ ಗರ್ವಿಯನ್ನು ಯುದ್ಧಕ್ಕೆ ಈ ರೀತಿಯಾಗಿ ಆಹ್ವಾನಿಸ್ತಾನೆ. ನಾರದ್ರೋ ಮೊದಲೇ ಕಲಹಪ್ರಿಯರು, ಅವರಿಗೆ ಅಷ್ಟೇ ಸಾಕಾಗತ್ತೆ. ಅವರು ವಾಲಿಯ ಪ್ರತಿಯೊಂದು ಮಾತನ್ನು ಚಾಚೂ ತಪ್ಪದೆ ಅದಕ್ಕೆ ಬಣ್ಣ ಬೇರೆ ಕಟ್ಟಿ ದಶಕಂಠನಿಗೆ ನಿವೇದಿಸ್ತಾರೆ.
18: ಈ ನಾರದ್ರಿಗೆ ಬೇರೆ ಕೆಲಸ ಇಲ್ಲ.
20: ಅವ್ರ ಮಾತನ್ ಕೇಳಿ ರಾವಣ ಏನಂದ?
22: ಏನಂತಾನೆ, ರಾವಣ ಕೋಪಿಷ್ಟ, ಇಂಥ ಮಾತನ್ ಕೇಳಿ ಸುಮ್ಮನೆ ಯಾಕಿರ್ತಾನೆ?
21: ಈ ಮಾತನ್ ಕೇಳ್ತಾ ಇದ್ದಾಗೆ ರಾವಣ ಉರಿದು ಬಿದ್ದ. ಏನು, ಆ ಕೋತಿಗೆ ಇಷ್ಟೊಂದು ಅಹಂಕಾರನ? ಅವನನ್ನ ಇಷ್ಟು ದಿನ ಬಿಟ್ಟಿದ್ದೇ ಹೆಚ್ಚಾಯ್ತು, ಈಗಲೇ ಹೋಗಿ ಅವನ ಬಾಲವನ್ನು ಕತ್ತರಿಸಿ ಕೊಂದು ಬರ್ತೀನಿ ಅಂತ ಉತ್ಸವನ ಬಿಟ್ಟು ಹೊರಟೇ ಬಿಟ್ಟ. ಶರವೇಗದಲ್ಲಿ ಆತ ಕಿಷ್ಕಿಂದೆಗೆ ಬಂದು ವಾಲಿಗಾಗಿ ಹುಡುಕಾಟವನ್ನು ನಡೆಸ್ತಾನೆ. ಆತ ಸಂಧ್ಯಾ ವಂದನೆಗಾಗಿ ದಕ್ಷಿಣ ಸಮುದ್ರ ದಡಕ್ಕೆ ಹೋಗಿದ್ದಾನೆ ಅಂತ ಅವನಿಗೆ ತಿಳಿದು ಬರುತ್ತೆ. ಅವನ ಧುಮುಗುಡ್ತಾ ಇದ್ದ ಮುಖ, ಕೋಪ, ತಾಪ ಎಲ್ಲ ನೋಡಿ ಸುಗ್ರೀವ ರಾವಣ ವಾಲಿ ಜೊತೆ ಯುದ್ಧಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ತಿಳ್ಕೊತಾನೆ. ಆತ ರಾವಣನನ್ನ ಕುರಿತು, ರಾವಣ ನಮ್ಮಣ್ಣ ವಾಲಿ ಬ್ರಹ್ಮನ ವರದಿಂದ ಅನುಗ್ರಹಿತನಾಗಿದ್ದಾನೆ, ನಿನ್ನ ಅರ್ಧ ಶಕ್ತಿ ಅವನದ್ದಾಗತ್ತೆ, ಹೀಗಿರ್ಬೇಕಾದ್ರೆ ನೀನು ಅವನನ್ನ ಗೆಲ್ಲೋಕೆ ಸಾಧ್ಯನೇ ಇಲ್ಲ, ಬಿಟ್ಬಿಡು ಈ ಮಾತನ್ನ ಅಂತ ತಿಳಿಸಿ ಹೇಳ್ತಾನೆ. ಆದರೆ ರಾವಣ ಯಾರ ಹಿತವಚನವನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇರಲೇ ಇಲ್ಲ. ಅವನು, ಏನು ಆತ ಬ್ರಹ್ಮನ ಭಕ್ತನಾದರೆ ನಾನು ಶಿವನ ಅಪಾರ ಕೃಪೆಯನ್ನು ಹೊಂದಿದ್ದೀನಿ, ಇವತ್ತು ನಾನು ನಿನ್ನಣ್ಣ ವಾಲಿಯ ಸೊಕ್ಕನ್ನು ಮುರಿದು ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸಮುದ್ರ ತೀರಕ್ಕೆ ಹೊರಟೇ ಬಿಟ್ಟ. ಅಲ್ಲಿ ವಾಲಿ ಶಿವ ಧ್ಯಾನದಲ್ಲಿ ತಲ್ಲೀನನಾಗಿ ಕೂತಿದ್ದ. ರಾವಣ ಕಳ್ಳ ಹೆಜ್ಜೆ ಹಾಕ್ತಾ ಮೆಲ್ಲಗೆ ವಾಲಿಯ ಹಿಂಭಾಗಕ್ಕೆ ಬರ್ತಾನೆ. ವಾಲಿಯ ಬಾಲವನ್ನು ಹಿಡಿದು ಅವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸುವ ಯೋಚನೆ ಅವನದ್ದಾಗಿತ್ತು. ಆದರೆ ಧ್ಯಾನದಲ್ಲಿದ್ದರೂ ವಾಲಿಗೆ ರಾವಣ ಬಂದಿದ್ದು ಗೊತ್ತಾಗತ್ತೆ. ರಾವಣ ಮೆಲ್ಲಗೆ ಕೂತು ವಾಲಿಯ ಬಾಲವನ್ನು ಹಿಡಿಯೋಕೆ ಹೊರಡ್ತಾನೆ. ಆಗ ವಾಲಿಯ ಬಾಲ ನಿಧಾನವಾಗಿ ಬೆಳೀತಾ ಬೆಳೀತಾ ರಾವಣನನ್ನು ಸುತ್ತ ಹಾಕಿ ಬಿಗಿಯಾಗಿ ಬಂಧಿಸಿಬಿಡುತ್ತೆ. ವಾಲಿಯ ಬಾಲದ ಬಿಗಿತದಲ್ಲಿ ರಾವಣ ಸಿಕ್ಕಾಕೊಂಡ್ಬಿಡ್ತಾನೆ. ತನ್ನ ಶರೀರವನ್ನು ಕೊಂಚನೂ ಅಲುಗಾಡಿಸೋಕೆ ಆಗದೆ ಅವನಿಗೆ ಉಸಿರು ಕಟ್ಟಿದ ಹಾಗಾಗುತ್ತೆ. ಆತ ಬಾಲದ ಬಂಧನದಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕ್ಕೆ ಅಂತ ಬಹಳ ಪ್ರಯತ್ನ ಮಾಡ್ತಾನೆ. ಆದರೆ ರಾವಣನಿಗೆ ಬಿಡಿಸ್ಕೊಳ್ಳೋದಿರಲಿ, ಮಿಸ್ಕಾಡೋಕ್ಕೂ ಕೂಡ ಆಗೋದಿಲ್ಲ. ವಾಲಿ ತನ್ನ ಸಂಧ್ಯಾವಂದನಿಗೆ ಅಂತ ಮೂರು ಸಮುದ್ರಗಳಿಗೆ ಹೋಗ್ತಾ ಇದ್ನಂತೆ. ಆತ ತಾನು ಹೋದಲ್ಲೆಲ್ಲ ಲಂಕಾಧೀಶ ರಾವಣನನ್ನು ಹೇಳ್ಕೊಂಡು ಹೋದ. ಅವನ ಬಾಲದ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ ರಾವಣ ಬೊಬ್ಬಿರಿತಾನೆ. ವಾಲಿ ನಂದು ತಪ್ಪಾಯ್ತು, ಬಿಟ್ಬಿಡು ಬಿಟ್ಬಿಡು ನನ್ನನ್ನು ಅಂತ ಕೂಗ್ತಾನೆ, ಬೇಡ್ತಾನೆ, ಗೋಗರಿತಾನೆ.
0: ಇಷ್ಟೇನಾ ಆ ರಾವಣನ ಪ್ರತಾಪ?
22: ಅವನ ಆಟೋಟೋಪ ನೋಡಿ ಇವರ ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ.
20: ಹೌದು ನೋಡಿದ್ರೆ ಅವನು ಟುಸ್ಪಟಾಕಿ.
21: ಬರೀ ಟುಸ್ಪಟಾಕಿ ಅಲ್ಲ, ನೀರಲ್ಲಿ ನೆಂದ ಒದ್ದೆ ಪಟಾಕಿ ಆಯ್ತು. ಆಮೇಲೆ ಆದರೆ ವಾಲಿ ಏನೂ ತಿಳಿದವನ ಹಾಗೆ ಅವನನ್ನು ದರ್ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ತನ್ನ ಸಂಧ್ಯಾವಂದನೆ ಮುಗಿಸಿ ಬಾಲದಲ್ಲಿ ಬಂಧಿತನಾದ ರಾವಣನ ತಲೆಯನ್ನು ತನ್ನ ಕಂಕುಳಲ್ಲಿ ತುರುಕಿಸ್ಕೊಂಡು ಸೀದಾ ತನ್ನ ಅರಮನೆಗೆ ಬರ್ತಾನೆ. ಬಂದವನೇ ತನ್ನ ಮಗು ಅಂಗದನ ತೊಟ್ಟಿಲಿಗೆ ರಾವಣನನ್ನು ಕಟ್ಟಿ ಹಾಕ್ತಾನೆ. ರಾವಣನ ಈ ಅವಸ್ಥೆಯನ್ನು ನೋಡಿ ಅರಮನೆಯ ಹೆಂಗಸರೆಲ್ಲ ಸೆರಗು ಮುಚ್ಚಿಕೊಂಡು ಕಿಸಿಕಿಸಿ ಅಂತ ನಗ್ತಾರೆ. ರಾವಣನಿಗೆ ತುಂಬ ಅಪಮಾನವಾಗುತ್ತೆ. ಆತ ತನ್ನ ಅಪಮಾನದಿಂದ ತನ್ನ ತಲೆಯನ್ನು ತಗ್ಗಿಸ್ತಾನೆ. ರಾವಣನ ಅಹಂಕಾರ ಎಲ್ಲ ಒಂದೇ ಸಲ ಜರ್ರ ಅಂತ ಇಳಿದು ಹೋಗುತ್ತೆ. ಆಗ ವಾಲಿ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನೀನೇ ಜಗತ್ತಿನ ಬಲಶಾಲಿ, ನನ್ನ ತಪ್ಪನ್ನು ಮನ್ನಿಸ್ಬಿಡು, ನಾವಿಬ್ರು ಇಂದಿನಿಂದ ಗೆಳೆಯರಾಗಿ ಇರೋಣ ಅಂತ ನಾನಾ ವಿಧದಲ್ಲಿಯೇ ಅಂಗಲಾಚ್ತಾನೆ. ರಾವಣನ ಕ್ಷಮಾಪಣೆಯ ಮಾತನ್ನು ಕೇಳಿ ಕೊನೆಗೂ ವಾಲಿಯ ಮನಸ್ಸು ಕರಗುತ್ತೆ. ಆತ ರಾವಣನನ್ನು ಕ್ಷಮಿಸಿ ಸಕಲ ರಾಜೋಪಚಾರಗಳೊಂದಿಗೆ ರಾವಣನನ್ನು ಲಂಕೆಗೆ ವಾಪಸ್ಸು ಕಳಿಸ್ತಾನೆ.
22: ರಾವಣನ ಜಂಬ ಮುರಾ ಬಟ್ಟೆ ಆಗಿ ಹಾರೋಯ್ತಲ್ವಾ?
0: ಹೌದು, ಅದಕ್ಕೆ ಹೇಳೋದು ಜಂಬ ಮಾಡಬಾರ್ದು ಅಂತ.
21: ಹೌದು ಹೌದು, ಗರ್ವ ಅನ್ನೋದು ಮಾನವನ ದೌರ್ಬಲ್ಯವಾಗಿರುತ್ತೆ, ಅದು ಅಶಿಸ್ತಿಗೆ ಕಾರಣವಾಗತ್ತೆ. ಮಕ್ಕಳೇ,
17: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
9: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ

0: 9531915.
1: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
1: ಪರಿಶುದ್ಧವಾದ ಹಾಲು
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 20 ಬೆಳಗ್ಗೆ 11 ನಗರದ ಕುವೆಂಪು ರಂಗಮಂದಿರದಲ್ಲಿ ದಿವಂಗತ ದೇವರಾಜ್ ಅರಸುರವರ 111 ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಇವರು ನೆರವೇರಿಸುವರು. ಶಾಸಕರಾದ SN ಚನ್ನಬಸಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ವಿಶೇಷ ಆಹ್ವಾನಿತರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾದ ತಂಗಡಗಿ ಶಿವರಾಜ್ ಸಂಗಪ್ಪನವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಜಿಲ್ಲೆಯ ಸಂಸದರು, ವಿಧಾನಸಭಾ ವಿಧಾನ ಪರಿಷತ್ ಶಾಸಕರು, ಜನಪ್ರತಿನಿಧಿಗಳು, ಪಾಲಿಕೆಯ ಮಹಾಪೌರರು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾ ಹಿಂದುಳಿದ ವರ್ಗಗಳ ಜಾತಿಯ ಒಕ್ಕೂಟದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ, ಪಾಲಿಕೆಯ ಆಯುಕ್ತರು ಹಾಗೂ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. ಕುವೆಂಪು ವಿಶ್ವವಿದ್ಯಾಲಯದ ನಿರ್ದೇಶಕರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಇವರಿಂದ ದಿವಂಗತ ದೇವರಾಜ್ ಅರಸುರವರ ಜೀವನ ಚರಿತ್ರೆ ಮತ್ತು ಸಾಧನೆಗಳು ಎಂಬ ವಿಷಯದಲ್ಲಿ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಅಂದು ಬೆಳಗ್ಗೆ 8:30 ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಿಂದ ರಂಗಮಂದಿರದವರೆಗೆ ವಿವಿಧ ಜಾನಪದ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ದೇವರಾಜು ಅರಸುರವರ ಭಾವಚಿತ್ರ ಮೆರವಣಿಗೆಯನ್ನ ಆಯೋಜಿಸಲಾಗಿದೆ. ಮುಂದಿನ ವಿವರ. ಜಿಲ್ಲೆಯ ಮಹಾನ್ ವ್ಯಕ್ತಿಗಳಾದ ಅಲ್ಲಮಪ್ರಭು, ಅಕ್ಕಮಹಾದೇವಿ, ಕುವೆಂಪು, ಶಾಂತವೇರಿ, ಗೋಪಾಲಗೌಡರಂತಹ ಮಹನೀಯರನ್ನ ನಾಡಿಗೆ ಕೊಟ್ಟಿರುವ ಶಿವಮೊಗ್ಗ ಪುಣ್ಯಭೂಮಿ. ಶಿವಮೊಗ್ಗವೇ ನನ್ನ ಕರ್ಮಭೂಮಿ ಎಂದು ಸಾರ್ವಜನಿಕ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಜಿಲ್ಲೆಯ ಜನತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದರು. ನಗರದ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ತ ಮಂಡಳಿ ಹಾಗೂ SDV ಹಾಸ್ಟೆಲ್ ಟ್ರಸ್ಟ್ನ ನೂತನ BS ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಜೀವನಕ್ಕೆ ಬಂದ ಸಂದರ್ಭದಲ್ಲಿ ಹಳ್ಳಿಗಳು ಹಾಗೂ ದೂರದ ಶಿವಮೊಗ್ಗಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಆಗಮಿಸುತ್ತಿದ್ದ, ವಸತಿ ಮತ್ತು ಊಟದ ವ್ಯವಸ್ಥೆ ಇಲ್ಲದೆ ಕಷ್ಟಪಡುತ್ತಿದ್ದ ವಿದ್ಯಾರ್ಥಿಗಳನ್ನ ತಾನು ಹತ್ತಿರದಿಂದ ಕಂಡಿದ್ದೇನೆ ಎಂದು ಸ್ಮರಿಸಿದರು. ಯಾವುದೇ ಮಗು ವಸತಿ ಅಥವಾ ಊಟದ ಕೊರತೆಯಿಂದ ಶಿಕ್ಷಣ ವಂಚಿತರಾಗಬಾರದು. ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಧೃತಿ ಕೆಡಬೇಡಿ. ಪರಿಶ್ರಮ ಮತ್ತು ನಿಷ್ಠೆ ಮತ್ತು ಸಮಾಜಮುಖಿ ಆಲೋಚನೆ ಇದ್ದಾಗ ನೀವು ಖಂಡಿತವಾಗಿಯೂ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ವಿದ್ಯಾರ್ಥಿನಿಯರ ನೂತನ ಕಟ್ಟಡಕ್ಕೆ ತಮ್ಮ ಹೆಸರನ್ನ ಇಟ್ಟಿರುವುದು ವೈಯಕ್ತಿಕವಾಗಿ ತಮಗೆ ದೊರೆತ ದೊಡ್ಡ ಗೌರವ ಎಂದು ಭಾವಿಸುತ್ತೇನೆ ಎಂದು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ SRudregowdaru ಮಾತನಾಡುತ್ತಾ, ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ 2 ಅಂತಸ್ತುಗಳಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 3ನೇ ಅಂತಸ್ತು ಖಾಲಿ ಇದೆ. ಅಲ್ಲಿ ಸಮಾಜದ ಯುವಕರು KPSU UPSP ಪರೀಕ್ಷೆಗಳಿಗೆ ತರಬೇತಿ ಪಡೆಯಲು ಬಂದರೆ ಅವರಿಗೆ ಅಲ್ಲಿ ಅವಕಾಶ ಕಲ್ಪಿಸಿ ಸೂಕ್ತ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಕ್ಕಿನ ಕಲ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ವೇದಿಕೆಯಲ್ಲಿ BJP ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ, ಮಂಜುನಾಥ್ ಆಯನೂರ್, ಶಾಸಕರಾದ BK ಸಂಗಮೇಶ್ವರ್, ಎಸ್ಎನ್ ಚನ್ನಬಸಪ್ಪ, ಸಮಾಜದ ಮುಖಂಡರಾದ ಎಸ್ಎಸ್ ಜ್ಯೋತಿ ಪ್ರಕಾಶ್, ಓಂಕಾರಪ್ಪ, ವಿರೂಪಾಕ್ಷಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ August 27-13 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸಿಸಿಟಿವಿ ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿಯ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರ ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 20/8/2026 ಗುರುವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಥಿ ಮತ್ತು ವಿಳಾಸ ದಾಖಲೆಗಳೊಂದಿಗೆ ಹಾಜರಾಗತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8970476050 ಈ ನಂಬರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ಪಿಆರ್ಸಿ ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ ಸಮಾಲೋಚಕ ಹುದ್ದೆಗಳಿಗೆ ಭರ್ತಿಗೆ 28-40 ವರ್ಷದೊಳಗಿನ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್, ಮನೋವಿಜ್ಞಾನ ಕೌನ್ಸಿಲಿಂಗ್, ಮನೋವಿಜ್ಞಾನ ಅಥವಾ ಸಂಬಂಧಿಸಿದ ವಿಷಯಗಳಲ್ಲಿ ಎಂಎ, ಎಂಎಸ್ಸಿ ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ 40,000 ರು ಹಾಗೂ ಪ್ರಯಾಣ ಭರ್ತಿಯಾಗಿ 10,000 ರು ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನ ಉಪನಿರ್ದೇಶಕರು ಹಾಗೂ ಪದ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲೆಗಳೊಂದಿಗೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಕಚೇರಿಯಲ್ಲಿ ತಲುಪಿಸಬಹುದು. ಮುಂದಿನ ವಿವರ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಕ್ರೀಡೆ ಬಹಳ ಮುಖ್ಯ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದ ಸ್ವಾಮೀಜಿ ಹೇಳಿದರು. ನೆಹರು ಕ್ರೀಡಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾದ ಚುಂಚಾದ್ರಿ ಕಪ್ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಇವರು ಈ ಕಾರ್ಯಕ್ರಮದಲ್ಲಿ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ಭಾಸ್ಕರ್ ಜಿ ಕಾಮತ್, ಸಂಸ್ಥೆಯ ನಿರ್ದೇಶಕರುಗಳಾದ ವಾಸಪ್ಪ ಗೌಡ, ರವೀಶ್ ಕುಮಾರಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಬಾಲಕರ ವಿಭಾಗದಲ್ಲಿ ಆದಿಚುಂಚನಗಿರಿ ಪ್ರೌಢಶಾಲೆ 2026 ಚುಂಚಾದ್ರಿ ಕಪ್ ವಾಲಿಬಾಲ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿತು. ಸೆಂಟ್ ಜೋಸೆಫ್ ಪ್ರೌಢಶಾಲೆಯ ಬಾಲಕರ ತಂಡವು ರೋಚಕ ಆಟದ ಪ್ರದರ್ಶನ ನೀಡಿ 2nd set ಇಪ್ಪತ್ತು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಸರ್ಕಾರಿ ಪ್ರೌಢಶಾಲೆ ಹೊಸನಗರ ಬಾಲಕರ ತಂಡ 3rd ಪಡೆಯಿತು. ಬಾಲಕಿಯರ ವಿಭಾಗದಲ್ಲಿ ಆದಿಚುಂಚನಗಿರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಗುಡ್ಡೆಕೊಪ್ಪ ಬಾಲಕಿಯರು ಅತ್ಯಾಕರ್ಷಕ ಮನಮೋಹಕ ಆಟದ ಪ್ರದರ್ಶನ ನೀಡಿದರು. ಕೊನೆಯಲ್ಲಿ ನೇರ 2 ಅಂತರದಲ್ಲಿ ವಿಜಯಮಾಲೆ ಆದಿಚುಂಚನಗಿರಿ ಸಂಯುಕ್ತ ಪ್ರೌಢಶಾಲೆಗೆ ದಕ್ಕಿತು. ಗುಡ್ಡೆಕೊಪ್ಪದ ಶಾಲೆಗೆ ದ್ವಿತೀಯ ಸ್ಥಾನ ಲಭಿಸಿತು. ಸಹ್ಯಾದ್ರಿ ಪ್ರೌಢಶಾಲಾ ತೀರ್ಥಹಳ್ಳಿ ಬಾಲಕಿಯರು 3rd ಪಡೆದರು. ಅಕ್ಷರ ಪ್ರೌಢಶಾಲೆ ಶಿವಮೊಗ್ಗ ಇವರು 4th ತೃಪ್ತಿ ಪಡಬೇಕಾಯಿತು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 22 ಮತ್ತು 23 ಶಿವಮೊಗ್ಗ ಓಪನ್ಸ್ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶಿವಮೊಗ್ಗ ವಿನೋದ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಇವರು, ಆಗಸ್ಟ್ 22 ಬೆಳಗ್ಗೆ 10 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಗರದ ಗಣ್ಯರು, ರಾಜಕಾರಣಿಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ.

ಎರಡು ದಿನದ ಪಂದ್ಯಾವಳಿಗಳು ಬೆಳಗ್ಗೆ 9:00 ಸಂಜೆ 5:00 ನಡೆಯಲಿದೆ. ಈ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಅಮೆರಿಕ, ಶ್ರೀಲಂಕಾ, ನೇಪಾಳದ ಕ್ರೀಡಾಪಟುಗಳು ಸೇರಿದಂತೆ ದೇಶದ 8 ರಾಜ್ಯಗಳಿಂದ 1,500 ಹೆಚ್ಚಿನ ಕ್ರೀಡಾಪಟುಗಳು ಹಾಗೂ ವಿಶೇಷವಾಗಿ ಶಿವಮೊಗ್ಗದಿಂದ ಕೂಡ 200 ಸ್ಥಳೀಯ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯಲ್ಲಿ 5 ವರ್ಷದಿಂದ 18 ವರ್ಷ ಮೇಲ್ಪಟ್ಟ ಎಲ್ಲ ವಯೋಮಿತಿಯ ವಿಭಾಗಗಳು ಇರಲಿವೆ. ಹೊರ ರಾಜ್ಯ ಮತ್ತು ಜಿಲ್ಲೆಯ ಕ್ರೀಡಾಪಟುಗಳಿಗೆ ವಸತಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ವಿಜೇತರಿಗೆ ಆಕರ್ಷಕ ಪದಕ, ಟ್ರೋಫಿ ಮತ್ತು ಪ್ರಮಾಣ ಪತ್ರ ವಿತರಿಸಲಾಗುವುದು. ಅತಿ ಹೆಚ್ಚು ಪದಕ ಪಡೆದ ತಂಡಕ್ಕೆ ವಿಶೇಷ ಆಕರ್ಷಣೀಯ ಓಲಾ ಬೈಕ್ ಅನ್ನು ಬಹುಮಾನವಾಗಿ ನೀಡಲಾಗುವುದು. ಸಾಧಕ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಂಡನಕೊಪ್ಪದ ದೇವರಾಜ್, ರಾಘವೇಂದ್ರ, ಅನೂಪ್ ಶೇಖರ್, ನರಸಿಂಹಸ್ವಾಮಿ, ಸತ್ಯನಾರಾಯಣ್, ರಾಮಚಂದ್ರಪ್ಪ, ಮಲ್ಲಿಕಾರ್ಜುನ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ: ಸಂಚಾರಿ ಸುರಕ್ಷತೆಯಲ್ಲಿ ವಾಹನ ಸವಾರರು ಅನುಸರಿಸಬೇಕಾದ ಕ್ರಮ: ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸುವುದು, ಅತಿ ವೇಗದ ಚಾಲನೆಯನ್ನು ತಪ್ಪಿಸುವುದು, ಮದ್ಯ ವ್ಯಸನ ಮಾಡಿ ವಾಹನ ಚಲಾಯಿಸುವುದನ್ನು ತಡೆಯುವ ಮೂಲಕ ಸುರಕ್ಷಿತ ಸಂಚಾರವನ್ನ ಮಾಡುವ ಮೂಲಕ ಕಾನೂನಿನ ನಿಯಮಗಳನ್ನು ಪಾಲಿಸಬೇಕೆಂದು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ತಿಳಿಸಿದರು. ರಾಷ್ಟ್ರೀಯ ಸೇವಾ ಯೋಜನೆಗಳ ಸಹಯೋಗದಲ್ಲಿ ಆಯೋಜಿಸಿದ ವಿಶೇಷ ಉಪನ್ಯಾಸದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇವರು, ಸೈಬರ್ ಅಪರಾಧಗಳು, ಮಾದಕ ದ್ರವ್ಯಗಳಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಸಂಚಾರ ಸುರಕ್ಷತೆ, ಸೈಬರ್ ಕ್ರೈಂ, ಎಟಿಎಂ ಕಾರ್ಡ್ ಹ್ಯಾಕ್ ಮೊದಲಾದ ಕ್ರೈಂ ಬಗ್ಗೆ ಮಾಹಿತಿ ನೀಡಿದ ಅವರು, ತಮ್ಮ ಮೊಬೈಲ್ಗಳನ್ನು ಹೇಗೆ ಹ್ಯಾಕ್ ಮಾಡಲಾಗುತ್ತದೆ ಹಾಗೂ ಅದರಿಂದ ನಾವು ಹೇಗೆ ಜಾಗರೂಕರಾಗಿರಬೇಕು, ಅಂತಹ ಸಮಸ್ಯೆಗಳು ಬಂದಾಗ ಸೈಬರ್ ಕ್ರೈಂ ದೂರವಾಣಿ ಸಂಖ್ಯೆ 1930 ಕರೆಯನ್ನ ಮಾಡುವುದರ ಮೂಲಕ ದೂರನ ದಾಖಲಿಸಬೇಕು ಎಂದು ತಿಳಿಸಿದರು. ಕೆಲಸ ಕೊಡಿಸುವುದಾಗಿ ಹೇಳುವ ವಂಚನೆಗಳ ಜಾಲಗಳು, ಸಾಲ ನೀಡುವುದಾಗಿ ಹೇಳುವ ವಂಚನೆಗಳ ಜಾಲಗಳು ಹೆಚ್ಚಾಗುತ್ತಿದ್ದು, ವಂಚನೆಗಳ ಕುರಿತು ವಿಡಿಯೋಗಳ ಮೂಲಕ ಪ್ರದರ್ಶಿಸಿದರು. ಮಾದಕ ವ್ಯಸನಿಗಳಿಗೆ ದಾಸರಾಗುವುದರಿಂದ ಉಜ್ವಲವಾದ ಭವಿಷ್ಯವನ್ನ ನಾಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಾಚಾರ್ಯರಾದ ಡಾಕ್ಟರ್ ಸುದರ್ಶನ್ ಜಿಎಂ ವಹಿಸಿ ಮಾತನಾಡುತ್ತಾ, ಈ ರೀತಿಯ ಉಪನ್ಯಾಸಗಳು ವಿದ್ಯಾರ್ಥಿಗಳಲ್ಲಿ ಅರಿವನ್ನ ಮೂಡಿಸಿ ಅವರಲ್ಲಿ ಎಚ್ಚರ ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳು ಕಾನೂನಿನ ನಿಯಮಗಳನ್ನ ಸರಿಯಾಗಿ ತಿಳಿದುಕೊಂಡು ಅದನ್ನ ಪಾಲಿಸಬೇಕು ಎಂದು ಕಿವಿಮಾತು ಹೇಳಿದರು. ನಿರ್ಣಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮೋಹನ್ ಡಿ, ಯುವ ರೆಡ್ ಕ್ರಾಸ್ ಸಂಚಾಲಕರಾದ ಅಶ್ವಿನಿ ಎಚ್ಎಸ್, ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಎನ್ ಪ್ರವೀಣ್ ಚಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳ

0: ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ ಅಥವಾ ಟಿಫನ್ ಕೂಡ ಆಯ್ತಾ? ಟಿಫನ್ ಮಾಡಿದ್ರೆ ಸೂಪರ್, ಕಾಫಿ ಟೀ ಕೊಡ್ತಿದ್ರೆ ಬೇಗ ಟಿಫನ್ ಕೂಡ ಮಾಡಿ, ಸರಿನಾ? ಹೀಗಿರುವಾಗ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹೆಸರು ಹೇಳುವ ಹಾಗೆ ಪರಿಸರದ ಬಗ್ಗೆ ಕೆಲವೊಂದು ವಿಚಾರವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಒಂದ್ಸಾರಿ ನದಿಗಳ ಬಗ್ಗೆ, ಮತ್ತೊಂದ್ಸಾರಿ ಕಾಡು ಬೆಟ್ಟ ಗುಡ್ಡದ ಬಗ್ಗೆ, ಇನ್ನೊಂದ್ಸಾರಿ ಪ್ರಾಣಿ ಪಕ್ಷಿಗಳ ಬಗ್ಗೆ, ಹಾಗೆ ಮತ್ತೊಂದ್ಸಾರಿ ತರಕಾರಿ ಹಣ್ಣುಗಳ ಬಗ್ಗೆ. ಹೀಗೆ ಪರಿಸರ ಅನ್ನುವಾಗ ನಮ್ಮ ಕಣ್ಣು ಮುಂದೆ ಸಾಕಷ್ಟು ವಿಷಯಗಳು ಕಾಣುವಂತದ್ದು, ಜೊತೆಗೆ ಕಾಡುವಂತದ್ದು. ಅಂತಹ ವಿಷಯಗಳ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮನೇ ಪರಿಸರ ಪರಿಚಯ. ನಾವೆಲ್ಲರೂ ಏನು ವಾಸ ಮಾಡ್ತಾ ಇದೀವಿ ಅದು ಪರಿಸರದೊಳಗೇನೆ ಆಯ್ತಾ? ನಮ್ಮ ಜೀವನ ಪ್ರಕೃತಿಯ ಕೊಡುಗೆ ಆಗಿದೆ. ಭೂಮಿ ಮೇಲೆ ನಾವು ಕಂಡುಕೊಳ್ಳೋಕೆ ನಮ್ಮ ಅನುಕೂಲಕ್ಕಾಗಿ ಅಥವಾ ಒಳ್ಳೇದಕ್ಕಾಗಿ ಬಳಸೋದೆಲ್ಲ ಕೂಡ ಪ್ರಕೃತಿಯಿಂದಲೇ ಉಡುಗೊರೆಯಾಗಿ ನೀಡಲ್ಪಟ್ಟಿದೆ, ಹೌದಲ್ವಾ? ಈಗ ನಾವು ವಾಸ ಮಾಡಕ್ಕೆ ಒಂದು ಮನೆ ಬೇಕು ಅಂದ್ರೆ ಅದು ಕೂಡ ಪ್ರಕೃತಿದತ್ತವಾಗಿ ಸಿಗುವಂತದ್ದು. ಇನ್ನು ತಿನ್ಲಿಕ್ಕೆ ಆಹಾರ ಬೇಕು, ಬದುಕೋಕೆ ನೀರ್ ಬೇಕು, ಕುಡಿಯೋಕೆ ನೀರ್ ಬೇಕು, ಗಾಳಿ ಬೇಕು ಅಂತೆಲ್ಲ ಹೇಳುವಾಗ ಅದು ಕೂಡ ಪರಿಸರದಿಂದನೇ ಸಿಕ್ಕಿರುವಂಥದ್ದು. ಮನೆಯಿಂದ ಹೊರ ಕಾಲಿಟ್ಟ ಕ್ಷಣದಿಂದ ನಮ್ಮ ಸುತ್ತಮುತ್ತಲು ಏನೇ ನೋಡಿದ್ರು ಅದು ಪ್ರಕೃತಿಯ ಭಾಗನೆ. ಮರಗಳಾಗಿರ್ಬೋದು, ಹೂಗಳು, ಭೂದೃಶ್ಯ, ಕೀಟಗಳು, ಸೂರ್ಯನ ಬೆಳಕು, ತಂಗಾಳಿ, ಎಲ್ಲವೂ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಪರಿಸರವನ್ನ ತುಂಬಾ ಸುಂದರವಾಗಿ ಜೊತೆಗೆ ಮೋಡಿ ಮಾಡುವಂತಹ ಎಲ್ಲ ವಸ್ತುಗಳು ಕೂಡ ಪ್ರಕೃತಿಯ ಭಾಗವಾಗಿದೆ. ಮಾನವರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಪರಿಸರದ ಪ್ರಕೃತಿಯ ಮುಂದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಪ್ರಕೃತಿಯ ಸೌಂದರ್ಯ ಅಷ್ಟು ಚೆನ್ನಾಗಿರುತ್ತೆ, ವರ್ಣಿಸೋಕೆ ಪದಗಳು ಕೂಡ ಸಿಗುವುದಿಲ್ಲ. ಅದಕ್ಕೆ ಚಿಕ್ಕ ಉದಾಹರಣೆ ಅಂತ ಹೇಳುವಾಗ ಬೆಟ್ಟ ಗುಡ್ಡಗಳಿರ್ಬೋದು, ಜೊತೆಗೆ ಜಲಪಾತಗಳು ಇರ್ಬೋದು, ಅವೆಲ್ಲ ರಮಣೀಯ ದೃಶ್ಯಗಳನ್ನ ನೋಡಿದಾಗ ನಾವು ಮನುಷ್ಯರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ನಿಸರ್ಗದ ಮುಂದೆ ಕೃತಕವಾಗಿ ಏನನ್ನು ಕೂಡ ಮಾಡ್ಲಿಕ್ಕಾಗಲ್ಲ, ಏನನ್ನು ಕೂಡ ಸಾಟಿ ಮಾಡ್ಲಿಕ್ಕೂ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ ಕೇಳುಗರೆ? ಆದ್ರೆ ಪ್ರಕೃತಿ ಹಾಳಾಗ್ತಾ ಇರೋದು ಕೂಡ ಹೌದು. ಅದಕ್ಕಾಗಿ ಪ್ರಕೃತಿಯ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಕೂಡ ತಿಳ್ಕೊಬೇಕು. ಹಾಗಿದ್ರೆ ಪ್ರಕೃತಿ ಅಂದ್ರೆ ಏನ್ ಅರ್ಪಿತ? ಯಾವಾಗ್ಲೂ ಕೂಡ ಪರಿಸರ ಪ್ರಕೃತಿ ಅಂತೆಲ್ಲ ಹೇಳ್ತಿರ್ತೀಯಲ್ಲ ಅಂತ ನೀವು ಕೇಳಿದ್ರೆ, ಪ್ರಕೃತಿ ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವಂತಹ ಮರಗಳಾಗಿರ್ಬೋದು, ಭೂಮಿ ಮೇಲೆ ಇರುವಂತಹ ಎಷ್ಟೋ ಜೀವಿಗಳಾಗಿರ್ಬೋದು, ನಾವು ನೋಡ್ತಾ ಇರುವಂತಹ ಜೀವಿಗಳಾಗಿರ್ಬೋದು, ಗಾಳಿ ನೀರು ಎಲ್ಲವೂ ಕೂಡ ಪ್ರಕೃತಿಯ ಭಾಗನೆ. ಪ್ರಕೃತಿಯು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳನ್ನ ಕೂಡ ಒಳಗೊಂಡಿದೆ. ನಾವುಗಳು ಕೂಡ ಪ್ರಕೃತಿಯ ಒಂದು ಭಾಗನೆ. ಮಾನವರಾದ ನಮಗೆ ಈ ಜೀವನ ಜೊತೆಗೆ ನಾವು ವಾಸಿಸುವ ಪರಿಸರವನ್ನ ಉಡುಗೊರೆಯಾಗಿ ನೀಡಿರೋದು ಒಂದು ಸುಂದರವಾದ ಆಶೀರ್ವಾದ ಕೂಡ ಹೌದು. ನಾವು ತಾಯಿ ಪ್ರೀತಿಗೆ, ತಾಯಿ ವಾತ್ಸಲ್ಯಕ್ಕೆ, ತಾಯಿ ಮಮಕಾರಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತೀವಿ. ಇಂಥ ಒಂದು ತಾಯಿಯನ್ನ ನಾವು ಪ್ರಕೃತಿಯಲ್ಲಿ ಕಾಣ್ತೀವಿ, ಯಾಕಂದ್ರೆ ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದೀವಲ್ವಾ? ಹಾಗಿದ್ರೆ ಕೇಳುಗರೆ, ಪ್ರಕೃತಿಯ ಪ್ರಾಮುಖ್ಯತೆ ಏನು, ಜೊತೆಗೆ ಪ್ರಕೃತಿಯನ್ನ ಹೇಗೆ ಸಂರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೆಲವರೇ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಪ್ರಾಮುಖ್ಯತೆ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ ತುಂಬಾ ಜನ ಪರಿಸರವನ್ನ ನಿರ್ಲಕ್ಷಿಸ್ತಾರೆ. ಪ್ರಕೃತಿ ಅಂದ್ರೆ ಏನು, ನಮಗೇನು ಅದರಿಂದ ಪ್ರಯೋಜನನೇ ಇಲ್ಲ ಅನ್ನುವಷ್ಟು ಕೆಲವರು ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಪ್ರಕೃತಿಯ ಮಡಿಲಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ವಾಸ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಪ್ರಕೃತಿ ನಿಸ್ವಾರ್ಥವಾಗಿ ನಮ್ಮನ್ನ ಪೋಷಿಸ್ತಾ ಇದೆ. ಪ್ರಕೃತಿ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಸಾಕಷ್ಟು ವಿಷಯಗಳು ಕೂಡ ಇದೆ. ಆ ವಿಷಯಗಳನ್ನ ಪ್ರಕೃತಿಯೇ ಸ್ವತಃ ನೀಡಿದೆ. ಅನೇಕ ಕಲೆಗಳಾಗಿರ್ಬೋದು, ಕಲ್ಪನೆಗೆ ಸೃಷ್ಟಿಯ ಕೇಂದ್ರವಾಗಿದೆ. ಇದು ಸಾಕಷ್ಟು ಜನರಿಗೆ ಸ್ಫೂರ್ತಿ ಜೊತೆಗೆ ಮಾರ್ಗದರ್ಶನದ ಅಂಶವಾಗಿದೆ. ಪ್ರಪಂಚದ ಎಲ್ಲಾ ಶ್ರೇಷ್ಠ ಕವಿಗಳು ತಮ್ಮ ಬರಹಗಳಲ್ಲಿ ಪ್ರಕೃತಿಯ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ ಅಲ್ವಾ? ಖಂಡಿತ. ಅದರಲ್ಲೂ ದೊಡ್ಡ ಕಣಿವೆಗಳು, ಸಾಗರ, ಪರ್ವತ, ವನ್ಯಜೀವಿಗಳು, ಹೀಗೆ ಅನೇಕ ಸುಂದರವಾದ ಭೂದೃಶ್ಯಗಳು ನಮ್ಮ ಪರಿಸರದ ಮಧ್ಯನೇ ಇರುವಂತದ್ದು, ಅಂದ್ರೆ ಪ್ರಕೃತಿಯ ಮಡಿಲಲ್ಲಿ ಇರುವಂತದ್ದು. ಹಾಗೆ ಪ್ರಕೃತಿ ಅನ್ನುವಾಗ ಸೂರ್ಯ ಇರ್ಬೋದು, ಸೂರ್ಯಾಸ್ತ, ಸೂರ್ಯೋದಯ, ಇವೆಲ್ಲವೂ ಕೂಡ ಎಷ್ಟು ವಿಸ್ಮಯವಾಗಿದೆ ಅಲ್ವಾ? ಹಾಗಿದ್ಮೇಲೆ ಪ್ರಕೃತಿಯಿಂದ ಇನ್ನೇನಿಲ್ಲ ಉಪಯೋಗಗಳಿದೆ, ಏನ್ ಪ್ರಾಮುಖ್ಯತೆ ಇದೆ ಅಂತ ನೀವು ಕೇಳೋದಾದ್ರೆ ಎಲ್ಲವೂ ಕೂಡ ಇದೆ ಕೇಳುಗರೆ. ಯಾಕಂದ್ರೆ ಪ್ರಕೃತಿ ಇಲ್ಲದಿದ್ರೆ ನಾವು ಜೀವಂತವಾಗಿ ಇರ್ತಿರ್ಲಿಲ್ಲ. ಮಾನವರಿಗೆ ಪ್ರಕೃತಿಯ ಆರೋಗ್ಯ ಪ್ರಯೋಜನಗಳು ನಂಬೋಕೆ ಅಸಾಧ್ಯ ಆಗುತ್ತೆ. ಯಾಕಂದ್ರೆ ಪ್ರಕೃತಿ ನೀಡಿದ ಉಳಿವಿಗೆ ಪ್ರಮುಖವಾದದ್ದು ಆಮ್ಲಜನಕ. ಒಂದು ಕ್ಷಣ ಯೋಚನೆ ಮಾಡಿ, ಆಮ್ಲಜನಕ ಇಲ್ಲ ಅಂದ್ರೆ ನಾವೆಲ್ಲ ಉಸಿರಾಡೋಕ್ ಆಗ್ತಿತ್ತ? ಬೆಳಕಿಲ್ಲ ಅಂದ್ರೆ ನಾವೆಲ್ಲ ಇರೋಕ್ ಆಗ್ತಿತ್ತ? ಕುಡಿಯೋಕ್ ನೀರಿಲ್ಲ ಅಂದ್ರೆ ನಾವೆಲ್ಲರೂ ಬದುಕೋಕ್ ಆಗ್ತಿತ್ತ? ತುಂಬಾನೇ ಕಷ್ಟ ಅಲ್ವಾ? ಅದಕ್ಕಾಗಿ ಈ ಪ್ರಕೃತಿಯು ನಮಗೆಲ್ಲ ನಿಸ್ವಾರ್ಥವಾಗಿ ಇದನ್ನೆಲ್ಲ ನೀಡ್ತಾ ಇದೆ. ನಾವು ಉಸಿರಾಡುವ ಆಮ್ಲಜನಕವನ್ನ ಮರಗಳು ನೀಡ್ತಾ ಇದೆ. ಇನ್ನು ನಾವು ಹೊರಹಾಕುವ ಇಂಗಾಲದ ಡೈಆಕ್ಸೈಡ್ ಅನ್ನ ಮರಗಳೇ ಹೀರ್ಕೊಳ್ತಾ ಇದೆ. ಪ್ರಕೃತಿ ಪರಿಸರ ವ್ಯವಸ್ಥೆಯ ಉತ್ಪಾದಕ ಕೂಡ ಹೌದು. ಇನ್ನು ಪ್ರಕೃತಿ ನೀಡುವಂತಹ ಮಣ್ಣಿನಿಂದ ನಾವೆಲ್ಲರೂ ಆಹಾರ ಸೇವಿಸ್ತಾ ಇದೀವಿ. ರೈತರು ಅಲ್ಲಿ ಕೃಷಿ ಮಾಡಿರಲಿಲ್ಲ ಅಂದ್ರೆ ನಾವು ತಿನ್ನೋಕೆಲ್ಲ ಏನ್ ಮಾಡ್ಬೇಕಿತ್ತು ಅಲ್ವಾ? ಈಗ ನಾವೇನೇ ದವಸ ಧಾನ್ಯಗಳನ್ನ ತಿಂತಾ ಇದೀವಿ ಅಂದ್ರೂ ಅದು ಕೂಡ ಪ್ರಕೃತಿಯಿಂದನೇ ನಮಗೆ ಸಿಗ್ತಾ ಇರೋದು ಅಲ್ವಾ ಕೇಳುಗರೆ? ಇನ್ನು ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವೇ ನಾಶ ಮಾಡ್ತಾ ಇದೀವಿ. ಈ ಪ್ರಕೃತಿಯಲ್ಲಿ ಸಿಗುವಂತಹ ಅಮೂಲ್ಯವಾದ ಖನಿಜಗಳು, ಪಳೆಯುಳಿಕೆ, ಇಂಧನಗಳು, ಜೊತೆಗೆ ನೀರಿನಂತ ಹೆಚ್ಚಿನ ಸಂಪನ್ಮೂಲಗಳನ್ನ ಬಳಸಿ ಬಳಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಲೇ ಅದನ್ನ ಕೂಡ ಹಾಳು ಮಾಡ್ತಾ ಇದೀವಲ್ವಾ? ನೆಮ್ಮದಿಯ ಜೀವನಕ್ಕಾಗಿ ಮಾನವರು ನಿಸರ್ಗದ ಸಂಪನ್ಮೂಲಗಳನ್ನ ಬುದ್ಧಿನೇ ಇಲ್ಲದೆ ಇರೋ ರೀತಿ, ಅಂದ್ರೆ ಬುದ್ಧಿಹೀನವಾಗಿ ಬಳಸ್ತಾ ಇದೀವಿ. ಇವುಗಳ ಪರಿಣಾಮವಾಗಿನೇ ಅರಣ್ಯ ನಾಶ ಆಗ್ತಾ ಇದೆ, ಅದು ಪರಿಣಾಮಕಾರಿಯಾಗಿ ಆಗ್ತಿದೆ. ಇನ್ನು ಪರಿಸರದ ಮಾಲಿನ್ಯ ಕೂಡ ಆಗ್ತಿದೆ, ವನ್ಯಜೀವಿಗಳ ನಾಶ ಆಗ್ತಿದೆ, ಜೊತೆಗೆ ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತಾ ಇದ್ದು ಜೀವಿಗಳ ಉಳಿವಿಗೆ ದೊಡ್ಡ ಅಪಾಯವನ್ನೇ ಉಂಟು ಮಾಡ್ತಾ ಇದೀವಿ ನಾವು ಮನುಷ್ಯರು. ನಮಗೆ ಉಸಿರಾಡೋಕೆ ಆಮ್ಲಜನಕವನ್ನ ಕೊಡ್ತಾ ಇರುವಂತಹ ಗಿಡ ಮರಗಳಿಗೆ ನಾವು ಈ ಕಾರ್ಖಾನೆಗಳಿಂದನೂ ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಂದ ಹೆಚ್ಚು ರಾಸಾಯನಿಕ ಅನಿಲಗಳನ್ನ ಹೊರಬಿಡ್ತಾ ಇದೀವಿ. ಅದರಿಂದ ಪರಿಸರ ಕೂಡ ಕಲುಷಿತ ಆಗ್ತಾ ಇದೆ. ಇನ್ನು ಅಲ್ಲೊಂದು ಇಲ್ಲೊಂದು ಬಿಸಾಡುವಂತಹ ಕಸಗಳಾಗಿರ್ಬೋದು, ತ್ಯಾಜ್ಯಗಳಿಂದ ವಾಯು ಮಾಲಿನ್ಯ ಆಗ್ತಿದೆ, ಭೂ ಮಾಲಿನ್ಯ ಕೂಡ ಆಗ್ತಿದೆ. ಒಳಚರಂಡಿ ಇರ್ಬೋದು, ಸಾವಯವ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ, ಈ ತೈಲ ಸೋರಿಕೆ ಜೊತೆಗೆ ರಾಸಾಯನಿಕಗಳು ನೀರನ್ನ ಕಲುಷಿತಗೊಳಿಸ್ತಾ ಇದೆ. ಈ ರೀತಿ ಮಾಡೋದ್ರಿಂದ ನಮಗೇನೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ನಾವ್ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಲ್ವಾ ಕೇಳುಗರೆ? ಯಾಕಂದ್ರೆ ನಮ್ಗೆ ಹಿಂದೆ ಎಲ್ಲ ಹೆಚ್ಚಾಗಿ ಕಾಲಾರ, ಕಾಮಾಲೆ, ಟೈಫಾಯ್ಡ್ ನಂತಹ ಹಲವಾರು ಕಾಯಿಲೆಗಳು ಹರಡ್ತಾ ಇತ್ತು. ಈ ರೀತಿ ನಾವು ಪರಿಸರವನ್ನ ಮಾಲಿನ್ಯ ಮಾಡ್ತಾ ಹೋದಂಗೂ ಈ ಕಾಯಿಲೆಗಳು ಮತ್ತೆ ಮತ್ತೆ ಮನುಷ್ಯರನ್ನ ಕಾಡುತ್ತೆ, ಮನುಷ್ಯರ ನಾಶಕ್ಕೆ ದಾರಿ ಮಾಡ್ಕೊಡ್ತಾ ಹೋಗುತ್ತೆ. ಅದಕ್ಕಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಯಾವಾಗ್ಲೂ ಹೇಳೋದು. ಹಾಗಿದ್ರೆ ಕೇಳುಗರೆ, ಪ್ರಕೃತಿಯ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ಮಾತಾಡೋದು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಕೃತಿಯ ಬಗ್ಗೆ ನಾವು ಹೇಗೆ ಕಾಳಜಿಯನ್ನು ವಹಿಸಬೇಕು, ಪ್ರಕೃತಿ ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಪ್ರಕೃತಿ ಅನ್ನುವಾಗ ಪರಿಸರ ಕಾಳಜಿ ತುಂಬಾನೇ ಮುಖ್ಯ ಆಗುತ್ತೆ ಅಲ್ವಾ ಕೇಳುಗರೆ? ಹೌದು. ಈಗ ನಮ್ಮಲ್ಲಿ ಎಷ್ಟೋ ಶುಭ ಸಮಾರಂಭಗಳು ನಡೀತಾ ಇರುತ್ತೆ, ಅದರಲ್ಲಿ ಮದುವೆ ಇರಬಹುದು, ಹುಟ್ಟಿದಬ್ಬ ಇರಬಹುದು, ಈಗೆಲ್ಲ ನಡೀತಾ ಇರುತ್ತೆ. ಅದರಲ್ಲೂ ಮದುವೆ ವಾರ್ಷಿಕೋತ್ಸವ, ಹುಟ್ಟುಹಬ್ಬ, ಹಾಗೆ ಯಾವುದೇ ಶುಭ ಸಮಾರಂಭಗಳ ಸವಿ ನೆನಪಿಗಾಗಿ ಪ್ರತಿಯೊಬ್ಬರು ಒಂದು ಸಸಿಯನ್ನ ನೆಟ್ರೆ ಬೆಂಗಾಡಾಗಿರುವ ನಾಡನ್ನ ಹಸಿರು ನಾಡನ್ನಾಗಿ ಮಾಡಬಹುದು ಅಲ್ವಾ? ಯಾಕಂದ್ರೆ ನಾವು ಎಷ್ಟೋ ಬಾರಿ ಪ್ಲಾಸ್ಟಿಕ್ ಐಟಮ್ಗಳನ್ನ ಗಿಫ್ಟ್ ಆಗಿ ಕೊಡ್ತೀವಿ, ಅದು ಮತ್ತೆ ಮರುಬಳಕೆ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಪ್ಲಾಸ್ಟಿಕ್ಕಿಂದ ಪರಿಸರಕ್ಕೆ ಹಾನಿ ಅಂತ ಗೊತ್ತಿದ್ರು ಕೂಡ ಅದನ್ನೇ ಕೊಡ್ತೀವಿ. ಅದ್ರ ಬದಲು ಯಾವುದೇ ಶುಭ ಸಮಾರಂಭಗಳಿಗೆ ಹೋದ್ರು ಕೂಡ ಅಲ್ಲಿ ಒಂದು ಗಿಡವನ್ನ ಕೊಟ್ಟಾಗ ಅವರು ನಿಮ್ಮ ನೆನಪಿಗಾಗಿ ಗಿಡವನ್ನ ಬೆಳೆಸ್ತಾರೆ. ನಿಮ್ಮಲ್ಲಿರೋ ಪ್ರೀತಿ, ಕಾಳಜಿಗಾಗಿ ಗಿಡವನ್ನು ಕೂಡ ಚೆನ್ನಾಗಿ ಕಾಳಜಿಯಿಂದ ನೋಡ್ಕೊಳ್ತಾರಲ್ವಾ? ಈ ರೀತಿಯ ಒಂದು ಹವ್ಯಾಸವನ್ನ ನಾವು ಮಾಡ್ಕೋಬಹುದು ಅಲ್ವಾ ಕೇಳುಗರೆ? ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ಯಾವಾಗ್ಲೂ ಕೂಡ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸಿ ಅಂತ ಹಾಕೋಬಹುದು. ಅದೆಲ್ಲ ನಾವೆಲ್ಲರೂ ಮಾಡಬೇಕಾಗಿರುವಂತಹ ಕರ್ತವ್ಯ ಕೂಡ. ಹೌದು, ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡ್ರೆ ಆಗಲ್ಲ ಕೇಳುಗರೆ, ನಾವು ಅದನ್ನ ಅನುಸರಿಸಬೇಕು. ಈಗ ಪರಿಸರ ಸಂರಕ್ಷಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖ ಅಂತ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಅಂತ ಹೇಳ್ತಾರೆ. ಹೀಗಿರುವಾಗ ಮಕ್ಕಳಲ್ಲಿ ಕೂಡ ಪರಿಸರದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಒಂದು ಗಿಡ, ಒಂದು ಮರದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ, ಹಾಗೆ ಅದರಿಂದನೇ ನಾವು ಉಸಿರಾಡ್ತಾ ಇರೋದು ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಅವರಿಗೆ ಮನಮುಟ್ಟುವಂತೆ ಹೇಳಬೇಕಾಗಿದೆ. ಪರಿಸರ, ವನ್ಯಜೀವಿ, ಅರಣ್ಯ ಸಂಪತ್ತು ಮುಂದಿನ ಪೀಳಿಗೆಗೂ ಉಳಿಸಿಕೊಳ್ಳಕ್ಕೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಎಲ್ಲರೂ ಕೂಡ ಮುಂದೆ ಬರಬೇಕಾಗಿದೆ. ಈಗ ನಾವು ನಮ್ಮ ಮಕ್ಕಳಿಗಾಗಿ ಆಸ್ತಿ ಮತ್ತೆ ಮತ್ತೊಂದಿಷ್ಟು ಪ್ರಾಪರ್ಟಿಗಳನ್ನ ಮಾಡಿರ್ತೀವೇನೋ, ಆದ್ರೆ ಅವರು ಆರೋಗ್ಯವಾಗಿರೋದಕ್ಕೆ ಸರಿಯಾದ ಗಾಳಿ ಇಲ್ಲ, ಬೆಳಕಿಲ್ಲ, ನೀರಿಲ್ಲ ಅನ್ನುವಾಗ ಈ ಹಣ ಆಸ್ತಿನೆಲ್ಲ ತಗೊಂಡು ಅವ್ರು ಏನ್ ಮಾಡ್ಲಿಕ್ಕಾಗತ್ತೆ? ಅದಕ್ಕಾಗಿ ಕೇಳುಗರೆ, ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ಹಣ ಆಸ್ತಿ ಅಂತಸ್ತನ್ನ ಸಂಪಾದಿಸುವ ಬದಲು ಒಳ್ಳೆ ಗಾಳಿ, ಬೆಳಕು, ನೀರನ್ನ ನಾವೇನು ಉಪಯೋಗಿಸ್ತಾ ಇದೀವಿ ಅದು ಮುಂದಿನ ಪೀಳಿಗೆಯವರೆಗೂ ಇರಲಿ ಅನ್ನೋ ಒಂದು ಮನೋಭಾವನೆಯನ್ನ ನಾವೆಲ್ಲರೂ ಬೆಳೆಸ್ಕೋಬೇಕಾಗಿದೆ. ಗಿಡ ಮರಗಳಿಂದ ಕೂಡಿದಂತ ಹಸಿರು ಪರಿಸರದಿಂದ ಜಲ ಸಂಪನ್ಮೂಲ ಕೂಡ ವೃದ್ಧಿಯಾಗತ್ತೆ ಅಲ್ವಾ? ಪರಿಸರ ದಿನಾಚರಣೆಯನ್ನ ನಾವು ಪರಿಸರ ದಿನಕ್ಕೆ ಮಾತ್ರ ಸೀಮಿತವಾಗಿ ಇಡದಲೆ ಪ್ರತಿದಿನ ಕೂಡ ಪರಿಸರ ದಿನವನ್ನ ಆಚರಣೆ ಮಾಡೋಣ. ಗಿಡ ಮರಗಳನ್ನ ನೋಡ್ಕೊಳ್ಳೋಣ. ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ಗಿಡವನ್ನ

ಬೆಳೆಸ್ತಾ ಹೋದಾಗ ಮನೆ ಮನೆಯಲ್ಲೂ ಹಸಿರು ಕಾಣ್ತಾ ಹೋಗುತ್ತೆ, ಹಸಿರು ಕ್ರಾಂತಿ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡೋರಿಂದ ಹಿಡಿದು ಪೋಷಕರು ಹಾಗೆ ಪ್ರತಿಯೊಬ್ಬ ನಾಗರಿಕನು ಯೋಚನೆ ಮಾಡಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಕೊರೋನಾ ಟೈಮಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಪರದಾಡ್ತಾ ಇರ್ತಾರೆ. ಆಕ್ಸಿಜನ್ನ ಬೆಲೆ ನಮಗೆ ಆ ಟೈಮಲ್ಲಿ ಗೊತ್ತಾಗಿದೆ. ಅದಕ್ಕಾಗಿ ಈ ಆಕ್ಸಿಜನ್ ಅನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಬದಲು ನಮ್ಮ ಸುತ್ತಮುತ್ತಲೂ ಹಾಗೆ ಪರಿಶುದ್ಧವಾದ ಗಾಳಿ ಬೇಕು ಅನ್ನುವಾಗ ಗಿಡ ಮರಗಳು ಇರಲೇಬೇಕಾಗತ್ತೆ. ಇನ್ನು ಪ್ರಕೃತಿ ಚೆನ್ನಾಗಿರ್ಬೇಕು ಅಂದ್ರೆ ಮನುಷ್ಯ ಒಬ್ಬ ಗಿಡ ಮರಗಳನ್ನ ನೆಟ್ಟರೆ ಸಾಕಾಗೋದಿಲ್ಲ, ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ಕೂಡ ನಾವು ಉಳಿಸ್ಬೇಕಾಗಿದೆ. ಕಾಡಲ್ಲಿ ನಾವ್ ಯಾರು ಹೋಗಿ ಗಿಡ ಮರಗಳನ್ನ ನೆಡ್ಲಿಕ್ಕಾಗಲ್ಲ, ಆದ್ರೆ ಕಾಡಿನಲ್ಲಿ ಪಕ್ಷಿಗಳು ಈ ಒಂದು ಕೆಲಸವನ್ನ ಮಾಡ್ತಾ ಇರತ್ತೆ. ಅದಕ್ಕಾಗಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಕೂಡ ನಾವು ನಿರ್ಲಕ್ಷಿಸೋದ್ ಬೇಡ. ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಪರಿಸರಕ್ಕೆ ಸಾಕಷ್ಟು ಪ್ರಯೋಜನ ಇದೆ. ಈ ಒಂದು ಅಂಶವನ್ನ ನಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋಣ. ಪರಿಸರದ ಕಾಳಜಿಯನ್ನ ಯಾವಾಗ್ಲೂ ಮಾಡ್ತಾ ಇರೋಣ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದಿಷ್ಟು ಬದಲಾವಣೆ ಆದಾಗ ಖಂಡಿತವಾಗ್ಲೂ ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಿದ್ಮೇಲೆ ಕೇಳುಗರೆ, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವಾ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿ.

0: ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆ ಅಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೇನೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮ್ಮನ್ನು ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಆಂಧ್ರ ಪ್ರದೇಶನ ಅಲ್ಲಿ ಯಾವ ಸ್ಥಳಕ್ಕೆ ಅಂತ ನೀವೆಲ್ಲ ಕೇಳ್ಬೋದು. ಇವತ್ತು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿರುವಂತಹ ಲೇಪಾಕ್ಷಿ ಎನ್ನುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂದು ಪ್ರಸಿದ್ಧ ಐತಿಹಾಸಿಕ ಹಾಗೆಯೇ ಧಾರ್ಮಿಕ ತಾಣವಾಗಿದೆ. ಇಲ್ಲಿ ನಾವು ವೀರಭದ್ರ ದೇವಸ್ಥಾನ, ಲೇಪಾಕ್ಷಿ, ನೇತಾಡುವ ಕಂಬಗಳು, ದೊಡ್ಡ ಏಕಶಿಲೆಯ ನಂದಿ ಹಾಗೆ ಸುಂದರ ಕೆತ್ತನೆಗಳನ್ನ ಕಾಣಬಹುದಾಗಿದೆ. ಹಾಗಿದ್ರೆ ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷವಾಗಿರುವಂತಹ ಸ್ಥಳದ ಬಗ್ಗೆ ಹೇಳ್ತಾ ಇದೆ. ಅದೇ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿರುವಂತಹ ಲೇಪಾಕ್ಷಿ ಎನ್ನುವಂತಹ ಒಂದು ಸ್ಥಳದ ಬಗ್ಗೆ. ಲೇಪಾಕ್ಷಿ ಎನ್ನುವಂತಹ ಹೆಸರು ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗೆ ಈ ಊರಿಗೆ, ಈ ಒಂದು ಪ್ರದೇಶಕ್ಕೆ ಲೇಪಾಕ್ಷಿ ಎನ್ನುವಂತಹ ಹೆಸರು ಬರಲಿಕ್ಕೆ ಒಂದು ಕಥೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ರಾಮಾಯಣದ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ರಾಮಾಯಣ ಕಾಲದಲ್ಲಿ ಜಟಾಯು ಪಕ್ಷಿಯು ರಾವಣನೊಂದಿಗೆ ಹೋರಾಡಿ ಇಲ್ಲಿ ಬೀಳುತ್ತೆ. ಆ ಪಕ್ಷಿ ಬಿದ್ದಿರುವಾಗ ರಾಮ ಅಲ್ಲಿಗೆ ಹೋಗ್ತಾನೆ. ರಾಮನು ಪಕ್ಷಿಯನ್ನ ಏಳು ಅಂತ ಹೇಳಿ ಲೇಪಾಕ್ಷಿ ಅಂತ ಹೇಳಿ ಹೇಳ್ತಾನೆ. ನಂತರದಲ್ಲಿ ಅದೇ ಹೆಸರು ಲೇಪಾಕ್ಷಿ ಆಯಿತು ಈ ಒಂದು ಸ್ಥಳಕ್ಕೆ ಅಂತ ಹೇಳಿ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ 16ನೇ ಶತಮಾನದಲ್ಲಿ ಈ ಒಂದು ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅಚ್ಯುತರಾಯರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವೀರಣ್ಣ ಮತ್ತೆ ವಿರುಪಣ್ಣ ಎಂಬ ಸಹೋದರರು ಈ ಒಂದು ಅದ್ಭುತವಾಗಿರುವ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಈ ಒಂದು ಪ್ರದೇಶದ ಬಗ್ಗೆ ಸ್ಕಂದ ಪುರಾಣದಲ್ಲಿಯೂ ಕೂಡ ಉಲ್ಲೇಖವಿದೆ. ಹಾಗೆ ಇಲ್ಲಿ ಅದ್ಭುತವಾದ ವೀರಭದ್ರ ದೇವಸ್ಥಾನ ಇದೆ. ಶಿವನ ವೀರಭದ್ರ ರೂಪಕ್ಕೆ ಸಮರ್ಪಿತವಾದ 108 ಶಿವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪಕ್ಕೆ ಅದ್ಭುತವಾದ ಉದಾಹರಣೆಯೂ ಕೂಡ ಹೌದು. ಇಲ್ಲಿ ಸುಂದರ ಕೆತ್ತನೆಗಳು, ವಾಸ್ತು ವೈಭವ ನಮ್ಮನ್ನ ಸೆಳೆಯುತ್ತೆ. ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ದೇವಾಲಯ ಕರ್ನಾಟಕದ ಗಡಿ ಭಾಗದಲ್ಲಿ ಇರೋದ್ರಿಂದ ಅನೇಕ ಕನ್ನಡ ಶಾಸನಗಳು ಕೂಡ ಈ ದೇವಾಲಯದಲ್ಲಿ ನಾವು ನೋಡಬಹುದಾಗಿದೆ. ಹಾಗೆ ಇದು ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೆ ಇದೇ ದೇವಾಲಯದ ಸಂಕೀರ್ಣದಲ್ಲಿ ಮತ್ತೊಂದು ಅದ್ಭುತ ಜಾಗ ಇದೆ. ಅದೇ ಬೃಹತ್ ಹೆಜ್ಜೆ ಗುರುತು ಇರುವಂತಹ ಸ್ಥಳ. ಬಂಡೆಯ ಮೇಲೆ ಬೃಹತ್ ಹೆಜ್ಜೆಯ ಗುರುತನ್ನ ಇಲ್ಲಿ ನೋಡಬಹುದು. ಸುಮಾರು 8 ಅಡಿ ಉದ್ದದ ಪಾದದ ಗುರುತು ಇದೆ. ಇದು ಸೀತಾ ಮಾತೆಯ ಪಾದದ ಗುರುತು ಅಂತ ಹೇಳಿ ನಂಬಲಾಗಿದೆ. ಈ ಬೃಹತ್ ಹೆಜ್ಜೆ ಗುರುತು ಈ ಐತಿಹಾಸಿಕ ತಾಣದ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ. ಆ ಒಂದು ತಾಯಿಯ ಹೆಜ್ಜೆಯ ಗುರುತಿಗೆ ನಮಸ್ಕರಿಸಿ ಹೋಗುವುದನ್ನ ನೋಡಬಹುದಾಗಿದೆ. ಹಾಗಿದ್ರೆ ಇಷ್ಟೆಲ್ಲಾ ವಿಶೇಷತೆಯನ್ನ ಹೊಂದಿರುವಂತಹ ಲೇಪಾಕ್ಷಿಯ ಬಗ್ಗೆ, ಇಲ್ಲಿನ ವೀರಭದ್ರ ದೇವಾಲಯದ ಬಗ್ಗೆ ಎಲ್ಲ

ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಲೇಪಾಕ್ಷಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಜೊತೆಗೆ ಇಲ್ಲಿರುವಂತಹ ವೀರಭದ್ರ ದೇವಾಲಯದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗೆಯೇ ಲೇಪಾಕ್ಷಿಯ ಸ್ಥಳ ಪುರಾಣದ ಬಗ್ಗೆ ಎಲ್ಲ ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನು ಈ ಒಂದು ಸ್ಥಳ ಕೇವಲ ಭಾರತೀಯರನ್ನಷ್ಟೇ ಅಲ್ಲ, ವಿದೇಶಿಗರನ್ನು ಕೂಡ ಅಚ್ಚರಿಯನ್ನ ಉಂಟು ಮಾಡುವಂತಹ ಸ್ಥಳವಾಗಿದೆ. ಇಲ್ಲಿ ನಾನಾಗ್ಲೇ ಹೇಳ್ತಾ ಇದ್ದೆ, ತೇಲಾಡುವ ಕಂಬಗಳನ್ನ ನೋಡಬಹುದು ಅಂತ. ವೀರಭದ್ರ ಆಲಯದ ಪ್ರಮುಖ ಆಕರ್ಷಣೆ ಈ ತೇಲಾಡುವ ಕಂಬಗಳಾಗಿದೆ. ಈ ದೇವಸ್ಥಾನದಲ್ಲಿ ಸುಮಾರು 80 ಕಂಬಗಳಿದ್ದು ಅವುಗಳಲ್ಲಿ ತೇಲಾಡುವ ಸ್ತಂಭ ಮಾತ್ರ ಭೂಮಿಯನ್ನ ಮುಟ್ಟದೆ ನಿಂತಿದೆ. ಜನರು ಬಟ್ಟೆ ಅಥವಾ ಕರ್ಚಿಫ್ ಕಂಬದ ಕೆಳಗಿನಿಂದ ತೆಗೆದು ಪರೀಕ್ಷಿಸುವುದನ್ನ ಕೂಡ ನೋಡಬಹುದು. ಈ ಒಂದು ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪವನ್ನ ನೋಡೋದೇ ಒಂದು ಅಚ್ಚರಿ ಅಂತಾನೆ ಹೇಳಬಹುದು. ಈಗಿನ ಯಾವುದೇ ರೀತಿಯ ಆಧುನಿಕ ಉಪಕರಣಗಳನ್ನು ಕೂಡ ಬಳಸದೆ ಆಗಿನ ಕಾಲದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಉಪಕರಣಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ಎಷ್ಟು ಅದ್ಭುತವಾಗಿರೋ ಕೆತ್ತನೆಯನ್ನ ಮಾಡಿದ್ದಾರೆ ಅಲ್ವಾ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಂತಹ ಕೆತ್ತನೆಗಳನ್ನ, ಇಷ್ಟು ಅದ್ಭುತವಾಗಿರುವ ವಾಸ್ತುಶಿಲ್ಪವನ್ನ ನೋಡ್ಲಿಕ್ಕಾದ್ರೂ ಕೂಡ ನಾವು ಇಂತಹ ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನ ನೀಡಲೇಬೇಕು ಅಂತಾನೆ ಹೇಳಬಹುದು. ಹಾಗೆಯೇ ವೀರಭದ್ರ ದೇವಾಲಯದ ವಾಸ್ತುಶಿಲ್ಪವನ್ನ ನೋಡುವುದಾದ್ರೆ, ದೇವಾಲಯವನ್ನ ಕೂರ್ಮ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕೂರ್ಮ ಅಂದ್ರೆ ಆಮೆಯ ಆಕಾರದಲ್ಲಿ. ದೇವಸ್ಥಾನದಿಂದ ಸುಮಾರು 200 meters ದೂರದಲ್ಲಿ ಅತಿ ದೊಡ್ಡ ನಂದಿಯ ಪ್ರತಿಮೆ ಇದೆ. ಇದನ್ನ ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ. ವಿಶೇಷವಾಗಿ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ನಂದಿಯ ಪ್ರತಿಮೆ ಅಂತ ಹೇಳಿ ಕೂಡ ಗುರುತಿಸಿಕೊಂಡಿದೆ. ಶಾಸನಗಳ ಪ್ರಕಾರ ಕ್ರಿಸ್ತ ಶಕ 1530 ವೀರಪ್ಪಣ್ಣ ನಾಯಕ ಮತ್ತೆ ವೀರಣ್ಣ ನಿರ್ಮಿಸಿದ್ರು. ಹಾಗೆ ಇವರು ಕರ್ನಾಟಕದ ಮೂಲದವರು ಆಗಿದ್ದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನ ಮಾಡುತ್ತಿದ್ದ ಅಚ್ಯುತ ದೇವರಾಯನ ಆಸ್ಥಾನದಲ್ಲಿ ಇದ್ದವರಾಗಿರ್ತಾರೆ ಇವರು. ಸ್ಕಂದ ಪುರಾಣದ ಪ್ರಕಾರ ಈ ದೇವಸ್ಥಾನವು ಶಿವನ ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ದೇವಾಲಯ ಬೆಂಗಳೂರಿನಿಂದ ಸುಮಾರು 128 kilometers ದೂರದಲ್ಲಿದೆ. ಈ ಆಲಯಕ್ಕೆ ಸುತ್ತಮುತ್ತಲಿನ ರಾಜ್ಯಗಳಿಂದಲೂ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ನೀವು ಈ ವೀರಭದ್ರ ದೇವಸ್ಥಾನಕ್ಕೆ ನಿಮ್ಮ ಓನ್ ವೆಹಿಕಲ್ ಮೂಲಕ ಕೂಡ ಹೋಗಬಹುದಾಗಿದೆ, ಅಥವಾ ಖಾಸಗಿ ಬಸ್ಗಳ ಮೂಲಕ ಕೂಡ ತಲುಪಬಹುದು. ಸುಮಾರು 3 hours 30 minutes ಪ್ರಯಾಣ ಬೆಂಗಳೂರಿನಿಂದ ಇಲ್ಲಿಗೆ ಆಗತ್ತೆ. ಹಾಗೆ ಬೆಳಿಗ್ಗೆ 6 hours ಸಂಜೆ 6 hours ದೇವಾಲಯಕ್ಕೆ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಲೇಪಾಕ್ಷಿಯ ಕುರಿತು, ಅಲ್ಲಿನ ದೇವಾಲಯದ ಕುರಿತು, ಹಾಗೆ ಅಲ್ಲಿನ ವಾಸ್ತುಶಿಲ್ಪದ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686279680969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಯಾವ್ದಾದ್ರು ಸ್ಥಳಕ್ಕೆ ಭೇಟಿ ನೀಡಿದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಇರೋ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದ್ರೆ, ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ, ಈ ನಮ್ಮ ಚಿಕ್ಕ ಜೀವನದಲ್ಲಿ ದೊಡ್ಡ ಪ್ರಪಂಚವನ್ನ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ,

0: ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಇವರು ರಾಜರೂ ಅಲ್ಲ, ವಿಜ್ಞಾನಿಯೂ ಅಲ್ಲ, ಆದರೆ ಇವರೆಲ್ಲರ ಅಂಶವನ್ನು ಮೈಗೂಡಿಸಿಕೊಂಡು ಬೆಳೆದ ದಾರ್ಶನಿಕ, ಅಸಾಮಾನ್ಯ ವ್ಯಕ್ತಿ. ಯುದ್ಧ, ಸೇಡು, ರಕ್ತ, ಇದರ ನಡುವೆ ನಾವು ಬೇರೆ ನೀವು ಬೇರೆ ಅನ್ನುವ ಮನಸ್ಥಿತಿಯ ಕ್ರೂರ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ, ದಾರ್ಶನಿಕ. ಮೌಢ್ಯಗಳ ವಿರುದ್ಧ ಕ್ರಾಂತಿಗೆ ಕರೆ ಕೊಟ್ಟ ಸಮಾಜ ಸುಧಾರಕ. ಚಿಕ್ಕ ವಯಸ್ಸಿನಲ್ಲೇ ಆಳುವ ಸರ್ಕಾರಗಳ ವಿರುದ್ಧ ಬರೆದ ಹುಟ್ಟು ಹೋರಾಟಗಾರ. ಲೇಖನಿಯಲ್ಲೇ ಕ್ರಾಂತಿಗೆ ಕರೆ ಕೊಟ್ಟಂಥವರು. ಅವರೇ ಕರ್ನಾಟಕ ರತ್ನ, ರಾಷ್ಟ್ರ ಪ್ರಶಸ್ತಿ, ಜ್ಞಾನಪೀಠ ಪುರಸ್ಕೃತರಾದ ಯುಗದ ಕವಿ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ, ಈ ವಿಷಯದ ಕುರಿತು ಒಂದಿಷ್ಟು ವಿಷಯಗಳನ್ನು ತಿಳಿಯೋಣ. ಈ ಎಲ್ಲ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಂತೋಷ್ ಬಿದರಗಡ್ಡರವರಿದ್ದಾರೆ. ಸಂತೋಷ್ ಬಿದರಗಡ್ಡರವರಿಂದ ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಇವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವರು ಮೂಲತಃ ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಬೆಣ್ಣೆನಗರಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಿದರಗಡ್ಡೆ ಗ್ರಾಮದವರು. ಪ್ರಸ್ತುತವಾಗಿ ಇವರು ಶಿವಮೊಗ್ಗದ ಟ್ಯಾಂಕ್ ಮೊಹಲ್ಲಾ ನಿವಾಸಿಯಾಗಿರುವ ಹಾವೇರಿ ಜಿಲ್ಲೆ ಹಾನಗಲ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿಳುವಳ್ಳಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಶಿಕ್ಷಕರಾಗಿ, ಸಾಹಿತಿಗಳಾಗಿ, ನಿರೂಪಕರಾಗಿ, ಸಾಹಿತ್ಯ ಸಂಘಟಕರಾಗಿ ಶ್ರೀಯುತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ 2025 ರಾಜ್ಯ ಮಟ್ಟದ ಅಪರ್ಣ ನಿರೂಪಣ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಕುವೆಂಪು ರಾಜ್ಯ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಕುದ್ಮಲ್ ರಂಗರಾವ್ ರಾಜ್ಯ ಪ್ರಶಸ್ತಿ, ನಕ್ಷತ್ರ ಸೂಪರ್ ಅಚೀವರ್ಸ್ ಅವಾರ್ಡ್, ರಾಷ್ಟ್ರ ನಿರ್ಮಾತೃ ಪ್ರಶಸ್ತಿ, ಪಂಡಿತ್ ಪುಟ್ಟರಾಜ ಗವಾಯಿ ರಾಜ್ಯ ಪ್ರಶಸ್ತಿ, ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿ, ಸಾಹಿತ್ಯ ಕಲಾ ಸೌರಭ ಸೇರಿದಂತೆ ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಪ್ರವೃತ್ತಿಯಲ್ಲಿ ಕವಿತೆ ಲೇಖನ ಬರೆಯುವ ಯುವ ಸಾಹಿತಿಯಾಗಿದ್ದಾರೆ. ಬಿದರಗಡ್ಡೆ ಮಲ್ಲಿಕಾರ್ಜುನ ಕಾವ್ಯನಾಮದಲ್ಲಿ ಆಧುನಿಕ ವಚನಗಳನ್ನು, ಸಾವಿರಾರು ಕವಿತೆಗಳನ್ನು ಬರೆದಿರುತ್ತಾರೆ. ಇವರ ಲೇಖನಗಳು, ಕವಿತೆಗಳು ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ಜನಮಿಡಿತ, ಕುಂದಾನಗರಿ, ತುಂಗಾತರಂಗ, ನಗರವಾಣಿ ಮುಂತಾದ ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತಿವೆ. ಇವರು 14 ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಅವುಗಳೆಂದರೆ ಎಳ್ಳು ಬೆಲ್ಲ, ಯಶೋಗಾಥರು, ನವರಾತ್ರಿ, ಚಂದಮಾಮ, ಕ್ಷಣಹೊತ್ತು, ಅನುಭವ ಮುತ್ತು, ಸೃಜನಶೀಲ ಕಾವ್ಯಸಿರಿ, ವಿವೇಕ ಕಾವ್ಯಸಿರಿ, ಅಪ್ಪ, ಕೊರೋನಾ ಜಾಗೃತ ಗೀತೆಗಳು, ಪಾಪು ಒಂದು ನೆನಪು, ಸಾಧನ ಪಥದಲ್ಲಿ, ಗುರುನಮನ, ಮೊಗ್ಗರಳಿ ಹೂವಾಗಿ, ಶತ್ರುಂಜಯ, ಇವೆಲ್ಲವೂ ಕೂಡ ಇವರ ಸಂಪಾದಿತ ಕೃತಿಗಳು, ಪ್ರವಾಸ ಕಥನಗಳು, ಸಂಪಾದಿತ ಕವನಗಳು, ಕವನ ಸಂಕಲನಗಳಾಗಿವೆ. ಶ್ರೀಯುತರು ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರಿನ ಅಜೀವ ಸದಸ್ಯರಾಗಿ, ಹೊನ್ನಾಳಿ ಚುಟುಕು ಸಾಹಿತ್ಯ ಪರಿಷತ್ ಕಸಾಪ ಸದಸ್ಯರಾಗಿ, ಹಾನಗಲ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾಗಿ, ಭಾರತ್ ಸ್ಕೌಟ್ಸ್ ಗೈಡ್ಸ್ ಹಾನಗಲ್ಲ ತಾಲೂಕು ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗ ಹಾವೇರಿ ಜಿಲ್ಲಾಧ್ಯಕ್ಷರಾಗಿ, ಶ್ರೀ

0: ಮಲ್ಲೇಶ್ವರ ಸಾಹಿತ್ಯ ವೇದಿಕೆ ರಾಜ್ಯ ಸಂಚಾಲಕರಾಗಿ ಹಾಗೂ ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ಪ್ರಾಥಮಿಕ ಹಿಂದಿ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಘಟಕಗಳ ಗೌರವ ಸಲಹೆಗಾರರಾಗಿ ವಿವೇಕ ಜಾಗೃತ ಬೆಳಗ ಹಾನಗಲ್ಲ ತಾಲೂಕು ಘಟಕದ ನಿಕಟಪೂರ್ವ ಅಧ್ಯಕ್ಷರಾಗಿ ಸಾಧನ ಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಹೊಸ ಸಂಪದ ಹಳೆ ವಿದ್ಯಾರ್ಥಿಗಳ ಸಂಘ ಹೊನ್ನಾಳಿಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರಾಗಿ ಹೀಗೆ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಂಘ ಸಂಸ್ಥೆಗಳಲ್ಲಿ ಅನೇಕ ರೀತಿಯ ಹುದ್ದೆಗಳನ್ನು ನಿಭಾಯಿಸುತ್ತಿರುವ ಅತ್ಯಂತ ಕ್ರಿಯಾಶೀಲ ಸೃಜನಶೀಲ ಶಿಕ್ಷಕರಾಗಿದ್ದಾರೆ. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಆನಗಲ್ಲ ವತಿಯಿಂದ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಗೀತಗಾಯನ ಸ್ಪರ್ಧೆಗೆ ಮಕ್ಕಳನ್ನು ಭಾಗವಹಿಸಿದ್ದು ವಿವಿಧ ಸ್ಕೌಟ್ಸ್ ಗೈಡ್ಸ್ ಚಟುವಟಿಕೆ ಮಕ್ಕಳಿಗೆ ಯೋಗ ಕ್ರೀಡೆ ಕೃಷಿಯೆಡೆಗೆ ಪ್ರವಾಸ ಪ್ರಬಂಧ ಚಿತ್ರಕಲೆ ಗಾಯನ ವಿವಿಧ ಸ್ಪರ್ಧೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸುವುದು ಇವರ ಚಟುವಟಿಕೆಗಳಾಗಿವೆ. ಅಷ್ಟೇ ಅಲ್ಲದೆ ನಾಡಿನ ಅನೇಕ ಯುವ ಕವಿಗಳ ಕೃತಿಗಳಿಗೆ ಮುನ್ನುಡಿ ಬೆನ್ನುಡಿ ಆಶಯ ನುಡಿ ಬರೆಯುವ ಮೂಲಕ ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸುವ ಶ್ರೀ ಸಂತೋಷ್ ಬಿದರಗಡ್ಡೆಯವರು ನಮ್ಮೊಂದಿಗೆ ಇರುವ ಅತ್ಯಂತ ಸೃಜನಶೀಲ ವ್ಯಕ್ತಿಯಾಗಿದ್ದಾರೆ. ಪ್ರಸ್ತುತ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸ್ಕೌಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಅಮೂಲ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡಮ್ಮನ ಸೇವೆಗೆ ಟೊಂಕ ಕಟ್ಟಿ ನಿಂತಿರುವ ಯುವ ಸಾಹಿತಿಗಳು ಸಂಘಟಕರು ರಾಜ್ಯ ಮಟ್ಟದ ನಿರೂಪಕರು ಆಗಿದ್ದಾರೆ ಸಂತೋಷ್ ಬಿದರಗಡ್ಡೆರವರು. ಸೊ ಈ ದಿನ ಸಂತೋಷ್ ಬಿದರಗಡ್ಡೆರವರು ಕುವೆಂಪು ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ ಈ ವಿಷಯ ಕುರಿತು ಮಾತನಾಡಲಿದ್ದಾರೆ. ಸೊ ತಡ ಮಾಡೋದು ಬೇಡ, ಆ ಎಲ್ಲ ವಿಶೇಷ ಮಾಹಿತಿಗಳನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದ ಶಿಕ್ಷಕರು ಸಾಹಿತಿಗಳು ನಿರೂಪಕರು ಹಾಗೂ ಸಾಹಿತ್ಯ ಸಂಘಟಕರು ಆದ ಸಂತೋಷ್ ಬಿದರಗಡ್ಡರವರಿದ್ದಾರೆ. ಈ ದಿನ ಕುವೆಂಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ವಿಷಯದ ಬಗ್ಗೆ ಸಂತೋಷ್ ಬಿದರಗಡ್ಡರವರಿಂದ ಕೇಳೋಣ. ಸಂತೋಷ್ ಸರ್, ನಮಸ್ತೆ.
3: ನಮಸ್ಕಾರ, ನಾನು ಸಂತೋಷ್ ಬಿದರಗಡ್ಡೆ. ಆತ್ಮೀಯರೇ, ಕುವೆಂಪು ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ ವಿಷಯ ಕುರಿತು ತಮ್ಮ ಮುಂದೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಕುವೆಂಪು ಅವರು ಮೊದಲಿಗೆ ಇಂಗ್ಲಿಷ್ನಲ್ಲಿ ಕಾವ್ಯ ರಚನೆ ಮಾಡುತ್ತಿದ್ದರು. ಐರಿಷ್ ಕವಿಗಳು ಲೇಖಕರು ಆದ ಜೇಮ್ಸ್ ಕಜಿನ್ ಅವರ ಸಲಹೆಯಂತೆ ಕುವೆಂಪು ಅವರು ಇಂಗ್ಲಿಷ್ನಲ್ಲಿ ಬರೆಯುವುದನ್ನು ನಿಲ್ಲಿಸಿ ಕನ್ನಡದಲ್ಲಿ ಬರೆಯಲು ಪ್ರಾರಂಭಿಸುತ್ತಾರೆ. ಅಂದಿನಿಂದ ಅವರ ಸಾಹಿತ್ಯ ಕನ್ನಡದಲ್ಲಿ ಬೆಳಗುತ್ತದೆ. ಅಮಲನ ಕತೆ ಎಂಬ ಕೃತಿಯ ಮೂಲಕ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ. ಅಂದಿನಿಂದ ಅವರ ಸಾಹಿತ್ಯ ಕನ್ನಡದಲ್ಲಿ ಪ್ರಾರಂಭವಾಗುತ್ತದೆ. ಇಂತಹ ಕರ್ನಾಡ ರಸಋಷಿ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಹೇಳುವುದಾದರೆ, ಅವರ ಸಾಹಿತ್ಯ ಸಾಮಾಜಿಕ ಕಳಕಳಿ ವೈಚಾರಿಕತೆ ತುಂಬಾನೇ ನಮಗೆ ಗೋಚರವಾಗುತ್ತದೆ. ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಎಷ್ಟು ಗಾಢವಾಗಿ ಇತ್ತೆಂದರೆ ಅವರ ಎಲ್ಲ ಕೃತಿಗಳಲ್ಲೂ ಕೂಡ ಅದನ್ನು ನಾವು ಕಾಣಬಹುದು. ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ವೆಂಕಟಪ್ಪ ಮತ್ತು ಸೀತಮ್ಮ ದಂಪತಿಗಳಿಗೆ 1904 ಡಿಸೆಂಬರ್ 29 ಜನಿಸಿದರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇದು ಕುವೆಂಪು ಅವರ ಪೂರ್ಣ ಹೆಸರಾಗಿದ್ದರು. ಕುವೆಂಪು ಎಂಬ ನಾಮಾಂಕಿತದಲ್ಲಿ ಅವರು ಪ್ರಸಿದ್ಧರಾಗುತ್ತಾರೆ. ಭಾರತೀಯ ಕವಿ, ನಾಟಕಕಾರರು, ಕಾದಂಬರಿಕಾರರು, ವಿಮರ್ಶಕರು ಆದ ಇವರನ್ನು 20ನೇ ಶತಮಾನದ ಅತ್ಯುತ್ತಮ ಕನ್ನಡ ಕವಿ ಎಂದು ಪರಿಗಣಿಸಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಕುವೆಂಪು ಅವರು ಆಗಿದ್ದಾರೆ. ಇವರು ಸಾಹಿತ್ಯ ಕೃಷಿ, ಸಾಮಾಜಿಕ ಜೀವನ, ವಿಶ್ವ ಮಾನವ ಸಂದೇಶ, ಪಂಚ ಮಂತ್ರ, ಸಪ್ತ

0: ಸೂತ್ರಗಳು ಜಗದ್ವಿಖ್ಯಾತಿ ಪಡೆದಿವೆ. ಹುಟ್ಟುತ್ತಾ ವಿಶ್ವಮಾನವನಾಗಿ ಹುಟ್ಟಿದ ಮಗುವನ್ನು ನಂತರದಲ್ಲಿ ಜಾತಿ ಧರ್ಮ ಸಂಕೋಲೆಯಲ್ಲಿ ಸಂಕುಚಿತ ವ್ಯಕ್ತಿಯನ್ನಾಗಿ ಮಾಡುತ್ತೇವೆ. ಆದರೆ ಶಿಕ್ಷಣದ ಮೂಲಕ ಮಗುವನ್ನು ವಿಶ್ವಮಾನವನನ್ನಾಗಿ ಮಾಡಬೇಕೆಂದು ಕುವೆಂಪು ಅವರು ಹೇಳುತ್ತಾರೆ. 100 ದೇವರನ್ನೆಲ್ಲ ನೂಕಾಚಿ ದೂರ, ಭಾರತಾಂಬೆಯೇ ನಮ್ಮಯ ದೇವರು ನೋಡ ಎಂದು ನುಡಿದವರು ರಸಋಷಿ ಕವಿ ಕುವೆಂಪು. ಕನ್ನಡ ಸಾರಸ್ವತ ಲೋಕದ ಮೇರು ಸಾಹಿತಿ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಧೀಮಂತ ಸಾಹಿತಿ, ಕನ್ನಡದ 2ನೇ ರಾಷ್ಟ್ರಕವಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಮುಡಿಗೇರಿಸಿಕೊಂಡ ಯುಗದ ಕವಿ, ಜಗದ ಕವಿ, ಸಾಹಿತ್ಯ ದಿಗ್ಗಜ ನಮ್ಮ ಹೆಮ್ಮೆಯ ಕವಿ ಕುವೆಂಪು. ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಲೆನಾಡ ಪರಿಸರದಲ್ಲಿ ಜನಿಸಿದರೂ ಕೂಡ ಕೇವಲ ಪ್ರಕೃತಿ ರಮಣೀಯ ಸಾಹಿತ್ಯಕ್ಕೆ ಸೀಮಿತವಾಗದೆ ಪರಿಸರ, ಸಾಮಾಜಿಕ ಕಳಕಳಿ, ರಾಜಕೀಯ ವಿಡಂಬನೆ, ಧಾರ್ಮಿಕ ನೆಲೆಗಟ್ಟು ಒಳಗೊಂಡಂತೆ ವಿವಿಧ ರಸಗಳ ಸಮಾಗಮ ಸಾಹಿತ್ಯ ರಚನೆ ಮಾಡಿದ್ದಾರೆ. ಇವರೊಬ್ಬ ಶ್ರೇಷ್ಠ ಸಾಮಾಜಿಕ ಚಿಂತಕರಾಗಿದ್ದಾರೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಸೃಜನಶೀಲತೆಯನ್ನ ಮೆರೆಯುವಾಗ ಎಲ್ಲಿಯೂ ಸಾಮಾಜಿಕ ನೆಲೆಗಟ್ಟಿನ ಚಿಂತನೆಗಳನ್ನು ಕಡೆಗಣಿಸಿಲ್ಲ. ವಿಶ್ವ ಮಾನವ ಸಂದೇಶ ಸಾರುವ ಕವಿ ಕುವೆಂಪು ಅವರು ಒಂದು ಕಡೆ ಹೀಗೆ ಹೇಳುತ್ತಾರೆ: ಪ್ರತಿಯೊಂದು ಮತದಲ್ಲಿಯೂ ನಿತ್ಯಾಂಶಗಳಿಗಿಂತ ಅನಿತ್ಯಾಂಶಗಳೇ ಹೆಚ್ಚು. ಪ್ರತಿಯೊಬ್ಬ ಸಂತ, ಗುರು, ಆಚಾರ್ಯರು ಆಯಾ ಕಾಲ, ದೇಶಗಳ ಧರ್ಮ ಕರ್ಮಗಳಿಂದ, ಸ್ಥಿತಿ ಸನ್ನಿವೇಶಗಳಿಂದ, ಸಂಪ್ರದಾಯ ನಿರ್ಬಂಧಗಳಿಂದ, ಭಾವ ಲೋಚನೆಗಳಿಂದ, ಪೂರ್ವಾಗ್ರಹ ದುರಾಗ್ರಹಗಳಿಂದ ಕಟ್ಟು ಪಡೆದಿರುತ್ತಾನಾದ್ದರಿಂದ ಎಲ್ಲ ಮತ ಪಂಥಗಳಲ್ಲಿ ಕೊಟ್ಟು ಬಹು ಪ್ರಮಾಣದಲ್ಲಿ ಸೇರಿಸಿಕೊಳ್ಳುವ ಅವಕಾಶ ಉಂಟು. ಈ ಸಾಲುಗಳು ನಮಗೆ ಇವರ ಸಾಮಾಜಿಕ ಕಳಕಳಿ ಎಷ್ಟು ಗಾಢವಾಗಿತ್ತು ಎಂಬುದನ್ನು ಹೇಳುತ್ತವೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬ ನವಯುಗವಾಣಿ ಘೋಷಿಸಿದ ಕವಿ ಕುವೆಂಪು ಅವರು. ಇವರ ಹೊಸಬಾಳಿನ ಗೀತೆ ಕವಿತೆ ಏಕಕಾಲಕ್ಕೆ ಸಮಾಜವಾದ, ಸಮತಾವಾದಗಳೆರಡನ್ನೂ ಹೊತ್ತು ತರುವಂಥದ್ದಾಗಿದೆ. 100 ವರ್ಷಗಳಿಂದ ದಾರಿದ್ರ್ಯ ಭಾರದಿಂದ ಇರುವ ಈ ನೆಲದ ಬಹುತೇಕ ಜನರು ಬಹುಸಂಖ್ಯಾತರು. ಆದರೆ ಪುರೋಹಿತಶಾಹಿ ಜನರು ಆಳುತ್ತಾ ಇವರನ್ನ ಕಡೆಗಣಿಸುತ್ತಾ ಬಂದಿರುವುದು ಸೂಕ್ಷ್ಮವಾಗಿ ಕಾಣುವ ಕಹಿ ಸತ್ಯವೇ ಸರಿ. ಇಂತಹ ಪರಿಸ್ಥಿತಿ ಬದಲಾಗಬೇಕು, ಜನ ಪ್ರಭುತ್ವ ಜಾರಿಯಾಗಬೇಕು ಎಂಬುದು ಕವಿಯ ಆಶಯವಾಗಿರುತ್ತದೆ. ಇದಕ್ಕೆ ಪೂರಕವಾಗಿ ಕುವೆಂಪು ಅವರ ಈ ಸಾಲುಗಳನ್ನು ನಾವು ಕಾಣಬಹುದು. ಇಂದು ನೀವೇಳದಿರೇ, ಕೆಚ್ಚೆದೆಯ ತಾಳದಿರೇ, ನಿಮ್ಮವರ ಬಾಳು ಎಂದೆಂದಿಗೂ ಹೇಳಿ, ನಿಮ್ಮವರ ಬಾಳು ಎಂದೆಂದಿಗೂ ಹೇಳಿ, ಇಂದು ರಕ್ತದ ಬಿಂದು, ಮುಂದೆ ಸೌಖ್ಯದ ಸಿಂಧು ಎಂದು ಸಾಹಸ ಕೇಳಿ ಹಿಂಜರಿಯಬೇಡಿ. ಈ ಕವಿತೆಯ ಉದ್ದಕ್ಕೂ ಆಶಾವಾದಿಗಳಾಗಿ ಉಳಿಯುವ ಕವಿಯು ಭಾರತದ ಆ ವಾಸ್ತವ ಪ್ರಜ್ಞೆ ಪರಂಪರೆಯನ್ನು ವ್ಯಂಗ್ಯವಾಗಿಯೇ ನೆನಪಿಸುತ್ತಾರೆ. ಇಂದು ಸಿಂಹಾಸನಕ್ಕೆ ಬಂದಿಹುದು ಕೊನೆಗಾಲ, ಕಳಚಿ ಬೀಳುವುದು ಎಂದು ನಂದನದ ಬೇಲಿ, ದೇವತೆಗಳ ಶ್ಲೀಲ ಮೋದಕ್ಕೆ ಬದಲಾಗಿ ಗೋಚರಿಪುದಲ್ಲಿ ಮರ್ತ್ಯದ ಕೃಷಿಯ ಕೇಳಿ. ಇಂತಹ ಆ ವಾಸ್ತವ ಪ್ರಜ್ಞೆಯು ವಾಸ್ತವಕ್ಕೆ ಜಾರಿ ಒಂದು ಸೀಮಿತ ವರ್ಗಕ್ಕೆ ವಿಶೇಷವಾಗಿ ಪೋಷಿಸುತ್ತಾ ಬಂದ ಜಾತಿ, ನೀತಿ, ಪಕ್ಷಪಾತದಂತಹ ವಿಚಾರಗಳನ್ನು ಜನತೆ ಸಾಮೂಹಿಕ ಪ್ರಯತ್ನದಿಂದ ಬುಡಮೇಲು ಮಾಡಿ ಮತ್ತೊಂದು ಸ್ವರ್ಗವನ್ನು ಇಲ್ಲಿಯೇ ಸೃಷ್ಟಿಸುತ್ತಾರೆಂಬ ತಿಳುವಳಿಕೆಯೊಂದಿಗೆ ಕವಿ ಮುಂದೆ ಸಾಗುತ್ತಾರೆ. ಪರಂಪರೆಯು ಪೋಷಿಸಿಕೊಂಡು ಬಂದ ಹಣೆಬರಹ, ಕೀಳರಿಮೆ, ಅಸಹಾಯಕ ಮನೋಭಾವ ಮೊದಲಾದ ಮೌಢ್ಯಗಳು ಸಂಸ್ಕೃತಿಯ ಹೆಸರಿನಲ್ಲಿ ಮೇಲುವರ್ಗದ ಜನರು ವಿಶೇಷವಾಗಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಹಾಗೆ ಶತಮಾನಗಳಿಂದಲೂ ಜಡವಾದ ಮನಸ್ಸು ಇಂದು ಕ್ರಾಂತಿಯತ್ತ ಕಾರ್ಯೋನ್ಮುಖಗೊಳ್ಳುವುದು ಸುಲಭ ಸಾಧ್ಯವಲ್ಲ. ಇದಕ್ಕೆ ಎದೆಗಾರಿಕೆ ಬೇಕು. ಅಂತಹ ಕ್ರಾಂತಿಯಿಂದಲೇ ಸಾಮಾಜಿಕ ಆರ್ಥಿಕ ಬದಲಾವಣೆ ಸಾಧ್ಯ ಎಂಬ ನಿಲುವು ಕವಿಗೆ ಇತ್ತು. ಇಂದು ನೆತ್ತರು ಚೆಲ್ಲಿ ಮುಂದೆ ಬಹು ಮಕ್ಕಳಿಗೆ ಹೊಟ್ಟೆ ಗನ್ನವ, ಮೈಗೆ ಬಟ್ಟೆಯನ್ನು ನೀಡಿ, ಇಂದು ನೋವಾದರೂ ಇಂದು ಸಾವಾದರೂ ಮುಂದೆ ಬಾಳಿಗೆ ಸೊಗಸು ನೆಮ್ಮದಿಯ ಮಾಡಿ. ಹೀಗೆ ಈ ಕವಿತೆಯ ಸಾಲುಗಳಲ್ಲಿ ಕವಿ ತಮ್ಮ ಸಾಮಾಜಿಕ ಕಳಕಳಿಯ ಆಶಯವನ್ನು ಹಾಗೂ ಎಚ್ಚರಿಸುವ ಪ್ರಯತ್ನವನ್ನು ವ್ಯಕ್ತಪಡಿಸುತ್ತಾರೆ. ಈ ನಡುವೆ ಪರಂಪರೆಯನ್ನು ಕುರಿತು ವಾಸ್ತವವಾದಿ ಪ್ರಜ್ಞೆ ಇಲ್ಲಿ ಪ್ರಖರವಾಗಿ ಕಾಣುತ್ತದೆ. ಈ ನೆಲದಲ್ಲಿ ಧರ್ಮ, ದೈವ, ಸಂಸ್ಕೃತಿ ಎಂದೆಂಬ ಹೆಸರುಗಳಿಂದ ನಡೆದ ಶೋಷಣೆಯ ಇತಿಹಾಸವನ್ನ ಅರಿವಿಗೆ ತರುತ್ತಾರೆ. ಈ ನೆಲದಲ್ಲಿ ಬಂಡಾಯ ಧೋರಣೆ ಸ್ಫುಟವಾಗಿದೆ ಎಂಬುದನ್ನ ನಮಗೆ ಗೋಚರಿಸುತ್ತಾರೆ ಕವಿ ಕುವೆಂಪು ಅವರು. ಆರೋಗ್ಯಕರವಾದ ಸಮಾಜ ನಿರ್ಮಾಣದ ಕನಸು ಸ್ಪಷ್ಟವಾಗಿ ಇರಬೇಕಾದರೆ ಈ ಆಶಯವನ್ನ ಕುವೆಂಪು ಅವರು ತಮ್ಮ ಕಲ್ಕಿ ಪದ್ಯದಲ್ಲಿಯೂ ವ್ಯಕ್ತಪಡಿಸುತ್ತಾರೆ. ಆದರೆ ಅಲ್ಲಿ ತಂತ್ರಗಾರಿಕೆ ವಿಭಿನ್ನವಾಗಿರುತ್ತದೆ. ಅಂತಹ ಕಥನದ ಧಾಟಿಯಲ್ಲಿ ಅವರು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ. ಆ ಮೂಲಕ ಇಂದಿನ ಅಸಮಾನತೆಯ ಸಮಾಜವು ಸಮಾನತೆಯ ನೆಲೆಯಲ್ಲಿ ಕ್ರಾಂತಿಕಾರಕವಾಗಿ ಮಾರ್ಪಡುತ್ತದೆಂಬ ಕನಸುಗಾರಿಕೆಯನ್ನ ಕವಿ ಇಟ್ಟು ಕೊಟ್ಟಿದ್ದಾರೆ. ಇಂತಹ ಆಶಯವನ್ನ ಪ್ರತಿಮಾತ್ಮಕ ನೆಲೆಯಲ್ಲಿ ಮೂಡಿಸಲೆತ್ನಿಸುತ್ತಾರೆ ಕವಿ ಕುವೆಂಪು ಅವರು. ಪುರಾಣ ಪ್ರಪಂಚ ಕಟ್ಟಿಕೊಡುವ ಕಲ್ಕಿ ಎಂಬ ಕಲ್ಪನೆಗೆ ಕುವೆಂಪು ಅವರು ಹೊಸ ಸ್ವರೂಪವನ್ನು ನೀಡುತ್ತಾರೆ. ಅದರಂತೆ ಅಲ್ಲಿಯ ಕಲ್ಕಿ ಇಲ್ಲಿಯ ಬಡವನೊಂದಿಗೆ ರೂಪಕವಾಗಿ ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಪ್ರತಿಮೆಯಾಗಿ ಕಾಣಬರುತ್ತಾನೆ. ಇಂತಹ ಅವತಾರ ಮೂಡುವುದು ಬಡ ಹೊಟ್ಟೆಗಳ ಗರ್ಭದಲ್ಲಿ ಅಡಗಿರುವ ಬಡಭಾಗ್ನಿಯಿಂದ ಎಂಬ ವಾಸ್ತವದ ಕಟ್ಟೆಚ್ಚರವನ್ನು ಕವಿ ನೀಡುತ್ತಾರೆ. ರೊಟ್ಟಿ ಮೂಲದ ಫ್ರಾನ್ಸಿನ ಕ್ರಾಂತಿ ನೆನಪಾಗುವುದು ನಮಗೆ ಇಲ್ಲಿಯೇ. ಸಮುದ್ರದಾಳದ ಈ ಬಡಭಾಗ್ನಿ ಎಂಬ ಬೆಂಕಿ ಹೊರಕ್ಕೆ ಚಿಮ್ಮಿದಾಗ ಸಂಸ್ಕೃತಿ ನಾಶವಾಗುವಂತೆ ಬಡವನ ಜಠರಾಗ್ನಿಯು ಬಡಭಾಗ್ನಿಯಾಗಿ ಹೊರಚಿಮ್ಮಿದಾಗ ಸಮಾಜದ ಎಲ್ಲ ವರ್ಗದ ಜನರು ಅಪಾಯಕ್ಕೀಡಾಗುತ್ತಾರೆ. ಅಂತಹ ಸಮಾಜವೇ ಮಹಾ ಸ್ಮಶಾನವಾಗಿ ಮಾರ್ಪಡುತ್ತದೆ. ಅಲ್ಲಿಯೇ ನಿಜವಾದ ಸಮಾಜವಾದ ಮೂಡುತ್ತದೆ. ಈ ಮೂಲಕ ಇಂಡಿಯಾದ ಶತಶತಮಾನಗಳ ಸಮಾನತೆಯ ಕನಸು ಇಲ್ಲಿ ನನಸಾಗುತ್ತದೆ. ಇದನ್ನು ಊಹಿಸಿ ಎದುರಿಸುವ ಎದೆಗಾರಿಕೆಯು ವಾಸ್ತವವಾಗಿ ಯಾರಿಗೂ ಇಲ್ಲ ಎಂಬುದನ್ನು ಕವಿ ಕಡೆಯ ಸಾಲುಗಳಲ್ಲಿ ಧ್ವನಿಪೂರ್ವಕವಾಗಿ ಅಭಿವ್ಯಕ್ತಿಸುತ್ತಾರೆ. ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದ ಇನ್ನೆಲ್ಲಿಯ ನಿದ್ದೆ. ಸಾಮಾಜಿಕ ಚಿಂತಕರು, ಶ್ರೇಷ್ಠ ಬರಹಗಾರರು ಯಾವಾಗಲೂ ಮೇಲುವರ್ಗಕ್ಕೆ ಪ್ರತಿಯಾದ ಕೆಳವರ್ಗದ ಕಡೆಗೇ ಇರುತ್ತಾರೆಂಬ ತತ್ವ ಇಲ್ಲಿಯೂ ಸ್ಪಷ್ಟವಾಗಿದೆ. ಜ್ಯೋತಿಯ ಮಣಿದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ, ಆ ಕಡೆ ಉದ್ಯಾನ, ಈ ಕಡೆ ಸ್ಮಶಾನ ಎನ್ನುವಲ್ಲಿ ಕವಿ ಇಲ್ಲಿ ಈ ಕಡೆಗೆ ಎಂಬ ಬಡವರ ಎದೆಯತ್ತ ನಿಂತಿರುವುದನ್ನು ಗಮನಿಸಬಹುದು. ಇದರ ಮೂಲಕವೂ ಕವಿಯು ಯಾರ ಪರವೆಂಬುದನ್ನು ಊಹಿಸಬಹುದು. ಇದಕ್ಕೆ ಪೂರಕವಾದ ರಾಮಧಾನ್ಯ ಚರಿತೆಯಲ್ಲಿ ಬಡತನವೇ ಭಯೋತ್ಪಾದಕ ಲೌಕಿಕ ಚಟುವಟಿಕೆಗಳ ಮೂಲ. ಇಂತಹ ಚಿತ್ರಣಗಳನ್ನು ಇಂದು ಆಂಧ್ರದಂತಹ ಪ್ರದೇಶಗಳಲ್ಲಿ ವಿಶೇಷವಾಗಿ ಗಮನಿಸಬಹುದಾಗಿದೆ. ಅನಕ್ಷರತೆ, ಮೌಢ್ಯತೆ, ನಿರುದ್ಯೋಗ, ಬಡತನ ಮೊದಲಾದವುಗಳ ಆವಾಸ ಸ್ಥಾನವಾದ ಕಲ್ಕಿ ಅವತಾರವಾಗುವುದು ಈ ಹಿನ್ನೆಲೆಯಲ್ಲಿಯೇ. ಒಟ್ಟಾರೆಯಾಗಿ ಸಮಾಜವು ಆರೋಗ್ಯಕರವಾಗಿ ಬದಲಾಗುತ್ತದೆಂಬ ಆಶಯವನ್ನು ಹೊತ್ತ ಕವಿ ತಮ್ಮ ಪಾದಗಳನ್ನು ನವೋದಯದ ನೆಲೆಯಲ್ಲಿ ನಿಲ್ಲುತ್ತಾರೆ. ಸೂರ್ಯೋಪಾಸನೆಯಲ್ಲ ಸೌಂದರ್ಯೋಪಾಸನೆಯ ನೆಲೆಯಲ್ಲಿಯೇ ಬಹಳವಾಗಿ ನಿಲ್ಲುವ ಭಾರತದ ನವೋದಯ ಮನಸ್ಸು ಕನ್ನಡದ ಕವಿಗಳಲ್ಲಿಯೂ ಕ್ರಿಯಾತ್ಮಕವಾಗಿ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ಕಂಡುಬರುವ ಕುವೆಂಪು ಅವರು ಬದ್ಧತೆ ಮತ್ತು ಮೀರುವಿಕೆಯ ನೆಲೆಯಲ್ಲಿ ಮುಖ್ಯರಾಗುತ್ತಾರೆ. ಆದ್ದರಿಂದ ಕವಿಗೆ ಸಾಮಾಜಿಕ ಪ್ರಜ್ಞೆ ಬೇಕು ಎಂಬ ಆಶಯವನ್ನು ಮತ್ತೆ ಮತ್ತೆ ಒತ್ತಿ ಹೇಳುತ್ತಾರೆ. ಇದರೊಂದಿಗೆ ಶ್ರಮ ಸಂಸ್ಕೃತಿಯ ನೆಲೆಗಳು, ಸಾಂಪ್ರದಾಯಿಕ ಕಾವ್ಯದ ಕಟ್ಟನ್ನು ಒಡೆಯಬೇಕೆಂದು ಸಾಹಿತ್ಯದ ನಿರ್ಮಾಪಕರಿಗೆ ನೇರವಾಗಿಯೂ ಮಾರ್ಗದರ್ಶನ ನೀಡಿಬಿಡುತ್ತಾರೆ. ಆಧುನಿಕ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯವು ಹಲವು ಸ್ಥಿತ್ಯಂತರಗಳಿಗೆ ಒಳಗಾಗಿದೆ. ಅದಕ್ಕೆ ಹಿನ್ನೆಲೆಯಾಗಿ ವಸಾಹತು ಮತ್ತು ನವ ವಸಾಹತುಗಳಾದ ನಮ್ಮ ಸಾಂಸ್ಕೃತಿಕ ಸಂದರ್ಭವನ್ನು ಗಮನಿಸಬೇಕು. ಈ ಸಂದರ್ಭದಲ್ಲಿ ವಿವಿಧ ಮೂಲಗಳ ಹಲವು ಬೌದ್ಧಿಕ ಸಂಘರ್ಷಗಳು ಜರುಗಿವೆ. ಸಾಹಿತ್ಯವನ್ನು ತನ್ನ ಸ್ವತ್ತನ್ನಾಗಿಸಿಕೊಂಡು ಸೀಮಿತ ಪುರೋಹಿತಶಾಹಿ ವರ್ಗ ಮತ್ತು ಆ ಸಾಹಿತ್ಯದ ಪರಿಧಿಯೊಳಕ್ಕೆ ತನ್ನ ಸಾಚಾ ಸಂವೇದನೆಗಳೊಂದಿಗೆ ಪ್ರವೇಶಿಸಲೆತ್ನಿಸುತ್ತಿದ್ದ ಶೂದ್ರ ವರ್ಗ, ಇವುಗಳ ನಡುವಣ ಉಂಟಾದ ಸಂಘರ್ಷವೇ ಕವಿಯ ಕವಿತೆಯ ವಸ್ತುವಾಗಿರುತ್ತದೆ. ಹೀಗೆ ಎರಡು ವಿಭಿನ್ನ ಬೌದ್ಧಿಕತೆಗಳ ನಡುವಣ ಸಂಘರ್ಷದ ಪ್ರಕಟಿಕ ರೂಪವಾಗಿ ಗೊಬ್ಬರ ಮೈ ತಾಳುತ್ತದೆ. ಆದರೆ ಪದ್ಯದ ಉತ್ತರಾರ್ಧದಲ್ಲಿ ನಿಂತು ಮಾತನಾಡುವಂತೆ ಕೇಳುತ್ತದೆ. ಇದೇ ಕವಿಯ ಆಶಯವೂ ಹೌದು. ಈ ಮೂಲಕ ಹೊಸ ಸಾಹಿತ್ಯ ಮೀಮಾಂಸೆಯನ್ನ ಮಂಡಿಸುವ ಈ ಪದ್ಯ ಏಕಕಾಲಕ್ಕೆ ಪದ್ಯಕೃತಿಯೂ ನೂತನ ಕಾವ್ಯ ಮೀಮಾಂಸೆಯ ಕೃತಿಯೂ ಆಗಿ ಮಾರ್ಪಡುತ್ತದೆ. ನಾವು ನಮ್ಮ ಇತಿಹಾಸ ಸಂಸ್ಕೃತಿಗಳನ್ನು ಪರಿಶೀಲಿಸಲು ಸಾಮಾನ್ಯವಾಗಿ ಎರಡು ಕ್ರಮಗಳನ್ನು ಅನುಸರಿಸುತ್ತೇವೆ. ಅವುಗಳಲ್ಲಿ ಮೊದಲನೆಯದು ಪ್ರಧಾನ ನೆಲೆಗಳ ಮೂಲಕ ಇತಿಹಾಸ ಸಂಸ್ಕೃತಿಗಳನ್ನು ಅರಿಯುವ ಆಕಾಶದ ಕಣ್ಣಿನ ದೃಷ್ಟಿ. ಎರಡನೆಯದು ಅಲಕ್ಷಿತ ನೆಲೆಗಳ ಮೂಲಕ ಅದನ್ನೇ ಅರಿಯುವ ನೆಲದ ಕಣ್ಣಿನ ದೃಷ್ಟಿ. ಒಂದು ಆಕಾಶದಲ್ಲಿ ಹಾರಾಡಿ ಭುವಿಯ ವಿವಿಧ ವಿವರಗಳನ್ನು ನೋಡುವ ಹಕ್ಕಿ ವಿಹಂಗಮ ಆಕಾಶದ ಕಣ್ಣಿನ ದೃಷ್ಟಿಯಾದರೆ, ಮತ್ತೊಂದು ಹಾವಿನಂತೆ ನೆಲದಲ್ಲಿ ಹರಿದಾಡಿ ಎಲ್ಲಾ ಚರಾಚರಗಳನ್ನು ಗ್ರಹಿಕೆಯ ತಂದುಕೊಳ್ಳುವ ನೆಲದ ಕಣ್ಣಿನ ದೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇತಿಹಾಸವನ್ನು ನೈತಿಕ ಪುರಾಣ ಎಂದೇ ಭಾವಿಸಿದ್ದೇವೆ. ಇದು ನಮಗೆ ವಸಾಹತುಶಾಹಿ ಸಂಸ್ಕೃತಿ ಕಲಿಸಿದ ಪಾಠ. ಈ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಇತಿಹಾಸಕಾರನಿಗೆ ಕಾಣುವುದು ಕೇವಲ ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ ಮೊದಲಾದ ಪ್ರಭುತ್ವಗಳು ಮಾತ್ರ. ಇವರ ಕಥನಗಳ ಒಟ್ಟು ರೂಪವೇ ಕರ್ನಾಟಕದ ಪ್ರಭುತ್ವ ಇತಿಹಾಸ ಎಂಬುದು ಆಕಾಶದ ಕಣ್ಣಿಗೆ ವೇದ್ಯಗೊಳ್ಳುವ ಸಂಗತಿ. ಆದರೆ ಕರ್ನಾಟಕದ ಪ್ರಭುತ್ವ ಎಂಬುದು ಇಷ್ಟೇ ಅಲ್ಲ, ಇದನ್ನೂ ಒಳಗೊಂಡ ಹಲವು ಸ್ಥಳೀಯ ಪ್ರಭುತ್ವಗಳು ನೇರವಾಗಿ ಅದು ಪೂರ್ಣ ಪ್ರಮಾಣದ ಒಂದು ವಾಕ್ಯವನ್ನು ಪಡೆಯಬೇಕಾದರೆ ಇವುಗಳನ್ನು ಕುರಿತಾದ ನೈತಿಕ ಪುರಾಣದ ಧೋರಣೆ ನಮಗೆ ಗುಣಾತ್ಮಕ ಮತ್ತು ನಕಾರಾತ್ಮಕವಾದ ಅಂಶಗಳನ್ನು ಸೇರ್ಪಡೆಗೊಳ್ಳುವಂತೆ ಗೋಚರಿಸುತ್ತದೆ. ನೈಜ ಸಮಗ್ರ ಇತಿಹಾಸ ಎಂಬುದು ನೆಲದ ಕಣ್ಣಿಗೆ ಗೋಚರವಾಗುವ ವಸ್ತು ಸತ್ಯ. ಇದರೊಂದಿಗೆ ಪ್ರಭುಗಳು ಎಂಬುವರು ಅತಿಮಾನುಷರಲ್ಲ, ವಾಸ್ತವವಾಗಿ ಶ್ರೀಸಾಮಾನ್ಯರೇ ಎಂಬುದು ಈ ತಾರ್ಕಿಕತೆಯ ಮುಖ್ಯ ಭಾಗ. ಇದೇ ನಿಟ್ಟಿನಲ್ಲಿ ರೈತ ಪರವಾದ ನೆಲೆಯಲ್ಲಿ ನಿಂತು ಕುವೆಂಪು ರೈತನ ದೃಷ್ಟಿ ಪದ್ಯದಲ್ಲಿ ಮಾತಾಡಿದ್ದಾರೆ.
1: ಖಂಡಿತವಾಗ್ಲೂ ಕುವೆಂಪುರವರು ಲೇಖನೆಯಲ್ಲೇ ಕ್ರಾಂತಿಗೆ ಕರೆ ಕೊಟ್ಟಂತವರು. ಕುವೆಂಪುರವರ ಆಗಮನದಿಂದ ಕನ್ನಡ ಸಾಹಿತ್ಯದ ದಿಕ್ಕೇ ಬದಲಾಗುತ್ತೆ. ಅಂತಹ ಅತಿದೊಡ್ಡ ದಾರ್ಶನಿಕರು, ಸಮಾಜ ಸುಧಾರಕರಾಗಿದ್ದಾರೆ ಕುವೆಂಪುರವರು. ಅವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಸಂತೋಷ್ ಬಿದರಗಡ್ಡರವರಿಂದ ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳವಳ್ಳಿ ಗ್ರಾಮದ ಶಿಕ್ಷಕರು, ಸಾಹಿತಿಗಳು, ನಿರೂಪಕರು, ಸಾಹಿತ್ಯ ಸಂಘಟಕರು ಆದ ಸಂತೋಷ್ ಬಿದರಗಡ್ಡರವರು ಕುವೆಂಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆ ಅನ್ನುವಂತಹ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ ದಾರ್ಶನಿಕರು ಹಾಗೂ ಮೌಢ್ಯಗಳ ವಿರುದ್ಧ ಕ್ರಾಂತಿಗೆ ಕರೆ ಕೊಟ್ಟಂಥವರು ಕುವೆಂಪುರವರು. ಕುವೆಂಪುರವರ ಆಗಮನದಿಂದ ಕನ್ನಡದ ಸಾಹಿತ್ಯದ ದಿಕ್ಕು ಬದಲಾವಣೆ ಆಯಿತು ಅಂತಲೇ ಹೇಳ್ತಾರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಕುವೆಂಪುರವರನ್ನ ಯುಗದ ಕವಿ, ಜಗದ ಕವಿ ಅಂತ ಕರೆದಂಥವರು ಬೇಂದ್ರೆಯವರು. ಸೊ ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದ್ದಾರೆ ಕುವೆಂಪುರವರು. ಇವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಸಂತೋಷ್ ಬಿದರಗಡ್ಡರವರಿಂದ ಕೇಳೋಣ.
0: ರೈತನ ದೃಷ್ಟಿ ಪದ್ಯದಲ್ಲಿ ಕವಿ ಹೀಗೆ ಹೇಳುತ್ತಾರೆ. ಕರಿಯರದೋ ಬಿಳಿಯರದೋ ಯಾರದಾದರೆ ಏನು, ಸಾಮ್ರಾಜ್ಯವಾವಗೋ ಸುಲಿಗೆ ರೈತರಿಗೆ, ವಿಜಯನಗರವು ಮುಗಲರಾಳ್ವಿಕೆಯೋ ಇಂಗ್ಲಿಷರು ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ ನಮ್ಮವರೇ, ಹದ ಹಾಕಿ ತಿವಿದರದು ಹೂವೇ ಎನ್ನುವ ಕವಿ ಸಾಮ್ರಾಜ್ಯ ಸುಖವು ಭೂಜ್ವಾರ್ಗಗಳಿಗೆ ಮಾತ್ರ ಎಂಬ ವಿಚಾರವನ್ನ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಕಾಲದವರೆಗಿನ ಇತಿಹಾಸದ ಅವಧಿಯ ಹಿನ್ನೆಲೆಯಲ್ಲಿ ಸೂಚಿಸುತ್ತಾರೆ. ಇಂತಹ ವೈಟ್ ಕಾಲರ್ಗಳ ಸಂಸ್ಕೃತಿಯನ್ನು ಪ್ರತಿರೋಧಿಸುತ್ತಾ ಶ್ರಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಮೂಲಕ ಸಾಮಾಜಿಕ ಕಳಕಳಿಯ ಬಗ್ಗೆ ಗಮನ ಹರಿಸಲು ಪ್ರಯತ್ನಿಸಿದ್ದಾರೆ ಕುವೆಂಪು ಅವರು. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳ ಮೂಲಕ ಅಡುಗೆ ಕೋಣೆಯ ಚಿತ್ರಣ ಕವಿ ಮುಂದೆ ತೆರೆದಿಡುತ್ತಾರೆ. ಅವರ ಕಾದಂಬರಿಗಳಲ್ಲಿ ಬರುವ ಊಳಿಗಮಾನ್ಯ ವ್ಯವಸ್ಥೆಯ ಸಾಮಾಜಿಕ ಸಂರಚನೆಯಲ್ಲಿ ಗಂಡು ಹೆಣ್ಣಿನ ಸ್ಥಳಗಳು ಅಪೂರ್ವವಾಗಿಯೇ ಭಿನ್ನವಾಗಿವೆ. ಕುವೆಂಪು ಕಂಡ ಶ್ರೇಣೀಕರಣದ ವಸಾಹತು ಕಾಲದ ಜಗತ್ತಿನಲ್ಲಿ ಅಧಿಕಾರದ ಬಿಳಿಲುಗಳು ಎಲ್ಲೆಲ್ಲಿಯೂ ಹರಡಿಕೊಂಡು ಪಿತೃಪ್ರಧಾನತೆಯ ಸಂಕೇತವಾದ ಎಲ್ಲ ಬಗೆಯ ಅಧಿಕಾರಗಳನ್ನು ಯಾವ ಹೆಗ್ಗ ಇಲ್ಲದೆ ಬಳಸುತ್ತಿದ್ದವು. ಅಲ್ಲಿ ಅಧಿಕಾರದ ಪ್ರಶ್ನೆಯೇ ಮುಂಚೂಣಿಯಲ್ಲಿರುತ್ತಿತ್ತು, ಅದರ ಜುಟ್ಟು ಉಳಿಗಮಾನ್ಯ ವ್ಯವಸ್ಥೆಯ ಯಜಮಾನನ ಕೈಯಲ್ಲಿರುತ್ತಿತ್ತು. ಸಾಮಾನ್ಯವಾಗಿ ಅಡುಗೆ ಕೋಣೆ ಮಾತಿನ ಕೋಣೆಯಾದಂತೆ ಮೌನದ ಕೋಣೆಯೂ ಹೌದು. ಅಲ್ಲಿ ಮಾತು ಮೌನಗಳ ವೈರುಧ್ಯವು ತಾನೇ ತಾನಾಗಿರುತ್ತದೆ. ಒಂದು ಹೆಂಗಸರ ಜಗಳಗಳಿಂದ ಅಡುಗೆ ಕೋಣೆಯ ಅಸ್ತಿತ್ವವು ಕಾಣುತ್ತಿದ್ದರೆ, ಇನ್ನೊಂದೆಡೆ ಮೌನದಲ್ಲಿ ಇರುವ ಉರಿಯುವ ಒಲೆ, ಪಾತ್ರೆ ಪಡಗಗಳು, ಕಡೆಗೋಲು ಕಂಬಗಳು ಅನೇಕ ಅನೇಕ ಆಖ್ಯಾನಗಳನ್ನು ತಮ್ಮೊಳಗೆ ಹುದುಗಿಸಿಕೊಂಡು ಚರಿತ್ರೆಯ ನೀರವತೆಯನ್ನು ತಮ್ಮೊಳಗೆ ಹಿಡಿದಿಟ್ಟುಕೊಂಡಂತೆ ಇವೆ. ಅವು ಹೆಣ್ಣಿನ ಎರಡು ಗುಣಲಕ್ಷಣಗಳನ್ನು ಬಣ್ಣಿಸುವಂತಿವೆ, ವಾಚಾಳಿತನ ಇಲ್ಲವೇ ಮೌನದ

0: ನಾಟಕದ ಕೊನೆಯಲ್ಲಿ ಶ್ರಮ ಸಂಸ್ಕೃತಿ ಮತ್ತು ಸಾಮಾಜಿಕ ಕಳಕಳಿಯ ಸಂದೇಶ ನೀಡಿ ಬೀದಿಗುಡಿಸುವ ಬಡವನಿದೆಯಲ್ಲಿ ಶಿವ ಇದ್ದಾನೆಂದು ಸಾರುವುದು ಕವಿಯ ಉದ್ದೇಶವಾಗಿತ್ತು. ಕುವೆಂಪು ಅವರು ಹೇಳುವಂತೆ ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್ ಮತ್ತು ಶ್ಮಶಾನ ಕುರುಕ್ಷೇತ್ರ ಈ ನಾಟಕಗಳು ಅವುಗಳಲ್ಲಿ ಸಮಾಜಮುಖಿ ನಿಲುವನ್ನು ನಾವು ಕಾಣಬಹುದು. ಶೂದ್ರ ತಪಸ್ವಿ ನಾಟಕದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರನ ತಪಸ್ಸು ಎರಡು ಎದುರುಗೊಂಡಾಗ ಜಾತಿಗಿಂತ ಜ್ಞಾನ ಮುಖ್ಯವೆಂಬುದನ್ನ, ತಪಸ್ಸು ಮತ್ತು ಧ್ಯಾನ, ಪೂಜೆ, ಆಧ್ಯಾತ್ಮ ಕೇವಲ ಪ್ರಧಾನ ವರ್ಣಕ್ಕೆ ಒಳಪಡದೆ ಎಲ್ಲರಿಗೂ ಮುಕ್ತವಾದವುಗಳು ಎಂದು ಸಾರುವ ಮೂಲಕ ಸಾಮಾಜಿಕ ಕಳಕಳಿಯನ್ನ ಕುವೆಂಪು ಅವರು ವ್ಯಕ್ತಪಡಿಸಿದ್ದಾರೆ. ಇವರ ವೈಚಾರಿಕತೆ ಎಷ್ಟರ ಮಟ್ಟಿಗೆ ಬಲವಾಗಿತ್ತು ಎಂಬುದನ್ನು ನೋಡುವುದಾದರೆ ಒಂದು ಸಣ್ಣ ಕಥೆಯನ್ನ, ಘಟನೆಯನ್ನ ತಿಳಿಯೋಣ. 1931 ಕುವೆಂಪು ಅವರು ಶ್ರೀರಂಗಪಟ್ಟಣದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬ ಉಪನ್ಯಾಸ ನೀಡಿದ್ದರು. ಈ ಉಪನ್ಯಾಸ ಕುರಿತು ದೇವುಡು ನರಸಿಂಹಶಾಸ್ತ್ರಿಗಳು ಸರ್ಕಾರಕ್ಕೆ ದೂರು ಸಲ್ಲಿಸಿದರು. ಕುವೆಂಪು ಒಬ್ಬ ಸರ್ಕಾರಿ ನೌಕರನಾಗಿದ್ದು ಯುವಜನತೆಯನ್ನ ಧರ್ಮದ ವಿಷಯದಲ್ಲಿ ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಎಂಬುದು ದೇವುಡು ಅವರ ಆರೋಪವಾಗಿತ್ತು. ಇಂತಹ ಅವಕಾಶಕ್ಕೆ ಕಾಯುತ್ತಿದ್ದ ಅನೇಕರು ಗರಿಕೆ ಹುಲ್ಲುಗಳು ಗೂಟವಾದವು ಎಂಬಂತೆ ಕುವೆಂಪು ಅವರ ಮೇಲೆ ತಿರುಗಿ ಬಿದ್ದರು. ಆದರೆ ಕುವೆಂಪು ಅವರು ತಮ್ಮ ವಿರುದ್ಧ ಕೇಳಿ ಬಂದ ಯಾವ ಆರೋಪ, ಟೀಕೆ, ಟಿಪ್ಪಣಿ, ಬೈಗುಳಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅಂತಿಮವಾಗಿ ಸರ್ಕಾರವು TS ವೆಂಕಣ್ಣನವರನ್ನು ಈ ವಿಷಯ ಕುರಿತು ತನಿಖೆಗೆ ನೇಮಕ ಮಾಡಿ ವರದಿ ಸಲ್ಲಿಸುವಂತೆ ಸೂಚಿಸುತ್ತದೆ. ಸರ್ಕಾರಕ್ಕೆ ಕುವೆಂಪು ಮಾಡಿದ್ದ ಉಪನ್ಯಾಸ ಕುರಿತು ಒಂದು ಸಾಲಿನಲ್ಲಿ, ಒಂದು ವಾಕ್ಯದಲ್ಲಿ ವರದಿಯನ್ನು ವೆಂಕಣ್ಣಯ್ಯವರು ಸಲ್ಲಿಸುತ್ತಾರೆ. ಅವರ ವರದಿಯ ಸಾರಾಂಶ ಹೀಗಿರುತ್ತದೆ: ನಾನು ನನ್ನ ಮಗನಿಗೆ ಇದಕ್ಕಿಂತ ಒಳ್ಳೆಯ ಉಪದೇಶ ನೀಡಲಾರೆ. ನಂತರ ಗಲಾಟೆ ತಣ್ಣಗಾಗುತ್ತದೆ. ವಿವಾದವೆಲ್ಲವೂ ಮುಗಿದ ನಂತರ ಕುವೆಂಪು ಶಿಷ್ಯರು ಒಮ್ಮೆ ಕುವೆಂಪು ಅವರನ್ನು ಕೇಳ್ತಾರೆ, ಸಾರ್, ನೀವು ಇಷ್ಟೆಲ್ಲಾ ಗಲಾಟೆಯಾದರೂ ಸಹ ಏಕೆ ಮೌನವಾಗಿದ್ದೀರಿ? ಇದಕ್ಕೆ ಕುವೆಂಪು ನೀಡಿದ ಉತ್ತರ: ನೋಡಯ್ಯ, ನನ್ನ ವಿರುದ್ಧ ಸೆಣಸಾಡಲಿಕ್ಕೆ, ಕುಸ್ತಿಯಾಡಲಿಕ್ಕೆ ಬರುವ ವ್ಯಕ್ತಿ ಯಾವ ಜಾತಿಯವನು, ಅವನ ವಯಸ್ಸೆಷ್ಟು, ಅವನು ಪಂಡಿತನೇ ಪುರುಷೋತ್ತಮನೇ, ಇವು ನನಗೆ ಮುಖ್ಯವಲ್ಲ. ನಾನು ಅಖಾಡಕ್ಕೆ ಇಳಿಯಬೇಕಾದರೆ ನನ್ನ ಎದುರಾಳಿಗೆ ಕನಿಷ್ಠ ಸೊಂಟದ ಮೇಲೆ ಒಂದು ಲಂಗೋಟಿ ಇರಬೇಕು. ಅದೇ ಇಲ್ಲದೆ ಬೆತ್ತಲೆ ನಿಂತು ಕುಸ್ತಿಗೆ ಕರೆಯುವವನ ಜೊತೆ ನಾನು ಹೋರಾಡಲಾರೆ. ಅಂದು ಕುವೆಂಪು ನೀಡಿದ್ದ ಹೇಳಿಕೆಯಲ್ಲಿ ಅಂತಹ ಘನತೆ ಇತ್ತು. ಕುವೆಂಪುರವರ ಪ್ರಖರ ವೈಚಾರಿಕತೆಯ ಜೊತೆಗೆ ಇಂತಹ ವಿವೇಕ ಮತ್ತು ತಾಳ್ಮೆ ಮನನೀಯವಾಗಿ ಇತ್ತು. ಕುವೆಂಪು ಅವರು ಕೇವಲ ಕವಿ ಸಾಹಿತಿಯಾಗಿ ಅಷ್ಟೇ ಅಲ್ಲದೆ ಸಾಮಾಜಿಕ ರಾಜಕೀಯ ಗುರುವಾಗಿ, ಪರಿಸರ ಪ್ರೇಮಿಯಾಗಿ, ಮಾರ್ಗದರ್ಶಕರು, ಚಿಂತಕರೂ ಆಗಿ ಇಂದು ಅವರ ಸಾಹಿತ್ಯ ಎಲ್ಲೆಡೆ ಬೆಳಕು ಬೀರಿದೆ. ಇಂತಹ ಮಹಾಕವಿಯನ್ನ ಸ್ಮರಿಸುತ್ತಾ, ಅವರ ತತ್ವ, ಚಿಂತನೆ, ಸಿದ್ಧಾಂತಗಳನ್ನು ಅರಿತು ಅಳವಡಿಸಿಕೊಂಡು ಅವರ ವಸುದೈವ ಕುಟುಂಬಕಂ ಮಂತ್ರಕ್ಕೆ ಇಂಬು ಕೊಡೋಣ ಎಂಬುದು ನಮ್ಮ ಆಸೆಯಾಗಿದೆ. ರಸಋಷಿ ಕುವೆಂಪು ಅವರ ಈ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ವೈಚಾರಿಕತೆಯನ್ನ ತಮ್ಮ ಮುಂದೆ ಬಿತ್ತರಿಸುತ್ತಾ, ಬನ್ನಿ ನಾವು ಕೂಡ ವೈಚಾರಿಕ ಪ್ರಜ್ಞೆಯೊಂದಿಗೆ ಸಹ್ಯವಾಗಿ ಬದುಕನ್ನು ಕಟ್ಟಿಕೊಳ್ಳೋಣ, ಕುವೆಂಪು ಅವರನ್ನ ಮತ್ತೆ ಮತ್ತೆ ಸ್ಮರಿಸಿಕೊಂಡು ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.
1: ನಿಮಗೂ ಕೂಡ ಧನ್ಯವಾದಗಳು ಸಂತೋಷ್ ಬಿದರಗಡ್ಡೆ ಸರ್. ಈ ದಿನ ಕುವೆಂಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ವೈಚಾರಿಕತೆಯ ವಿಷಯವನ್ನು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಸಂತೋಷ್ ಬಿದರಗಡ್ಡೆರವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535195.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ ಅಕ್ಷರಗಳ ಆಟ ಇರುತ್ತೆ ಸ್ನೇಹಿತರೆ. ನಾನು ಒಂದು ಅಕ್ಷರದ ಒಂದು ಪದವನ್ನು ಹೇಳ್ತೀನಿ, ಹಾಗೆ ಕ್ಲೂನು ಕೊಡ್ತೀನಿ, ಅದರಿಂದ ಬರುವಂತಹ ಆ ಅಕ್ಷರದಿಂದ ಬರುವಂತಹ ಉತ್ತರವನ್ನು ನೀವು ನನಗೆ ಹೇಳಬೇಕಾಗತ್ತೆ. ತುಂಬ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಯಸಾ, ಫಸ್ಟ್ ಕರೆ ಯಾರು, ಎಲ್ಲಿಂದ, ಅವರಿಗೆ ಯಾವ ಅಕ್ಷರ ಬರುತ್ತೆ ಅಂತ ಕೇಳೋಣ. ಸರ್ ನಮಸ್ತೆ.
4: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮಹಾಲಕ್ಷ್ಮಿ ಮೇಡಮ್, ತಿಂಡಿ ಆಯ್ತಾ?
3: ಆಯ್ತಾ ಸರ್. ನಿಮ್ದು?
4: ನಂದು ಆಯ್ತು, ಬ್ರೆಡ್ ಉಪ್ಪಿಟ್ಟು.
3: ಓಕೆ.
4: ನಿಮ್ದು?
3: ನಮ್ಮ ಮನೆಯಲ್ಲಿ ನಿಮ್ ಫೇವರೇಟ್ ಬಿ ಬಿ ಬಾ ಅಂತ
4: ಹೇಳಿ. ಇವತ್ತು ಬರ್ತೀನಿ, ಸಂಜೆ ಕೊಡ್ಬೇಕು ನಂಗೆ.
3: ಖಂಡಿತ ಖಂಡಿತ ಖಂಡಿತ
4: ಮೇಡಮ್. ಹಾಡು ಪದಗಳ ಆಟ, ಹಾಡು ಅಲ್ವಾ?
3: ಎಸ್ ಸರ್. ಹಾಡಿ ನೋಡು,
4: ಟ್ರೈ ಮಾಡಿ ನೋಡು.
3: ಕರೆಕ್ಟ್, ಸೂಪರ್. ಎಸ್, ನಿಮ್ಮ ಒಂದು ಎನರ್ಜಿಗೆ ನಮ್ದೊಂದು ಸೆಲ್ಯೂಟ್ ಸರ್.
4: ಹಾಗಾಗಿ ನೆನಪು ಬರ್ತಾ ಇರ್ತೇನೆ, ಹೇಳ್ತಾ ಇರ್ತೀನಿ.
3: ಸೂಪರ್, ವೆರಿ ನೈಸ್. ಸರ್, ನಿಮಗೆ ಕೊಟ್ಟಿರುವ ಪದ ಅಕ್ಷರ ಶಾ ಇಂದ ಶುರುವಾಗತ್ತೆ.
4: ಹೌದಾ ಮೇಡಮ್?
3: ಸರ್,
4: ಏನ್ ಹಾಡು ಹೇಳ್ಬೇಕಪ್ಪ?
3: ಇಲ್ಲ ಇಲ್ಲ, ನಾನು ಕ್ವಶನ್ ಕೇಳ್ತೀನಿ ಸಿಂಪಲ್ ಆಗಿ, ಆ ಶಾಯಿಂದ ಆನ್ಸರ್ ಬರ್ಬೇಕು, ಶಾಯಿಂದನೆ. ಆಯ್ತಾ?
4: ಸರಿ ಮೇಡಮ್.
3: ಓಕೆ ಸರ್. ದೇವಸ್ಥಾನದಲ್ಲಿ ಇದನ್ನ ಊದ್ತಾರೆ, ಏನ್ ಊದ್ತಾರೆ ಅಂತ?
4: ಶಂಖ.
3: ಸರ್, ಇದು 100 ಅಥವಾ ಸೆಂಚುರಿ?
4: ಶತಮಾನ.
3: ಅಲ್ಲ,
4: ಶತಕ.
3: ಹಾ, ಶತಕ, ಕರೆಕ್ಟ್. ಅತಿ ವೇಗವಾಗಿ ಓಡುವ ಟ್ರೈನ್?
4: ಶರವೇಗ.
3: ಶರವೇಗ ಅಥವಾ ಇನ್ನೊಂದು ಪದ?
4: ಶೀಘ್ರವಾಗಿ ಅಥವಾ?
3: ಇಲ್ಲ, ಅತಿ ವೇಗವಾಗಿ ಓಡುವ ಟ್ರೈನ್ ಹೆಸರು?
4: ಶತಾಬ್ದಿ.
3: ವೆರಿ ನೈಸ್, ಸೂಪರ್. ವಾರದ ಒಂದು ದಿನ?
4: ಶನಿವಾರ.
3: ಓಕೆ. ಅನುಮಾನ ಪಡೋದು?
4: ಶಂಕೆ ಪಡೋದು.
3: ವೆರಿ ನೈಸ್, ಸೂಪರ್. ಓಕೆ, ಸಖತ್ ಆನ್ಸರ್
4: ಮೇಡಮ್.
3: ಸರ್, ಸೂಪರ್, ವೆರಿ ನೈಸ್.
4: ಅಲ್ಲೇ ಪ್ರಶ್ನೆ, ಅಲ್ಲೇ ಉತ್ತರ.
3: ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು.
4: ಈ ಒಂದು ವಿಭಿನ್ನ ಕಾರ್ಯಕ್ರಮಕ್ಕಾಗಿ ನಿಮ್ಮ FM ವಿಶೇಷ ಅಭಿನಂದನೆಗಳು.
3: ಎಸ್ ಸರ್, ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು,
3: ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ ಮಹಾಲಕ್ಷ್ಮಿ.
3: ನಮಸ್ತೆ ಶುಭ ಮೇಡಮ್, ಹೇಗಿದ್ದೀರಿ?
5: ಓ, ಚೆನ್ನಾಗಿದ್ದೀನಿ.
3: ಓಕೆ ಶುಭ ಮೇಡಮ್, ನಿಮಗೆ ಬಂದಿರುವ ಅಕ್ಷರ ಶಾ. ಆಯ್ತಾ? ಓಕೆ, ಶಾದಿಂದಲೇ ಶುರು ಮಾಡೋದು, ಆನ್ಸರ್ ಬರುತ್ತೆ.
5: ಓಕೆ.
3: ಇದು ಸೂಚನೆ ಅಥವಾ ಸಂಕೇತ? ಸೂಚನೆ ಅಥವಾ ಸಂಕೇತ?
5: ಸೂಚನೆ ಅಥವಾ ಸಂಕೇತ.
3: ಅಥವಾ ಕೆಲವೊಂದು ಸಮಯದಲ್ಲಿ ಒಂದು ಭವಿಷ್ಯವನ್ನ ಹೇಳ್ತಾರೆ ಕೂಡ, ಅವಾಗ ಇದೆಲ್ಲ ಸರಿ ಇದೆಯೋ ಇಲ್ವೋ ಅಂತ ಸೂಚನೆ ಕೊಡುತ್ತೆ.
5: ಸೂಚನೆ ಕೊಡುತ್ತೆ, ತಲೆಗೆ ಹೋಗ್ತಾನೆ ಇಲ್ಲ.
3: ಓಕೆ, ಇನ್ನೊಂದು ಕೇಳ್ತೀನಿ. ಪದಗಳ ಬಗ್ಗೆ ಇರುವ ಪುಸ್ತಕ?
5: ಇದು ಸಹ ಗೊತ್ತಾಗ್ತಾ ಇಲ್ಲ.
1: ಇದು ಪದಗಳ ಅರ್ಥ ಎಲ್ಲ ಇರುತ್ತೆ ನೋಡಿ,
5: ಶಾಕ್ಷರದಲ್ಲ ಬರ್ಬೇಕಲ್ಲ.
1: ಹೌದು ಹೌದು. ಇಂಗ್ಲಿಷ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ ಕ್ಲೂ ಕೊಡ್ಲ ನಿಮ್ಗೆ?
5: ಹಾ ಹೇಳಿ.
1: ಡಿಕ್ಷನರಿ.
5: ಹಾ, ಡಿಕ್ಷನರಿಗೆ ಏನ್ ಹೇಳ್ತಾರಪ್ಪ,
1: ಎರಡ್ ಮೂರ್ ಅಕ್ಷರ ಇದೆ.
5: ಹೊಳಿತಾನೆ ಇಲ್ಲ ನಂಗೆ, ತಲೆನೇ ಹೊಳಿತಾ ಇಲ್ಲ ಇವತ್ತು.
1: ಇರ್ಲಿ ಇರ್ಲಿ ಪರವಾಗಿಲ್ಲ, ಇರ್ಲಿ ಪರವಾಗಿಲ್ಲ. ಇನ್ನೊಂದು ಸರೆಂಡರ್ ಆಗೋದು, ಸರೆಂಡರ್ ಮಾಡೋದು ಅಥವಾ ಸರೆಂಡರ್ ಆಗೋದು, ಇದು ಕನ್ನಡದಲ್ಲಿ ಏನಂತಾರೆ ಪದ ಅಂತ? ಶಾಯಿಂದಾನೆ ಬರುತ್ತೆ.
5: ಶಿಕ್ಷೆ
1: ಇಲ್ಲ ಇಲ್ಲ. ಇನ್ನೊಂದು ಶಾ,
5: ಇನ್ನೊಂದು ಶರಣಾಗೋದಕ್ಕೆ ಏನಪ್ಪ ಹೇಳ್ತಾರೆ?
1: ಅದೇ ಅದೇ ಆನ್ಸರ್, ಸರೆಂಡರ್ ಮಾಡೋದು, ಸರೆಂಡರ್ ಆಗೋದು.
5: ಹೌದಾ, ಸರೆಂಡರ್ ಅನ್ನ ಕರೆಕ್ಟಾ?
1: ಅದೇ ನೀವು ನೀಟಾಗಿ ಹೇಳಿಲ್ಲ ಪದ, ಇನ್ನೊಂದ್ಸಲ ಹೇಳಿ ಆನ್ಸರ್.
5: ಆನ್ಸರ್ ಸರೆಂಡರ್.
1: ಸರೆಂಡರ್ ಅದು ಇಂಗ್ಲಿಷ್ ಪದ, ನಾನು ಹೇಳ್ಕೊಟ್ಟೆ. ಸರೆಂಡರ್ ಆಗೋದು ಅಥವಾ ಸರೆಂಡರ್ ಮಾಡಿಸೋದು ನೀವ್ ಹೇಳಿದ್ರಿ, ನಿಮ್ ಇದ್ರಲ್ಲೇ ಇದೆ ಆನ್ಸರ್, ನೀವ್ ಕನ್ಫ್ಯೂಸ್ ಆದ್ರಿ ಸ್ವಲ್ಪ.
5: ಶಿಕ್ಷೆ ಏನಪ್ಪ ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ.
1: ಶರಣು, ಶರಣಾಗೋದು, ಸರೆಂಡರ್ ಆಗೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇವರಿಗೆ ಲಿಸ್ನರ್ಸ್ ನಾ ಕೇಳ್ತೀನಿ.
5: ನನ್ಗೆ ಇವತ್ತು ಏನು ಅನ್ನೋದು ಗೊತ್ತಾಗ್ಲಿಲ್ಲ, ಸಡನ್ ಎತ್ಬಿಟ್ಟೆ ನಾನು.
1: ಇರ್ಲಿ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ.
5: ಸರಿ ಸರಿ,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಸ್ವಲ್ಪ ಕನ್ಫ್ಯೂಸ್ ಆದ್ರು ಶುಭಾ ಮೇಡಮ್ ಅವರು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಪದಗಳ ಆಟ ಅಥವಾ ಅಕ್ಷರಗಳ ಆಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
1: ನಮಸ್ತೆ.
6: ನಮಸ್ತೆ
1: ಸುಧಾ ಮೇಡಮ್, ಹೇಗಿದ್ದೀರಿ?
6: ಓ
1: ಹೌದಾ,
6: ಲೈನ್ ಸಿಕ್ಕಿದಿಲ್ಲ, ಅದು ಖುಷಿ.
1: ವೆರಿ ನೈಸ್, ಸೂಪರ್. ನಾನು ಈ ಕ್ವಶನ್ ಗಳನ್ನ, ಸಿಂಪಲ್ ಕ್ವಶನ್ ಗಳನ್ನ ಶುಭಾ ಮೇಡಮ್ ಅವ್ರಿಗೆ ಕೇಳಿದ್ದೆ, ಕೇಳ್ತೀನಿ, ಕೇಳಿಸ್ಕೊಳ್ಳಿ, ಹೇಳ್ತೀನಿ.
6: ಆನ್ಸರ್ ಕಳಿಸ್ಬಿಟ್ಟಿದೀನಿ, ಬೇರೆ ಕೇಳಿ ಮೇಡಮ್.
1: ಓ ಹಾಗಾ, ಹೌದಾ? ಓಕೆ ಓಕೆ, ಸರಿ, ಬೇರೆದೆ ಕೇಳ್ತೀನಿ. ಬಾಣಕ್ಕೆ ಮತ್ತೊಂದು ಹೆಸರು?
6: ಶರ.
1: ಶರ. ತಲೆಗೆ ಮತ್ತೊಂದು ಹೆಸರು?
6: ಶಿರ.
1: ಜ್ಞಾನವನ್ನು ಕೊಡುವ ತಾಣ?
6: ತಾಣ ಶಾಲೆ.
1: ಎಸ್. ಅನುಮಾನ ಪಡೋದು?
6: ಶಂಕೆ.
1: ಸೂಚನೆ ಅಥವಾ ಸಂಕೇತ?
6: ಅದೇ ಶಕುನ.
1: ಶಕುನ, ವೆರಿ ನೈಸ್. ಹಾಣೆ ಮಾಡೋದು, ಪ್ರಾಮಿಸ್ ಮಾಡೋದು?
6: ಶಪಥ.
1: ವೆರಿ ನೈಸ್. ಎಸ್. ಪದಗಳ ಬಗ್ಗೆ ಇರುವ ಪುಸ್ತಕ?
6: ಶಬ್ದಕೋಶ.
1: ವೆರಿ ನೈಸ್, ಸೂಪರ್. ಓಕೆ, ಹೌದಾ? ವೆರಿ ನೈಸ್.
6: ಅಲ್ಲ ನನಗ್ ಬಂದಿದೆ ಅಷ್ಟೇ.
1: ಓಕೆ,
6: ಚೆನ್ನಾಗಿದೆ, ರೌಂಡ್ ಚೆನ್ನಾಗಿದೆ.
1: ಇದು ಇದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಎತ್ಬೋದು, ಪಟ ಪಟ ಪಟ ಕೆಲಸ ಆಗತ್ತೆ. ಯಾವ್ದಿದ್ರೆ, ಇದು ಇದ್ರೆ ನಮ್ಮಲ್ಲಿ, ನಮ್ಮಲ್ಲಿ ಇದು ಇದ್ರೆ ಬೇಗ ಬೇಗ ಬೇಗ ಕೆಲಸ ಆಗತ್ತೆ. ಹಾಗೆ ಭಾರ ಇರೋದನ್ನ ಎತ್ಬೋದು, ಏನಿದ್ರೆ ನಮ್ಮಲ್ಲಿ ಅಂತ.
6: ಶಕ್ತಿ.
1: ವೆರಿ ನೈಸ್, ಸೂಪರ್. ಓಕೆ, ವೆರಿ ನೈಸ್. ಸಿಂಪಲ್ ಆಗಿದೆ ಅಲ್ವಾ, ಸರಳವಾಗಿದೆ.
6: ಇಲ್ಲ ಅಲ್ಲ, ಸರಳ ಅನ್ನಾಗಿದ್ದು ಚೆನ್ನಾಗಿ ನೀವು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರ್ತೀರಾ ಅಂತ ಅನ್ಸುತ್ತೆ ನನಗೆ.
1: ಚೆನ್ನಾಗಿದೆ,
6: ನಿಮ್ ಸಾಹಿತ್ಯ ಲೋಕನು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಡೈಲಿ ಕೇಳ್ತೀವಿ.
1: ಹೌದಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
6: ಥ್ಯಾಂಕ್ ಯು
1: ಮೇಡಮ್. ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
7: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತುಂಬಾ ಲವ್ಲವಿಕೆಯಿಂದ ಎಂಥೂಸಿಯಾಸಮ್ ಆಗಿ ರೆಡಿ ಆಗಿದ್ದೀರಿ.
7: ಅಕ್ಷರಗಳ ಉಪ್ಪಿಟ್ಟು ರೆಡಿ ಆಗಿದೆ ಮೇಡಮ್.
1: ತರಕಾರಿ ಉಪ್ಪಿಟ್ಟು?
7: ಹೌದು ಮೇಡಮ್.
1: ಓಕೆ, ಉಂಡೆ ಹಬ್ಬ ಆಯ್ತಾ, ಪಂಚಮಿ ಹಬ್ಬ?
7: ಪಂಚಮಿ ಏನ್ ನಾವು ಮಾಡಲ್ಲ ಮೇಡಮ್ ಅದು.
1: ಓಕೆ, ಡನ್ ಡನ್. ಮೇಡಮ್, ನಿಮಗೆ ಕೊಡ್ತಾ ಇರುವಂತಹ ಪದ ತಾ ಅಕ್ಷರ.
7: ತಾದಿಂದ ಹಾಡ್ಬೇಕಾ ಮೇಡಮ್?
1: ಹಾಡೋದಲ್ಲ, ನಾನ್ ಒಂದ್ ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವ್ ಆನ್ಸರ್ ಮಾಡ್ಬೇಕಾಯ್ತಾ?
7: ಸರಿ ಮೇಡಮ್.
1: ಮೇಡಮ್, ಇದು ಮಾಡಿದ್ರೆ ಶಿಕ್ಷೆ ಆಗತ್ತೆ, ಏನ್ ಮಾಡಿದ್ರೆ? ವೆರಿ ನೈಸ್, ಕರೆಕ್ಟ್. ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಬಿಟ್ಟು ಹೋಗ್ತಾರೆ. ವೆರಿ ನೈಸ್. ಮೇಡಮ್, ಇದು ವೀಣೆ ಅಥವಾ ಗಿಟಾರ್ ಅಲ್ಲಿ ಇರತ್ತೆ?
7: ತಂಬೂರಿ.
1: ಅದು ಇನ್ನೊಂದ್ ಪದ ಬರ್ಬೇಕದು. ಇದು ವೀಣೆ ಅಥವಾ ಗಿಟಾರ್ ನಲ್ಲಿ ಇರತ್ತೆ, ಇದು ಇದ್ರೆ ಮಾತ್ರ
7: ಬಾಸ್ಲಿ.
1: ಹೌದು, ಸೂಪರ್. ತಂತಿ ಅಷ್ಟೆ, ಇದು ವೀಣಾ ಗಿಟಾರ್ ನಲ್ಲಿ ಇರತ್ತೆ. ಇದನ್ನ ಜನ ತಿಂತಾರೆ, ಅದರಲ್ಲೂ ವಯಸ್ಸಾದ ಅಜ್ಜ ಅಜ್ಜಿಗೆ ತುಂಬಾ ಇಷ್ಟ, ಇದನ್ನ ಜನ ತಿಂತಾರೆ.
7: ತಾಂಬೂಲ ಮೇಡಮ್?
1: ಕರೆಕ್ಟ್. ಜನರು ಇದರಲ್ಲಿ ಊಟ ಮಾಡ್ತಾರೆ. ಯಾವ್ದ್ರಲ್ಲಿ ಊಟ ಮಾಡ್ತಾರೆ?
7: ಊಟ ಮಾಡ್ತಾರೆ.
1: ವೆರಿ ನೈಸ್. ಅಂಗಡಿಲಿ ಇದನ್ನ ತೂಕ ಅಳತೆ ಮಾಡೋಕೆ ಉಪಯೋಗ ಮಾಡ್ತಾರೆ.
7: ತಕ್ಕಡಿ?
1: ವೆರಿ ನೈಸ್, ಸೂಪರ್, ವಾವ್, ಸಖತ್. ಅಯ್ಯೋ ಪಾಸ್ ಅಲ್ಲ ನೀವು, ರ್ಯಾಂಕು. ಓಕೆ, ಎಸ್, ಥ್ಯಾಂಕ್ ಯು ಮೇಡಮ್.
7: ಥ್ಯಾಂಕ್ ಯು
1: ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
8: ನಮಸ್ತೆ ಮೇಡಮ್, ಮಧುಕುಮಾರ್ ಮಾದಿಹಳ್ಳಿಯಿಂದ.
1: ಮಧುಕುಮಾರ್ ಅವರು, ಮಧುಕುಮಾರ್ ಅವರು ಏನ್ ಮಾಡ್ಕೊಂಡಿರೋದು?
8: ನಾವು ಅಗ್ರಿಕಲ್ಚರ್ ಒಂದು ಪ್ರಾವಿಷನ್ ಸ್ಟೋರ್ ಇದೆ.
1: ಓ ವೆರಿ ನೈಸ್, ಸೂಪರ್.
8: ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ.
1: ಹಾ, ಓಕೆ ಓಕೆ ಸರ್. ಕೆಲಸ ಎಲ್ಲ
8: ಚೆನ್ನಾಗಿ ಇರತ್ತೆ ಕೇಳ್ರಪ್ಪ.
1: ಅಯ್ಯಪ್ಪ ದೇವ್ರೆ,
8: ಜಾಸ್ತಿ ಟಫ್ ಇರೋದಾದ್ರೆ ಆನ್ಸರ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಹಾ, ಸ್ವಲ್ಪ ಹುಷಾರ್ ಬೇರೆ ಇಲ್ಲ ಆದ್ರೂ ಕರೆ ಮಾಡ್ತಾ ಇದೀನಿ.
1: ಅಯ್ಯೋ ದೇವ್ರೆ, ತುಂಬಾ ಸೆಂಡ್
8: ಆಗ್ತಾ ಇದೆ. ಏನ್ ಮಾಡೋದು, ಈಗ 11 ಗಂಟೆಗೆ ಹಾಸ್ಪಿಟಲ್ ಗೆ ಹೋಗ್ಬೇಕು.
1: ಹಾ ಹಾ,
8: ಓಕೆ. ತಿಂಡಿ ಎಲ್ಲ ಆಯ್ತಾ?
1: ಆಯ್ತು ಸರ್, ನಿಮ್ದು ಆಯ್ತಾ?
8: ಆಯ್ತು ಆಯ್ತು.
1: ಸರ್ ಕೇಳಿಸ್ಕೊಳ್ಳಿ. ಸರ್, ಇದು ಇದ್ರೆ ಜೀವನ ತುಂಬಾ ಚೆನ್ನಾಗಿರತ್ತೆ. ಯಾವ್ದಿದ್ರೆ ತಾಯಿಂದಾನೆ ಬರ್ಬೇಕು ಆನ್ಸರ್.
8: ತಾಳ್ಮೆ.
1: ಕರೆಕ್ಟ್. ಸರ್, ಋಷಿಗಳು ಮಾಡೋದು
8: ತಪಸ್ಸು.
1: ಕಮಲಕ್ಕೆ ಇನ್ನೊಂದು ಹೆಸರು?
8: ಕಮಲಕ್ಕೆ ಇನ್ನೊಂದು ಹೆಸರು ತಾವರೆ.
1: ನಕ್ಷತ್ರಕ್ಕೆ ಇನ್ನೊಂದು ಹೆಸರು?
8: ನಕ್ಷತ್ರಕ್ಕೆ ಇನ್ನೊಂದು ಹೆಸರು, ಅದು ತಾಕ್ಷರನೇ ಬರುತ್ತಾ?
1: ಹೌದು.
8: ಇದೊಂಚೂರು ಕಷ್ಟ ಅನಿಸ್ತಾ ಇದೆ.
1: ಇಲ್ಲ ಇಲ್ಲ, ಈಸಿ ನಿಮ್ಗೆ, ಒಂದ್ ಸ್ವಲ್ಪ ಅಷ್ಟೇ.
8: ಏನ್ ಪಕ್ಕಲ್ವಲ್ಲ,
1: ಸಾಂಗ್ಸ್ ತುಂಬಾ ಇದಾವೆ ಆ ಅಕ್ಷರದಲ್ಲಿ.
8: ಸಾಂಗ್ಸ್ ತುಂಬಾ ಇದಾವ?
1: ಓಕೆ,
8: ಅದೊಂದು ಗೊತ್ತಾಗ್ತಿಲ್ಲ.
1: ಓಕೆ ಸರಿ, ಹಾಗಾದ್ರೆ ನಕ್ಷತ್ರಕ್ಕೆ ಇನ್ನೊಂದು ಹೆಸರು ಸರ್ ತಾರೆ.
8: ಅಯ್ಯೋ ಗೊತ್ತಿತ್ತು.
1: ಅರೆ ಬಾಬಾ, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
9: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರಿಗೆ.
9: ಹಾ ನಮಸ್ಕಾರ, ನಮಸ್ಕಾರ ರೀ ಮೇಡಮ್. ಒಳ್ಳೆ ಇದು ಏನ್ ತಲಿ ಕೆಲ್ಸ ಕೊಡಕ್ ಬೆಸ್ಟ್ ತಂದಿರಿ ಮೇಡಮ್, ಟಾಪಿಕ್ ಒಳ್ಳೇದ್ರಿ ಇದು. ಯಾಕಪ್ಪ ಅಂತಂದ್ರ ಯಕದಮ್ಮ ಅನುಭವ ಆಗ್ತದ್ರಿ ಮೇಡಮ್ ಇದ್ರಾಗ್ರಿ.
1: ಹೌದಾ?
9: ಹೌದ್ರಿ ಮೇಡಮ್.
1: ಓಕೆ ಓಕೆ ಸರ್.
9: ಹೌದ್ರಿ ಮೇಡಮ್.
1: ಸರ್, ಹಿಂದಿನ ದಿನದ ಊಟ ಏನಾಗಿರುತ್ತೆ ಅದು, ಅಂದ್ರೆ ನಿನ್ನೆಯ ಊಟಕ್ಕೆ ನಾವೇನಂತೀವಿ?
9: ನಿನ್ನೆ ಊಟಕ್ರಿ ಎದ್ರಾಗ ಬರ್ಬೇಕ್ರಿ ಮೇಡಮ್? ಅದು
1: ತಾಕ್ಷರದಲ್ಲೇ ಬರ್ಬೇಕು.
9: ತಾತಾಗೆ ಬರ್ಬೇಕ್ರಿ?
1: ತಾ.
9: ನಿನ್ನೆ ದಿನ ಊಟ ಮಾಡುದ್ದು?
1: ಹಾ, ನಿನ್ನೆ ದಿನದ್ದು ಇವತ್ತು ಊಟ ಮಾಡ್ತೀವಿ.
9: ನಿನ್ನೆ ತಂಗಳ್ರಿ ಮೇಡಮ್.
1: ಕರೆಕ್ಟ್ ಸರ್, ಸೂಪರ್. ಓಕೆ, ತಂಪಾದ ಗಾಳಿ ಇದಾಗಿರುತ್ತೆ.
9: ತಂಪಾದ ಗಾಳಿ? ತಣ್ಣಗಾಗಿರುತ್ತೆ.
1: ಹಾ ಅಲ್ಲ, ಅದೇ ಅದಕ್ಕೆ ಇನ್ನೊಂದ್ ಪದ ತಂಪಾದ ಗಾಳಿ, ಅದರಲ್ಲೇ ಇದೆ ತಂಪಾದ.
9: ತಂಪಾದ ಗಾಳಿ, ತಣ್ಣನ ಗಾಳಿ.
1: ವಾ ವಾ ವಾ ವಾ, ಸೂಪರ್. ಓಕೆ, ನಕ್ಷತ್ರಕ್ಕೆ ಇನ್ನೊಂದು ಹೆಸರು?
9: ನಕ್ಷತ್ರಕ್ಕೆ ಇನ್ನೊಂದು ಹೆಸರು ಹೌದೌದೌದು,
1: ಇವಾಗ ಇವ್ರಿಗೆ ಕೇಳಿದ್ದೆ ನಾನು, ಮಧುಕುಮಾರ್
9: ಕೇಳಿದ್ದೆ. ನನಗೂ ಅದು ನೆನಪಾದ್ರಿ ಮೇಡಮ್, ಬರಲ್ವಲ್ರಿ. ನಕ್ಷತ್ರಕ್ಕೆ
1: ಗಂಡ ಕಟ್ಟೋದು ಏನ್ ಕಟ್ತಾರೆ ಹೆಂಡತಿಗೆ?
9: ತಾಳಿರಿ ಮೇಡಮ್.
1: ಕರೆಕ್ಟ್ ಸರ್, ಸೂಪರ್. ಓಕೆ ಎಸ್ ಸರ್, ಇದು ಒಂದು ವಾದ್ಯ ಇನ್ಸ್ಟ್ರೂಮೆಂಟ್ ಬಾರಿಸುವಂತದ್ದು, ಇದು ಒಂದು ಸಂಗೀತ, ಇದ್ರಲ್ಲೆಲ್ಲ ಬಳಸ್ತಾರೆ ಈ ವಾದ್ಯವನ್ನ.
9: ಈ ವಾದ್ಯವನ್ನ ಬಳಸ ತಬಲಾರಿ ಮೇಡಮ್?
1: ಕರೆಕ್ಟ್ ಸರ್, ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು.
9: ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ನಮಸ್ತೆ
9: ಸರ್. ಒಳ್ಳೆ ಟಾಪಿಕ್ ತಂದಿರಿ ಮೇಡಮ್, ಯಾಕಪ್ಪ ಜಟಪಟ ರೀ ಚಲತ.
1: ಹೌದು ಸರ್, ಚಟಪಟ ಪಟ ಪಟ.
9: ಹಾ, ಪಟ ಪಟ ಚಟಪಟ ಚಟಪಟ ಪಟಾಕಿ ಹಾರಿಸ್ದಾಗ್ರಿ ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು.
9: ಓಕೆ, ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ನಮಸ್ತೆ.
1: ನಮಸ್ತೆ ಮೀನಾ ಮೇಡಮ್.
10: ಹಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ರೇಡಿಯೋ ಸೌಂಡ್ ಮ್ಯೂಟ್ ಮಾಡಿ ಬಂದ್ರ ಈ ಕಡೆ? ಬಂದ್ರ. ಓಕೆ ಎಸ್ ಮೇಡಮ್, ಕೇಳಿಸ್ಕೊಳ್ಳಿ. ತಾ ಅಕ್ಷರದಿಂದಾನೆ ಬರ್ಬೇಕು ಆನ್ಸರು. ಮನೆಯಲ್ಲಿ ಅಡುಗೆಗೆ ಬಳಸುವುದು
10: ತರಕಾರಿ.
1: ಕರೆಕ್ಟ್. ಇದೊಂದು ಚೆನ್ನಾಗಿದ್ರೆ ನಾವು ಮಾಡುವ ಕೆಲಸ ಚೆನ್ನಾಗಿರುತ್ತೆ. ಯಾವುದು?
10: ತಾಳ್ಮೆ.
1: ಇಲ್ಲ, ಇನ್ನೊಂದು. ಇದು ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಕೆಲಸಗಳು ಯಾವ್ದು ಸರಿ ಆಗಲ್ಲ. ನಮ್ಮ ದೇಹದಲ್ಲೇ ಇರುತ್ತೆ. ಯಾವಾಗಾದ್ರೂ ಯಾರಾದ್ರೂ ಏನಾದ್ರೂ ಮಾತಾಡೋಕ್ ಬೈತೀವಿ, ನಿನಗೇನಾದ್ರೂ ಬುದ್ಧಿ ಸರಿಯಾಗಿದೆಯೋ ಇಲ್ವೋ ಹಾಗೆ ಅಂತ. ಇದೊಂದು ನಾವು ಮಾಡುವ ಕೆಲಸ ಚೆನ್ನಾಗಿರುತ್ತೆ ಇದೊಂದು ಚೆನ್ನಾಗಿದ್ರೆ.
10: ತಾಳ್ಮೆ ಅಲ್ವಾ
1: ಎರಡೇ ಅಕ್ಷರ. ಚಿಕ್ಕ ಮಕ್ಕಳಿಗೆ ತುಂಬಾ ಬೈತೀವಿ ಈ ರೀತಿಯಲ್ಲಿ ಈ ಪದ ಯೂಸ್ ಮಾಡಿ ಅವಾಗವಾಗ.
10: ಗೊತ್ತಾಗ್ತಾ
1: ಮೇಡಮ್, ಇದೊಂದು ವಿಶ್ವವಿದ್ಯಾಲಯದ ಹೆಸರು, ಹಳೆಯ ವಿಶ್ವವಿದ್ಯಾಲಯ ಇದು.
10: ತರ್ಕಶಿಲಾ
1: ತಕ್ಷಶಿಲಾ. ತೊಂದರೆಗೆ ಈಗೂ ಕರೀತಾರೆ, ತುಂಬಾ ತೊಂದರೆ ಆದ್ರೆ ಈಗಲೂ ಈ ರೀತಿನೂ ಕರೀತಾರೆ
10: ತೊಂದರೆ.
1: ಅಯ್ಯೋ ನಿಂದೇನ್ ಮಾರಾಯ ಅಂತ ಏನಾದ್ರು ಮಾತಾಡ್ತಾ ಇರ್ತಾರೆ ನೋಡಿ. ತಲೆ ಹರಟೆ ಇನ್ನೊಂದ್ ಪದ ತೊಂದರೆಗೆ ಈಗೂ ಕರೀತಾರೆ.
10: ತೊಂದರೆ
1: ತರ್ಲೆ ಅಲ್ಲ, ಅದು ಕಿತಾಪತಿ ಮಾಡೋದು, ತರ್ಲೆ ಮಾಡೋದು. ಇದು ತೊಂದರೆ ಸಮಸ್ಯೆ ಏನಾದ್ರೂ ಬಂದಾಗ ಅಯ್ಯೋ ಅಂತ. ಈ ಪದವನ್ನ ಆ ಕಡೆ ಮಂಗಳೂರು ಕುಂದಾಪುರ ಸೈಡ್ ತುಂಬಾ ಬಳಸ್ತಾರೆ. ತಾಪತ್ರಯ, ನಿಂದೇನ್ ತಾಪತ್ರಯ ಮಾರಾಯ ಅಂತ ಹೇಳ್ತಿರ್ತಾರಲ್ಲ ಹಾಗೆ. ಇದೊಂದು ಚೆನ್ನಾಗಿದ್ರೆ ನಾವು ಮಾಡುವ ಕೆಲಸ ಚೆನ್ನಾಗಿರತ್ತೆ ಅಂತ ಕೇಳ್ದೆ. ತಲೆ ಚೆನ್ನಾಗಿದ್ರೆ ನಾವು ಮಾಡುವಂತ ಎಲ್ಲ ಕೆಲಸ ಚೆನ್ನಾಗಿರುತ್ತೆ. ಓಕೆ, ಹಾಗೆ ಇನ್ನೊಂದು ಎಕ್ಸ್ಪರ್ಟ್ಗೆ ಇಂಗ್ಲಿಷಲ್ಲಿ ಏನಂತಾರೆ ಸ್ಪೆಷಲಿಸ್ಟು, ಕನ್ನಡದಲ್ಲಿ ಏನಂತಾರೆ? ಇಂಗ್ಲಿಷಲ್ಲಿ ಎಕ್ಸ್ಪರ್ಟು ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ, ಇವ್ರಿಗೆ ಕನ್ನಡದಲ್ಲಿ ಏನಂತಾರೆ? ಓಕೆ, ನೆಕ್ಸ್ಟ್ ಕಾಲರ್ ಕೇಳದ. ಎಕ್ಸ್ಪರ್ಟ್ಸ್ ಇವರು, ಸ್ಪೆಷಲಿಸ್ಟು. ಡಾಕ್ಟರ್ಸ್ನ ನೆನ್ಸ್ಕೊಳ್ಳಿ, ಬೇಗ ಬರುತ್ತೆ. ನೆನ್ಪಾಯ್ತಾ? ನೆನ್ಪಾಗ್ತಿಲ್ವಾ? ಓಕೆ, ಎಸ್ ಓಕೆ. ತಜ್ಞರಿಗೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅಂತ ಕರಿತೀವಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚಂದ ಪ್ರಯತ್ನ ಪಟ್ರಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇಲ್ಲ ಇಲ್ಲ, ಹಾಗೆ ಇಲ್ಲ ಮೇಡಮ್, ಆ ತರ ಏನು ಇಲ್ಲ.
10: ಇಲ್ಲ ಇಲ್ಲ, ನಮ್ ಜ್ಞಾನ ಬೆಳೆಸಿದ್ರಲ್ಲ.
1: ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ,
11: ಯು ಆರ್ ಸ್ಪೀಕಿಂಗ್ ವಿತ್.
1: ಓಹೋ, ಹಲೋ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಿ?
12: ಆರಾಮಿದೀವಪ್ಪ, ನೀವು?
1: ಎಸ್ ಮೇಡಮ್, ನಾನು ಆರಾಮಾಗಿದ್ದೀನಿ.
12: ನೆನ್ನೆ ಸಾಯಂಕಾಲ ಮಾಡದೆ ಸಿಗ್ಲೇ ಇಲ್ಲ. ಶುಭಾಶಯಗಳು
1: ನಿಮ್ಗೂ ಕೂಡ ಮೇಡಮ್. ಹೇಗಾಯ್ತು ನಾಗಪಂಚಮಿ ಹಬ್ಬ?
12: ಈಗ ಮತ್ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹೆಣ್ಮಕ್ಳಿಂದೇ ಹಬ್ಬ ಇರತ್ತಲ್ಲ.
1: ಓಕೆ ಓಕೆ ಓಕೆ.
12: ಹಂಗಾಗಿ
1: ಪಂಚಮಿ ಹಬ್ಬ ಆದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕಾ?
12: ಹೂನಮ್ಮ.
1: ಓಕೆ ಮೇಡಮ್, ಓಕೆ. ಮೇಡಮ್ ರೆಡಿನಾ?
12: ಹಾ ಹೇಳಮ್ಮ.
1: ಮೇಡಮ್, ಇಷ್ಟೊತ್ತು ತಾ ಅಕ್ಷರದಲ್ಲಿ ಆಯ್ತು, ಈಗ ಸಾ ಅಕ್ಷರದಲ್ಲಿ ಕೇಳ್ತೀನಿ.
12: ಹಾ ಹೇಳಿ.
1: ಓಕೆ,
12: ತಲೆ ಸ್ವಲ್ಪ ಕೆಲಸ ಕೊಡೋಣ.
1: ಹಾ ಸರಿ ಸರಿ ಮೇಡಮ್. ಇದು ಸಂಗೀತದ ಸಪ್ತಸ್ವರಗಳ ಮೊದಲ ಸ್ವರ, ಮೊದಲ ಪದ.
12: ಸಾ.
1: ಕರೆಕ್ಟ್. ಸಮುದ್ರಕ್ಕೆ ಇನ್ನೊಂದು ಹೆಸರು
12: ಸಾಗರ.
1: ಸಾಗರ. ಇದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಸಾಯಿಂದ ಬರ್ಬೇಕು
12: ಸಂತೋಷ.
1: ಸಂತೋಷ. ಮತ್ತಿನ್ನೊಂದು ಜೀವನಕ್ಕೆ ಮತ್ತೆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಇದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ.
12: ಸಂತೋಷ. ಸಮಾಜ.
1: ಇಲ್ಲ ಇಲ್ಲ, ಸಮಾಜ ಅಲ್ಲ, ಕುಟುಂಬಕ್ಕಷ್ಟೇ ಸಂಬಂಧಪಟ್ಟಿದ್ದು.
12: ಸಹನೆ.
1: ಇನ್ನೊಂದು ಪದ, ಇದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ, ಇನ್ನೊಂದು ಪದ, ನನ್ಗೆ ಬೇಕಾಗಿರೋ ಪದ ಬೇಕು. ಇದು ಚೆನ್ನಾಗಿದ್ರೆ
12: ಬರ್ತಾ ಇಲ್ವಾ?
1: ಕುಟುಂಬದಲ್ಲಿ, ಕುಟುಂಬ,
12: ಸಹಕಾರ, ಸಂತೋಷ.
1: ಇನ್ನು ಸ್ವಲ್ಪ ಹತ್ರ.
12: ಸಹನೆ.
1: ಇನ್ನು ಸ್ವಲ್ಪ ಹತ್ರ.
12: ಮತ್ತಿನ್ಯಾವುದು
1: ಕುಟುಂಬದಲ್ಲಿ ಇದು ಮುಖ್ಯವಾಗಿ? ಗಂಡ ಹೆಂಡತಿ ಮಕ್ಕಳು ಸದಸ್ಯರು ಇದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ.
12: ಸದಸ್ಯನ
1: ಸಾಮರಸ್ಯ ಇದೆಲ್ಲ ಇದು ಚೆನ್ನಾಗಿ ಅಂದ್ರೆ ಇದು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಸಂಸಾರ ಸಂಸಾರ.
12: ಸರಿನಪ್ಪ
1: ಓಕೆ
12: ನೆಕ್ಸ್ಟ್.
1: ಸಾಯಂಕಾಲಕ್ಕೆ ಇನ್ನೊಂದು ಹೆಸರು
12: ಸಂಜೆ.
1: ಇನ್ನೊಂದು ಪದ ಇನ್ನೊಂದು ಪದ
12: ಸಂಜೆ ಸಾಯಂಕಾಲಕ್ಕೆ ಸಂಜೆ
1: ಸಂಧ್ಯಾಕಾಲ
12: ಸಂಧ್ಯಾಕಾಲ.
1: ಇದೊಂದು ಊರಿನ ಹೆಸರು
12: ಸಾದಿಂದಾನೆ ಬರ್ಬೇಕು.
1: ಹೌದು ಇದೊಂದು ಊರ ಹೆಸರು
12: ಸಾಗರ.
1: ಕರೆಕ್ಟ್. ಇವರು ದೊಡ್ಡ ಮನುಷ್ಯರು ತುಂಬಾ ದೊಡ್ಡ ಮನುಷ್ಯರು ಇವರೆಲ್ಲ ಯಾರು ದೊಡ್ಡ ಮನುಷ್ಯ ಇವನು
12: ಅಂದ್ರೆ ಹೀರೋನಾ ಇಲ್ಲ
1: ಹೀರೋ ಅಲ್ಲ ಒಟ್ಟು ದೊಡ್ಡ ಮನುಷ್ಯರಿಗೆ ಈ ರೀತಿ ಕರೀತಾರೆ ಏ ಅವನ್ ಸಿಕ್ಕಾಪಟ್ಟೆ ಶ್ರೀಮಂತನಪ್ಪ ದೊಡ್ಡೋನಪ್ಪ ಅಂತ.
12: ಶ್ರೀಮಂತ ಆಗತ್ತ
1: ಇಲ್ಲ ಇಲ್ಲ ಸಾಕ್ಷರಿಂದಲೇ ಬರಬೇಕು.
12: ಸಾಹುಕಾರ.
1: ವೆರಿ ನೈಸ್ ಸೂಪರ್ ಸೂಪರ್ ವೆರಿ ನೈಸ್ ಚಂದ ಆಟ ಆಡಿದ್ರೆ
12: ಚೆನ್ನಾಗಿ ತಲೆ ಹುಳ ಬಿಡ್ತಾ ಇದ್ದೀರಾ ಪಾಠ ಕಲಿತಾ ಇದೀವಿ.
1: ಓಕೆ ಥ್ಯಾಂಕ್ ಯು ಸೋ ಮಚ್.
12: ಥ್ಯಾಂಕ್ ಯು
1: ಎಸ್ ಮೇಡಮ್ ಎಸ್ ಮೇಡಮ್ ಎಸ್. ಪುಟ್ಟದೊಂದು ವಿರಾಮ ತೆಗೆದುಕೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
17: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
16: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
14: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
18: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಕ್ಷರಗಳ ಆಟ ಅನ್ನುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಹಾಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ತುಂಬ ಖುಷಿಯಿಂದ ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686098279 9680969 ಈ ಸಂಖ್ಯೆಗೆ ಕರೆ ಮಾಡಿ ಅಕ್ಷರಗಳ ಆಟದಲ್ಲಿ ಬಿಂದಾಸಾಗಿ ಭಾಗವಹಿಸಿ ಖುಷಿಯಾಗಿರಿಸ್ಕೊಳ್ಳಿ ಈ ದಿನವನ್ನು ಅಂತ ಹೇಳ್ತಾ. ಹಾಗೆ ನಮಗೆ ಯಾರಿಗೆಲ್ಲ ಕರೆ ಸಿಗ್ತಾ ಇಲ್ವೋ, ಅಂದರೆ ಎಂಗೇಜ್ ಬರ್ತಾ ಇದೆಯೋ, ಅವರೆಲ್ಲರೂ ಕೂಡ ಮೆಸೇಜ್ ಮಾಡೋದ್ರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ.
3: ಪಂಕಜ ಮೇಡಮ್ ಅವರು, ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಹುನಗುಂದದ ಗಿರಿಜಾ ಮೇಡಮ್ ಅವರು, ಶಾಂತಾ ಮೇಡಮ್ ಅವರು, ಮಧು ಸರ್ ಅವರು, ರಾಘವೇಂದ್ರ ಸರ್ ಅವರು, ಸುಧಾ ವೆಂಕಟೇಶ್ ಮೇಡಮ್ ಅವರು, ಇವರೆಲ್ಲರಿಗೂ ಕೂಡ ಸ್ಪೆಷಲ್ ಆಗಿ ಥ್ಯಾಂಕ್ ಯು, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ.
19: ಹಲೋ,
3: ನಮಸ್ತೆ.
19: ನಮಸ್ತೆ ಮೇಡಮ್, ನಾ ವಿಜಯನಗರ ಜಿಲ್ಲೆ ತಮರಳಿಂದ ಲಲಿತಮ್ಮ ರಾಯ್ಕರ್.
3: ಲಲಿತಮ್ಮ ರಾಯ್ಕರ್ ಅವರ? ಲಲಿತಮ್ಮ ಅವ್ರ ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್?
19: ನಾವು ಮನೆಯಲ್ಲೇ ವೈಫ್ ಮೇಡಮ್.
3: ವೆರಿ ನೈಸ್, ಸೂಪರ್. ಎಸ್, ಓಕೆ. ತಿಂಡಿ ಆಯ್ತಾ ಅಮ್ಮ?
19: ಆಯ್ತ್ರಿ, ಶಾವಿಗೆ ಉಪ್ಪಿಟ್ಟು ಮಾಡಿದೀವಿ ನೋಡ್ರಿ ಮೇಡಮ್.
3: ಶಾವಿಗೆ ಉಪ್ಪಿಟ್ಟು?
19: ಹೌದ್ರಿ ಮೇಡಮ್.
3: ಯಾರಿಗೆ ಇಷ್ಟ ನಿಮ್ ಮನೇಲಿ ಶಾವಿಗೆ ಉಪ್ಪಿಟ್ಟು?
19: ಎಲ್ಲಾರ್ಗು ಇಷ್ಟ ರೀ,
3: ಎಲ್ಲಾರ್ಗು ಇಷ್ಟ.
19: ಹೌದ್ರಿ, ವೆಜಿಟೇಬಲ್.
3: ಓಕೆ, ನಮ್ಮ ಲಲಿತಮ್ಮ ಅವ್ರಿಗೆ ಏನ್ ಇಷ್ಟ?
19: ನಮಗೆ ಆಕಾಶವಾಣಿ ಇಷ್ಟ.
3: ಅಬ್ಬಾ ಅಂತ ಮತ್ತೆ. ಓಕೆ ಮೇಡಮ್, ರೆಡಿಯಾ ಆಟ ಆಡ್ಲಿಕ್ಕೆ?
19: ಆಯ್ತು ಮೇಡಮ್.
3: ಓಕೆ ಮೇಡಮ್, ಎರಡು ನದಿಗಳು ಸೇರುವ ಜಾಗ, ಸಾ ಇಂದ ಬರ್ಬೇಕು ಆನ್ಸರು.
19: ಸಾರಿ?
3: ಹಾ, ಸಾ. ಎರಡು ನದಿಗಳು ಸೇರುವ ಜಾಗ ಅಥವಾ ಎರಡು ನದಿಗಳು ಕೂಡುವ ಜಾಗಕ್ಕೆ ಏನಂತ ಕರೀತೀವಿ? ಇಲ್ಲ, ಹಾಡಲ್ಲ, ಪದ ಹೇಳ್ಬೇಕಮ್ಮ. ಹೌದು. ಓಕೆ, ನೆಕ್ಸ್ಟ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನಮ್ಮ ಹಳೆಯ ಭಾಷೆ. ಯಾವ್ದು ಹೇಳಿ?
19: ಹಳೆಯ ಭಾಷೆದಲ್ಲಿ ತ ಬರ್ಬೇಕ್ರಿ ಮೇಡಮ್.
3: ಹೌದು. ಇನ್ನೂ ತುಂಬಾ ಸುಲಭವಾಗಿದೆ. ಊಟದಲ್ಲಿ ಇದು ಮುಖ್ಯವಾದ ಖಾದ್ಯ. ಊಟದಲ್ಲಿ ಇದು ಇದ್ರೆ ಊಟ ತುಂಬಾ ಚೆನ್ನಾಗಿರುತ್ತೆ, ಚಪ್ಪರ್ಸ್ಕೊಂಡು ತಿಂತಾರೆ. ಇಲ್ಲ ಇಲ್ಲ, ಇನ್ನೂ ಒಂದು. ಸಾಯಿಂದಾನೆ ಬರ್ಬೇಕು.
19: ಸಾಂಬಾರ್.
3: ವೆರಿ ನೈಸ್, ಸೂಪರ್. ಓಕೆ, ಎಸ್. ಇವರ ಸಂಘ ಮಾಡಿದರೆ ಖುಷಿಯಾಗಿರ್ತಾರೆ ಇವ್ರ ಜೊತೆ ಇದ್ರೆ. ಯಾರ ಜೊತೆ
19: ಇದ್ರೆ?
3: ಇಲ್ಲ ಇಲ್ಲ, ಸಾಯಿಂದಾನೆ ಬರ್ಬೇಕು. ಸಂಗಾತಿ. ಇನ್ನೂ ಒಂದ್ ಪದ. ಇನ್ನೂ ಒಂದ್ ಪದ ಬರ್ಬೇಕು.
19: ಸಂತೋಷ ರೀ ಮೇಡಮ್.
3: ಓಕೆ ಸರಿ, ಹಾಗಾದ್ರೆ ಥ್ಯಾಂಕ್ ಯು, ತುಂಬಾ ಚಂದ ಪಾರ್ಟಿಸಿಪೇಟ್ ಮಾಡಿದ್ರಿ, ಪ್ರಯತ್ನ ಪಟ್ರಿ ಲಲಿತಮ್ಮ ಮೇಡಮ್.
19: ನಂಬರ್ ಕೊಟ್ಟಿದ್ರಿ, ಹಾಗಾಗಿ ಪ್ರಯತ್ನ ಪಟ್ರಿ.
3: ಖಂಡಿತ
19: ಆಕಾಶವಾಣಿಗೆ ಮಾಡ್ತಿರ್ತಾರೆ.
3: ಓಕೆ ಅಮ್ಮ, ಖಂಡಿತವಾಗ್ಲು. ಪ್ರತಿದಿನ ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳಿ ಕರೆ ಮಾಡ್ತಾ ಇರಿ. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
20: ನಮಸ್ತೆ ಮೇಡಮ್.
3: ನಮಸ್ಕಾರ ಸರ್, ಹೇಗಿದ್ದೀರಾ? ಶಿವಶರಣ ಸರ್. ಹಾ, ಆರಾಮಾಗಿದ್ದೀನಿ.
20: ಆರಾಮಿದ್ದೀನಿ ನೋಡ್ರಿ ಮೇಡಮ್. ತಾವ್ ಹೇಗಿದ್ದೀರಿ?
3: ಆರಾಮ್ ಸರ್, ಆರಾಮ್ ಸರ್.
20: ಊಟದ ಆಯ್ತ್ರಿ?
3: ಊಟ ಎಲ್ಲ ಆಯ್ತು ಸರ್. ಉಂಡೆ ತಿಂದ್ರ ಇಲ್ವೋ?
20: ನಮ್ದು ಹೇಳಿಲ್ಲ ಮೇಡಮ್, ಒಂದು ವಾರಗಟ್ಲೆ ಮೇಡಮ್.
3: ಓಕೆ ಸರ್, ರೆಡಿನಾ? ಕೇಳಿಸ್ಕೊಳ್ಳಿ.
20: ಹಾ ಹೇಳಿ ಮೇಡಮ್.
3: ಎರಡು ನದಿಗಳು ಸೇರುವ ಜಾಗ.
20: ಎರಡು ನದಿಗಳು ಸೇರುವ ಜಾಗ
3: ಕರೆಕ್ಟ್.
20: ಎರಡು ನದಿಗಳು ಸೇರುವ ಜಾಗ ಏನ್ರಿ ಇದು?
3: ಎರಡು ನದಿಗಳು ಕೂಡುವ ಜಾಗ ಅಥವಾ ಸೇರುವ ಜಾಗ?
20: ಅದೇ ಅದೇ ರೀ.
3: ಹಾ, ಬರ್ತಾ ಇಲ್ವಾ? ನೆಕ್ಸ್ಟ್, ಇದು ನಮ್ಮ ಹಳೆಯ ಭಾಷೆ. ನಮ್ದು ಹಳೆ ಭಾಷೆ ಯಾವ್ದು? ದೇವ ಭಾಷೆ ಅಂತ ಕೂಡ ಕರೀತಾರೆ.
20: ಹಳೆಯ ಭಾಷೆ ಸಂಸ್ಕೃತಿ.
3: ಕರೆಕ್ಟ್ ಕರೆಕ್ಟ್, ಸಂಸ್ಕೃತನೆ. ಸರ್, ಇವರ ಸಂಘ ಮಾಡಿದ್ರೆ ಖುಷಿಯಾಗಿರ್ತೀವಿ. ಯಾರ ಸಂಘ ಮಾಡಿದ್ರೆ? ನಮ್ ಜೊತೆ ಯಾರ್ ಇದ್ರೆ? ಸಾಯಿಂದಾನೆ ಬರ್ಬೇಕು ಅಕ್ಷರ. ಸರ್ವಜ್ಞನ ವಚನ ನೆಂಟ್ ಮಾಡ್ಕೊಳ್ಳಿ.
20: ಅದೇ ಅದೇ ಮೇಡಮ್.
3: ಇವರ
20: ಈಗಿಂತ ಬಂದು ಇಲ್ಲ ಅಂತ ತಾಯಿನ ಮೇಡಮ್. ಅದಕ್ಕ
3: ಅಲ್ಲ, ಸಾಯಿಂದಾನೆ ಬರ್ಬೇಕು ಆನ್ಸರ್.
20: ಅದೇ ತಾಯಿನ ತಾನಲ್ರಿ ಮೇಡಮ್. ತಾಯಿ
3: ಸಾಂಬಾರ್.
20: ಸಾರಿ ಸಂಘ ಮಾಂದಿನಲ್ರಿ ಮೇಡಮ್. ಅರ್ಥ ಆಗ್ಲಿಲ್ಲ ನನಗೆ.
3: ಓಕೆ, ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
20: ಥ್ಯಾಂಕ್ ಯು ಮೇಡಮ್.
3: ಎಸ್ ಸರ್, ಎಸ್ ಸರ್. ಓಕೆ, ನಮ್ಮ ಶಿವಶರಣ ಸರ್ ಅವರು ಒಂದಿಷ್ಟು ಕನ್ಫ್ಯೂಸ್ ಮಾಡ್ಕೊಂಡ್ರು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
21: ನಮಸ್ತೆ ಮೇಡಮ್, ಮಹಾಲಕ್ಷ್ಮಿ ಮೇಡಮ್.
3: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಿ?
21: ಹಾ ಮೇಡಮ್, ತಿಂಡಿ ಆಯ್ತಾ ಮೇಡಮ್?
3: ಎಸ್ ಸರ್, ಎಸ್ ಸರ್, ಆಯ್ತು ಸರ್.
21: ಇವತ್ತು ಸಾಯಿಂದಾನೆ ಮೇಡಮ್ ನಮಗೆ?
3: ಹೌದು ಸರ್, ಹೌದು. ಇದನ್ನ ಕೇಳಿದ್ದೆ, ಅವ್ರು ಸ್ವಲ್ಪ ಕನ್ಫ್ಯೂಸ್ ಆದ್ರು. ನೀವು ಹೇಳಿ, ಎರಡು ನದಿಗಳು ಸೇರುವ ಜಾಗ
21: ಸಮುದ್ರ ಮೇಡಮ್?
3: ಅಲ್ಲ, ಎರಡು ನದಿಗಳು ಸೇರುವ ಜಾಗ ಕೂಡತ್ತೆ. ಎರಡು ನದಿಗಳು ಕೂಡತ್ತೆ. ಅದಕ್ಕೆ ಒಂದ್ ಪದ ಬೇಕು.
21: ಸಮುದ್ರ
3: ಇಲ್ಲ ಇಲ್ಲ ಸಮುದ್ರ ಅಲ್ಲ
21: ಸಾಯಿಂದನೇ ಬರುತ್ತೆ ಮೇಡಮ್. ಸಾಯಿಂದ ಎರಡು ನದಿಗಳು ಕೂಡ ನದಿ.
3: ಸರಿ ನೆಕ್ಸ್ಟ್ ಕೇಳ್ತೀನಿ. ಇವರ ಇವರ ಇವರ ಸಂಘ ಮಾಡಿದರೆ ಖುಷಿಯಾಗಿರ್ತೀವಿ.
21: ಇವರ ಸಂಘ ಮಾಡಿದ್ರೆ
3: ಖುಷಿಯಾಗಿರ್ತೀವಿ. ನಮ್ಮ ಶಾಂತಿನಿ ಮೇಡಮ್ ಕರೆಕ್ಟ್ ಆಗಿರೋ ಆನ್ಸರ್ ಕಳಿಸಿದ್ದಾರೆ. ಮಧು ಸರ್ ಅವರು, ಸುಧಾ ವೆಂಕಟೇಶ್. ಅಲ್ಲ ಇನ್ನೂ ಒಂದ್ ಸ್ವಲ್ಪ ಮುಂದೆ ಬರ್ಬೇಕು. ಇವರ ಸಂಘ ಮಾಡಿದ್ರೆ ಅಂದ್ರೆ ಇವ್ರ ಫ್ರೆಂಡ್ಶಿಪ್ ಮಾಡಿದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ. ಅಂದ್ರೆ ಇವರಿಂದ ಏನು ಪ್ರಾಬ್ಲಮ್ ಬರಲ್ಲ. ಸರ್ವಜ್ಞನ ವಚನ ನೆನ್ಪ್ ಮಾಡ್ಕೊಳ್ಳಿ. ಇವರ ಸಂಘ ಮಾಡಿದ್ರೆ ಓಕೆ. ಇನ್ನೂ ಒಂದ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ.
21: ಸ್ನೇಹಾ ಮೇಡಮ್.
3: ಅಲ್ಲ ಅಲ್ಲ ಸಾಯಿಂದ ಬರ್ಬೇಕು. ಇದು ಎಲ್ಲರಿಗೂ ಬೇಕೇ ಬೇಕು, ಪ್ರತಿಯೊಬ್ರು ಕೂಡ ಇದಕ್ಕೋಸ್ಕರನೇ ಕೆಲಸ ಮಾಡೋದು. ಯಾವ್ದಕ್ಕೋಸ್ಕರ? ಸಾಯಿಂದ ಬರ್ಬೇಕು. ಸಂಬಳ. ಇನ್ನೊಂದು ಪದ. ಇದು ಎಲ್ಲರಿಗೂ ಬೇಕೇ ಬೇಕು. ರಾಜ್ಕುಮಾರ್ ಅವ್ರ ಫಿಲಮ್ ನೆನ್ಪ್ ಮಾಡ್ಕೊಳ್ಳಿ, ಫೇಮಸ್ ಫಿಲಮ್.
21: ಸಂಗೀತ.
3: ಅಲ್ಲ ಅಲ್ಲ ಅಲ್ಲ, ಇದು ಎಲ್ರಿಗೂ ಬೇಕೇ ಬೇಕು. ಇದು ಇದ್ರೆ ಮಾತ್ರ ಎಲ್ರು ಚೆನ್ನಾಗಿರೋದು. ಇದಕ್ಕೋಸ್ಕರನೇ ದುಡಿಯೋದು. ಕರೆಕ್ಟ್. ವಾಸುಕಿ ಸರ್ ಕರೆಕ್ಟ್ ಆಗಿ ಇದು ಆನ್ಸರ್ ಮಾಡಿದ್ರೆ. ಹೌದಾ? ನೆಕ್ಸ್ಟ್ ಕಾಲರ್ ಕ್ವಶನ್ ಕೇಳ ಹಾಗಾದ್ರೆ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ ಷಡಕ್ಷರಿ ಸರ್. ಹಲೋ ಷಡಕ್ಷರಿ ಸರ್. ಯಾಕೆ ಸರ್ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದೀರಿ? ಏನಾಯ್ತು? ತೋಟದಲ್ಲಿದ್ದೀರೋ ಅಥವಾ ಗದ್ದೆಲ್ಲಿದ್ದೀರೋ? ಹೌದಾ? ತಿಂಡಿ ಆಗಿಲ್ವಾ ಸರ್ ಇನ್ನು? ಆದ್ರೂ ಧ್ವನಿಲೆ ಸ್ಟ್ರೆಂತ್ ಇನ್ನು ಬಂದಿಲ್ಲ. ಏನೋ ಯೋಚನೆ ಮಾಡ್ತಾ ನಿಂತಿದ್ರೋ ಏನ್ ಕತೆ?
0: ಏನಿಲ್ಲ, ಕರೆ ಮಾಡ್ತಾ ಇದ್ನಲ್ಲ.
3: ಓ ಹಾಗೆ, ಆ ಕಡೆ ಕಾನ್ಸಂಟ್ರೇಷನ್ ಇತ್ತಾ? ಓಕೆ ಸರ್.
0: ಸಿಗುತ್ತೋ ಇಲ್ಲೋ ಅಂತ.
3: ಓ ಹಾಗೆ, ಕೊನೆಗೂ ಸಿಕ್ತಲ್ವಾ?
0: ಇವತ್ತು ಸಾಹಿತ್ಯ ಲೋಕದಲ್ಲಿ ತುಂಬಾ ಚೆನ್ನಾಗಿ ಸಂತೋಷ್ ಬಿದರಗಡ್ಡಿ ಅವರು ತಿಳಿಸ್ಕೊಟ್ರು.
3: ಹೌದಾ?
0: ಬಿದರಗಡ್ಡೆ ಅವರೇ ಅವರು ಅಂತ ಗೊತ್ತಾಯ್ತು.
3: ಸರ್ ಸಾಕ್ಷರದಿಂದಲೇ ಬರ್ಬೇಕು ಆನ್ಸರ್. ಸರ್ ಎರಡು ನದಿಗಳು ಸೇರುವ ಜಾಗ.
0: ಸಂಗಮ.
3: ಸಂಗಮ, ವೆರಿ ನೈಸ್. ಜೊತೆಗೆ ಇವರ ಸಂಘ ಮಾಡಿದರೆ ಖುಷಿಯಾಗಿರ್ತೀವಿ.
0: ಸಜ್ಜನರ.
3: ವೆರಿ ನೈಸ್, ಸೂಪರ್. ಸಜ್ಜನರ ಸಂಘ ಮಾಡಿದ್ರೆ ಖುಷಿಯಾಗಿರ್ತೀವಿ. ಸರ್ ಇದು ಎಲ್ರಿಗೂ ಬೇಕೇ ಬೇಕು, ಇದಕ್ಕೋಸ್ಕರನೇ ದುಡಿಯೋದು.
0: ಸಂಬಳ.
3: ಸಂಬಳ. ಮತ್ತಿನ್ನೊಂದು ಪದ ಬೇಕಿತ್ತು ಸರ್.
0: ಇನ್ನೂ ಒಂದು ಬೇಕು. ಸಂಬಳ ಅಲ್ಲತ್ತೀನ.
3: ಇದೆಲ್ರಿಗೂ ಬೇಕೇ ಬೇಕು. ಸಂಪತ್ತು. ಕವಿಗಳು ಹೆಚ್ಚು ಇಷ್ಟಪಡುವಂತದ್ದು. ಕವಿಗಳು ಏನನ್ನ ಇಷ್ಟಪಡ್ತಾರೆ? ನಮ್ ಕಾರ್ಯಕ್ರಮದ ಹೆಸರೇ
0: ಸಮುದಾಯ.
3: ಇಲ್ಲ, ಇನ್ನೊಂದು ಪದ.
0: ಇದು
3: ಕವಿಗಳು ಯಾವ ತರ ಒಂದು ವಿಶೇಷತೆನ ಇಷ್ಟಪಡ್ತಾರೆ, ಏನ್ ಇಷ್ಟಪಡ್ತಾರೆ ಅಂತ ಸಾಮಾನ್ಯವಾಗಿ ಎಲ್ಲ
0: ಸಾಹಿತ್ಯ.
3: ಕರೆಕ್ಟ್, ಸೂಪರ್, ವೆರಿ ನೈಸ್.
0: ಸಾಹಿತ್ಯ.
3: ಸರ್ ಕೋರ್ಟ್ನಲ್ಲಿ ಮುಖ್ಯವಾಗಿ ಇದು ಬೇಕೇ ಬೇಕು.
0: ಕೋರ್ಟ್ನಲ್ಲಿ ಬೇಕೇ ಬೇಕು.
3: ಜಡ್ಜ್ ಕೇಳೋದು ಇದನ್ನೇ, ಇನ್ನೇನು ಕೇಳಲ್ಲ.
0: ಸತ್ಯ.
3: ಅಲ್ಲ, ಅದಕ್ಕೆ ಇನ್ನೊಂದು ಪದ. ಜಡ್ಜ್ ಮುಖ್ಯವಾಗಿ ಏನ್ ಕೇಳ್ತಾರೆ? ಇದು ಇದ್ರೆ ಆಯ್ತಪ್ಪ ಅಂತ ಹೇಳ್ತಾರೆ. ಇದನ್ನಿಟ್ಕೊಂಡು ಮಾತಾಡಿ, ಇದನ್ನಿಟ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ ಮುಖ್ಯವಾಗಿ ಕೋರ್ಟ್ನಲ್ಲಿ. ಜಡ್ಜ್ ಅವರು, ಜಡ್ಜು, ವಕೀಲರು, ಏನೇ ಆಗ್ಲಿ ವಾದ ಮಾಡಬೇಕಾದ್ರೆ ಇದು ಬೇಕೇ ಬೇಕು.
0: ಸಹಾರಾಯಿ.
3: ಅಯ್ಯ, ಇನ್ನೊಂದು ಪದ. ತುಂಬಾ ಹತ್ರ ಇದ್ದೀರಿ. ನಾವು ವಾಸುಕಿ ಸರ್, ಮೀನಾ ಮೇಡಮ್, ರಾಘವೇಂದ್ರ ಸರ್ ಕಳ್ಸ್ಬಿಟ್ಟಾರೆ. ಎರಡೇ ಅಕ್ಷರ. ಕೋರ್ಟ್ನಲ್ಲಿ ಇದು ಮುಖ್ಯವಾಗಿ ಬೇಕೇ ಬೇಕು. ಜಡ್ಜ್ ಕೇಳ್ತಾರೆ ನೋಡಿ ಸರ್ ಮೇಲೆ. ಮತ್ತೆ
0: ಸತ್ಯಮೇವ ಜಯತೆ ಅಂತನ.
3: ಎರಡೇ ಅಕ್ಷರ ಇದೆ, ಸಾಯಿಂದ ಬರುತ್ತೆ. ನಿಮ್ಗೆ ಗೊತ್ತು, ನಿಮ್ಗೆ ನಾಲ್ಗೆ ತುದಿಲೇ ಇದೆ ಆನ್ಸರು.
0: ಆದ್ರೂ ಕನ್ನಡದಲ್ಲಿ ಹಲವಾರು
3: ಕರೆಕ್ಟ್. ಇದು ಕಾಮನ್. ಇದು ನಮ್ಮ ಶಾಂತಿನಿ ಮೇಡಮ್ ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿದ್ರು.
2: ದೆನ್ ಉನಗುಂದದ ಗಿರಿಜಾ ಮೇಡಮ್ ಅವರು, ಶಾಂತಾ ಶ್ರೀರಾಮ್ಪುರ ಮೇಡಮ್ ಅವರು ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿದ್ದಾರೆ.
0: ನೀವೇ ಹೇಳ್ಬಿಡಿ ಅತ್ಲಾಗೆ
2: ಸರ್. ಸಾಕ್ಷಿ ಸರ್, ಕ್ಷಮೆಗೆ ಕ್ಷಮೆಗೆ ಇಂಗ್ಲಿಷ್ ಅಲ್ಲಿ ಇದನ್ನ ತುಂಬಾ ಬಳಸ್ತಾರೆ. ಏನ್ ಬಳಸ್ತಾರೆ ಕ್ಷಮೆಗೆ ಇಂಗ್ಲಿಷ್ ಅಲ್ಲಿ? ಈಗಂತೂ ಎಲ್ಲರೂ ಅದ್ರಲ್ಲೂ ಯಂಗ್ಸ್ಟರ್ಸ್, ಹುಡುಗಿಯರು, ಸಣ್ಣ ಮಕ್ಕಳು
0: ಕ್ಷಮೆಗೆ ಕ್ಷಮೆ ಏನಂತಾರೆ ಅಂತಾನ
2: ಇಂಗ್ಲಿಷ್ ಅಲ್ಲಿ? ಕನ್ನಡದಲ್ಲಿ ಕ್ಷಮೆ
0: ಸಾರಿ
2: ಅಂತಾರೆ. ಸರ್ ಒಗ್ಗರಣೆಗೆ ಇದು ಬೇಕೇ ಬೇಕು.
0: ಸಾಸಿವೆ
2: ಕರೆಕ್ಟ್. ವಾರಕ್ಕೊಮ್ಮೆ ಒಂದ್ ಕಡೆ ಸೇರುವ ಒಂದ್ ಮಾರ್ಕೆಟ್
0: ಸಂತೆ.
2: ಸಂತೆ ಸೂಪರ್. ನಮ್ಮ ಸಮಾಜವನ್ನ ರಕ್ಷಣೆ ಮಾಡುವವರು
0: ಸಮಾಜವನ್ನ
2: ನಮ್ಮ ಸಮಾಜ ಸೊಸೈಟಿಯನ್ನ ರಕ್ಷಣೆ
0: ಮಾಡುವುದು.
2: ಗೊತ್ತಾಗ್ತಾ ಇಲ್ವಾ? ಬೇಡ ಅನ್ನೋದಕ್ಕೆ ಇನ್ನೊಂದ್ ಪದ.
0: ಬೇಡ ಅನ್ನೋದಕ್ಕೆ ಇನ್ನೊಂದು ಪದ.
2: ಸಾಕು ಬೇಡಪ್ಪ ಅನ್ನೋದಕ್ಕೆ
0: ಇದು ಗೊತ್ತಾಗ್ತಾ ಇಲ್ಲ.
2: ಕರೆಕ್ಟ್ ಆಗಿ ಆನ್ಸರ್ ಮಾಡಿದರೆ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ. 9902487872 ಇಂದ ನಿಮ್ಮ ಹೆಸರು ಸಮೇತ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಗೊತ್ತಾಗ್ತಾ ಇಲ್ವಾ ಸರ್? ಬೇಡ ಅನ್ನೋದಕ್ಕೆ ಇನ್ನೊಂದು ಪದ
0: ಗೊತ್ತಾಗ್ತಾ ಇಲ್ಲ.
2: ಸರಿ, ಹಾಗಾದ್ರೆ ನೆಕ್ಸ್ಟ್ ಕಾಲರ್ ಕೇಳೋದಾ?
0: ಹಾಗೆ ಮಾಡಿ
2: ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ.
4: ಹಲೋ,
2: ನಮಸ್ತೆ.
4: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
2: ಸತೀಶ್ ಸರ್ ಹೇಗಿದ್ದೀರಿ?
4: ಆರಾಮಿದ್ದೆ ಮೇಡಮ್.
2: ಓಕೆ ಸರ್, ಅದನ್ನ ಷಡಕ್ಷರಿ ಸರ್ ಕೇಳಿದೆ, ಸ್ವಲ್ಪ ಕನ್ಫ್ಯೂಸ್ ಆದ್ರೆ ನೀವು ಹೇಳಿ. ನಮ್ಮ ಸಮಾಜವನ್ನ ರಕ್ಷಣೆ ಮಾಡುವವರು.
4: ನಮ್ಮ ಸಮಾಜ ರಕ್ಷಣೆ ಮಾಡುವವರು ಸೇವಕ, ಇದು ಸೇವಕರ ಸೇವಕರ
2: ಇಲ್ಲ ಸಾಯಿಂದ ಬರುತ್ತೆ.
4: ಸಾಯಿಂದ ಅಲ್ಲ, ಸಮಾಜ ಸುಧಾರಕರು.
2: ಇನ್ನೊಂದು ಪದ, ನಮ್ಮ ಬೇಕು ಬೇಡಗಳನ್ನ ಈಡೇರಿಸೋದು ಯಾರು ನೋಡ್ಕೊಳ್ತಾರೆ ಅಂತ? ಗೌರ್ಮೆಂಟ್.
4: ಸರ್ಕಾರಿ ನೌಕರರು.
2: ಸರ್ಕಾರ ಅಷ್ಟೇ.
4: ಸರ್ಕಾರ
2: ಸರ್. ಬೇಡ ಅನ್ನೋದಕ್ಕೆ ಇನ್ನೊಂದು ಪದ
4: ಸಾಕು.
2: ಕರೆಕ್ಟ್ ಸರ್. ಸರ್, ಇವಾಗ ನಿಮಗೆ ನಾಕ್ಷರದಿಂದ ಕಣ್ಣಿಗೆ ಇನ್ನೊಂದು ಹೆಸರು.
4: ನಯನ.
2: ರೆಕ್ಕೆ ಬಿಚ್ಚಿ ಕುಣಿಯುವ ಪಕ್ಷಿ.
4: ರೆಕ್ಕೆ ಬಿಚ್ಚಿ ಕುಣಿಯುವ ಪಕ್ಷಿ ನವಿಲು.
2: ರಾತ್ರಿ ಮೋಡದಲ್ಲಿ ಕಾಣುವುದು. ನಾಯಿಂದಲೇ ಬರ್ಬೇಕು.
4: ರಾತ್ರಿ ಮೋಡದಲ್ಲಿ ಕಾಣುವುದು ನಾಯಿಂದ ರಾತ್ರಿ ಮೋಡದಲ್ಲಿ ಕಾಣುವುದು ನಸುಕು ಅಲ್ಲ.
2: ಇನ್ನು ಸ್ವಲ್ಪ ಏನು ಹತ್ರದಲ್ಲಿ ಇದ್ದೀರಿ. ನಮ್ಮ ಉಮಾ ಮೇಡಮ್ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಮೀನಾ ಮೇಡಮ್ ಅವರು, ವಾಸುಕಿ ಸರ್
4: ಮೋಡದಲ್ಲಿ ಕಾಣುವುದು ಏನಪ್ಪ ಇದು
2: ಸರ್? ಮೋಡ ನೆನ್ಪು ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾತ್ರಿ ನಿಂತ್ಕೊಳ್ಳಿ, ಏನ್ ಕಾಣಿಸುತ್ತೆ?
4: ನಕ್ಷತ್ರ
2: ಅಷ್ಟೇ ಮತ್ತೆ. ಹೌದಲ್ವಾ?
4: ಸರ್ ಇದು ಸರಾಸರಿ ಸರ್ ಹೇಳ ಮೇಡಮ್.
2: ಯಾರು?
4: ನಾನು ಹೇಳ ಈಗ ಅಂದೆ.
2: ಹೇಳಿ.
4: ಸಾಕ್ಷಿ ಅಲ್ವಾ ಮೇಡಮ್?
2: ಹೌದು ಹೌದು ಸರ್, ಸಾಕ್ಷಿ ಸರ್. ಇದು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ, ಇದು ಇದ್ರೆ ನಮ್ಮ ಫೇಸ್ ಅಲ್ಲಿ ಇದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ಕರೆಕ್ಟ್ ಸರ್. 9 ದಿನ ಆಚರಿಸುವಂತಹ ಹಬ್ಬ
4: ನವರಾತ್ರಿ.
2: ವೆರಿ ನೈಸ್ ಸರ್, ಸೂಪರ್. ಥ್ಯಾಂಕ್ ಯು.
4: ಫಸ್ಟ್ ಕ್ಲಾಸ್ ಇಲ್ಲ ಸೆಕೆಂಡ್ ಕ್ಲಾಸ್ ಮೇಡಮ್?
2: ಇಲ್ಲ ಸರ್, ರ್ಯಾಂಕ್ ಏನು
4: ಸೂಪರ್. ಒಟ್ಟು ವಯಸ್ಕರ ಶಿಕ್ಷಣ ಮಾಡ್ತಿದ್ದೀರಾ, ಚೆನ್ನಾಗಿದೆ ಮಾಡಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ಸರ್. ಓಕೆ, ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
22: ಮಳೆಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिन बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಕ್ಷರಗಳ ಆಟ ಅನ್ನುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಎಸ್, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸಾಕಷ್ಟು ಲವ್ಲವಿಕೆಯಿಂದ ಎಸ್ ಕರೆಗಳನ್ನು ಮಾಡಿ ತುಂಬ ಚೆನ್ನಾಗಿ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686098629 ಈ ಸಂಖ್ಯೆಗೆ ಕರೆ ಮಾಡಿ ಅಕ್ಷರಗಳ ಆಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಹಾಗೆ ನಮಗೆ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಸುಬ್ರಹ್ಮಣ್ಯ ಸರ್ ಅವರು, ಮಧು ಸರ್ ಅವರು, ಹಾಗೆ ಮೀನಾ ಮೇಡಮ್, ಶಾಂತಾ ಶ್ರೀರಾಮ್ಪುರ ಮೇಡಮ್, ಬಸವರಾಜ್ ಸರ್, ಜೊತೆಗೆ ಉಲ್ಲಾಸ್ ಸರ್, ಹುನಗುಂದದ ಗಿರಿಜಾ ಮೇಡಮ್, ಷಡಕ್ಷರಿ ಸರ್, ಶಾಂತಿನಿ ಮೇಡಮ್, ವಾಸುಕಿ ಸರ್, ಉಮಾ ಮೇಡಮ್, ಪಂಕಜ ಮೇಡಮ್, ಎಲ್ಲರೂ ಕೂಡ ನಮ್ಮ ಒಂದು ಪ್ರಶ್ನೆಗಳನ್ನು ಕೇಳಿ ಆನ್ಸರ್ ಮಾಡ್ತಾ ಇದ್ದಾರೆ. ಎಸ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
8: ಓಕೆ, ಸುಬ್ರಹ್ಮಣ್ಯ ಸರ್ ಹೇಗಿದ್ದೀರಿ?
9: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದಾರೆ ಮೇಡಮ್?
8: ಸರ್ ಆರಾಮಾಗಿದ್ದೀನಿ. ಸರ್, ನಾ ಅಕ್ಷರದಿಂದ ಕೇಳಿಸ್ಕೊಳ್ಳಿ.
9: ಹಾ ಹೇಳಿ ಮೇಡಮ್.
8: ಸರ್, ಇದರಲ್ಲಿ ದಿನ ನೀರು ಬರುತ್ತೆ, ಯಾವ್ದ್ರಲ್ಲಿ ನೀರು ಬರುತ್ತೆ?
9: ನಲ್ಲಿ.
8: ಕರೆಕ್ಟ್ ಸರ್. ವ್ಯಾಪಾರದಲ್ಲಿ ಆಗಾಗ ಆಗೋದು, ಏನಾಗ್ತಾ ಇರುತ್ತೆ ನಷ್ಟ. ಸರ್, ಇದೊಂದು ಹೊಸತು, ಇದು ತುಂಬಾ ಚೆನ್ನಾಗಿರೋದು.
9: ನವೀನ ಅಥವಾ ನಯನ?
8: ನಯನ ಕಣ್ಣಾಗತ್ತೆ. ನವ?
9: ನವೀನ. ನವೀನ.
8: ನವೀನ. ನವ. ಆಕಾಶಕ್ಕೆ ಇನ್ನೊಂದು ಹೆಸರು?
9: ನವ. ನಬ. ನಬ.
8: ಕರೆಕ್ಟ್. ಹೇಳ್ಕೊಟ್ರ ನಿಮ್ ಮೇಡಮ್? ಹೇಳ್ಕೊಟ್ರು ತಾನೆ?
9: ಅವ್ರು ಓದಿರವ್ರು ಮೇಡಮ್, ನಾನ್ ಹೆಬ್ಬೆಟ್ಟು. ಹಂಗ
8: ಅಯ್ಯ, ಹಾಗೇನಿಲ್ಲ ಸರ್.
9: ಮೇಡಮ್ ಸ್ವಲ್ಪ ತಿಳ್ಕೊಂಡಿದೆ ಅಲ್ವಾ ಮೇಡಮ್, ಇದಕ್ಕೆಲ್ಲ ಉತ್ತರ ಕೊಡಕ್ಕಾಗದು.
8: ಓಕೆ ಸರ್. ಇದು ನಮ್ಮ ರಾಷ್ಟ್ರ ಪಕ್ಷಿ
9: ನವಿಲು.
8: ಇದನ್ನ ನೀವು ಅವರು ಹೇಳ್ಕೊಟ್ಟಿಲ್ಲ, ನೀವೇ ಹೇಳಿದ್ರಲ್ವಾ? ಓಕೆ ಸರ್. ಇದು ತುಂಬಾ ಸೂಕ್ಷ್ಮ, ತುಂಬಾ ಸೂಕ್ಷ್ಮವಾಗಿರುತ್ತೆ, ಅದಕ್ಕೆ ಇನ್ನೊಂದು ಪದ, ಸೂಕ್ಷ್ಮಕ್ಕೆ ಇನ್ನೊಂದು ಪದ. ಕರೆಕ್ಟ್. ಹಾಗೆ ದೇವಲೋಕದ ಸುದ್ದಿಗಳನ್ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ತಿಳಿಸುವಂತಹ ದೇವ ಮಾನವ?
9: ನಾರದ.
8: ಓಕೆ, ಸೂಪರ್ ಸರ್. ತುಂಬಾ ಚಂದ ಆನ್ಸರ್ ಮಾಡಿದ್ರಿ. ಅಯ್ಯೋ ಸರ್, ಮೇಡಮ್ ಅವ್ರ ಪಕ್ಕದಲ್ಲಿ ಇದ್ದಾಗ ಫೇಲ್ ಆಗೋ ಚಾನ್ಸ್ ಇಲ್ಲ ಸರ್.
9: ನಿಜಕ್ಕೂ ಮೇಡಮ್, ನಾನು ಎಸ್ ಎಲ್ ಸಿ 2 ಸತಿ ಬರ್ದಿಕ್ಕೋ ಸಾರ್ಥಕ ಆಯ್ತು ಮೇಡಮ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್
8: ಸರ್. ಥ್ಯಾಂಕ್ ಯು.
9: ಓಕೆ, ಥ್ಯಾಂಕ್ ಯು ಸೋ ಮಚ್.
8: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
10: ಹಲೋ, ನಮಸ್ತೆ ಮೇಡಮ್.
8: ನಮಸ್ತೆ ಅನಂತ್ ರಾಜು ಸರ್.
10: ಮೇಡಮ್ ನಮಸ್ತೆ. ಮೇಡಮ್
8: ನಮಸ್ಕಾರ ಸರ್, ಕೇಳಿಸ್ಕೊಳ್ಳಿ.
10: ಮೇಡಮ್
8: ಸರ್,
10: ಹೇಳಿ ಮೇಡಮ್.
8: ಸಿನಿಮಾದಲ್ಲಿ ಈ ಪಾತ್ರ ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಯಾರ ಪಾತ್ರ
10: ಸಿನಿಮಾದಲ್ಲಿ ಈ ಪಾತ್ರ ಮುಖ್ಯವಾಗಿ ಬೇಕೇ ಬೇಕು?
8: ಇವ್ರು ಬೇಕೇ ಬೇಕು
10: ಪಾತ್ರ ಅಂತ
8: ಪದಗಳ ಇದು ನಾಯಿಂದನೇ ಬರಬೇಕು.
10: ನಟನೆ
8: ಅಲ್ಲ, ಇನ್ನೊಂದು ಪದ. ಇವ್ರ ಪಾತ್ರ ಇವ್ರು ಬೇಕೇ ಬೇಕು. ಇವ್ರು ಮುಖ್ಯವಾಗಿ ಸಿನಿಮಾದಲ್ಲಿ ಇವ್ರು ಇದ್ರೇನೆ ಫಿಲ್ಮ್ ಚೆನ್ನಾಗಿರೋದು. ಅಂದ್ರೆ ಎಲ್ರು ಬೇಕು. ಇವ್ರು
10: ನಟಿ, ನಟಿ
8: ಅದು ಇನ್ನೊಂದು ಪದ ಮುಖ್ಯವಾಗಿ. ಸರ್, ಹೊಸದಾಗಿ ಮದುವೆ ಆದ ಜೋಡಿ.
10: ನವ ಜೋಡಿ
8: ಕರೆಕ್ಟ್ ಸರ್. ಎಳನೀರಿಗೆ ಮತ್ತೊಂದು ಹೆಸರು.
10: ಎಳನೀರಿಗೆ ಮತ್ತೊಂದು ಹೆಸರು ಅದು ನಾಯಿಂದಲೇ ಬರ್ಬೇಕು.
8: ಹೌದೌದು, ಇದನ್ನ ಇದ್ರಲ್ಲಿ ತುಂಬಾ ಪೂಜೆಯಲ್ಲಿ ತುಂಬಾ ಉಪಯೋಗ ಮಾಡ್ತಾರೆ ಮಂತ್ರ ಹೇಳುವಾಗ. ಎಳನೀರಿಗೆ ಮತ್ತೊಂದು ಹೆಸರು.
10: ಎಳನೀರಿಗೆ ಮತ್ತೊಂದು ಹೆಸರು ಪನ್ನೀರ ಮೇಡಮ್?
8: ಇಲ್ಲ ಇಲ್ಲ, ಸ್ನೇಹಿತರಲ್ಲಿ ಅಂದ್ರೆ ಮನುಷ್ಯ ಮನುಷ್ಯರಲ್ಲಿ ಇದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಬಂಧಗಳು, ನಿಜವಾಗಿ ಇರಬೇಕಾಗಿರೋದು.
10: ಸ್ನೇಹಿತರಲ್ಲಿ
8: ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಮನುಷ್ಯ ಮನುಷ್ಯರಲ್ಲಿ ಇದು ಇದ್ರೆ ತುಂಬಾ ಚೆನ್ನಾಗಿರತ್ತೆ ಬಂಧ. ಏನಿದ್ರೆ ನಾಯಿಂದ ಬರಬೇಕು ಅಕ್ಷರ. ಇದು ಆನ್ಸರ್ ಗೊತ್ತಾಗ್ತಾ ಇಲ್ವಾ? ಸರಿ, ನೆಕ್ಸ್ಟ್ ಕಾಲರ್ಗೆ ಕೇಳ್ತೀನಿ, ಆನ್ಸರ್ ಕೇಳಿಸ್ಕೊಳ್ಳಿ ಆಯ್ತಾ?
10: ಸರಿ ಮೇಡಮ್,
8: ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ಶುಭೋದಯ ಮಹಾಲಕ್ಷ್ಮಿ ಅವರಿಗೆ.
8: ಶುಭೋದಯ ಪಂಕಜ ಮೇಡಮ್ ಅವ್ರಿಗೆ.
11: ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೆ.
8: ನಿಮಗೂ ಕೂಡ ಅಮ್ಮ.
11: ಓಕೆ ಮೇಡಮ್, ಚೆನ್ನಾಗಿದೆ ಪ್ರೋಗ್ರಾಮ್ ಇವತ್ತು.
8: ಚೆನ್ನಾಗಿದೆಯಾ?
11: ಓಕೆ, ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ.
8: ಓಕೆ ಮೇಡಮ್, ಕೇಳಿಸ್ಕೊಳ್ಳಿ. ಸ್ನೇಹಿತರಲ್ಲಿ ಅಂದ್ರೆ ಮನುಷ್ಯ ಮನುಷ್ಯರಲ್ಲಿ ಇದು ಇದ್ರೆ ತುಂಬಾ ಚೆನ್ನಾಗಿರತ್ತೆ. ನಾಯಿಂದನೇ ಬರಬೇಕು. ಅದೇ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಇದು ಇರ್ಬೇಕು. ಏನು ಇನ್ನೊಂದು ನಂಟು ಬೇರೆ ಇದು ಇರ್ಬೇಕು ಸ್ನೇಹಿತರಲ್ಲಿ ಮನುಷ್ಯ ಮನುಷ್ಯರಲ್ಲಿ ಸಂಬಂಧಗಳಲ್ಲಿ ಚೆನ್ನಾಗಿದ್ರೆ ಮತ್ತಷ್ಟು ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ, ಖುಷಿ ಆಗತ್ತೆ.
11: ಇಬ್ಬರಲ್ಲಿ ನಂಟು ನಡವಳಿಕೆ ಚೆನ್ನಾಗಿರ್ಬೇಕು.
8: ನಾಯಿಂದನೇ ಬರ್ಬೇಕು. ವಾಸುಕಿ ಸರ್, ದೆನ್ ಶಾಂತಾ ಮೇಡಮ್, ಕೆಂಡೇಗೌಡ ಸರ್ ಅವರು, ಬಸವರಾಜ್ ಸರ್. ಓಕೆ ಮೇಡಮ್, ಎಳನೀರಿಗೆ ಮತ್ತೊಂದು ಹೆಸರು.
11: ಎಳನೀರು ನಾಕ್ಷರದಲ್ಲೇನಾ? ನಳ ಅಂದ್ರೆ ನಲ್ಲಿ. ನಾರಿ, ನಾರಿ ಕೇಳ.
8: ಕರೆಕ್ಟ್, ನಾರಿ ಕೇಳ.
11: ಹೌದು, ನಾರಿ ಕೇಳ.
8: ಸಿನಿಮಾದಲ್ಲಿ ಈ ಪಾತ್ರ ಮುಖ್ಯವಾಗಿ ಬೇಕೇ ಬೇಕು. ಯಾರ ಪಾತ್ರಗಳು ತುಂಬಾ ಮುಖ್ಯವಾಗಿ?
11: ನಟನೆ, ನಾಯಕನ ಪಾತ್ರ ಚೆನ್ನಾಗಿರ್ಬೇಕು.
8: ಕರೆಕ್ಟ್, ನಾಯಕ ಅಥವಾ ನಾಯಕಿ. ಓಕೆ, ಅದೇ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ, ಸ್ನೇಹಿತರಲ್ಲಿ ಮನುಷ್ಯರಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು.
11: ನೆಮ್ಮದಿ ಅಲ್ಲ, ನೆಮ್ಮದಿ.
8: ಇನ್ನೊಂದ್ ಸ್ವಲ್ಪ, ತುಂಬಾ ಹತ್ರ ಇದ್ದೀರಿ.
11: ನಡವಳಿಕೆ,
8: ನಂಬಿಕೆ.
11: ವೆರಿ ಗುಡ್, ನೈಸ್.
8: ನೀವೇ ನನಗೆ ವೆರಿ ಗುಡ್ ಅಂದ್ರಲ್ವಾ, ಖುಷಿ ಆಯ್ತು. ಮೇಡಮ್ ಇದೊಂದು ಚೆನ್ನಾಗಿದ್ರೆ ಇದೊಂದು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರತ್ತೆ. ಯಾವ್ ಚೆನ್ನಾಗಿದ್ರೆ ನಾಕ್ಷರದಿಂದನೇ ಬರ್ಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕಾಲರ್ ಕೇಳ್ತೀನಿ, ಕೇಳಿಸ್ಕೊಳ್ತೀರಾ ಮ್ಯಾಮ್?
11: ಮೇಡಮ್,
8: ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಮೇಡಮ್ ನಮಸ್ತೆ. ಹಲೋ.
12: ಹಲೋ,
8: ನಮಸ್ತೆ ಶಾಂತಿನಿ ಮೇಡಮ್.
12: ನಮಸ್ತೆ ಮೇಡಮ್.
8: ನಮಸ್ತೆ ಮೇಡಮ್.
12: ಕೆಲಸ ಕೊಡ್ತಾ ಇದ್ದೀರಾ ಎಲ್ಲರಿಗೂ, ದಿನ ಹಾಡು ಹೇಳ್ಬಿಡ್ತೀರಾ ಬನ್ನಿ ಇವತ್ತು ಅಂತ.
8: ಮೇಡಮ್ ಇದೊಂದು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರತ್ತೆ.
12: ಏನೇಳಿ?
8: ಇದು ಒಂದು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರತ್ತೆ. ನಾಯಿಂದ
12: ನಾಡಿಗೆ.
8: ಕರೆಕ್ಟ್, ಕರೆಕ್ಟ್. ರಂಗಭೂಮಿಯಲ್ಲಿ ಇದು ತುಂಬಾ ಮುಖ್ಯ.
12: ನಟನೆ
8: ಸೂಪರ್. ಇನ್ನೊಂದು, ರಂಗಭೂಮಿಯಲ್ಲಿ
12: ನಾಟಕ.
8: ಕರೆಕ್ಟ್, ಕರೆಕ್ಟ್. ವಿನಯತೆ ವಿಧೇಯತೆಗೆ ಮತ್ತೊಂದು ಹೆಸರು.
12: ವಿನಯತೆ ವಿಧೇಯತೆ ನಾಯಿಂದ ನಮ್ಮ
8: ಕರೆಕ್ಟ್ ಹತ್ರ ಇದ್ದೀರಿ. ಓಕೆ, ದೇಹದ ಈ ಮಿಡಿತ ಸರಿಯಾಗಿರಬೇಕು.
12: ನಾಡಿ ನಾಡಿ
8: ನಾಡಿ ಓಕೆ
12: ನಾಡಿ ಮಿಡಿತ.
8: ಎರಡು ಬಂಧಗಳನ್ನು ಬೆಸೆಯುವುದು.
12: ಸಂಬಂಧ ಅಲ್ಲ, ಎರಡು
8: ಎರಡು ಬಂಧಗಳನ್ನು ಬೆಸೆಯುವುದು ನಾಯಿಂದ.
12: ನಂಬಿಕೆನೇ ಅಲ್ವಾ?
8: ಇನ್ನೊಂದು ಸ್ವಲ್ಪ ಫ್ಯಾಮಿಲಿ ತರ ಬರುತ್ತೆ.
12: ನಂಟು
8: ನಂಟಸ್ತಿಕೆ
12: ನಂಟಸ್ತಿಕೆ.
8: ದೇವರಿಗೆ ವಿಶೇಷವಾಗಿ ಭಕ್ತಿಯಿಂದ ಅರ್ಪಣೆ ಮಾಡುವಂತದ್ದು ತಿನಿಸನ್ನ.
12: ತಿನಿಸ ನೈವೇದ್ಯ.
8: ವೆರಿ ನೈಸ್. ಹಡಗನ್ನು ನಡೆಸುವವನು
12: ನಾವಿಕ.
8: ಓಕೆ, ಹೆಸರಿಡುವ ಶಾಸ್ತ್ರ
12: ನಾಮಕರಣ.
8: ಸೂಪರ್, ಥ್ಯಾಂಕ್ ಯು
12: ಮೇಡಮ್. ನೀವು ಒಂದೇ ಹೇಳಿದ್ರಲ್ಲ, ಬಿಟ್ನಲ್ಲ ಯಾವ ಮೇಡಮ್? ಅದು ಗೊತ್ತಾಗ್ತಾ ಇಲ್ಲ
8: ಯಾವ್ದು.
12: ಒಂದು ಹೇಳಿ.
8: ವಿನಯತೆ ವಿಧೇಯತೆಗೆ ಮತ್ತೊಂದು ಹೆಸರು
12: ವಿನಯತೆ
8: ನಮ್ರತೆ.
12: ನಮ್ರತೆ ಕರೆಕ್ಟ್.
8: ಸೂಪರ್ ಮೇಡಮ್, ಥ್ಯಾಂಕ್ ಯು.
12: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
8: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
13: ನಮಸ್ಕಾರ ಮೇಡಮ್ ಅವ್ರ.
8: ನಮಸ್ಕಾರ ರಮೇಶ್ ಸರ್ ಅವ್ರೆ, ಹೇಗಿದ್ದೀರಿ?
13: ಆರಾಮದೇವ್ರಿ ಮೇಡಮ್, ನೀವು ಆರಾಮದಿರಿ?
8: ಬಸವನ ಬಾಗೇವಾಡಿ ರಮೇಶ್ ಅವ್ರ?
13: ಹೌದ್ರಿ ಮೇಡಮ್, ನಾ ಬಸವನ ಬಾಗೇವಾಡಿ ರಮೇಶ್.
8: ಓಕೆ ಸರ್, ಕೇಳಿಸ್ಕೊಳ್ಳಿ.
13: ಹಾ ಮೇಡಮ್.
8: ಸರ್, ಫಿಲ್ಮ್ ಮಾಡುವವರು ಫಿಲ್ಮ್ ಇದೇ ತರ ಬರ್ಬೇಕು, ಹೀಗೆ ಇರ್ಬೇಕು ಅಂತ ಮಾಡ್ತಾರೆ, ಅವ್ರನ್ನ ಏನಂತ ಕರೀತಾರೆ?
13: ಆಕ್ಟರ್ಗಳಂತ ಕರೀತಾರೆ ಮೇಡಮ್.
8: ಇಲ್ಲ ಇಲ್ಲ, ಫಿಲ್ಮ್ ಮಾಡೋರು.
13: ಡೈರೆಕ್ಟರ್.
8: ಅದನ್ನ ಕನ್ನಡದಲ್ಲಿ ಹೇಳ್ಬೇಕು ಸರ್. ನೀ ಅಕ್ಷರ ನಾನಾ ನೀನಿ ಒಳಗ್ ಬರ್ಬೇಕು, ನಾ ಅಕ್ಷರದಲ್ಲಿ.
13: ನಿರ್ಮಾಪಕರು ಮೇಡಮ್.
8: ನಿರ್ದೇಶಕರು.
13: ನಿರ್ದೇಶಕರು
8: ಸರ್. ಇದು ಒಂದು ನದಿ ಹೆಸರು. ಯಾವ ನದಿ? ನಾಯಿಂದ ಬರ್ಬೇಕು.
13: ನಾಯಿಂದ.
8: ನದಿಗಳ ಹೆಸರು ಗಂಗಾ, ಕಾವೇರಿ, ಕೃಷ್ಣ, ಬ್ರಹ್ಮಪುತ್ರ. ನೆನ್ಪ್ ಮಾಡ್ಕೊಳ್ಳಿ ಇನ್ನೊಂದ್ ಸ್ವಲ್ಪ.
13: ಕಾವೇರಿ ಅಲ್ಲ, ಕಾವೇರಿ ಅಲ್ಲ.
8: ನಾ. ಗೊತ್ತಾಗ್ಲಿಲ್ವಾ? ಕೆಲಸ ಮಾಡಿ ತಡವರ್ಸ್ಕೊಂಡು ಓಡ್ ಬಂದು ಫೋನ್ ರಿಸೀವ್ ಮಾಡಿದ್ರೆ ಅನ್ಕೊಳ್ತೀನಿ ನಾನು.
13: ಸತ್ಯವಾಗ್ಲೂ ಮೇಡಮ್.
8: ಓಕೆ ಸರ್, ಇದೊಂದು ಡೂಪ್ಲಿಕೇಟ್. ಡೂಪ್ಲಿಕೇಟ್ ಕನ್ನಡದಲ್ಲಿ ಏನಂತಾರೆ?
13: ಡೂಪ್ಲಿಕೇಟ್ ಹೇಳಕತ್ತಿಲ್ರಿ ಮೇಡಮ್.
8: ಹೌದಾ, ಪಾಪ ಕೆಲ್ಸದಿದ್ರಲ್ಲೇ ಇದೀರಾ? ಓಕೆ ಸರ್, ಆನ್ಸರ್ ನೆಕ್ಸ್ಟ್ ಕಾಲರ್ ಗೆ ಹೇಳ್ತೀನಿ, ಅವರು
13: ಕೇಳ್ಬಿಡ್ರಿ ಮೇಡಮ್. ಕರೆ ಸ್ವೀಕಾರ ಮಾಡಿದಕ್ಕೆ ಧನ್ಯವಾದ ಮೇಡಮ್. ಬಿಜಿನೇ ಇದ್ದೆ, ಆದ್ರೂ ಕರೆ ತಗೊಂಡ್ಬಿಟ್ಟು ಸಿಕ್ಬಿಡ್ತು, ಖುಷಿ ಆಯ್ತು ಮೇಡಮ್.
8: ಪರವಾಗಿಲ್ಲ ಸರ್, ನಿಮ್ ಕೆಲ್ಸ ಬಿಟ್ಟು ನಮ್ಗೋಸ್ಕರ ನೀವು ಕರೆ ಮಾಡಿ ಮಾತಾಡ್ತಿರಲ್ವಾ, ಧನ್ಯವಾದಗಳು ಸರ್.
13: ನಮಸ್ಕಾರ ಮೇಡಮ್.
8: ಎಸ್ ಸರ್. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
14: ಹಲೋ, ನಮಸ್ತೆ.
8: ನಮಸ್ತೆ.
14: ಸಿಕ್ತಪ್ಪ ಕೊನೆಗೂ.
8: ಎಸ್ ಮೇಡಮ್, ಎಸ್ ಮೇಡಮ್. ಬೀನಾ ಮೇಡಮ್.
14: ಓಕೆ
8: ಮೇಡಮ್, ಇದು ಒಂದು ನದಿ ಹೆಸರು.
14: ಇದು ನರ್ಮದಾ.
8: ಕರೆಕ್ಟ್. ಕೆಲಸದಿಂದ ಬಿಡುಗಡೆಯಾಗುವುದು
14: ನಿವೃತ್ತಿ.
8: ಸೂಪರ್. ಇದು ಒಂದು ಡೂಪ್ಲಿಕೇಟ್
14: ನಕಲು.
8: ನಕಲಿ. ಇದನ್ನು ಇದು ದಿಕ್ಕು ತೋರಿಸತ್ತೆ. ದಿಕ್ಕನ್ನ ತೋರ್ಸತ್ತೆ. ಇದು
14: ದಿಕ್ಸೂಚಿ. ಅಲ್ಲ
8: ನಕ್ಷೆ. ನಕ್ಷೆ. ವೆರಿ ನೈಸ್. ಓಕೆ, ಇದು ಒಂದು ಅಭಯಾರಣ್ಯದ ಹೆಸರು.
14: ಅಭಯಾರಣ್ಯ.
8: ನಾಯಿಂದ ಬರಬೇಕು.
14: ಗೊತ್ತಾಗ್ತಾ ಇಲ್ಲಪ್ಪ.
8: ಅಭಯಾರಣ್ಯ. ನಾಗರಹೊಳೆ. ಓಕೆ ಮೇಡಮ್, ಇದು ಸ್ವೀಟ್ ಇದ್ದಲ್ಲಿ ಇದು ಇರತ್ತೆ, ಸಿಹಿ ಇದ್ದಲ್ಲಿ ಸಾಮಾನ್ಯವಾಗಿ ಇದು ಇರತ್ತೆ.
14: ಸಿಹಿ ಇದ್ದಲ್ಲಿ ಸಿಹಿ ಇದ್ದಲ್ಲಿ ನೆಂಟರು.
8: ನಾನಾ ನೀ ನೀನು. ಕೀಟ. ಇದು ಕೀಟ ಜಾತಿಗೆ ಸೇರಿದ್ದು.
14: ಕೀಟಲಿ.
8: ಕೀಟ. ನಾನಾ ನೀನಿ ನೂನು ನೇನೇನೈ.
14: ನೀರು.
8: ಅಲ್ಲ ಅಲ್ಲ
14: ಅಲ್ಲ,
8: ಗುಯಿ ಅಂತ ಸೌಂಡ್ ಬರುತ್ತೆ ನೋಡಿ. ಸೂಪರ್. ವೆರಿ ನೈಸ್. ಥ್ಯಾಂಕ್ ಯು.
14: ಥ್ಯಾಂಕ್ ಯು.
8: ಎಸ್ ಮೇಡಮ್, ಎಸ್ ಮೇಡಮ್. ಎಸ್, ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಗ್ತಾ ಇದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬಾ ಚಂದ ಚಂದ ಆನ್ಸರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ ಶೆಟ್ರ, ಹೇಗಿದ್ದೀರಿ?
15: ನಾನು ಸ್ವಲ್ಪ, ನೀವ್ ಹೇಗಿದ್ದೀರಿ?
8: ಓಕೆ, ಆರಾಮಾಗಿದ್ದೇನೆ. ಶೆಟ್ರ ಕೇಳಿಸ್ತಾ?

0: ಅದು ಮುಂಡಕ್ಕಿ ಬರುತ್ತೆ,
1: ಮಂಡಕ್ಕಿ ಮಂಡಕ್ಕಿ ಅಲ್ಲ, ಮಂಡಕ್ಕಿನ ಉಪಯೋಗ ಗುಂಡಾಗಿರುತ್ತೆ. ಉಪಯೋಗ ಮಾಡ್ತಾರೆ, ಏನ ಉಪಯೋಗ ಮಾಡ್ತಾರೆ? ಚಿನ್ನ. ಮಾದಲೆ, ಮಾದಲೆ ಬರ್ಬೇಕು ಅಕ್ಷರ. ಅರೆ ಬಾಬಾ, ಲೋ ಯಾರ್ ನನ್ ತೂ ಕೊಡ್ತಾ ಇದ್ದೀನಿ ತಾನೆ. ಮಾ ಗುಂಡಾಗಿರುತ್ತೆ, ಸರ ಪೋಣಿಸ್ತಾರೆ. ಮಣಿ. ಆಯ್ತು, ಓಕೆ, ಇರ್ಲಿ, ಪರವಾಗಿಲ್ಲ. ನೋ ಇಶ್ಯೂ, ನೋ ಇಶ್ಯೂ, ನೋ, ಏನು ಆಗೋದಿಲ್ಲ. ನೀವು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಅದೇ ಖುಷಿ.
0: ಅಯ್ಯೋ, ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ರಾತ್ರಿವರೆಗೂ ಉಳಿಕೆಯೇ ಇರೋದು.
1: ಅಯ್ಯೋ ದೇವರೇ. ಸರಿ, ಆಯ್ತು. ನಾವು ನಮ್ಮ ಪ್ರೀತಿಯ ಕೇಳುಗರಿಗೆ, ಜನರಿಗೆ ಇದನ್ನು ಕೊಡ್ತೀವಿ, ಇದನ್ನು ನೀಡ್ತೀವಿ. ನಾವೇನು ಕೊಡ್ತೀವಿ ಅಂತ ಪ್ರತಿದಿನ?
0: ಪ್ರತಿದಿನ
1: ಕಾರ್ಯಕ್ರಮ ಅಲ್ಲ ಮ್ಯಾಮ್, ಮಾ ಅಕ್ಷರದಿಂದ ಬರಬೇಕು. ಇನ್ನೊಂದು ಸ್ವಲ್ಪ ಏನು ಕೊಡ್ತೀವಿ ನಾವು ಮಾತಿನ ಜೊತೆಗೆ? ಎಂಟರ್ಟೈನ್ಮೆಂಟ್, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ. ನಾವು ಜನರಿಗೆ, ನಾವು ಪ್ರೀತಿಯ ಕೇಳುಗರಿಗೆ ಏನು ಕೊಡ್ತೀವಿ? ಅಬ್ಬಬ್ಬಬ್ಬಬ್ಬಬ್ಬ, ಸೂಪರ್ ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಮನರಂಜನೆ ಮಾತ್ರ ಅಲ್ಲ, ನಿಜ ಹೇಳ್ತೀನಿ. ಸಮಯ ಏನೋ ಒಂಚೂರು ಚಿಕ್ಕ ಚಿಕ್ಕ ಬೇಗ ಇರುತ್ತೆ, ಅದಕ್ಕೆ ಅದ್ಭುತ ಕತೆ ಬಿಡಿ, ಅದೊಂದು ವಿಷಯ ಅಲ್ಲ. ಆದ್ರೆ ನಿಜವಾಗ್ಲೂ ಶಿವಮೊಗ್ಗ ಮನರಂಜನೆ ಮಾತ್ರ ಅಲ್ಲ. ಒಂದು ಕಾಲ್ ಸಿಕ್ಕಿ ಮಾತಾಡ್ತಂದ್ರೆ ರಾತ್ರಿವರೆಗೆ
1: ನಮ್ಗೊಂದು
0: ನನ್ನ ಅಭಿಪ್ರಾಯ.
1: ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಅಕ್ಷರಗಳ ಆಟದ ಒಂದು ವಿಶೇಷ ಕಾರ್ಯಕ್ರಮ. ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಸ್, ಪ್ರತಿದಿನ ನಾವು ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಸದಾ ನಿಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಸದಾ ನಮ್ಮೊಟ್ಟಿಗೆ ಹೀಗೆ ಇರಲಿ. ಸೊ ಹಾಗೆ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಮೆಸೇಜ್ ಮಾಡೋದರ ಮುಖಾಂತರ ಭಾಗವಹಿಸಿದ್ದಾರೆ. ಇದನ್ನು ಮಂಡ್ಯದಿಂದ ಕೆಂಡೇಗೌಡ ಸರ್, ಜೊತೆಗೆ ಹೆಸರು ತಿಳಿಸಿಲ್ಲ, ನಂಬರ್ ಮಾತ್ರ ಇದೆ ಇಲ್ಲಿ 9686459300. ಅವರಿಗೂ ಕೂಡ ಧನ್ಯವಾದಗಳು. ಶಾಂತ ಶ್ರೀರಾಮ್ಪುರ ಮೇಡಮ್, ಶಾಂತಿನಿ ಮೇಡಮ್, ಷಡಕ್ಷರಿ ಸರ್, ಬಸವರಾಜ್ ಸರ್, ಬೀನಾ ವಸಂತರಾವ್ ಮೇಡಮ್, ಉಲ್ಲಾಸ್ ಸರ್, ವಾಸುಕಿ ಸರ್, ಸುಬ್ರಹ್ಮಣ್ಯ ಸರ್, ರಾಘವೇಂದ್ರ ಸರ್, ಮೀನಾ ಮೇಡಮ್, ಗಿರಿಜಾ ಮೇಡಮ್, ಉಮಾ ಮೇಡಮ್, ಪಂಕಜ ಮೇಡಮ್, ಅನಂತ್ ರಾಜು ಸರ್, ಹಾಗೆ ರೂಪಾ ಮೇಡಮ್, ಮಧು ಸರ್, ದೆನ್ ವೆಂಕಟೇಶ್ ತಮ್ರಹಳ್ಳಿ ಸರ್, ನಾಗರಾಜ್ ಸರ್, ಸುಧಾ ವೆಂಕಟೇಶ್ ಮೇಡಮ್. ಎಸ್, ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಪ್ರತಿದಿನ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್ಡ್.
2: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449848.
3: 22 ವರ್ಷಗಳಿಂದ ಮಲೆನಾಡು ಸೀಮೆ.

0: ಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಕಾಲಿಂಗ್ ಬೆಲ್ ಶಬ್ದಕ್ಕೆ ಅಂತೂ ನಾನು ಹರಕೆ ಹೊತ್ತಿದ್ದಕ್ಕೂ ಸಾರ್ಥಕ ಆಯ್ತು. ಪದ್ಮ ವಾಪಸ್ ಬಂದ್ಬಿಟ್ಲು ಅನ್ಸುತ್ತೆ, ಎಲ್ಲಿ ನಿನ್ನೆ ಹೇಳ್ದಂಗೆ ಮನೆ ಬಿಟ್ಟು ಹೋದ್ಲು ಅನ್ಕೊಂಡೆ ಎಂದು ಮನದಲ್ಲಿ ನುಡಿಯುತ್ತಾ ಬಂದು ಬಾಗಿಲು ತೆರೆದ ಗಿರೀಶನಿಗೆ ನಾದಿನಿ ಬ್ಯಾಗ್ ಹಿಡಿದು ನಿಂತಿರುವುದನ್ನು ನೋಡಿ ಉಗುಳು ನುಂಗಿದನು. ಅರೆ ಲತಾ, ನೀನೇನ್ ಹೇಳ್ದೆ ಬಂದ್ಬಿಟ್ಟಿದೀಯಾ? ನಿನ್ನೆನ ಅಕ್ಕನಿಗೆ ಕಾಲ್ ಮಾಡಿ ಹೇಳಿದ್ನಲ್ಲ ಭಾವ. ಯಾಕೆ, ಅಕ್ಕ ಹೇಳಿಲ್ವಾ ನಿಮ್ಗೆ? ಅದು ಅಲ್ಲದೆ ಬಸ್ ಸ್ಟ್ಯಾಂಡಿಗೆ ಬಂದಾಗ ನೀವಿರಲಿಲ್ಲ ಅಂತ ಇಬ್ಬರಿಗೂ ಕಾಲ್ ಮಾಡಿ ಮಾಡಿ ಸಾಕಾಯ್ತು. ನಿಮ್ಮದು ನಾಟ್ ರೀಚಬಲ್ ಅಂತ ಬಂದರೆ ಅಕ್ಕನ ಫೋನು ಸ್ವಿಚ್ಡ್ ಆಫ್ ಅಂತ ಬರ್ತಾ ಇತ್ತು. ಆಮೇಲೆ ನಾನೇ ಆಟೋ ಮಾಡ್ಕೊಂಡು ಬಂದೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿ ಸೋಫಾ ಮೇಲೆ ಕುಳಿತುಕೊಂಡ್ಳು. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ಈಗ? ಹಾಳಾದ ಆಫೀಸ್ ಟೆನ್ಷನ್ನಲ್ಲಿ ನಿನ್ನ ಸಂಜೆ ಪದ್ಮಿನಿಗೆ ಸ್ವಲ್ಪ ಜಾಸ್ತಿ ಬೈದ್ಬಿಟ್ಟೆ ಅನಿಸುತ್ತೆ. ರಾತ್ರಿ ಸಮಾಧಾನ ಮಾಡೋದು ಬಿಟ್ಟು ಇಬ್ಬರು ಜಗಳವಾಡಿ ಮಲಗಿದ್ವಿ. ಬೆಳಗ್ಗೆ ನಾನು ಹೇಳೋ ಮೊದಲೇ ಎಲ್ಲೋ ಹೋಗಿಬಿಟ್ಟಿದ್ದಾಳೆ. ಈಗ ಈ ಲತಾ ಬೇರೆ ಬಂದ್ಬಿಟ್ಟಿದ್ದಾಳೆ. ನೀನೇ ಏನಾದರೂ ದಾರಿ ತೋರಿಸು ತಂದೆ ಅಂತ ಮನದಲ್ಲೇ ಹೇಳಿಕೊಂಡು ಮೇಲೆ ನೋಡಿ ಬೇಡಿಕೊಳ್ಳುತ್ತಿದ್ದ ಭಾವನನ್ನು ನೋಡಿ ವಿಚಿತ್ರ ಅನ್ನಿಸ್ತು. ಯಾಕೆ ಬಾವ, ಏನಾಯ್ತು? ನೀವು ಹೀಗಿರೋದು ನೋಡಿದ್ರೆ ಏನೋ ಆಗಿದೆ ಅನಿಸ್ತಿದೆ. ಪದ್ಮಕ್ಕ ಬೇರೆ ಕಾಣಿಸ್ತಿಲ್ಲ, ನನ್ನ ಕರ್ಕೊಬರಕ್ಕೇನಾದರೂ ಕಳಿಸಿದ್ರಾ ಅಂತ ಆತಂಕ ವ್ಯಕ್ತಪಡಿಸಿದ್ಲು. ನಮಗೇನಾಗಿದೆ, ಇಬ್ಬರೂ ಆರಾಮಾಗಿದ್ದೀವಿ. ಹಾಂ, ಈಗ ನೆನಪಾಯ್ತು ನೋಡು, ನಾನೆಷ್ಟು ಹೇಳಿದ್ರು ಕೇಳಿದೆ, ನಿನ್ನ ಕರ್ಕೊಬರಕ್ಕೆ ಅಂತ ಹೋದ್ಲು. ನಾನೀಗಲೇ ಹೋಗಿ ಅವಳನ್ನು ಕರ್ಕೊಬರ್ತೀನಿ. ನೀನು ಸರಿಯಾಗಿ ಡೋರ್ ಲಾಕ್ ಮಾಡಿ ಒಳಗಿರು. ಆರೆ, ಈ ಬಾವಂಗೆ ಏನಾಯ್ತು? ಮೊದಲು ನಾನು ಬರೋದು ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತಿಸಿದ್ರು, ಈಗ ನೋಡಿದ್ರೆ ಹಿಂಗಾಡ್ತಿದ್ದಾರೆ. ಅಕ್ಕ ಬಾವನ ಮಧ್ಯೆ ಏನೋ ಆಗಿದೆ, ಅಕ್ಕ ಬರಲಿ ಆಮೇಲೆ ವಿಚಾರಿಸಿದ್ರಾಯ್ತು ಎಂದು ಡೋರ್ ಲಾಕ್ ಮಾಡಿ ಒಳ ಹೋದ್ಲು. ಸ್ವಲ್ಪ ಹೊತ್ತಲ್ಲೇ ಪದ್ಮ ಆಟೋದಲ್ಲಿ ಬಂದಿಳಿದ್ಲು. ಕಿಟಕಿಯಿಂದ ಅಕ್ಕ ಬರೋದನ್ನು ನೋಡಿ ಬಾಗಿಲು ತೆರೆದು ಹೊರಬಂದ್ಲು ಲತಾ. ಲತಾ, ಅಂತೂ ಬಂದ್ಬಿಟ್ಟಿಯಲ್ಲ, ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ? ನಾನು ಬಸ್ ಸ್ಟ್ಯಾಂಡಿಗೆ ಹೋದಾಗ ಊರಿಂದ ಬಂದು ಬಸ್ ಹೋಗಿ ಅರ್ಧ ಗಂಟೆ ಆಯಿತು ಅಂದರು. ನಿನಗೆ ಫೋನ್ ಮಾಡುವ ಅಂದರೆ ಮೊಬೈಲ್ಗೆ ಚಾರ್ಜೇ ಇಲ್ಲದೆ ಸ್ವಿಚ್ಡ್ ಆಫ್ ಬೇರೆ ಆಗಿತ್ತು ಎಂದು ತಂಗಿಯೊಂದಿಗೆ ಒಳಬಂದ್ಲು. ನಾನೇನು ಹೊಸ್ದಾಗಿ ಬೆಂಗಳೂರಿಗೆ ಬರ್ತಿದ್ದೀನಿ ನಾಯಕ, ನನಗೂ ಮನೆದಾರಿ ಗೊತ್ತು. ಅಲ್ಲ, ಅದಿರಲಿ, ಬಾವನಿಗೇನಾಯ್ತು? ತಲೆ ಬುಡ ಇಲ್ಲದೆ ಮಾತನಾಡ್ತಿದ್ರಲ್ಲ ಅಂತ ಕುತೂಹಲದಿಂದ ಕೇಳಿದ್ಲು. ಅದೇನೋ ಗೊತ್ತಿಲ್ಲ ಕಣೆ, ಇತ್ತೀಚೆಗೆ ಆಫೀಸ್ ಟೆನ್ಷನಲ್ಲಿ ಹೇಗೆಗೋ ಆಡ್ತಿದ್ದಾರೆ. ಎಲ್ಲೋದ್ರು ನೀನು ಬಾವ ಅಂತ ಅವರಿಬ್ಬರ ನಡುವಿನ ಜಗಳವನ್ನು ಮುಚ್ಚಿಡುವ ಪ್ರಯತ್ನವನ್ನು ಪದ್ಮ ಮಾಡಿದ್ಲು. ನೀನು ಕರ್ಕೊಬರ್ಲಿಕ್ಕೆ ಹೋಗಿದ್ದಾರೆ, ನಾನು ಸ್ನಾನ ಮಾಡಿ ಬರ್ತೀನಿ, ತಲೆ ಬೇರೆ ಸಿಕ್ಕಾಪಟ್ಟೆ ನೋಯ್ತಿದೆ, ಟೀ ಮಾಡಿರ್ತೀಯಾ ಪ್ಲೀಸ್ ಎಂದು ಅಕ್ಕನ ಕೆನ್ನೆ ಹಿಡಿದಾಗ ಸರಿ ಎಂದ್ಲು ಪದ್ಮ. ಗಂಡ ಹೆಂಡಿರ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ, ಇವ್ರಿಗೆ ಆಫೀಸ್ ಟೆನ್ಷನ್ ಅಂತ ನನ್ನ ಮೇಲೆ ಕೂಗಾಡಿದರೆ ನಾನೇನು ಮಾಡಲಿ ದೇವ್ರೆ? ಈಗ ಲತಾ ಬೇರೆ ಬಂದಿದ್ದಾಳೆ, ಅವಳಿಗೆ ಗೊತ್ತಾದರೆ ಅಪ್ಪ ಅಮ್ಮನಿಗೆ ಹೇಳಿ ದೊಡ್ಡ ರಂಪಾನೇ ಮಾಡ್ತಾಳೆ. ನೀನೇ ಏನಾದರೂ ದಾರಿ ತೋರಿಸಪ್ಪ ಅಂತ ಟೀ ಮಾಡಲು ಹೋದ್ಲು. 2 ಗಂಟೆ ನಂತರ ಬಸ ಬಳಿದು ಬಂದ ಗಿರೀಶನಿಗೆ ಗೇಟಿನ ಬಳಿ ನಿಂತಿರುವ ಹೆಂಡತಿಯನ್ನು ನೋಡಿ ಸಮಾಧಾನ ಆಯಿತು. ಒಳ ಬಂದವನೇ ಮೊದಲು ಹೆಂಡತಿಯ ಬಳಿ ಕ್ಷಮೆ ಕೇಳಿದನು. ಪದ್ಮಾಳಿಗೂ ಸಮಾಧಾನ ಆಯಿತು. ಇಬ್ಬರೂ ಲತಾಳ ಎದುರು ಸಹಜವಾಗಿಯೇ ವರ್ತಿಸಿದರು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳಿ. ಹಾಗೆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. ಪಲ್ಲವಿಯದು ಕೂಡು ಕುಟುಂಬ. ಅತ್ತ ಕಡ್ಡಿಯನ್ನ ಇತ್ತ ಇಟ್ಟು ಗೊತ್ತಿಲ್ಲದ ಹುಡುಗಿ, 5 ಜನ ಅಣ್ಣ ತಮ್ಮಂದಿರ ನಡುವೆ ಒಬ್ಬಳೇ ಹೆಣ್ಣುಮಗಳು ಅಂತ ಮುದ್ದು ಜಾಸ್ತಿ. ದೊಡ್ಡವಳಾದ್ರೂ ಚಿಕ್ಕ ಮಕ್ಕಳಂತೆ ಇರೋ ಇವಳಿಗೆ ತದ್ವಿರುದ್ಧ ಗುಣದ ವಿಭಾ ಆತ್ಮೀಯ ಗೆಳತಿ. ಪಲ್ಲವಿಯ ಅಮ್ಮನಿಗೆ ಅವಳ ಭವಿಷ್ಯದ್ದೇ ಚಿಂತೆ. ಮುಂದೆ ಮದುವೆ ಮಾಡಿಕೊಟ್ಟಾಗ ಹೇಗ್ ಜವಾಬ್ದಾರಿಯನ್ನೆಲ್ಲ ನಿಭಾಯಿಸ್ತಾಳೋ ಎಂದು. ವಿಭಾ ಓದಿನಲ್ಲಷ್ಟೇ ಅಲ್ಲ, ಎಲ್ಲದರಲ್ಲೂ ಜಾಣೆ. ಮನೆಯ ಎಲ್ಲಾ ಕೆಲಸದಲ್ಲೂ ಅಮ್ಮನಿಗೆ ಸಹಾಯ ಮಾಡುತ್ತಾ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುವ ಹುಡುಗಿ. ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಪಲ್ಲವಿ ವಿಭಾ ಒಂದೇ ಕಂಪನಿಯಿಂದ ಸೆಲೆಕ್ಟ್ ಆದಾಗ ಇಬ್ರು ಹಠ ಮಾಡಿದ್ರೆಂದು 1-2 ವರ್ಷ ಕೆಲಸ ಮಾಡಿಕೊಂಡಿರ್ಲಿ ಅಂತ ಮನೆಯಲ್ಲಿ ಒಪ್ಪಿಗೆ ನೀಡುತ್ತಾರೆ. ಇಬ್ರು ಒಂದೇ ಕಡೆ ಇರ್ತಾರೆ ಅನ್ನೋದು ಮನೆಯವರಿಗೆ ಸಮಾಧಾನ. ಪಿಜಿಲಿ ಊಟ ಸರಿ ಇಲ್ಲದೆ ಇರೋದ್ರಿಂದ ಪಲ್ಲವಿಯ ತಂದೆ ಅವರ ಸ್ನೇಹಿತನಿಗೆ ಹೇಳಿ ಆತನ ಮನೆಯ ಮೇಲಿರುವ ರೂಮ್ನಲ್ಲಿರುವಂತೆ ವ್ಯವಸ್ಥೆ ಮಾಡ್ತಾರೆ. ಮೊದಲು ಮನೆ ಕೆಲಸ ಅಡುಗೆ ಎಲ್ಲವನ್ನ ಸ್ವಲ್ಪವೂ ಬೇಸರಿಸದೆ ವಿಭಾ ಒಬ್ಳೇ ಮಾಡ್ತಿದ್ಲು. ನಂತರ ಪಲ್ಲವಿಯು ಮನೆಯ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪವೇ ಸಹಾಯ ಮಾಡುತ್ತಾ ಕಲಿಯುತ್ತಿದ್ಲು. ಪುಟ್ಟ ಮಗು ಮೊದಲ ಬಾರಿಗೆ ನಡೆಯುವಾಗ ಸಂತಸ ಪಟ್ಟಂತೆ ಪಲ್ಲವಿಗೂ ಗುಡಿಸಿ ಒರೆಸುವಾಗ, ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ವಿಭಾಳಿಗೆ ಸಹಾಯ ಮಾಡುವಾಗ ಸಂತಸವಾಗ್ತಿತ್ತು. ಒಂದು ದಿನ ವಿಭಾಳಿಗೆ ತುಂಬಾ ಜ್ವರ ಬಂದಾಗ ಮ್ಯಾನೇಜರ್ಗೆ ಇರುವ ವಿಷಯ ತಿಳಿಸಿ 2 ದಿನ ರಜೆ ತೆಗೆದುಕೊಂಡು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾಳೆ. ಜ್ವರ ಕಡಿಮೆಯಾಗೋವರೆಗೂ ಮನೆಯ ಊಟವನ್ನೇ ಕೊಡಬೇಕಾಗಿ ಡಾಕ್ಟರ್ ಹೇಳಿದಾಗ ಸರಿ ಎಂದು ಪಲ್ಲವಿ ಡಾಕ್ಟರ್ ಬರೆದುಕೊಟ್ಟ ಔಷಧಿಯನ್ನು ತೆಗೆದುಕೊಂಡು ವಿಭಾಳ ಜೊತೆ ರೂಮ್ಗೆ ಸೇರ್ತಾಳೆ. ಅವಳ ಗ್ರಹಚಾರಕ್ಕೆ ತಂದೆಯ ಸ್ನೇಹಿತರು ಊರಿಗೆ ಹೋಗಿರ್ತಾರೆ. ಈಗ ಮನೆಯ ಕೆಲಸದ ಜೊತೆಗೆ ಅಡುಗೆ ಮಾಡುವ ಕೆಲಸವೂ ಪಲ್ಲವಿಯದಾಗುತ್ತೆ. ವಿಭಾ ಅಡುಗೆ ಮಾಡುವಾಗ ಸಹಾಯ ಮಾಡ್ತಿದ್ಲೇ ವಿನಃ ಪಲ್ಲವಿ ಖುದ್ದಾಗಿ ಎಂದೂ ಅಡುಗೆ ಮಾಡಿರಲಿಲ್ಲ. ಆದರೆ ಇಂದು ತನ್ನ ಗೆಳತಿಗಾಗಿ ಅವಳಿಗೆ ತಿಳಿದ ಮಟ್ಟಿಗೆ ಅನ್ನ ಸಾರು ಮಾಡಿ ಕಲಸಿ ತಿನ್ನಿಸುವಾಗ ವಿಭಾಳಿಗೆ ಅಚ್ಚರಿಯಾಗುತ್ತೆ. ಮೊದಲ ಬಾರಿಗೆ ಅಡುಗೆ ಮಾಡಿದ್ರೂ ಪಲ್ಲವಿ ರುಚಿಯಾಗಿಯೇ ಮಾಡಿರ್ತಾಳೆ. ವಿಭಾ 2ನೇ ದಿನದಲ್ಲಿ ಗುಣಮುಖನಾಗ್ತಾಳೆ. ದಿನದಿಂದ ದಿನಕ್ಕೆ ಪಲ್ಲವಿ ವಿಭಾಳಂತೆ ಪ್ರಬುದ್ಧಳಾಗಿ ಬದಲಾಗ್ತಾಳೆ. ಈ ಹಿಂದೆ ಇದ್ದ ಪಲ್ಲವಿಯೇ ಅಲ್ಲ ಅನ್ನುವಷ್ಟು ಬದಲಾವಣೆ. ಅವರಿಬ್ಬರು ಆಗಲೇ ಬಂದು 2 ತಿಂಗಳಾಗಿತ್ತು. ಹಬ್ಬಕ್ಕೆಂದು ಊರಿಗೆ ಹೋದಾಗ ಪಲ್ಲವಿ ಮನೆಯ ಕೆಲಸದೊಂದಿಗೆ ಅಡುಗೆ ಮನೆಯಲ್ಲೂ ಅಮ್ಮ ದೊಡ್ಡಮ್ಮರಿಗೆ ಸಹಾಯ ಮಾಡುವಾಗ ಮನೆಯವರೆಲ್ಲ ಅವಳ ಹೊಸ ರೀತಿಗೆ ಅಚ್ಚರಿ ಪಡ್ತಾರೆ. ವಿಭಾಳಿಂದ ವಿಷಯ ತಿಳಿದ ಪಲ್ಲವಿಯ ಅಮ್ಮನಿಗೆ ಮಗಳ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಅವಳ ಅಮ್ಮ ಕೇಳಿದಾಗ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ಅಮ್ಮನ ಭುಜಕ್ಕೆ ಒರುಕ್ತಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ. ಮನಸ್ಸಿದ್ದರೆ ಮಾರ್ಗ ಎನ್ನುವಂತಹ ಕಥೆ ನಿಜ ಅಲ್ವಾ. ಯಾವುದೇ ವಿಷಯಕ್ಕಾದರೂ ಅಷ್ಟೇ, ನಾವು ಮನಸ್ಸು ಮಾಡಿ ನಾವಿದನ್ನು ಕಲಿಬೇಕು ಅಂತಲೂ ನಾವಿದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತಲೇ ಹೇಳಬಹುದು. ಈ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9862796860962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆವರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ಅವ್ರ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವಳು ಇಷ್ಟ ಆಗತ್ತ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ ಹಾಕಿ ಭಾವನೆಗಳೆಲ್ಲ 106 ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕ್ಯಾರ್.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಅಂಬೇಡ್ಕರ್ ಓದು ಸರಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಸಂಜ್ಯೋತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3ರ 17ನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ. ಇದು ಇವತ್ತು ನಾನು ನಿಮಗಾಗಿ ಓದ್ತಿರುವಂತಹ ಪಠ್ಯ. ಮನು ಶೂದ್ರರ ಮೇಲೆ ಮೃದುವಾಗಿದ್ದುದಕ್ಕಿಂತ ಸ್ತ್ರೀಯರ ಮೇಲೆ ಮೃದುವಾಗಿದ್ದನು ಎನ್ನುವುದು ಕಷ್ಟ. ಹೆಣ್ಣಿನ ಮೇಲೆ ಕೀಳು ಅಭಿಪ್ರಾಯದಿಂದಲೇ ಅವನು ಪ್ರಾರಂಭಿಸುತ್ತಾನೆ. ಮನು ಘೋಷಿಸುತ್ತಾನೆ, ಪುರುಷನನ್ನು ಮೋಹಗೊಳಿಸುವುದೇ ಸ್ತ್ರೀಯ ಸ್ವಭಾವ. ಆದ್ದರಿಂದಲೇ ವಿವೇಕಿಗಳು ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ. ಮೂರ್ಖನಷ್ಟೇ ಅಲ್ಲ, ವಿದ್ವಾಂಸನನ್ನು ಕೂಡ ಹೆಂಗಸರು ಅಡ್ಡದಾರಿಗೆಳೆಯಬಲ್ಲರು, ಕಾಮ ಕ್ರೋಧ ವಶರನ್ನಾಗಿ ಮಾಡಬಲ್ಲರು. ತನ್ನ ತಾಯಿ ಸೋದರಿ ಮಗಳು ಇವರ ಜೊತೆಗೆ ಕೂಡ ಗಂಡಸು ಒಂಟಿಯಾಗಿರಬಾರದು. ಏಕೆಂದರೆ ಇಂದ್ರಿಯಗಳು ಪ್ರಬಲವಾದವು, ಅವು ವಿದ್ವಾಂಸನನ್ನೂ ಕೂಡ ತಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತವೆ. ಸ್ತ್ರೀಯರ ಕಾಮುಕತನವು ಸೌಂದರ್ಯ ವಯಸ್ಸು ಒಂದನ್ನೂ ಪರಿಗಣಿಸುವುದಿಲ್ಲ. ಕುರೂಪಿಯಾಗಲಿ ಅಥವಾ ಸುರೂಪಿಯಾಗಲಿ ಅವರಿಗೆ ಎಲ್ಲರೂ ಒಂದೇ ಎಂದು ಒಲಿಯುತ್ತಾರೆ. ಪುರುಷರ ಬಗೆಗಿರುವ ಅವರ ಕಾಮುಕತನದಿಂದ, ಅವರ ಚಂಚಲ ಸ್ವಭಾವದಿಂದ, ಸ್ವಾಭಾವಿಕ ಹೃದಯಹೀನತೆಯಿಂದ ಅವರನ್ನು ಎಷ್ಟೇ ಸುರಕ್ಷಿತವಾಗಿ ಇಟ್ಟರೂ ಅವರು ತಮ್ಮ ಗಂಡಂತಿರ ಮೇಲೆ ನಿಷ್ಠೆ ಇಲ್ಲದವರಾಗಿರುತ್ತಾರೆ. ಅವರಿಗೆ ಹುಟ್ಟಿನಿಂದಲೇ ಇಂತಹ ಸ್ವಭಾವವನ್ನು ಬ್ರಹ್ಮ ನೀಡಿರುವುದನ್ನು ತಿಳಿದುಕೊಂಡು ಅವರನ್ನು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕು. ಮಲಗುವುದು, ಕುಳಿತುಕೊಳ್ಳುವುದು, ಅಲಂಕಾರಗಳಲ್ಲಿ ಪ್ರೀತಿ, ಕಾಮ, ಕ್ರೋಧ, ಕಪಟ, ದ್ರೋಹ, ದುರ್ವರ್ತನೆ, ಈ ಮನೋವಿಕಾರಗಳು ಸ್ತ್ರೀಯ ಜನ್ಮಸಿದ್ಧವಾದವುಗಳೆಂದು ಮನು ಹೇಳುತ್ತಾನೆ. ಸ್ತ್ರೀಯರ ಬಗ್ಗೆ ಮನುಸ್ಮೃತಿಯ ಈ ಧೋರಣೆ ಒಂದು ಉದಾಹರಣೆಯಷ್ಟೇ. ಯಾವುದೇ ಸಂದರ್ಭಗಳಲ್ಲಿಯೂ ಸ್ತ್ರೀಯರು ಸ್ವತಂತ್ರರಾಗಿರಕೂಡದು ಎಂದು ಮನು ಹೇಳುತ್ತಾನೆ. ಈ ಕುರಿತು ಮನುವಿನ ಮಾತನ್ನು ಕೇಳಿ. ಹಗಲು ರಾತ್ರಿ ತಮ್ಮ ಹೆಂಗಸರನ್ನು ಗಂಡಸರು ಅಧೀನದಲ್ಲಿಟ್ಟುಕೊಳ್ಳಬೇಕು. ಅವರು ಭೋಗಾಸಕ್ತರಾದರೆ ಅವರನ್ನು ಹದ್ದುಬಸ್ತಿನಲ್ಲಿಡಬೇಕು. ಮಗುವಾಗಿದ್ದಾಗ ತಂದೆ ರಕ್ಷಿಸುತ್ತಾನೆ, ಯೌವನದಲ್ಲಿ ಗಂಡ ರಕ್ಷಿಸುತ್ತಾನೆ, ಮುದಿತನದಲ್ಲಿ ಪುತ್ರರು ರಕ್ಷಿಸುತ್ತಾರೆ. ಹೆಂಗಸು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ. ದುಷ್ಟ ಭಾವನೆಗಳು ಎಷ್ಟೇ ಸಣ್ಣವಾದರೂ ಹೆಂಗಸರನ್ನು ಅವುಗಳಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು. ಏಕೆಂದರೆ ಅವರನ್ನು ರಕ್ಷಿಸದಿದ್ದರೆ ಅವರು ಎರಡು ಮನೆತನಗಳಿಗೂ ದುಃಖ ತಂದು ಬಿಡುತ್ತಾರೆ. ಎಲ್ಲಾ ವರ್ಣಗಳ ಪರಮ ಧರ್ಮವೆಂದರೆ ದುರ್ಬಲ ಪತಿಯಾದವನೂ ಕೂಡ ತಮ್ಮ ಹೆಂಡತಿಯನ್ನು ರಕ್ಷಿಸುತ್ತಾನೆ. ಹುಡುಗಿಯಾಗಲಿ ಹೆಂಗಸಾಗಲಿ ಮುದುಕಿಯಾಗಲಿ ತನ್ನ ಮನೆಯಲ್ಲೇ ಆದರೂ ಏನನ್ನೂ ಸ್ವತಂತ್ರವಾಗಿ ಮಾಡಕೂಡದು. ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಅವನು ಮೃತನಾಗಿದ್ದರೆ ಪುತ್ರರ ಅಧೀನದಲ್ಲಿ ಸ್ತ್ರೀ ಇರಬೇಕು, ಅವಳು ಸ್ವತಂತ್ರಳಾಗಿರಬಾರದು. ತನ್ನ ತಂದೆ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಶಿಸಬಾರದು. ಹಾಗೆ ಮಾಡಿದರೆ ಅವಳು ಎರಡು ಕುಟುಂಬಗಳಿಗೂ ತಿರಸ್ಕಾರಾರ್ಹ ಆಗುತ್ತಾಳೆ. ಸ್ತ್ರೀಗೆ ದಾಂಪತ್ಯ ವಿಚ್ಛೇದನದ ಹಕ್ಕು ಇರಬಾರದು. ಗಂಡ ಹೆಂಡತಿ ಅವಿಭಾಜ್ಯವಾಗಿರತಕ್ಕದ್ದು. ಒಮ್ಮೆ ಮದುವೆಯಾದ ಮೇಲೆ ಹೆಣ್ಣಿಗೆ ವಿಚ್ಛೇದನವಿಲ್ಲ. ವಿಚ್ಛೇದನ ಕುರಿತ ಈ ಕಾನೂನಿನ ಕತೆ ಇಷ್ಟೇ ಎಂಬಂತೆ ಮದುವೆ ಧಾರ್ಮಿಕ ವಿಧಿ ಎಂದು ಮನು ಹೇಳಿದ್ದಾನೆಂಬುದಾಗಿ ತಮ್ಮ ಅಂತಃಸಾಕ್ಷಿಯನ್ನು ಸಾಂತ್ವನಗೊಳಿಸಿಕೊಳ್ಳುತ್ತಾ ವಿಚ್ಛೇದನಕ್ಕೆ ಮನು ಅವಕಾಶವೀಯಲಿಲ್ಲ ಎಂದು ಮದುವೆಯನ್ನು ಆದರ್ಶೀಕರಿಸುತ್ತಾ ಅನೇಕ ಹಿಂದೂಗಳು ಇಲ್ಲಿಗೆ ನಿಲ್ಲಿಸುತ್ತಾರೆ. ವಾಸ್ತವವಾಗಿ ಇದು ಸತ್ಯಕ್ಕೆ ದೂರವಾಗಿದೆ. ಅವನ ವಿಚ್ಛೇದನ ವಿರೋಧಿ ಕಾನೂನಿಗೆ ತುಂಬಾ ಭಿನ್ನವಾದ ಉದ್ದೇಶವಿದೆ. ಅದು ಗಂಡನ್ನು ಹೆಣ್ಣಿಗೆ ಕಟ್ಟುವುದಾಗಿರಲಿಲ್ಲ, ಆದರೆ ಹೆಣ್ಣನ್ನು ಗಂಡಿಗೆ ಕಟ್ಟಿ ಗಂಡನ್ನು ಸ್ವತಂತ್ರನನ್ನಾಗಿ ಬಿಡುವುದಾಗಿತ್ತು. ಏಕೆಂದರೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟುವುದಿಲ್ಲ. ಅವನು ಹೆಂಡತಿಯನ್ನು ಬಿಡುವುದಕ್ಕಷ್ಟೇ ಅಲ್ಲ, ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿ ನೀಡುತ್ತಾನೆ. ಆದರೆ ಅವನು ಮಾಡುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟುತ್ತಾನೆ. ಮನು ಏನು ಹೇಳುತ್ತಾನೆಂದು ಗಮನಿಸಿ. ಗಂಡ ಮಾರಾಟ ಮಾಡಿದರೂ ತ್ಯಜಿಸಿದರೂ ಹೆಂಡತಿಗೆ ವಿಮೋಚನೆ ಇಲ್ಲ. ಇದರ ಅರ್ಥ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ಪರಿತ್ಯಜಿಸಿದರೆ ಅವಳನ್ನು ಕೊಂಡುಕೊಂಡವನ ಅಥವಾ ಸ್ವೀಕರಿಸಿದವನ ನ್ಯಾಯಸಮ್ಮತ ಹೆಂಡತಿ ಆಗಲಾರಳು. ಇದು ಅತೀ ಘೋರವಲ್ಲದಿದ್ದರೆ ಬೇರಾವುದೂ ಆಗಲಾರದು. ಆದರೆ ಮನುವಿಗೆ ತನ್ನ ಕಾನೂನಿನ ನ್ಯಾಯಾನ್ಯಾಯದ ಚಿಂತೆ ಇಲ್ಲ.
ಬೌದ್ಧ ಯುಗ ಆಳ್ವಿಕೆಯಲ್ಲಿ ಸ್ತ್ರೀ ಪಡೆದಿದ್ದ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಅವನ ಆಸೆಯಾಗಿತ್ತು. ತನ್ನ ಸ್ವಾತಂತ್ರ್ಯವನ್ನು ಅವಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದುದನ್ನು, ಶೂದ್ರನನ್ನು ಮದುವೆಯಾಗುವುದರ ಮೂಲಕ ವರ್ಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿದ್ದುದನ್ನು ಮನು ಬಲ್ಲವನಾಗಿದ್ದನು. ಅವಳ ಸ್ವೇಚ್ಛಾಚಾರದಿಂದ ಮನು ರೋಸಿ ಹೋಗಿದ್ದನು. ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿ ಅವನು ಅದಕ್ಕೆ ನಿಲುಗಡೆ ಹಾಕಿದನು. ಇನ್ನು ಹೆಂಡತಿಯನ್ನು ಆಸ್ತಿಯ ವಿಷಯದಲ್ಲಿ ಮನು ಗುಲಾಮಳ ಸ್ಥಾನಕ್ಕೆ ಇಳಿಸಿಬಿಟ್ಟನು. ಗಮನಿಸಿ, ಹೆಂಡತಿ, ಮಗ ಮತ್ತು ಆಳು ಈ ಮೂವರಿಗೆ ಆಸ್ತಿ ಇರಬಾರದು. ಅವರು ಸಂಪತ್ತನ್ನು ಗಳಿಸಿದರೆ ಅದು ಅವರ ಯಜಮಾನನಿಗೆ ಸೇರತಕ್ಕದ್ದು. ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧವೆಗೆ ಮನು ಜೀವನಾಂಶಕ್ಕೆ ಸಂಬಂಧಿಸುತ್ತಾನೆ. ಪ್ರತ್ಯೇಕವಾಗಿದ್ದರೆ ಗಂಡನ ಆಸ್ತಿಯಲ್ಲಿ ವಿಧವೆಗೆ ಬರಬೇಕಾದ್ದನ್ನು ಕೊಡುತ್ತಾನೆ. ಆದರೆ ಮನು ಎಂದೂ ಅವಳಿಗೆ ಆಸ್ತಿಪಾಸ್ತಿಯ ಹಕ್ಕನ್ನು ಕೊಡುವುದಿಲ್ಲ. ಮನುಸ್ಮೃತಿಯ ಪ್ರಕಾರ ಸ್ತ್ರೀಗೆ ದೇಹದಂಡನೆಯನ್ನೂ ಕೊಡಬಹುದು. ಹೆಂಡತಿಯನ್ನು ಹೊಡೆಯುವ ಹಕ್ಕನ್ನು ಮನು ಅವಳ ಗಂಡನಿಗೆ ನೀಡುತ್ತಾನೆ. ಹೀಗೆ ಹೇಳುತ್ತಾನೆ, ಹೆಂಡತಿ, ಮಗ, ಸೇವಕ, ವಿದ್ಯಾರ್ಥಿ ಮತ್ತು ರಕ್ತ ಸಂಬಂಧಿಯಾದ ಕಿರಿಯ ತಮ್ಮ ಇವರು ತಪ್ಪು ಮಾಡಿದರೆ ಅವರನ್ನು ಚಾವಟಿಯಿಂದ ಅಥವಾ ಬೆತ್ತದಿಂದ ಹೊಡೆಯಬಹುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸ್ತ್ರೀಯನ್ನು ಮನು ಶೂದ್ರನ ಸ್ಥಾನಕ್ಕೆ ತಳ್ಳಿಬಿಟ್ಟನು. ಶೂದ್ರನಿಗೆ ಮಾಡಿದಂತೆಯೇ ಮನು ಸ್ತ್ರೀಗೂ ವೇದಾಧ್ಯಯನವನ್ನು ನಿಷಿದ್ಧಗೊಳಿಸಿದನು. ಈ ಕುರಿತು ಮನು ಹೀಗೆ ಹೇಳುತ್ತಾನೆ, ಸ್ತ್ರೀಗೂ ಸಹ ಸಂಸ್ಕಾರಗಳು ಅಗತ್ಯವಾಗಿವೆ, ಅವುಗಳನ್ನು ಮಾಡಲೇಬೇಕು. ಆದರೆ ಅವುಗಳನ್ನು ವೇದ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡಬೇಕು. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲ, ಆದ್ದರಿಂದಲೇ ಅವರಿಗೆ ವೇದ ಮಂತ್ರಗಳಿಲ್ಲದೆ ಸಂಸ್ಕಾರ ಮಾಡಲಾಗುತ್ತದೆ. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲದಿರುವುದರಿಂದ ಅವರಿಗೆ ಧರ್ಮಜ್ಞಾನವಿಲ್ಲ. ಪಾಪ ನಿರ್ಮೂಲನೆಯಲ್ಲಿ ವೇದ ಮಂತ್ರೋಚ್ಚಾರಣೆ ಪ್ರಯೋಜನಕಾರಿಯಾಗಿದೆ. ಸ್ತ್ರೀಯರು ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲದಿರುವುದರಿಂದ ಅವರು ಸುಳ್ಳಿನಷ್ಟೇ ಅಶುದ್ಧರಾಗಿದ್ದಾರೆ. ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞಯಾಗಾದಿಗಳ ಆಚರಣೆ ಧರ್ಮದ ಜೀವಾಳವಾಗಿದೆ. ಆದರೂ ಅವುಗಳನ್ನು ಆಚರಿಸಲು ಮನು ಸ್ತ್ರೀಯರಿಗೆ ಅವಕಾಶ ಕೊಡುವುದಿಲ್ಲ. ಈ ಕುರಿತು ಹೀಗೆ ಹೇಳುತ್ತಾನೆ, ವೇದಗಳು ವಿಧಿಸಿರುವ ನಿತ್ಯ ಯಜ್ಞಗಳನ್ನು ಸ್ತ್ರೀ ಮಾಡಬಾರದು. ಅವಳು ಅದನ್ನು ಮಾಡಿದರೆ ನರಕಕ್ಕೆ ಹೋಗುತ್ತಾಳೆ. ಇನ್ನೂ ಮುಂದುವರೆದು, ಅಂತಹ ಯಜ್ಞಗಳನ್ನು ಅವಳು ನೆರವೇರಿಸುವುದಂತೆ ಅವಳನ್ನು ಅನರ್ಹಳನ್ನಾಗಿ ಮಾಡುವುದಕ್ಕಾಗಿಯೇ ಅವಳ ಬ್ರಾಹ್ಮಣ ಪುರೋಹಿತರ ನೆರವನ್ನು ಪಡೆಯದಂತೆ ಮಾಡುತ್ತಾನೆ. ಈ ಕುರಿತಂತೆ ಹೀಗೆ ಹೇಳುತ್ತಾನೆ, ಸ್ತ್ರೀ ನೆರವೇರಿಸಿದ ಯಜ್ಞದಲ್ಲಿ ಬ್ರಾಹ್ಮಣನೆಂದೂ ಊಟ ಮಾಡಬಾರದು. ಸ್ತ್ರೀಯರು ಆಚರಿಸಿದ ಯಜ್ಞಗಳು ಅಮಂಗಳಕಾರಿಯೂ ದೇವರಿಗೆ ಅಪ್ರಿಯವೂ ಆಗಿವೆ. ಆದ್ದರಿಂದ ಅವುಗಳನ್ನು ನಿವಾರಿಸಬೇಕು. ಸ್ತ್ರೀಗೆ ಬೌದ್ಧಿಕ ಆಸಕ್ತಿಗಳಾಗಲಿ, ಸ್ವೇಚ್ಛೆಯಾಗಲಿ, ಸ್ವತಂತ್ರ ಆಲೋಚನೆಯಾಗಲಿ ಇರಬಾರದೆಂಬುದೇ ಆಗಿತ್ತು. ನಾಸ್ತಿಕ ಪಂಥವಾದ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು. ಹಾಗೊಂದು ವೇಳೆ ಅವಳು ಸೇರಿ ಮುಂದುವರಿದರೆ ಎಲ್ಲರೂ ಸತ್ತಾಗ ಕೊಡುವ ಅರ್ಘ್ಯವನ್ನು ಅವಳು ಸತ್ತಾಗ ಕೊಡಬಾರದು ಎನ್ನುತ್ತಾನೆ. ಕೊನೆಯದಾಗಿ ಜೀವನಾದರ್ಶದ ಬಗ್ಗೆ ಒಂದು ಮಾತು. ಮನು ಅದನ್ನು ಸ್ತ್ರೀಗೆ ಹೇಳುತ್ತಾನೆ. ಅದನ್ನು ಅವನ ಮಾತಿನಲ್ಲಿಯೇ ಹೇಳುವುದು ಸೂಕ್ತ. ತಂದೆ ಅಥವಾ ತಂದೆಯ ಅನುಮತಿಯ ಮೇರೆಗೆ ಮದುವೆ ಮಾಡಿಕೊಟ್ಟವನಿಗೆ ಅವನು ಬದುಕಿರುವವರೆಗೂ ಅವನು ಸತ್ತ ಮೇಲೂ ಅವಳು ವಿಧೇಯಳಾಗಿರಬೇಕು. ಅವನ ನೆನಪನ್ನು ಅವಳು ಅಪಮಾನಗೊಳಿಸಬಾರದು. ಗಂಡನು ದರಿದ್ರ ಅಥವಾ ನೀತಿಹೀನ ಅಥವಾ ಬೇರೆಡೆ ಕಾಮಾಸಕ್ತ ಅಥವಾ ದುರ್ಗುಣಿ ಆಗಿದ್ದರೂ ಸಹ ಅವನನ್ನು ದೇವರೆಂದು ಸಾಧ್ವಿಯು ನಿರಂತರವಾಗಿ ಪೂಜಿಸಬೇಕು. ಗಂಡಂದಿರಿಲ್ಲದೆ ಯಜ್ಞ, ವ್ರತ, ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು. ಹೆಂಡತಿಯು ಗಂಡನಿಗೆ ವಿಧೇಯಳಾಗಿದ್ದರೆ ಆ ಕಾರಣಕ್ಕಾಗಿಯೇ ಅವಳು ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ. ವೇದೋಕ್ತವಾಗಿ ಮದುವೆಯಾದ ಪತಿಯು ಎಲ್ಲ ಕಾಲದಲ್ಲಿಯೂ ಇಹಲೋಕ ಮತ್ತು ಪರಲೋಕಗಳಲ್ಲಿಯೂ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿದ್ದಾನೆ. ಅವಳು ಸದಾ ಸಂತೋಷದಿಂದಿರಬೇಕು. ಗೃಹಕೃತ್ಯಗಳನ್ನು ಜಾಣೆಯಾಗಿ ನಡೆಸಬೇಕು. ಪಾತ್ರೆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಶುದ್ಧವಾಗಿಡಬೇಕು. ಮಿತವ್ಯಯಿಯಾಗಿ ಇರಬೇಕು. ಮನು ಹಾಕಿಕೊಟ್ಟ ಈ ಚಿತ್ರವನ್ನೇ ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ. ಆದರೆ ಇದನ್ನು ಮನುವಿಗಿಂತ ಮೊದಲಿದ್ದ ಸ್ತ್ರೀಯ ಸ್ಥಾನದ ಜೊತೆ ಹೋಲಿಸಿ ನೋಡಬೇಕಿದೆ. ಧನ್ಯವಾದಗಳು.

ಅಂಬೇಡ್ಕರ್ ಓದು ಸರಣಿಯ ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಸಂಜ್ಯೋತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3 ಇದರ 17ನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಈ ಪಠ್ಯದ ಮುಂದುವರಿದ ಭಾಗವನ್ನು ಇವತ್ತು ನಾನು ನಿಮಗಾಗಿ ಓದ್ತಾ ಇದ್ದೀನಿ. ಮನುವಿನ ಮಾತುಗಳನ್ನು ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ. ಆದರೆ ಇದನ್ನು ಮನುವಿಗಿಂತ ಮೊದಲು ಇದ್ದ ಸ್ತ್ರೀಯರ ಸ್ಥಾನಮಾನದ ಜೊತೆಗೆ ಹೋಲಿಸಿ ನೋಡಬೇಕಾಗಿದೆ. ಸ್ತ್ರೀಯರಿಗೂ ಉಪನಯನವಿತ್ತೆಂಬುದು ಅಥರ್ವವೇದದಿಂದ ಸ್ಪಷ್ಟವಾಗುತ್ತದೆ. ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂದು ಅಲ್ಲಿ ಹೇಳಲಾಗಿದೆ. ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚರಿಸಬಹುದು ಹಾಗೂ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು ಶ್ರೌತ್ರ ಸೂತ್ರದಿಂದ ಸ್ಪಷ್ಟವಾಗುತ್ತದೆ. ಸ್ತ್ರೀಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೆಂಬುದಕ್ಕೂ, ಅವರು ವೇದದ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದರೆಂಬುದಕ್ಕೂ ಹಾಗೂ ಅವರು ಮೀಮಾಂಸೆಯಲ್ಲಿ ನಿಪುಣರಾಗಿದ್ದರೆಂಬುದಕ್ಕೂ ಪಾಣಿನಿಯ ಅಷ್ಟಾಧ್ಯಾಯಿಯು ಪುರಾವೆ ಒದಗಿಸುತ್ತದೆ. ಸ್ತ್ರೀಯರು ಉಪಾಧ್ಯಾಯರಾಗಿದ್ದರೆಂಬುದನ್ನು ಹಾಗೂ ಅವರು ವಿದ್ಯಾರ್ಥಿನಿಯರಿಗೆ ವೇದಗಳನ್ನು ಬೋಧಿಸುತ್ತಿದ್ದರೆಂಬುದಕ್ಕೂ ಪತಂಜಲಿಯ ಮಹಾಭಾಷ್ಯ ಪ್ರಮಾಣವಾಗಿದೆ. ಅತ್ಯಂತ ಕ್ಲಿಷ್ಟ ವಿಷಯಗಳಾದ ಧರ್ಮ, ತತ್ವ ಮತ್ತು ಆಧ್ಯಾತ್ಮಗಳನ್ನು ಕುರಿತ ಸಾರ್ವಜನಿಕ ಚರ್ಚೆಗಳಲ್ಲಿ ಸ್ತ್ರೀಯರು ಪುರುಷರ ಜೊತೆ ತೊಡಗಿದ್ದ ಕಥೆಗಳಿಗೇನು ಕಡಿಮೆ ಇಲ್ಲ. ಜನಕ ಮತ್ತು ಸುಲಭ, ಯಾಜ್ಞಾವಲ್ಕ್ಯ ಮತ್ತು ಗಾರ್ಗಿ, ಯಾಜ್ಞಾವಲ್ಕ್ಯ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ, ಇವರುಗಳ ನಡುವೆ ನಡೆದ ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ತೋರಿಸುತ್ತವೆ. ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರನ್ನು ಅಪಾರವಾಗಿ ಗೌರವಿಸಲಾಗುತ್ತಿತ್ತು ಎನ್ನುವುದು ವಿವಾದಾತೀತವಾಗಿದೆ. ಪ್ರಾಚೀನ ಭಾರತದಲ್ಲಿ ರಾಜನ ಪಟ್ಟಾಭಿಷೇಕೋತ್ಸವದಲ್ಲಿ ಬಹು ಪ್ರಧಾನ ಪಾತ್ರವನ್ನು ವಹಿಸುತ್ತಿದ್ದ ರತ್ನಿಗಳಲ್ಲಿ ಮಹಾರಾಣಿಯೂ ಸೇರಿರುತ್ತಿದ್ದಳು. ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಆಕೆಗೂ ಉಡುಗೊರೆಗಳನ್ನು ನೀಡುತ್ತಿದ್ದನು. ಪಟ್ಟಾಭಿಷಿಕ್ತ ರಾಜ ಮಹಾರಾಣಿಯನ್ನಷ್ಟೇ ಸನ್ಮಾನಿಸುತ್ತಿರಲಿಲ್ಲ, ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನೂ ಪೂಜಿಸುತ್ತಿದ್ದನು. ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ವಿಧಿ ಆದ ಮೇಲೆ ಮಹಾರಾಜನು ಮಂತ್ರಿ ಸೇನಾಧಿಪತಿಗಳ ಸತಿಯರಿಗೂ ಗೌರವಾರ್ಪಣೆ ಮಾಡುತ್ತಿದ್ದನು. ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು 12ನೇ ವಯಸ್ಸಿಗೂ ಗಂಡಸರು 16ನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಾರೆಂದು ನಂಬಲಾಗಿತ್ತು. ಪ್ರೌಢಾವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸು ಕೂಡ ಆಗಿತ್ತು. ಆ ಮದುವೆಗಳು ಹೆಣ್ಣು ಮಕ್ಕಳು ಮೈ ನರದ ನಂತರ ಆದ ಮದುವೆಗಳೆಂದು ಬೌಧಾಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವ್ರತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂದು ಅದು ಹೇಳುತ್ತದೆ. ಕೌಟಿಲ್ಯನಲ್ಲಿ ಮದುವೆಗೆ ಒಪ್ಪಿಗೆ ಕೊಡುವ ವಯಸ್ಸಿನ ಬಗ್ಗೆ ಕಾನೂನಿಲ್ಲ. ಅದು ಏಕೆಂದರೆ ಮದುವೆಗಳು ಪ್ರಾಪ್ತ ವಯಸ್ಕರಾದ ಮೇಲೆಯೇ ನಡೆಯುತ್ತಿದ್ದವು. ಮದುವೆಗೆ ಮುನ್ನ ವಧು ಅಥವಾ ವರ ಬೇರೆ ವ್ಯಕ್ತಿಯ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿದ್ದು ಅದನ್ನು ಪ್ರಕಟಪಡಿಸದೇ ಮದುವೆಯಾದರೆ ಅಂತಹ ವಧು ಮತ್ತು ವರ ಹಾಗೂ ಋತುಮತಿಯಾದ ಹೆಣ್ಣಿನ ಲೈಂಗಿಕತೆಯ ಬಗೆಗೆ ಕೌಟಿಲ್ಯ ಹೆಚ್ಚು ಕಾಳಜಿಯನ್ನು ವ್ಯಕ್ತಪಡಿಸುತ್ತಾನೆ. ಮೊದಲನೆಯ ವಿಷಯದ ಬಗ್ಗೆ ಕೌಟಿಲ್ಯ ಹೀಗೆ ಹೇಳುತ್ತಾನೆ. ಹುಡುಗಿ ಬೇರೊಬ್ಬನ ಜೊತೆ ಮಲಗಿದ್ದ ವಿಷಯವನ್ನು ತಿಳಿಸದೆ ಯಾರು ಮದುವೆ ಮಾಡಿಕೊಡುತ್ತಾನೋ ಅವನಿಗೆ ದಂಡ ಹಾಕಿ ಶಿಕ್ಷೆ ವಿಧಿಸಬೇಕು. ಅಷ್ಟೇ ಅಲ್ಲ, ಅವನು ಕನ್ಯಾಶುಲ್ಕ ಮತ್ತು ಸ್ತ್ರೀಧನ ವಾಪಸ್ಸು ಕೊಡಬೇಕು. ಗಂಡಿನ ದೋಷವನ್ನು ಹೇಳದೆ ಯಾರು ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರು ಮೇಲೆ ಹೇಳಿದ ದಂಡಕ್ಕಿಂತ 2 ಪಟ್ಟು ಹೆಚ್ಚು ಹಣ ದಂಡ ಕಟ್ಟಬೇಕು. ಅಷ್ಟೇ ಅಲ್ಲ, ಅಂತಹವರು ಶುಲ್ಕವನ್ನು ಅಂದರೆ ವಧುವಿಗೆ ತೆತ್ತಿದ್ದ ಸ್ತ್ರೀಧನವನ್ನೂ ಕಳೆದುಕೊಳ್ಳುತ್ತಾರೆ. ಕೊನೆಯ ವಿಷಯದ ಬಗ್ಗೆ ಕೌಟಿಲ್ಯನ ನಿಯಮ ಈ ರೀತಿ ಇದೆ. ಋತುಮತಿಯಾಗಿ 3 ವರ್ಷವಾದರೂ ಮದುವೆಯಾಗದ ತನ್ನದೇ ಜಾತಿ ಮತ್ತು ವರ್ಗಕ್ಕೆ ಸೇರಿದ ಹೆಣ್ಣಿನೊಡನೆ ಗಂಡಸು ಸಂಬಂಧ ಹೊಂದಿದರೆ ಅದು ಅಪರಾಧವಲ್ಲ. ಮೊದಲ ಮುಟ್ಟು ಆಗಿ 3 ವರ್ಷಕ್ಕಿಂತ ಹೆಚ್ಚಾಗಿರುವ ಹಾಗೂ ದೇಹದ ಮೇಲೆ ಆಭರಣಗಳಿಲ್ಲದಿರುವ ಹೆಣ್ಣಿನೊಡನೆ ಬೇರೆ ಜಾತಿಯ ಗಂಡಸು ಸಂಬಂಧವಿಟ್ಟುಕೊಂಡರೂ ಅದು ಅಪರಾಧವಲ್ಲ. ಮನುವಿನಂತಲ್ಲದೆ ಕೌಟಿಲ್ಯನದು ಏಕ ವಿವಾಹ ವಿಚಾರ. ಕೌಟಿಲ್ಯನ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮಾತ್ರವೇ ಒಬ್ಬಳಿಗಿಂತ ಹೆಚ್ಚು ಹೆಂಡತಿಯರನ್ನು ಒಬ್ಬ ಮನುಷ್ಯ ಮದುವೆಯಾಗಬಹುದು. ಈ ಕುರಿತು ಕೌಟಿಲ್ಯ ಹೀಗೆ ಹೇಳುತ್ತಾನೆ. ಒಂದು ಪಕ್ಷ ಹೆಂಗಸು ಮಕ್ಕಳನ್ನು ಹಡೆಯದಿದ್ದರೆ, ಅಂದರೆ ಅವಳು ಬಂಜೆಯಾಗಿದ್ದರೆ, ಇನ್ನೊಬ್ಬಳನ್ನು ಮದುವೆಯಾಗಲು ಅವಳ ಗಂಡ 8 ವರ್ಷಗಳ ತನಕ ಕಾಯಬೇಕು. ಅವಳು ಸತ್ತ ಮಗುವನ್ನು ಹೆತ್ತರೆ ಅವನು 10 ವರ್ಷಗಳವರೆಗೆ ಕಾಯಬೇಕು. ಅವಳಿಗೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದರೆ ಅವನು 12 ವರ್ಷಗಳ ಕಾಲ ಕಾಯಬೇಕು.
ಅದಾದ ನಂತರ ಅವನಿಗೆ ಗಂಡು ಸಂತಾನದ ಅಪೇಕ್ಷೆಯಾದರೆ ಅವನು ಬೇರೊಬ್ಬಳನ್ನು ಮದುವೆಯಾಗಬಹುದು. ಈ ಕಾನೂನನ್ನು ಅವನು ಭಂಗ ಮಾಡಿದರೆ ಶುಲ್ಕ, ಸ್ತ್ರೀಧನ, ಸೂಕ್ತ ಧನ ಪರಿಹಾರ ಇವಿಷ್ಟನ್ನೇ ಅಲ್ಲದೆ ಸರ್ಕಾರಕ್ಕೆ 24 ಪಣ ದಂಡ ಕೊಡಬೇಕು. ಅವನು ಮದುವೆಯಾದಾಗ ಆ ಹೆಂಗಸರಿಗೆ ಶುಲ್ಕ ಮತ್ತು ಸ್ತ್ರೀಧನ ಅಗತ್ಯ ಮೊತ್ತವನ್ನು ಕೊಡದಿದ್ದರೆ ಅದನ್ನೂ ಕೊಟ್ಟು ತನ್ನ ಹೆಂಡತಿಯರಿಗೆ ಸೂಕ್ತ ಪರಿಹಾರ ಮತ್ತು ಜೀವನಾಂಶವನ್ನೂ ನೀಡಿ ಎಷ್ಟು ಜನ ಹೆಂಗಸರನ್ನಾದರೂ ಅವನು ಮದುವೆಯಾಗಬಹುದು. ಏಕೆಂದರೆ ಗಂಡು ಮಕ್ಕಳನ್ನು ಹೆರುವುದಕ್ಕಾಗಿಯೇ ಸ್ತ್ರೀಯರು ಸೃಷ್ಟಿಯಾಗಿದ್ದಾರೆ. ಮನುವಿನ ಕಾಲದಲ್ಲಿ ಇದ್ದಂತೆ ಅಲ್ಲದೆ ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಯರು ಪರಸ್ಪರ ದ್ವೇಷ ಮತ್ತು ವೈರತ್ವದ ಆಧಾರದ ಮೇಲೆ ವಿಚ್ಛೇದನವನ್ನು ಸಹ ಪಡೆಯಬಹುದಿತ್ತು. ಗಂಡನನ್ನು ದ್ವೇಷಿಸುವ ಹೆಂಗಸು ಅವನ ಇಚ್ಛೆಗೆ ವಿರುದ್ಧ ದಾಂಪತ್ಯ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಹೆಂಡತಿಯ ಇಚ್ಛೆಗೆ ವಿರುದ್ಧ ಗಂಡ ಸಹ ವಿಚ್ಛೇದನ ಪಡೆಯಲು ಸಾಧ್ಯವಿಲ್ಲ. ಆದರೆ ಪರಸ್ಪರ ವೈರತ್ವದಿಂದ ವಿಚ್ಛೇದನವನ್ನು ಪಡೆಯಬಹುದು ಎಂದು ಕೌಟಿಲ್ಯ ಹೇಳುತ್ತಾನೆ. ತನ್ನ ಹೆಂಡತಿಯಿಂದ ಅಪಾಯವಿದೆ ಎಂದು ಕಂಡ ಮನುಷ್ಯ ವಿಚ್ಛೇದನ ಬಯಸಿದರೆ ಅವಳಿಗೆ ಮದುವೆಯ ಸಂದರ್ಭದಲ್ಲಿ ನೀಡಿದ್ದ ಎಲ್ಲವನ್ನೂ ಹಿಂದಿರುಗಿಸತಕ್ಕದ್ದು. ತನ್ನ ಗಂಡನಿಂದ ತನಗೆ ಅಪಾಯವಿದೆ ಎಂದು ಕಂಡ ಹೆಂಗಸು ವಿಚ್ಛೇದನ ಬಯಸಿದರೆ ಅವಳು ತನ್ನ ಆಸ್ತಿಯ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ. ತನ್ನ ಗಂಡ ದುಷ್ಟನಾಗಿದ್ದರೆ ಹೆಂಡತಿ ಅವನನ್ನು ತ್ಯಜಿಸಬಹುದು. ಇಷ್ಟೇ ಅಲ್ಲದೆ ಕೌಟಿಲ್ಯ ಜೀವನಾಂಶದ ಬಗ್ಗೆಗೂ ಮಾತನಾಡುತ್ತಾನೆ. ಅನಿರ್ದಿಷ್ಟ ಕಾಲದವರೆಗೆ ಅಗತ್ಯವಾದಷ್ಟು ಊಟ ಮತ್ತು ಬಟ್ಟೆಯನ್ನು ಪಡೆಯಲು ಹೆಂಗಸಿಗೆ ಹಕ್ಕಿದ್ದರೆ ಜೀವನಾಂಶಕ್ಕಾಗಿ ಅದನ್ನು ಅವಳಿಗೆ ಕೊಡತಕ್ಕದ್ದು, ಅಥವಾ ಹೆಚ್ಚು ಅಗತ್ಯವಾದರೆ ಅದನ್ನು ಜೀವನಾಂಶ ಕೊಡುವವನ ಆದಾಯಕ್ಕನುಗುಣವಾಗಿ ಕೊಡತಕ್ಕದ್ದು. ನಿರ್ದಿಷ್ಟ ಕಾಲವಾದರೆ ಆಗ ಪೋಷಕನ ಆದಾಯಕ್ಕನುಸಾರವಾಗಿ ನಿಗದಿಪಡಿಸಿದ ಸ್ವಲ್ಪ ಹಣವನ್ನು, ಹಾಗೆಯೇ ಅವಳ ಶುಲ್ಕವನ್ನು ಕೊಡದಿದ್ದರೆ ಆಸ್ತಿಯನ್ನು, ಹಾಗೂ ಅವಳ ಗಂಡ ಪುನರ್ವಿವಾಹವಾಗಲು ಅವಳು ಅನುಮತಿ ನೀಡುವುದಕ್ಕಾಗಿ ಪರಿಹಾರವನ್ನೂ ಕೊಡತಕ್ಕದ್ದು. ತನ್ನ ಮಾವನ ಕುಟುಂಬಕ್ಕೆ ಸೇರಿದ ಯಾರ ರಕ್ಷಣೆಯಲ್ಲಾದರೂ ಆಕೆ ಇದ್ದರೆ ಅಥವಾ ಆಕೆ ಸ್ವತಂತ್ರವಾಗಿ ಜೀವಿಸಿದರೆ ಆಗ ಆಕೆಯ ಗಂಡನ ಮೇಲೆ ಅವಳು ಜೀವನಾಂಶಕ್ಕಾಗಿ ಫಿರ್ಯಾದು ಕೂಡಬಾರದು. ಹೀಗೆ ಜೀವನಾಂಶದ ವಿಷಯವನ್ನು ನಿರ್ಣಯಿಸಲಾಗಿದೆ. ಕೌಟಿಲ್ಯನ ಕಾಲದಲ್ಲಿ ಹೆಂಗಸು ಅಥವಾ ವಿಧವೆ ಪುನರ್ವಿವಾಹವಾಗುವುದಕ್ಕೆ ಯಾವುದೇ ನಿಷೇಧವಿರಲಿಲ್ಲ. ಈ ಕುರಿತು ಆತ ಹೀಗೆ ಹೇಳುತ್ತಾನೆ. ತನ್ನ ಗಂಡ ಸತ್ತ ನಂತರ ಹೆಂಗಸು ಧಾರ್ಮಿಕ ಜೀವನವನ್ನು ನಡೆಸಲು ಇಷ್ಟಪಟ್ಟರೆ ಕೂಡಲೇ ಅವಳು ತನ್ನ ದತ್ತಿ ಮತ್ತು ಆಭರಣಗಳನ್ನಲ್ಲದೆ ತನಗೆ ಬರಬೇಕಾದ ಶುಲ್ಕದ ಬಾಕಿಯನ್ನೂ ಸ್ವೀಕರಿಸತಕ್ಕದ್ದು. ಇವೆರಡನ್ನೂ ಪಡೆದುಕೊಂಡ ನಂತರ ಆಕೆ ಬೇರೊಬ್ಬನನ್ನು ಮರುಮದುವೆಯಾದರೆ ಅವಳು ಬಡ್ಡಿ ಸಹಿತ ಅವುಗಳನ್ನು ವಾಪಸ್ಸು ಮಾಡುವಂತೆ ಬಲವಂತಪಡಿಸಬೇಕು. ಆಕೆ ಎರಡನೆಯ ಮದುವೆಗೆ ಅಪೇಕ್ಷೆ ಪಟ್ಟರೆ ಅವಳ ಮಾವ ಅಥವಾ ಗಂಡ ಅಥವಾ ಇಬ್ಬರೂ ಅವಳಿಗೆ ನೀಡಿದ್ದನ್ನು ಅವಳ ಪುನರ್ವಿವಾಹದ ಸಂದರ್ಭದಲ್ಲಿ ಅವಳಿಗೆ ಕೊಡತಕ್ಕದ್ದು. ಗಂಡಂದಿರು ದೀರ್ಘಕಾಲ ದೂರವಿದ್ದಾಗ ಹೆಂಡತಿಯರು ಮರುಮದುವೆಯಾಗುವ ಕಾಲವನ್ನು ಕುರಿತು ಸಹ ಕೌಟಿಲ್ಯ ವಿವರಿಸಿದ್ದಾನೆ. ತನ್ನ ಮಾವ ಆರಿಸಿದ ವ್ಯಕ್ತಿಯಲ್ಲದೆ ಬೇರೆ ಯಾರನ್ನಾದರೂ ವಿಧವೆ ಮದುವೆಯಾದರೆ ತನಗೆ ತನ್ನ ಮಾವ ಕೊಟ್ಟಿದ್ದನ್ನು, ಸತ್ತ ಗಂಡ ಕೊಟ್ಟಿದ್ದನ್ನು ಆಕೆ ಕಳೆದುಕೊಳ್ಳುವಳು. ಯಾರಾದರೂ ಜ್ಞಾತಿಯನ್ನು ಹೆಂಗಸು ಮರುಮದುವೆ ಮಾಡಿಕೊಂಡರೆ ಜ್ಞಾತಿಗಳು ಅವಳು ತನ್ನದೆಂದು ತಂದಿದ್ದ ಅವಳ ಹಿಂದಿನ ಮಾವ ಕೊಟ್ಟ ಸಂಪತ್ತನ್ನೆಲ್ಲ ಅವನಿಗೆ ಹಿಂದಿರುಗಿಸತಕ್ಕದ್ದು. ಯಾರು ನ್ಯಾಯಯುತವಾಗಿ ಹೆಂಗಸನ್ನು ತನ್ನ ರಕ್ಷಣೆಗೆ ತೆಗೆದುಕೊಳ್ಳುತ್ತಾನೋ ಅವನು ಅವಳ ಆಸ್ತಿಯನ್ನೂ ರಕ್ಷಿಸಬೇಕು. ಮರುಮದುವೆಯಾದ ಮೇಲೆ ಯಾವ ಹೆಂಗಸು ತನ್ನ ಮೊದಲ ಗಂಡನ ಆಸ್ತಿಗೆ ಹಕ್ಕನ್ನು ಸ್ಥಾಪಿಸಲು ಪ್ರಯತ್ನಿಸಬಾರದು. ಆಕೆ ಧಾರ್ಮಿಕ ಜೀವನ ನಡೆಸಿದರೆ ತನ್ನ ಆಸ್ತಿಯನ್ನು ಅವಳು ಅನುಭವಿಸಬಹುದು. ಒಬ್ಬ ಪುತ್ರ ಅಥವಾ ಪುತ್ರರು ಆಕೆಗೆ ಇದ್ದರೆ ಆಕೆ ತನ್ನ ಸ್ತ್ರೀಧನವನ್ನು ನಿರ್ಬಂಧವಿಲ್ಲದೆ ಬಳಸಲು ಆಕೆ ಸ್ವತಂತ್ರಳಲ್ಲ. ಏಕೆಂದರೆ ಅವಳ ಆಸ್ತಿ ಅವಳ ಪುತ್ರರಿಗೆ ಹೋಗಬೇಕು. ತನ್ನ ಮೊದಲ ಗಂಡನಿಂದಾದ ತನ್ನ ಪುತ್ರರನ್ನು ಸಾಕಲು ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆಂದು ಮರುಮದುವೆಯ ನಂತರ ಆಕೆ ಹೇಳಿದರೆ ಅದನ್ನು ಆಕೆ ತನ್ನ ಪುತ್ರರ ಹೆಸರಿನಲ್ಲಿಯೇ ಇಡತಕ್ಕದ್ದು. ಅನೇಕ ಪುತ್ರರನ್ನು ಒಬ್ಬ ಹೆಂಗಸು ಅನೇಕ ಗಂಡಂದಿರಿಂದ ಹೆಡೆದರೆ ತನಗೆ ಅವರಿಂದ ಬಂದ ಆಸ್ತಿಯನ್ನು ಹಾಗೆ ಹಾಗೆಯೇ ಅವಳು ಅವರವರ ಪುತ್ರರಿಗೆ ಕೊಡತಕ್ಕದ್ದು. ಪೂರ್ಣ ಅಧಿಕಾರದಿಂದ ಅನುಭೋಗಿಸಲು ವಿಕ್ರಯಿಸಲು ಕೊಟ್ಟ ಆಸ್ತಿಯನ್ನು ಕೂಡ ಹೆಂಗಸು ಮರುಮದುವೆಯಾದ ಮೇಲೆ ತನ್ನ ಪುತ್ರರ ಹೆಸರಿನಲ್ಲಿ ಇಡಬೇಕು. ಬಂಜೆಯು ತನ್ನ ಮೃತಪತಿಯ ಶಯ್ಯೆಗೆ ನಿಷ್ಠಳಾಗಿದ್ದರೆ ತನ್ನ ಗುರುವಿನ ರಕ್ಷಣೆಯಲ್ಲಿ ಅವಳು ಬದುಕಿರುವವರೆಗೆ ತನ್ನ ಆಸ್ತಿಯನ್ನು ಅನುಭೋಗಿಸಬಹುದು. ಏಕೆಂದರೆ ವಿಪತ್ತುಗಳನ್ನು ನಿವಾರಿಸಲು ಸ್ತ್ರೀಯರಿಗೆ ಆಸ್ತಿಯನ್ನು ದತ್ತಿ ಬಿಡಬೇಕು. ಅವಳ ಸಾವಿನ ನಂತರ ಅವಳ ಆಸ್ತಿ ಅವಳ ದಾಯಾದಿಗಳಿಗೆ ಹೋಗತಕ್ಕಂಥಲ್ಲ.
ಹೆಂಡತಿ ಸತ್ತು ಗಂಡ ಬದುಕಿದ್ದರೆ ಆಗ ಅವಳ ಪುತ್ರರು ಮತ್ತು ಪುತ್ರಿಯರು ಅವಳ ಆಸ್ತಿಯನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಳ್ಳಬೇಕು. ಅವಳಿಗೆ ಪುತ್ರರಿಲ್ಲದಿದ್ದರೆ ಅವಳ ಪುತ್ರಿಯರೇ ಅದನ್ನು ಪಡೆಯತಕ್ಕದ್ದು. ಅವರೂ ಇಲ್ಲದಿದ್ದರೆ ಅವಳ ಗಂಡ ಅವಳಿಗೆ ಕೊಟ್ಟಿದ್ದ ಶುಲ್ಕದ ಮೊತ್ತವನ್ನು ಅವನೇ ತೆಗೆದುಕೊಳ್ಳಬೇಕು, ಹಾಗೂ ಅವಳ ಬಂಧುಗಳು ಅವಳಿಗೆ ನೀಡಿದ್ದ ಉಡುಗೊರೆ ಅಥವಾ ಬಳುವಳಿಯನ್ನು ಅವರು ವಾಪಸ್ಸು ತೆಗೆದುಕೊಳ್ಳಬೇಕು. ಹೀಗೆ ಸ್ತ್ರೀಧನದ ವಿಷಯವನ್ನು ನಿರ್ಣಯಿಸಲಾಗಿದೆ. ಕೌಟಿಲ್ಯ ಮುಂದುವರೆದು ಹೇಳುತ್ತಾನೆ, ಶೂದ್ರ, ವೈಶ್ಯ, ಕ್ಷತ್ರಿಯ ಅಥವಾ ಬ್ರಾಹ್ಮಣ ಜಾತಿಗೆ ಸೇರಿದ ಮಕ್ಕಳನ್ನು ಹಡೆಯದ ಹೆಂಡತಿಯರು ಅನುಕ್ರಮವಾಗಿ 1, 2, 3 ಮತ್ತು 4 ವರ್ಷಗಳವರೆಗೆ ದೂರ ಹೋಗಿರುವ ತಮ್ಮ ಗಂಡಂದಿರಿಗಾಗಿ ಕಾಯಬೇಕು. ಆದರೆ ಅವರು ಮಕ್ಕಳಿಗೆ ಜನ್ಮವಿತ್ತಿದ್ದರೆ ಗೈರು ಹಾಜರಾದ ತಮ್ಮ ಗಂಡಂದಿರಿಗಾಗಿ ಅವರು 1 ವರ್ಷದವರೆಗೆ ಕಾಯಲೇಬೇಕು. ಅವರಿಗೆ ಜೀವನ ಪೋಷಣೆಯನ್ನು ಒದಗಿಸಿದ್ದರೆ ಈಗ ತಾನೇ ಹೇಳಿದ ಅವಧಿಗೆ 2ರಷ್ಟು ಕಾಲ ಅವರು ಕಾಯಲೇಬೇಕು. ಅವರಿಗೇನನ್ನೂ ಒದಗಿಸದಿದ್ದರೆ ಅವರ ಶ್ರೀಮಂತ ಜ್ಞಾತಿಗಳು 4 ಅಥವಾ 8 ವರ್ಷಗಳವರೆಗೆ ಅವರನ್ನು ಸಾಕತಕ್ಕದ್ದು. ಅದಾದ ನಂತರ ಅವರ ಮದುವೆಯಲ್ಲಿ ಬಂದ ಉಡುಗೊರೆಗಳನ್ನು ತೆಗೆದುಕೊಂಡು ಜ್ಞಾತಿಗಳು ಅವರಿಗೆ ಮರುಮದುವೆಯಾಗಲು ಅನುಮತಿ ನೀಡತಕ್ಕದ್ದು. ಗಂಡ ಬ್ರಾಹ್ಮಣನಾಗಿದ್ದರೆ, ಅಧ್ಯಯನಕ್ಕಾಗಿ ದೂರ ಹೋಗಿದ್ದರೆ ಮಕ್ಕಳಿಲ್ಲದ ಅವನ ಹೆಂಡತಿಯು 10 ವರ್ಷಗಳ ತನಕ ಅವನಿಗಾಗಿ ಕಾಯತಕ್ಕದ್ದು. ಆದರೆ ಅವಳಿಗೆ ಮಕ್ಕಳಾಗಿದ್ದರೆ 12 ವರ್ಷಗಳವರೆಗೆ ಕಾಯಲೇಬೇಕು. ಗಂಡ ರಾಜಸೇವಕನಾಗಿದ್ದರೆ ಅವನ ಹೆಂಡತಿ ಅವಳ ಸಾವಿನವರೆಗೆ ಕಾಯಬೇಕು. ಆದರೆ ಅವಳು ಸಂತತಿ ಕೊನೆಗೊಳ್ಳಬಾರದೆಂಬ ಉದ್ದೇಶದಿಂದ ಸವರ್ಣ ಪತಿಗೆ, ಅಂದರೆ ಮೊದಲನೆಯ ಗಂಡನ ಗೋತ್ರಕ್ಕೆ ಸೇರಿದ ಎರಡನೆಯ ಪತಿಗೆ ಮಕ್ಕಳನ್ನು ಹಡೆದರೂ ಕೂಡ ಅವಳನ್ನು ತಿರಸ್ಕಾರದಿಂದ ನೋಡಬಾರದು. ಗೈರು ಹಾಜರಾದವನ ಹೆಂಡತಿಗೆ ಪೋಷಣೆ ಇಲ್ಲದಿದ್ದರೆ, ಅವಳನ್ನು ಜ್ಞಾತಿಗಳು ಕೈಬಿಟ್ಟರೆ, ಅವಳು ತನಗಿಷ್ಟವಾದವನನ್ನು, ತನ್ನನ್ನು ಸಾಕಲು ಶಕ್ತಿ ಇರುವವನನ್ನು, ತನ್ನ ಗೋಳನ್ನು ಹೋಗಲಾಡಿಸುವವನನ್ನು ಪುನರ್ವಿವಾಹ ಆಗಬಹುದು. ಮನುವಿನ ಹಾಗಲ್ಲದೆ ವಿವಾಹಿತ ಮಹಿಳೆಯ ಆರ್ಥಿಕ ಸ್ವತಂತ್ರವನ್ನು ಕಾಪಾಡಲು ಪ್ರತಿಯೊಂದು ಎಚ್ಚರವನ್ನು ಇಲ್ಲಿ ವಹಿಸಲಾಗಿದೆ. ಇದು ಪತ್ನಿಗೆ ಕೊಡುವ ದತ್ತಿ ಮತ್ತು ಪೋಷಣೆಗೆ ಸಂಬಂಧಿಸಿದ ಅವಕಾಶಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಉದ್ಧರಿಸುವುದರಿಂದ ಸ್ಪಷ್ಟವಾಗುತ್ತದೆ. ಈ ವಿಚಾರವಾಗಿ ಕೌಟಿಲ್ಯ ಹೀಗೆ ಹೇಳುತ್ತಾನೆ, ಜೀವನಾಧಾರದ ಸಾಧನಗಳು ಅಥವಾ ಆಭರಣಗಳನ್ನು ಸ್ತ್ರೀಯರ ಆಸ್ತಿ ಎಂದು ಪರಿಗಣಿಸಬೇಕು. 2000ಕ್ಕಿಂತ ಹೆಚ್ಚು ಬೆಲೆ ಬಾಳುವ ಜೀವನಾಧಾರ ಸಾಧನಗಳನ್ನು ಅವಳ ಹೆಸರಿನಲ್ಲಿ ದತ್ತಿ ಬಿಡತಕ್ಕದ್ದು. ಆಭರಣಗಳಿಗೆ ಮಿತಿ ಇಲ್ಲ. ಗೈರು ಹಾಜರಾದ ತನ್ನ ಗಂಡ ತನ್ನ ಪೋಷಣೆಗೆ ವ್ಯವಸ್ಥೆ ಮಾಡದಿರುವಾಗ ಹೆಂಡತಿಯು ತನ್ನ ಮಗ, ಸೊಸೆ ಅಥವಾ ತನ್ನ ಪೋಷಣೆಗೆ ಈ ಸ್ವತ್ತನ್ನು ಉಪಯೋಗಿಸುವುದು ಅಪರಾಧವಲ್ಲ. ವಿಪತ್ತುಗಳಲ್ಲಿ, ರೋಗ ರುಜಿನಗಳಲ್ಲಿ, ಕ್ಷಾಮ ಡಾಮರಗಳಲ್ಲಿ, ಅಪಾಯಗಳ ನಿವಾರಣೆಯಲ್ಲಿ ಹಾಗೂ ಧರ್ಮ ಕಾರ್ಯಗಳಲ್ಲಿ ಗಂಡ ಕೂಡ ಈ ಸ್ವತ್ತನ್ನು ಉಪಯೋಗಿಸಬಹುದು. ಅವಳಿಗಳನ್ನು ಹಡೆದಿರುವ ದಂಪತಿಗಳು ಪರಸ್ಪರ ಸಮ್ಮತಿಯಿಂದ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ. ಮದುವೆಯ ಮೊದಲ 4 ಬಗೆಯ ಆಚಾರಗಳಿಗನುಸಾರವಾಗಿ ವಿವಾಹವಾದವರು 3 ವರ್ಷಗಳವರೆಗೆ ಈ ಸ್ವತ್ತನ್ನು ಅನುಭೋಗಿಸಿದರೆ ಯಾವ ಫಿರ್ಯಾದೂ ಇಲ್ಲ. ಆದರೆ ಗಾಂಧರ್ವ ಮತ್ತು ಅಸುರ ವಿವಾಹಗಳಲ್ಲಿ ಈ ಸ್ವತ್ತನ್ನು ಅನುಭೋಗಿಸಿದರೆ, ಅದನ್ನು ಬಡ್ಡಿ ಸಮೇತ ಪೈಶಾಚ್ಯವೆಂದು ಕರೆಯಲಾಗುವ ಅಂತಹ ಮದುವೆಗಳಲ್ಲಿ ಈ ಸ್ವತ್ತು ಬಳಕೆಯಾದರೆ ಅದನ್ನು ಕಳ್ಳತನವೆಂದು ಪರಿಗಣಿಸಬೇಕು. ಹೀಗೆ ಮದುವೆಯ ಕರವನ್ನು ವಿವರಿಸಲಾಗಿದೆ. ಗಂಡ ತನ್ನನ್ನು ಹೊಡೆದು ಅಪಮಾನಗೊಳಿಸಿದರೆ ಹೆಂಡತಿಯು ಕೌಟಿಲ್ಯನ ಕಾಲದಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡೆಯಬಹುದಿತ್ತೆನ್ನುವುದು ಆಶ್ಚರ್ಯವನ್ನುಂಟು ಮಾಡುತ್ತದೆ. ಒಟ್ಟಿನಲ್ಲಿ ಮನುಪೂರ್ವ ಯುಗದಲ್ಲಿ ಸ್ತ್ರೀ ಸ್ವತಂತ್ರಳಾಗಿದ್ದಳು ಹಾಗೂ ಪುರುಷನ ಸಮಾನ ಸಂಗಾತಿಯಾಗಿದ್ದಳು. ಮನು ಏಕೆ ಅವಳನ್ನು ಅಧೋಗತಿಗಿಳಿಸಿದ? ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ

0: ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನೆನ್ನೆಯ ಸಂಚಿಕೆಯಲ್ಲಿ ಪಂಚಮಿ ಹಬ್ಬದ ಪ್ರಯುಕ್ತ ಶೇಂಗಾ ಉಂಡೆ, ರವೆ ಉಂಡೆ, ತಂಬಿಟ್ಟು ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿಂದ ತಿಳಿಸ್ಕೊಟ್ಟಿದ್ದೆ. ಸೊ ಈ ಪಂಚಮಿ ಹಬ್ಬ ಅಂದ್ರೇ ತುಂಬಾ ವಿಶೇಷ. ಇದೇನು ಒಂದೇ ದಿನಕ್ಕೆ ಮುಗಿಯುವಂತಹ ಹಬ್ಬ ಅಲ್ಲ ಸ್ನೇಹಿತರೆ, ಶ್ರಾವಣ ಮುಗಿಯುವವರೆಗೂ ಕೂಡ ಈ ಹಬ್ಬ ಇದ್ದೇ ಇರುತ್ತೆ. ಪಂಚಮಿ ಹಬ್ಬದ ದಿನದಲ್ಲಿ ಕೆಲವರು ಈ ಹಬ್ಬವನ್ನು ಆಚರಣೆ ಮಾಡಿದ್ರೆ 2ನೇ ವಾರ ಅಥವಾ 3ನೇ ವಾರ ಅಥವಾ ಶ್ರಾವಣದ ಕೊನೆಯ ವಾರದಂದು ಕೂಡ ಈ ಹಬ್ಬವನ್ನು ಆಚರಣೆ ಮಾಡೋದುಂಟು, ಅವರವರ ಶಾಸ್ತ್ರ ಸಂಪ್ರದಾಯಕ್ಕೆ ತಕ್ಕಂತೆ. ಹಾಗೆ ಅವರ ಮನೆಗಳಲ್ಲಿ ಹಿರಿಕರು ನಡೆಸಿಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯದ ಪ್ರಕಾರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ನಿನ್ನೆ ಏನೋ ಶೇಂಗಾ ಉಂಡೆ, ತಂಬಿಟ್ಟು ಉಂಡೆ, ಹಾಗೆ ರವೆ ಉಂಡೆ ಬಗ್ಗೆ ತಿಳ್ಕೊಂಡ್ವಿ. ಅಷ್ಟೇ ಉಂಡೆ ಸಾಕ ತಿಳ್ಕೊಂಡ್ರೆ? ಇನ್ನೂ ಬೇಕು ಅಲ್ವಾ? ಸೊ ಈ ದಿನನೂ ಕೂಡ ಮತ್ತಷ್ಟು ಉಂಡೆಗಳ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ನಾಗೇಶ್ ಅವರಿದ್ದಾರೆ. ತಡ ಮಾಡೋದು ಬೇಡ, ನಾಗೇಶ್ ಅವರಿಂದ ಮತ್ತಷ್ಟು ಸ್ಪೆಷಲ್ ಉಂಡೆಗಳ ಬಗ್ಗೆ ಈ ದಿನನೂ ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ.
8: ಈಗ ಏನ್ ಮಾಡ್ರಿ, ಚುರುಮುರಿ ಉಂಡೆ ಬಹಳ ಬಹಳ ಫೇವ್ರೇಟ್ ಸಣ್ಣ ಹುಡುಗರಿಗೆ ಅಂತರೂ. ಇವನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ನಿಮ್ಗೆ ಅತಿ ಸುಲಭದ ಅಂದಾಗ ತೋರಿಸ್ತೀವಿ. ನೋಡಿ, ಚುರುಮುರಿಯನ್ನ ತಗೋರಿ, ಬೆಲ್ಲ ತಗೋರಿ. ಬೆಲ್ಲ ಒಂದು 1/2 ಕಪ್ನಿಂದ 1 ಕಪ್ ಅಷ್ಟು ನಿಮ್ಗೆ ಎಟ್ಟಬೇಕು ನೋಡ್ಕೊಂಡು ತಗೋರಿ. ಚುರುಮುರಿಗೆ ತಕ್ಕನಾಗಿ ಬೆಲ್ಲ ತಗೋರಿ. ಅದಾದ ನಂತರ ಏನು ಮಾಡಿರಿ, ಇದನ್ನು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ರಿ. ಆಮೇಲೆ ಛಾಣಿಸಿ ತಗೋರಿ ವಾಪಸ್ ಕಡಾಯಿದಾಗ. ವಾಪಸ್ ಅದನ್ನು ನೀವು ಗಟ್ಟಿ ಮಾಡಬೇಕು, ಚಂದ್ರ ಚೆನ್ನಾಗಿ ಕುದಿಬೇಕು ರೀ. ತೀತಿಲ್ಲ, ಅದಾದ ನಂತರ ಇದ್ರಾಗೂ ರಬ್ಬರ್ಕ್ ನೀವು ಸ್ವಲ್ಪ ತುಪ್ಪ ಹಾಕಿರಿ. ತುಪ್ಪ ಹಾಕಿದ ನಂತರ ಈ ಕಡೆ ನೋಡಿ, ಬೆಲ್ಲ ಚೆಕ್ ಮಾಡಿ ಪಾಕ್ ಬಂದತಿಲ್ಲ ಅಂತ ಗೊತ್ತಾಗ್ತೈತ್ರಿ. ಮುಂದಕ್ಕೆ ಇದ್ರೊಳಗೆ ಚುರುಮುರಿಯನ್ನು ಹಾಕಿರಿ. ತೀತಿಲ್ಲ, ಒಂದು 2 ಚೇರು ಚುರುಮುರಿಯನ್ನು ಹಾಕಿ ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡಿ ಎಟ್ಟಬೇಕು ನೋಡ್ಕೊಂಡ್ರೆ ಹಾಕಿರಿ. ಹಾಕಿ ಅದನ್ನು ಮಿಕ್ಸ್ ಕೊಡಿರಿ. ನೋಡಿ, ಇಷ್ಟು ಮಿಕ್ಸ್ ಮಾಡ್ತೀರಿ. ಆಮೇಲೆ ಏನು ಮಾಡಿರಿ, ನೀವು ಅದನ್ನು ಕೆಳ ತೊಗೊಂಬಂದು ಅದರಿಂದ ಒಂದು ಸ್ವಲ್ಪ ಬಿಸಿ ಇರ್ತದೆ ನೋಡಿ, ಇಷ್ಟು ಅಂತ ನೀವು ಮಾಡ್ತೀರಿ. ಇದನ್ನು ಒಂದು ಪ್ಲೇಟ್ನಾಗ ನೀವು ತಗೋರಿ. ಇದು ಸ್ಪೆಷಲ್ ಆಗಿರುವಂಥ ಉಂಡೆತ್ ಯಾಕೆ ಇದ್ನಿ ಅಂತೇಳಿ ನಿಮ್ಗೆ ಗೊತ್ತಾಗತ್ತೈತ್ರಿ. ಅಷ್ಟಾದ ನಂತರ ಒಂದು ಮೆಷ ತೊಗೊಂಡ ಚೆನ್ನಾಗಿ ಅದನ್ನು ಒಂದು ಈಟು ಒತ್ತಿದಂಗೆ ಮಾಡಿರಿ, ಅಥವಾ ಕೈಯಿಂದನೂ ಮಾಡಿ ನಡೀತೈತಿ, ಇದನ್ನು ತೊಗೊಂಬರ್ಬೇಕತ್ತೇನಿಲ್ಲ. ಆಮೇಲೆ ಅದನ್ನು ಉಂಡೆಯನ್ನು ನೀವು ಹೆಂಗೆ ಮಾಡ್ಕೊಡೋದು ಅಂತೇಳಿ ನೋಡೋದಾದ್ರೆ ಏನು ಮಾಡಿರಿ, ಹಾಲನ್ನು ಈ ಕಡೆ ಒಂದು ಕಡಾಯಿದಾಗ ಕಾಯಕ ಇಟ್ಟಿರಿ ಸ್ವಲ್ಪ ಹಾಲನ್ನು. ಅಷ್ಟನ್ನು ಕಾಯಕ್ಕಿಟ್ಟು ಇದರೊಳಗೆ ಏನು ಮಾಡಿರಿ, ಈಗ ನೀವು

0: ಏನು ಎಲ್ಲ ಪನೀರ್ ಮಾಡಿದ್ದಿಲ್ಲ ಅದನ್ನು ವಾಪಸ್ ಹಾಕ್ರಿ. ಅದ್ರ ಜೊತೆ ಸಕ್ಕರೆಯನ್ನು ನಿಮಗೆ ಎಟ್ಟಬೇಕು ನೋಡಿಕೊಂಡು ಅಷ್ಟು ಸೇರಿಸ್ರಿ. ನೋಡಿ ಇಷ್ಟು ಸೇರಿಸಿದಾದ ನಂತರ ಅದನ್ನು ಕಡಾಯಿದೊಳಗೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರೊಳಗೆ ಒಂದಿಷ್ಟು ಕೇಸರನ್ನು ಹಾಕ್ರಿ. ಚಲೋ ಹೊತ್ತಂಗೆ ಕಲರು ಬರ್ತದ ರೀ ಅದಕ್ಕೀಗ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋತ ಹೋಗ್ರಿ. ತೀತ್ರಿ ಹಾಲೆಲ್ಲ ನೀವು ನೋಡ್ಬೋದು ಪೂರ್ತಿಯಾಗಿ ಅದ್ರ ಜೊತೆನೇ ಹೋಗಿಬಿಡತ್ತಾವೆ. ಹಂಗೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕ್ರಿ, ಹಾಕಿ ಚಂದಂಗಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ಹಾಕಿ ಈರುತ್ತೆ, ಕಲರು ಬಂದೈತಿ, ಚಂದಂಗಿ ಕಾಣತೈತಿ. ಈಗ ನೀವೇನು ಮಾಡಬೇಕು, ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತಾನ ಬಿಡಬೇಕಾಗೈತ್ರಿ. ಈ ಕಡೆ ಒಂದು ಕಡೆ ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಗೋಡಂಬಿ ಬಾದಾಮಣ್ಣ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಬಂದ ಆ ಪುಡಿಯನ್ನು ಇದರೊಳಗಣ ನೀವು ಸೇರಿಸ್ಬೇಕು. ಗೊತ್ತಾದ್ರಿ ಇಷ್ಟು ಸೇರಿಸಿ ಅದನ್ನು ನೋಡ್ಬೋದು ನೀವು, ಈಗ ನಮ್ಮ ಡ್ರೈ ಡ್ರೈ ಕಾಣತೈತ್ರಿ ಈಗ, ಅದು ಆರಿದ್ಮೇಲೆ ಹಂಗೆ ಹಾಕೈತಿ. ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇನ್ನು ನೀವು ಉಂಡೆಯನ್ನು ಕಟ್ಬೋದು ರೀ. ಇದರ ಹಬ್ಬಕ್ಕೆ ಮತ್ತು ಯಾವಾಗ ಬೇಕೋ ಅವಾಗ ಸ್ಪೆಷಲ್ ಒಕೇಶನ್ಸ್ದಾಗ ಇಂಥ ಒಂದು ಉಂಡೆಯನ್ನು ನೀವು ಸ್ಪೆಷಲ್ಲಾಗಿ ಮಾಡಿದ್ರೆ ಸ್ವಲ್ಪ ಸಣ್ಣ ಸಣ್ಣ ಸಣ್ಣ ಮಾಡಿರಿ, ಆದರೆ ಮಸ್ತಾಗಿನೇ ಆಗ್ತಾವೆ ರೀ. ತೀತ್ರಿ ನೋಡಿ ಇಷ್ಟಂತರೂ ನೀವು ಮಾಡ್ತೀರಿ ಅಂತ ನಮಗಂತರೂ ಅಷ್ಟು ಗ್ಯಾರಂಟಿ ಐತಿ, ನೀವು ಇಷ್ಟು ಮಾಡೇ ಮಾಡ್ತೀರಿ ಅಂತೇಳಿ. ಇನ್ನು ಕೈಯೊಳಗೆ ಒಂದೊಂದು ಕೈಯೊಳಗೆ ಉಂಡೆ ಮಾಡಿದ್ರೂ ಮಸ್ತಾಗಿನ ಆಗ್ತಾವೆ. ಸ್ವಲ್ಪ ಕೈಯಿಂದ ಈ ರೀತಿ ತಿಕ್ಕಿದ್ರಿ ಅಂತಂದ್ರೆ ರೌಂಡ್ ರೌಂಡ್ ಮಾಡಿದ್ರಿ ಅಂತಂದ್ರೆ ಶೈನ್ ಹೊಡಿತೈತಿ ಅಷ್ಟೇ, ಮತ್ತೆ ಏನಿಲ್ಲ, ಶೈನಿಂಗ್ ಬರ್ತೈತ್ರಿ. ಈ ರೀತಿಯಾಗಿ ಉಂಡೆಯನ್ನು ನೀವು ಮಾಡ್ಕೊಳ್ಬೋದು ರೀ. ಇದು ನಿಮಗೆ ಮಸ್ತ್ ಅನಿಸುತ್ತೆ. ಇದನ್ನು ಸ್ವಲ್ಪ ಮೇಲೆ ಏನು ಮಾಡಿರಿ, ಪಿಸ್ತಾನೋ ಗುಲಾಬೋ ಕೇಸರನ್ನ ಗಾರ್ನಿಶ್ ಮಾಡಿರಿ, ಭಾಳ ಚಂದ ಕಾಣ್ತೈತಿ.
1: ಸ್ನೇಹಿತರೆ, ಚುರುಮುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಸಿಂಪಲಾಗಿ ಸರಳವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಈ ರೀತಿಯ ಉಂಡೆಗಳು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಮಂಡಕ್ಕಿ ಉಂಡೆ. ಮಂಡಕ್ಕಿ ಉಂಡೆ ಅಥವಾ ಚುರುಮುರಿ ಉಂಡೆಯನ್ನು ನೀವು ಮಾಡಿ ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಹಾಗೆ ಈ ಪಂಚಮಿ ಹಬ್ಬದಲ್ಲಿ ಈ ಉಂಡೆಗಳನ್ನೆಲ್ಲ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಸ್ಪೆಷಲ್ ಉಂಡೆಗಳ ಬಗ್ಗೆ ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಗ್ರಾಮದ ನಾಗೇಶ್ ಅವರು ಸ್ಪೆಷಲ್ ಆಗಿರುವಂತಹ ಉಂಡೆಗಳ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಚುರುಮುರಿ ಉಂಡೆ ಬಗ್ಗೆ ತಿಳಿಸಿದ್ರು ಸ್ನೇಹಿತರೆ. ಸಾಮಾನ್ಯವಾಗಿ ಈ ರೀತಿಯ ಉಂಡೆಗಳು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಕಾಳಿನ ಉಂಡೆಯನ್ನು ತಿಳಿಸ್ತಾ ಇದ್ದಾರೆ, ಅದೇ ಹೆಸರುಕಾಳಿನ ಉಂಡೆ. ಸಾಮಾನ್ಯವಾಗಿ ಈ ಹೆಸರುಕಾಳನ್ನು ಬಳಸ್ಕೊಂಡು ಉಂಡೆಯನ್ನು ಮಾಡೋದು ತುಂಬ ಕಡಿಮೆ ನನಗೆ ತಿಳಿದ ಮಟ್ಟಿಗೆ. ಹೆಚ್ಚಾಗಿ ಮಾಡೋದಂದರೆ ಈ ಶೇಂಗಾ ಉಂಡೆ, ಕಡಲೆ ಹಿಟ್ಟಿನ ಉಂಡೆ, ರವೆ ಉಂಡೆ, ಹಾಗೆ ಎಳ್ಳುಂಡೆ, ಈ ರೀತಿಯ ಉಂಡೆಗಳನ್ನು ಮಾಡೋದುಂಟು. ಸೊ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರುಕಾಳಿನ ಉಂಡೆಯನ್ನು ಹೇಗೆ ಮಾಡ್ಕೊಳ್ತಾರೆ, ಯಾವ ಮೆಥಡಲ್ಲಿ ಮಾಡ್ತಾರೆ ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ.
5: ಮುಂದಕ್ಕೆ ಇನ್ನೊಂದು ಹೆಲ್ದಿ ಆಗಿರುವಂಥ ಆಪ್ಷನ್ ರೀ, ಮತ್ತು ಮಸ್ತ್ ಆಗಿರುವಂತಹ ಉಂಡೆ ಅಂತಂದ್ರೆ ಅದೊಂದು ಈ ಹೆಸರುಕಾಳಿನ ಉಂಡೆ. ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತು ಬರ್ರಿ. ನೋಡಿ, ಏನು ಮಾಡಿರಿ, ಒಂದು ಕಪ್ಪಷ್ಟು ನೀವು ಹೆಸರುಕಾಳನ್ನ ತೊಗೊಳ್ರಿ. ಒಂದು ಕಡಾಯಿದಾಗ ಅವನ್ನ ಹಾಕಿರಿ. ಒಂದರಿಂದ ಒಂದೂವರೆ ಕಪ್ಪಷ್ಟು ಹೆಸರುಕಾಳನ್ನ ತೊಗೊಂಡು ಇದ್ರೊಳಗೆ ನೀವು ಹಾಕಿ ಸ್ವಲ್ಪ ಹೊತ್ತು ಅವನ್ನ ಹುರಿಬೇಕಾಗತ್ತೆ ರೀ. ಹೆಸರುಕಾಳನ್ನ ಹುರಿಯುವಾಗ ಗ್ಯಾಸ್ ಫ್ಲೇಮ್ ಏನಿರ್ತದಲ್ಲ ಅವ್ನು ಪೂರ್ತಿ ಹೈ ಇಡಂಗಿಲ್ಲ, ನೆನಪಿಟ್ಕೊರಿ. ಲೋ ಟು ಮೀಡಿಯಮ್ದಾಗನ ಇಟ್ಕೊಂಡು ನೀವು ಅವನ್ನ ಸ್ವಲ್ಪ ಸಮಾಧಾನಲ್ಲೇ ಭಾಳ ಹೊತ್ತನೇ ಹುರಿಬೇಕಾಗತ್ತೆ ರೀ. ಚಂದಂಗೆ ಹುರಿದಾದ ನಂತರ ಕಲರ್ ಆದ್ರೆ ಚೇಂಜ್ ಆಗಿರ್ತೈತಿ, ಎಣ್ಣೆ ಎಣ್ಣೆಗದ್ಲೆ ಕಾಣತಿರ್ತೈತಿ. ಆವಾಗ ಅವನ್ನ ಮಿಕ್ಸರ್ ಜಾರ್ದಾಗ ನೀವು ಹಾಕಬೇಕು. ಇಷ್ಟನ್ನು ನೀವು ಮಾಡ್ತೀರಿ. ಇಷ್ಟು ಮಾಡಿ ವಾಪಸ್ ಅದನ್ನು ಗೆರ್ರ ಅಂತೇಳಿ ಅನಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗ್ತದ್ರಿ. ನೋಡಿ, ವಾಪಸ್ ಮತ್ತೆ ಅದನ್ನು ಇನ್ನೊಮ್ಮೆ ಚಂದಕ್ಕೆ ಸಣ್ಣ ಮಾಡಿರಿ, ಬರೋಬ್ಬರಿಯಾಗಿ ಮಾಡಿರಿ. ಅಷ್ಟಾದ ನಂತರ ಹಿಟ್ಟು ತಯಾರಾಗಬೇಕ್ರಿ. ಹಿಂಗೆ ನೀವು ಮಾಡಿಕೊಂಡು ಬರಬೇಕು. ಹೆಸರುಕಾಳಿನ ಹಿಟ್ಟನ್ನು ನೀವು ಮಾಡಿದಿರಿ. ಈಗ ಮುಂದಕ್ಕೆ ಇದನ್ನು ಒಂದು ಪಾತ್ರದಾಗೋ ಬುಟ್ಟಿಯಾಗೋ ಪರಾತ್ನಾಗೋ ಅದ್ರಾಗರೆ ಹಾಕಿರಿ ಹೆಸರುಕಾಳು ಹಿಟ್ಟು. ಅದಕ್ಕೆ ಮಿಕ್ಸರ್ ಜಾರ್ದಾಗ ವಾಪಸ್ ಬಂದ ನೀವು ಸಕ್ಕರೆಯನ್ನು ಸೇರಿಸ್ರಿ. ಅರ್ಧ ಅದರಿಂದ ಒಂದು ಕಪ್ಪಷ್ಟು ಸಕ್ಕರೆ ನಿಮಗೆ ಎಟ್ಟಬೇಕು ನೋಡಿಕೊಂಡು ಅಷ್ಟು ಹಾಕಿ. ಮುಂದಕ್ಕೆ ಇದರ ಒಂದು ಎರಡು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ನೀವು ಸೇರಿಸ್ರಿ. ಅದಾದ ನಂತರ ಇದನ್ನು ಹೋಗಿ ಏನು ಮಾಡ್ಬೇಕ್ರಿ ಗೊತ್ತಾತಿರಲ್ಲ, ಸಕ್ಕರೆ ಪುಡಿ ಮಾಡಿಕೊಂಡು ಬರಬೇಕ್ರಿ. ನಿಮಗೆ ಎಲ್ಲ ಉಂಡೆಗಳನ್ನ ನಾವು ನಿಮಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸಿಂಪಲಾಗಿ ಮಾಡಿ ತೋರ್ಸಾಕತ್ತೀವಿ, ಅಷ್ಟು ಚಲೋತ್ನಾಗಿ ಮಾಡಿ ತೋರ್ಸಾಕತ್ತೀರಿ. ನೋಡಿ, ಇಷ್ಟಾದ ನಂತರ ಸಕ್ಕರೆ ಪುಡಿ ಇತ್ತಿರಲ್ಲ ಅದನ್ನು ತೊಗೊಂಬಂದ ಈ ಒಂದು ಹೆಸರುಕಾಳಿನ ಹಿಟ್ಟಿನ ಜೊತೆ ಹಾಕಿ ಕಂಪ್ಲೀಟಾಗಿ ಇದೇ ಗೋಧಿ ಹಿಟ್ಟಿನ ಮಾಡಿದಿರಲ್ಲ ಹಂಗಣ ಮಿಕ್ಸ್ ಮಾಡಬೇಕು ಗೊತ್ತಾದ್ರಿ. ಇದೊಂದು ಹೆಲ್ದಿ ಆಗಿರುವಂಥ ಉಂಡೆ ರೀ, ಭಾಳ ಭಾಳ ಒಳ್ಳೇದು. ಪೈಲ್ವಾನ್ರಿ ಕೊಡ್ತಿದ್ರಿ ಇಂಥವು. ನೋಡಿ, ಇನ್ನು ಕಡಾಯಿದಾಗ ಸ್ವಲ್ಪ ತುಪ್ಪ ಅನ್ನ ಕಾಯಕಿಡು. ಅರ್ಧ ಕಪ್ಗಿನ ಸ್ವಲ್ಪ ಜಾಸ್ತಿ ಅಷ್ಟು ತುಪ್ಪ ಅನ್ನ ನೀವು ಹಾಕಿರಿ. ತೀತ್ರಿ ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡ್ರಿ. ಕಾದಿರುವಂತಹ ತುಪ್ಪ ತೊಗೊಂಬಂದು ಇಲ್ಲಿ ನೀವು ಹಾಕಬೇಕು ಹೆಸರುಕಾಳು ಮತ್ತು ಆ ಸಕ್ಕರೆ ಏನು ಹಾಕಿದ್ದು ನೋಡಿರಿ ಸಕ್ಕರೆ ಪುಡಿ ಆ ಹೆಸರುಕಾಳು ಹಿಟ್ಟು ಜೊತೆ ಅಲ್ಲಿ ನೀವು ತುಪ್ಪವನ್ನು ಹಾಕಿ ಸ್ವಲ್ಪ ಕಡಿಮೆ ಹಾಕಿರಿ. ಆಮೇಲೆ ಬೇಕಂದ್ರೆ ಇನ್ನೊಂದು ಹಿಟ್ಟು ಹಾಕೋಕ್ರಿ. ಇಷ್ಟನ್ನು ಹಾಕಿ ಕಂಪ್ಲೀಟಾಗಿ ಫಸ್ಟಿಗೆ ಅದನ್ನು ತುಪ್ಪದ ಜೊತೆ ಕೂಡ್ಕೊಳ್ಳೋ ಹಂಗೆ ಚಮಚೆಯಿಂದ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕೈಯಿಂದ ಅದನ್ನು ಈ ರೀತಿಯಾಗಿ ತಿಕ್ಕಿ ತಿಕ್ಕಿ ಬರೋಬ್ಬರಿಯಾಗಿ ಹದ ಬರೋ ಹಂಗೆ ನೀವು ಮಿಕ್ಸ್ ಮಾಡ್ಬೇಕು ರೀ. ಅಂದರೆ ಸಕ್ಕರೆ ಪುಡಿ ಹಿಟ್ಟು ಜೊತೆ ಕಂಪ್ಲೀಟಾಗಿ ಕೂಡ್ಕೊಳ್ತು ಅಂತಂದ್ರೆ ಉಂಡೆಯನ್ನು ಕಟ್ಟಕ್ಕೆ ನಿಮ್ಗೆ ಸರಳ ಆಗ್ತೈತಿ. ನೋಡಿ, ಇಷ್ಟನ್ನು ನೀವು ಮಾಡ್ಕೊತ ಹೋಗಿರಿ ಬರೋಬ್ಬರಿಯಾಗಿ ಕೈಯಿಂದ. ಇದೇ ಹೇಳಿಂದ ಯಾವುದೇ ಉಂಡೆ ಆದರೂ ಆಯ್ತು, ಹಿಟ್ಟನ್ನು ಸ್ವಲ್ಪ ಕೈಯಿಂದ ನಡಬಾರ್ಕಿಟ್ಟು ಈ ರೀತಿಯಾಗಿ ತಿಕ್ಕಿ ತಿಕ್ಕಿ ಉಂಡೆಯನ್ನು ಕಟ್ಟಾಕತ್ತಾರ. ಉಂಡೆ ಚಂದಂಗೆ ಕುಂದಿರ್ತಾವ ರೀ, ಪದ್ಧಸಿರಿಯಾಗಿನೂ ಉಂಡೆ ಕಟ್ಟಕ್ಕೆ ನಿಮ್ಗೆ ಈಸಿ ಆಗ್ತೈತಿ ಮತ್ತು ಬರ್ತಾವ ರೀ. ನೋಡಿ, ಈ ರೀತಿಯಾಗಿ ಹೆಸರುಕಾಳಿನ ಉಂಡೆಗಳನ್ನ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡ್ಕೊತ ಹೋಗ್ಬೋದು ರೀ. ನಾವು ಈಸಿ ಐತ್ರಿ, ಭಾಳ ಭಾಳ ಈಸಿ ಐತ್ರಿ ಈ ಹೆಸರುಕಾಳಿನ ಉಂಡೆ. ಮತ್ತು ಈಸಿಯಾಗಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂತಹ ಮತ್ತು ಈಸಿ ಆಪ್ಷನ್ ಸಹ ಹೌದ್ರಿ. ತೀತ್ರಿ ಹೆಲ್ದಿ ಆಗಿನೂ ಇರ್ತೈತಿ ರೀ, ಮತ್ತು ಸರಳ ಆಗಿರ್ತೈತಿ ರೀ, ಅಷ್ಟು ಚಲೋ ಹೊತ್ನಂಗಿನೂ ಇರ್ತೈತಿ ರೀ. ಹಂಗಾದ್ರೆ ತಪ್ಪಲಾರ್ದ ಈ ಉಂಡೆಯನ್ನು ನೀವು ಮಾಡ್ಕೊರಿ.
4: ಖಂಡಿತವಾಗ್ಲೂ ಇದುವರೆಗೆ ಹೆಸರುಕಾಳಿನ ಉಂಡೆಯನ್ನು ಯಾರೆಲ್ಲ ಮಾಡಿಲ್ವೋ ಈ ರೀತಿಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಬಾಗಲಕೋಟೆಯ ನಾಗೇಶ್ ಅವರು. ಸಾಮಾನ್ಯವಾಗಿ ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಹೆಸರುಕಾಳಿನ ಉಂಡೆಯನ್ನು ಮಾಡ್ಕೊಳ್ಳೋದು ತುಂಬ ಕಡಿಮೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರುಕಾಳು ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಇದೇ ರೀತಿಯಲ್ಲಿ ಮತ್ತಷ್ಟು ಉಂಡೆಗಳ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಗ್ರಾಮದ ನಾಗೇಶ್ ಅವರು ಹೆಸರು ಕಾಳಿನ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಸೊ ಪಂಚಮಿ ಹಬ್ಬ ಅಂತ ಅಂದ್ರೇ ಉಂಡೆಗಳ ಸಂಭ್ರಮ. ನಾನಾ ಬಗೆಗಳಲ್ಲಿ ಉಂಡೆಗಳನ್ನು ಮಾಡ್ತಾರೆ. ಹೆಸರು ಕಾಳಿನ ಉಂಡೆ ಕೂಡ ತುಂಬಾ ಸ್ಪೆಷಲ್ ಅಂತಲೇ ಹೇಳಿದೆ. ಅದೇ ರೀತಿಯಲ್ಲಿ ಮತ್ತೊಂದು ಹಿಟ್ಟನ್ನು ಬಳಸ್ಕೊಂಡು ಉಂಡೆ ಮಾಡ್ತಾ ಇದ್ದಾರೆ. ಅದೇ ಗೋಧಿ ಹಿಟ್ಟಿನ ಉಂಡೆ ಸ್ನೇಹಿತರೆ. ಸೊ ಗೋಧಿ ಹಿಟ್ಟಿನಿಂದ ಹೇಗೆ ಉಂಡೆ ಮಾಡ್ತಾರಪ್ಪ ಅಂತ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಹೇಗೆ ಮಾಡ್ತಾರೆ, ಯಾವ ಮೆಥಡಲ್ಲಿ ಮಾಡ್ತಾರೆ, ಈ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ.
3: ಇನ್ನು ಇನ್ನೊಂದು ಉಂಡೆ, ನಿಮಗೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಆದ ಇದೆ ಏನೂ ಬೇಕಾಗಿಲ್ಲ, ಸಿಂಪಲ್ ಆಗಿರುವಂಥ ಉಂಡೆ ಇರಬೇಕು, ಆದರೆ ಅದು ಮಸ್ತ್ ಇರಬೇಕು ಅಂತೇಳಿ ನೀವು ಕೇಳಾಕತ್ತಿದ್ರೆ ಅದು ಈ ಉಂಡೆನ ಇರ್ತೈತ್ರಿ. ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ಒಂದು ಕಪ್ಪು ಸಕ್ಕರೆಯನ್ನು ಹಾಕಿ ಅದಕ್ಕೊಂದು ಏನು ಮಾಡಿರಿ, ಈ ಏಲಕ್ಕಿ ಒಂದು 4-5 ಏಲಕ್ಕಿಯನ್ನು ಹಾಕಿ ಈ ಒಂದು ಸಕ್ಕರೆ ಏನೈತಿಲ್ಲ ಅದನ್ನು ಪುಡಿ ಮಾಡಿಕೊಂಡು ನೀವು ತೊಗೊಂಬರಿ. ಸಕ್ಕರೆ ಪುಡಿ ತಯಾರಾಗ್ತೀರಿ ಇಷ್ಟ ಅಂತ ನೀವು ಮಾಡ್ತೀರಿ. ಇನ್ನು ಏನು ಮಾಡಿರಿ ನೆಕ್ಸ್ಟ್ ಅಂತಂದ್ರೆ, ಒಂದು ಪಾನ್ನಾಗ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ಒಂದು 2 ಕಪ್ ಸಮೀಪ ಸಮೀಪ ಗೋಧಿ ಹಿಟ್ಟನ್ನು ತೊಗೊಂಡು ಗೋಧಿ ಹಿಟ್ಟನ್ನು ಹುರಿಬೇಕಾಕತ್ತಿ. ನೀವು ಅಂದ್ರೆ ಸ್ವಲ್ಪ ಹೊತ್ತು ಬಿಸಿ ಮಾಡಿ, ಆಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ನೀವು ಬಿಸಿ ಮಾಡಬೇಕಾಕತ್ತಿ. ಅಂದಾಗ ಗೋಧಿ ಹಿಟ್ಟು ಪದ್ಧತಿ ಸರಿಯಾಗಿ ತಯಾರನೂ ಆಗ್ತೈತ್ರಿ. ಒಂದು ಸಿಂಪಲ್ ಆಗಿರುವಂತಹ ಗೋಧಿ ಹಿಟ್ಟಿನ ಉಂಡೆ ನೀವು ಕೇಳತ್ತಿದ್ರಿ ಅಂತಂದ್ರೆ ಅದು ಈ ರೀತಿಯಾಗಿ ಮಾಡ್ಕೊರಿ. ಭಾಳ ಭಾಳ ನಿಮ್ಗೆ ಇಷ್ಟ ಆಗ್ತಾವೆ ಮತ್ತು ಚಲೋನು ಉಳಿತಾವ್ರಿ. ಇವನ್ನ ನೀವು ಸ್ಟೋರ್ ಮಾಡಿ ಆರಾಮ್ಸಿರಿ, ಯಾವ ತೋರಿಸತ್ತಿರಲಿಲ್ಲ ಎಲ್ಲ ಉಂಡೆಗಳನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಗೋಧಿ ಹಿಟ್ಟನ್ನು ಸ್ವಲ್ಪ ತೋರ್ದಾದ ನಂತರ ನೀವು ಅದನ್ನು ಕೆಳಗೆ ತೊಗೊಂಬರಿ. ಗೊತ್ತಾದ್ರಿ. ಇನ್ನು ಇದಕ್ಕೆ ಸಕ್ಕರೆಯನ್ನು ಏನು ಪುಡಿ ಮಾಡಿದ್ರಲ್ಲ, ಆ ಸಕ್ಕರೆ ಪುಡಿ ಅಂದರೆ ಏಲಕ್ಕಿ ಸೇರಿಸಿ ಪುಡಿ ಮಾಡಿದ್ರೆ ಇವಾಗ ಸಕ್ಕರೆ ಪೌಡ್ರನ್ನು ಹಾಕಿ ಕಂಪ್ಲೀಟಾಗಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿಯನ್ನು ಎರಡನ್ನು ಮಿಕ್ಸ್ ಮಾಡಿರಿ. ಚೆನ್ನಾಗಿ ಅದನ್ನು ಪೂರ್ತಿ ಕೂಡುವ ಹಂಗೆ ನೀವು ಮಿಕ್ಸ್ ಮಾಡಿ. ಗೊತ್ತಾಗಬೇಕಿರೋದ ಇಷ್ಟು ನೋಡತ್ತೀರಿ, ನೋಡಿಕೊಂಡು ಗೊತ್ತಾಗತ್ತೆ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ. ಅಂದರೆ ಉಂಡೆ ಚಲೋ ಆಗ್ತಾವ್ರಿ, ಅದಕ್ಕೆ ಹೇಳತ್ತೀನಿ ನಿಮಗೆ. ಈ ರೀತಿಯಾಗಿ ನೀವು ಮಾಡಿದ ನಂತರ ಇದಕ್ಕೆ ನೀವು ಏನು ಸೇರಿಸ್ಬೇಕು ಅಂತಂದ್ರೆ ಏನು ಮಾಡ್ಬೇಕ್ರಿ, ತುಪ್ಪ ಹಾಕಬೇಕಾಕೈತೆ ರೀ. ನೆನಪಿಟ್ಕೋರಿ, ತುಪ್ಪ ಅನ್ನ ಹಾಕಿರಿ. ತುಪ್ಪ ಹಾಕಿ ಚಂದಂಗೆ ಕಲಸ್ರಿ. ತಿತ್ರಿ 1/3 ಕಪ್ ಸಮೀಪ ಸಮೀಪ ತುಪ್ಪನ ಹಾಕಿ ನೀವು ಇವೆರಡನ್ನು ಕಲಸಬೇಕಾಕತ್ರಿ. ಅಂದಾಗನ ಅದು ಪದ್ಧತಿ ಸರಿಯಾಗಿ ತಯಾರಾಗೋದು. ಆಮೇಲೆ ತ ಕೈಯಿಂದ ಇನ್ನೊಮ್ಮೆ ಅದನ್ನು ಚಂದಂಗೆ ನೀವು ಮಿಕ್ಸ್ ಮಾಡ್ಕೋತ ಹೋಗ್ರಿ. ಗೊತ್ತದಲ್ಲ, ಆಮೇಲೆ ಅದು ಪೂರ್ತಿಯಾಗಿ ಕೂಡಬೇಕು ಅಂತಂದ್ರೆ ನೀವು ಅದನ್ನು ಈ ರೀತಿ ಎರಡೂ ಕೈಯಿಂದ ನಡಬಾರ್ಕ ತಿಕ್ಕಬೇಕಾಕೈತಿ. ಅಂದಾಗ ಅದು ಬರ್ಬರಿಯಾಗಿ ಕೂಡ್ಕೊಳ್ಳೋ ಅಂದ್ರೆ ಒಂದಿಟ್ಟು ಅಂಟಂಟು ಬರ್ತೈತಿ. ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ರಿ, ಬಿಸಿ ತುಪ್ಪ ಹಾಕ್ರಿ, ಭಾಳ ಚಲೋ. ಅದಾದ ನಂತರ ಏನು ಮಾಡಿರಿ, ಇನ್ನೊಂದು 2-3 ಟೇಬಲ್ ಸ್ಪೂನ್ ಎಷ್ಟು ಬೇಕಾಗೈತೆ ನೋಡ್ಕೊಂಡು 2 ತುಪ್ಪ ಹಾಕ್ಬೇಕ್ರಿ, ನೆನಪಿಟ್ಕೊರಿ. ಇತ್ರಿ ಅಷ್ಟಾದ ನಂತರ ಮತ್ತೊಮ್ಮೆ ಅದನ್ನು ಈ ರೀತಿಯಾಗಿ ನೀವು ಎರಡೂ ಕೈಯಿಂದ ತಿಕ್ಕಬೇಕಾಕೈತಿ. ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೈತಿ. ಇನ್ನು ನೀವು ಉಂಡೆಯನ್ನು ಕಟ್ಬೋದು ರೀ. ಆಮೇಲೆ ಇದು ಯಾವುದೇ ರೀತಿ ನಿಮಗೆ ಹಸಿ ಹಸಿ ಅಂತ ಇದು ಏನೂ ಅನಿಸೋದಿಲ್ಲ, ಚಲೋನೇ ಉಳಿತೈತಿ. ಯಾಕಂತಂದ್ರೆ ಹುರಿದಿವ್ರಿ ನಾವು ಹಿಟ್ಟು ಚಂದಂಗೆ ಹುರಿದ ಮೇಲೆ ಹಿಟ್ಟು ಬರೋಬ್ಬರಿಯಾಗಿ ಆಗಿರ್ತೈತಿ ರೀ. ಸಕ್ಕರೆಯನ್ನು ಕೂಡ್ಕೊಂಡತಿ, ತುಪ್ಪ ಅದನ್ನು ಕರೆಕ್ಟಾಗಿ ಬೈಂಡ್ ಸಹ ಮಾಡತ್ತೈತಿ. ನೀವು ನೋಡಿದ್ರಲ್ಲ ಇವು ಸಹ ನೋಡೋಕೆ ಬೇಸನ್ ಉಂಡೆ ಅಂತ ಕಾಣ್ತಾವ್ರಿ. ತಿನ್ನೊಳಗೆ ಗೋಧಿ ಹಿಟ್ಟನ್ನು ಮಸ್ತಾಗಿರುವಂಥ ಉಂಡೆ ತಯಾರಾಗ್ತಾರೆ. ಇನ್ನು ರೀತಿಯಾಗಿ ಕೈಯಿಂದ ಅವನು ಸ್ವಲ್ಪ ತಿಕ್ಕಬೇಕಾದ ಯಾವುದೇ ಉಂಡೆ ಆದರೂ ಸ್ವಲ್ಪ ತಿಕ್ಕಿದ್ರಿ ಅಂದ್ರೆ ಅವು ನೋಡೋಕೆ ಚೆಂದ ಕಾಣ್ತಾವೆ, ರೌಂಡಾಗಿ ಮಸ್ತಾಗಿ ಆಮೇಲೆ ಏಕದಮ್ ಸಾಫ್ಟಾಗಿನೂ ಕಾಣ್ತಾವೆ. ಅಂದರೆ ಪದ್ಧ ಸರಿಯಾಗಿ ಉಂಡೆ ತಯಾರಾಗ್ತಾವ್ರಿ. ಈ ರೀತಿಯಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ರೀ. ಗೋಧಿ ಹಿಟ್ಟಿನ ಉಂಡೆ ಎಲ್ಲ ಉಂಡೆಗಳಿಗಿಂತ ನಿಮಗೆ ಇದೊಂದು ಈಸಿಯಾಗಿರುವಂತಹ ಆಪ್ಷನ್ ರೀ. ಏನೂ ಅತಿ ಕಡಿಮೆ ಖರ್ಚದಾಗ ಮಾಡ್ಕೊಳ್ಳುವಂತಹ ಉಂಡೆ ರೀ. ಗೊತ್ತಾದ್ರಲ್ಲ, ಹಾಗಾದರೆ ಈ ಉಂಡೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ.
2: ಸ್ನೇಹಿತರೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಉಂಡೆಗಳನ್ನು ಇಷ್ಟಪಡ್ತಾರೆ. ಕೆಲವ್ರಿಗೆ ಶೇಂಗಾ ಉಂಡೆ ಇಷ್ಟ ಆದರೆ ಇನ್ನು ಕೆಲವ್ರಿಗೆ ತಂಬಿಟ್ಟು ಉಂಡೆ ಇಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ಎಳ್ಳುಂಡೆ ಇಷ್ಟ ಆಗುತ್ತೆ. ಇನ್ನು ಕೆಲವ್ರಿಗೆ ರವೆ ಉಂಡೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಯಾವ್ಯಾವ ಉಂಡೆಗಳು ಇಷ್ಟ ಆಗುತ್ತೋ ಆ ರೀತಿಯ ಎಲ್ಲ ಉಂಡೆಗಳನ್ನು ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಒಂದೊಂದು ಉಂಡೆಗಳು ಕೂಡ ಒಂದೊಂದು ರೀತಿಯಲ್ಲಿ ರುಚಿಯನ್ನು ಕೊಡ್ತವೆ. ಆದರೆ ಉಂಡೆಗಳು ತಿನ್ನಲಿಕ್ಕೆ ಹಲ್ಲುಗಳು ಗಟ್ಟಿ ಇರಬೇಕಷ್ಟೆ. ಕೆಲವು ಉಂಡೆಗಳು ತುಂಬ ಸ್ಮೂತಾಗಿರುತ್ತೆ, ಇನ್ನು ಕೆಲವು ಉಂಡೆಗಳು ಒಂದಿಷ್ಟು ಗಟ್ಟಿಯಾಗಿರುತ್ತೆ. ಆದರೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮಂದರು ಮಾಡುವಂತಹ ಉಂಡೆಗಳು ಈಗ ನಮಗೆ ಸಿಗಲ್ಲ. ಅವರು ಮಾಡುವಂಥ ಉಂಡೆಗಳು ಕಲ್ಲಿನಲ್ಲಿ ಕುಟ್ಕೊಂಡು ತಿನ್ನಬೇಕಾಗಿತ್ತು. ಈಗ ಒಂದಿಷ್ಟು ಕಾಲ ಬದಲಾವಣೆ ಆಗಿದೆ, ಆ ರೀತಿಯ ಉಂಡೆಗಳು ಈಗ ಸಿಗೋದಿಲ್ಲ. ಈಗ ಏನಿದ್ರೂ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಪುಡಿ ಆಗುತ್ತೆ, ಸ್ಮೂತಾಗೂ ಇರುತ್ತೆ, ತಿನ್ಬೋದು. ಆದರೆ ಕೆಲವರು ಈ ಹಲ್ಲು ನೋವಿನ ಕಾರಣಕ್ಕೆ ಉಂಡೆಗಳನ್ನ ತಿನ್ನೋದು ಕೂಡ ಕಡಿಮೆ, ಹಾಗೆ ಶುಗರ್ ಇರೋ ಕಾರಣಕ್ಕೆ. ಏನೇ ಆಗಲಿ ಸ್ನೇಹಿತರೆ, ಈ ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ಸ್ಪೆಷಲ್ ಅಡುಗೆಗಳನ್ನು ಮಾಡಿ ತಿನ್ನೋದ್ರಲ್ಲಿ ಇರುವಂಥ ಖುಷಿ ಮತ್ತೆ ಯಾವುದರಲ್ಲೂ ಇರಲ್ಲ. ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಾ ಇತಿಮಿತಿಯಲ್ಲಿ ಆಹಾರ ಸೇವನೆ ಇದ್ದಾಗ ಖಂಡಿತವಾಗ್ಲೂ ನಾವು ಕೂಡ ಚೆನ್ನಾಗಿರ್ತೀವಿ, ನಮ್ಮ ಜೀವನನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ದಿನ ನಾಗೇಶ್ ಅವರು ತಿಳಿಸ್ಕೊಟ್ಟಂತಹ ಚುರುಮುರಿ ಉಂಡೆ, ಗೋಧಿ ಹಿಟ್ಟಿನ ಉಂಡೆ, ಹೆಸರುಕಾಳಿನ ಉಂಡೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಹಾಗಾದರೆ ಮತ್ತೆ ಆಗ್ತಾಳ 9686609627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ಉಂಡೆಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಕುವೆಂಪು ವಿಶ್ವವಿದ್ಯಾಲಯದ 2026-27 ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಖಾಲಿ ಉಳಿದಿರುವ ಸೀಟುಗಳಿಗೆ ಪ್ರವೇಶಾತಿಗೆ ದಿನಾಂಕವನ್ನು ಆಗಸ್ಟ್ 31 ವಿಸ್ತರಿಸಲಾಗಿದೆ. ಕೆಲವು ಸ್ನಾತಕೋತ್ತರ ವಿಭಾಗಗಳಲ್ಲಿ ಉಳಿದಿರುವ ಸೀಟುಗಳಿಗೆ ವಿಶೇಷ ಸಡಿಲಿಕೆ ಮತ್ತು ಪೇಮೆಂಟ್ ಸೀಟುಗಳ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗಿದೆ. ಆಗಸ್ಟ್ 14 ಕೌನ್ಸೆಲಿಂಗ್ ಮೂಲಕ ಮೆರಿಟ್ ಕೋಟಾದಡಿ ಭರ್ತಿಯಾಗಿ ಖಾಲಿ ಉಳಿದಿರುವ ಸೀಟುಗಳಿಗೆ ನೇರ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಅರ್ಜಿ ಸಲ್ಲಿಸದಿರುವ ವಿದ್ಯಾರ್ಥಿಗಳು ಕೂಡ ಸಂಬಂಧಿಸಿದ ವಿಭಾಗಗಳಿಗೆ ಪ್ರವೇಶ ಪಡೆದುಕೊಳ್ಳಬಹುದು. ಮೆರಿಟ್ ಕಮ್ ಪೇಮೆಂಟ್ ಕೋಟಾ ಹಾಗೂ ಅನ್ಯ ವಿಶ್ವವಿದ್ಯಾಲಯದ ಸೀಟುಗಳ ಪ್ರಕಟಿತ ಶುಲ್ಕದಲ್ಲಿ ಶೇಕಡ 20% ರಿಯಾಯಿತಿ ನೀಡಲಾಗಿದ್ದು, ಅರ್ಹ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗೆ ರಿಯಾಯಿತಿ ಶುಲ್ಕ ಪಾವತಿಸಿ ಪ್ರವೇಶಾತಿ ಪಡೆಯಬಹುದಾಗಿದೆ. ಕುವೆಂಪು ವಿಶ್ವವಿದ್ಯಾಲಯದ ಯಾವುದೇ ಮೆರಿಟ್ ಕೋಟಾದಡಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅನ್ಯ ವಿಶ್ವವಿದ್ಯಾಲಯದ ಅರ್ಹ ಅಭ್ಯರ್ಥಿಗಳನ್ನು ಕುವೆಂಪು ವಿಶ್ವವಿದ್ಯಾಲಯದ ಅಭ್ಯರ್ಥಿಗಳೆಂದೇ ಪರಿಗಣಿಸಿ ಪ್ರವೇಶ ನೀಡುವುದಾಗಿ ತಿಳಿಸಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದಲ್ಲಿ ನಡೆದ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಮಾತನಾಡಿ, ಆಧ್ಯಾತ್ಮವೇ ಭಾರತದ ಶಕ್ತಿ, ಆ ಶಕ್ತಿ ಮೂಲಕವೇ ಭಾರತವು ವಿಶ್ವಗುರು ಆಗಲು ಸಾಧ್ಯ. ಮೊದಲು ನಾವು ನಮ್ಮ ಆಧ್ಯಾತ್ಮದ ಆಂತರ್ಯ ಅರಿತುಕೊಳ್ಳಬೇಕಿದೆ ಎಂದರು. ಇವತ್ತು ಟರ್ಕಿ, ಇರಾನ್, ಅಮೆರಿಕ, ಚೀನಾ, ಜಪಾನ್ನಂತಹ ದೇಶಗಳಲ್ಲಿಯೂ ಭಾರತದ ಆಧ್ಯಾತ್ಮದ ಬಗ್ಗೆ ಕುತೂಹಲವಿದೆ ಎಂದು ವಿವರಿಸಿದರು. ಒಬ್ಬ ವ್ಯಕ್ತಿಯ ಯಶಸ್ಸನ್ನು ಅಳೆಯಲು ಹಣವನ್ನೇ ಮಾನದಂಡವಾಗಿ ಬಳಸುತ್ತಿರುವುದು ಹಲವು ಸಮಸ್ಯೆಗಳಿಗೆ ಮುಖ್ಯ ಕಾರಣವಾಗಿದೆ. ನಿಸ್ವಾರ್ಥ ಸೇವಾ ಮನೋಭಾವ ಬೆಳೆಸಿದ ಶಿಕ್ಷಣಕ್ಕೆ ಯಾವುದೇ ಅರ್ಥವಿಲ್ಲ. ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸುತ್ತಿರುವುದನ್ನು ನೋಡಿದಾಗ ನನ್ನ ಮನಸ್ಸು ಕಲಕುತ್ತದೆ. ಅಮೆರಿಕದಂತಹ ದೇಶಗಳಲ್ಲಿ ಆಸ್ಪತ್ರೆಗಳ ತುರ್ತು ನಿಗಾ ಘಟಕಗಳಲ್ಲಿ ಮಕ್ಕಳೇ ತುಂಬಿದ್ದಾರೆ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸುವ ಶಿಕ್ಷಣ ಕೊಡದ ಹೊರತು ಈ ಪರಿಸ್ಥಿತಿ ಬದಲಾಗದು ಎಂದರು. ಪ್ರಾಸ್ತಾವಿಕ ಮಾತನಾಡಿದ ಸೊರಬ ತಾಲೂಕು ಕಮರೂರಿನ ಶ್ರೀ ಸತ್ಯಸಾಯಿ ಸರ್ವನಿಕೇತನಂ ಗುರುಕುಲದ ಪ್ರಧಾನ ಪಾಲಕ ಶಿವಪ್ರಸಾದ್ ಭಟ್, ಪ್ರಪಂಚದ ಬಹುತೇಕ ಸಮಸ್ಯೆಗಳಿಗೆ ಒಂದು ಜಗತ್ತು ಒಂದು ಕುಟುಂಬ ಪರಿಕಲ್ಪನೆಯು ಪರಿಹಾರವಾಗಬಲ್ಲದು. ಸದ್ಗುರು ಶ್ರೀ ಮಧುಸೂದನ ಸಾಯಿಯವರ ಸಂಪೂರ್ಣ ಉಚಿತ ಶಿಕ್ಷಣ, ಆರೋಗ್ಯ, ಪೌಷ್ಟಿಕ ಆಹಾರ ನೀಡುವ ಮೂಲಕ ನಾವೆಲ್ಲರೂ ಒಂದೇ ಕುಟುಂಬದವರು ಎಂಬ ಸಂದೇಶ ಸಾರುತ್ತಿದ್ದಾರೆ. ಅವರ ನಿಸ್ವಾರ್ಥ ಸೇವೆಯು ಮನುಕುಲಕ್ಕೆ ಆದರ್ಶವಾಗಿದೆ ಎಂದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಹರತಾಳು ಹಾಲಪ್ಪ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಸ್ ರುದ್ರೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಇತರರು ಇದ್ದರು. ಮುಂದಿನ ವಿವರ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ದೇಶದ ಪ್ರಮುಖ ಹಾಗೂ ವಿಶ್ವಾಸಾರ್ಹ ಸಾರ್ವಜನಿಕ ವಲಯದ ದೂರಸಂಪರ್ಕ ಸೇವಾ ಸಂಸ್ಥೆಯಾದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಮೌಲ್ಯಯುತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಪ್ರಕಟಿಸಿದೆ. ದೇಶಾದ್ಯಂತ ಎಂತಹದ್ದೇ ಸವಾಲಿನ ಭೌಗೋಳಿಕ ಹಾಗೂ ಹವಾಮಾನ ಪರಿಸ್ಥಿತಿಗಳಿದ್ದರೂ, ನಿರಂತರ ಸುರಕ್ಷಿತ ಕೈಗೆಟುಕುವ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕವನ್ನು ಒದಗಿಸಲು ಬಿಎಸ್ಎನ್ಎಲ್ ಬದ್ಧವಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದಿಂದ ಪ್ರೇರಿತಗೊಂಡು ಸ್ಥಳೀಯ ತಂತ್ರಜ್ಞಾನಗಳು ಹಾಗೂ ಗ್ರಾಹಕ ಕೇಂದ್ರಿತ ನಾವೀನ್ಯತೆಗಳೊಂದಿಗೆ ಭವಿಷ್ಯಕ್ಕೆ ಸಿದ್ಧವಾದ ಬಲವಾದ ದೂರಸಂಪರ್ಕ ಜಾಲವನ್ನು ನಿರ್ಮಿಸಲಾಗುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಪ್ರಕಟಣೆಗಳು ಹಾಗೂ ಕೊಡುಗೆಗಳು ಫ್ರೀಡಂ 2.0 ಆಫರ್. ಹೊಸ ಗ್ರಾಹಕರು ಬಿಎಸ್ಎನ್ಎಲ್ ನೆಟ್ವರ್ಕ್ ಸೇವೆಯನ್ನು ಅನುಭವಿಸಲು ಕೇವಲ 1 ರೂಗೆ ಈ ಆಫರ್ ಲಭ್ಯವಿದೆ. ದಿನಕ್ಕೆ 1 GB ಡಾಟಾ, ದಿನಕ್ಕೆ 100 SMS, ಅನಿಯಮಿತ ಧ್ವನಿ ಕರೆಗಳು ಹಾಗೂ 24 ದಿನಗಳ ಮಾನ್ಯತೆ ಒಳಗೊಂಡಿದೆ. ಬಿಎಸ್ಎನ್ಎಲ್ ಫೈಬರ್ ಫ್ರೀಡಂ ಪ್ಲಾನ್ ತಿಂಗಳವರೆಗೂ 1,111 ರ ವಿಶೇಷ ಆರಂಭಿಕ ಬೆಲೆಯಲ್ಲಿ ಈ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಪ್ಲಾನ್ ದೊರೆಯಲಿದ್ದು, ಇದರೊಂದಿಗೆ ಪ್ರೀಮಿಯಂ ಡಿಜಿಟಲ್ ಮನರಂಜನಾ ಸೇವೆಗಳು ಲಭ್ಯವಿರುತ್ತವೆ. ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಮತ್ತು ಉಚಿತ ಎಂಟರ್ಟೈನ್ಮೆಂಟ್ ಟಿವಿ, ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಆ್ಯಪ್ ಮೂಲಕ ಟ್ಯಾಂಗೋ ಚಾಲಿತ ಬಿಎಸ್ಎನ್ಎಲ್ ಎಂಟರ್ಟೈನ್ಮೆಂಟ್ ಟಿವಿಯನ್ನು ಬಳಸಿಕೊಂಡು ಉಚಿತ ಲೈವ್ ಟಿವಿ ಮತ್ತು ಚಲನಚಿತ್ರಗಳನ್ನು ವೀಕ್ಷಿಸಬಹುದಾಗಿದೆ. ಸ್ಯಾಟಲೈಟ್ ಫೋನ್ ಸೇವೆ, ಸಾಮಾನ್ಯ ಮೊಬೈಲ್ ನೆಟ್ವರ್ಕ್ಗಳು ಲಭ್ಯವಿಲ್ಲದ ಅತ್ಯಂತ ದೂರದ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಧ್ವನಿ ಕರೆಗಳಿಗಾಗಿ ಬಿಎಸ್ಎನ್ಎಲ್ ಜಾಗತಿಕ ಉಪಗ್ರಹ ದೂರವಾಣಿ ಸೇವೆಯನ್ನು ನೀಡುತ್ತಿದೆ ಎಂದು ಜಿಎಂ ಆದ ವಿನಯ್ ಕುಮಾರ್ ಸಿನ್ಹಾ, ಡಿಜಿಎಂ ಎಸ್ಬಿ ಕೂಪ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಆಯುರ್ವೇದ ಚಿಕಿತ್ಸೆಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಎಂದು ಆಯುರ್ವೇದ ವೈದ್ಯ ಪತಂಜಲಿ ತಿಳಿಸಿದರು. ಹೊಸನಗರ ಪಟ್ಟಣದ ಸಮುದಾಯ ಅಭಿವೃದ್ಧಿ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ, ಆಯುಷ್ ವಿಭಾಗ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಹಾಗೂ ಆಟೋ ಚಾಲಕರ ಸಂಘದಿಂದ ಆಯೋಜಿಸಿದ್ದ ಆಯುಷ್ ವಿಶೇಷ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ರೋಗಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮತೋಲನ ಕಾಪಾಡುವುದು ಆಯುರ್ವೇದ ಚಿಕಿತ್ಸೆಯ ಪ್ರಮುಖ ಗುರಿ. ಈ ಪದ್ಧತಿಯಲ್ಲಿ ಕೇವಲ ಔಷಧವಲ್ಲದೆ ಆಹಾರ ಪದ್ಧತಿ, ಜೀವನ ಶೈಲಿ, ವ್ಯಾಯಾಮ ಹಾಗೂ ಚಿಕಿತ್ಸಾ ವಿಧಾನಕ್ಕೂ ಮಹತ್ವ ನೀಡಲಾಗಿದೆ. ಆದರೆ ಸ್ವಯಂ ರೋಗ ನಿರ್ಣಯ, ಔಷಧ ಸೇವನೆ ಆರೋಗ್ಯಕ್ಕೆ ಮಾರಕ ಎಂದು ಎಚ್ಚರಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಎನ್ ಹರೀಶ್ ಮಾತನಾಡಿ, ಸರ್ಕಾರದ ಹಲವು ಉಚಿತ ಶಿಬಿರಗಳ ಸದುದ್ದೇಶವನ್ನು ಸಾರ್ವಜನಿಕರು ಅರಿತು ಪ್ರಯೋಜನ ಪಡೆಯಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಸಮಾಜ ಜಾಗೃತಿಗೊಳಿಸುವ ಶಕ್ತಿ ರಂಗಭೂಮಿಗೆ ಇದೆ. ರಂಗಕಲೆ ಮೂಲಕ ಸಮಾಜದ ಸಮಸ್ಯೆಗಳನ್ನು ಪ್ರತಿಬಿಂಬಿಸಬಹುದು ಎಂದು ತಹಶೀಲ್ದಾರ್ ಡಾ ಆರ್ ಪ್ರತಿಭಾ ಹೇಳಿದರು. ಸ್ಪಂದನ ತಂಡದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಪ್ರಾಣ ಪದ್ಮಿನಿ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ರಂಗಭೂಮಿ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿದೆ. ಹವ್ಯಾಸಿ ರಂಗಭೂಮಿ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಅನೇಕ ರಂಗ ಪ್ರಯೋಗಗಳ ಮೂಲಕ ಸಮಾಜವನ್ನು ಹತ್ತಿರದಿಂದ ನೋಡಲು ಸಾಧ್ಯ ಎಂದರು. ಮಂಜುನಾಥ್ ಬಡಿಗೇರ್ ನಿರ್ದೇಶನದಲ್ಲಿ ಸ್ಪಂದನ ತಂಡದವರು ಪ್ರಾಣ ಪದ್ಮಿನಿ ನಾಟಕ ಪ್ರದರ್ಶನ ನೀಡಿದರು. ರಂಗಕರ್ಮಿ ದೇವೇಂದ್ರ, ಗುರುಮೂರ್ತಿ, ಸತೀಶ್ ಶೆಣೈ, ಎಂವಿ ಪ್ರತಿಭಾ, ಜೀವನ್ಮುಖಿ ತಂಡದ ಉಷಾರಾಣಿ, ಜ್ಯೋತಿ, ಮಮತಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಿಪ್ಪನ್ಪೇಟೆ ನಾಗರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ನಾಗೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ನಾಗರ ಪಂಚಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ದೇವರ ಸನ್ನಿಧಿಯಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಆರಂಭವಾದವು. ವಿವಿಧ ಊರುಗಳಿಂದ ಆಗಮಿಸಿದ್ದ ಭಕ್ತರು ವಿಶೇಷ ಪೂಜೆ ನೆರವೇರಿಸಿ ತನಿ ಎರೆದರು. ಚರ್ಮರೋಗ ನಿವಾರಣೆ ಹಾಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿ ಹರಕೆ ಹೊತ್ತ ಭಕ್ತರು ತಿರುವಳಿ ಪೂಜೆ ಸಲ್ಲಿಸಿದರು. ಆರೋಗ್ಯ, ಬೆಳೆ, ಜಾನುವಾರು ಸಂರಕ್ಷಣೆ ಪ್ರಾರ್ಥಿಸುವ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಹಣ್ಣು ಕಾಯಿ ನೈವೇದ್ಯ ಮಾಡಿಸಿದರು. ದೇವಸ್ಥಾನಕ್ಕೆ ಸಾಗುವ ಮಾರ್ಗದಲ್ಲಿ ಇಕ್ಕೆಲೆಗಳಲ್ಲಿ ತಿಂಡಿ ತಿನಿಸು, ಆಟಿಕೆಗಳು, ಹರಕೆ ಅರ್ಪಣೆ ಸಾಮಗ್ರಿ, ಹೂವು, ಹಣ್ಣು, ಕಾಯಿ, ವ್ಯಾಪಾರ ಮಳಿಗೆಗಳು ತೆರೆದಿದ್ದವು. ಮುಂದಿನ ವಿವರ. ಬಹು ಹಿಂದಿನಿಂದಲೂ ನಾಗಾರಾಧನೆ ನಡೆದುಕೊಂಡು ಬಂದಿದೆ. ಪ್ರಕೃತಿ ಆರಾಧನೆಯ ಪ್ರತೀಕವೇ ನಾಗರ ಪಂಚಮಿ ಎಂದು ಜೈನ ಬಸದಿಯ ಪುರೋಹಿತ ಅಶೋಕ್ ಕುಮಾರ್ ಇಂದ್ರ ಹೇಳಿದರು. ಸಾಗರದ ಸರ್ವತೋಭದ್ರ ಶ್ರೀ ಆದಿನಾಥ ತೀರ್ಥಂಕರ ಜೈನ ಬಸದಿಯಲ್ಲಿ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ನಿಂದ ಆಯೋಜಿಸಿದ್ದ ನಾಗರ ಪಂಚಮಿ ಮಹತ್ವ ಕುರಿತು ಸಂವಾದದಲ್ಲಿ ಮಾತನಾಡಿ, ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರರು ಪೂರ್ವಜನ್ಮದಲ್ಲಿ ಕಠಿಣ ತಪಸ್ಸು ಮಾಡುವಾಗ ಎದುರಾದ ಉಪಸರ್ಪಗಳಿಂದ ರಕ್ಷಿಸಲು ನಾಗಲೋಕದ ರಾಜರಾಣಿಯರಾದ ಧರಣೇಂದ್ರ ಪದ್ಮಾವತಿ ಅವರನ್ನು ಸ್ಮರಿಸಿದರು. ಆಗ ನಾಗರೂಪದಲ್ಲಿ ಹೆಡೆಯನ್ನು ಬಿಚ್ಚಿ ತಪಸ್ಸಿಗೆ ಕುಳಿತು

ಸುತ್ತಿರುವ ಪಾರ್ಶ್ವನಾಥರ ಮೇಲೆ ಸುರಿಯುತ್ತಿರುವ ಬೆಂಕಿಯಿಂದ ರಕ್ಷಿಸಲಾಯಿತು. ಇಂದಿಗೂ ಜೈನ ಧರ್ಮದಲ್ಲಿ ಅದನ್ನು ಸ್ಮರಿಸಲಾಗುತ್ತಿದೆ ಎಂದರು. ಜೈನ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ ವಿ ಹಿತಕರ್ ಜೈನ್, ಜೈನ ಧರ್ಮದಲ್ಲಿ ನಾಗರ ಪಂಚಮಿ ಸಂದೇಶ ಜೀವದಯೇ ಮತ್ತು ಅಹಿಂಸೆಯ ಅನುಕರಣೆಗೆ ಪ್ರೇರಣೆಯಾಗಿದೆ. ನಾಗರಬನ ಹೆಸರಿನಲ್ಲಿ ಪ್ರಕೃತಿಯ ಸಂರಕ್ಷಣೆ, ಪೂರಕ ವಾತಾವರಣ ನಿರ್ಮಾಣವೇ ನಾಗರ ಪಂಚಮಿ ಮಹತ್ವ. ಜೈನ ಧರ್ಮದ ತತ್ವ, ಆಚಾರ, ವಿಚಾರಗಳು ವೈಜ್ಞಾನಿಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹಧನ ಮುಂದುವರಿಸಲು ಅರ್ಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಶಿವಮೊಗ್ಗ ಜಂಟಿ ಕೃಷಿ ನಿರ್ದೇಶಕ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 1/2/2019 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಸಣ್ಣ, ಅತಿಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಗಳನ್ನು 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಈ ಪ್ರೋತ್ಸಾಹಧನವನ್ನು ಮುಂದುವರಿಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಕೇಂದ್ರ ಸರ್ಕಾರವು ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಷ್ಟಿಸುವುದು ಕಡ್ಡಾಯವಾಗಿದೆ. ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಇಕೆವೈಸಿ ಪೂರ್ಣಗೊಳಿಸಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪಿಎಂ ಕಿಸಾನ್ ಇಕೆವೈಸಿ ಥ್ರೂ ಫೇಸ್ಬುಕ್ ರೆಕಗ್ನೈಸೇಷನ್ ಆ್ಯಪ್ ಮೂಲಕ ರೈತರು ಸ್ವತಃ ಇಕೆವೈಸಿ ಮಾಡಿಕೊಳ್ಳಬಹುದು. ಅರ್ಹ ರೈತರೆಲ್ಲರಿಗೂ ಶೀಘ್ರವೇ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕಾಗಿ ಅವರು ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ರಂಗಾಯಣದ ರೆಪರ್ಟರಿಗೆ 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 3 ಜನ ತಂತ್ರಜ್ಞರು ಹಾಗೂ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 3 ಜನ ತಂತ್ರಜ್ಞರನ್ನು ನಿಯಮಾನುಸಾರವಾಗಿ ನೇಮಕ ಮಾಡಿಕೊಳ್ಳಲಾಗುವುದು. ಸಂಗೀತ, ಧ್ವನಿ ಬೆಳಕು, ರಂಗಸಜ್ಜಿಕೆ ಅಥವಾ ವಸ್ತ್ರ ವಿಭಾಗ, ಪ್ರತಿ ವಿಭಾಗದಲ್ಲಿ ಕನಿಷ್ಠ 10 ವರ್ಷಗಳ ರಂಗಾನುಭವ ಹೊಂದಿರಬೇಕು. ತಂತ್ರಜ್ಞರಿಗೆ ಕನಿಷ್ಠ ಕನ್ನಡ ಭಾಷೆಯ ಓದುವ, ಬರೆಯುವ, ಗ್ರಹಿಸುವ ಸಾಮರ್ಥ್ಯವಿರಬೇಕು. ರಂಗಾನುಭವದ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ರಂಗ ಶಿಕ್ಷಣದ ಅರ್ಹತೆಗಳು ಇದ್ದಲ್ಲಿ ಅಂತಹವರಿಗೆ ಆದ್ಯತೆ ನೀಡಲಾಗುವುದು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ ಕ್ರೋಢೀಕೃತವಾಗಿ ಮಾಸಿಕ 25,000 ರುಗಳನ್ನು ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನು ತಂತ್ರಜ್ಞರೇ ಮಾಡಿಕೊಳ್ಳಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ತಂತ್ರಜ್ಞರ ನೇಮಕದ ಸಂದರ್ಭದಲ್ಲಿ ರೋಸ್ಟರ್ ನಿಯಮಗಳು ಕಡ್ಡಾಯವಾಗಿರುವುದಿಲ್ಲ. ತಂತ್ರಜ್ಞರಿಗೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಕಲಾವಿದರ ನೇಮಕದ ನಿಬಂಧನೆಗಳು. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲಾಗುವುದು. 12 ಜನ ಕಲಾವಿದರಲ್ಲಿ ಕನಿಷ್ಠ 4 ಮಹಿಳೆಯರಿಗಾಗಿ ಮೀಸಲಾಗಿದೆ ಹಾಗೂ 4 ಪರಿಶಿಷ್ಟ ಜಾತಿ ಅಥವಾ ವರ್ಗದ ಕಲಾವಿದರಿಗೆ ಮೀಸಲಿಡಲಾಗಿದೆ. ಈ ನೇಮಕಾತಿಗಳಲ್ಲಿ ಕನಿಷ್ಠ 50% ಹುದ್ದೆಗಳನ್ನು ಪ್ರಾದೇಶಿಕ ವಲಯ ಕಲಾವಿದರಿಗೆ ಮೀಸಲಿಡಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಕಲಾವಿದರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ 1ನೇ ವರ್ಷ ಮಾಸಿಕ 18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮಾಸಿಕ 20,000 ರುಗಳನ್ನು ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿರುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 7/8/2026 ಕಲಾವಿದರ ವಯಸ್ಸು ಕನಿಷ್ಠ 18 ವರ್ಷಗಳಿಂದ ಗರಿಷ್ಠ 32 ವರ್ಷ ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂತಹ ಪ್ರಕರಣದಲ್ಲಿ ವಯೋಮಿತಿಯನ್ನು 5 ವರ್ಷ ಸಡಿಲಗೊಳಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು, ಕಲಾವಿದರ ಆಯ್ಕೆಯನ್ನು ಸಂದರ್ಶನದ ಮೂಲಕ ಪಾರದರ್ಶಕವಾಗಿ ಆಯಾ ರಂಗಾಯಣಗಳ ಅಧ್ಯಕ್ಷತೆಯಲ್ಲಿ ರಚಿಸುವ ಉಪಸಮಿತಿಯೂ ಮಾಡುತ್ತದೆ. ಆಯ್ಕೆಯಾದ ಕಲಾವಿದರು ರಂಗಾಯಣ ಶಿವಮೊಗ್ಗ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಯಾವುದೇ ಕಲಾವಿದರ ನಡವಳಿಕೆ ಅನಪೇಕ್ಷಿತವೆಂದು ಕಂಡುಬಂದಲ್ಲಿ ಅಂತಹ ಕಲಾವಿದರನ್ನು ತಕ್ಷಣದಲ್ಲಿ ತೆಗೆದುಹಾಕುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಮೇಲ್ಕಂಡ ತಂತ್ರಜ್ಞರು ಹಾಗೂ ಕಲಾವಿದರು ಆಯಾ ರಂಗಾಯಣದ ನಿರ್ದೇಶಕರ ಹಾಗೂ ಆಡಳಿತಾಧಿಕಾರಿಯವರ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಕಲಾವಿದರು ಮತ್ತು ತಂತ್ರಜ್ಞರ ಆಯ್ಕೆಯು ರಂಗಾಯಣದ ಚಟುವಟಿಕೆಗಳ ಅಗತ್ಯದ ಹಿನ್ನೆಲೆಯಲ್ಲಿ ಸಂಚಿತ ವೇತನದ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇವು ಸರ್ಕಾರದ ಕಾಯಂ ಹುದ್ದೆಗಳಾಗಿರುವುದಿಲ್ಲ. ಸಂದರ್ಶನದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಈ ಮೇಲ್ಕಂಡ ಷರತ್ತುಗಳಲ್ಲದೆ ಇತರೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಆಯ್ಕೆ ಸಮಿತಿಗೆ ಇರುತ್ತದೆ. ಆಸಕ್ತ ಕಲಾವಿದ ತಂತ್ರಜ್ಞರು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 28/2026 ಸಂಜೆ 5:30 ಒಳಗಾಗಿ ಆಡಳಿತಾಧಿಕಾರಿಗಳು ರಂಗಾಯಣ ಸುವರ್ಣ ಸಂಸ್ಕೃತಿ ಭವನ ಅಶೋಕನಗರ ಹೆಲಿಪ್ಯಾಡ್ ಹಿಂಭಾಗ ಶಿವಮೊಗ್ಗ ವಿಳಾಸಕ್ಕೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ವಿಳಾಸ ಅಥವಾ ಗೂಗಲ್ ಫಾರ್ಮ್ ಅನ್ನು ಫೇಸ್ಬುಕ್ ಶಿವಮೊಗ್ಗ ರಂಗಾಯಣ ಅಥವಾ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 08182255353 ಅಥವಾ ಮೊಬೈಲ್ ಸಂಖ್ಯೆ 797-2-29-166 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
2: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
1: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
1: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
3: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 800

0: ಮಾಡ್ಬೇಡವೇ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜன அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ, ಇರುವೆಗಳು ರೇಷ್ಮೆ ನೂಲುವ ಪರಿ. ಆಫ್ರಿಕಾ, ಏಷ್ಯಾ ಹಾಗೂ ಆಸ್ಟ್ರೇಲಿಯಾಗಳಂತಹ ಉಷ್ಣವಲಯದಲ್ಲಿ ವಾಸಿಸುವ ನಮ್ಮಂತಹವರಿಗೆ ಸಿಂಪಿಗ ಅಥವಾ ದರ್ಜಿ ಇರುವೆಗಳು ಕಟ್ಟುವ ಮರದ ಗೂಡುಗಳು ಗಮನಾರ್ಹ. ಸಮಾಜ ಜೀವಿ ವಿಜ್ಞಾನಿಗಳಿಗೆ ಇರುವೆಗಳು ಈ ಗೂಡುಗಳನ್ನು ಕಟ್ಟುವ ಪರಿ ವಿಶೇಷವೆನಿಸುತ್ತದೆ. ಬರ್ಟ್ ಹಾಲ್ಡಾಲ್ ಬ್ಲರ್ ಹಾಗೂ ಇಒ ವಿಲ್ಸನ್ ಒಂದೆಡೆ ಬರೆದಿರುವ ಹಾಗೆ ಈಕೋಫಿಲ್ಲಾ ಕುಲದ ಸಿಂಪಿಗ ಇರುವೆಗಳು ತಮ್ಮ ಲಾರ್ವಾಗಳು ನೇಯ್ದ ರೇಷ್ಮೆಯನ್ನು ಗೂಡು ಕಟ್ಟಲು ಬಳಸುವ ಪರಿ ಪ್ರಾಣಿಲೋಕದಲ್ಲಿಯೇ ವಿಶಿಷ್ಟವಾದಂತಹ ಸಾಮಾಜಿಕ ನಡವಳಿಕೆಗಳಲ್ಲೊಂದು. ಸಿಂಪಿಗ ಇರುವೆಗಳು ಈಕೋಫಿಲ್ಲಾ ಎನ್ನುವ ಕುಲಕ್ಕೆ ಸೇರಿದವು. ಈ ಕುಲವು ಫಾರ್ಮಿಸಿನಿ ಎನ್ನುವ ಇರುವೆಗಳ ಉಪಕುಟುಂಬಕ್ಕೆ ಸೇರಿದಂತವು. ತಮ್ಮ ಬೇಟೆಯನ್ನು ಹಿಡಿಯಲು, ಬೇಟೆಗಾರರಿಂದ ರಕ್ಷಿಸಿಕೊಳ್ಳಲು ಈ ಇರುವೆಗಳು ಫಾರ್ಮಿಕಾಮ್ಲವನ್ನು ಬಳಸುವುದರಿಂದಾಗಿ ಇವಕ್ಕೆ ಈ ಹೆಸರು. ಫಾರ್ಮಿಸಿನಿ ಕುಟುಂಬದಲ್ಲಿರುವ ಎಲ್ಲ ಇರುವೆಗಳ ಲಾರ್ವಾಗಳು ರೇಷ್ಮೆಯನ್ನು ನೇಯುತ್ತವೆ. ಪ್ಯೂಪಾವಾಗಿ ಬದಲಾಗುವ ಮುನ್ನ ತಮ್ಮ ಸುತ್ತಲೂ ಒಂದು ರಕ್ಷಣೆಯ ಗೂಡನ್ನು ಕಟ್ಟಿಕೊಳ್ಳುತ್ತವೆ. ಆದರೆ ಈ ಈಕೋಫಿಲಾ ಕುಲದ ಇರುವೆಗಳು ಮಾತ್ರ ತಮ್ಮ ಸುತ್ತಲೂ ಆ ರೇಷ್ಮೆಯಿಂದ ಗೂಡು ಕಟ್ಟುವುದಿಲ್ಲ. ಬದಲಿಗೆ ಅವು ಬೆತ್ತಲಾಗಿಯೇ ಇದ್ದು ಎಲ್ಲ ರೇಷ್ಮೆಯನ್ನು ಗೂಡಿನಲ್ಲಿ ಇರುವ ಇಡೀ ಸಮುದಾಯಕ್ಕೆ ಗೂಡು ಕಟ್ಟಿಕೊಳ್ಳಲು ದಾನವಾಗಿ ಕೊಟ್ಟು ಬಿಡುತ್ತವೆ. ಇಲ್ಲಿರುವ ಮೂರು ಪ್ರಶ್ನೆಗಳು

0: ಸ್ವಾರಸ್ಯಕರವಾದಂತವು. ಮೊದಲನೆಯದಾಗಿ, ಇರುವೆಗಳು ತಮ್ಮ ಗೂಡನ್ನು ಕಟ್ಟಲು ಲಾರ್ವಾಗಳ ನೆರವನ್ನು ಹೇಗೆ ಪಡೆಯುತ್ತವೆ? ಎರಡನೆಯದಾಗಿ, ವಿಕಾಸದ ಹಾದಿಯಲ್ಲಿ ಇವು ಈ ಉತ್ಕೃಷ್ಟ ನಡವಳಿಕೆಯನ್ನು ಸಿದ್ಧಿಸಿಕೊಳ್ಳಲು ಸಾಧ್ಯವಾಗಿದ್ದಾದರೂ ಹೇಗೆ? ಹಾಗೂ ಕೊನೆಯದಾಗಿ, ಈ ಲಾರ್ವಾಗಳು ತಾವು ನೇಯ್ದ ರೇಷ್ಮೆಯನ್ನೂ ದಾನ ಮಾಡಿಬಿಡುತ್ತವೇಕೆ? ಸಿಂಪಿಗ ಇರುವೆಗಳು ಗೂಡನ್ನು ಹೇಗೆ ಕಟ್ಟುತ್ತವೆ? ಇಡೀ ಪ್ರಪಂಚದಲ್ಲಿ ಎರಡೇ ಎರಡು ಈಕೋಫಿಲಾ ಪ್ರಭೇದಗಳಿವೆ. ಈಕೋಫಿಲಾ ಸ್ಮರಾಗ್ನಿನಾ ಎನ್ನುವ ಪ್ರಭೇದ ದಕ್ಷಿಣ ಏಷ್ಯಾದಲ್ಲಿ ಇರುವ ಭಾರತ ಹಾಗೂ ಶ್ರೀಲಂಕಾದಲ್ಲಿ, ಆಗ್ನೇಯ ಏಷ್ಯಾದಲ್ಲಿ ಉತ್ತರ ಆಸ್ಟ್ರೇಲಿಯಾ ಹಾಗೂ ಮೆಲನೇಷ್ಯಾದಲ್ಲಿ ಎಲ್ಲೆಲ್ಲಿಯೂ ಇವೆ. ಈಕೋಫಿಲಾ ಲೋಂಜಿನೋಡಾ ಎನ್ನುವುದು ಆಫ್ರಿಕಾದ ಉಷ್ಣವಲಯದಲ್ಲಿ ಮಾತ್ರ ಕಾಣಸಿಗುತ್ತದೆ. ಲಾರ್ವಾಗಳ ರೇಷ್ಮೆಯಿಂದ ಎಲೆಗಳನ್ನು ಜೋಡಿಸಿ ಹೊಲೆದು ಗೂಡುಗಳನ್ನು ಕಟ್ಟುವ ಇವುಗಳ ಸ್ವಭಾವವನ್ನು ಮೊತ್ತ ಮೊದಲ ಬಾರಿಗೆ ಎಚ್ಎನ್ ರಿಡ್ಲೆ ಹಾಗೂ ವಿಲಿಯಂ ಸೆವಿಲ್ ಕೆಂಟ್ ಎನ್ನುವ ಇಬ್ಬರು ಇಂಗ್ಲಿಷು ಪ್ರಕೃತಿ ವಿಜ್ಞಾನಿಗಳು ಈಕೋಫಿಲಾ ಸ್ಮರಾಗ್ನಿನ ಇರುವೆಯಲ್ಲಿ ಏಕಕಾಲದಲ್ಲಿ ಆದರೆ ಒಬ್ಬರಿನ್ನೊಬ್ಬರಿಗೆ ಗೊತ್ತಿಲ್ಲದಂತೆ ಪತ್ತೆ ಮಾಡಿದ್ದರು. ಆಗ್ನೇಯ ಇಂಗ್ಲೆಂಡಿನಲ್ಲಿರುವ ನಾರ್ಫಾಕ್ ಪ್ರಾಂತ್ಯದಲ್ಲಿ 1855ರಲ್ಲಿ ಹುಟ್ಟಿದ ರಿಡ್ಲೆ ಪರಿಣಿತ ಸಸ್ಯವಿಜ್ಞಾನಿಯಾಗಿ ಬೆಳೆದು ಸಿಂಗಪೂರಿನಲ್ಲಿರುವ ಸ್ಟ್ರೇಟ್ ಸೆಟಲ್ಮೆಂಟ್ ವನ ಹಾಗೂ ಉದ್ಯಾನಗಳ ನಿರ್ದೇಶಕರಾಗಿದ್ದರು. 101 ವರ್ಷಗಳಷ್ಟು ಸುದೀರ್ಘವಾದ ರಿಡ್ಲೆಯವರ ಬದುಕಿನ ತುಂಬ ಅವರು ದಕ್ಷಿಣ ಹಾಗೂ ಆಗ್ನೇಯ ಏಷ್ಯಾದಲ್ಲಿ ನಡೆಸಿದ ಸಾಹಸಯಾನಗಳು ಹಾಗೂ ಅನ್ವೇಷಣೆಗಳ ಕಥೆಗಳು ಸಮೃದ್ಧಿಯಾಗಿ ತುಂಬಿಕೊಂಡಿವೆ. ರಿಡ್ಲೆ ಕೇವಲ ಸಸ್ಯವಿಜ್ಞಾನದ ಅಧ್ಯಯನವನ್ನಷ್ಟೇ ಕೈಗೊಳ್ಳದೆ ಹಲವು ಬಗೆಯ ಪ್ರಾಣಿಗಳು ಹಾಗೂ ಸಸ್ಯಗಳನ್ನು ಸಂಗ್ರಹಿಸಿದ್ದರು. ಈತ ಈಕೋಫಿಲಾದ ಪ್ರಭೇದವನ್ನು ತಪ್ಪಾಗಿ ಗುರುತಿಸಿದ್ದರೂ ಈಕೋಫಿಲಾ ಸ್ಮರಾಗ್ಡಿನ ಗೂಡು ಕಟ್ಟುವ ಬಗೆಯನ್ನು ಮೊತ್ತ ಮೊದಲ ಬಾರಿಗೆ 1890ರಲ್ಲಿಯೇ ಜರ್ನಲ್ ಆಫ್ ಸ್ಟ್ರೇಟ್ಸ್ ಬ್ರಾಂಚ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ. ರಿಡ್ಲಿಯ ವಿವರಣೆ ಎಷ್ಟು ಹಳೆಯದಾಗಿದೆ ಹಾಗೂ ಸುಂದರವಾಗಿದೆ ಎಂದರೆ, ಅದನ್ನು ನನ್ನ ಶಬ್ದಗಳಲ್ಲಿ ಹೇಳುವ ಬದಲು ಆತನದೇ ಶಬ್ದಗಳನ್ನು ತುಸು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಗೂಡು ಕಟ್ಟಬೇಕೆಂದಾಗ ಹಲವು ಇರುವೆಗಳು ಎಲೆಯ ಒಂದು ಬದಿಯನ್ನು ತಮ್ಮ ದವಡೆಯಲ್ಲಿ ಹಿಡಿದು, ಇನ್ನೊಂದು ಎಲೆಯ ಬದಿಯನ್ನು ತಮ್ಮ ಹಿಂಗಾಲುಗಳ ಪಂಜಗಳಿಂದ ಹಿಡಿದು ನಿಧಾನವಾಗಿ ಎಳೆದು ಎರಡರ ಅಂಚುಗಳನ್ನು ಜೋಡಿಸುತ್ತವೆ. ಎರಡೂ ಎಲೆಗಳ ಅಂಚುಗಳು ಇನ್ನೂ ಹತ್ತಿರ ಬಾರದಿದ್ದರೆ ಹಾಗೂ ಒಂದು ಇರುವೆಗೆ ಅದನ್ನು ಮುಟ್ಟಲು ಅಸಾಧ್ಯವೆನಿಸಿದರೆ ಇರುವೆಗಳ ಸರಪಳಿ ನಿರ್ಮಾಣವಾಗುತ್ತದೆ. ಒಂದು ಇರುವೆ ಎಲೆಯ ಅಂಚನ್ನು ದವಡೆಯಿಂದ ಹಿಡಿದುಕೊಳ್ಳುತ್ತದೆ, ಇನ್ನೊಂದು ಅದರ ಹೊಟ್ಟೆಯನ್ನು ದವಡೆಯಿಂದ ಮೃದುವಾಗಿ ಆದರೆ ಭದ್ರವಾಗಿ ಹಿಡಿದುಕೊಳ್ಳುತ್ತದೆ, ಮೂರನೆಯ ಇರುವೆ ಇದೇ ರೀತಿಯೇ ಎರಡನೆಯದನ್ನು ಹಿಡಿದುಕೊಂಡು ತನ್ನ ಹಿಂಗಾಲುಗಳಿಂದ ಮತ್ತೊಂದು ಎಲೆಯ ಅಂಚನ್ನು ಹಿಡಿಯುತ್ತದೆ. ಹೀಗೆ ಅವುಗಳ ಅಂಚುಗಳು ಒಂದನ್ನೊಂದು ಮುಟ್ಟುವಷ್ಟು ಹತ್ತಿರವಾಗುವವರೆಗೂ ಎಲೆಗಳನ್ನು ಹಿಡಿದು ಎಳೆಯುತ್ತವೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಬೇರೆ ಇರುವೆಗಳು ಬಂದು ಎಲೆಗಳನ್ನು ರೇಷ್ಮೆ ನೂಲಿನಿಂದ ಹೊಲಿಯಲು ಆರಂಭಿಸುತ್ತವೆ. ಒಂದೋ ಎರಡೋ ಇರುವೆಗಳು ಗೂಡಿನಿಂದ ಹೊರಬರುತ್ತವೆ. ಪ್ರತಿಯೊಂದು ಒಂದೊಂದು ಲಾರ್ವಾವನ್ನು ಬಾಯಿಯಲ್ಲಿ ಹಿಡಿದಿರುತ್ತದೆ. ಲಾರ್ವಾದ ಬಾಲ ಹೊರತುದಿಗೆ ಚಾಚಿಕೊಂಡಿರುತ್ತದೆ. ಅನಂತರ ಇರುವೆಗಳು ಈ ಲಾರ್ವಾಗಳ ಬಾಲದ ತುದಿಯನ್ನು ಎಲೆಯ ಒಂದು ಅಂಚಿನ ಮೇಲೆ ಇಟ್ಟು ಕಂಪಿಸುವ ಮೀಸೆಯಿಂದ ಅವುಗಳನ್ನು ತಡವಿ ಕೆಣಕುತ್ತವೆ. ಲಾರ್ವಾ ಹುಳು ಆಗ ರೇಷ್ಮೆಯ ನೂಲೊಂದನ್ನು ಸ್ರವಿಸುತ್ತದೆ. ಇದನ್ನು ತಮ್ಮ ಮೀಸೆಯಿಂದ ಇರುವೆಗಳು ಎಲೆಯ ಅಂಚಿಗೆ ಅಂಟಿಸುತ್ತವೆ. ಈ ಸಿಂಪಿಗ ಇರುವೆ ಅನಂತರ ರೇಷ್ಮೆ ನೂಲನ್ನು ಎಳೆಯುತ್ತಾ ಇನ್ನೊಂದು ಎಲೆಯ ಅಂಚಿನ ಕಡೆ ಓಡುತ್ತದೆ, ಅದನ್ನು ಅಲ್ಲಿ ಅಂಟಿಸುತ್ತದೆ. ಹೀಗೆ ಅದು ರೇಷ್ಮೆಯ ಭದ್ರವಾದ ಬಲೆಯೊಂದು ಎರಡೂ ಎಲೆಗಳ ನಡುವೆ ರೂಪುಗೊಳ್ಳುವವರೆಗೂ ಹಿಂದೆ ಮುಂದೆ ಓಡಾಡುತ್ತದೆ. ವಿಲಿಯಂ ಸೆವಿಲ್ ಕೆಂಟ್ ವಾಯುವ್ಯ ಇಂಗ್ಲೆಂಡಿನಲ್ಲಿರುವ ಕೆಂಟ್ ಪ್ರಾಂತ್ಯದಲ್ಲಿ 1845ರಲ್ಲಿ ಹುಟ್ಟಿದರು. ಅನಂತರ ಒಬ್ಬ ಪರಿಣಿತ ಸಾಗರ ಜೀವಿ ವಿಜ್ಞಾನಿಯಾದರು. ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಮೀನುಗಾರಿಕೆಯ ಕಮಿಷನರ್ ಆಗಿದ್ದರು. ಸೆವಿಲ್ ಕೆಂಟ್ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಎನ್ನುವ ಹವಳದ ದಿಬ್ಬಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಕ್ಕಾಗಿ ಜನಪ್ರಿಯರು. ಆದರೆ ಸಾಗರ ವಿಜ್ಞಾನದ ಬಗೆಗಿನ ಈ ಮೋಹ, ರಿಡ್ಲೆಯ ಸಸ್ಯಗಳ ಮೋಹ ಹೇಗೆ ಆತನನ್ನು ಈಕೋಫಿಲಾ ಸ್ಮಾರಾಗ್ನಿನಾದ ಸಿಂಪಿಗ ಗುಣವನ್ನು ಪತ್ತೆ ಮಾಡುವುದರಿಂದ ತಡೆಯಲಿಲ್ಲವೋ, ಹಾಗೆಯೇ ಈತನಿಗೂ ಅಡ್ಡಿಯಾಗಲಿಲ್ಲ. 1897ರಲ್ಲಿ ದಿ ನ್ಯಾಚುರಲಿಸ್ಟ್ ಇನ್ ಆಸ್ಟ್ರೇಲಿಯಾ ಎನ್ನುವ ಪುಸ್ತಕದಲ್ಲಿ ಇರುವೆಗಳು ಗೂಡು ಕಟ್ಟುವ ಬಗೆಯನ್ನು ಕೆಂಟ್ ವಿವರಿಸಿದ ರೀತಿ ಹೆಚ್ಚು ಕಡಿಮೆ ಇದೇ ರೀತಿ ಇದೆ.
1: ಈ ಹಸಿರು ಇರುವೆಗಳು ರೇಷ್ಮೆಯನ್ನು ನೂಲಬಲ್ಲವು ಎನ್ನುವುದೇ ವಿರೋಧಾಭಾಸವಾಗಿತ್ತಾದ್ದರಿಂದ ಅವುಗಳ ಕಾರ್ಯವಿಧಾನ ಲೇಖಕನ ಗಮನವನ್ನು ಸೆಳೆಯಿತು. ದೇಶದ ಉತ್ತರಕ್ಕೆ ಪ್ರವಾಸ ಹೋದಾಗಲೆಲ್ಲ ಇದು ಆತನ ಗಮನವನ್ನು ಸೆಳೆದಿತ್ತು. ಕೊನೆಗೆ ಜುಲೈ 1890ರಲ್ಲಿ ಕುಕ್ ಟೌನ್ ಬಳಿಯ ಕಾಡಿನಲ್ಲಿ ಈ ಇರುವೆಗಳ ಗೂಡನ್ನು ಪರಿಶೀಲಿಸುವಾಗ ಈ ವಿಸ್ಮಯದ ಪ್ರಶ್ನೆ ಬಗೆಹರಿಯಿತು. ಆಗ ಪ್ರೌಢ ಇರುವೆಗಳು ಗೂಡು ಹೊಲೆಯುವುದರಲ್ಲಿ ಯಾವ ಪಾತ್ರವನ್ನು ವಹಿಸುತ್ತಿರಲಿಲ್ಲವೆಂಬುದು ತಿಳಿಯಿತು. ಆದರೆ ಅದೇ ಸಮಯದಲ್ಲಿ ಅವು ಎಳೆಯ ಹುಳುಗಳನ್ನು

0: ಅನ್ನು ಈ ಕೆಲಸ ಮಾಡಲು ಉಪಯೋಗಿಸುತ್ತಿದ್ದವು.
1: ನಮಗೆ ಇಂದು ತಿಳಿದಿರುವ ವಿಷಯಗಳಲ್ಲಿ ಬಹುತೇಕ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳಾದ ಬರ್ಟ್ ಹಾಲ್ಡಾಬ್ಲರ್ ಹಾಗೂ ಎಡ್ವರ್ಡ್ ಓ ವಿಲ್ಸನ್ ಅವರು ಆಫ್ರಿಕಾದಲ್ಲಿ ಇಕೋಫಿಲಾ ಲೊಂಜಿನೋಡಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಇಕೋಫಿಲಾ ಸ್ಮಾರಾಗ್ನಿನ ಮೇಲೆ ನಡೆಸಿದ ಅಧ್ಯಯನಗಳ ಫಲ. ಇವರು ಹಾಗೂ ಇತರರು ಇರುವೆಗಳು ಗೂಡು ಕಟ್ಟುವ ರೀತಿಯ ಬಗ್ಗೆ ರಿಡ್ಲೆ ಹಾಗೂ ಸೆವಿಲ್ ಕೆಂಟ್ ನೀಡಿದ ಅವಿಸ್ಮರಣೀಯ ವಿವರಣೆಗಳಿಗೆ ಇನ್ನಷ್ಟು ವಿವರಗಳನ್ನು ಸೇರಿಸಿದ್ದಾರೆ. ಈ ಅಧಿಕ ವಿವರಗಳಲ್ಲಿ ಹಲವು ಇರುವೆಗಳ ಲಾರ್ವಾಗಳು ತಾವು ನೇಯ್ದ ರೇಷ್ಮೆಯನ್ನು ವಿಕಾಸದ ದೃಷ್ಟಿಯಲ್ಲಿ ಗೂಡಿನ ಒಟ್ಟಾರೆ ಒಳಿತಿಗಾಗಿ ತ್ಯಾಗ ಮಾಡುತ್ತಿವೆ ಎನ್ನುವುದು ಇನ್ನಷ್ಟು ಖಚಿತವಾಗಿದೆ. ಈ ಸಿಂಪಿಗ ಇರುವೆಗಳಲ್ಲಿ ರೇಷ್ಮೆಯ ಉತ್ಪಾದನೆ ಹಾಗೂ ಬಳಕೆ ಇದೇ ರೀತಿಯ ವಿದ್ಯಮಾನವಿರುವ ಬೇರೆ ಇರುವೆಗಳಿಗಿಂತಲೂ ಭಿನ್ನ. ಅವುಗಳಲ್ಲಿ ಹುಳುಗಳು ಗೂಡು ಕಟ್ಟಿಕೊಂಡು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವ ಸ್ವಾರ್ಥಕ್ಕಾಗಿ ರೇಷ್ಮೆಯನ್ನು ಉತ್ಪಾದಿಸುತ್ತವೆ. ರೇಷ್ಮೆ ದಾನ ಪಡೆಯಲು ಸಿಂಪಿಗ ಇರುವೆಗಳು ಕೊನೆಯ ಹಂತದ ಬೆಳವಣಿಗೆಯನ್ನು ಆರಂಭಿಸಿರುವ ಲಾರ್ವಾಗಳನ್ನು ಬಳಸುತ್ತವೆ. ಅದೇ ತಮ್ಮದೇ ಗೂಡನ್ನು ಕಟ್ಟಿಕೊಳ್ಳಲು ರೇಷ್ಮೆಯನ್ನು ಉತ್ಪಾದಿಸುವ ಇರುವೆಗಳಲ್ಲಿ ಕೊನೆಯ ಹಂತದ ಕೊನೆಯ ಚರಣದಲ್ಲಿ ಇರುವ ಲಾರ್ವಾಗಳು ರೇಷ್ಮೆಯನ್ನು ಉತ್ಪಾದಿಸುತ್ತವೆ. ಆಗಲೇ ಹೇಳಿದ ಹಾಗೆ ಸಿಂಪಿಗ ಇರುವೆಗಳ ಲಾರ್ವಾಗಳು ತಮಗಾಗಿ ಗೂಡು ಕಟ್ಟಿಕೊಳ್ಳುವುದಿಲ್ಲ. ಅವುಗಳ ರೇಷ್ಮೆ ಸಂಪೂರ್ಣವಾಗಿ ಸಮುದಾಯಕ್ಕಾಗಿ ಬಳಕೆಯಾಗುತ್ತದೆ. ಲಾರ್ವಾಗಳು ಕೇವಲ ರೇಷ್ಮೆ ಸುರಿಸುವ ಸಾಧನಗಳಾಗಿವೆಯಷ್ಟೇ. ರೇಷ್ಮೆಯ ಪರಿಣಾಮಕಾರಿ ಬಳಕೆಗೆ ಎಲೆಗಳನ್ನು ಜೋಡಿಸುವುದಕ್ಕೆ ಬೇಕಾದ ಎಲ್ಲ ಚಲನೆಗಳನ್ನು ಲಾರ್ವಾವನ್ನು ಹಿಡಿದ ಇರುವೆಗಳು ಮಾಡುತ್ತವೆ, ಲಾರ್ವಾಗಳಲ್ಲ. ಹಾಲ್ಡಾಬ್ಲರ್ ಮತ್ತು ವಿಲ್ಸನ್ ಇಂತಹ ಲಾರ್ವಾಗಳನ್ನು ಇಕೋಫಿಲಾ ಸಮಾಜದ ಮತ್ತೊಂದು ಸಹಜಾತಿಗಳೆಂದು ಪರಿಗಣಿಸಿದ್ದಾರೆ. ನನಗೆ ಗೊತ್ತಿರುವ ಹಾಗೆ ಜೇನೊಣ, ಕಣಜಗಳು ಹಾಗೂ ಇರುವೆಗಳಲ್ಲಿ ಇನ್ನೂ ಪ್ರೌಢವಾಗಿಲ್ಲದಂತಹ ಹಂತಗಳು ವಿಶಿಷ್ಟ ಕಾರ್ಮಿಕರಂತೆ ಕಾರ್ಯನಿರ್ವಹಿಸುತ್ತಿರುವ ಉದಾಹರಣೆ ಇದೊಂದೇ. ಆದರೆ ಗೆದ್ದಲು ಹುಳುಗಳಲ್ಲಿ ಇಂತಹ ವರ್ಗವಿರುವುದು ತಿಳಿದ ವಿಷಯ. ಇತ್ತೀಚೆಗೆ ಆಮ್ರೋಸಿಯಾ ದುಂಬಿಗಳಲ್ಲಿಯೂ ಇಂತಹ ನಡವಳಿಕೆಯನ್ನು ಪತ್ತೆ ಮಾಡಲಾಗಿದೆ. ಇಕೋಫಿಲಾ ಇರುವೆಯ ಲಾರ್ವಾಗಳ ತ್ಯಾಗ ಉತ್ಕೃಷ್ಟ ಮತ್ತು ಪರಿಪೂರ್ಣ. ಇಕೋಫಿಲಾದಲ್ಲಿ ಮಾತ್ರ ಕಾಣಬರುವ ಇಂತಹ ಅದ್ಭುತ ಹಾಗೂ ವಿಷದವಾದ ನಡವಳಿಕೆ ನಿಸರ್ಗದ ಆಯ್ಕೆಯ ಮೂಲಕ ವಿಕಾಸವಾಗಿದ್ದು ಹೇಗೆ? ಹಾಲ್ಡಾಬ್ಲರ್ ಹಾಗೂ ವಿಲ್ಸನ್ ವಿವರವಾಗಿ ದಾಖಲಿಸಿರುವ ಸಿಂಪಿಗ ಇರುವೆಗಳು ಗೂಡು ಕಟ್ಟುವ ಬಗ್ಗೆ ಜಟಿಲವಾದ, ನಿಖರವಾದ ಹಾಗೂ ವಿಶಿಷ್ಟ ನಡವಳಿಕೆಯಾಗಿದ್ದು, ಪ್ರೌಢ ಇರುವೆಗಳು ಹಾಗೂ ಲಾರ್ವಾಗಳೆರಡು ಇದಕ್ಕಾಗಿ ಹಲವಾರು ಹೊಂದಾಣಿಕೆಗಳನ್ನು ಬೆಳೆಸಿಕೊಂಡಿವೆ. ಲಾರ್ವಾಗಳು ತಮ್ಮ ರಕ್ಷಣೆಗೆಂದು ಗೂಡು ನೇಯುವ ಸಾಮರ್ಥ್ಯವನ್ನು ಕಳೆದುಕೊಂಡಿವೆ, ಆದರೆ ರೇಷ್ಮೆ ನೂಲುವ ಸಾಮರ್ಥ್ಯವನ್ನು ಕಳೆದುಕೊಂಡಿಲ್ಲ. ಅದೇ ರೀತಿ ಪ್ರೌಢ ಇರುವೆಗಳು ರೇಷ್ಮೆಯನ್ನು ದಾನ ಮಾಡುವ ಹಂತದಲ್ಲಿ ಇರುವ ಲಾರ್ವಾಗಳನ್ನು ಗುರುತಿಸಬೇಕು. ಅವನ್ನು ಉಪಯೋಗಿಸಲು ತಕ್ಕುದಾದಂತೆ, ಅಂದರೆ ಎಲೆಗಳನ್ನು ಜೋಡಿಸುವ ಹಾಗೂ ಲಾರ್ವಾಗಳು ರೇಷ್ಮೆ ತಯಾರಿಸಲು ಪ್ರಚೋದಿಸುವಂತೆ ತಾವು ನಡೆದುಕೊಳ್ಳಬೇಕು. ಬೇರೆ ಪ್ರಭೇದಗಳ ಇರುವೆಗಳಲ್ಲಿ ಸಾಮಾನ್ಯವಾಗಿ ಲಾರ್ವಾಗಳು ಗೂಡು ಕಟ್ಟುವ ಬೆಳವಣಿಗೆಯ ಹಂತ ಹಾಗೂ ಸಿಂಪಿಗ ಇರುವೆಗಳಲ್ಲಿ ಲಾರ್ವಾಗಳು ರೇಷ್ಮೆ ದಾನ ಮಾಡುವ ಬೆಳವಣಿಗೆಯ ಹಂತಗಳು ಒಂದೇ ಅಲ್ಲ. ಅಲ್ಲದೆ ಗೂಡು ಕಟ್ಟುವಾಗ ಲಾರ್ವಾಗಳು ತಮ್ಮದೇ ಗೂಡನ್ನು ಕಟ್ಟುವಾಗ ಮಾಡುವಂತಹ ಯಾವುದೇ ದೇಹ ಚಲನೆಯನ್ನೂ ಮಾಡದೆ ಸುಮ್ಮನಿರಬೇಕು. ಇವೆಲ್ಲವೂ ಹೀಗೆ ಒಟ್ಟಾಗಿದ್ದು ಹೇಗೆ? ಯಾವುದೇ ವಿಸ್ತೃತವಾದ ಹಾಗೂ ಒಳ್ಳೆಯ ವಿನ್ಯಾಸದ ರಚನೆಯಾಗಲಿ ನಡವಳಿಕೆಯಾಗಲಿ ಇದೇ ಪ್ರಶ್ನೆಯನ್ನು ಕೇಳುತ್ತದೆ. ಇದಕ್ಕೆ ಅತ್ಯಂತ ಪ್ರಸಿದ್ಧ ಉದಾಹರಣೆ ಎಂದರೆ ಕಶೇರುಕಗಳ ಕಣ್ಣು. ಇದು ಎಷ್ಟು ಪರಿಪೂರ್ಣವಾಗಿದೆ ಎಂದರೆ ನಿಸರ್ಗದ ಆಯ್ಕೆ ಎನ್ನುವ ತತ್ವದ ಬಗ್ಗೆಯೇ ಅನುಮಾನ ಹುಟ್ಟಿಸುವುದಷ್ಟೇ ಅಲ್ಲ, ಕೆಲವರು ವಿಕಾಸವಾದವನ್ನು ಅಲ್ಲಗಳೆಯುವಂತೆಯೂ ಮಾಡಿದೆ. ನಿಸರ್ಗದ ಆಯ್ಕೆ ಎನ್ನುವುದು ಒಂದು ಯಾದೃಚ್ಛಿಕ ವಿದ್ಯಮಾನವೆಂದುಕೊಂಡು ಪರಿಪೂರ್ಣವಾದ ಫಲವೆನ್ನುವುದು ಇದ್ದಕ್ಕಿದ್ದ ಹಾಗೆ ಪರಿಪೂರ್ಣ ರೂಪದಲ್ಲಿಯೇ ಉತ್ಪನ್ನವಾಗುತ್ತದೆ ಎನ್ನುವ ತಪ್ಪು ತಿಳುವಳಿಕೆ ಇದಕ್ಕೆ ಮೂಲ ಕಾರಣ. ನಿಸರ್ಗದ ಆಯ್ಕೆಯು ಕಲ್ಪನೆಗೂ ನಿಲುಕದಂತಹ ಅತ್ಯಂತ ಜಟಿಲವಾದ ರಚನೆಗಳು ಹಾಗೂ ನಡವಳಿಕೆಗಳನ್ನು ಹುಟ್ಟಿಸಬಲ್ಲದು ಎನ್ನುವ ಬಗ್ಗೆ ರಿಚರ್ಡ್ ಡಾಕಿನ್ಸ್ಗಿಂತಲೂ ಬಲವಾಗಿ ವಾದಿಸಿದವರು ಬೇರೊಬ್ಬರಿಲ್ಲ. ಇದಕ್ಕೆ ಈತನ ದಿ ಬ್ಲೈಂಡ್ ವಾಚ್ ಮೇಕರ್ ಹಾಗೂ ಕ್ಲೈಂಬಿಂಗ್ ಮೌಂಟ್ ಇಂಪ್ರೊಬಾಬಲ್ ಪುಸ್ತಕಗಳನ್ನು ಓದಬಹುದು. ಇದನ್ನು ಸರಿಯಾಗಿ ಹೇಳಬೇಕೆಂದರೆ ತಳಿಗುಣಗಳಲ್ಲಿ ಕಾಣುವ ವಿಕೃತಿಗಳು ಯಾದೃಚ್ಛಿಕವಾದರೂ ನಿಸರ್ಗದ ಆಯ್ಕೆ ಯಾದೃಚ್ಛಿಕವಲ್ಲ. ಬದಲಿಗೆ ನಿಸರ್ಗದ ಆಯ್ಕೆ ಎನ್ನುವ ವಿದ್ಯಮಾನವು ನಿಧಾನವಾಗಿ ಆದರೆ ಅಯಾದೃಚ್ಛಿಕವಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಆಯ್ದುಕೊಳ್ಳುತ್ತಾ ಕೊನೆಗೊಂದು ಪರಿಪೂರ್ಣ ಫಲವಾಗುತ್ತದೆ. ಅಲ್ಲದೆ ಪರಿಪೂರ್ಣತೆ ಎಂದು ತೋರಿದರೂ ಇದು ಬಲು ದೀರ್ಘಾವಧಿಯಲ್ಲಿ ಹಲವು ಸಂತತಿಗಳ ಅವಧಿಯಲ್ಲಿ ಒಂದರ ನಂತರ ಇನ್ನೊಂದರಂತೆ ಆಯ್ಕೆಯಾಗುವ ಪ್ರಕ್ರಿಯೆಯ ಮೂಲಕ ಉಂಟಾಗುತ್ತದೆ. ಹೀಗೆ ನಿಸರ್ಗದ ಆಯ್ಕೆಯು ಅಸಾಧ್ಯವೆನ್ನುವ ಪರ್ವತವನ್ನೂ ಹತ್ತಬಲ್ಲದು ಎನ್ನುವ ವಾದ ಪಕ್ಕಾ

ಅನಿಸುತ್ತದೆ. ಆದರೆ ಇಲ್ಲೊಂದು ಉಂಟಾಗುವ ಸಮಸ್ಯೆಯ ಪರಿಹಾರಕ್ಕೆ ಸಾಕಷ್ಟು ತಾಳ್ಮೆಯ ಸಂಶೋಧನೆ ಬೇಕು. ಇದು ಈ ಪರಿಪೂರ್ಣತೆಯನ್ನು ಪಡೆಯುವ ಹಾದಿಯಲ್ಲಿ ಬಂದಿರಬಹುದಾದಂತಹ ಒಂದಕ್ಕಿಂತಲೂ ಇನ್ನೊಂದು ಉತ್ತಮವಾದ ಮಧ್ಯಂತರ ಹಂತಗಳನ್ನು ಗುರುತಿಸುವ ಸಮಸ್ಯೆ. ಹಾರ್ಡಬ್ಲರ್ ಮತ್ತು ವಿಲ್ಸನ್ ಹಲವಾರು ಇರುವೆಗಳ ಪ್ರಭೇದಗಳು ಗೂಡು ಕಟ್ಟುವ ವಿಧಾನಗಳನ್ನು ವಿಶದವಾಗಿ ಸಾಕಷ್ಟು ಪರಿಶ್ರಮದಿಂದ ನಡೆಸಿದ ಅಧ್ಯಯನಗಳು ಹೀಗೆಂದು ತಿಳಿಸಿವೆ. ಆಸ್ಟ್ರೇಲಿಯಾದಲ್ಲಿ ಹಾರ್ಡಬ್ಲರ್ ಅಧ್ಯಯನ ಮಾಡಿದ ಪಾಲಿರೇಚಿಸ್ ಕುಲದ ಒಂದು ಇರುವೆಯಲ್ಲಿ ಸಾಮೂಹಿಕವಾಗಿ ಗೂಡು ಕಟ್ಟುವಂತಹ ಮಧ್ಯಂತರ ಹಂತವೊಂದಿದೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆ. ಈ ಇರುವೆಗಳು ತಮ್ಮ ಲಾರ್ಫಗಳ ರೇಷ್ಮೆಯಿಂದ ಎಲೆಗಳನ್ನು ಮತ್ತು ಕಡ್ಡಿಗಳನ್ನು ಬಳಸಿಕೊಂಡು ಗೂಡು ಕಟ್ಟುತ್ತವೆ. ಆದರೆ ಇವು ಈಕೋಫಿಲಾ ಮಾಡುವಂತೆ ಇರುವೆಗಳ ಸರಪಳಿಯನ್ನು ಕಟ್ಟುವುದಿಲ್ಲ. ಇವು ಎಲೆಗಳನ್ನು ಬಾಗಿಸುತ್ತವೆಂದು ತೋರುವುದಿಲ್ಲ. ಇವು ಉಪಯೋಗಿಸುವ ಲಾರ್ವಾಗಳು ಈಕೋಫಿಲಾದ ಲಾರ್ವಾಗಳಿಗೆ ಹೋಲಿಸಿದಲ್ಲಿ ವ್ಯಕ್ತಿಗತವಾದ ಗೂಡುಗಳನ್ನು ನೇಯುವ ಲಾರ್ವಾ ಹಂತಕ್ಕೆ ಇನ್ನೂ ಹತ್ತಿರವಾದಂತಹ ಬೆಳವಣಿಗೆಯವಾಗಿದ್ದು ಲಾರ್ವಾಗಳ ದೇಹದ ಚಲನೆಯು ಗೂಡು ಕಟ್ಟುವುದಕ್ಕೆ ಮುಖ್ಯವೆಂದು ತೋರುತ್ತದೆ. ಆದರೆ ಈ ಪಾಲಿರೇಚಿಸ್ ಇರುವೆಗಳಲ್ಲಿಯೂ ಲಾರ್ವಾಗಳು ತಮ್ಮೆಲ್ಲ ರೇಷ್ಮೆಯನ್ನು ಸಮುದಾಯ ಗೂಡು ಕಟ್ಟುವುದಕ್ಕೆ ದಾನ ಮಾಡಿ ಈಕೋಫಿಲಾದ ಲಾರ್ವಾಗಳಂತೆಯೇ ಬೆತ್ತಲೆಯಾಗಿರುತ್ತವೆ. ಕ್ಯಾಂಪೋನೋಟಸ್ ಸೆನೆಕ್ಸ್ ಎನ್ನುವ ದಕ್ಷಿಣ ಹಾಗೂ ಮಧ್ಯ ಅಮೆರಿಕೆಯಲ್ಲಿ ಇರುವ ಇನ್ನೊಂದು ಇರುವೆಯ ಪ್ರಭೇದವು ಈ ಗೂಡು ಕಟ್ಟುವ ತಂತ್ರದಲ್ಲಿ ಇನ್ನೂ ಮೊದಲಿನ ಹಂತವನ್ನು ಪ್ರತಿನಿಧಿಸುತ್ತದೆ. ಕ್ಯಾಂಪೋನೋಟಸ್ ಸೆನೆಕ್ಸ್ ಇರುವೆಗಳು ಪಾಲಿರೇಚಸ್ನಂತೆಯೇ ಗೂಡುಗಳನ್ನು ಹೊಲೆಯುತ್ತವೆ. ಆದರೆ ಇದರ ಲಾರ್ವಾಗಳು ತಾವು ತಯಾರಿಸಿದ ರೇಷ್ಮೆಯಲ್ಲಿ ಸ್ವಲ್ಪವನ್ನಷ್ಟೇ ಸಮುದಾಯ ಗೂಡು ಕಟ್ಟಿಕೊಳ್ಳಲು ದಾನ ಮಾಡಿ ಉಳಿದದ್ದರಿಂದ ತಮ್ಮ ರಕ್ಷಣೆಗೆಂದು ಗೂಡು ಕಟ್ಟಿಕೊಳ್ಳುತ್ತವೆ. ಇದಕ್ಕಿಂತಲೂ ಸರಳವಾದ ಸಮುದಾಯ ಗೂಡು ಕಟ್ಟುವ ವಿಧಾನವನ್ನು ಬ್ರೆಜಿಲ್ನಲ್ಲಿ ಇರುವ ಡೆಂಡ್ರೋಮಿರ್ಮೆಕ್ಸ್ ಎನ್ನುವ ಇರುವೆಯ ಪ್ರಭೇದಗಳಲ್ಲಿ ಕಾಣಬಹುದು. ಈ ಪ್ರಭೇದದ ಲಾರ್ವಾಗಳು ಸಮುದಾಯ ಗೂಡು ಕಟ್ಟಲು ರೇಷ್ಮೆಯನ್ನು ನೀಡುತ್ತವೆ. ಆದರೆ ಗೂಡು ಕಟ್ಟುವಾಗ ಪ್ರೌಢ ಇರುವೆಗಳು ಇವನ್ನು ಹಿಡಿದಿರುವುದಿಲ್ಲ. ಲಾರ್ವಾಗಳೇ ಸ್ವತಃ ಎಲೆಗಳನ್ನು ಜೋಡಿಸಿ ಹೆಣೆಯುತ್ತವೆ. ಅಂದರೆ ಡೆಂಡ್ರೋಮಿರ್ಮೆಕ್ಸ್, ಕ್ಯಾಂಪೋನೋಟಸ್ ಸೆನೆಕ್ಸ್, ಪಾಲಿರೇಚಿಸ್ ಮತ್ತು ಈಕೋಫಿಲಾಗಳು ಲಾರ್ವಾಗಳ ನೆರವಿನಿಂದ ಹೆಚ್ಚೆಚ್ಚು ಜಟಿಲವಾದಂತಹ ಸಾಮುದಾಯಿಕ ಗೂಡು ಕಟ್ಟುವ ಕ್ರಿಯೆಯ ಸರಣಿ ಬೆಳವಣಿಗೆಯ ಹಂತಗಳು ಎನ್ನಬಹುದು. ಹಾಗೆಂದ ಮಾತ್ರಕ್ಕೆ ಈ ಎಲ್ಲ ಪ್ರಭೇದಗಳು ಒಂದಿನೊಂದರಿಂದ ವಿಕಾಸವಾದವು ಎಂದು ನಾವು ಹೇಳುತ್ತಿಲ್ಲ. ನಮ್ಮ ವಾದ ಇಷ್ಟೇ, ಉಪಯುಕ್ತವಾದಂತಹ ಹೆಚ್ಚೆಚ್ಚು ಹೊಂದಾಣಿಕೆ ಇರುವಂತಹ ಮಧ್ಯಂತರ ಸ್ಥಿತಿಗಳು ಇರಬಹುದು. ಆದ್ದರಿಂದ ಈ ಜಟಿಲ ನಡವಳಿಕೆ ವಿಕಾಸವಾಗುವುದಕ್ಕೆ ನಿಸರ್ಗದ ಆಯ್ಕೆ ಕಾರಣ ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ಲಾರ್ವಾಗಳು ರೇಷ್ಮೆಯನ್ನು ದಾನ ಕೊಡುತ್ತವೇಕೆ? ವಿಕಾಸ ಜೀವಿ ವಿಜ್ಞಾನದಲ್ಲಿ ಈ ಏಕೆ ಎನ್ನುವ ಪ್ರಶ್ನೆಗೆ ನಿರ್ದಿಷ್ಟ ಅರ್ಥವಿದೆಯಾದ್ದರಿಂದ ಇಲ್ಲಿ ಅದರ ವಿವರಣೆ ಅವಶ್ಯಕ. ಯಾವುದೇ ನಡವಳಿಕೆ ಏಕೆ ಆಗುತ್ತದೆ ಎನ್ನುವುದನ್ನು ತಿಳಿಯಬೇಕಾದಾಗ ನಾವು ಎರಡು ಖಚಿತವಾದ ಪ್ರಶ್ನೆಗಳನ್ನು ಕೇಳುತ್ತೇವೆ. ಪ್ರಾರಂಭಿಕ ಪ್ರಶ್ನೆ ಹಾಗೂ ಅಂತಿಮ ಪ್ರಶ್ನೆ ಏನಿ. ಪ್ರಾರಂಭಿಕ ಪ್ರಶ್ನೆಯನ್ನು ನಾವು ಹೇಗೆ ಎಂಬ ಪ್ರಶ್ನೆ ಎಂದು ಹೇಳಬಹುದು. ಇದು ಜೀವಿಗಳು ಯಾವ ರೀತಿಯಲ್ಲಿ ನಿರ್ದಿಷ್ಟ ನಡವಳಿಕೆಯನ್ನು ತೋರುತ್ತವೆ ಎನ್ನುವುದಷ್ಟೇ. ನೆಲದಲ್ಲಿ ಗೂಡು ಕಟ್ಟುವ ಕಣಜಗಳು ಬೇರೆ ಕಣಜಗಳ ಗೂಡುಗಳ ನಡುವೆ ತಮ್ಮದನ್ನು ಹೇಗೆ ಗುರುತಿಸುತ್ತವೆ? ತಾವು ಹಾರಿದ ದೂರವನ್ನು ಜೇನುಣಗಳು ಹೇಗೆ ಅಂದಾಜಿಸುತ್ತವೆ? ಬೆಚ್ಚಗಿನ ಪರಿಸರಕ್ಕೆ ವಲಸೆ ಹೋಗಬೇಕಾದ ಸಮಯ ಇದು ಎಂದು ಹಕ್ಕಿಗಳಿಗೆ ಹೇಗೆ ಗೊತ್ತಾಗುತ್ತದೆ? ಮೊಳೆಯುತ್ತಿರುವ ಬೀಜಗಳಿಗೆ ತಮ್ಮ ಕಾಂಡಗಳು ನೆಲದ ಮೇಲಕ್ಕೂ ಬೇರುಗಳು ನೆಲದ ಆಳಕ್ಕೂ ಇಳಿಯಬೇಕೆನ್ನುವುದು ಹೇಗೆ ಗೊತ್ತು? ಇಂತಹ ಪ್ರಾರಂಭಿಕ ಪ್ರಶ್ನೆಗಳಿಗೆ ಉತ್ತರಗಳು ಸಾಮಾನ್ಯವಾಗಿ ಹೀಗಿರುತ್ತವೆ. ನೆಲದಲ್ಲಿ ಗೂಡು ಕಟ್ಟುವ ಕಣಜಗಳು ತಮ್ಮ ಗೂಡಿನ ಸುತ್ತಲೂ ಇರುವ ಹಾದಿ ಗುರುತುಗಳ ವಿನ್ಯಾಸಗಳನ್ನು ಗುರುತಿಟ್ಟುಕೊಂಡು ಗೂಡನ್ನು ಗುರುತಿಸುತ್ತವೆ. ಜೇನುನೊಣಗಳು ತಮ್ಮ ಕಣ್ಣಿನಲ್ಲಿ ತೋರುವ ಬಿಂಬಗಳಲ್ಲಿನ ವ್ಯತ್ಯಾಸವನ್ನು ಗುರುತಿಸಿ ಹಾರಿದ ದೂರವನ್ನು ಅಂದಾಜಿಸುತ್ತವೆ. ಅನೇಕ ಪ್ರಾಣಿಗಳು ತಮ್ಮ ಬಂಧುತ್ವವನ್ನು ಗುರುತಿಸಲು ಹಿಂದಿನ ಪರಿಚಯವನ್ನೇ ಅಳತೆಗೋಲನ್ನಾಗಿ ಇಟ್ಟುಕೊಂಡಿರುತ್ತವೆ. ಹಕ್ಕಿಗಳು ಅವುಗಳ ಮಿದುಳಿನಲ್ಲಿ ಇರುವ ಪೀನಿಯಲ್ ಗ್ರಂಥಿಗಳು ಸ್ರವಿಸಿದ ಹಾರ್ಮೋನುಗಳನ್ನು ಹಗಲಿನ ಉದ್ದವನ್ನು ಅಳೆಯಲು ಬಳಸುತ್ತವೆ. ಬಿಸಿಲು ಬೀಳುತ್ತಿರುವ ದಿಕ್ಕಿಗೆ ಪ್ರತಿಕ್ರಿಯೆಯಾಗಿ ಹುಟ್ಟುವ ಆಕ್ಸಿನ್ ಹಾರ್ಮೋನಿನ ಸಾಂದ್ರತೆಯ ವ್ಯತ್ಯಾಸಕ್ಕೆ ಮೊಳೆಯುತ್ತಿರುವ ಬೀಜಗಳ ಕಾಂಡ ಮತ್ತು ಬೇರಿನಲ್ಲಿ ನಡೆಯುವ ಜೀವಕೋಶಗಳ ವಿಭಜನೆ ಹಾಗೂ ಅಂಗಾಂಶದ ಬೆಳವಣಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತದೆ. ಆದರೆ ಅಂತಿಮ ಪ್ರಶ್ನೆ ಎನ್ನುವುದು ಏಕೆ ಎನ್ನುವ ಸಂದೇಹ. ಇದು ಚಟುವಟಿಕೆಗಳನ್ನು ಪೂರ್ಣಗೊಳಿಸುವುದರಿಂದ ವಿಕಾಸದ ಅವಧಿಯಲ್ಲಿ ದೊರೆತಿರುವ ಅನುಕೂಲತೆಗಳಿಗೆ ಸಂಬಂಧಿಸಿದ ಪ್ರಶ್ನೆ. ಇವುಗಳಿಗೆ ಉತ್ತರಗಳು ಹೀಗಿರಬಹುದು. ತಮ್ಮ ಗೂಡುಗಳನ್ನು

ಗುರುತಿಟ್ಟುಕೊಳ್ಳುವ ಮೂಲಕ ಹಾಗೂ ಸುತ್ತಲೂ ಯಾವ್ಯಾವ ಹಾದಿಗುರುತುಗಳು ಇವೆ ಎಂಬುದನ್ನು ಗಮನಿಸಿ ನೆನಪಿಟ್ಟುಕೊಳ್ಳುವ ಮೂಲಕ ಕಣಜಗಳು ಬೇರೆ ಕಣಜಗಳ ಗೂಡು ಸೇರದಂತೆ ಕಾಪಾಡಿಕೊಳ್ಳುತ್ತವೆ. ಬಿಂಬಗಳ ಚಲನೆಯ ಗತಿಯನ್ನು ಅಳತೆ ಮಾಡುವ ಮೂಲಕ ಹಾರಿದ ದೂರವನ್ನು ನಿಖರವಾಗಿ ಅಳೆಯುವ ಜೇನುಣಗಳು ಲಾಭದಾಯಕವಾದ ಆಹಾರದ ಮೂಲವನ್ನು ಮರಳಿ ತಲುಪಬಲ್ಲವು ಹಾಗೂ ಈ ಮಾಹಿತಿಯನ್ನು ಇತರೆ ಜೇನುಣಗಳಿಗೆ ತಲುಪಿಸಬಲ್ಲವು. ಪರಿಚಯವನ್ನೇ ಸಂಬಂಧದ ಅಳತೆಯ ಓಲನ್ನಾಗಿಟ್ಟುಕೊಳ್ಳುವುದರಿಂದ ಹಲವು ಪ್ರಾಣಿಗಳಿಗೆ ತಮ್ಮೊಳಗೆ ನಡೆಯಬಹುದಾದ ಅಂತರ ಸಂಕರಗಳನ್ನು ತಡೆಗಟ್ಟುವುದು ಸಾಧ್ಯವಾಗುತ್ತದೆ. ಬೆಚ್ಚಗಿನ ತಾಣಗಳಿಗೆ ವಲಸೆ ಹೋಗುವುದರಿಂದ ಹಕ್ಕಿಗಳು ತಮಗೂ ತಮ್ಮ ಮರಿಗಳಿಗೂ ಚಳಿ ಪ್ರದೇಶದಲ್ಲಿ ಒದಗಬಹುದಾದ ಸಾವಿನಿಂದ ತಪ್ಪಿಸಿಕೊಳ್ಳಬಹುದು. ದ್ಯುತಿ ಸಂಶ್ಲೇಷಣೆ ನಡೆಸುವ ಕಾಂಡ ಭಾಗವನ್ನು ಬಿಸಿಲಿನತ್ತಲೂ, ನೀರನ್ನು ಹಿಡಿದಿಡುವ ಬೇರನ್ನು ನೆಲದಿತ್ತಲೂ ಬೆಳೆಯುವಂತೆ ಮಾಡುವ ಮೂಲಕ ಗಿಡಗಳು ನೀರು ಮತ್ತು ಬಿಸಿಲಿನಿಂದ ಇನ್ನೂ ಪರಿಣಾಮಕಾರಿಯಾದ ಲಾಭ ಪಡೆಯಬಲ್ಲವು. ಈ ರೀತಿ ಏಕೆ ಮತ್ತು ಹೇಗೆ ಎಂದು ಕೇಳುವುದು ಸ್ವಲ್ಪ ದಿಕ್ಕು ತಪ್ಪಿಸಬಹುದಾದ ಪ್ರಶ್ನೆಗಳು. ಇದು ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಪ್ರಜ್ಞಾಪೂರ್ವಕವಾಗಿ ನಿಶ್ಚಯಿಸುತ್ತಿವೆ ಎಂದಲ್ಲ. ಅಂತರ ಸಂಕರವಾಗುವುದನ್ನು ಪ್ರಾಣಿಗಳು ತಪ್ಪಿಸಿಕೊಳ್ಳುತ್ತವೆ ಎಂದರೆ ಅವು ಹೀಗೆ ಪ್ರಜ್ಞಾಪೂರ್ವಕವಾಗಿ ಮಾಡುತ್ತಿವೆ ಎಂದಲ್ಲ. ಹಾಗೆಯೇ ಹಕ್ಕಿಗಳು ಸಾವಿನ ಪ್ರಮಾಣ ಕಡಿಮೆಯಾಗಲೆಂದು ಚಳಿಗಾಲ ಬರುತ್ತಿದ್ದಂತೆ ಬೆಚ್ಚಗಿನ ಪ್ರದೇಶಕ್ಕೆ ವಲಸೆ ಹೋಗುತ್ತಿವೆ ಎಂದರೆ ಹೀಗೆ ವಲಸೆ ಹೋಗುವುದರ ಲಾಭ ನಷ್ಟಗಳನ್ನು ಹಕ್ಕಿಗಳು ಲೆಕ್ಕ ಹಾಕಿವೆ ಅಂತಲ್ಲ. ಇದು ಚಳಿಗಾಲದಲ್ಲಿ ತಾನಿದ್ದ ಜಾಗವನ್ನು ಬಿಟ್ಟು ಬೆಚ್ಚಗಿನ ಪ್ರದೇಶಕ್ಕೆ ವಲಸೆ ಹೋಗುವಂತಹ ವಿಕೃತಿ ಇದ್ದಂತಹ ಹಕ್ಕಿಯೊಂದು ಇಂತಹ ವಿಕೃತಿಗಳಿಲ್ಲದ ಚಳಿಗಾಲದಲ್ಲಿಯೂ ಇದ್ದಲ್ಲಿಯೇ ಉಳಿದು ಸಂತಾನೋತ್ಪತ್ತಿ ಮಾಡಲು ಪ್ರಯತ್ನಿಸುವ ಹಕ್ಕಿಗಳಿಗಿಂತಲೂ ಹೆಚ್ಚು ಸಂತಾನಗಳನ್ನು ಉಳಿಸಿ ಹೋಗುತ್ತದೆ ಎನ್ನುವ ದೀರ್ಘ ವಿಶ್ಲೇಷಣೆಯ ಸಂಕ್ಷಿಪ್ತ ರೂಪ. ಅವು ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತಿಲ್ಲ ಎನ್ನುವುದನ್ನು ತಿಳಿದಿದ್ದು ಹೀಗೆ ಹಕ್ಕಿಗಳು ಏಕೆ ವಲಸೆ ಹೋಗುತ್ತವೆ ಎನ್ನುವ ಸಂಕ್ಷಿಪ್ತ ಪ್ರಶ್ನೆಯನ್ನು ಕೇಳುವುದು ವಿಕಾಸ ಜೀವಿ ವಿಜ್ಞಾನಿಗಳಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಪರಿಚಿತವಲ್ಲದ ಮಂದಿ ತಪ್ಪು ತಿಳಿಯಬಾರದೆನ್ನುವ ಹೊಣೆಗಾರಿಕೆಯೂ ಇರುವ ನಾವು ಇಲ್ಲಿ ನಾನು ಮಾಡುತ್ತಿರುವಂತೆ ಈ ಏಕೆ ಹೇಗೆ ಎನ್ನುವ ಪ್ರಶ್ನೆಗಳು ಎಂದರೇನೆಂದು ಇನ್ನಷ್ಟು ಸ್ಪಷ್ಟವಾಗಿಸಬೇಕು. ಲಾರ್ವಾದ ರೇಷ್ಮೆಯಿಂದ ಗೂಡನ್ನು ಕಟ್ಟುವ ವಿಷಯದಲ್ಲಿ ಹಾಲ್ಡಾಬ್ಲರ್ ಮತ್ತು ವಿಲ್ಸನ್ ಇದೇ ರೀತಿಯಲ್ಲಿ ಏಕೆ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದರು. ಲಾರ್ವಾಗಳೇಕೆ ರೇಷ್ಮೆಯನ್ನು ಸಮುದಾಯಕ್ಕೆ ದಾನ ಕೊಡಬೇಕು? ತಾವೇ ಅದನ್ನು ಇಟ್ಟುಕೊಂಡು ಗೂಡು ಕಟ್ಟಿಕೊಳ್ಳಬಾರದೇಕೆ? ಈ ಪ್ರಶ್ನೆಯ ವಿವರಣಾತ್ಮಕ ರೂಪ ನಿಮಗೂ ಅರ್ಥವಾಗಿರಬೇಕು. ಹೀಗೆ ತನ್ನೆಲ್ಲ ರೇಷ್ಮೆಯನ್ನು ಸಮುದಾಯದ ಗೂಡು ಕಟ್ಟಲು ದಾನ ಕೊಟ್ಟು ಬಿಟ್ಟ ವಿಕೃತಿ ಇರುವ ಲಾರ್ವಾ ಇರುವ ಇರುವೆ ರೇಷ್ಮೆಯನ್ನೆಲ್ಲ ತಾನೇ ಬಳಸುವ ಲಾರ್ವಾ ಇರುವ ಇರುವೆಗಿಂತಲೂ ಹೆಚ್ಚು ಸಂತತಿಗಳನ್ನು ಹುಟ್ಟಿಸುತ್ತದೆಯೇ? ಅದರ ಡಾರ್ವಿನೀಯ ಸಾಮರ್ಥ್ಯ ಹೆಚ್ಚುತ್ತದೆಯೇ? ವಿಕಾಸವಾದದ ದೃಷ್ಟಿಯಲ್ಲಿ ಪ್ರಜ್ಞಾಪೂರ್ವಕವಾದ ತೀರ್ಮಾನ ಅಥವಾ ಆಯ್ಕೆ ಇಲ್ಲದ ಲಾರ್ವಾ ಎಲ್ಲ ರೇಷ್ಮೆಯನ್ನೂ ತನಗಾಗಿಯೇ ಉಳಿಸಿಕೊಳ್ಳುವುದನ್ನು ಸ್ವಾರ್ಥ ನಡವಳಿಕೆ ಎಂದು ಹೇಳಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ತನ್ನೆಲ್ಲ ರೇಷ್ಮೆಯನ್ನು ಸಮುದಾಯದ ಒಳಿತಿಗಾಗಿ ದಾನ ಕೊಟ್ಟು ತನ್ನ ರಕ್ಷಣೆಗೆಂದು ಗೂಡು ಕಟ್ಟಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳುವ ಪ್ರಕ್ರಿಯೆ ತ್ಯಾಗ ಎನಿಸಿಕೊಳ್ಳುತ್ತದೆ. ಲಾರ್ವಾದ ಈ ಸ್ವಾರ್ಥ ನಿಸರ್ಗದ ಆಯ್ಕೆಯ ಮೂಲಕ ವಿಕಾಸವಾಯಿತಾದರೂ ಹೇಗೆ? ಡಾರ್ವಿನ್ ಹಾಗೂ ಆತನ ನಂತರದ ವಿಜ್ಞಾನಿಗಳೆಲ್ಲರೂ ತ್ಯಾಗದ ಈ ನಡವಳಿಕೆಯ ವಿರೋಧಾಭಾಸವನ್ನು ಎದುರಿಸಿದ್ದರು. ಏಕೆಂದರೆ ಇಂತಹ ತ್ಯಾಗವು ತ್ಯಾಗಿಯ ಉಳಿವಿನ ಸಾಮರ್ಥ್ಯವನ್ನು ಕುಗ್ಗಿಸಿ ತ್ಯಾಗದ ಲಾಭ ಪಡೆದವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹಾಗಿದ್ದರೆ ಇಂತಹ ತಾನಿರುವ ಜೀವಿಯ ಉಳಿವಿನ ಸಾಮರ್ಥ್ಯವನ್ನು ಕುಗ್ಗಿಸುವ ಜೀನ್ ಆ ಸಮುದಾಯದಲ್ಲಿ ಹೇಗೆ ಹರಡಲು ಸಾಧ್ಯ? ಈ ವಿರೋಧಾಭಾಸಕ್ಕೆ ಇಂಗ್ಲಿಷ್ ಜೀವಿ ವಿಜ್ಞಾನಿ WD ಹ್ಯಾಮಿಲ್ಟನ್ ಒಂದು ಸೊಗಸಾದ ಪರಿಹಾರವನ್ನು ಸೂಚಿಸಿದ್ದ. ಈ ಪರಿಹಾರವೇ ಈಗ ಹಲವಾರು ಗಂಭೀರ ಅಧ್ಯಯನಗಳಿಗೂ ಕೆಲವು ವಿವಾದಗಳಿಗೂ ಕಾರಣವಾಗಿದೆ. ತಳಿ ಸಂಬಂಧಿಗಳ ಉಳಿವನ್ನು ಸಂತಾನಗಳ ನಷ್ಟಕ್ಕಿಂತಲೂ ಹೆಚ್ಚು ಮಾಡುವ ಮೂಲಕ ತ್ಯಾಗವೆನ್ನುವ ಸ್ವಭಾವವೂ ಕೂಡ ನಿಸರ್ಗದ ಆಯ್ಕೆಯ ಫಲವೇ ಆಗಬಲ್ಲದು ಎಂದು ಹ್ಯಾಮಿಲ್ಟನ್ ವಾದಿಸಿದ್ದ. ಇದೇಕೆಂದರೆ ನಾವು ಸಂತಾನಗಳ ಜೊತೆಗಷ್ಟೇ ಅಲ್ಲದೆ ಸಂಬಂಧಿಗಳ ಜೊತೆಗೂ ನಮ್ಮ ಜೀನ್ಗಳನ್ನು ಹಂಚಿಕೊಂಡಿರುತ್ತೇವೆ. ಈ ಬಗೆಯ ನಿಸರ್ಗದ ಆಯ್ಕೆಯನ್ನು ಬಂಧುಗಳ ಆಯ್ಕೆ ಎಂದು ಕರೆಯುತ್ತಾರೆ. ಹೀಗೆ ನಿಕಟ ಸಂಬಂಧಿಗಳ ಪರವಾಗಿ ಮಾಡುವ ತ್ಯಾಗವನ್ನು ದೂರ ಸಂಬಂಧಿಗಳ ಪರವಾಗಿ ಮಾಡುವ ತ್ಯಾಗಕ್ಕಿಂತಲೂ ನಿಸರ್ಗ ಹೆಚ್ಚು ಆಯ್ದುಕೊಳ್ಳಬೇಕಷ್ಟೆ. ಇಂತಹ ತರ್ಕವನ್ನು ಪರೀಕ್ಷಿಸುವುದು ಸಾಮಾನ್ಯವಾಗಿ ಕಷ್ಟವೇ. ಆದರೆ ಇದಕ್ಕೆ ಈ ಸಿಂಪಿಗ ಇರುವೆಗಳು ಒಂದು ವಿಶಿಷ್ಟ ಅವಕಾಶವನ್ನು ಒದಗಿಸುತ್ತವೆ. ಕೀಟಗಳಲ್ಲಿ ಹೈಮನೆಪ್ಟೆರಾ ಶ್ರೇಣಿಗೆ ಸೇರಿದ ಇರುವೆಗಳು, ಜೇನುಣಗಳು ಹಾಗೂ ಕಣಜಗಳ ಸಂತಾನೋತ್ಪತ್ತಿ ವಿಧಾನ ವಿಚಿತ್ರವಾಗಿದೆ. ಇವುಗಳ ಗಂಡುಗಳು ಸಾಮಾನ್ಯವಾಗಿ ಫಲಿತವಾಗದ ಮೊಟ್ಟೆಗಳಿಂದ
ಅಮೈಥುನ ಜನ

0: ಅಥವಾ ಪಾರ್ಥೆನೋಜೆನಸಿಸ್ ಎನ್ನುವ ಕ್ರಿಯೆಯಿಂದ ಹುಟ್ಟುತ್ತವೆ. ಹೀಗಾಗಿ ಇವುಗಳಲ್ಲಿ ತಾಯಿಯಿಂದ ಬಂದ ಒಂದೇ ಒಂದು ಜೀನ್ ತಂಡವಿರುತ್ತದೆ. ಬೇರೆಲ್ಲ ಪ್ರಾಣಿಗಳಂತೆ ಹೆಣ್ಣುಗಳು ಫಲಿತ ಅಂಡಗಳಿಂದ ಹುಟ್ಟಿದಂತವು. ಹೀಗಾಗಿ ಇವುಗಳಲ್ಲಿ ಜೀನ್ಗಳ ಜೋಡಿ ತಂಡ ಇರುತ್ತದೆ. ತಂದೆಯಿಂದ ಬಂದದ್ದೊಂದು, ತಾಯಿಯಿಂದ ಬಂದದ್ದೊಂದು. ಇಂತಹ ಅರೆ ಜೋಡಿ ತಳಿಗುಣ ಫಲವಾಗಿ ಸಹೋದರಿಯರಲ್ಲಿ ಒಬ್ಬರಿನ್ನೊಬ್ಬರ ಮುಕ್ಕಾಲು ಪಾಲು ಜೀನ್ ಹಂಚಿಕೆಯಾಗಿರುತ್ತದೆ. ಇದು ಮನುಷ್ಯರಲ್ಲಿ ಇರುವ ಅರ್ಧ ಪಾಲಿಗಿಂತಲೂ ಹೆಚ್ಚು. ಆದರೆ ಗಂಡುಗಳು ತಮ್ಮ ಸಹೋದರಿಯರ ಜೊತೆಗೆ ಕೇವಲ ಕಾಲು ಭಾಗವಷ್ಟೇ ಜೀನ್ಗಳನ್ನು ಹಂಚಿಕೊಂಡಿರುತ್ತಾರೆ. ಇದು ಮನುಷ್ಯರಲ್ಲಿ ಇರುವ ಅರ್ಧ ಭಾಗಕ್ಕಿಂತಲೂ ಕಡಿಮೆ. ಹೀಗೆ ಈಕೋಫಿಲಾದ ಹೆಣ್ಣು ಲಾರ್ವಾಗಳು ತಮ್ಮ ಗೂಡಿನ ಇತರೆ ಸದಸ್ಯರ ಜೊತೆಗೆ ಗಂಡುಗಳಿಗಿಂತಲೂ ಹೆಚ್ಚು ಸಂಬಂಧ ಇರುವಂತಹವು. ಬಂಧುಗಳ ಆಯ್ಕೆಯ ತರ್ಕವು ಗಂಡು ಲಾರ್ವಾಗಳಿಗಿಂತ ಹೆಣ್ಣು ಲಾರ್ವಾಗಳು ಹೀಗೆ ತಮ್ಮ ಸಮುದಾಯದ ಒಳಿತಿಗಾಗಿ ರೇಷ್ಮೆಯನ್ನು ದಾನ ಮಾಡುವ ಸಾಧ್ಯತೆಗಳು ಹೆಚ್ಚು ಎನ್ನುತ್ತದೆ. ತಮ್ಮದೊಂದು ಅಧ್ಯಯನದಲ್ಲಿ ವಿಲ್ಸನ್ ಹಾಗೂ ಹಾಲ್ಡಾಬ್ಲರ್ ಈ ಊಹೆ ನಿಜವೇ ಎಂದು ಪರೀಕ್ಷಿಸಿದರು. ಅದರ ಫಲ ಅವರದ್ದೇ ಮಾತುಗಳಲ್ಲಿ ಕೇಳಿ. ಗೂಡು ನೇಯುವುದರಿಂದ ಗೂಡು ಕಟ್ಟುವ ಹಾದಿಯಲ್ಲಿ ವೈಯಕ್ತಿಕ ಸಂತತಿ ಹಾಗೂ ಬಂಧುಗಳ ಆಯ್ಕೆಯ ನಡುವೆ ಸಂಘರ್ಷ ಉಂಟಾಗುವುದು ಅನಿವಾರ್ಯ. ರೇಷ್ಮೆಯಾಗಿ ಪರಿವರ್ತನೆಗೊಂಡ ಹಾಗೂ ಗೂಡು ಕಟ್ಟಲೆಂದು ಬಳಕೆಯಾದ ಪ್ರತಿ ಪ್ರೋಟೀನ್ ಅಣುವು ವೈಯಕ್ತಿಕ ಬೆಳವಣಿಗೆಯಿಂದ ಹಿಂತೆಗೆದುಕೊಂಡ ಒಂದು ಅಂಶ. ಈ ತರ್ಕದ ಪ್ರಕಾರ ಗಂಡು ಹಾಗೂ ಕಾರ್ಮಿಕ ಲಾರ್ವಾಗಳೆರಡು ಒಟ್ಟಾಗಿ ಇರುವ ಸಂದರ್ಭಗಳಲ್ಲಿ ಮೋಸ ಮಾಡಿದ ಗಂಡುಗಳಿಗೆ ಲಾಭದ ಸಾಧ್ಯತೆ ಹೆಚ್ಚು. ಅಂದರೆ ತಮ್ಮ ರೇಷ್ಮೆಯನ್ನು ತಾವೇ ಉಳಿಸಿಕೊಂಡು ಜವಾಬ್ದಾರಿಯ ತಲಾವಾರು ಹೊರೆಯನ್ನು ಹೆಣ್ಣು ಲಾರ್ವಾಗಳ ಮೇಲೆ ದಾಟಿಸಿಬಿಡುತ್ತವೆ. ಏಕೆಂದರೆ ಹೆಣ್ಣುಗಳು ತೀವ್ರವಾದ ಬಂಧುಗಳ ಆಯ್ಕೆಯ ಒತ್ತಡಕ್ಕೆ ಒಳಗಾಗಿರುತ್ತವೆ. ಗಂಡು ಹಾಗೂ ಹೆಣ್ಣು ಲಾರ್ವಾಗಳು ತ್ಯಾಗ ಮಾಡುವ ರೇಷ್ಮೆಯ ಪ್ರಮಾಣವನ್ನು ಅಳೆಯಲು ವಿಲ್ಸನ್ ಹಾಗೂ ಹಾಲ್ಡಾಬ್ಲರ್ ಬೆರಗುಗೊಳಿಸುವಷ್ಟು ಸರಳ ಪ್ರಯೋಗಗಳನ್ನು ನಡೆಸಿದರು. ಬಂಧುಗಳ ಆಯ್ಕೆ ತರ್ಕಿಸಿದಂತೆಯೇ ಹೆಣ್ಣು ಲಾರ್ವಾಗಳ ರೇಷ್ಮೆ ಗ್ರಂಥಿಗಳು ಗಂಡುಗಳಲ್ಲಿ ಇರುವುದಕ್ಕಿಂತಲೂ 3 ಪಟ್ಟು ದೊಡ್ಡದಾಗಿದ್ದವು. ಹೆಣ್ಣು ಲಾರ್ವಾಗಳು ಗಂಡಿಗಿಂತಲೂ 4.3 ಪಟ್ಟು ರೇಷ್ಮೆಯನ್ನು ದಾನ ಮಾಡುವ ಸಾಧ್ಯತೆಯನ್ನು ಕಂಡರು. ಇದರ ತೀರ್ಮಾನವಿಷ್ಟೇ: ಸಮುದಾಯದ ಗೂಡಿಗಾಗಿ ರೇಷ್ಮೆಯನ್ನು ದಾನ ಮಾಡುವುದರಲ್ಲಿ ಹೆಣ್ಣುಗಳ ತ್ಯಾಗ ಗಂಡುಗಳಿಗಿಂತಲೂ ಹೆಚ್ಚು. ಅಂದರೆ ಲಾರ್ವಾಗಳು ರೇಷ್ಮೆಯನ್ನು ದಾನ ಮಾಡುತ್ತವೇಕೆ ಎನ್ನುವ ಪ್ರಶ್ನೆಗೆ ಉತ್ತರವೇನೆಂದರೆ, ಈ ತ್ಯಾಗದ ಕ್ರಿಯೆಯಿಂದ ಅವುಗಳಿಗಾಗುವ ವೈಯಕ್ತಿಕ ನಷ್ಟವನ್ನು ಗೂಡಿನ ಇತರೆ ಸದಸ್ಯರ ಜೊತೆಗೆ ಅವುಗಳಿಗೆ ಹೆಚ್ಚು ಸಂಬಂಧ ಇರುವುದು ಸರಿದೂಗಿಸುತ್ತದೆ. ಗೂಡುಗಳನ್ನು ಕಟ್ಟಲು ಲಾರ್ವಾಗಳ ರೇಷ್ಮೆಯನ್ನು ಬಳಸುವ ಈಕೋಫಿಲಾಗಳ ನಡವಳಿಕೆ ಪ್ರಾಣಿಗಳಲ್ಲಿ ಕಾಣುವ ಒಂದು ಅದ್ಭುತ ಸಾಮಾಜಿಕ ವಿದ್ಯಮಾನ ಎನ್ನುವುದು ನಿಜ. ಆದರೆ ಈಕೋಫಿಲಾದಿಂದ ನಮಗೆ ದೊರೆಯುವ ಲಾಭ ಇಷ್ಟೇ ಅಲ್ಲ, ಅದು ನಡವಳಿಕೆ ಹಾಗೂ ವಿಕಾಸಗಳ ನಡುವಣ ಸಂಬಂಧವನ್ನು ಅಧ್ಯಯನ ಮಾಡಲು ಒಂದು ಅಸಾಧಾರಣ ಮಾದರಿಯೂ ಹೌದು. ಇದರಲ್ಲಿ ಎರಡೇ ಎರಡು ಪ್ರಭೇದಗಳಿವೆ. ಎರಡೂ ವ್ಯಾಪಕವಾಗಿವೆ, ಎಲ್ಲೆಲ್ಲೂ ಕಾಣಸಿಗುತ್ತವೆ, ಬೃಹತ್ ಭೂಪ್ರದೇಶಗಳಲ್ಲಿ ಹರಡಿಕೊಂಡಿವೆ. 1 ಕೋಟಿ ವರ್ಷಗಳ ಹಿಂದೆ ಎರಡು ಪ್ರಭೇದಗಳಾಗಿ ಬೇರೆಯಾದ ಇವುಗಳು ನೋಡಲು ಒಂದೇ ತೆರನಾಗಿದ್ದರೂ ವಿಕಾಸದಿಂದಾಗುವ ವ್ಯತ್ಯಾಸಗಳನ್ನು ಗಮನಿಸಲು ಅದ್ಭುತ ಅವಕಾಶಗಳನ್ನು ಒದಗಿಸುತ್ತವೆ. ಈಕೋಫಿಲಾ ಹಲವು ಕೀಟಪೀಡೆಗಳನ್ನು ಜೈವಿಕವಾಗಿ ನಿಯಂತ್ರಿಸಲು ಉಪಯುಕ್ತವೆಂದು ಗೊತ್ತಾಗಿದೆ. ಕೆಲವು ಪ್ರದೇಶಗಳಲ್ಲಿ ಇದನ್ನು ಆಹಾರವನ್ನಾಗಿಯೂ ಉಪಯೋಗಿಸುತ್ತಾರೆ. ಹಾಲ್ಡಾಬ್ಲರ್ ಮತ್ತು ವಿಲ್ಸನ್ನರ ಈ ಅಧ್ಯಯನಗಳು ಮಹಾನ್ ಎನಿಸಿದರೂ ನಮ್ಮ ಅರಿವಿನ ಹಸಿವಿಗೆ ರಾವಣನ ಹೊಟ್ಟೆಗೆ ಬಿದ್ದ 3 ಕಾಸಿನಂತೆ ಅಷ್ಟೆ. ನಾನೇನಾದರೂ ಮತ್ತೆ ಮೊದಲಿನಿಂದ ಸಂಶೋಧನೆಯನ್ನು ಆರಂಭಿಸಬೇಕಾದರೆ ರೋಪಾಲಿಡಿಯಾ ಮಾರ್ಜಾನಿಟಾದ ಬದಲಾಗಿ ಇಕೋಫಿಲಾ ಸ್ಮಾರಕ್ ದಿನವನ್ನೇ ಆಯ್ಕೆ ಮಾಡುತ್ತಿದ್ದೇನೋ ಏನೋ. ಆದರೆ ವಾರಣಾಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ನೀಲ್ಕಮಲ್ ರಸ್ತೋಗಿ ಹಾಗೂ ಪಟಿಯಾಲದಲ್ಲಿರುವ ಪಂಜಾಬಿ ವಿಶ್ವವಿದ್ಯಾನಿಲಯದ ಹಿಮೇಂದರ್ ಭಾರತಿ ಪ್ರತ್ಯೇಕವಾಗಿ ಈಕೋಫಿಲಾ ಸ್ಮಾರಕ ದಿನದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವುದು ನನಗೆ ಖುಷಿಯ ವಿಷಯ. ಅವರ ಈ ಸಂಶೋಧನೆಗಳು ನಡೆಯುತ್ತಿರಲಿ ಎಂದು ಆಶಿಸುತ್ತೇನೆ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆಆರ್ ಮಂಜುನಾಥ. ಲೇಖನದ ಮೂಲ ಪಾಠ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 20ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏರ್ ಪೊಲ್ಯೂಟೆಂಟ್, ಏರ್ ಪೊಲ್ಯೂಷನ್ ಎನ್ನುವ ಬಗ್ಗೆ ನಾವು ಕೇಳಿದ್ದೀವಿ. ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ. ಏರ್ ಪೊಲ್ಯೂಟೆಂಟ್ ಅಂದರೆ ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಣಗಳು, ಪೊಲ್ಯೂಟೆಂಟ್ಸ್, ಅಥವಾ ವಾಯು ಮಲಿನಕಾರಿಗಳು ಅಥವಾ ವಾಯು ಮಾಲಿನ್ಯಕಾರಕಗಳು ಎಂದು ಹೇಳಬಹುದು. ಗಾಳಿಯಲ್ಲಿರುವ ಜೀವಿಗಳಿಗೆ ಅಪಾಯವಾಗಬಲ್ಲ ಭೌತಿಕ, ರಾಸಾಯನಿಕ ಅಥವಾ ಜೈವಿಕ ಪದಾರ್ಥ ಎಂದು ಹೇಳಬಹುದು. ಗಾಳಿಯಲ್ಲಿರುವ ಜೀವಿಗಳಿಗೆ ಅಪಾಯವಾಗಬಲ್ಲ ಅಥವಾ ಭೌತಿಕವಾಗಿ ಅಪಾಯವಾಗಬಲ್ಲ ಅಥವಾ ಮಾನವನಿಗೆ ಅಪಾಯವಾಗಬಲ್ಲ ರಾಸಾಯನಿಕ ಅಥವಾ ಜೈವಿಕ ಅಥವಾ ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳು ಅಥವಾ ಘನ ಮ್ಯಾಟರ್ಗಳು, ದ್ರವ ಮ್ಯಾಟರ್ಗಳು ಅಥವಾ ಅನಿಲ ರೂಪದಲ್ಲಿ ಸಹ ಈ ಪೊಲ್ಯೂಟೆಂಟ್ಸ್ಗಳು ಅಥವಾ ಮಲಿನಕಾರಕಗಳು ಇರಬಹುದಾಗಿರುತ್ತದೆ. ಮಣ್ಣಿನ ಕಣಗಳು ಗಂಧಕದ ಡಯಾಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಂಥ ಸೂಕ್ಷ್ಮ ಜೀವಿಗಳು ಮಲಿನಕಾರಕಗಳಾಗಿ ಕೆಲವು ಉದಾಹರಣೆಗಳು ಈ ತರ ಇವೆ. ಮಲಿನಕಾರಕಗಳು ನೈಸರ್ಗಿಕ ಪದಾರ್ಥಗಳಾಗಿರಬಹುದು ಇಲ್ಲವೇ ಮಾನವನ ಚಟುವಟಿಕೆಯಿಂದ ಉಂಟಾಗಬಹುದು. ನೈಸರ್ಗಿಕವಾಗಿ ಉತ್ಪಾದನೆಯಾಗುವ ಮಲಿನಕಾರಕಗಳು ಎಂದರೆ ಇವು ಅತ್ಯಂತ ಹೆಚ್ಚಾಗಿ ಬೀಸುವ ಗಾಳಿಯಿಂದ ಅಥವಾ ಸುಂಟರ ಗಾಳಿಯಿಂದ ಅಥವಾ ಅಗ್ನಿಪರ್ವತಗಳ ಸಿಡತದಿಂದ ನ್ಯಾಚುರಲ್ಲಾಗಿ ಅಂದರೆ ಸ್ವಾಭಾವಿಕವಾಗಿ ಈ ಮಲಿನಕಾರಕಗಳು ಗಾಳಿಯನ್ನು ಸೇರುತ್ತವೆ. ಮಾನವನ ಚಟುವಟಿಕೆಯಿಂದ ಉಂಟಾಗಬಹುದಾದ ಮಲಿನಕಾರಿಗಳು ಅಂದರೆ ವಾಯುವಿನ ಸಹಜ ರಚನೆಯಲ್ಲಿಲ್ಲದ ಪದಾರ್ಥಗಳು, ಉದಾಹರಣೆಗೆ ಗಂಧಕದ ಡಯಾಕ್ಸೈಡ್, ಇಂಗಾಲದ ಡಯಾಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡಯಾಕ್ಸೈಡ್, ಗಾಳಿಯಲ್ಲಿ ತೇಲಾಡುವ ಕಣಗಳು, ಇವು ವಾಯುವಿನಲ್ಲಿನ ಸಹಜ ರಚನೆಯಲ್ಲಿದ್ದರೂ ಸಹ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದರೆ ಈ ವರ್ಡ್ ಅಂದರೆ ಈ ಶಬ್ದ ಬಹಳ ಮುಖ್ಯ, ಪ್ರಮಾಣಕ್ಕಿಂತ ಹೆಚ್ಚಾಗಿರಬೇಕು ಆಗ ಇವು ಅಪಾಯಕಾರಿಯಾಗಿ ಪರಿಣಾಮವನ್ನು ಮಾಡಬಲ್ಲವು, ಆಗ ಇದನ್ನು ಮಲಿನಕಾರಕಗಳೆಂದು ಹೇಳಬಹುದು. ಏಕೆಂದರೆ ಅಪಾಯಕಾರಿಯಾಗಿದೆ ಎಂದು ನಾವು ಕೋರ್ಟ್ಗಳಲ್ಲಿ ಇದನ್ನು ಪ್ರೂವ್ ಮಾಡಬೇಕಾಗುತ್ತದೆ, ಇಲ್ಲದಿದ್ದರೆ ಅದನ್ನು ಅಪಾಯಕಾರಿ ಎಂದು ನಾವು ಕರೆಯಲಾಗುವುದಿಲ್ಲ. ಏಕೆಂದರೆ ದೇವಸ್ಥಾನಗಳಲ್ಲಿ ಕರ್ಪೂರದ ಆರತಿ ಬೆಳಗುವುದು ಅಥವಾ ದೀಪ ಬೆಳಗುವುದು ಇವನ್ನು ಮಲಿನಕಾರಕ ಎಂದು ನಾವು ಕರೆಯಲು ಬರುವುದಿಲ್ಲ, ಏಕೆಂದರೆ ಇವು ಅಪಾಯಕಾರಿ ಪರಿಣಾಮವನ್ನು ತರುವುದಿಲ್ಲ. ಸೊ ಹಾಗಾಗಿ ಕೋರ್ಟ್ಗಳಲ್ಲಿ ಇಂಥದ್ದನ್ನು ನಾವು ಪ್ರೂವ್ ಮಾಡಲು ಆಗುವುದಿಲ್ಲ. ಗಾಳಿಯಲ್ಲಿ ಇಂಗಾಲದ ಡಯಾಕ್ಸೈಡ್ ಪ್ರಮಾಣ ಏರಿದಾಗ ಉಂಟಾಗುವ ಜಾಗತಿಕ ತಾಪದ ಏರಿಕೆ ಇದಕ್ಕೊಂದು ಹೆಚ್ಚು ಉದಾಹರಣೆ. ಸೊ ಇಂಗಾಲದ ಡಯಾಕ್ಸೈಡ್ ಪ್ರಮಾಣವು ಭೂಮಿಯು ಹುಟ್ಟಿದ ದಿನಗಳಲ್ಲಿ ಕೇವಲ 273 PPM ಪಾರ್ಟ್ಸ್ ಪರ್ ಮಿಲಿಯನ್ ಅಥವಾ 1000 ಲೀಟರ್ ಗಾಳಿಯಲ್ಲಿ ಕೇವಲ 273 ಲೀಟರ್ನಷ್ಟು ಈ ಇಂಗಾಲದ ಡಯಾಕ್ಸೈಡ್ ಇತ್ತು. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿಯಲೈಜೇಷನ್ ಆಗಿರುವುದರಿಂದ, ವಾಹನಗಳು ಹೆಚ್ಚಾಗಿರುವುದರಿಂದ ಹಾಗೂ ಅಗ್ರಿಕಲ್ಚರ್ನಲ್ಲಿ ಉಂಟಾದ ತ್ಯಾಜ್ಯವನ್ನು ಸುಡುವುದರಿಂದ ಗಾಳಿಯಲ್ಲಿ ಇಂಗಾಲದ ಡಯಾಕ್ಸೈಡನ್ನು ಹೆಚ್ಚಾಗುತ್ತಾ ಇದೆ. ಇತ್ತೀಚಿನ ದಿನಗಳ ಪ್ರಕಾರ ಗಾಳಿಯಲ್ಲಿ ಇಂಗಾಲದ ಡಯಾಕ್ಸೈಡ್ನ ಪ್ರಮಾಣ 420 PPM ಆಗಿದೆ ಎಂದು ವರದಿ ಹೇಳುತ್ತದೆ. ಅಂದರೆ 1000 ಲೀಟರ್ನಲ್ಲಿ ಈಗ 420 ಲೀಟರ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ. ಮೊದಲು 273 ಲೀಟರ್ ಇತ್ತು, ಈಗ 420 ಲೀಟರ್ ಆಗಿದೆ. ಇದರಿಂದಾಗಿ ಜಾಗತಿಕ ತಾಪಮಾನ ಏರಿಕೆಯಾಗ್ತಾ ಇದೆ. ಮಲಿನಕಾರಕಗಳನ್ನು ಹಲವು ರೀತಿಯಲ್ಲಿ ವರ್ಗೀಕರಿಸಬಹುದು. ಒಂದು ವಿಧದ ವರ್ಗೀಕರಣದಲ್ಲಿ ಮಲಿನಕಾರಕಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯಕ ಎಂದು ವಿಂಗಡಿಸಲಾಗಿದೆ. ಪ್ರಾಥಮಿಕ ಆ ಮಲಿನಕಾರಕಗಳು ಸುಲಭವಾಗಿ ಗುರುತಿಸಬಲ್ಲ ಆಕಾರಗಳಿಂದ ಬರುವಂಥವು. ಉದಾಹರಣೆಗೆ ಹರಣೆಗೆ, ಮಿಂಚು, ಕೊಳೆಯುಳಿಕೆ, ಇಂಧನಗಳ ದಹನ ಮುಂತಾದ ಕ್ರಿಯೆಗಳಿಂದ ಉಂಟಾಗುವ ಸೂಕ್ಷ್ಮ ಕಣಗಳು, ಗಂಧಕದ ಡೈಆಕ್ಸೈಡ್, ಇಂಗಾಲದ ಮಾನಾಕ್ಸೈಡ್, ಪರಾಗ, ಮೀಥೇನ್, ವಿಕಿರಣಪಟು ಪದಾರ್ಥಗಳು ಇತ್ಯಾದಿ. ಪ್ರಾಥಮಿಕ ಮಲಿನಕಾರಕಗಳು ಪರಸ್ಪರ ವರ್ತಿಸಿದಾಗ ಇವುಗಳು ಸೂರ್ಯನ ಬಿಸಿಲಿಗೆ ಅಥವಾ ಸೂರ್ಯನಲ್ಲಿ ಬರತಕ್ಕಂಥ ಕಿರಣಗಳಿಗೆ ಈ ಪ್ರಾಥಮಿಕ ಮಲಿನಕಾರಕಗಳು ಒಂದಕ್ಕೊಂದು ವರ್ತಿಸಿ ಎರಡನೇ ಮಲಿನಕಾರಕಗಳ ಉತ್ಪತ್ತಿಯಾಗುತ್ತದೆ. ದ್ವಿತೀಯ ಮಲಿನಕಾರಕಗಳು ಟ್ರೋಪೋಸ್ಫೇರ್ ಅಂದರೆ ಓಜೋನ್ ಗಂಧಕಾಮ್ರಗಳ ದ್ವಿತೀಯಕ ಮಲಿನಕಾರಕಗಳು ಅಥವಾ PAN ಬ್ಯಾನ್ ಪಾಲಿ ಅಸಿಟೈಲ್ ನೈಟ್ರೈಲ್ ಅಂತ, ಇವುಗಳು ಮಧ್ಯಾಹ್ನ ಬಿಸಿಲಿಗೆ ಮಧ್ಯಾಹ್ನದಲ್ಲಿ ಉಂಟಾಗುತ್ತವೆ. ಸೊ ಅದಕ್ಕಾಗಿಯೇ ಎಲ್ಲಿ ಹೆಚ್ಚು ಬಿಸಿಲಿರುತ್ತದೋ ಅಲ್ಲಿರುವ ಮಲಿನಕಾರಕಗಳು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಅವು ತಮ್ಮೊಳಗೆ ರಿಯಾಕ್ಷನ್ ಆಗುತ್ತವೆ ಸೂರ್ಯನ ಬಿಸಿಲಿನಿಂದ. ನಂತರ PAN ಪ್ಯಾನ್ ಅಥವಾ PCB ಅಥವಾ ಓಜೋನ್ ಈ ಥರದ ಮಲಿನ ಎರಡನೆಯ ಅಥವಾ ದ್ವಿತೀಯ ಮಲಿನಕಾರಕಗಳಿಗಾಗಿ ಉಂಟಾಗುತ್ತವೆ. ಈ ದ್ವಿತೀಯ ಮಲಿನಕಾರಕಗಳನ್ನು ಲಾಸ್ ಆ್ಯಂಜಲೀಸ್ ಮಲಿನಕಾರಕಗಳು ಎಂದು ಹೇಳಲಾಗುತ್ತದೆ. ಈ ಲಾಸ್ ಆ್ಯಂಜಲೀಸ್ ಮಲಿನಕಾರಕಗಳು ವಾಹನದ ಹೊಗೆಯಿಂದ ಉಂಟಾದ ದ್ವಿತೀಯ ಮಲಿನಕಾರಕಗಳಾಗಿವೆ. ಅದೇ ರೀತಿ ಇನ್ನೊಂದಿದೆ ಲಂಡನ್ ಸ್ಮಾಗ್ ಅಂತ. ಲಂಡನ್ ಸ್ಮಾಗ್ನಲ್ಲಿ ಹ್ಯುಮಿಡಿಟಿಯ ಜೊತೆಗೆ ಲಂಡನ್ನಲ್ಲಿದ್ದ ಫೌಂಡ್ರಿಗಳಿಂದ ಬಂದ ಹೊಗೆಯು ಅದರ ಜೊತೆ ಮಿಕ್ಸ್ ಆಗಿ ಅದರಿಂದ ಉಸಿರಾಟಕ್ಕೆ ತೊಂದರೆಯಾದಾಗ ಸುಮಾರು 5,000 ಜನಗಳವರೆಗೆ ಸಾವನ್ನಪ್ಪಿರುತ್ತಾರೆ. ಆದರೆ ಇದನ್ನು ಲಂಡನ್ ಸ್ಮಾಗ್ ಎಂದು ಕರೆಯುತ್ತಾರೆ. ಲಂಡನ್ ಸ್ಮಾಗ್ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಉಂಟಾಗುತ್ತದೆ. ಈ ಲಾಸ್ ಆ್ಯಂಜಲೀಸ್ ಸ್ಮಾಗ್ ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಾತ್ರ ಉಂಟಾಗುತ್ತದೆ. ಏಕೆಂದರೆ ದ್ವಿತೀಯ ಮಲಿನಕಾರಕಗಳು ಉಂಟಾಗಲು ಅತ್ಯಂತ ಹೆಚ್ಚು ಬಿಸಿ ಇರಬೇಕಾಗುತ್ತದೆ, ಅಂದರೆ ಸೂರ್ಯ ಸದಾ ಇರಬೇಕಾಗುತ್ತದೆ. ಅವು ಮಧ್ಯಾಹ್ನ 12 ಗಂಟೆಯ ನಂತರ ಅಥವಾ 2 ಗಂಟೆಯ ನಂತರದಲ್ಲಿ ದ್ವಿತೀಯ ಮಲಿನಕಾರಕಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಏಕೆಂದರೆ ಹೆಚ್ಚು ಹೆಚ್ಚು ಸೂರ್ಯನ ಬಿಸಿಲಿನ ಜಳದಿಂದ ಅಥವಾ ಶಾಖದಿಂದ ಈ ಪ್ರೈಮರಿ ಅಥವಾ ಪ್ರಾಥಮಿಕ ಮಲಿನಕಾರಕಗಳು ತಮ್ಮೊಳಗೆ ರಿಯಾಕ್ಷನ್ಗಳು ಉಂಟಾಗುತ್ತದೆ. ಅದರಿಂದಾಗಿ ದ್ವಿತೀಯ ಮಲಿನಕಾರಕಗಳು ಉಂಟಾಗುತ್ತವೆ. ಓಜೋನ್ ಪದರ ಟ್ರೋಪೋಸ್ಫಿಯರ್ನಲ್ಲಿದೆ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಓಜೋನ್ ಪದರ ಭೂಮಿಯ ಮೇಲೆ ಅಥವಾ ಉಸಿರಾಟದ ಲೆವೆಲ್ನಲ್ಲಿ ಓಜೋನ್ ಬಿಡುಗಡೆಯಾದರೆ ಓಜೋನ್ ಅತ್ಯಂತ ಮಾರಕವಾಗಿದೆ. ಏಕೆಂದರೆ ಈ ಓಜೋನ್ನಿಂದಾಗಿ ಆಸ್ತಮಾ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಗಂಧಕದ ಆಮ್ಲಗಳು ಅಥವಾ ನೈಟ್ರಿಕ್ ಆಮ್ಲಗಳು ಸಹ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ಗಳು ನೀರಿನ ಜೊತೆ ರಿಯಾಕ್ಷನ್ ಮಾಡಿ ಅಥವಾ ಹ್ಯುಮಿಡಿಟಿಯ ಬಗ್ಗೆ ರಿಯಾಕ್ಷನ್ ಮಾಡಿ ಗಂಧಕದ ಆಮ್ಲವಾಗಿಯೂ ಅಥವಾ ನೈಟ್ರಿಕ್ ಆಮ್ಲವಾಗಿಯೂ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲವಾಗಿಯೂ ಪರಿವರ್ತನೆಯಾಗುತ್ತದೆ. ಈ ಆಮ್ಲಗಳು ದ್ವಿತೀಯ ಮಲಿನಕಾರಕಗಳು, ಅತ್ಯಂತ ಹೆಚ್ಚು ಡ್ಯಾಮೇಜ್ ಅನ್ನು ಇವು ಉಂಟು ಮಾಡುತ್ತವೆ ಮಾನವನಿಗೂ ಪ್ರಾಣಿಗಳಿಗೂ. ಅಲ್ಲದೆ ಈ ಆಮ್ಲಗಳಿಂದಾಗಿ ಕಾಡುಗಳಲ್ಲಿನ ಎಲೆಗಳನ್ನು ಇವು ನಾಶ ಮಾಡುತ್ತವೆ. ಹಾಗಾಗಿ ಕಾಡುಗಳು ನಾಶವಾಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಈ ಆಮ್ಲಗಳು ನೇರವಾಗಿ ಲೇಕ್ ಅಥವಾ ಕೆರೆಗಳ ಮೇಲೆ, ಸರೋವರಗಳ ಮೇಲೆ ಅಥವಾ ನದಿಗಳ ಮೇಲೆ ಅಥವಾ ಸಮುದ್ರದ ಮೇಲೆ ಬೀಳುವುದರಿಂದ ಅದರ PH ಕಡಿಮೆ ಆಗುತ್ತದೆ, ಅಂದರೆ 7ಕ್ಕಿಂತ ಕಡಿಮೆ ಆಗುತ್ತದೆ. ಆಗ ಅವು ಆಮ್ಲೀಯ ನೀರೆಂದು ನಾವು ಕರೆಯಬಹುದು. ಈ ಆಮ್ಲೀಯ ನೀರಿನಲ್ಲಿ ಹಲವಾರು ಜಲಚರಗಳು ಬದುಕಲು ಸಾಧ್ಯವಾಗುವುದಿಲ್ಲ, ಹಾಗಾಗಿ ಜಲಚರಗಳು ಸಾಯುವ ಸಾಧ್ಯತೆ ಇರುತ್ತದೆ. ಹಾಗೆ ನಾವು ಬೆಳೆಯುವ ಭತ್ತ, ಗೋಧಿ, ರಾಗಿ ಅಥವಾ ಕಬ್ಬು ಇವುಗಳ ಮೇಲೆ ಈ ಗಂಧಕ ಆಮ್ಲ ಅಥವಾ ನೈಟ್ರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲಗಳು ಬಿದ್ದಾಗ ಆ ಬೆಳೆಗಳು ನಾಶವಾಗಿ ಬೆಳೆಯಲ್ಲಿ ಬರತಕ್ಕಂಥ ಫಸಲುಗಳು 30%ನಷ್ಟು ಕಡಿಮೆಯಾಗುತ್ತವೆ ಎಂದು ಒಂದು ಸೈಂಟಿಫಿಕ್ ವರದಿಯು ಹೇಳುತ್ತದೆ. ನ್ಯಾಚುರಲ್ ಅಥವಾ ನೈಸರ್ಗಿಕ ಆಕಾರಗಳಿಂದ ಬರುವ ಮಲಿನಕಾರಕಗಳು ಅಥವಾ ಕೃತಕ ಆಕಾರದಿಂದ ಅರ್ಥಾತ್ ಮಾನವನ ಚಟುವಟಿಕೆಯಿಂದ ಮತ್ತು ಉಂಟಾಗುವ ಮಾನವನ ಚಟಿಕೆಯಿಂದ ಉಂಟಾಗುವ ಮಲಿನಕಾರಕಗಳು. ಸಸ್ಯ ಮತ್ತು ಪ್ರಾಣಿಗಳ ಉಸಿರಾಟ, ಫಾಸಿಲ್ಸ್ ಇಂಧನಗಳ ಕೊಳೆಯುವಿಕೆ, ಕಾಡಿನ ಬೆಂಕಿ, ಮೀಥೇನ್ ಆಕ್ಸಿಡೀಕರಣ, ಸಾಗರದಲ್ಲಿ ದ್ಯುತಿ ರಾಸಾಯನಿಕ ಆಕ್ಸಿಡೇಷನ್, ಅಗ್ನಿಪರ್ವತಗಳ ಸ್ಫೋಟ ಮುಂತಾದವುಗಳು ಮಲಿನಕಾರಕಗಳು ನೈಸರ್ಗಿಕ ಆಕಾರಗಳಾಗಿವೆ. ವಾಹನಗಳ ವಿಸರ್ಜನೆ, ಕೈಗಾರಿಕೆಗಳಿಂದ ವಿವಿಧ ಪ್ರಕ್ರಿಯೆಗಳು ನಡೆದು ಅಲ್ಲಿಂದ ಬರುವ ಹೊಗೆಯ ವಿಸರ್ಜನೆ, ಪೆಟ್ರೋಲಿಯಂ ಸಂಸ್ಕರಣೆ ಘಟಕದಿಂದ ಬರುವ ವಿಸರ್ಜನೆ, ಕಲ್ಲಿದ್ದಲು ಮತ್ತು ತೈಲ ದಹನ, ಶಕ್ತಿ ಸ್ಥಾವರಗಳು, ಬಾಯ್ಲರ್ಗಳು, ಅದಿರು ಸಂಸ್ಕರಣೆ, ಲೋಹ ಮತ್ತು ಅಲೋಹ, ಮೆಟಲ್ ಆ್ಯಂಡ್ ನಾನ್ ಮೆಟಲ್, ಖನಿಜಗಳ ಕಾಯಿಸುವಿಕೆಯಿಂದ, ರಸಗೊಬ್ಬರ ತಯಾರಿಕೆಯಿಂದ, ಪ್ಲಾಸ್ಟಿಕ್ ತಯಾರಿಕೆಯಿಂದ, ಪೇಂಟ್ ತಯಾರಿಕೆಯಿಂದ ಮತ್ತು ವಾರ್ನಿಷ್ ತಯಾರಿಕೆಯಿಂದ, ಅಲ್ಲದೆ ಸಿಮೆಂಟ್, ಗಾಜು ಮುಂತಾದ ತಯಾರಿಕೆಯಿಂದ ಕೃತಕ ಆಕಾರಗಳು ಅಥವಾ ಕೃತಕ ಮಲಿನಕಾರಕಗಳು ಅಥವಾ ಮಾನವನ ಚಟುವಟಿಕೆಯಿಂದ ಉಂಟಾಗುವ ಮಲಿನಕಾರಕಗಳು ಉಂಟಾಗುತ್ತವೆ. ಸೊ ಎಷ್ಟು ಇಂಡಸ್ಟ್ರಿಯಲೈಸೇಷನ್ ಆಗುತ್ತದೋ ಅಷ್ಟು ಮಲಿನಕಾರಕಗಳು ವಾತಾವರಣವನ್ನು ಸೇರುತ್ತವೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಮಲಿನಕಾರಕಗಳನ್ನು ತಡೆಹಿಡಿಯುವ ಇನ್ಸ್ಟ್ರೂಮೆಂಟ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಾಗಿರ್ತವೆ. ಈ ಪಾರ್ಟಿಕಲ್ ಮ್ಯಾಟರ್ಸ್ ಅಥವಾ ಧೂಳನ್ನು ಸಂಗ್ರಹಿಸಲು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಅಂತ ಒಂದು ಇನ್ಸ್ಟ್ರೂಮೆಂಟನ್ನು ತಯಾರಿಸಿರುತ್ತಾರೆ. ಈ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಧೂಳಿನ ಕಣಗಳನ್ನು ಸಂಪೂರ್ಣವಾಗಿ ಅಂದರೆ 99.99% ಧೂಳಿನ ಕಣಗಳನ್ನು ಅರೆಸ್ಟ್ ಮಾಡುತ್ತದೆ. ಇಂತಹ ಧೂಳಿನ ಕಣಗಳನ್ನು ಅರೆಸ್ಟ್ ಮಾಡಲು ಕೆಲವು ಇಂಡಸ್ಟ್ರಿಗಳು ಸಾಮಾನ್ಯವಾಗಿ ಈ ಥರ್ಮಲ್ ಪವರ್, ಸೊ ಥರ್ಮಲ್ ಪವರ್ ಅಂದರೆ ಅಲ್ಲಿ ಕೋಲನ್ನು ಉಪಯೋಗ ಮಾಡ್ತಾರೆ, ಅಂಥ ಕಡೆ ಧೂಳು ಹೊರಬರ್ತದೆ, ಆ ಧೂಳನ್ನು ಕಂಪ್ಲೀಟಾಗಿ ಸೆರೆ ಹಿಡಿಯಲಾಗುತ್ತದೆ. ಅಲ್ಲದೆ ಸಿಮೆಂಟ್ ಮಿಲ್ಗಳಲ್ಲೂ ಸಹ ಧೂಳು, ಸಿಮೆಂಟಿನ ಧೂಳು ಚಿಮಿನಿಗಳ ಮೂಲಕ ಹೊರಗೆ ಹೋಗುತ್ತದೆ. ಆದರೆ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ಗಳನ್ನು ಹಾಕಿ ಆ ಧೂಳಿನ ಕಣಗಳು ಅಥವಾ ಏರ್ ಪೊಲ್ಯೂಟೆಂಟ್ಗಳನ್ನು ಸೆರೆ ಹಿಡಿಯಲಾಗುತ್ತದೆ. ಸೆರೆ ಹಿಡಿದ ಸಿಮೆಂಟ್ ಧೂಳನ್ನು ನಾವು ಪುನಃ ಸಿಮೆಂಟನ್ನಾಗಿ ಬಳಸಬಹುದು. ಅದೇ ರೀತಿ ಕೋಲನ್ನು ದಹನ ಮಾಡುವಾಗ ಬರುವ ಫ್ಲೈ ಆಶ್ಗಳನ್ನು ಸಹ ಈ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ಅರೆಸ್ಟ್ ಮಾಡುತ್ತದೆ. ಈ ಅರೆಸ್ಟಾದ ಫ್ಲೈ ಆಶನ್ನು ಸಹ ನಾವು ಸಿಮೆಂಟ್ ಜೊತೆ ಬಳಸಬಹುದಾಗಿದೆ. ಸರ್ಕಾರವು ಸಹ ಸುಮಾರು 25%ನಷ್ಟು ಈ ಕೋಲ್ನಿಂದ ಬರುವ ಧೂಳನ್ನು ಅರೆಸ್ಟ್ ಮಾಡಿ ಅದನ್ನು ಸಿಮೆಂಟ್ಗೆ ಮಿಕ್ಸ್ ಮಾಡಲು ಸರ್ಕಾರವು ಅನುಮತಿಯನ್ನು ನೀಡಿರುತ್ತದೆ. ಇಲ್ಲಿಗೆ 20ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 85ನೆಯ ಪದ್ಯ. ಆ ಪದ್ಯ ಹೀಗಿದೆ: ಪೊಡಮಡುವರ್ಜಿ ಎಂಬರ್ ಕುಡುದಯ್ಯೇ ಗೇಯಿ ಏಂ ಪ್ರಸಾದಮೆಂಬಿವು ಪೆರರುಳ್ ನಡೆಗಮ್ಮ ನಿನ್ನಡೆಯೋಳ್ ನಡೆಯಲ್ಬೇಡ ಎನಗೆ ಕೆಳೆಯನೈ ರಾಧೇಯ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಪೊಡಮಡುವರ್ ಜಿಯ ಎಂಬರ್ ಕುಡುದಯ್ಯೇ ಗೇಯಿ ಏಂ ಪ್ರಸಾದ ಎಂಬ ಇವು ಪೆರರುಳ್ ನಡೆಗೆ ಎಮ್ಮ ನಿನ್ನಡೆಯೋಳ್ ನಡೆಯಲ್ಬೇಡ ಎನಗೆ ಕೆಳೆಯನೈ ರಾಧೇಯ. ಅಥವಾ ಹೀಗೂ ಬಿಡಿಸಿ ಓದ್ಬೋದು: ರಾಧೇಯ ಪೊಡಮಡುವರ್ ಜಿಯ ಎಂಬರ್ ಕುಡುದಯೆ ಗೇಯಿ ಏಂ ಪ್ರಸಾದ ಎಂಬ ಇವು ಪೆರರುಳ್ ನಡೆಗೆ ಎಮ್ಮ ನಿನ್ನಡೆಯೋಳ್ ನಡೆಯಲ್ಬೇಡ ಎನಗೆ ಕೆಳೆಯನೈ. ಹೀಗೆ ಅದನ್ನು ಓದಬಹುದು. ಈಗ ಅದರ ಅನ್ವಯವನ್ನು ಕೂಡ ಗಮನಿಸೋಣ. ಪೊಡಮಡುವರ್ ಸಾಷ್ಟ

ಅಂಗ ನಮಸ್ಕಾರ ಮಾಡುವುದು, ಜಿಯ ಎಂಬರ್ ಜಿಯ ಎಂದು ಹೇಳುವುದು, ಕುಡು ದಯಗೈ ಕೊಡು ದಯಗೈ, ಏನು ಪ್ರಸಾದ ಏನು ಅಪ್ಪಣೆ ಎಂಬ ಈ ಮಾತುಗಳು ಪೆರರು ನಡೆಗೆ ಬೇರೆಯವರಲ್ಲಿ, ಪೆರರ್ ಅಂದರೆ ಬೇರೆಯಲ್ಲಿ ಬೇರೆಯವರಲ್ಲಿ ನಡೆಗೆ ನಡೆಯಲಿ. ಎಮ್ಮ ನಿಮ್ಮ ಎಡೆಯೋಳ್, ಎಮ್ಮ ನಿನ್ನ ಎಡೆಯೋಳ್, ನಮ್ಮ ಮತ್ತು ನಿನ್ನ ಕಡೆಯಲ್ಲಿ ನಡೆಯಲು ಬೇಡ, ನಡೆಯುವುದು ಬೇಡ. ಎನಗೆ ಕೆಳೆಯನೇ ರಾಧೇಯ, ಕರ್ಣ ನೀನು ನನಗೆ ಗೆಳೆಯನಾದೆ. ಅಂದರೆ ಮಾತಿನ ಮಧ್ಯೆ ಒಂದು ಸಲುಗೆಯ ದೃಷ್ಟಿಯಿಂದ ನಮ್ಮ ಸಂಬಂಧ ಇರಲಿ, ಅದು ಬಿಟ್ಟು ಒಂದು ವ್ಯಾವಹಾರಿಕದ ದೃಷ್ಟಿಯಿಂದ ಅಥವಾ ಯಾವುದೋ ನಿಯಮದ ಅನುಸಾರವಾಗಿ ನಮ್ಮ ನಡೆ ಇರುವುದು ಬೇಡ. ಪಡಮಡುವರ್ ನಮಸ್ಕಾರ ಮಾಡುವುದು, ಜೀಯ ಎಂದು ಹೇಳುವುದು, ಕೊಡು ನನಗೆ ಅಂತ ಹೇಳೋದು, ದಯಗೆಯು ಅಂತ ಹೇಳೋದು, ಏನು ಅಪ್ಪಣೆ ಎನ್ನುವಂತಹ ಈ ಮಾತುಗಳು ಬೇರೆ ಯಾವರಲ್ಲಿ ನಡೆಯಲಿ, ನನ್ನ ನಿನ್ನ ನಡುವೆ ಬೇಡ. ನಡೆಗೆ ಎಂಬಿವು ಪೆರರೋಳು ನಡೆಗೆ, ಎಮ್ಮ ನಿನ್ನ ಎಡೆಯೋಳು ನಡೆಯಲು ಬೇಡ, ನನ್ನ ಮತ್ತು ನಿನ್ನ ನಡುವೆ ಅದು ಬೇಡ. ಎನಗೆ ಕೆಳೆಯನೇ ನನಗೆ ಗೆಳೆಯ ನೈ ರಾಧೇಯ, ರಾಧೆಯ ಮಗನಾದಂತಹ ಕರ್ಣ ನಾನು ನೀವು ಮತ್ತು ನೀನು ಇನ್ನು ಮುಂದೆ ಸ್ನೇಹಿತರು ಎನ್ನುವ ಹಾಗೆ ಸುಯೋಧನ ಕರ್ಣನನ್ನು ಬಹಳ ಸಲಿಗೆಯಿಂದ ಈ ವ್ಯಾವಹಾರಿಕವಾದಂತಹ ಮತ್ತು ಅಧಿಕಾರಯುತವಾದಂತಹ ನಡೆಗಳು ಮತ್ತು ಮಾತುಕತೆಗಳು ನನ್ನ ಮತ್ತು ನಿನ್ನ ನಡುವೆ ನಡೆಯುವುದು ಬೇಡ, ಅದರ ಬದಲು ನಾವಿಬ್ಬರು ಸ್ನೇಹಿತರಾಗಿರೋಣ, ಅದರಿಂದಾಗಿ ಇನ್ನು ಮುಂದೆ ನೀನು ಸಾಮಂತರಾಜನೂ ಅಲ್ಲ, ನಾನು ಚಕ್ರವರ್ತಿಯೂ ಅಲ್ಲ, ನಾವಿಬ್ಬರು ಗೆಳೆಯರಾಗಿರೋಣ ಎಂದಾಗಿ ಸುಯೋಧನ ಕರ್ಣನಲ್ಲಿ ಹೇಳ್ತಾನೆ. ಇಲ್ಲಿ ಒಂದು ಮಾತು ಅಂದರೆ ಒಂದು ಪದಪ್ರಯೋಗವನ್ನು ಗಮನಿಸ್ಬೋದು, ಅದು ಕನ್ನಡದ ಒಂದು ವಿಶೇಷ, ಅದು ಕೂಡ ಉತ್ತರ ಕರ್ನಾಟಕದ ಕಡೆಗೆ ಈಗಲೂ ಇರುವಂಥ ಒಂದು ಪದ್ಧತಿ ಇಲ್ಲ, ಇಲ್ಲಿ ಗಮನಿಸ್ಬೋದು. ಪಡಮಡುವರ್ ಜಿ ಎಂಬರ್ ಕುಡುದಯ ಗೈ ಏಂ ಪ್ರಸಾದ ಎಂಬಿವು ಪೆರಲು ನಡೆಗೆ, ಈ ರೀತಿಯ ಮಾತುಕತೆಗಳು ವ್ಯಾವಹಾರಿಕವಾದಂಥ ಮಾತುಕತೆಗಳು ಅದು ಬೇರೆಯವರಲ್ಲಿ ನಡೆಗೆ. ಎಮ್ಮ ನಿನ್ನ ಎಡೆಯೋಳು ನಡೆಯಲು ಬೇಡ, ನಮ್ಮ ಮತ್ತು ನಿನ್ನ ನಡುವೆ ಅದು ನಡೆಯುವುದು ಬೇಡ ಅಂತ ದುರ್ಯೋಧನ ಒಂದು ಕನ್ನಡದ ವಾಗ್ರೂಢಿಯನ್ನು ಬಳಸ್ತಾರೆ. ಅಂದರೆ ತನ್ನನ್ನು ಹೇಳುವಾಗ ನಮ್ಮ ನಡುವೆ ಮತ್ತು ಕರ್ಣನ ಹೇಳುವಾಗ ನಿನ್ನ ನಡುವೆ ಎನ್ನುವ ಪದವನ್ನು ಗಮನಿಸ್ಬೋದು. ಅಂದರೆ ತನ್ನನ್ನು ತಾನು ಬಹುವಚನದಲ್ಲಿ ಹೇಳಿಕೊಳ್ತಾನೆ ಮತ್ತು ಬೇರೆಯವ್ರನ್ನ ಸಂಬೋಧಿಸಿ ಹೇಳುವಾಗ, ಅಂದರೆ ಅನ್ಯ ಪುರುಷ ಅಂತ ಇದನ್ನು ಹೇಳ್ತೇವೆ, ಅನ್ಯ ಪುರುಷ ಉತ್ತಮ ಪುರುಷದ ಪ್ರಯೋಗದಲ್ಲಿ ಬಹುವಚನವು, ಅನ್ಯ ಪುರುಷ ಸಂದರ್ಭದಲ್ಲಿ ಏಕವಚನವು ಇಲ್ಲಿ ಪ್ರಯೋಗವಾಗಿದೆ. ಇದು ರಾಜರು ತಮ್ಮನ್ನು ತಾವು ಹಾಗೆ ಕರೆದುಕೊಳ್ಳುವುದು ಅಂತ ಭಾವಿಸಬೇಕಾದ ಅಗತ್ಯ ಏನೂ ಇಲ್ಲ, ಯಾಕಂದರೆ ಉತ್ತರ ಕರ್ನಾಟಕದ ಕಡೆ ಹಾಗೆ ನಾವು ಬರ್ತೀವಿ ನೀನು ಬಾ ಎನ್ನುವುದೇ ಪ್ರಯೋಗ. ಅಂದರೆ ತನಗೆ ತಾನೇ ಬಹುವಚನವನ್ನು ಬೇರೆಯವರಿಗೆ ಏಕವಚನವನ್ನು ಪ್ರಯೋಗಿಸುವಂಥ ಒಂದು ವಿಶೇಷವಾದಂಥ ಒಂದು ಪ್ರಯೋಗ ಉತ್ತರ ಕರ್ನಾಟಕದ ಕನ್ನಡದ ವಾಗ್ರೂಢಿಯಲ್ಲಿ ಕಾಣಿಸ್ಕೊಳ್ತದೆ. ಸಾಮಾನ್ಯವಾಗಿ ಈ ಮಾಧ್ಯಮಗಳಲ್ಲಿ ಏಕವಚನವನ್ನು ಪ್ರಯೋಗ ಮಾಡಿದರು ಎಂದು ಅಲ್ಲಲ್ಲಿ ಕಾಣಿಸ್ತಾ ಹೇಳ್ತಾರೆ. ಆದರೆ ಕನ್ನಡದಲ್ಲಿ ಏಕವಚನ ಎನ್ನುವುದಕ್ಕೆ ಕಡಿಮೆ ಅಥವಾ ಕೆಟ್ಟ ಎನ್ನುವಂಥ ಅರ್ಥವೇ ಇಲ್ಲ. ಹಾಗೆ ನೋಡಿದ್ರೆ ಕನ್ನಡದಲ್ಲಿ ಏಕವಚನ ಪ್ರಯೋಗ ಅದು ಬಹಳ ಸಹಜವಾದುದು. ನಿನ್ನ ಹೆಸರೇನು ಅಂತ ಕೇಳೋದು, ನಮ್ಮ ಹೆಸರು ಈ ರೀತಿ ಅಂತ ಹೇಳೋದು, ನಮ್ಮ ಹೆಸರು ಮಾಧವ ಪರಾಜಯ, ನಿನ್ನ ಹೆಸರು ಏನು ಅಂತ ಕೇಳೋದು, ಇದು ವಿಚಿತ್ರವಾದಂಥ ಒಂದು ಪ್ರಯೋಗ. ಅಂದರೆ ಹಾಗೆ ನೋಡಿದ್ರೆ ಕನ್ನಡದಲ್ಲಿ ಬಹುವಚನ ಪ್ರಯೋಗವೇ ಇಲ್ಲ, ಗೌರವಾರ್ಥಕ ಬಹುವಚನ ಪ್ರಯೋಗ ಕನ್ನಡದಲ್ಲಿ ಬಹುಮಟ್ಟಿಗೆ ಇಲ್ಲ, ಅದು ಪಂಪನಲ್ಲಿ ಕೂಡ ಕಾಣಿಸ್ಕೊಳ್ತದೆ. ಹಾಗಾಗಿ ಅನೇಕ ಮಂದಿ ಉತ್ತರ ಕರ್ನಾಟಕದವರು ಏನು ಮಾಡ್ತಾರೆ ಅಂತಂದರೆ ಬೇರೆಯವ್ರನ್ನ ನಿನ್ನ ಹೆಸರೇನಪ್ಪ ಅಂತ ಕೇಳ್ತಾರೆ. ಈ ದಕ್ಷಿಣ ಕರ್ನಾಟಕದವರು ಅಥವಾ ಮಂಗಳೂರು ಕಡೆಯವರು ಅಯ್ಯೋ ನನ್ನನ್ನು ಏಕವಚನ ಪ್ರಯೋಗ ಮಾಡಿದರು ಎಂಬುದಾಗಿ ಅವರ ಮೇಲೆ ಸಿಟ್ಟಿಗೆ ಬರ್ತಾರೆ, ಅಥವಾ ಮಾಧ್ಯಮದವರು ಕೂಡ ಏಕವಚನ ಪ್ರಯೋಗ ಮಾಡಿದರು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಗೌರವಾರ್ಥಕವಾಗಿ ಬಹುವಚನ ಪ್ರಯೋಗ ಸಾಂಪ್ರದಾಯಿಕವಾಗಿ ಇಲ್ಲ, ಅದು ದಣಿ ಅಪ್ಪ ಈ ರೀತಿಯಲ್ಲೇ ಗೌರವ ಅಥವಾ ಬಹುವಚನ. ಏನಪ್ಪ ನಿನ್ನ ಹೆಸರು ಅಂತಂದರೆ ಅದು ಗೌರವ ಅಂತ ಲೆಕ್ಕ, ಅಥವಾ ಏನು ದಣಿ ನಿನ್ನ ಹೆಸರು, ದಣಿ ನಮ್ಮ ಮನೆಗೆ ಬಾ ಅಂತಂದರೆ ಅದು ದಣಿ ಪದ ಗೌರವಾರ್ಥವನ್ನು ಕೊಡ್ತದೆ. ಮನೆಗೆ ಬಾ ಎನ್ನುವಂಥ ಕೊನೆಯ ಏಕವಚನ ಅದು ಅಗೌರವ ಸೂಚಕ ಎನ್ನುವುದಲ್ಲ, ಯಾಕಂದರೆ ಕನ್ನಡಕ್ಕೆ ಗೌರವ

0: ಸಮಾನಾರ್ಥಕ ಬಹುವಚನ ಯಾವ ಅಂದರೆ ವ್ಯಾಕರಣಬದ್ಧವಾಗಿ ಅಥವಾ ವಾಗ್ರೂಢಿಯಲ್ಲಿ ಅಗತ್ಯ ಇಲ್ಲ. ಕರ್ನಾಟಕದ ವಾಗ್ರೂಢಿಯನ್ನು ಅರಿತವರಿಗೆ ಇದು ಅಸಹಜ ಅನಿಸಲ್ಲ. ಆದರೆ ಕನ್ನಡ ಯಾರಿಗೆ ಮನೆ ಮಾತು ಅಲ್ಲವೋ ಅವರು ಮಾತ್ರ ಗೌರವಾರ್ಥಕ ಬಹುವಚನವನ್ನು ಒಂದು ಪದ್ಧತಿಯನ್ನು ಹಾಗೆ ಬೆಳೆಸ್ತಾರೆ. ಆದರೆ ಹಾಗಲ್ಲ. ಅದು ಇಲ್ಲಿ ಗಮನಿಸ್ಬೋದು. ಪೆರಲೂರು ನಡೆಗೆ ಎಮ್ಮ ನಿನ್ನಡೆಯುಳ್ ನಡೆಯಲ್ಬೇಡ ಎನ್ನುವಲ್ಲಿ ಕನ್ನಡದ ವಾಗ್ರೂಢಿಗೆ ಅನುಸಾರವಾಗಿ ಅಂದರೆ ತನ್ನನ್ನು ತಾನು ಬಹುವಚನದಲ್ಲಿಯೂ ಮತ್ತು ಬೇರೆಯವರನ್ನು ಏಕವಚನದಲ್ಲಿಯೂ ಬಳಸೋದು ಅದೊಂದು ವಿಶಿಷ್ಟವಾದ ಪ್ರಯೋಗ. ಇದರ ಅರ್ಥ ನಾವು ಅಂತ ಹೇಳಿಕೊಳ್ಳುವಾಗ ಆ ಹೇಳುವವನು ಅಹಂಕಾರವನ್ನು ಪ್ರದರ್ಶನ ಮಾಡ್ತಾನೆ ಅಂತಲ್ಲ. ನಾವು ಅಂತಂದರೆ ನಾನು ಅಂತಂದ ತಕ್ಷಣ ಅದು ಅಹಂಕಾರಕ್ಕೆ ಸಂಬಂಧಪಟ್ಟ ಇರುವಂಥ ಒಂದು ಕಾರಣಕ್ಕಾಗಿ ನಾನು ಅಂತ ಹೇಳುವುದಿದೆಯಲ್ಲ, ಅದು ತನಗೆ ತಾನೇ ಅಹಂಕಾರ ಸೂಚಕ. ಈ ತಾನು ಅನ್ನುವುದು ಅಹಂಕಾರ ಸೂಚಕ ಪದ ಪ್ರಯೋಗ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಮ್ಮ ಎನ್ನುವಂಥ ಪದ ಪ್ರಯೋಗ ಮಾಡುವಾಗ ಅಲ್ಲಿ ಇದ್ದವರನ್ನೆಲ್ಲೋ ಅಥವಾ ಮಾತಾಡುವವನ್ನು ಸೇರಿಸಿಕೊಂಡು ಹೇಳಿದಾಗೆ ಅದು ಇದೆ. ನಮ್ಮ ನಿಮ್ಮ ಎಡೆಯುಳು ಅಂತಂದಾಗ ಮಾತಾಡುವವನು ಕೂಡ ಸೇರಿಸಿಕೊಂಡು ಹೇಳುವಾಗಿದೆ. ಅಥವಾ ನಾನು ಎನ್ನುವ ಒಂದು ಮೋಹವನ್ನು ಕಳೆದು ಮಾಡುವಂಥ ಒಂದು ಪ್ರಯೋಗ. ಅದರಿಂದಾಗಿ ಕನ್ನಡದಲ್ಲಿ ಬಹುವಚನ ಪ್ರಯೋಗ ಬಹಳ ಸೂಕ್ಷ್ಮವಾದಂಥದ್ದು. ಅದು ಬಹುಶಃ ಬೇರೆ ಭಾಷೆಗಳಲ್ಲಿ ಅದು ಇಲ್ಲ. ಅದು ತೆಲುಗಲ್ಲಿ ಕೂಡ ಇಷ್ಟು ಸ್ಪಷ್ಟವಾಗಿ ಗೌರವಾರ್ಥಕ ಬಹುವಚನದ ನಿರಾಕರಣೆ ಕಂಡಾಗಿ ಇಲ್ಲ. ಆದರೆ ಕನ್ನಡದಲ್ಲಿ ಒಂದು ಅಪರೂಪದ ಸನ್ನಿವೇಶದಲ್ಲಿ ಗೌರವಾರ್ಥಕ ಬಹುವಚನ ಇಲ್ಲ. ಏಕವಚನವೇ ಬಹಳ ಸಹಜವಾದದ್ದು ಕನ್ನಡಕ್ಕೆ. ಮತ್ತು ಬಹುವಚನ ಸೂಚಕ ಅಥವಾ ಗೌರವಾರ್ಥಕ ಬಹುವಚನ ಅಂತಂದರೆ ಪ್ರತ್ಯೇಕವಾದ ಪದ ದಣಿ, ಅಪ್ಪ, ಅಣ್ಣ ಇತ್ಯಾದಿ. ಆದರೆ ಇಲ್ಲಿ ಒಂದು ವೇಳೆ ಏಕವಚನ ಪ್ರಯೋಗದಲ್ಲಿ ಒಂದು ರೀತಿಯ ಹೀನಾರ್ಥಕವಾದ ಅಥವಾ ನಿಂದಾರ್ಥಕವಾದ ಪ್ರಯೋಗ ಮಾಡೋದಂದರೆ ಹೇಗೆ ಅಂತ ಕೇಳಿದರೆ ಅದು ನಿನ್ನಲ್ಲೇ ಏನಲ್ಲೇ ಅಂತಂದಾಗ ಅದು ಹೀನಾರ್ಥಕ. ಏನ್ಲೇ ಲೇ ಈ ಪ್ರಯೋಗ ಏಕವಚನದ ರೀತಿಯ ಆದರೆ ಹೀನಾರ್ಥಕ ಪ್ರಯೋಗ. ಅದರಿಂದಾಗಿ ಸಾಮಾನ್ಯವಾಗಿ ಏನ್ಲೇ ಏನಲ್ಲೇ ಎನ್ನುವಂಥ ಪದ ಇದೆಯಲ್ಲ ಅಥವಾ ಆ ಪ್ರಯೋಗ ಜಗಳಾಡುವಾಗ ಅಥವಾ ಇನ್ನೊಬ್ಬರನ್ನು ತುಚ್ಛೀಕರಣ ಮಾಡುವಾಗ ಮಾತ್ರ ಪ್ರಯೋಗ ಆಗ್ತದೆ. ನಿನ್ನ ಎನ್ನುವಂಥ ಏಕವಚನ ಪ್ರಯೋಗ ತುಚ್ಛೀಕರಣ ಅಲ್ಲ, ಅದು ಕನ್ನಡಕ್ಕೆ ಸಹಜವಾದುದು ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಏನೇ ಇರಲಿ, ಅಂತಿಮವಾಗಿ ಅಥವಾ ಒಟ್ಟಾರೆಯಾಗಿ ಸುಯೋಧನ ಕರ್ಣನನ್ನು ನಮ್ಮ ಮತ್ತು ನಿನ್ನ ನಡುವೆ ಸ್ನೇಹ ಮುಂದಕ್ಕೆ ಇರಲಿ, ಪದ್ಧತಿ ಹಾಗೆ ಜೀಯ, ಸಾಷ್ಟಾಂಗ ನಮಸ್ಕಾರ, ಏನು ದಯೆ ಮಾಡು ಅಥವಾ ಏನು ಅಪ್ಪಣೆ, ಈ ಥರದ ಪ್ರಯೋಗಗಳನ್ನು ನನ್ನ ಮುಂದೆ ಇನ್ನು ಮುಂದೆ ನೀನು ಮಾಡಬೇಡ, ನೀನು ನನ್ನ ಇವತ್ತಿನಿಂದ ನಾನು ನೀನು ಸ್ನೇಹಿತರು ಎಂದು ಬಹಳ ಸಲುಗೆಯಿಂದ ಅಂದರೆ ತುಂಬಿದ ಸಭೆಯಲ್ಲಿ ಈ ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರು ಏನು ಅವಮಾನವನ್ನು ಮಾಡಿದರು ಅದನ್ನು ಸಂಪೂರ್ಣವಾಗಿ ಸುಯೋಧನ ತೊಡೆದು ಹಾಕಿದ. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತಂದರೆ ಈಗ ಈವರೆಗೆ ಕರ್ಣ ರಾಧೇಯ ಮಗ ಅದರಿಂದಾಗಿ ರಾಧೇ ಎನ್ನುವಂತಹ ತಾಯಿಯ ಮಗನಾದುದರಿಂದಾಗಿ ಆತ ರಾಧೇಯ ಆದ. ಅಂದರೆ ಈ ಕರ್ಣನ ತಾಯಿ ಮತ್ತು ತಂದೆ ಇವರು ಸೂತರು, ಅಂದರೆ ಒಂದು ರೀತಿಯಲ್ಲಿ ರಥವನ್ನು ನಡೆಸುವಂಥ ಕೆಲಸವನ್ನು ಮಾಡುವವರು, ಮೇಲ್ವರ್ಗದವರೇನಲ್ಲ. ಆದರೆ ಈಗ ಈ ಕರ್ಣ ಅಂಗರಾಜನಾಗಿದ್ದ. ಕರ್ಣನ ಕುಲದ ನಿಜವಾದ ಕುಲದ ನೆಲೆಯನ್ನು ಹೇಳುವುದಿದ್ದರೆ ಕರ್ಣ ಕ್ಷತ್ರಿಯನೇ, ಪಾಂಡವರಲ್ಲಿ ಹಿರಿಯವನು. ಆದರೆ ಈಗ ಇರುವ ಹಾಗೆ ಅಂದರೆ ಹಸ್ತಿನಾವತಿಯಲ್ಲಿ ಜನಪ್ರಿಯ ಆಗುವ ಹಾಗೆ ಕರ್ಣ ಈಗ ರಾಧೆಯ ಮಗ, ಸಾಕು ಮಗ. ಹಾಗರಿಂದಾಗಿ ಜಾತಿಯ ಮಲಿನತೆ ಎನ್ನುವುದು ಈಗ ಕರ್ಣನಿಗೆ ಅಂಟಿದೆ. ಹಾಗಂದಾಗಿ ಆತ ಶೂದ್ರನಲ್ಲ, ಶೂದ್ರರಿಗಿಂತಲೂ ಕೆಳವರ್ಗದವನು ಅಂತ ಆಯಿತು. ಇಲ್ಲಿ ಒಂದು ಗಮನಿಸಬೇಕು, ಶೂದ್ರರಿಗಿಂತಲೂ ಕೆಳವರ್ಗದವನು ಅಂತಂದರೆ ಆತನನ್ನು ಕರ್ಣ ಎಂಬುದಾಗಿ ಸ್ವೀಕಾರ ಮಾಡಿ ಮತ್ತು ಈ ಕರ್ಣ ಅಂಗರಾಜದ ಮಹಾರಾಜ ಅಂತ ಈಗ ಪಟ್ಟಾಭಿಷೇಕ ಆದ್ದರಿಂದಾಗಿ ಒಂದು ನಾವು ಗಮನಿಸ್ಬೋದು. ಈ ಕುಲದ ಪ್ರಶ್ನೆ ಈಗ ಇರುವ ಹಾಗೆ ಆಗ ಇರಲಿಲ್ಲ. ಅಂದರೆ ಸಾಧನೆಯನ್ನು ತೋರಿಸಿದವರು ಕುಲೋನ್ನತಿಯನ್ನು ತಜ್ಜಾತಿಯನ್ನು ಉತ್ತರೋತ್ತರವೇ ಮಾಡಿದ, ಆ ಜಾತಿಯ ಉತ್ತರೋತ್ತರ ಆಗ್ತಿತ್ತು ಎನ್ನುವ ಸೂಚನೆ ಕೂಡ ಇಲ್ಲಿದೆ. ಅಂದರೆ ಕುಲಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಿತ್ತಲ್ಲ ಅದು ಈಗಿನಾಗೆ ಅತ್ಯಂತ ಜಟಿಲವಾದುದೇನಲ್ಲ. ಆ ಕುಲಕ್ಕೆ ಸಂಬಂಧಪಟ್ಟವರು ಯಾರು ಬೇಕಾದರೂ ತಮ್ಮ ತಮ್ಮ ಸಾಧನೆಗಳಿಂದ ದೊಡ್ಡವರಾಗ್ತಿದ್ರು. ಅದಕ್ಕೆ ಬಹಳ ಮುಖ್ಯ ಅಥವಾ ಬಹಳ ಸ್ಪಷ್ಟವಾದ ಉದಾಹರಣೆ ದ್ರೋಣಾಚಾರ್ಯನೇ ಆಗಿದೆ. ದ್ರೋಣಾಚಾರ್ಯ ಬ್ರಾಹ್ಮಣನೇ ಆಗಿದ್ದರೂ ಕೂಡ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಆತ ದಂಡನಾಯಕ ಕೂಡ ಆಗ್ತಾನೆ. ಅಂದರೆ ಪದ್ಧತಿಯಂತೆ ಬ್ರಾಹ್ಮಣರು ಯುದ್ಧ ಮಾಡೋದು ಇಲ್ಲ. ಹೀಗೆ ಈ ಒಂದು ನಿದರ್ಶನ ಕೂಡ ಜಾತಿ ಎನ್ನುವುದು ಈಗಿನ ಹಾಗೆ ಒಂದು ನಿರ್ದಿಷ್ಟವಾದ ಚೌಕಟ್ಟಿಗೆ ಒಂದು ಸಂಸ್ಥೆಯ ರೂಪದಲ್ಲಿ ಅದು ರೂಪುಗೊಂಡಿದ್ದಿಲ್ಲ. ಅಂದರೆ ಮಹಾಭಾರತದ ಕಾಲಕ್ಕೂ ಕೂಡ ಅಂತ ನಾವು ಹೇಳ್ಬೋದು. ಈ ಜಾತಿ ಒಂದು ಸಂಸ್ಥೆಯ ರೂಪದಲ್ಲಿ ರೂಪುಗೊಂಡಿರುವುದು ಅನಂತರದ ಕಾಲಘಟ್ಟದಲ್ಲಿ ಅಂತ ನಾವು ಬಹುಶಃ ತಿಳಿಬೋದಾಗಿದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಮನೆಯೇ ಮೊದಲ ಪಾಠಶಾಲೆ. ಮನೆಯಿಂದಲೇ ನಾವು ಬೇಕಷ್ಟು ವಿಷಯಗಳನ್ನು ಕಲಿತೀವಿ. ಪ್ರತಿನಿತ್ಯ ಕೆಲವು ನಿಮಿಷಗಳಾದರೂ ಮನೆಯವರೊಟ್ಟಿಗೆ ನಾವು ಇಂಗ್ಲೀಷ್ನ ಸಂಭಾಷಣೆಯನ್ನು ಮಾಡೋದ್ರ ಮೂಲಕ ಇನ್ನಷ್ಟು ಆತ್ಮವಿಶ್ವಾಸನ ನಾವು ಬೆಳೆಸ್ಕೊಳ್ಬೋದು ಸರಳವಾಗಿ ಇಂಗ್ಲೀಷ್ ಮಾತನಾಡೋದಕ್ಕೆ. ಹಾಗಾಗಿ ಪ್ರತಿನಿತ್ಯದ ಕನ್ವರ್ಸೇಷನ್ ಏನಿರುತ್ತೆ ನಮ್ಮನೆಯಲ್ಲಿ, ಅದೇ ವಿಷಯನ ತಗೊಂಡಿವತ್ತು ಬಂದಿದ್ದೀನಿ. ಎಲ್ಲಿಗೋ ಹೊರಡೋದಿರತ್ತೆ, ಬಹಳ ಹೊತ್ತು ತಗೊಳ್ಳೋಂಥ ಜನ ಕೂಡ ಮನೇಲಿರ್ತಾರೆ, ಕ್ವಿಕ್ಕಾಗಿ ರೆಡಿಯಾಗುವಂಥವ್ರು ಕೂಡ ಇರ್ತಾರೆ. ಒಂದು ಮನೇಲಿ 5 ಜನ ಇದ್ದರೆ 5 ತರಹದ ವ್ಯಕ್ತಿತ್ವ ಹೊಂದಿರ್ತಾರೆ. ಒಬ್ರಿಗೊಬ್ಬರು ಒಂದೇ ರೀತಿ ಹೊಂದಾಣಿಕೆ ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ. ನೀನು ಬಹಳ ಹೊತ್ತು ತಗೊಂಡೆ ಅನ್ನೋದಕ್ಕೆ ಅದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳ್ತೀರಾ? ನೀನು ಬಹಳ ಹೊತ್ತು ತಗೊಂಡೆ. ಯು ಟುಕ್ ಅ ಲಾಂಗ್ ಟೈಮ್. ಬಹಳ ಹೊತ್ತು ತಗೊಂಡೆ. ನಾನು ಇನ್ನೊಂದು ಕ್ಷಣದಲ್ಲಿ ರೆಡಿಯಾಗಿರ್ತೀನಿ, ಸಿದ್ಧನಾಗಿರ್ತೀನಿ. ಐ ವಿಲ್ ಬಿ ರೆಡಿ ಇನ್ ಅ ಮೂಮೆಂಟ್. ನೀನು ಆಲ್ರೆಡಿ ಲೇಟ್ ಮಾಡಿದ್ಯಾ ಅನ್ನೋದಕ್ಕೆ ಐ ವಿಲ್ ಬಿ ರೆಡಿ ಇನ್ ಅ ಮೂಮೆಂಟ್. ಯು ಟುಕ್ ಅ ಲಾಂಗ್ ಟೈಮ್ ಬಿ ಕ್ವಿಕ್. ಐ ವಿಲ್ ಬಿ ರೆಡಿ ಇನ್ ಅ ಮೂಮೆಂಟ್. ಈ ಥರದ ಕನ್ವರ್ಸೇಷನ್ ಇರುತ್ತಲ್ವಾ. ಯಾರೋ ಒಬ್ಬರು ಮನೇಲಿರೋರು ಇನ್ನೂ ಎದ್ದೇ ಇಲ್ಲ, ಅವ್ರು ಹೇಳ್ತಾರೆ ನೀನು ನನ್ನನ್ನು ಯಾಕೆ ಎಬ್ಬಿಸ್ಲಿಲ್ಲ. ವೈ ಡಿಡಂಟ್ ಯು ವೇಕ್ ಮಿ ಅಪ್. ನನ್ನನ್ನು ಯಾಕೆ ಆಗಲೇ ಎಬ್ಬಿಸ್ಲಿಲ್ಲ? ನೀನನ್ನು ಎಬ್ಬಿಸೋದು ನಂಗೆ ಸರಿ ಅನ್ನಿಸ್ಲಿಲ್ಲ. ಮಲಗ್ದವ್ರನ್ನ ಎಬ್ಬಿಸೋದು ಸ್ವಲ್ಪ ಕಷ್ಟ ಅನ್ಸತ್ತಲ್ವಾ? ಐ ಡಿಡಂಟ್ ಥಿಂಕ್ ಇಟ್ ಪ್ರಾಪರ್ ಟು ವೇಕ್ ಯು ಅಪ್. ನಿನ್ನನ್ನು ಎಬ್ಬಿಸೋದು ನಂಗೆ ಸರಿ ಅನ್ನಿಸ್ಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಥಿಂಕ್ ಇಟ್ ಪ್ರಾಪರ್ ಟು ವೇಕ್ ಯು ಅಪ್ ಅಂತ ಹೇಳಬೇಕು. ಹಾಗಾದರೆ ನಾನು ಇನ್ನೊಂದು ಸ್ವಲ್ಪ ಮಲಗ್ತೀನಿ, ವಿಶ್ರಾಂತಿ ಪಡಿತೀನಿ. ಐ ವಿಲ್ ರೆಸ್ಟ್ ಫಾರ್ ಅ ವೈಲ್. ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ರೆಸ್ಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ರೆಸ್ಟ್ ಫಾರ್ ಅ ವೈಲ್. ಐ ಅಪೋಸ್ಟ್ರೋಫಿ LL. ಐ ವಿಲ್ ಅನ್ನೋದಕ್ಕಿಂತ ಐಲ್ ಅಂತ ಮಾತಾಡೋದು ಒಳ್ಳೆಯದು. ಬರಿಬೇಕಾದ್ರೆ ಐ ವಿಲ್ ಬರಿಬಹುದು, ಹೆಚ್ಚಾಗಿ ಮಾತಾಡೋ ಸಮಯದಲ್ಲಿ ಐಲ್ ಅಂತ ಹೇಳ್ಬೋದು. ಐ ವಿಲ್ ರೆಸ್ಟ್ ಫಾರ್ ಅ ವೈಲ್ ಅಥವಾ ಐ ವಿಲ್ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ನೀವು ರೆಸ್ಟ್ ಮಾಡ್ತಿದ್ದೀರ ಅಂದಾಗ ಪಕ್ಕದಲ್ಲಿದ್ದವ್ರಿಗೂ ಕೂತ್ಕೋ ಅನ್ನೋ ಅಂತ ಹೇಳೋದಿದೆ ಅಲ್ವಾ. ದಯವಿಟ್ಟು ಒಂದು ಕುರ್ಚಿ ಎಳೆದ್ಕೋ. ಪುಲ್ ಅ ಚೇರ್ ಪ್ಲೀಸ್ ಅಂತ ಹೇಳ್ಬೋದು. ಅವರಿಗೂ ಕೂತ್ಕೊಳ್ಳಿ, ರೆಸ್ಟ್ ಮಾಡಿ ಅನ್ನೋದಕ್ಕೆ ಪುಲ್ ಅ ಚೇರ್ ಪ್ಲೀಸ್ ಅಥವಾ ಹ್ಯಾವ್ ಅ ಚೇರ್ ಪ್ಲೀಸ್ ಅಂತ ಹೇಳ್ಬೋದು. ಮಲಗ್ತೀನಿ ಅಂದ ಜನ ನಿದ್ದೆ ಮಾಡದೆ ಮಾತಾಡ್ತಿದ್ದಾಗ ಯಾರೋ ನೋಡಿ ಏನಂತಾರೆ, ನೀವಿನ್ನೂ ಎಚ್ಚರವಾಗೇ ಇದ್ದೀರಾ? ಯು ಆರ್ ಸ್ಟಿಲ್ ಅವೇಕ್. ನೀವು ಇನ್ನೂ ಎಚ್ಚರವಾಗೇ ಇದ್ದೀರಾ? ನೀನು ಅಂತ ಕೂಡ ಆಗ್ಬೋದು. ಯು ಆರ್ ಸ್ಟಿಲ್ ಅವೇಕ್. ನೀನು ಅಥವಾ ನೀವು ಯಾವುದಕ್ಕೂ ಕೂಡ ಈ ವಾಕ್ಯ ಬಳಕೆ ಆಗುತ್ತೆ. ಯು ಆರ್ ಸ್ಟಿಲ್ ಅವೇಕ್. ನೀನು ಎಚ್ಚರದಲ್ಲಿದೆಯಾ? ಯು ಆರ್ ಸ್ಟಿಲ್ ಅವೇಕ್. ಅಷ್ಟೊತ್ತಿಗೆ ಯಾರೋ ಬಾಗಿಲು ತಟ್ಟೋ ಶಬ್ದ ಬರುತ್ತೆ. ಬಾಗಿಲನ್ನು ಯಾರು ಬಡಿತಾ ಇದ್ದಾರೆ? ಹೂ ಇಸ್ ನಾಕಿಂಗ್ ಎಟ್ ದ ಡೋರ್ ಹೂ ಈಸ್ ನಾಕಿಂಗ್ ಎಟ್ ದ ಡೋರ್ KNOCKING ನಾಕಿಂಗ್ ಇಲ್ಲಿ ಕೆ ಸೈಲೆಂಟ್ ಆಗಿದೆ ಹೂ ಈಸ್ ನಾಕಿಂಗ್ ಎಟ್ ದ ಡೋರ್ ಬಾಗಿಲನ್ನು ಯಾರು ಬಡಿತಾ ಇದ್ದಾರೆ

ಲೇಟಾಯಿತು ಅಂತ ಕೇಳ್ತೀರಾ? ನಾನಿವತ್ತು ಬೆಳಿಗ್ಗೆ ತಡವಾಗಿ ಎದ್ದೆ ಅಂತ ಹೇಳ್ತಾರೆ. ಅದನ್ನು ಹೇಗೆ ಹೇಳೋದು? ಐ ವೋಕ್ ಅಪ್ ಲೇಟ್ ದಿಸ್ ಮಾರ್ನಿಂಗ್. ಐ ವೋಕ್ ಅಪ್ ಲೇಟ್ ದಿಸ್ ಮಾರ್ನಿಂಗ್, ನಾನಿವತ್ತು ಬೆಳಿಗ್ಗೆ ತಡವಾಗಿ ಎದ್ದೆ ಅನ್ನೋದಕ್ಕೆ ಐ ವೋಕ್ ಅಪ್ ಲೇಟ್ ದಿಸ್ ಮಾರ್ನಿಂಗ್ ಅಂತ ಹೇಳಬೇಕು. ಸರಿ, ಹೇಗೋ ಬಂದಾಯಿತು, ಯಾರದ್ದೋ ಬಗ್ಗೆ ವಿಚಾರಣೆ ಮಾಡ್ತೀರಾ. ಅನುಪಮ ಎಲ್ಲಿದ್ದಾಳೆ ಅನ್ನ ಹೇಗೆ ಕೇಳ್ತೀರಾ? ವೇರ್ ಈಸ್ ಅನುಪಮ? ಅನುಪಮ ಎಲ್ಲಿದ್ದಾಳೀಗ? ವೇರ್ ಈಸ್ ಅನುಪಮ? ಎಲ್ಲಿದ್ದಾಳೋ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೇರ್ ಶೀಸ್. ಐ ಡೋಂಟ್ ನೋ ವೇರ್ ಶೀಸ್. ಅನುಪಮ ನಿಮ್ದು ಯಾವುದೋ ಕಾಮನ್ ಫ್ರೆಂಡ್ ಇದ್ದಿರ್ಬೋದು, ಅವ್ರಿಗೆ ಗೊತ್ತಾ ಅಂತ ನೀವು ಕೇಳಿರ್ತೀರಾ. ಗೊತ್ತಿಲ್ವಂತೆ ನಂಗೆ ಎಲ್ಲಿದ್ದಾಳೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ವೇರ್ ಶಿ ಈಸ್ ಅಂತ ಹೇಳಬೇಕು. ಅದೇನು, ಅದು ಹೇಗೆ ಗೊತ್ತಿಲ್ಲ ಅನ್ನೋದಕ್ಕೆ ಅದೇನು? ವಾಟ್ಸ್ ಇಟ್? ವಾಟ್ಸ್ ಇಟ್ ಅದೇನು ಅನ್ನೋದಕ್ಕೆ ವಾಟ್ಸ್ ಇಟ್? ಇವ್ರ ಜೊತೆ ಇನ್ಯಾರೋ ಬಂದಿರ್ತಾರೆ, ಅವನು ಯಾರು? ಹೂಸ್ ಇಟ್? ಅವನು ಯಾರು? ಹೂಸ್ ಇಟ್? WHOO apostrophe S, ಹೂಸ್ ಈಟ್ ಅಂತ. ಹೂ ಈಸ್ ಇಟ್ ಅನ್ನೋದಕ್ಕೆ ಹೂಸ್ ಈಟ್ ಅಂತ ಕೂಡ ಹೇಳ್ಬೋದು. ಅವನು ಮನೀಶ್. ಇಟ್ಸ್ ಮೀ ಮನೀಶ್. ಇಟ್ಸ್ ಹಿಮ್ ಮನೀಷ್. ಅವನು ಮನೀಶ್. ಮನೀಷ ಹೇಳ್ತಾ ಇದ್ರೆ ಇಟ್ಸ್ ಮೀ ಮನೀಶ್ ಅಂತ ಹೇಳಬೇಕು. ಅವನ ಬಗ್ಗೆ ಬೇರೆಯವ್ರು ಹೇಳ್ತಾ ಇದ್ರೆ ಇಟ್ಸ್ ಹಿಮ್ ಮನೀಶ್, ಅವನು ಮನೀಶ್ ಅಂತ ಹೇಳ್ಬೋದು. ಅವ್ರು ಕೇಳ್ತಾರೆ, ಅರುಣ ಒಳಗಿದಾನಾ? ಈಸ್ ಅರುಣ್ ಇನ್? ಅರುಣ್ ಒಳಗಿದಾನಾ? ಈಸ್ ಅರುಣ್ ಇನ್? ಹೀಗೆ ಮಾತಾಡ್ತಾ ಎಲ್ಲರೂ ಅವರವರ ಪರಿಚಯ, ಸುಖ ದುಃಖ ಹೇಳ್ಕೊಳ್ತಾ ಇರ್ತಾರೆ. ಕೆಲವರು ಖುಷಿಯಾಗಿದ್ದರೆ, ಕೆಲವರು ದುಃಖದಲ್ಲಿರ್ಬೋದು, ಕೆಲವರು ಪರಿಸ್ಥಿತಿ ಚೆನ್ನಾಗಿದ್ದಿರ್ಬೋದು, ಕೆಲವ್ರದ್ದು ನಾಟ್ ಸೋ ಗುಡ್ ಇದ್ದಿರ್ಬೋದು. ಈಚೆಗೆ ನನ್ನ ಪರಿಸ್ಥಿತಿ ತುಂಬ ಕಷ್ಟವಾಗಿದೆ. ಹಾಗೆ ಹೇಳೋದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀರಾ? ಇತ್ತೀಚೆಗೆ ನನ್ನ ಪರಿಸ್ಥಿತಿ ಕಷ್ಟವಾಗಿದೆ. ಐ ಆಮ್ ಹಾರ್ಡ್ ಅಪ್. ಐ ಆಮ್ ಟೈಟ್ ದೀಸ್ ಡೇಸ್. ಐ ಆಮ್ ಟೈಟ್ ದೀಸ್ ಡೇಸ್. ಕಷ್ಟ ಆಗಿದೆ, ಕಠಿಣವಾಗಿದೆ ನನ್ನ ಪರಿಸ್ಥಿತಿ. ಮನೆಯಲ್ಲಿ ಎಲ್ಲ ಕೆಲಸನ ಒಬ್ಬರೇ ನಿಭಾಯಿಸ್ತಿದ್ದಾಗ ಹಾಗನ್ಸೋದಿದೆ ಅಲ್ವಾ? ಆಗ ನಿಮ್ಮ ಸ್ನೇಹಿತರು ಹೇಳ್ತಾರೆ, ಯಾರಾದರೂ ಒಳ್ಳೆ ಅಡುಗೆಯವರನ್ನ ಇಟ್ಕೋ, ಚೆನ್ನಾಗಿ ಅಡುಗೆ ಗೊತ್ತಿರೋರನ್ನ ಇಟ್ಕೋ. ಎಂಗೇಜ್ ಸಮ್ ಎಕ್ಸ್ಪರ್ಟ್ ಕುಕ್. ಎಂಗೇಜ್ ಸಮ್ ಎಕ್ಸ್ಪರ್ಟ್ ಕುಕ್. ಒಳ್ಳೆ ಅಡುಗೆಯವ್ರನ್ನ ಜೊತೇಲಿ ಇಟ್ಕೋ ಅನ್ನೋದಕ್ಕೆ ಎಂಗೇಜ್ ಸಮ್ ಎಕ್ಸ್ಪರ್ಟ್ ಕುಕ್. ಹೌದು, ನನಗೂ ಒಬ್ಬನೇ ಮಾಡಿ ವಿಪರೀತ ಆಯಾಸ ಆಗಿ ಹೋಗಿದೆ. ಐ ಆಮ್ ಡೆಡ್. ಐ ಆಮ್ ಟೆರಿಬಲಿ ಟಯರ್ಡ್. ಅದನ್ನು ಹೇಗೆ ಹೇಳ್ತೀರಾ? ಐ ಆಮ್ ಟೆರಿಬಲಿ ಟಯರ್ಡ್. ಐ ಆಮ್ ಡೆಡ್ ಅಂತ ಹೇಳಬೇಕು. ವಿಪರೀತ ಸುಸ್ತಾಗಿದೆ, ಸಾಕಾಗಿ ಹೋಗಿರುತ್ತೆ. ಆಗ ಐ ಆಮ್ ಡೆಡ್, ಐ ಆಮ್ ಟೆರಿಬಲಿ ಟಯರ್ಡ್ ಅಂತ ಹೇಳ್ತಾರೆ. ಮನೇಲಿ ಎಲ್ಲರೂ ಸೇರ್ಕೊಂಡಿದ್ದಾಗ ಮಾಡೋದೇನು ಹೇಳಿ? ಹರಟೆ ತಾನೆ, ನಾವು ಹರಟೆ ಹೊಡೆಯೋಣ. ಲೆಟ್ಸ್ ಹ್ಯಾವ್ ಅ ಚಾಟ್. ಲೆಟ್ಸ್ ಹ್ಯಾವ್ ಅ ಚಾಟ್. LET apostrophe S. ಲೆಟ್ಸ್ ಹ್ಯಾವ್ ಅ ಚಾಟ್. ಲೆಟ್ ಅಸ್ನ ಲೆಟ್ಸ್ ಅಂತ ಕೂಡ ಹೇಳ್ಬೋದು. ಲೆಟ್ಸ್ ಹ್ಯಾವ್ ಅ ಚಾಟ್. ಬಾಗಿಲಿನ ಚಿಲ್ಕ ಹಾಕು. ಬೋಲ್ಟ್ ದ ಡೋರ್. ಬಾಗಿಲಿನ ಚಿಲ್ಕ ಹಾಕು. ಬೋಲ್ಟ್ ದ ಡೋರ್. ಎಲ್ಲ ಮಾತಾಡಿ ಆಯಿತು, ಹರಟೆ ಹೊಡೆದಾಯಿತು, ಸುಮಾರು ಹೊತ್ತು ಕಳೆದಾಯಿತು, ಹೊತ್ತಾಯಿತು, ಇನ್ನು ಹೊರಡಬೇಕು. ಇಟ್ಸ್ ಟೈಮ್ ಟು ಡಿಪಾರ್ಟ್ ನೌ. ಹೊತ್ತಾಯಿತು, ಇನ್ನು ಹೊರಡಬೇಕು ಅನ್ನೋದಕ್ಕೆ ಇಟ್ಸ್ ಟೈಮ್ ಟು ಡಿಪಾರ್ಟ್ ನೌ. DEPART ಡಿಪಾರ್ಟ್ ನೌ. ಮನೆಯ ಸಾಮಾನುಗಳೆಲ್ಲ ಚೀಚೆಲ್ಲ ಆಗೋಗಿರುತ್ತೆ, ಒಂದು ಸರಿಯಾದ ಕ್ರಮದಲ್ಲಿ ಇಡು ಅಂತ ಯಾರೋ ದೊಡ್ಡವ್ರು ಹೇಳ್ತಾರೆ. ಕೀಪ್ ದ ಹೌಸ್ ಹೋಲ್ಡ್ ಥಿಂಗ್ಸ್ ಇನ್ ದರ್ ಪ್ಲೇಸ್. ಎಲ್ಲಿ ಬೇಕಲ್ಲಿ ಹಾಗೆ ಹರಡಿ ಇಡೋದ್ರ ಬದಲು ಸರಿಯಾಗಿ ಇಡು ಅನ್ನೋದಕ್ಕೆ ಕೀಪ್ ದ ಹೌಸ್ ಹೋಲ್ಡ್ ಥಿಂಗ್ಸ್ ಇನ್ ದರ್ ಪ್ಲೇಸ್. ಮನೆ ಬಳಕೆ ಸಾಮಾನುಗಳನ್ನ ಒಂದು ಕ್ರಮದಲ್ಲಿಡು. ಕೀಪ್ ದ ಹೌಸ್ ಹೋಲ್ಡ್ ಥಿಂಗ್ಸ್ ಇನ್ ದರ್ ಪ್ಲೇಸ್. ಆಗಲೇ ನಿಮ್ಮ ಮನೆಗೆ ಬಂದವರೆಲ್ಲ ಟೈಮ್ ಆಯಿತು ಹೊರಡಬೇಕು ಅಂತಿದ್ರಲ್ವಾ, ನೀವು ಅವ್ರಿಗೆ ಹೇಳ್ತೀರಾ, ಇವತ್ತು ರಾತ್ರಿ ಇಲ್ಲೇ ವಿಶ್ರಾಂತಿ ತಗೋ, ರೆಸ್ಟ್ ಮಾಡು. ಟೇಕ್ ರೆಸ್ಟ್, ರಿಲ್ಯಾಕ್ಸ್ ಹಿಯರ್ ಟು ನೈಟ್. ಇವತ್ತು ಇಲ್ಲೇ ರಾತ್ರಿ ಉಳ್ಕೋ, ವಿಶ್ರಾಂತಿ ತಗೋ ಅನ್ನೋದಕ್ಕೆ ರಿಲ್ಯಾಕ್ಸ್ ಹಿಯರ್ ಟು ನೈಟ್ ಅಥವಾ ಟೇಕ್ ರೆಸ್ಟ್ ಹಿಯರ್ ಹೀಗೆಲ್ಲ ಹೇಳ್ಬೋದು. ನೀನು ಆಲ್ರೆಡಿ ನಿದ್ದೆ ಮಾಡೋ ಹಾಗೆ ಕಾಣ್ತಾ ಇರ್ತೀರಾ, ನೀನು ತೂಕಡಿಸ್ತಿದ್ಯಾ ಅನ್ನೋದಕ್ಕೆ ಯು ಆರ್ ಡೋಸಿಂಗ್. DOZING ಡೋಸಿಂಗ್. ಯು ಆರ್ ಡೋಸಿಂಗ್ ಅಂದರೆ ಕೂತಲ್ಲೇ ತೂಕಡಿಸ್ತಾರಲ್ಲ, ಅದಕ್ಕೆ ಹೇಳೋದು ಯು ಆರ್ ಡೋಸಿಂಗ್. ಹಾಗಾದರೆ ನನ್ನ ಹಾಸಿಗೆನ ಹಾಸು ಅಂತಾರೆ. ಮೇಕ್ ಮೈ ಬೆಡ್. ಮೇಕ್ ಮೈ ಬೆಡ್ ಅಂದರೆ ಹಾಸಿಗೆನ ರೆಡಿ ಮಾಡು.

0: ಅವರನ್ನ ನೋಡ್ತೀರಾ ಯಾಕೋ ಹುಷಾರಿಲ್ಲದ ಕಾಣ್ತಾರೆ, ಅವ್ರ ಮೂಗಲ್ಲಿ ನೀರು ಹರಿತಾ ಇರತ್ತೆ. ಯುವರ್ ನೋಸ್ ಈಸ್ ರನ್ನಿಂಗ್, ಮೂಗು ಹರಿತಾ ಇದ್ರೆ ಯುವರ್ ನೋಸ್ ಈಸ್ ರನ್ನಿಂಗ್ ಅಂತ ಹೇಳಬೇಕು. ಬಹಳ ಹೊತ್ತವರೆಗೂ ಮಾತಾಡ್ತಾ ಕೂತಿರ್ತೀರಾ ಆಗ ನೀವು ಇದನ್ನು ಗಮನಿಸಿರ್ತೀರಾ. ಬಹಳ ಹೊತ್ತವರೆಗೂ ಮಾತಾಡ್ತಿದ್ವಿ ಅನ್ನೋದಕ್ಕೆ ವಿ ಕೆಪ್ಟ್ ಟಾಕಿಂಗ್ ವೆರಿ ಲೇಟ್, ವಿ ಕೆಪ್ಟ್ ಚಾಟಿಂಗ್ ಟಿಲ್ ವೆರಿ ಲೇಟ್ ಹೀಗೆ ಹೇಳ್ಬೋದು. ವಿ ಕೆಪ್ಟ್ ಟಾಕಿಂಗ್ ಟಿಲ್ ವೆರಿ ಲೇಟ್ ಅಥವಾ ವಿ ಕೆಪ್ಟ್ ಚಾಟಿಂಗ್ ಟಿಲ್ ವೆರಿ ಲೇಟ್, ಭಾಳ ಹೊತ್ತವರೆಗೂ ಮಾತಾಡ್ತಿದ್ವಿ. ಸರಿ, ಹಾಗಾದರೆ ಡಾಕ್ಟರ್ಗೆ ಫೋನ್ ಮಾಡು, ಇವರು ಹುಷಾರಿಲ್ದಂಗೆ ಕಾಣ್ತಿದ್ದಾರಲ್ಲ, ಡಾಕ್ಟರ್ಗೆ ಫೋನ್ ಮಾಡು ಅಂದರೆ ಹೇಗೆ ಹೇಳ್ತೀರಾ? ರಿಂಗ್ ಅಪ್ ದ ಡಾಕ್ಟರ್, ರಿಂಗ್ ಅಪ್ ದ ಡಾಕ್ಟರ್ ಅಂದರೆ ಡಾಕ್ಟರ್ಗೆ ಫೋನ್ ಮಾಡು ಅಂತ. ಅಷ್ಟೊತ್ತಿಗೆ ಇನ್ಯಾರೋ ಮನೆಗೆ ಬಂದಿರ್ತಾರೆ. ಯಾರು ಅಂತ ನೋಡಿದ್ರೆ ಅವರ ಮಾವ ಆಗಿರ್ತಾರೆ. ನನ್ನ ಮಾವ ನನ್ನನ್ನು ನೋಡೋದಕ್ಕೆ ಬಂದಿದ್ದಾರೆ. ಮಾವ ಅನ್ನೋದಕ್ಕೆ ಮೆಟರ್ನಲ್ ಅಂಕಲ್, ಮೈ ಮೆಟರ್ನಲ್ ಅಂಕಲ್ ಹ್ಯಾಸ್ ಕಮ್ ಟು ಸೀ ಮೀ, ಮೈ ಮೆಟರ್ನಲ್ ಅಂಕಲ್ ಹ್ಯಾಸ್ ಕಮ್ ಟು ಸೀ ಮೀ, ನನ್ನ ಮಾವ ನನ್ನನ್ನು ನೋಡೋದಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಮೈ ಮೆಟರ್ನಲ್ ಅಂಕಲ್ ಹ್ಯಾಸ್ ಕಮ್ ಟು ಸೀ ಮೀ. ನೋಡಿ, ಈಗ ನಿಮ್ಮನೆ ಹತ್ರನೂ ಯಾರೋ ಬಂದಿರಬಹುದು ನಿಮ್ಮನ್ನು ಹುಡುಕೊಂಡು. ಹೌದಾ, ನೋಡಿದ್ರ ಹೊರಗಡೆ ಹೋಗಿ? ಸರಿ ಸರಿ, ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಇದೆ. ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ,
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

Did you call me?

ನೂರಾರು ಜನಗೋಡು ಆಸೆಯಿಂದ ಕಣ್ಣಲ್ಲೇ ನಿನ್ನನೇ ನುಂಗೋರು ಬೀಸಜನು ಒತ್ತೋರು ನೂರಾರು ಜನಗೋಡು ಆಸೆಯಿಂದ ಕಣ್ಣಲ್ಲೇ ನಿನ್ನನೇ ನುಂಗೋರು ಚೆಲುವೆ ಎಂದೆಂದು ನಿನ ಬಳಿಗೆ ಬಂದವರೇ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ

ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಕಳಿಲ್ಲ ಅನ್ನೋ ಕೊರು

0: ಕಾಂಟ್ಯಾಕ್ಟ್ 0818240142 ಮೊಬೈಲ್ ಸಂಖ್ಯೆ 9535191545.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ವಿಶ್ವ ಮಾನವೀಯತೆ ದಿನದ ಅಂಗವಾಗಿ ಇವತ್ತು ಮಾನವೀಯತೆ ಎನ್ನುವುದು ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಅಂದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದಿರ್ಬೋದು, ಅಥವಾ ಇತರರಿಗೆ ಏನಾದರೂ ಒಂದು ವ್ಯಕ್ತಿಗೆ ನಮ್ಮ ಕಷ್ಟದಲ್ಲಿದ್ದಾರೆ, ತುಂಬ ಅವರಿಗೆ ಅಗತ್ಯ ಇದೆ ಅಂತ ಹೇಳಿದಾಗ ನಾವೇನಾದರೂ ಒಂದು ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯವನ್ನು ಮಾಡೋದು, ಅದು ವ್ಯಕ್ತಿನೇ ಅಂತಲ್ಲ, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಎಲ್ಲವುಗಳ ಮೇಲೆ ಮಾನವೀಯತೆಯನ್ನು ತೋರೋದು ಪ್ರತಿಯೊಬ್ಬರ ಕರ್ತವ್ಯ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ಕೂಡ ಬೇರೆಯವ್ರ ಜೊತೆ ಹೇಗೆ ಮಾನವೀಯತೆಯಿಂದ ನೆಡ್ಕೊಳ್ತೀವಿ, ಮನುಷ್ಯನಿಗೆ ಈ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಿಂದ ನೀವು ಕೂಡ ಈ ಮಾನವೀಯತೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
5: ನಮಸ್ತೆ.
4: ನಮಸ್ತೆ ಮೋನಿಕಾ ಅವರೇ, ಹೇಗಿದ್ದೀರಾ?
5: ಚೆನ್ನಾಗಿದ್ದೀನಿ ಪವಿತ್ರ, ನೀವು?
4: ನಾನು ಚೆನ್ನಾಗಿದ್ದೀನಿ.
5: ಮಳೆ ಬರ್ತಾ ಇದೆ ಇಲ್ಲಿ.
4: ಹೌದಾ? ಇಲ್ಲಿ ಶಿವಮೊಗ್ಗ ಬೇಸಿಗೆ ಆಗಿದೆ.
5: ಹೌದಾ?
4: ಬಿಸಿಲು
5: ಅಂದ್ರೆ ಸೋನೆ ಹೆಂಗೆ ಅಂದ್ರೆ ನೆನ್ಕೊಂಡಂಗ್ ಬರುತ್ತೆ. ಜೋರ್ ಮಳೆ ಬರ್ಲೇ ಇಲ್ಲ ಬಿಡಿ, ಸುಮ್ನೆ ಹಿಂಗೆ ಮೋಡ ಕವಿದ ವಾತಾವರಣ. ಇಲ್ಲಾಂದ್ರೆ ಸೋನೆ ಒಂದ್ 10 ನಿಮಿಷ ಅದಾದ್ರೆ ಅಂತ ಬಂದ್ಬಿಟ್ಟು ಮತ್ತೆ ಬಂದೇ ಇಲ್ವೇನೋ ಅನ್ನೋ ತರ ಆಗೋಗ್ಬಿಡುತ್ತೆ.
4: ಮತ್ ಬಿಸಿಲು
5: ಅದೇನೆ.
4: ಹೌದು, ಮಳೆಗಾಲ ಅಲ್ಲ ಅಂತ ಹೇಳಿ ನೆನ್ಪ್ ಮಾಡ್ಲಿಕ್ ಬರದ ಅಂತ
5: ಅಷ್ಟೇ. ಏನೋ ನೆಪ್ಪ ಹತ್ರ ಬರ್ತಾ ಇದೆ, ನಾನು ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ. ಮುಂಗಾರು ಮಳೆ ಚುರುಕಾಗಿ ಬರಲೇ ಇಲ್ಲ ಈ ವರ್ಷ.
4: ಹೌದು,
5: ನಮ್ ಡ್ಯಾಮ್ ತುಂಬಿಲ್ಲ, ಏನೂ ಆಗಿಲ್ಲ ಈ ಸರಿ.
4: ಮಳೆ ಪ್ರಮಾಣನೇ ಈ ಸರಿ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ.
5: ಹೌದು, KRS ಅಲ್ಲೂ ನೀರ್ ಕಡಿಮೆ ಆಗಿದೆ.
4: ಈಗ ಮಳೆಗಾಲದಲ್ಲಿ ಹೀಗಾಗ್ಬಿಟ್ರೆ ಇನ್ನು ಮುಂದೆ ಹೇಗೇನೋ.
5: ಈ ಸರಿ ಬರಗಾಲ ಗ್ಯಾರಂಟಿ, ಮಳೆಗಾಲ ಇಲ್ಲ ಅಂದ್ರೆ ಬರಗಾಲ ಗ್ಯಾರಂಟಿ ಅಂತಾನೆ ಅರ್ಥ.
4: ಹೌದು, ರೈತರಿಗೆಲ್ಲ ತುಂಬಾ ಕಷ್ಟ. ಇವತ್ತು ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಮಾನವೀಯತೆ ದಿನ ಇರೋದ್ರಿಂದ
5: ನಾವೇ ತಾನೇ ಮನುಷ್ಯರು, ಮನುಷ್ಯರಿಗೆ ಅದ್ ಇರ್ಲೇಬೇಕಲ್ಲ ಪವಿತ್ರ. ಇಲ್ಲಾಂದ್ರೆ ಮಾನವನಿಗೆ ಮಾನವೀಯತೆ ಇಲ್ಲ ಅಂದ್ರೆ
4: ಮನುಷ್ಯನಾಗಿ ವ್ಯರ್ಥ ಅಂತ.
5: ಪ್ರಾಣಿ ಪಕ್ಷಿಯಿಂದ ನಿರೀಕ್ಷೆ ಮಾಡಕ್ ಸಾಧ್ಯನಾ?
4: ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಮಾನವೀಯತೆಯಿಂದ ನೆಡ್ಕೊಳ್ಳುತ್ತೆ ಎಷ್ಟೋ ಸಂದರ್ಭ.
5: ಅಲ್ಲ, ಅದು ಮಾನವೀಯತೆ ಬರಲ್ಲ, ಯಾಕಂದ್ರೆ ಅವ್ರು ಮಾನವರಲ್ಲ ಪ್ರಾಣಿ ಪಕ್ಷಿಗಳು.
4: ಅದೇ ಒಂದು ಕರುಣ ಎಷ್ಟು ಚಂದ ತೋರಿಸುತ್ತೆ,
5: ಅದು ಕರುಣ, ಒಂದು ಕರುಣಾಕರ ಸ್ಥಿತಿ ಅದು, ಒಂದು ಏನಿ ಅಂತ ಹೇಳ್ಬಹುದು. ಆದ್ರೆ ಅದೇ ಹೇಳ್ತಾ ಇಲ್ವಾ, ಏನಾಗ್ಬಿಟ್ಟಿದೆ ಈಗ ಮನುಷ್ಯನಿಗೆ ಅಂದ್ರೆ ಈ ಸಂಬಂಧಗಳ ಮೌಲ್ಯನ ಕಡಿಮೆ ಮಾಡ್ಕೊಂತ ಹಣ ಮತ್ತೆ ಆಸ್ತಿ ಈ ತರದ್ದೆಲ್ಲ ಬೆಲೆಗಳನ್ನ ಹೆಚ್ಚಿಸ್ಕೊತಾ ಹೋಗ್ತಾ ಇದನ್ನಲ್ಲ, ಹಂಗಾಗಿ ಈ ಮಾನವೀಯತೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಅಷ್ಟೇನೆ. ಯಾಕೆಂದ್ರೆ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ನಾನು ನಮ್ಮವರು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಪರಿಸರ ಚೆನ್ನಾಗಿರ್ಬೇಕು ಅನ್ನೋದೆಲ್ಲ ಇತ್ತು. ಅದನ್ನೇ ನಾವು ಮಾನವೀಯತೆ ಅನ್ನೋದು. ಸ್ವಲ್ಪ ಕಷ್ಟ ಅಂದ್ರೆ ಎಲ್ರು ಹೊರಬರೋರು, ಆಯ್ತಾ? ಅಕ್ಕಪಕ್ಕದವ್ರು ಅಷ್ಟೇ ಅಲ್ಲ, ಮನೆಯವರಷ್ಟೇ ಅಲ್ಲ, ಅಕ್ಕಪಕ್ಕದವರು ಎಲ್ರೂ ಒಂದು ಸಹಕಾರ ಇತ್ತು ಒಂದು ಕಾಲದಲ್ಲಿ. ಈಗ ನಾನ್ ಚೆನ್ನಾಗಿದ್ರೆ ಸಾಕು, ಅಕ್ಕಪಕ್ಕದವ್ರು ಕಟ್ಕೊಂಡು ಏನಾಗ್ಬೇಕು, ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಟ್ಕೊಂಡು ಏನಾಗ್ಬೇಕು, ನಾನು ಚೆನ್ನಾಗಿದ್ರೆ ಸಾಕು ಅನ್ನೋ ಸ್ವಾರ್ಥ ದುರಾಸೆ ಯಾವಾಗ ಮನುಷ್ಯನ ಮಿತಿ ಮೀರ್ತೋ ಅಲ್ಲಿ ಮಾನವ ಮಾನವೀಯತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ನೋಡಿ ದಾರಿಯಲ್ಲಿ ಒಂದ್ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಮುಂಚೆ ಎಲ್ಲ ಏನಾದ್ರು ಆತರ ಯಾರಾದ್ರು ಬರೀ ಇದ್ರೆ ಸಾಕು, ನಾಲ್ಕು ಜನ ಇದ್ದವರು ಏನೋ ಆಗಿದೆ

0: ಅಪ್ಪ ನೀರ್ ಕುಡಿಸ್ಬೇಕಾ ಏನೋ ಒಂದ್ ಏನೋ ಒಂದ್ ಮಾಡೋರು ಆಯ್ತಾ, ಹಿಂಗ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂತಾರೆ.
1: ಹೌದು, ಅದಂತೂ ತುಂಬಾ ಬೇಸರ ಸಂಗತಿ ಅಂದ್ರೆ ಅದು
0: ಬೇಸರ ಅಂದ್ರೆ ನೋಡಿ, ಮನುಷ್ಯತ್ವನ ಇದಿಂದಾನೆ ಇವರು ಹೆಂಗಾಗ್ಬಿಟ್ಟಿದೆ, ಯಾವ್ದೋ ಇದು ಒಂಥರ ಮಷಿನ್ ತರ ನಿಂತ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೇನು ಅನ್ಸೋದೇ ಇಲ್ವಾ, ಮಿಡಿಯೋದೇ ಇಲ್ವಾ, ಹೃದಯ ಮಿಡಿಯಲ್ವಾ, ಮನ್ಸ್ ಮಿಡಿಯಲ್ವಾ,
1: ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಸಹಾಯ ಮಾಡೋಣ.
0: ಯಾರು ಜಗಳ ಮಾಡ್ತಿದ್ರೆ ಮುಂಚೆ ಹೋಗಿ ಬಿಡಿಸೋರು, ಅವ್ರು ಸಮಾಧಾನ ಮಾಡೋರು, ರಾಜಿ ಮಾಡೋರು. ಈಗ ವಿಡಿಯೋ ಮಾಡಿ ತಕ್ಷಣ ಫೇಸ್ಬುಕ್ ಎಲ್ಲೋ ಹಾಕ್ಬಿಡ್ತಾರೆ ನಮ್ಮೂರಲ್ಲಿ ಹಿಂಗ್ ಆಗ್ತಿದೆ ಅಂತ, ಅಥವಾ ಇನ್ನೇನೋ ಯಾರಿಗೂ ಏನೋ ತೊಂದರೆ ಆಯ್ತು, ಆಕ್ಸಿಡೆಂಟ್ ಆಯ್ತು, ಸಹಕಾರ ಸಹಾಯ ಮಾಡೋ ಮನಸ್ಥಿತಿನೇ ಬರ್ತಾ ಇಲ್ಲ. ಇದನ್ನ ಯಾರಾದ್ರೂ ಮಾನವೀಯತೆ ಅಂತ ಕರೆಯಕ್ ಸಾಧ್ಯನಾ? ಎಲ್ಲಿ ಎಲ್ಲಿ ಹೋಯ್ತು ಇವರೆಲ್ಲ, ಹೆಂಗೆ ಅಂತ. ಮತ್ತೆ ಎಲ್ಲ ಒಂದ್ ರೀತಿ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಪವಿತ್ರ. ಯಾವ್ದೇ ಒಂದು ನೀವು ಒಂದು ಸಂಸ್ಥೆ ಅಥವಾ ಏನೇ ಒಂದು ಇದಕ್ಕೆ ಹೋಗಿ ಎಲ್ಲೂ ನಾವು ಮೊದ್ಲು ಹಣ ತೆಗೆದ್ರೆ ಮಾತ್ರ ಎಲ್ಲದಕ್ಕೂ, ಹಣ ಇಲ್ಲ ಅಂದ್ರೆ ಏನು ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಹಣಕ್ಕೆ ಕೊಡ್ತಾ ಇರೋ ಅಷ್ಟು ಬೆಲೆ ಮನುಷ್ಯತ್ವಕ್ಕೆ ಮನುಷ್ಯನಿಗೆ ಖಂಡಿತ ಇಲ್ದಂತ ಆಗೋಗ್ಬಿಟ್ಟಿದೆ. ಎಷ್ಟು ಬೇಸರ ಸಂಗತಿ ಅಂದ್ರೆ ಇದು ಮುಂದೆ ಮುಂದೆ ಈಗ ಗೊತ್ತಿಲ್ಲ, ಇದು ಯಾರಿಗೂ ಯಾರ ಬಗ್ಗೆನೂ ಈಗ ಭರವಸೆ ಇಟ್ಕೊಳಂಗೆ ಇಲ್ಲ ಯಾವ್ದಕ್ಕೂ. ನಾನು ಚೆನ್ನಾಗಿ ಇರ್ಬೇಕು, ನನ್ನ ಸೇಫ್ಟಿ ನಾನು ನೋಡ್ಕೊಬೇಕು. ಯಾಕೆಂದ್ರೆ ಹೊರಗಡೆ ಹೋದ್ರೆ ಮತ್ತೆ ನಾವು ಮನೆಗೆ ಬರೋವರೆಗೂ ನಮ್ದೇ ಜವಾಬ್ದಾರಿ. ಯಾಕಂದ್ರೆ ಯಾರು ಏನು ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ಕಾಣಿಸ್ತಾನೆ ಇಲ್ಲ ಆಯ್ತಾ. ಹಾಗಾಗಿ ಬಹಳ ಇದಿದೆ, ಮಾನವೀಯತೆ ಖಂಡಿತ ಬೇಕು. ಯಾಕಂದ್ರೆ ನಾವ್ ಮನುಷ್ಯರು, ನಾವು ಪ್ರಾಣಿ ಪಕ್ಷಿಗಳ ತರ ನಡ್ಕೋಬಾರ್ದು. ಯಾಕಂದ್ರೆ ಒಬ್ರಿಗೊಬ್ರು ಸಹಕಾರ ಸಹ, ಮನುಷ್ಯ ಸಂಘ ಜೀವಿ ಸಮಾಜ ಜೀವಿ, ಏನೇ ಎಷ್ಟೇ ಹಣ ಇರ್ಲಿ ಏನೇ ಇರ್ಲಿ, ಒಬ್ರು ಸಹಾಯ ಅಗತ್ಯ ಖಂಡಿತ ಬಂದೇ ಬರುತ್ತೆ, ಒಂದಲ್ಲ ಒಂದ್ ಸಮಯದಲ್ಲಿ ಬಂದೇ ಬರುತ್ತೆ ಆಯ್ತಾ. ಹಾಗಾಗಿ ಅಂತ ಸಮಯದಲ್ಲಿ ದಯಮಾಡಿ ಎಲ್ರು ಸ್ವಲ್ಪ ಮನುಷ್ಯತ್ವ ತೋರಿಸ್ಬೇಕು, ಮಾನವೀಯತೆಯನ್ನ ಮರಿಬೇಕು. ಇಲ್ಲಾಂದ್ರೆ ನೋಡಿ ಬಹಳ ಕಷ್ಟ ಆಗುತ್ತೆ. ಮನುಷ್ಯನೇ ಸಹಾಯ ಮಾಡ್ಲಿಲ್ಲ, ಮಾನವೀಯತೆ ತೋರಿಸಲಿಲ್ಲ ಅಂದ್ರೆ ಇನ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಅದನ್ನ ಆದಷ್ಟು ನಾವು ಉಳಿಸ್ಕೋಬೇಕು, ಬೆಳೆಸ್ಬೇಕು ಪವಿತ್ರ. ಇದನ್ನ ಖಂಡಿತ ನಾವು ನಮ್ಮ ಮಕ್ಳಿಗೂ ಅದನ್ನ ತಿಳಿಸ್ಬೇಕು. ಹಣನೇ ಮುಖ್ಯ ಅಲ್ಲ, ಎಲ್ಲದನ್ನು ಹಣದಲ್ಲೇ ಲೆಕ್ಕಾಚಾರ ಮಾಡಬಾರ್ದು.
1: ಬೆಳೆಸ್ಕೋಬೇಕು ಜೀವನದಲ್ಲಿ,
0: ಬೆಳೆಸ್ಕೋಬೇಕು ಮಾನವೀಯತೆ ಮೌಲ್ಯಗಳನ್ನ ಬೆಳೆಸ್ಕೋಬೇಕು. ಇಲ್ಲಾಂದ್ರೆ ಈಗ ಸಮಾಜದ ಒಂದು ಉದ್ಧಾರಕರು ಎಲ್ಲ ಎಲ್ಲಿ ಎಲ್ಲಿ ಬರ್ತಿದ್ರು, ಅವರೆಲ್ಲ ಹಣದ ರೀತಿಲೇ ಯೋಚನೆ ಮಾಡಿದ್ರೆ ಅಲ್ವಾ? ಈಗೆಲ್ಲ ಇದರಲ್ಲ ಎಲ್ಲ ಸಮಾನ, ನಮ್ಮ ಏನು ಸಮಾಜ ಸೇವೆ ಮಾಡಿ ಸಾಕಷ್ಟು. ಈಗ ನಮ್ಮ ಸ್ವಾತಂತ್ರ್ಯ ಯೋಧರನ್ನೇ ನೋಡಿ, ಅವರೆಲ್ಲ ಅವತ್ತೇನಾದ್ರು ನನ್ಗೆ ಯಾಕೆ ಇದೆಲ್ಲ ಬೇಕು ಅಂತ ಕೇಳಿದ್ರೆ, ಇವತ್ತು ನಾವು
1: ಸ್ವಾತಂತ್ರ್ಯ
0: ಆ ರೀತಿ ಸ್ವಾತಂತ್ರ್ಯ ಯೋಚನೆ ಮಾಡಿದ್ರೆ ಎಲ್ಲವನ್ನು ಅರ್ಪಿಸಿ ಅವರು ಎಲ್ಲ ಅವರು ಜೀವದಾನ ಮಾಡಿದ್ದಾರೆ ಅಂತ ಅಂದ್ರೆ ಅದು ಮಾನವೀಯತೆ ತಾನೇ ಅದು
1: ಅಲ್ವಾ?
0: ಮತ್ತೆ ಇವತ್ತು ನಾವ್ ಒಂದ್ ಮರ ಅಥವಾ ನೆಡುತ್ತೀವಿ ಮಾವಿನ ಮರ, ಅದ್ ನಾವೇ ತಿನ್ನಲ್ಲ, ಮುಂದೆ ನಮ್ ಪೀಳಿಗೆ ಅದು ಕೂಡ ಮಾನವೀಯತೆ ಅಲ್ವಾ? ನಾವೇ ನಾನೇನು ಇದನ್ನ ಉಪಯೋಗಿಸಲ್ಲ, ನನ್ಗೆ ಯಾಕೆ ಅಂತ ನಾನು ನೆಟ್ಟಿಲ್ಲ ಅಂದ್ರೆ ಅಲ್ಲೇನೋ ಅದ ಏನೋ ಅನ್ಸಲ್ಲ
1: ಅಲ್ವಾ? ವಿಚಾರಗಳನ್ನ ತಿಳಿಸಿದ್ರಿ.
0: ಸಣ್ಣ ಸಣ್ಣ ವಿಚಾರದಲ್ಲೂ ನಾವು
1: ಮಾನವೀಯತೆ
0: ತೋರಿಸ್ಬೇಕು ಪವಿತ್ರ.
1: ಹೌದು, ಖಂಡಿತ ಹೌದು. ಧನ್ಯವಾದ ಮೇಡಮ್ ಕರೆ ಮಾಡಿ.
0: ಥ್ಯಾಂಕ್ ಯು ಪ, ಥ್ಯಾಂಕ್ ಯು ನಮಸ್ತೆ.
1: ಹಾಸನದಿಂದ ಮೌನಿಕಾ ಅವರು ಕರೆ ಮಾಡಿ ಹೇಳ್ತಾ ಇದ್ರು ಅಂದ್ರೆ ಸಂಬಂಧಗಳ ಮೌಲ್ಯ ಕಮ್ಮಿ ಆಗ್ತಾ ಇರೋದ್ರಿಂದ ಮಾನವೀಯತೆಯಿಂದ ಕೂಡ ನಾವು ದೂರ ಉಳಿತಾ ಇದ್ವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಮಾನವೀಯ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಸಮಾಜ ಅಂದಾಗ ಒಬ್ರಿಗೊಬ್ರಿಗೆ ಕಷ್ಟದಲ್ಲಾಗೋದಿರ್ಬೋದು, ಇವೆಲ್ಲವನ್ನ ಬೆಳೆಸ್ಕೋಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಆರಾಮದೇವ್ರಿ ಮೇಡಮ್, ನೀವು ಹೆಂಗದಿರಿ?
1: ನಾವು ಆರಾಮಾಗಿದ್ದೀವ್ರಿ. ಊಟ ಆಯ್ತಾ?
2: ಊಟ ಮಾಡ್ಕೊಂಡು ಹೊಲದ ಕಡೆ ಬಂದೇನ್ರಿ ಮೇಡಮ್.
1: ಹೊಲಕ್ ಬಂದಿದ್ರ?
2: ಹಾ, ದನಗಳ ಮೇಯಿಸ್ಕೋತ ಕಾರ್ಯಕ್ರಮ ಕೇಳಕತ್ತೀನ್ರಿ. ಈಗ್ಲೇ ಕರೆ ಮಾಡಿದವ್ರ ಮೇಡಮ್ ಅವ್ರು ಬಹಳ ವಿಷಯಗಳನ್ನ ತಿಳ್ಕೊಂಡ್ ಬಹಳ ನನ್ನ ಮನಸ್ಸಿನಾಗ ಇದ್ದೂಸದೆ ಅವರೇ ಹೇಳ್ಬಿಟ್ರಿ ಮೇಡಮ್.
1: ಅವರೇ ಹೇಳ್ಬಿಟ್ರ?
2: ಹೌದ್ರಿ ಮೇಡಮ್, ಬಹಳ ಚಂದ ಮಾತಾಡಿದ್ರಿ. ಅದಕ್ಕ ಈ ಎರಡ್ ಮೂರ್ ಕರೆ ಆದ್ಮೇಲೆ ಸಿಕ್ಕ್ರ ಅವ್ರ ಹೆಸರು ಬರುದಿಲ್ಲ, ಅವ್ರ ಹಿಂದ ಸಿಗ್ಬೇಕ್ ನೋಡಂದೆ ಸಿಕ್ ಬಿಡ್ತೀರಿ ಮೇಡಮ್.
1: ನೋಡಿ ಸರ್,
2: ಮಾನವರಲ್ಲೇ ಇರ್ಬೇಕಲ್ರಿ ಮೇಡಮ್ ಮಾನವೀಯತೆ. ಮತ್ತ ಇನ್ನೊಂದ್ ಪ್ರಾಣಿಗಳಲ್ಲಿ ಸಿಗ್ಲಾಕ್ ಸಾಧ್ಯ ಇದ್ರೆ ಇದಕ್ಕಿಂತ ಹೇಳ್ತಿದ್ರು ಅದು ಮತ್ತ ಪ್ರಾಣಿ ಪಕ್ಷಿನೇ ಆಗುತ್ತ್ರಿ ಮೇಡಮ್.
1: ಹಲೋ,
2: ಹಲೋ ರೀ ಮೇಡಮ್,
1: ಕೇಳ್ತಿದೆ ಸರ್, ಮಾತಾಡಿ.
2: ಅದೇ ಮಾನವೀಯತೆಯನ್ನ ಉಳಿಸಿ ಬೆಳೆಸುದು ಏನೈತಂದ್ರಿ ಮೇಡಮ್, ನಮ್ ಹಳೆ ಸಂಪ್ರದಾಯ ಏನ್ ಮಾಡ್ಕೊಂಡ್ ಹಾದ್ರೆ ಅದು ಎಲ್ಲ ತಾನಾಗೆ ಬೆಳಿತೈತ್ರಿ ಮೇಡಮ್. ನಾವು ಉಳಿಸುದು ಗರ್ಜಿಲ್ಲ, ಬೆಳೆಸುದು ಗರ್ಜಿಲ್ರಿ.
1: ನಮ್ ಹಿರಿಯರು ಏನೆಲ್ಲ ದಾರಿ ಮಾಡ್ಕೊಟ್ಟಿದ್ರು ಅದೇ ದಾರಿಯಲ್ಲಿ ನೆಡ್ರೆ ಸಾಕು.
2: ದಾರಿ ಮೇಲೆ ನಾವು ಹೊಂಟೇವಂದ್ರ ಏನೂ ಬೇಕಾಗೇ ಇಲ್ರಿ ಮೇಡಮ್. ಅದು ಸಂಪ್ರದಾಯ ಮತ್ತೆ ಇನ್ನೊಬ್ಬರಿಗೆ ಸಹಾಯ ಯಾವ ಟೈಮ್ನಾಗ ಮಾಡ್ಬೇಕು ಏನ್ ಕತಿ ಎಲ್ಲ ಅವ್ರು ಮಾಡೇ ಬಿಟ್ಟವ್ರಿ, ತೋರಿಸ್ಯಾರ
1: ತೋರಿಸಿದಾರೆ,
2: ಅದನ್ನ ಮರ್ತು ಬಿಟ್ಟೇವ್ರಿ ಮೇಡಮ್. ನಾವು ಈಗೆಲ್ಲ
1: ಮರ್ತು ಬಿಟ್ಟಿದಿವಿ ಹಿಂದೆಲ್ಲ ಅವಿಭಕ್ತ ಕುಟುಂಬ
2: ರೀ. ಬಟ್ ಏಕಾಂಗಿ ಏಕಾಂಗಿ ನಾನು ನನ್ನಷ್ಟಕ್ಕೆ ನಾನು ಅವ್ರು ಹೇಳಿದ್ರಲ್ರಿ ಹಂಗ ನಾಟ ಇದ್ರ ಚಲೋ ಆಯ್ತು ಬಿಡು ಅಂತ ಅಂತಾರಂದ್ರಲ್ರಿ ಸತ್ಯನ ನೋಡ್ರಿ ಮೇಡಮ್.
1: ನಾವು
2: ಯಾರಿಗೂ ಖುಷಿ ಆಗಂಗ್ರಿ, ಒಬ್ರು ಬೆಳದ್ ಬಂದ್ರೆ ಖುಷಿ ಪಡ್ಬೇಕ್ರಿ, ಅವ್ರಿಗೆ ಏನೋ ಒಂದು ಹೆಲ್ಪ್ ಬೇಕಾದ್ರೆ ಮಾಡ್ಬೇಕ್ರಿ. ಹೆಲ್ಪ್ ಮಾಡುದ್ ಬಿಟ್ಟು ಇನ್ನಿಟ್ ಕಾಲ್ ಜಗ್ಗು ಕೆಲಸ ಮಾಡ್ತೇವ್ರಿ ಮೇಡಮ್. ನಾವು
1: ಹಂಗ್ ಮಾಡಬಾರ್ದು ಅಂತ
2: ಈ ತರ ಆಗ್ಬಾರ್ದ್ರಿ. ಬೆಳೆ ತನ್ನ ಬೆಳೆಸ್ಕೊಂಡ್ ನಮ್ ಮಕ್ಕಳಿಗೂ ಈ ಸಂಸ್ಕಾರ ಕೊಟ್ಟಿವಿ ಅಂದ್ರ ಅವರು ಒಳ್ಳೆಯವರಾಗಿ ಬೆಳಿತಾರ. ನಮ್ ಬಂದ್ ಕಲ್ಮಶ ಇತ್ತಂದ್ರ ಅದನ್ನೇ ನೋಡ್ಕೊಂಡ್ ಅವರು ಅದನ್ನೇ ಕಲ್ತ್ಕೊಂಡ್ ಬಿಡ್ತಾರೆ ಮಕ್ಕಳನು,
1: ಮಕ್ಳು ಕಲಿತಾರೆ. ಹೌದು
2: ಹಾ, ಈ ತರ ಆಗಿ ಹಿಂದ್ ನಾವ್ ಎಲ್ಲ ಏನನ್ನ ಬಿತ್ತು ಬೆಳದ್ ಹೋಗ್ಬಿಡ್ತೇವ್ರಿ ಮೇಡಮ್.
1: ಈ ತರ ಒಳ್ಳೆ ಗುಣಗಳನ್ನ ಬೆಳೆಸಬೇಕು ಮಕ್ಕಳಿಗೆ ಅಂತ ಹೇಳ್ತೀರ?
2: ಹಾ ಹಾ ರೀ ಮೇಡಮ್.
1: ಓಕೆ ಸರ್,
2: ಏನ್ ಬಿತ್ತಿದ್ದ ಬೆಳಿತೇವ್ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ರಿ?
1: ಸಾಕ್ಷಿ ಹೌದು ಸರ್.
2: ಹಾ, ಮತ್ ನಾವ್ ಏನ್ ಮಾವು ಬಿತ್ ಕೇಸಿ ಬೇವು ಬೆಳಕಾಗಂಗಿಲ್ಲ, ಬೇವು ಬಿತ್ ಮಾವು ಬೆಳಕಾಗಂಗಿಲ್ಲ ಅಲ್ರಿ ಮೇಡಮ್.
1: ನಾವ್ ಏನ್ ಹೇಳ್ಕೊಡ್ತೀವ ಅದನ್ನ ಕಲಿತಾರೆ ಮಕ್ಳು,
2: ಕಲಿತಾರೆ. ಬೆಳೆಯೋ ಸಿರಿ ಮೊಳಕೆ ಅನ್ನುವಂಗ್ರಿ, ನಮ್ಮನ್ ನೋಡ್ಕೊಂಡ ಬೆಳದ ಕೇಸ್ ಕಲ್ತ್ ಬಿಡ್ತಾರಿ ಮೇಡಮ್. ಮೊದಲು ನಾವು ಒಟ್ಟು ಒಳ್ಳೆ ಸಂಸ್ಕಾರವಂತರ ಇದ್ರ ಮಕ್ಳು ತಾನೇ ಸಂಸ್ಕಾರವಂತರ ಆಗಿ ಹಾಕಾರೆ,
1: ಮನೆ ವಾತಾವರಣ ಪರಿಣಾಮ ಬೀರುತ್ತೆ.
2: ಹೌದ್ ಹೌದ್ರಿ ಮೇಡಮ್, ಸತ್ಯವಾಗ್ಲೂ ರೀ. ನಾವ್ ನಾವೇ ಕಚ್ಚಾಡುದು, ಜಗಳಾಡುದು, ಕುಡ್ಕೊಂಡ್ ಬರುದು, ಇದನ್ ನೋಡಿನು ಕಲಿತಾವ್ರಿ ಮಕ್ಳು. ಇನ್ನೊಬ್ಬರನ್ನ ರೇಗಿಸುದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುದ್ ನೋಡಿನು ಅದನ್ನೇ ಕಲಿತಾರ್ರಿ. ನಾವ್ ಮಾಡುದ್ ನೋಡೇ ಕಲಿತು ಅದ ಮುಂದ್ ಸಂಸ್ಕಾರ ಅದೇ ಉಳಿದ್ ಬಿಡ್ತೈತ್ರಿ. ಮುಂದೆ ಒಳ್ಳೆತನ ನಡ್ಬಾರ್ಕ್ ಬರಂಗ್ರಿ ಮೇಡಮ್. ಅದು ಬೆಳಿತಾನೆ ಹುಟ್ಟಿಂದನೆ ಬರ್ತೈತ್ರಿ, ಅದು
1: ಹುಟ್ಟಿನಿಂದಾನೆ ಬರ್ಬೇಕು ಅಂತ ಹೇಳಿ. ಓಕೆ ಸರ್,
2: ಹೌದ್ ಹೌದ್ರಿ ಮೇಡಮ್.
1: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್, ಒಳ್ಳೆ ವಿಷಯ ರೀ.
1: ಓಕೆ ಸರ್,
2: ಇದನ್ನ ಕೇಳಿದ್ರ ತಿಳ್ಕೊಂಡ್ ಬದಲಾವಣೆ ಆಗ್ಬೇಕ್ರಿ ಮೇಡಮ್ ನಾವೆಲ್ಲ.
1: ಹೌದು ಸರ್, ಧನ್ಯವಾದ ಸರ್. ರಮೇಶ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಾ ಇದ್ರಂದ್ರೆ ನಾವು ಮಕ್ಕಳಿಗೆ ಚಿಕ್ಕನಿಂದಲೇ ಈ ರೀತಿಯ ಮಾನವೀಯ ಮೌಲ್ಯಗಳಿರ್ಬೋದು, ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟರೆ, ಹಾಗೆ ಮನೆಯ ವಾತಾವರಣ ಕೂಡ ಒಳ್ಳೆಯ ವಾತಾವರಣ ಇದ್ರೆ ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾರೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
3: ಹಲೋ
1: ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಚಂದ್ರಶೇಖರ್ ಸರ್.
3: ನಮಸ್ತೆ ಮೇಡಮ್.
1: ಸರ್, ನಿಮ್ಮ ಮೊಬೈಲಿನ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ರೇಡಿಯೋದು. ನನ್ನ ವಾಯ್ಸ್ ನನಗೆ ಕೇಳ್ತಿದೆ?
3: ಇಲ್ಲ, ಕಡಿಮೆ ಮಾಡಿದಿನಲ್ಲ.
1: ಕಮ್ಮಿ ಮಾಡಿದ್ದೀರಾ?
3: ಹಾ
1: ಸರ್, ಇವತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದೌದು.
1: ಹಾ ಸರ್.
3: ಹಾ ಮಾತಾಡ್ಬೇಕಾ?
1: ಹಾ ಸರ್.
3: ಹಾ, ಈಗ ನಾನು ಮೊದಲು ಪರಿಚಯ ಮಾಡ್ಕೊಂಡು ಆಮೇಲೆ ಮಾತಾಡ್ತೇನೆ ಮೇಡಮ್. ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ 573-211 ಕರ್ನಾಟಕ ರಾಜ್ಯ. ಮಾನವ ಅಂದ್ಮೇಲೆ ಮಾನವ ಅಂದ್ರೆ ಮೌಲ್ಯಗಳು ಇರ್ಲೇಬೇಕು
1: ಇರ್ಲೇಬೇಕು.
3: ಮೌಲ್ಯ ಇದ್ರೆ ಮಾನವ ಅಂತ ಹೇಳೋದು. ಸುಮ್ನೆ ನಾವು ಮೌಲ್ಯ ಇಲ್ಲದೆ ಮೌಲ್ಯಾಧಾರಿತ ಬದುಕು ಮಾಡಿದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ಲಂಗ
1: ಇರಲ್ಲ.
3: ಮೌಲ್ಯ ಇದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಗುರುತಿಸ್ಬೇಕಾದ್ರೆ ಅವನ್ನ ಮೌಲ್ಯಗಳಿಂದ ಅವನ ನಡತೆಯಿಂದಾನೆ ಗುರುತಿಸೋದು.
1: ಗುರುತಿಸೋದು
3: ಅನ್ನದಿಂದ ಯಾರು ಗುರುತಿಸೋದಿಲ್ಲ ಮೇಡಮ್. ಹಣ ಯಾರು ಬೇಕಾದ್ರೆ ಸಂಬಂಧ ಮಾಡಬಹುದು, ಯಾಕೆ ಬೇಕಾದ್ರೆ ಸಂಬಂಧ ಮಾಡಬಹುದು, ಮೌಲ್ಯ ಸಂಬಂಧ ಮಾಡ್ಬೇಕು ಬಹಳ ಕಷ್ಟ ಇದೆ.
1: ಕಷ್ಟ ಆಗುತ್ತೆ ಅಂತ
3: ಅದು ಮೌಲ್ಯಗಳು ಎತ್ತಿಡಬೇಕು. ಈಗ ನಮ್ಮ ಈ ಮಹಾಪುರುಷರೆಲ್ಲ ಇದು ಮಾಡ್ರೆ ಅವರ ತತ್ವ ಮೌಲ್ಯ ತತ್ವಗಳಿಂದಲೇ ಅವರು ಪ್ರಸಿದ್ಧಿ
1: ಆಗಿರೋದು.
3: ಜಗತ್ತಿಗೆ ಮೌಲ್ಯನ ಕಲಿಸ್ಕೊಡ್ತಾರೆ ನೋಡಿ ಅವರು. ಯಾವ್ದೇ ಆದ್ರೂ ಅಷ್ಟೇ ಮೌಲ್ಯಗಳಿದ್ದಾಗ ಅದು ಯಾವ್ದೇ ಒಂದು ಕೆಲಸಕ್ಕೆ ವ್ಯಾಲ್ಯೂ ಬರೋದು. ಈಗ ಮೌಲ್ಯಾಧಾರಿತ ಶಿಕ್ಷಣ ಅಂತ ನೋಡಿ ಹಾಗೆ. ಹಲೋ
1: ಹಲೋ, ಹಾ ಕೇಳ್ತಿದೆ ಸರ್.
3: ಎಲ್ಲಾ ವ್ಯವಸ್ಥೆಯಲ್ಲಿ ಮೌಲ್ಯಗಳು ಇರ್ಲೇಬೇಕು. ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತಾರೆ ಈಗ. ಮೌಲ್ಯಾಧಾರಿತ ಜೀವನ, ಮೌಲ್ಯಗಳು ಅಂದ್ರೆ ನಾವು ಮೌಲ್ಯಗಳು ಅಳವಡಿಸ್ಕೊಂಡಾಗ ಜೀವನ ಸಾರ್ಥಕತೆ ಕಾಣ್ಕೊಳ್ಳೋದು ಮೇಡಮ್. ನಾವು
1: ಸಾರ್ಥಕತೆ ಆಗೋದು ಅಂತ ಹೇಳಿ
3: ಮೌಲ್ಯಗಳು ಅಳವಡಿಸ್ಕೊಂಡು ಸುಮ್ನೆ ನಾವು ಮೌಲ್ಯಗಳಿದ್ದೆಲ್ಲ ಬದುಕ್ಬಿಟ್ರೆ ಅದು ಪ್ರಾಣಿಗಿಂತಲೂ ಕಡೆ ಆಗ್ಬಿಡುತ್ತದೆ. ಅವ್ರ ಜೀವನಕ್ಕೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಯಾಕೆಂದ್ರೆ ನಾವು ಮೌಲ್ಯಗಳನ್ನ ಆಧಾರದ ಮೇಲೆ ಮನುಷ್ಯನ ಇದು ಮೌಲ್ಯಗಳ ಆಧಾರದ ಮೇಲೆ ನಮ್ಮ ಇದು ಮೌಲ್ಯಗಳು ನಮ್ಮ ಮುಂದಕ್ಕೆ ನಮ್ಮ ಕಾಪಾಡದೆ ಮೌಲ್ಯಗಳು
1: ಮೌಲ್ಯಗಳು ಒಳ್ಳೆ ವಿಚಾರ
3: ಮಣಗಿಣ ಏನು ಕಾಪಾಡೋದಲ್ಲ. ನಮ್ಮ ಮೌಲ್ಯಗಳು ನಮ್ಮ ಒಳ್ಳೆತನ, ನಾವು ನೆಡಬಂದ ಆ ದಾರಿ,
1: ಅದೆಲ್ಲವೂ
3: ರೀತಿ ನಮ್ಮ ನಡವಳಿಕೆ ಇವೆಲ್ಲ ನಮ್ಮನ್ನು ಕಾಪಾಡತ್ತೆ ಅಷ್ಟೇ.
1: ಕಾಪಾಡ
3: ಅದನ್ನ ಜನ ನೆನೆಸ್ಕೊಳ್ತಾರೆ,
1: ನೆನ್ಪ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಓಕೆ ಸರ್.
3: ಗಾಂಧಿ ಅವ್ರ ನೆನಕಬೇಕು, ಅವರ ಮೌಲ್ಯಗಳಿಂದ, ಅವ್ರದ ಅಹಿಂಸಾ ಮಾರ್ಗ ಕೆಲವು ಮೌಲ್ಯಗಳಿರ್ತಾವ ನೋಡಿ, ಆ ಮೌಲ್ಯ ಸರಳ ಜೀವನ, ಆ ಮೌಲ್ಯಗಳಿಂದ ನಾವು ಅವರನ್ನ ನೆನೆಸ್ಕೊಳ್ಳೋದು. ಅವರು ಮಹಾತ್ಮರಾಗಿರೋದು.
1: ಮಹಾತ್ಮರಾಗಿರೋದು. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಧನ್ಯವಾದಗಳು.
1: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
4: ಹಲೋ,
1: ನಮಸ್ತೆ ಶುಭ ಮೇಡಮ್.
4: ನಮಸ್ತೆ.
1: ಕಾಫಿ ಆಯ್ತಾ?
4: ಕಾಫಿ ಇನ್ನಾಗ್ಬೇಕು.
1: ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ವಿ.
4: ವಿಷಯ ಗೊತ್ತಾಯ್ತು ಬೆಳಗ್ಗೆ ಇದ್ರಲ್ಲಿ ಬೆಳೆಸ್ಕೊಂಡೆ. ಒಳ್ಳೆ ಇದಿದೆ, ಚೆನ್ನಾಗಿದೆ, ಹೇಳ್ತೀನಿ ತಗೊಳ್ರಿ. ಈ ನಮ್ ಜಾತಿ ಧರ್ಮ ಭಾಷೆ ಇವೆಲ್ಲವನ್ನ ಸಮಾನವಾಗಿ ಕಾಣೋದು ಒಂದ್ ನಿಜವಾದ ಮಾನವೀಯತೆನೆ ಅನ್ಸ್ಕೊಳ್ತೀನಿ. ಮತ್ತೆ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಇರೋದು ಕೂಡ ಒಂದು
1: ಮಾನವೀಯತೆ. ಹೌದು.
4: ಆಮೇಲೆ ಮತ್ತೆ ಯಾರಾದ್ರೂ ಸಹಾಯ ಮಾಡಿದ್ರು ಅನ್ಕೊಳ್ಳಿ, ಅವ್ರ ಮೇಲೆ ನಾವು ಯಾವ್ದು ಫಲ ಅಪೇಕ್ಷೆಗಳನ್ನ ಇಟ್ಕೊಳ್ಬಾರ್ದು. ನಾವು ಮಾಡಿದ್ದಕ್ಕೆ ಕೃತಜ್ಞತೆ ಇಟ್ಕೊಂಡು ನಾವು ಒಂದು ಒಳ್ಳೆ ಭಾವನೆ ತೋರಿಸೋದು ಕೂಡ ಒಂದು
1: ಮಾನವೀಯತೆನೆ.
4: ಮತ್ತೆ ಎಲ್ಲ ಮನುಷ್ಯರಿಗೂ ಒಂದೇ ಎಲ್ರು ಒಂದೇ ಅನ್ನೋ ಭಾವನೆಯನ್ನ ನಾವೇನ್ ಗೌರವಿಸ್ತೀವೋ ಅದು ಕೂಡ ಮಾನವೀಯತೆನೆ.
1: ಮಾನವೀಯತೆ.
4: ಮತ್ತೆ ಒಬ್ರು ಕಷ್ಟದಲ್ಲಿ ಇನ್ನೊಬ್ರು ಸಹಾಯ ಮಾಡೋದು ಕೂಡ ಮಾನವೀಯತೆನೆ. ಮತ್ತೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸ್ಬೇಕು, ಅದನ್ನ ಕ್ಷಮಿಸಿ ಅವ್ರಿಗೊಂದು ಅವಕಾಶ ಕೊಟ್ರೆ ಅದು ಕೂಡ ಮಾನವೀಯತೆನೆ.
1: ತಪ್ಪು ಮಾಡಿದವ್ರಿಗೆ.
4: ಹೌದು, ತಪ್ಪು ಮಾಡಿದಾಗ. ಮತ್ತೆ ಒಂದು ದಯೆ ಪ್ರೀತಿ ಕರುಣೆ ಮತ್ತೆ ಕಷ್ಟದಲ್ಲಿ ನಾವು ಸ್ಪಂದಿಸೋದು ಕೂಡ ಒಂದು ಮಾನವೀಯತೆನೆ.
1: ಬೇರೆಯವ್ರ ಕಷ್ಟದಲ್ಲಿದ್ದಾಗ ನಾವೊಂದು ಸ್ಪಂದಿಸೋದು, ಅವ್ರಿಗೆ ಏನಾದ್ರೂ ಒಂದು ಸಹಾಯ ಬೇಕಾದ ಸಹಾಯ ಮಾಡೋದು,
4: ಸಹಾಯ ಮಾಡೋದು ಕೂಡ ಮಾನವೀಯತೆನೆ. ಮತ್ತೆ ಮನುಷ್ಯ ಅದೇ ಎಲ್ಲ ಜೀವಿಗಳಿಗಿಂತ ಒಗ್ಗಟ್ಟನ್ನ ನಾವು ಕಾಪಾಡೋದು ಕೂಡ ಒಂದು ಮಾನವೀಯತೆನೆ ಅಂತ ಅನ್ಕೊಂಡಿದ್ದೀನಿ ನಾನು.
1: ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ ಮೇಡಮ್.
4: ನಿಮಗೂ ಸಹ ಧನ್ಯವಾದಗಳು.
1: ಶುಭ ಅವರು ಕೃಷಿ ನಗರದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
5: ಹಲೋ,
1: ನಮಸ್ತೆ ಚಿಕ್ಕಪ್ಪ ಸರ್.
5: ಮೇಡಮ್ ಅವರೇ ನಮಸ್ಕಾರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಕಾಫಿ
5: ಚೆನ್ನಾಗಿದೆ ಮೇಡಮ್ ಅವರೇ. ನನ್ನ ಹೆಸರು ಚಿಕ್ಕಪ್ಪ, ಕೃಷಿ ನಗರ ಶಿವಮೊಗ್ಗದಿಂದ ಮಾತಾಡ್ತಿರೋದು.
1: ಓಕೆ ಸರ್. ಸರ್, ಇವತ್ತು ಮಾನವೀಯ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ ಅಂತ.
5: ಹೌದು ಮೇಡಮ್ ಅವರೇ, ನಿಜಕ್ಕೂ ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀರ. ಈ ಮಾನವೀಯತೆ ಅನ್ನೋದು ಇದು ಕೇಳಿ ಪಡೆಯೋದು ಅಲ್ಲ, ದುಡ್ಡು ಕೊಟ್ಟು ತರೋದು ಅಲ್ಲ ಮೇಡಮ್ ಅವರೇ, ಇದು ಅವರಲ್ಲೇ ಬರ್ಬೇಕು. ಅದು ಮಾನವೀಯತೆ ಅನ್ನೋದು ಅವರಲ್ಲೇ
1: ಬರ್ಬೇಕು,
5: ಅದು ನಾವು ಕೇಳಿ ಪಡೆಯೋದಲ್ಲ. ಅದು ನಾವು ಕೇಳಿ ಪಡೆದ್ರೆ ಅದು ಮಾನವೀಯತೆ ಆಗೋದಿಲ್ಲ.
1: ಅವ್ರಿಗೆ ಅನ್ಸ್ಬೇಕು ನಾವು ಕಷ್ಟದಲ್ಲಿದ್ದಾರೆ, ಸಹಾಯ ಮಾಡ್ಬೇಕು.
5: ಹೌದು, ಅದೇ ಮಾನವೀಯತೆ. ಅವ್ರಿಗೆ ಅವರೇ ಏನ್ ತಿಳ್ಕೊಂಡ್ ಅವ್ರ ಏನ್ ಸಹಾಯ ಮಾಡ್ತಾರೋ ಅದೇ ಮಾನವೀಯತೆ. ಈಗ ನಾವು ಎಲ್ಲ ಹೋಗ್ತಾ ಇರ್ತೀವಿ, ತುಂಬಾ ಒಂದು ಕಷ್ಟದಲ್ಲೇ ಇರ್ತಾರೆ ಅವ್ರನ್ನ. ಈಗ ನೋಡ್ರಿ, ಈಗ ಪಾಪ ಕಣ್ಣಿಲ್ದಾರಲ್ಲ, ದಾರಿ ಎಲ್ಲ
1: ದಾಟಕ್ಕೆ
5: ಕಷ್ಟ ಪಡ್ತಿರ್ತಾರೆ. ಅವ್ರ ಸುದ್ದಿ ನಮ್ಗೆ ಹಾಕ್ಬೇಕು ಅಂತ ಅವ್ರನ್ನೇ ಸೈಡ್ ಹಾಕಿ ಹೋಗೋದಕ್ಕೆ, ಅವ್ರನ್ನ ಸ್ವಲ್ಪ ರೋಡ್ ದಾಟಿಸಿ ಹೋದ್ರೆ ಅದು ಒಂದು ಮಾನವೀಯತೆ ಅಂತ.
1: ಖಂಡಿತ. ಹೌದು ಹೌದು.
5: ಈಗ ಹಸಿದವರಿಗೆ ನಮಗೆ ಸ್ವಲ್ಪ ಊಟ ಕೊಡ್ರಿ ಅಂತ ಅಂತ ಕೇಳಿದಾಗ ನಾವು ಒಂದು ಮಾನವೀಯತೆಯಿಂದ ಅವ್ರಿಗೆ ನಾವು ಊಟ ಕೊಡ್ಬೇಕು, ನಮ್ ಕೈಲಿ ಆದಷ್ಟು ಊಟ ಕೊಡ್ಬೇಕು. ಇಲ್ಲ ಅಂದ್ರೆ ಮಾನವೀಯತೆ ಇರೋದಿಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಎಷ್ಟೋ ಒಂದು ಆಕ್ಸಿಡೆಂಟ್ ಆಗಿರ್ತವೆ, ಏನೇನೋ ಆಗ್ತಾ ಇರ್ತವೆ, ಆದ್ರೂ ಕೂಡ ಅದನ್ನ ಸೈಡ್ ಹಚ್ಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಏನಾಗಿದೆ ಅದು ಏನ್ ಆಗ್ತಾ ಇದೆ ಅಂತ ನೋಡೋದಿಲ್ಲ. ಒಂದ್ ವೇಳೆ ನೋಡಕ್ ಬಂದ್ರು ಫಸ್ಟ್ ಮೊಬೈಲ್ ತಕ್ಕಂದ ಅದನ್ನ ಇದನ್ನ ವಿಡಿಯೋ ಮಾಡ್ಕೊಂಡು ನೋಡ್ತಾರೆ ಹೊರತು ಅವ್ರನ್ನ ಒಂದು ಏನ್ ಮಾಡ್ಬೇಕು. ಒಂದು ಆಸ್ಪತ್ರೆ ಕಾನೂನು ಕೂಡ ಇದೆ, ಹಿಂದೆಲ್ಲ ಯಾರಾದ್ರೂ ನಾವು ಹೋಗಿ ನಾವು ಸೇರಿಸಿದ್ರೆ ನಮ್ಮ ಮೇಲೆ ಬರುತ್ತೆ ಅನ್ನೋದೊಂದು ಹಿಂದೆಲ್ಲ ಇತ್ತು. ಈಗ ಕಾನೂನು ಚೇಂಜ್ ಆಗಿದೆ. ಈಗ ಯಾರು ಬೇಕಾದ್ರೂ ಅವ್ರನ್ನ ತಗೊಂಡು ಆಸ್ಪತ್ರೆ ಸೇರಿಸಿದ್ರೆ ಅವ್ರ ಮೇಲೆ ಯಾವುದೇ ಅಪವಾದ ಇರೋದಿಲ್ಲ
1: ಅಂತ ಹೇಳಿ
5: ಅವ್ರು ಹೇಳಿದ್ದಾರೆ, ಸರ್ಕಾರನೇ ಹೇಳಿದೆ. ಯಾವುದೇ ಕಾರಣಕ್ಕೂ ಯಾರು ನೀವು ತಪ್ಪು ತಿಳಿದನೆ ಆ ಒಂದು ಮೂಮೆಂಟ್ ಅಲ್ಲಿ ಆಸ್ಪತ್ರೆಗೆ ತಂದು ಸೇರಿಸಿದ್ರೆ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಗೆ ನಾವು ಅದನ್ನ ತಪ್ಪಾಗಿ ಇದನ್ ಮಾಡೋದಿಲ್ಲ ಅಂತಾನೆ ಹೇಳಿರ್ತಾರೆ. ಆದ್ರೂ ಕೂಡ ಬರೀ ವಿಡಿಯೋ ಮಾಡೋದು, ಆ ಕಡೆ ಸೈಡ್ ಹಚ್ಕೊಂಡ್ ಹೋಗೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ.
1: ಹಂಗೆ ಮಾಡಬಾರ್ದು ಅಂತ ಹೇಳಿದ್ದೆ. ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಏನು ಒಂದು ಆಸ್ಪತ್ರೆ ಕರ್ಕೊಂಡು ಹೋಗೋದು ಅಥವಾ ನೀರ್ ಕುಡಿಸೋದು ಏನಾದ್ರೂ ಒಂದು
5: ನಮ್ ಕೈ ಮಾಡ್ಬೇಕು. ಮಾನವೀಯತೆಯಿಂದ ಮನುಷ್ಯನೇ ಮಾಡ್ಬೇಕು. ಮನುಷ್ಯ ಇಲ್ಲ ಅಂದ್ರೆ ಮನುಷ್ಯನಿಗೂ ಪ್ರಾಣಿಗೂ ಏನ್ ವ್ಯತ್ಯಾಸ ಇರುತ್ತೆ ಮೇಡಮ್ ಅರೆ?
1: ಮಾನವೀಯತೆ ಮಾತ್ರ ಅಂತ ಹೇಳಿದ್ರೆ ಮನುಷ್ಯ ಅಂತ ಅನ್ಸ್ಕೊಳ್ಳೋಣ.
5: ಈಗ ನೋಡ್ರಿ, ಒಂದು ಪಕ್ಷಿ ಕೂಡ ಅದು ಅಲ್ಲೇ ತಿಂದು ಆರಾಮಾಗಿರ್ಬೋದು, ಅದು ಮಕ್ಕಳಿಗೋಸ್ಕರ ಅದು ಅದು ಕೊಕ್ಕಲ್ಲೇ ತಗೊಂಡ್ಬಂದು ಮಕ್ಕಳಿಗೋಸ್ಕರ ಹೆಂಗ್ ತಿನ್ಸುತ್ತೆ ನೋಡ್ರಿ. ಅದು ಅದು ಮಾನವೀಯತೆ ಅಂತ ಅದು ದೃಷ್ಟಿಯಲ್ಲಿ ಅದು ಕೂಡ ಮಾನವೀಯತೆನೆ. ಹಾಗಾಗಿ ಮಾನವೀಯತೆ ಮನುಷ್ಯರಲ್ಲಿ ಬರಬೇಕು. ಈ ಸ್ವಾರ್ಥ ಅನ್ನೋದು ಹೋಗ್ಬೇಕು. ಸ್ವಾರ್ಥ ಅನ್ನೋದು ಇದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ.
1: ನಾನು ಅನ್ನೋದು ಹೋಗಿ ನಾವು ಅನ್ನೋದು ಬಂದ್ರೆ ಅಲ್ಲಿ
5: ಹೌದು ಹೋಗ್ಬೇಕು. ನಾವು ಅನ್ನೋದು ಬರಬೇಕು, ಅವಾಗ್ಲೇ ಈ ಮಾನವೀಯತೆ ಅನ್ನೋಕ್ಕೆ ಒಂದು ಅರ್ಥ ಸಿಗುತ್ತೆ. ಮೇಡಮ್
1: ಖಂಡಿತ ಹೌದು ಸರ್, ಒಳ್ಳೆ ಮಾತು,
5: ಒಳ್ಳೆ ಒಂದು ಟಾಪಿಕ್ ತಗೊಂಬಂದಿದ್ದೀರಾ, ಒಳ್ಳೆ ಖುಷಿ ಆಯ್ತು ಮೇಡಮ್. ಮಾನವೀಯತೆಯನ್ನ ಮೆರಿಬೇಕು. ಇಂದಲ್ಲ ನಮಗೆ ಸ್ವಾತಂತ್ರ್ಯ ತಂದು ಕೊಡಕ್ಕೋಸ್ಕರ ಅವರು ಎಷ್ಟೆಲ್ಲ ಅವ್ರು ನಮಗೆ ಸ್ವಾತಂತ್ರ್ಯ ತಂದು ಕೊಡಕ್ ಅವರೆಲ್ಲ ಯಾಕೆ ಕಷ್ಟ ಪಡ್ಬೇಕು? ನಮ್ಗೆ ಯಾತಿ ಬೇಕು ಹೋಗಮರಿ ಇವೆಲ್ಲ ರಾಮಾಯಣ ಅಂತ ಯಾಕೆ ಸುಮ್ನೆ ಇದ್ದಿದ್ರೆ ಇವತ್ತು ನಾವು ಇವತ್ತು ಧೈರ್ಯವಾಗಿ ಇಲ್ಲಿ ನಿಂತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ,
1: ಸ್ವಾತಂತ್ರ್ಯವಾಗಿ
5: ನಾವು ಓಡಾಡಕ್ ಹಾಕೋದಿಲ್ಲ, ನಿಲ್ಲಕ್ ಆಗ್ತಿರ್ಲಿಲ್ಲ ನೋಡ್ರಿ. ಆ ಕೆಂಪು ಮೂತಿಗಳ ಕಾಲ್ ಕೆಳಗಿರ್ಬೇಕಾಗಿತ್ತು ಇವತ್ತು ನಾವು.
1: ಅವರೆಲ್ಲರ ಬಲಿದಾನದಿಂದ ನಾವೀಗ ಆರಾಮಾಗಿ
5: ನೋಡ್ರಿ. ಅವರು ರಕ್ತ ಹರಿಸಿ ತ್ಯಾಗದಿಂದ ಅವ್ರು ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರನ್ನ ಇವತ್ತು ನಾವು ಎಷ್ಟು ಅವ್ರನ್ನ ನೆನೆಸಿದ್ರು ಕಡಿಮೆನೆ ಮೇಡಮ್. ಅರೆ
1: ಖಂಡಿತ ಹೌದು ಸರ್,
5: ಯಾಕೆಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂತಂದು ಹೇಳಿ ನಾವು ಸ್ವಾತಂತ್ರ್ಯ ಬಾವುಟ ಹರಿಸಿ ಚಪ್ಪಾಳೆ ತಟ್ಟಿ ಸ್ಪೀಡ್ ತಿನ್ನೋದಲ್ಲ, ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ನೋಡ್ರಿ, ಈಗ ಈಗ ಇದನ್ ಗಡಿಕಾಯ ಅಂತ ಏನ್ ಸೈನಿಕರು ಇರ್ತಾರೆ ಅವ್ರು ನೋಡ್ರಿ, ಇವತ್ತಿನ ಕಾಲದಾಗ ಅವ್ರವ್ರ ಮನೆ ಪರಿಸ್ಥಿತಿನೇ ನಿಭಾಯಿಸಕ್ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ. ಅಂತದ ಇಡೀ ನಮ್ಮ ದೇಶನೇ ಅವರು ಕಾಯ್ತಾ ಇರ್ತಾರೆ. ನಾವು ಇವತ್ತು ನೆಮ್ಮದಿಯಿಂದ ಇಲ್ಲಿ ಮಲಗಿದವಿ ಅಂದ್ರೆ ಇವತ್ತು ಅಲ್ಲಿ ಬೆಳಗ್ಗೆಯಿಂದ ತನಕ ಅವ್ರ ಮಳೆ ಗಾಳಿ ಚಳಿ ಅನ್ನೋದೇ ಅವರು ಲೆಕ್ಕಿಸದೇನೆ ಅವರು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತ. ಮತ್ತೆ ನೋಡ್ರಿ, ಅವ್ರ ಕುಟುಂಬದವ್ರು ಕೂಡ ನಮ್ಮ ಅಣ್ಣರಾಗಿರ್ಬೋದು, ತಮ್ಮರಾಗಿರ್ಬೋದು, ಮನೆಯರಾಗಿರ್ಬೋದು, ಅವ್ರು ಮಾತ್ರ ಚೆನ್ನಾಗಿರ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡೋದಿಲ್ಲ. ನಮ್ಮ ದೇಶ ಚೆನ್ನಾಗಿರ್ಬೇಕು, ಆ ನಂತರ ನಮ್ಮವರಿಗೂ ಚೆನ್ನಾಗಿರ್ಬೇಕು ಅಂತ ಅವರು ಕುಟುಂಬದವರು ಹಗಲು ರಾತ್ರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾರೆ ಮೇಡಮ್. ಅರೆ
1: ಹೌದು ಹೌದು ಸರ್, ಅಂತವ್ರನ್ನೆಲ್ಲ ನೆನ್ಪು ಮಾಡ್ಕೋಬೇಕು ನಾವು.
5: ಹೌದು ಖಂಡಿತ, ಅವ್ರನ್ನ ನೆನ್ಪು ಮಾಡ್ಕೋಬೇಕು ನಾವು. ಬರೀ ಅಷ್ಟೇ ಅಲ್ಲ ನೋಡ್ರಿ, ಈಗ ನಾವು ಅನ್ನ ಅಂದ ಅಕ್ಕಿ ಹೇಗೆ ಬರುತ್ತೆ ಅಂತಾನೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಅಕ್ಕಿ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ, ಪ್ಯಾಕೆಟ್ ಮೂಲಕ ಅಂಗಡಿಯಿಂದ ಮನೆಗೆ ಬಂದಿರುತ್ತೆ ಅಂತ ಮಾತ್ರ ಗೊತ್ತಿರುತ್ತೆ. ಆ ಅಕ್ಕಿ ಬೆಳೆಯೋದು ರೈತರ ಕಷ್ಟ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದೊಂದು ಅಕ್ಕಿ ಅಗಳಲ್ಲೂ ಕೂಡ ರೈತರು ಬೆವರು ಇರುತ್ತೆ ಮೇಡಮ್. ಅರೆ
1: ಅದನ್ನ ನೆನ್ಪು ಮಾಡ್ಕೋಬೇಕು
5: ನಾವು, ಅದನ್ನ ಊಟ ಮಾಡ್ಬೇಕು. ಅದನ್ನ ಅವ್ರ ರೈತರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಊಟ ಮಾಡ್ಬೇಕು. ಇವನ್ನೆಲ್ಲ ಮಾಡಿದಾಗ್ಲೇ ಮಾನವೀಯತೆ ಅನ್ನೋದು ಮೆರೆಯಕ್ ಸಾಧ್ಯ ಮೇಡಮ್. ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ.
1: ಧನ್ಯವಾದ, ಧನ್ಯವಾದ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದಿರ. ಓಕೆ ಸರ್,
5: ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಕೃಷಿ ನಗರದಿಂದ ಚಿಕ್ಕಪ್ಪವರು ಕರೆ ಮಾಡಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಮಾನವೀಯತೆ ಎನ್ನುವುದು ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಕುರಿತು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಮೇಡಮ್. ನಮಸ್ತೆ
1: ಸರ್. ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ ಸರ್?
11: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ ಸರ್? ಇವತ್ತು ಮಾನವೀಯತೆ ಕುರಿತು ಮಾತಾಡ್ತಾ ಇದ್ವಿ.
11: ಖಂಡಿತ ಖಂಡಿತ, ತುಂಬಾ ಒಳ್ಳೆ ವಿಷಯ ಮೇಡಮ್. ಈಗ ಹೆಚ್ಚು ಕಡಿಮೆ ಇದು ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗು
1: ಪ್ರಸ್ತುತ ಅಂತ.
11: ನಿಜ ಮೇಡಮ್, ಯಾಕೆಂದ್ರೆ ಅವನು ಮಾನವೀಯತೆ ಅವನು ಇಲ್ಲ ಅಂದ್ರೆ ಅವನು ಹೇಗೆ ಮನುಷ್ಯ ಆಗ್ತಾನೆ ಮೇಡಮ್?
1: ಹೌದು,
11: ಅವನು ಮನುಷ್ಯ
1: ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ
11: ಅನ್ನೋಲ್ಲ ಮೇಡಮ್. ನಿಜ ಖಂಡಿತ, ಯಾಕಂದ್ರೆ ನಾವು ಮನ್ಮನೆಯನ್ನು ಕೇಳಿದ್ವಿ. ಈಗ 3 ಜನ ಮಕ್ಕಳಿದ್ದಾರೆ, ಅವರು ತಂದೆ ವೃದ್ಧಾಶ್ರಮದಲ್ಲಿ ತೀರ್ಕೊಳ್ತಾರೆ.
1: ಹೌದು ಸರ್.
11: ಆಕೆ ಬರೀ ವಿಡಿಯೋ ಕಾಲಲ್ಲಿ ಇನ್ನೂ ಎಷ್ಟೊತ್ತು ಅಂತ ಕೇಳಿದ್ದು. ಇದೆಲ್ಲ ನೋಡ್ಬಿಟ್ರೆ ಮನುಷ್ಯ
1: ತುಂಬಾ ಜನರ ಮನ್ಸ್ ಮೇಲೆ ಪರಿಣಾಮ ಬೀರಿದೆ.
11: ಖಂಡಿತ ಮೇಡಮ್, ಖಂಡಿತ. ಅಲ್ಲ ಇದನ್ನ ನೋಡ್ರಿ, ಅದೇ ನಿಮ್ಮ ಪ್ರಾಣಿ ಒಂದ್ ಏನಾರ ಸತ್ತಿದ್ರೆ ಅದ್ರ ಸುತ್ತ ಎಷ್ಟು ಅವು ತುಂಬಾ ಸಂಕಟದಿಂದ
1: ಇರುತ್ತೆ ಪ್ರಾಣಿಗಳು. ಹೌದು,
11: ಹಾಗಾಗಿ ಮನುಷ್ಯತ್ವ ತುಂಬಾ ಅಗತ್ಯ ಮೇಡಮ್. ಇವತ್ತು
1: ಪ್ರಾಣಿಗಳಲ್ಲಿದ್ದಂತ ಮಾನವೀಯತೆನು ಮನುಷ್ಯರಾಗಿಲ್ಲ ಅಂದ್ರೆ ಬೇಜಾರು.
11: ಖಂಡಿತ ಮೇಡಮ್, ಅದಕ್ಕೆ ನಾವು ಅನೇಕ ಸರಿ ಹೇಳ್ತಿರ್ತೀವಿ, ಯಾರನ್ನಾರು ಏ ದನಿವೆ ಏ ಕತ್ತೆ ಅಂತ ಬೈದ್ರೆ, ಏ ಬೇಡಪ್ಪ ನೀವು ಪ್ರಾಣಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ, ಅಷ್ಟೊಂದು ನೀಚರಾಗ್ಬಿಟ್ಟಿದ್ದಾರೆ ಅಂತ ಬೈತಾ ಇರ್ತೀವಿ. ಹಾಗಾಗಿ ಇವತ್ತು ಮನುಷ್ಯ ಮೇಡಮ್ ತುಂಬಾ ಓದಿರ್ತಾರೆ, ತಿಳುವಳಿಕೆ ಇರುತ್ತೆ, ಆದ್ರೆ ಕನಿಷ್ಠ ಒಂದು ಕಾಮನ್ ಸೆನ್ಸ್ ಅನ್ನೋದನ್ನ ಬೇಕಾಗಿರುತ್ತೆ ಮೇಡಮ್ ಮನುಷ್ಯನಿಗೆ. ಹಾಗಾಗಿ ನಾನು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು ಒಂದ್ ದಿವಸ 2 ಗಂಟೆ ಮೇಡಮ್ ರಾತ್ರಿ ರೂಮಲ್ಲಿ ಮಲಗಿದ್ದೆ, ಪಕ್ಕದ ಕಿಟಕಿ ಹತ್ರ ಏನೋ ಕೊರಗದಂತ ಶಬ್ದ ಮೇಡಮ್, ತುಂಬಾ ಸಂಕಟ, ಕೊರಗ್ತಾ ಐತೆ ಏನೋ ಪ್ರಾಣಿ ಅಂತ. ಆಚೆ ಬಂದು ನೋಡ್ತೀನಿ, ಒಂದು ಬೆಕ್ಕು ಮೇಡಮ್, ಅದು ಏನು ಅದು ರೋಗ ಬಂದ್ಬಿಟ್ಟಿದೆ, ಕಜ್ಜಿ ಮೈಯೆಲ್ಲ ಕಪ್ಪು ಬೆಕ್ಕು, ಆಮೇಲೆ ನನಗೆ ಕನಿಕರ ಜಾಸ್ತಿ. ಪಾಪ ಮನೆ ಅವಾಗ ಪಡ್ಸಾಲೆ ಒಳಗ್ ಕರ್ಕೊಂಡು ಹೋಗಿ ಅದಕ್ಕೆ ಒಂದ್ ಸ್ವಲ್ಪ ಹಾಲು ಎಲ್ಲ ಹಾಕಿ ಬೆಳಿಗ್ಗೆ ಎದ್ಮೇಲೆ ಮನೆಯವರು ಈ ಕಜ್ಜಿ ಇರೋ ಬೆಕ್ಕನ್ನು ಒಳಗ್ ತಂದಿದ್ರು, ಹಾಗೆ ಹೀಗೆ ಮೊದಲು ಆಚೆ ಕಳ್ಸ್ರಿ ಅಂತ ಜಗಳ. ಅದನ್ನ ನಮ್ದು ಇನ್ನೊಂದು ಕಾಯಿ ಶೆಡ್ ಇತ್ತು ಮೇಡಮ್, ಅಲ್ಲಿಗೆ ಕರ್ಕೊಂಡು ಹೋಗಿ ಇಟ್ಟು ಅದಕ್ಕೆ ಆರೈಕೆ ಮಾಡಿದೆ. ಎಷ್ಟು ಚೆನ್ನಾಗಿ ಅದು ಪುಟಿದ ಹೇಳ್ತು ಅಂದ್ರೆ, ನಾಲ್ಕು ಆಮೇಲೆ ಮೇಡಮ್ 4 ಮರಿ ಆಗ್ತು ಅದು. ಬೆಕ್ಕು ಎಷ್ಟು ಮುದ್ದಾದ ಮರಿಗಳು ಆಗ್ತು. ಆ ಮರಿಗಳನ್ನೆಲ್ಲ ಯಾರ್ಯಾರು ಬಂದ್ ಗುರುಗಳೇ ನನಗ್ ಬೇಕು ನನಗ್ ಬೇಕು ಅಂತ ತಗೊಂಡೋದ್ರು. ಅಂದ್ರೆ ನೋಡ್ರಿ ಮೇಡಮ್, ಅದು
1: ಆ ಸಮಯದಲ್ಲಿ ನೀವು ಮಾಡಿದಂತ ಮಾನವೀಯತೆ ಒಂದು ಇದು, ಆ ಬೆಕ್ಕು ಋಣ ಅದನ್ನ ಬಿಡಲ್ಲ ಅದು.
11: ಖಂಡಿತ, ನಿಜ, ಅದು ನಮಗೂ ಒಂದು ಆತ್ಮತೃಪ್ತಿ. ಯಾವುದೋ ಒಂದು ಅಲ್ಲಿ ಸಂಕಟ ಪಡ್ತಾ ಇರ್ತೀವಿ, ಒಂದ್ ಸ್ವಲ್ಪ ಆರೈಕೆ ಮಾಡಿದ್ವಲ್ಲ, ನೋಡಿ ಹಂಗೆ ಸುಮ್ನಿರೋದು ಅನ್ನೋ ಒಂದ್ ಪ್ರಶ್ನೆ. ಹಾಗಾಗಿ ಬರೀ ಇಷ್ಟೇ ಅಲ್ಲ, ಎಲ್ಲಾ ವಿಚಾರಗಳಲ್ಲೂ ಆ ಒಂದು ರೀತಿಯ ಇದನ್ನ ಬೆಳೆಸ್ಕೊಂಡ್ರೆ ಖಂಡಿತ ಮೇಡಮ್ ಆತ್ಮತೃಪ್ತಿ ಇರುತ್ತೆ. ಮತ್ತೆ ಅದನ್ನ ಬೇರೆಯವರು ನೋಡಿದ್ರು ಇಲ್ವೇ ನಾವಾದ್ರೂ ಮಾಡ್ಬೋದಾಗಿತ್ತಲ್ವೇ ಅಂತ ಅವ್ರಿಗೂ ಕೂಡ ಒಂದ್ ಸ್ವಲ್ಪ
1: ಅರಿವಾಗುತ್ತೆ.
11: ಇದು ಎಲ್ಲರೂ ಇದನ್ನ ಮೈಗೂಡಿಸ್ಕೊಂಡ್ರೆ ಸಮಾಜ ತುಂಬಾ ಸ್ವಾಸ್ಥ್ಯವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಒಬ್ರು ಸಹಾಯ ಮಾಡಿದ್ ನೋಡಿದಾಗಾದ್ರು ಅವ್ರಿಗೆ ಅಯ್ಯೋ ನಾನು ಹೀಗ್ ಮಾಡ್ಬೋದಿತ್ತಲ್ಲ ಅನ್ನೋಂತ ಮನ ಪರಿವರ್ತನೆ ಆಗ್ತದೆ.
11: ಹೌದು, ನನಗೆ ಯಾಕೆ ಇದು ಒಳ್ಳೆಯಲಿಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿದ್ದು ಇವತ್ತು ಇರ್ಲಿ ನಾನು ಇವೆಲ್ಲ, ಬಟ್ ಮನೆಯಲ್ಲಿ ಇವತ್ತು ಎಷ್ಟು ಜನ ನೋಡಿ ವೃದ್ಧರನ್ನ ತುಂಬಾ ಕೀಳಾಗಿ ನೋಡ್ತಕ್ಕಂಥದ್ದು.
1: ಹೌದು,
11: ಅವರು ಏನಪ್ಪ ಹೋದ್ರು ಸಾಕು ಅನ್ನೋ ಒಂದು ಭಾವನೆಯಿಂದ ಮಾತಾಡೋದು.
1: ಹೌದು ಸರ್,
11: ಇರೋದ್ರಿಂದ
1: ಅವ್ರು ಇಷ್ಟು ವರ್ಷ ಎಲ್ಲ ಒಳ್ಳೆ ಜೀವನವನ್ನು ನಡೆಸಿರ್ತಾರೆ, ಆದ್ರೆ ವಯಸ್ಸಾದಾಗ ಸಹಜ ಪಾಪ ಅವ್ರಿಗೆ ಆಗಲ್ಲ ಅಂತ ಹೇಳಿ. ಅಂತ
11: ಖಂಡಿತ ಅದು ಅಲ್ಲಿ ಮಾನವೀಯ ಮೌಲ್ಯಗಳು ಜಾಗೃತ ಆಗ್ಬೇಕಾಗತ್ತೆ ಮೇಡಮ್. ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ್ದೋ ಒಂದು ಕಾರಣದಿಂದ ಅವ್ನು ಸ್ವಲ್ಪ ಕಠೋರವಾಗಿ ವರ್ತಿಸ್ಬೋದು, ಆದ್ರೆ ತಮ್ಮ ಒಂದು ಏನು ಅವರ ಕರ್ತವ್ಯದಿಂದ ವಿಮುಖರಾಗ್ದಂಗೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಇವನ್ನೆಲ್ಲ ಒಂದ್ ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ ಹೌದು, ಯಾಕೆಂದ್ರೆ ಮುಂದೆ ನಾವು ಕೂಡ ಅದೇ ಜಾಗಕ್ಕೆ ಹೋಗೋರು ಇರ್ತೀವಿ, ಹಾಗಾಗಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಹೌದು ಅವ್ರಿಗೆ ಆಸರೆ ಅಂತ ಹೇಳಿ ಅಷ್ಟೇ ಬೇಕಾಗಿರುತ್ತೆ ಆ ವಯಸ್ಸಲ್ಲಿ ಅಂತ ಹೇಳಿ.
11: ಅದೇ ಅದೇ ಮೇಡಮ್, ಈಗ ಮಾನವೀಯ ಮೌಲ್ಯ ಅಂದ್ರೆ ಇಷ್ಟೇನೆ, ಇನ್ನೇನ್ ಭಾರಿ ಏನು ಅದೇನು ನಮ್ಗೆ ಅರ್ಥವಾಗದೆ ಇರ್ತಕ್ಕಂತ ವಿಷಯ ಏನಲ್ಲ, ತುಂಬಾ ಸರಳವಾಗಿರ್ತಕ್ಕಂತ ವಿಷಯ. ಆ ಒಂದು ಮಾನವೀಯ ಮೌಲ್ಯಗಳನ್ನ ನಾವು ಅಲ್ಲಿ ನೋಡಿ ಮತ್ತೆ ಕೇಳಿ ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ತಾನಾಗೆ ಅದು ಬರುತ್ತೆ. ಅದನ್ನ ಅಳವಡಿಸ್ಕೊಬೇಕು ಅಷ್ಟೇನೆ. ಆ ಒಂದು ಮನುಷ್ಯನಿಗೆ ಒಂದ್ ಸ್ವಲ್ಪ ಎಲ್ಲ ಒಂದು ಆ ಕರುಣೆ ಅನುಕಂಪ
1: ಇರ್ಬೇಕಾಗುತ್ತೆ. ಒಳ್ಳೆ ವಿಚಾರ,
11: ಒಳ್ಳೆ ವಿಷಯ ಇಟ್ಟಿದ್ರೆ
1: ನೀವು ಕೂಡ ತುಂಬಾ ಚೆನ್ನಾಗಿ
11: ಮಾತಾಡೋಣ.
1: ಸೋಮಶೇಖರ್ ಸರ್ ಅವರು ಕರೆ ಮಾಡಿ ಅವರು ಕೂಡ ಈ ಮಾನವೀಯತೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಅಗತ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
12: ಆರಾಮಿದ್ದೀವಿ ಮೇಡಮ್. ತಾವಾಗಿದ್ದೀರಿ?
1: ನಾವು ಆರಾಮಿದ್ದೀವ್ರಿ
12: ಮೇಡಮ್. ನಮಸ್ತೆ. ಚಾ ಆಯ್ತು ರೀ? ಊಟ ಆಯ್ತು ರೀ? ಇವಾಗ
1: ಊಟ ಆಯ್ತು ಸರ್.
12: ಈಗ ಸದ್ ಊಟ ಆಯ್ತು ಮೇಡಮ್. ನಿಮ್ ಚಾ ಇನ್ ಮುಗಿದ್ಮೇಲೆ ಚಾ ಕುಡಿಯೋದು?
1: ಮುಗಿದ್ಮೇಲೆ ಕುಡಿಯೋದು. ಹೌದು ಸರ್. ಇವತ್ ಮಾನವೀಯತೆ ಗುಣ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಮಾತಾಡ್ತಾ ಇದ್ವಿ.
12: ಅದಕ್ಕೆ ಬೆಲೆನೆ ಕಟ್ಟಕ್ ಆಗುದಿಲ್ಲ ಮೇಡಮ್. ಮಾನವೀಯತೆಗೆ
1: ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಂತ
12: ಹೇಳ್ತೀರಾ? ಮಾನವೀಯತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಮೇಡಮ್ ಅಂದ್ರೆ ಬೆಲೆನೆ ಇಲ್ಲ ಮೇಡಮ್. ಅದಕ್ಕೆ ಏನ್ ಹೇಳಿದ್ರು ಕಡಿಮೆನೆ ಮೇಡಮ್. ಅದ್ರ
1: ಬಾಯಲ್ಲಿ ಹೇಳೆಲ್ಲ ಅರ್ಥ ಮಾಡ್ಸೋದಲ್ಲ ಅದು ಅಂತ ಹೇಳಿ.
12: ಅಲ್ಲ ಅಲ್ಲ ಮೇಡಮ್, ಮಾನವೀಯತೆ ಅಂದ್ರೆ ಏನ್ ಮೇಡಮ್? ಈಗ ಸುಮ್ಮನೆ ನಾವು ಏನ್ ಮಾಡ್ತೀವಿ, ಕೆಲವೊಬ್ರು ಹೇಳೋದು ಮಾಡ್ತೀವಿ, ಅದ್ರ ಅದನ್ನ ನಾವು ಮಾಡುವಂಗಿಲ್ಲ ಅಂತವ್ರು ಕೆಲವೊಬ್ರು ಇರ್ತಾರ.
1: ಬಾಯಲ್ಲಿ ಹೇಳ್ತೀವಿ, ಕೈಯಲ್ಲಿ ಮಾಡಲ್ಲ.
12: ಹಾ, ಅದನ್ನ ಬೇಕಾಯ್ತೀವಿ ನಾವು. ಮೊದಲು ಮಾನವೀಯತೆ ಇರ್ಲಿ ಒಪ್ಕೊಳ್ಳು, ಆದ್ರೆ ಏನ್ ಹೇಳ್ತೀವಲ್ಲ ಅದರ ಒಂದು ನಾವು ನಾಲ್ಕಾಣೆ ನಾವು ಅದನ್ನ ಪಾಲನೆ ಮಾಡ್ಬೇಕು ಮೇಡಮ್.
1: ಪಾಲನೆ ಮಾಡ್ಬೇಕು ಅಂತ
12: ಅಂದಾಗ ಮಾತ್ರ ಅದರ ಮೌಲ್ಯ ಬಹಳ ದೊಡ್ಡದು ಇದಾಗ್ಬಿಡುತ್ತೆ ಮೇಡಮ್. ಅದು ಮೌಲ್ಯಾಧಾರಿತ ಬೆಳೆ ಅಂತ ಕೇಳ್ತೀವಲ್ಲ ನಾವು, ಅದು ಎದಕ್ಕೆ ತರಪ್ಪ ಅಂತ ಕೇಳಿದ್ರೆ ಸಾವಯವ ಕೃಷಿ ಯಾವ ಮಾಡಿರ್ತಾನಲ್ಲ ಮೇಡಮ್, ಅದು ಮೌಲ್ಯಾಧಾರಿತ ಬೆಳೆ ಅಂತಾರ ಮೇಡಮ್ ಅದಕ್ಕೆ.
1: ಹೌದು.
12: ಹಾ, ನಾವು ಹೇಳೋದು ಅದನ್ನೇ ಮಾಡೋದು, ಮತ್ತೆ ಹೇಳುದು ಏನಂತಾರಲ್ಲ ಹಿರಿಯರು ಹೇಳ್ತಾರ, ಹೇಳೋದು ದೋಹಡ್ದು ತಿನ್ನೋದು ಮತ್ತೆ ಅಡಗಾಯಿ ಏನು ಮುಳಗಾಯಿ ಅಂತ ಹಿಂಗ ಅಂತಾರ ಮೇಡಮ್. ಆತರ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದರ ಮೌಲ್ಯ ನಾವು ತಿಳ್ಕೋಬೇಕಾದ್ರೆ ಮೇಡಮ್ ಅದನ್ನ ನಾವು ಯಾರಿಗೆ ಹೇಳಲೂಬಾರ್ದು. ಆತರ ಇರುತ್ತೆ ಮೇಡಮ್ ಅದು.
1: ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ.
12: ಜಾರಿ ಮಾಡ್ಬೇಕು ಅಷ್ಟೇ. ಧರ್ಮರಾಜ ಈ ಕೈಲ ಕೊಟ್ಟಿದ್ವಿ, ಕೈ ಗೊತ್ತಾಕಿದ್ದಿಲ್ಲ ಅಂತ.
1: ಎಡಗೈ ಕೊಟ್ಟಿದ್ ಬಲಗೈ ಗೊತ್ತಾಗ್ಬಾರ್ದು,
12: ಗೊತ್ತಾಗ್ತಿದ್ದಿಲ್ಲ ಅಂತ. ಅವೇ ಅವ್ರೇನೋ ದಾಡಿ ಮಾಡಕ್ ಬಂದಿರುತ್ತ ಅವ್ರ ಮನಿಗೆ. ಅವಾಗ ಒಬ್ಬ ಭಿಕ್ಷುಕ ಬರ್ತಾನ ಮೇಡಮ್ ಅಲ್ಲಿ. ಭಿಕ್ಷುಕ ಬಂದ ಹೊತ್ತಿನಾಗ ಈ ದಾಡಿ ಮಾಡ್ತಿರ್ತಾನವ, ಅವಾಗ ನಾಳಿಗೆ ಬಾ ಅಂತ ಹೇಳ್ಬಿಡ್ತಾನವ. ಯಾಕೆ ಪ್ರತಿನಿತ್ಯ ದಾನ ಮಾಡ್ತಾ ಇದ್ದ. ಅವಾಗ ಏನಾಯ್ತದು, ಅವಾಗ ಭೀಮಗ ಖುಷಿ ಆಯ್ತು, ನಗಾರಿ ಬಿಡ್ದತ್ ಮೇಡಮ್. ಅವನು ಖುಷಿ ಆದಾಗ ನಗಾರಿ ಬಿಡ್ತಿದ್ದತ್ತವ. ಎಷ್ಟ ಖುಷಿ, ಯಾಕೋ ನಗಾರಿ ಹಾಕ್ಬಿಡ, ಏನ್ ಖುಷಿ ಆಯ್ತು ನಿನಗೆ ಅಂತ ಕೇಳದತ್ತವ ಧರ್ಮರಾಜ. ನಾಳೆ ಹೊತ್ತು ತೊಂಡತಾನ ನಮ್ಮ ಅಣ್ಣನ ನಾನ್ ನೋಡ್ತೇನೆ ನಾನು, ಒಂದು ಖುಷಿ ಆತಂದತ್. ಅವಾಗ ಏನ್ ಮಾಡ್ದ ಧರ್ಮರಾಜ, ಪಟ್ಟ ದಾನ ಮಾಡಿದತ್ ಮೇಡಮ್ ಅಲ್ಲಿ. ಅದಕ್ಕೆ ಮನುಷ್ಯ ಈಗ ಸದ್ಯ ಬದುಕ್ತೀವಿ ಅನ್ನೋದು ಅದಕ್ಕ ಇದು ಇಲ್ಲ ಮೇಡಮ್ ನಾವು. ಅದಕ್ಕ ಏನೈತಲ್ಲ, ಇವತ್ತಿಂದ ಇವತ್ತೇ ಮಾಡ್ಬೇಕು, ನಾಳೆ ನಾಳೆ ಇವತ್ತು ಏನ್ ಬರ್ತಲ್ಲ ಅದನ್ನ ಗಳಿಸಿ ಬಿಡ್ಬೇಕು ಮೇಡಮ್, ಅನುಭವಿಸಿ ಬಿಡ್ಬೇಕು ಇವಾಗ ಅದನ್ನ. ನಾಳೆ ಅನ್ನೋ ಮಾತೇ ಇಲ್ಲ ಮೇಡಮ್ ನಮಗಲ್ಲಿ.
1: ಧನ್ಯವಾದ ಧನ್ಯವಾದ ಸರ್.
12: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಶಿವಶರಣರು ಬಿಜಾಪುರದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ.
13: ಹಲೋ
1: ಸರ್, ನಮಸ್ತೆ.
13: ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್. ನಾನು ಬ್ರಹ್ಮಾನಂದ ಅನಡ ವಿದ್ಯಾನಗರ ಶಿವಮೊಗ್ಗ.
1: ಗುಡ್ ಈವ್ನಿಂಗ್ ಸರ್.
13: ಮೇಡಮ್, ಊಟ ಕಾಫಿ ಎಲ್ಲ ಆಯ್ತಾ?
1: ಊಟ ಆಯ್ತು ಸರ್, ಕಾಫಿ ಆಗಿಲ್ಲ. ನಿಮ್ದಾಯ್ತಾ?
13: ನಮ್ದು ಟೀ ಕುಡಿತಾ ಇದ್ದೆ, ಕಾಲ್ ಸಿಕ್ಬಿಡ್ತು.
1: ಹಾ ಸರ್. ಸರ್, ಇವತ್ತು ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಮಾತಾಡ್ತಿದ್ವಿ.
13: ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಅದು ಮಾನವನಲ್ಲೇ ಒಂದು ಒದಗಿ ಬಂದಂತಹ ಒಂದು ಸಹಜ ಧರ್ಮ ಅಂದ್ರೆ ಮಾನವೀಯತೆ ಅಂತಕ್ಕಂಥದ್ದು. ಮಾನವೀಯತೆ ಇಲ್ದ್ರೆ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಅದು ನೂರಕ್ಕೆ ನೂರು ಸತ್ಯವಾದ ಮಾತು. ಮಾನವೀಯತೆಯನ್ನು ಇಟ್ಕೊಂಡೇ ನಾವು ಪ್ರತಿಯೊಬ್ಬರು ಬಾಳ್ಬೇಕು. ಅದು ಮನುಷ್ಯನ ಜೀವನಕ್ಕೆ ಅತ್ಯಗತ್ಯ ಕೂಡ ಮೇಡಮ್. ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಾವು ಮಾನವೀಯತೆಯನ್ನ ಮರೀತಾ ಇದೀವಿ. ಅದಕ್ಕೆ ಹಲವಾರು ಕಾರಣಗಳಿವೆ. ಆಧುನಿಕತೆ, ಕೈಗಾರೀಕರಣ, ನಮ್ಮ ಒಂದು ಜೀವನ ವ್ಯವಸ್ಥೆ ಬದಲಾಗಿರೋದು,
1: ಜೀವನ ಶೈಲಿ,
13: ಈ ತರ ಒಂದು ಹಲವಾರು ಕಾರಣಕ್ಕೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಮಗೆ ಮಕ್ಕಳಿಂದ ಹಿಡಿದು ಕುಟುಂಬ ಇತ್ತು ಮೊದಲೆಲ್ಲ.

0: ಹೌದು
1: ಇತ್ತೀಚೆಗೆಲ್ಲ ಒಂಥರ ನ್ಯೂಟ್ರಲ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಮಕ್ಕಳಿಗೆ ಅದೊಂದು ಮಾನವೀಯತೆ, ಮನುಷ್ಯ ಧರ್ಮ ಅವನ್ನೆಲ್ಲ ಹೇಳ್ಕೊಡ್ತಕ್ಕಂಥ ಶಿಕ್ಷಣನು ಕೂಡ ಕಡಿಮೆ
0: ಆಗ್ತಿಲ್ಲ. ಹೌದು,
1: ಇಲ್ಲ ಆಗ್ತಿಲ್ಲ. ಮತ್ತೆ ಏನಾಗ್ತಿದೆ ಅಂದ್ರೆ, ಕೇವಲ ಒಂದು ಉದ್ಯೋಗಕ್ಕೆ, ದುಡಿಮೆಗೆ, ಮುಂದಿನ ಜೀವನಕ್ಕೆ ಮಾಡ್ಬೇಕು ಅಂತ ಇದು ಓದ್ಕೊಂತ ಹೋಗ್ತಾರೆ. ಹೊರತು ಈ ಮಾರಲ್ ಎಜುಕೇಶನ್ ಅಂತಕ್ಕಂಥದ್ದು ಕಲೀಲಿಕ್ಕೆ ಕಲಿಸ್ಕೊಳ್ಳಿಕ್ಕೆ.
0: ಈ ಮಾರಲ್ ಎಜುಕೇಶನ್ ಕುಟುಂಬದಿಂದನೇ ಸಿಗ್ತಾ ಇತ್ತು ಹಿಂದೆಲ್ಲ.
1: ಹಿಂದೆ ಸಿಕ್ತಿತ್ತು ಮೇಡಮ್, ಈಗ ಅದನ್ನ ಕಲಿಸ್ಕೊಡಕ್ಕೂ ಯಾರಿಗೂ ಟೈಮ್
0: ಇಲ್ಲ.
1: ಮತ್ತೆ ಮಕ್ಕಳಿಗೂ ಕೂಡ ಅವ್ರದ್ದು ಹೋಮ್ವರ್ಕ್, ಅದು ಸ್ಕೂಲಿಂದು ಎಕ್ಸಾಮು, ಅದ ಪ್ರಾಕ್ಟಿಕಲ್ ಆತರ ಈ ತರ ಅಂತ ಹೇಳಿ ಆ ಮಕ್ಕಳಿಗೂ ಕೂಡ ಅದನ್ನ ಕಳಿಸ್ಲಿಕ್ಕೆ
0: ಟೈಮ್ ಇಲ್ಲ.
1: ಹಂಗಾಗಿ ಏನಾಗಿದೆ ಅಂದ್ರೆ, ಅದು ಮಾನವೀಯತೆ ಅಂತಕ್ಕಂಥದ್ದು ಇದೆಯಾ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಈಗಿನ ಇದ್ರಲ್ಲಿ. ಇತ್ತೀಚೆಗೆ ಇನ್ನೂ ಎಷ್ಟು ಇದಾಗಿದೆ ಅಂದ್ರೆ, ಮೊದಲಲ್ಲಾದ್ರೆ ಒಂದು ಸ್ವಲ್ಪನಾದ್ರೂ ಮಾನವೀಯತೆ ಇತ್ತು ಅಂತ ಹೇಳ್ತಾರೆ. ಇತ್ತೀಚೆಗೆ ಕೆಲವೊಂದು ಘಟನೆಗಳನ್ನ ನಾವು ಟಿವಿಲಿ ನ್ಯೂಸ್ ಅಲ್ಲೆಲ್ಲ ನೋಡ್ತೀವಿ, ಏನಪ್ಪಾ ಈ ಜನಗಳಿಗೆ ಮಾನವೀಯತೆನೆ ಇಲ್ಲ, ಮಾನವೀಯತೆನೆ ಮರ್ತು ಬಿಟ್ಟಿದ್ದಾರೆ ಅನ್ನೋ ಪ್ರಸಂಗ ಕೂಡ ಅನೇಕ. ಅದಕ್ಕೆ ಉದಾಹರಣೆಯಾಗಿ ಕೆಲವು ರೋಡ್ ಆಕ್ಸಿಡೆಂಟ್ ಗಳಾದಾಗ ಎಲ್ಲರೂ ಅವ್ರಿಗೆ ಏನಾದ್ರು ರೆಸ್ಕ್ಯೂ ಮಾಡೋದ್ ಬಿಟ್ಟು ಅಥವಾ ಅವ್ರ ಜೀವ ಉಳಿಸಕ್ಕೆ ಏನಾದ್ರು ಪ್ರಯತ್ನ ಮಾಡೋದ್ ಬಿಟ್ಟು ಮೊಬೈಲ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ, ಅದು ಆಕ್ಸಿಡೆಂಟ್ ಆಗಿದ್ದು ಅವ್ರು ಒದ್ದಾಡೋದು. ಅವಾಗ ಅನ್ಸುತ್ತೆ ಏನಪ್ಪ ಮಾನವೀಯತೆಯನ್ನ ಮರ್ತು ಬಿಟ್ರ ಅಂತ,
0: ತುಂಬಾ ಬೇಜಾರಾಗುತ್ತೆ ಆ ತರದೆಲ್ಲ ನೋಡಿದಾಗ ಸಿಚುಯೇಷನ್.
1: ಹೌದು ಮೇಡಮ್, ಹೌದೌದು. ಆಮೇಲೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, ಹಲವಾರು ಘಟನೆಗಳು ನಡೆದಾಗ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋದು, ಬಡದಾಡ್ಕೊಳ್ಳೋದು, ತುಂಬಾ ತೊಂದರೆ ಸಿಕ್ಕೊಳ್ಳೋದು, ಇವನ್ನೆಲ್ಲ ಅನೇಕ ಘಟನೆಗಳನ್ನ ನೋಡ್ತೀವಿ. ಏನಪ್ಪ ಮಾನವೀಯತೆನೇ ಇಲ್ಲ ಅಂತ. ಇತ್ತೀಚೆಗೆ ನಾವು ಅದೇ ಜಮ್ಮು ಕಾಶ್ಮೀರದಲ್ಲಿ ಒಂದು ಉಗ್ರಗಾಮಿನ ದಾಳಿ ಆಯ್ತು ನೋಡಿ, ಅದು ಕೂಡ ಇದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ಮಾನವೀಯತೆಯನ್ನ ಮರೆತು ಒಂದ್ 32 ಜನನ ಇದ್ ಮಾಡಿದ್ರಲ್ಲ ಮೇಡಮ್, ಶೂಟ್ ಮಾಡಿದ್ರು ನೋಡಿ ಲಾಸ್ಟ್ ಇಯರ್ ಅಲ್ಲಿ. ಅದು ಕೂಡ ಅಷ್ಟೇ, ಮಾನವೀಯತೆಯನ್ನ ಮರೆತಂತ ಒಂದು ಕೆಲಸ ಅಂತ ಹೇಳ್ಬೋದು. ಅಂದ್ರೆ ಒಂದು ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವೇ ನೋಡ್ತಾರ. ಆದ್ರೆ ಏನಪ್ಪಾ ಅಂದ್ರೆ, ಮಾನವೀಯತೆಯನ್ನ ಯಾರು ಮರಿಬಾರ್ದು. ಅದು ಯಾಕಂದ್ರೆ ಮನುಷ್ಯನಿಗೆ ಸಹಜವಾಗಿ ಬಂದಂತ ಧರ್ಮ. ಮಾನವೀಯತೆನೆ ಇಲ್ಲ ಅಂದ್ರೆ ನಾವು ಈ ಲೋಕದಲ್ಲಿ ಇದ್ರೆ ಎಷ್ಟು ಬಿಟ್ಟರೆಷ್ಟು ಆತರ ಆಗ್ಬಿಡುತ್ತೆ. ಹೌದು ಮೇಡಮ್, ಹೌದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಮಾನವೀಯತೆಯನ್ನು ಮೊದಲು ಕಲಿಬೇಕೆಲ್ಲರೂ. ಮತ್ತೆ ಅದ್ರ ಜೊತೆಗೆ ಪ್ರತಿಯೊಬ್ಬರ ಯುವ ಪೀಳಿಗೆಗಾಗ್ಲಿ, ಮಕ್ಕಳಿಗಾಗ್ಲಿ, ಚಿಕ್ಕದರಿಂದ ಮನೆಯಲ್ಲಿ ಶಾಲೆಗಳಲ್ಲಿ ಮಾನವೀಯತೆಯನ್ನು ಕೂಡ ಒಂದು ವಿಷಯ ಅಥವಾ ಒಂದು ಒಂದ್ ಟಾಪಿಕ್ ಆಗಿ
0: ಕಲಿಸ್ಕೊಡ್ಬೇಕು.
1: ಅವಾಗ ಏನಾಗುತ್ತೆ, ಅದು ಜನರೇಷನ್ ಇಂದ ಜನರೇಷನ್ ಗೆ ಅದು ಹಾಗೆ ಬೆಳ್ಕೊಂತ ಬರುತ್ತೆ. ಮೊದಲೆಲ್ಲ ಆದ್ರೆ ತಾನಾಗೆ ಮಾನವೀಯತೆ ಗುಣಗಳನ್ನೆಲ್ಲ ಕಲ್ತ್ಕೊಳ್ತಿದ್ರು,
0: ಈಗ
1: ಈಗ ಕಡಿಮೆ ಆಗಿದೆ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಮನೆಗಳಲ್ಲೇ ಅಥವಾ ಈ ಶಾಲೆಗಳಲ್ಲೇ ಮಕ್ಕಳಿಗೆ ಚಿಕ್ಕದ್ರಿಂದಾನೇ ಅದ್ರದ್ದು ಅಭ್ಯಾಸ ಈಗ ಪೋಸಿಬಲಿ ಮಾಡಿಸ್ಬೇಕಾಗಿದೆ. ಯಾಕಂದ್ರೆ ತಾನಾಗೆ ಅದು ಎಲ್ಲರಲ್ಲೂ ಇರುತ್ತೆ ಮಾನವೀಯತೆ. ಅದನ್ನ ಹೇಗೆ ತೋರ್ಪಡಿಸ್ಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ಬೇಕು ಅಂತಕ್ಕಂಥದಕ್ಕೆ ಒಂದ್ ಸ್ವಲ್ಪ ಎಜುಕೇಶನ್ ಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು. ಒಟ್ಟಿನಲ್ಲಿ ಹೇಳೋದೇನಂದ್ರೆ, ಮಾನವನಿಗೆ ಮುಖ್ಯವಾಗಿ ಬೇಕಾದಂತ ಒಂದು ಧರ್ಮ ಅಂದ್ರೆ ಅದು ಮಾನವೀಯತೆ. ಅದನ್ನ ಬಿಟ್ಟು ಯಾರು ಬಾಳ್ಬಾರ್ದು. ಮತ್ತೆ ಪ್ರಪಂಚದಲ್ಲಾಗ್ಲಿ ಎಲ್ಲೇ ಆಗ್ಲಿ, ಮಾನವೀಯತೆಯನ್ನು ಹೊರತುಪಡಿಸಿದ ಮಾನವ ಜೀವನ ವ್ಯರ್ಥ ಅಂತ ಹೇಳ್ಬೋದು.
0: ಹಾಗಾಗಿ
1: ಮಾನವೀಯತೆಯನ್ನ ನಾವ್ ಯಾವತ್ತು
0: ಮರಿಬಾರ್ದು. ಧನ್ಯವಾದ ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಮಧುಕುಮಾರ್ ಮೇಡಮ್ ಮಾತಾಡ್ತಾ ಇರೋದು.
0: ಮಧು ಸರ್, ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾಸನ ಜಿಲ್ಲೆ ಅರಕೋಡು ತಾಲೂಕು ಮಾದಿಗೆಹಳ್ಳಿಯಿಂದ.
0: ಮಾದಿಗೆಹಳ್ಳಿಯಿಂದ ಸರ್, ಇವತ್ತು ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಮಾತಾಡ್ತಾ ಇದ್ವಿ.
2: ಮಾನವೀಯತೆ ಅಂದ್ರೆ ಕಷ್ಟದಲ್ಲಿ ಇರುವಂತವರಿಗೆ ಹೆಲ್ಪ್ ಮಾಡುವುದು, ಸಹಾಯ ಮಾಡುವುದು ಅಂತ ಅರ್ಥ. ಇವತ್ತಿನ ಮುಂದುವರಿದ ಸಾಮಾಜಿಕ ಜನಾಂಗದಲ್ಲಿ ಎಲ್ಲೋ ಒಂದು ಕಡೆ ಇದನ್ನ ಜನರು ಏನು ನಮ್ಗ್ಯಾಕಪ್ಪ ಅನ್ನೋ ಒಂದು ರೀತಿಯಲ್ಲಿ
0: ವರ್ತಿಸ್ತಾರೆ
2: ಜನಗಳು. ಯಾಕೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬಂದ್ಬಿಟ್ಟಿದೆ.
0: ನಮ್ಗೆ ಯಾಕೆ ಬೇಕು ರಿಸ್ಕ್ ಅನ್ನೋಂತ.
2: ಹೌದು, ಆದ್ರೆ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದು ಅವರ ಆತ್ಮಸಾಕ್ಷಿ, ಅವರ ಮನಸಾಕ್ಷಿನ ಕೇಳ್ಕೊಂಡಾಗ ಅರ್ಥವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಅವ್ರು ಸಹಾಯ ಅಂತ ಮಾಡ್ಬೇಕು ಅಂತ ಅನಿಸೋದು ವ್ಯಕ್ತಿಗೆ ತನ್ನ ಹೃದಯಾಂತರಾಳದಿಂದ, ಆತ್ಮಾಭಿಮಾನದಿಂದ, ಮನಸ್ಸಿನ ಆಳದಿಂದ
0: ಬರ್ಬೇಕು.
2: ಆ ಸಮಸ್ಯೆಯಲ್ಲಿ ಇರುವಂತ ವ್ಯಕ್ತಿಗೆ ಸ್ಪಂದಿಸ್ಬೇಕು ಅನ್ನೋದು ಇನ್ನೊಬ್ಬ ವ್ಯಕ್ತಿಗೆ, ಎದುರುಬರುವಂತಹ ವ್ಯಕ್ತಿಗೆ ಅನಿಸ್ಬೇಕು. ಎಷ್ಟೋ ಜನರಲ್ಲಿಗೆ ಅನ್ಸದೇ ಇಲ್ಲ ಹಾಗೆ. ಅಯ್ಯೋ ಅವ್ರಿಗೇನ್ ಹೆಲ್ಪ್ ಮಾಡ್ಬೇಕಪ್ಪ, ಅದ್ರಿಂದ ಏನಾಗಿದೆ,
0: ಆರ್ಟಿಫಿಷಿಯಲ್ ಲೈಫ್ ತರ ಆಗ್ಬಿಟ್ಟಿದೆ.
2: ಹೌದು ಹೌದು, ಬೇರೊಬ್ರು ಮಾಡ್ತಾರೆ, ನಾವೇ ಏನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಇವತ್ತಿನ ಜನರಲ್ಲಿ ಬಂದ್ಬಿಟ್ಟಿದೆ. ಹಿಂದೆ ಎಲ್ಲ ಹಾಗಿರ್ಲಿಲ್ಲ. ಕಷ್ಟದಲ್ಲಿರೋರಿಗೆ ಸ್ಪಂದಿಸಿರುವಂತದ್ದು, ಹುಷಾರಿದೆ ಹೋಗಿ ನೋಡುವಂತಿದ್ದು, ಮಾತಾಡ್ಸಿರುವಂತಿದ್ದು, ಎಲ್ಲಿ ಇವಾಗಿದೆ?
0: ಆಧುನಿಕ

0: ಆಧುನಿಕ ತಂತ್ರಜ್ಞಾನ ಬದಲಾದಂತೆ ಜನರು ಕೂಡ ಬದಲಾಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ತಾರೆ ಅಂತಂದ್ರೆ ಫೋನ್ ಮಾಡಿದ್ರೆ ಸಾಕು, ಹೇಗಿದೆಯಪ್ಪ ಹುಷಾರಿಲ್ಲ ಕಣೆ, ಹೌದಾ ಸರಿ ಆಯ್ತು ಸ್ವಲ್ಪ ಬಿಸಿ ಇದ್ದೀನಿ ಅಂತದಲ್ಲಿ ಮಾತಾಡ್ತೀನಿಯಪ್ಪ ಅಂತ ಹೇಳ್ತಾರೆ,
1: ಬಿಟ್ಬಿಡ್ತಾರೆ,
0: ಮುಗಿದೋಯ್ತು. ಇನ್ನೊಂದು ವಾರ ಆದ್ರೂ ಫೋನ್ ಮಾಡಲ್ಲ ಅವ್ರಿಗೆ. ಹಿಂದೆ ಹೆಂಗಿತ್ತು ಅಂದ್ರೆ ಕುಟುಂಬದಲ್ಲೋ ಅಥವಾ ಹೊರಗಿನವರ ಸ್ನೇಹಿತರುಗಳಿಗೋ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಸೈಕಲ್ ಅಲ್ಲೋ ಸೈಕಲ್ ಇಲ್ಲದವರು ಬಸ್ನಲ್ಲೋ ಹೋಗಿ ಹತ್ತಿ ಹೋಗಿ ಎಷ್ಟೋ ಜನ ನಡ್ಕೊಂಡು ಬಂದು ಸಂಬಂಧಿಕರನ್ನ ವಿಚಾರಿಸ್ಕೊಂಡು ಬಂದಿದ್ವಂತು. ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ, ಆದ್ರೆ ಆ ಹಿಂದೆ ಇದ್ದಂತ ಭಾವನೆಗಳು ಕೂಡ ಬದಲಾಗೋಗಿದಾವೆ.
1: ಭಾವನೆಗಳಿಂದ ಹಿಂದೆ ಹೋಗಿದ್ದೀವಿ,
0: ಹೌದು ಹಿಂದೆ ಹೋಗಿದ್ದೀವಿ, ಭಾವನೆಗಳೆಲ್ಲವೂ ಇಲ್ಲ, ಎಲ್ಲ ಬದಲಾಗಿದೆ ಪೂರ್ತಿ. ತಂತ್ರಜ್ಞಾನ ಮುಂದುವರೆದಿದ್ದು ಅದು ಈಗಿನ ಒಂದು ಉಪಯೋಗಕ್ಕೆ, ಮಾನವೀಯತೆಗಳು ಹಾಗಲ್ಲ. ಪ್ರತಿ ಕ್ಷಣನು ಕೂಡ ಅದೇ ರೀತಿ ಇರ್ಬೇಕು. ಯಾವ ರೀತಿ ಇರ್ಬೇಕು, ಹಿಂದೆ ಹೇಗಿದ್ವು ಅಂದ್ರೆ ಆಧುನಿಕ ತಂತ್ರಜ್ಞಾನ ಬರುವ ಮುಂಚೆ ಹೇಗಿತ್ತು ಅದೇ ರೀತಿ ಸಹ ಈಗಲೂ ಅದೇ ರೀತಿ ಇರ್ಬೇಕಾಗಿತ್ತು. ತಂತ್ರಜ್ಞಾನ ಬದಲಾದೊಂದಿಗೆ ಮಾನವೀಯತೆಯನ್ನ ಬದಲಾಗ್ಬೇಕಾಗಿತ್ತು. ಕಷ್ಟದಲ್ಲಿ ಪ್ರತಿಯೊಬ್ಬರಿಗೂ ಯಾರು ಸಹ ಹೆಲ್ಪ್ ಮಾಡೋರಿಲ್ಲ ಇವಾಗ, ಅವ್ರ ಕಷ್ಟನ ಅವರೇ ನೋಡ್ಕೋಬೇಕಾಗಿದೆ. ಅದರಿಂದ ಅಯ್ಯೋ ಬೇರೆಯವ್ರನ್ನ ಏನಕ್ಕಪ್ಪ ಸಹಾಯ ಕೇಳ್ಬೇಕು ಅಂದ್ರೆ ಅವ್ರ ಮನಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ತುಂಬಾ ಬೇಜಾರಾಗುತ್ತೆ, ಯಾಕೆಂತಂದ್ರೆ ಅದು ಬದಲಾಗಬಾರ್ದಾಯ್ತು. ಇವತ್ತು ಸಮಾಜ ಆಗ್ಲಿ ಯಾವುದೇ ಎಷ್ಟೇ ಬದಲಾದ್ರೂ ಪ್ರೀತಿ ವಾತ್ಸಲ್ಯ ಮತ್ತೆ ಸ್ನೇಹ ಸಹಾಯ ಮನೋಭಾವ ಯಾವತ್ತಿಗೂ ಬದಲಾಗಬಾರ್ದು, ಯಾವ ಕಾಲಕ್ಕೂ ಸಹ ಬದಲಾಗಬಾರ್ದು ಅಲ್ವಾ. ಹಾಗಿದಾಗ ಮಾತ್ರ ಮಾನವ ಬಂಧಗಳು ಮನುಕುಲಕ್ಕೆ ಅವರಿಂದ ಆಗುವಂತ ಉಪಯೋಗಗಳು ಇತರ ಜನಕ್ಕೆ ಅವ್ರ ಕೈಲಾದನ್ನ ಮಾಡ್ಲಿ, ಸಂಪೂರ್ಣ ಮಾಡದನೆ ಹೋದ್ರೆ ಹೇಗೆ ಅದು ಅಲ್ವಾ.
1: ಹೌದು ಖಂಡಿತ, ಹೌದು ಸರ್. ಕರೆ ಮಾಡಿ ಒಳ್ಳೆ ವಿಚಾರವನ್ನು ತಿಳಿಸಿದೀರಾ, ಧನ್ಯವಾದ ಸರ್ ಕರೆ ಮಾಡಿ.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಮಧುಕುಮಾರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ನಾವು ಮಾನವೀಯತೆಯಿಂದ ಎಷ್ಟು ಇದಾಗ್ತಿದೀವಿ ಅಂದ್ರೆ ದೂರ ಉಳಿತಿದೀವಿ ಅಂತ ಹೇಳಿ. ಅಂತ ಇವರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಅಂತರಾಳದಿಂದ ಬರಬೇಕು ಅನ್ನೋ ವಿಚಾರವನ್ನ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಎಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವೀಯತೆ ಅನ್ನೋದು ಜೀವನಕ್ಕೆ, ಪ್ರತಿಯೊಬ್ಬರ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ.
9: ಹಲೋ
1: ಸರ್, ನಮಸ್ತೆ. ನಮಸ್ ಸರ್, ಹೇಗಿದ್ದೀರಾ?
9: ನಮಸ್ತೆ, ನಮಸ್ತೆ ಮೇಡಮ್. ಆರಾಮದೇ ನೋಡ್ರಿ ಮೇಡಮ್, ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಾಗಿದ್ದೀವ್ರಿ.
9: ಇನ್ನ ಕಾಫಿ ಅದು ಆಗಿಲ್ರಿ ಮೇಡಮ್?
1: ಕಾಫಿ ಆಗಿಲ್ಲ ಸರ್, ಊಟ ಆಯ್ತು.
9: ನಿಮ್ದಾಯ್ತಾ? ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಾಕತ್ತೀರಿ ಮೇಡಮ್. ಯಾಕಪ್ಪ ಅಂತಂದ್ರ, ಈಗಿನ ವಾತಾವರಣದಾಗ ಈಗ ಅದು ತಿಳ್ಕೊಳ್ಳು ಮಂದಿನೇ ಇಲ್ರಿ ಮೇಡಮ್. ಅದು ಈಗ ಏನದಲ್ಲ, ಯಾರಿಗೆ ಸಹಾಯ ಮಾಡಬೇಕು ಮತ್ತೇನಾದ ಅವ್ರಿಗೆ ನಾವು ಹ್ಯಾಂಗ ನೋಡ್ಬೇಕು ಅನ್ನೋದು ಭಾವನಾ ಈಗ ಅಲ್ಲಿ ಈಗ ಯಾರು ಬರ್ಲಿನೂ ಇಲ್ರಿ ಮೇಡಮ್. ಹೆಚ್ಚಾಗಿ
1: ಇಲ್ವೇ ಇಲ್ಲ ಅಂತನ
9: ಬರೀ ಏನ್ ಭಾವನೆ ಬೆಳಕತ್ತಾರೆ ಮೇಡಮ್, ನಾ ಶ್ರೀಮಂತ ನಾ ದೊಡ್ಡವ
1: ನಾನ್ ಬೆಳಿಬೇಕು ಅನ್ನೋದು ಒಂದೇ
9: ನಾ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಒಂದೇ ರೀ ಮೇಡಮ್. ನೆರೆಮನೆಯವ್ರಿಗೆ ಏನೋ ಅತ್ತಾರಲ್ರಿ ಮೇಡಮ್, ನಮ್ಮಲ್ಲಿ ನೆರೆಮನೆಯವ್ರ ಸೈಲಿ ನಮ್ಗೆ ಕರ ಕಟ್ಲ ಕಿಂಬಾಗ್ಲಿ ಅನ್ನೋ ಜನ ರೀ ನಮ್ಮಲ್ಲಿ, ಅದೊಂದು ಆಡು ಭಾಷೆ ರೀ
1: ಆಡು ಭಾಷೆ.
9: ಹ್ಞೂನ್ರಿ ಮೇಡಮ್ ಹಂಗಾದ್ರಿ ಅದ್ರ ಸಲುವಾಗಿ ನಾ ಏನ್ ಮಾಡ್ತೀನಿ ಜೀವನದಾಗ ನಾವು ಬಂದೇವಪ್ಪ ಆತ ಬಳಕ ಅಂದ್ರೆ ಎಲ್ಲಾರಿಗೆ ಕೊಳೆ ಮಾಡ್ಕೊಂಡು ಒಬ್ಬರಿಗೆ ಸಹಾಯ ಮಾಡ್ಕೋತ ನಮ್ಗೆ ಅವ್ರು ಸಹಾಯ ಮಾಡ್ಕೋತ ಹೋದ್ರ ಇದು ಜೀವನ ರೀ ಮೇಡಮ್
1: ಜೀವನ ಅಂತ ಹೇಳಿ.
9: ಹಾ ಈ ಜೀವನ ಮಾಡ್ತಾರಪ್ಪ ಅಂದ್ರೆ ಪ್ರಾಣಿ ಪಕ್ಷಿಕ್ಕಿಂತ ಕನಿಷ್ಠ ಅದ್ರಿ ಮನುಷ್ಯನ ಜೀವನ ರೀ ಈ ವಾತಾವರಣದಾಗ್ರಿ ಮೇಡಮ್
1: ಇವಾಗ.
9: ಯಾಕಂದ್ರ ಅವ್ಕ ತಿಳುವಳಿಕಿದ್ದಟ್ಟು ಮನುಷ್ಯಾಗಿ ಈಗ ಇಲ್ರಿ, ಇದ್ರು ಸಹಿತ ಏನದ ಒಟ್ಟ ಉಪಯೋಗಿಸಂಗಿಲ್ರಿ ಅದ್ ಬುದ್ಧಿನೇ
1: ಬುದ್ಧಿ ಉಪಯೋಗಿಸಂಗಿಲ್ಲ ಅಂತ.
9: ಹಾಮ್ರಿ ಮೇಡಮ್
1: ಯಾಕೆ ಸುಮ್ಮನೆ ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಂತ.
9: ನಾಯಿ ಇರ್ಲಿ ಇವತ್ ಬೆಕ್ಕಿರ್ಲಿ ಇವತ್ ದನ ಎತ್ತ ಆಕಳ ಏನದಲ್ರಿ ಮೇಡಮ್, ತನ್ನ ಮಾಲಕ ಬಂದ್ರ ನೀ ಎತ್ತಿನ ಮ್ಯಾಗ ಅವನಿಗೆ ಎಟ್ಟ ಅವ್ ಬಂದ್ರ ಮನುಷ್ಯನಕ್ಕಿಂತ ಹೆಚ್ಚು ಕಾಳಜಿ ಮಾಡ್ತಾವ್ರಿ ಒದರ್ತಾವ್ರಿ ಮೇಡಮ್. ಮತ್ತ ಯಾವಾಗ ಒಂದ್ ಹಸೂರಿ ಇವತ್ ಎಲ್ಲರೇ ಇದ್ರಿ ಗುಳಿ ಗುಂಡಾರ್ ಬಲ್ಲಿ ಯಾರು ಏನು ಕುಡ್ತಾರಲ್ಲ ಆ ಹಸು ಏನದ ಅವನ್ ಬಲ್ಲಿ ಹೋಗ್ತಾರ ಮೇಡಮ್, ಪ್ರತಿಯೊಬ್ಬರ ಬಲ್ಲಿ ಹೋಗಂಗಿಲ್ರಿ ಅದು
1: ಹೋಗಲ್ಲ ಹೋಗಲ್ಲ.
9: ಅದಕ್ಕ ಅಂತ ಪ್ರಾಣಿಗಳಿಗೆ ಆದ್ರಿ ಸರ್ ನಿಯತ್ರಿ ಇವ್ರಿ ಏನು ಇರಂಗಿಲ್ರಿ ಮೇಡಮ್. ಹಿಂಗಾಗಿ ಈಗ ಜೀವನದಾಗ ಬರೀ ತಂದ ತಾನ್ ನೋಡ್ಕೊಳ್ ಜನ ಬಹಳ ಆಗ್ಯಾದ್ರಿ ಮೇಡಮ್.
1: ಹೌದು,
9: ಅದಕ್ಕ ಹಿಂಗ ಆಗ್ಬಾರ್ದು ಅನ್ನೋ ನಮ್ ಉದ್ದೇಶ. ಈಗ ನಮ್ಮ ಮನಸ್ಸು ಮಾಡಿದ್ರೆ ಆಗ್ತಾರೆ, ಆದ್ರೆ ಮನಸ್ಸು ಮಾಡಂಗಿಲ್ಲ ಮೇಡಮ್. ಯಾಕ ನಾನು ಒಂದು ಭಾವನೆ ಬಂದದ್ರಿ
1: ನಾನು ಅನ್ನೋದನ್ ಬಿಡ್ಬೇಕು ಅಂತ ಹೇಳಿ.
9: ಹಾ ಅದು ಬಿಟ್ರಪ್ಪ ಅಂತಂದ್ರೆ ಅದಕ್ಕೆ ಏನಾದ ಅದಕ್ಕ ಮಾಡಬಹುದ್ರಿ ಮೇಡಮ್.
1: ನಾವು ಅನ್ನೋದ್ ಬೇಕು ಅಂತ.
9: ಹಾ ಮೊದಲು ಮೇನ್ ನಾವ್ ಅನ್ನೋದ್ ಬಿಡ್ಬೇಕ್ರಿ, ನೀವ್ ಅನ್ನೋದಕ್ಕಿಂತ ಈಗ ನೀವೇನ್ ಹತ್ತಿರಲ್ಲ ಹಂಗ ನಾವು ಅನ್ನೋದಕ್ಕಿಂತ ಬಿಟ್ರಪ್ಪ ಅಂದ್ರೆ ಅವ್ರಿಗೆ ಅದು ಒಂಥರ ಭಾವನೆ ಬರ್ತದ್ರಿ ಅದಕ್ಕ. ಈಗ ಅಂತ ಭಾವನೆ ಇರ್ಲಾರ ಬಿಟ್ಟಕ್ಕೆ ಇದು ಆಗ್ರಾಗತ್ತಾರ ಮೇಡಮ್, ಇಷ್ಟೇ ಮತ್ತೇನಿಲ್ರಿ ಇದ್ರಾಗ.
1: ಓಕೆ ಸರ್.
9: ಹಾ ನಾ ಶ್ರೀಮಂತ ನನ್ನ ಬಲ್ಲಿ ದುಡ್ಡದಾವ ನನ್ಕಿ ಕಡಿಮೆ ಯಾರದಾರ ನಾನೇ ಹೆಚ್ಚು ಅನ್ನೋ ಒಂದು ಭಾವನಾ ಬಂದ್ ಕಿಶಿಂದ ಹಿಂಗಾಗಿ ಮಾಡಂಗಿಲ್ರಿ. ಈಗ ತಾಯಿ ತಂದಿ ಹ್ಯಾಂಗ ನಮ್ಮ ತಾಯಿ ತಂದಿ ನನಗ ನೋಡ್ಯಾರಪ್ಪ ಅತ್ತ ಮನಸ್ಸು ಮಾಡಿದ್ರೆ ನಾವ್ ಎಲ್ಲಾರಿಗೂ ನೋಡ್ಬಹುದ್ರಿ
1: ನೋಡ್ಬಹುದು.
9: ಹಾ ಮತ್ತ ನಮ್ಮ ಮನಸ್ಸನಾಗೆ ನಾವು ಅದು ಎಲ್ಲ ಬದಲ್ ಮಾಡಿ ಬಿಟ್ಟವಪ್ಪ ಅಂದ್ರೆ ನಮ್ಮ ಮನಸ್ಸು ಬದಲಾಗ್ತದ್ರಿ ಮೇಡಮ್.
1: ಬದಲಾಗತ್ತೆ. ಹಾ
9: ಈಗ ನೋಡ್ರಿ ಮನ್ಯಾಗ ನಾವ್ ತಾಯಿ ತಂದಿರ್ತಾರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರು ಇರ್ತಾವ, ಅದಕ್ಕೇನದ ಭೇದ ಭಾವ ಮಾಡ್ಲಿಕ್ಕೆ ಏನ್ ಇರ್ತದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಅವ್ರು ಕೂತಿರ್ತಾರ, ಈಗ ಜಳಕ್ ಕೂಡ ಜಳಕ್ ಆಗ್ತದ, ಊಟದ ಕೂಡ ಊಟ ಆಗ್ತದ, ರೊಟ್ಟಿ ಕೂಡ ಎಲ್ಲಾ ಮಾಡ್ತೇವೆ
1: ಮಾಡ್ತೀವಿ.
9: ಇಷ್ಟು ಮಾಡ್ಲಕ್ ನಮಗ ಅದು ನಾವ್ ಮನಸ್ಸು ಬದಲು ಮಾಡ್ತೇವಪ್ಪ ಅಂದ್ರೆ ನಮ್ಮ ಮನುಷ್ಯತ್ವ ಎಲ್ಲಿ ಉಳಿತಾರ ನಮ್ಮಲ್ಲಿ.
1: ಅವ್ರಿಗೆ ಯಾಕೆ ಮಾಡ್ಬೇಕು ಅನ್ನೋದು ಭಾವನೆ ಬಂದ್ರೆ
9: ಈ ಭಾವನೆ ಬಂದ್ರಿ ಮೇಡಮ್. ಯಾಕಂದ್ರೆ ನಾವು ರೊಟ್ಟಿ ಕೂಡ ರೊಟ್ಟಿ ಮಾಡ್ತೇವೆ, ಒಣಗಿ ಕೂಡ ಒಣಗಿ ಆಗ್ತದ, ಯಾವಾಗ್ಲಿ ನೀರ್ ಕೂಡ ನೀರ್ ಆಗತ್ತದ. ಈ ಭಾವನೆ ತಪ್ಪ ಅಂತಂದ್ರೆ ಅದು ಏನಾದ್ರಿ ಅದು ನಡೀತದ್ರಿ ಮೇಡಮ್. ಆ ಭಾವನೆ ಇಲ್ರಿ, ಅವ್ರಿಗೆ ನಾವ್ ಯಾಕೆ ಮಾಡ್ಬೇಕು, ನಮ್ದು ನಾವೇ ಮಾಡ್ಕೋಬೇಕು.
1: ನಾವು ಅನ್ನೋದು ನಾವೆಲ್ಲರೂ ಒಟ್ಟಿಗೆ ಇರ್ಬೇಕು, ಎಲ್ಲರೂ ಒಟ್ಟಿಗೆ ಆತರ ಭಾವನೆ
9: ಬತ್ತಪ್ಪ ಅಂದ್ರೆ ಇದು ಬೆಳ್ಕೋತ ಹೋಗ್ತಾರೆ ಮೇಡಮ್. ಈ ಭಾವನಾ ಬದಲ್ ಮಾಡ್ಲಿಕ್ಕೆ ಅಂದ್ರೆ ಎಂದೂ ಆಗಲ್ರಿ ಮೇಡಮ್.
1: ಹೌದು ಸರ್,
9: ಮನುಷ್ಯನ ಮನಸ್ಸೇ ಒಂದು ಕಾಣ್ರಿ ಅದಕ್ಕೆ
1: ಮನಸ್ಸೇ.
9: ಹೌದ್ರಿ ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದ. ನಮಸ್ತೆ.
1: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ.
10: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ ಮೇಡಮ್.
1: ಊಟ ಆಯ್ತಾ?
10: ಹಾ ಊಟ ಆಯ್ತು ಮೇಡಮ್.
1: ಇವತ್ ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಮಾತಾಡ್ತಾ ಇದ್ವಿ.
10: ಹೌದು ಮೇಡಮ್, ಮಾನವೀಯತೆ ಅನ್ನೋದು ಜೀವನಕ್ಕೆ ತುಂಬಾನೇ ಮುಖ್ಯ. ಮಾನವೀಯತೆ ಅಂದ್ರೆ ಮೇಡಮ್, ಇವತ್ತು ಒಂದೊಂದು ಮನೇಲೂ ಮಾನವೀಯತೆ ಇದ್ರೆ ಪ್ರತಿ ದೇಶ ಊರಾಗ್ಲಿ ಎಲ್ಲ ಚೆನ್ನಾಗಿರುತ್ತೆ. ಏನಂದ್ರೆ ಮಾನವೀಯ ತನ್ನ ತನ್ನ ಮನೇಲೇ ಮಾನವೀಯತೆ ತೋರಿಸುವಂತ ಶಕ್ತಿ ಇರ್ಬೇಕು ಮೇಡಮ್. ಅದು ಹೆಚ್ಚು ಹೆಣ್ಣು ಮಕ್ಕಳಲ್ಲಿ ಇರ್ಬೇಕು
1: ಇರ್ಬೇಕು ಅಂತ.
10: ಗಂಡು ಮಕ್ಕಳಿಗಿಂತ ಮಾನವೀಯತೆ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ಇರ್ಬೇಕಾಗುತ್ತೆ ಮೇಡಮ್. ಯಾಕೆಂದ್ರೆ ಇವತ್ತು ವೃದ್ಧಾಶ್ರಮ ಅನಾಥಾಶ್ರಮ ಆಗ್ತಾ ಇರೋದು ನೋಡ್ತಾ ಇದೀವಿ ನಾವೆಲ್ಲಾ ಕಡೆ. ಒಂದೂರಲ್ಲಿ ಎಷ್ಟು ಜನ ಹೋಗಿರ್ತಾರೆ, ವಯಸ್ಸಾದ್ರೆ ಎಷ್ಟು ಕಷ್ಟ ಪಡ್ತಿರ್ತಾರೆ. ಯಾಕೆಂದ್ರೆ ನಾವು ಪ್ರಾಣಿಗೆ ಪಕ್ಷಿಗೆ ಎಲ್ಲೋ ತೋರಿಸ್ತಿರ್ತೀವಿ, ತನ್ನ ಮನೇಲೇ ಒಂದು ಮಾನವೀಯತೆ ಅನ್ನೋದು ಕೆಲವು ಕಡೆ ಇರಲ್ಲ.
1: ಇರಲ್ಲ ಅಂತ.
10: ತಂದೆ ತಾಯಿ ಆಗ್ಲಿ ವಯಸ್ಸಾದರಾಗ್ಲಿ ಅಲ್ಲೇ ಮಾನವೀಯತೆ ತೋರ್ಸಕ್ ಆಗ್ಲಿಲ್ಲ ಅಂದ್ರೆ ನಾವ್ ಬೇರೆ ಕಡೆ ಎಲ್ಲಿ ತೋರ್ಸಕ್ ಸಾಧ್ಯ ಮೇಡಮ್?
1: ಸಮಾಜಕ್ಕೆ ತೋರ್ಸಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ.
10: ಸಾಧ್ಯನೇ ಇಲ್ಲ. ಮನೆ ಗೆದ್ದು ಮಾರ್ಗೆಲ್ಲ ಅಂತ ಹೇಳ್ತಾರಲ್ಲ ಮೇಡಮ್, ಮೊದ್ಲು ಮನೆ ಮನೇಲಿ ಅದನ್ನ ಮಾನವೀಯತೆಯನ್ನು ಬೆಳೆಸ್ಕೊಂತ ಹೋದ್ರೆ
1: ಮನೇಲಿ ಪ್ರೀತಿ ವಿಶ್ವಾಸ ಈ ತರ ಗುಣಗಳನ್ನ ಬೆಳೆಸ್ಬೇಕು ಅಂತ ಹೇಳಿ
10: ಬೆಳೆಸ್ಬೇಕು. ಯಾಕೆ ಗೊತ್ತಾ ಮೇಡಮ್, ಅದು ಹೆಚ್ಚು ಬರ್ಬೇಕಾಗಿರೋದು ನಮ್ಮಂತ ಹೆಣ್ಮಕ್ಳಲ್ಲೇ ಬರ್ಬೇಕಾಗುತ್ತೆ ಗೃಹಿಣಿಯರಲ್ಲಿ. ಯಾಕೆಂದ್ರೆ ಗಂಡು ಮಕ್ಳು ದುಡಿತಾರೆ, ತರ್ತಾರೆ, ಎಷ್ಟು ಬೇಕಾದ್ರೂ ಕೊಡ್ತಾರೆ. ಅವ್ರಿಗೆ ನೆಮ್ಮದಿ ಶಾಂತಿ ಕೊಡ್ಬೇಕಾದ್ರು ಹೆಣ್ಮಕ್ಳಲ್ಲ ಮೇಡಮ್. ಅವರು ಕೊಡ್ಲಿಲ್ಲ ಅಂದಾಗ ಅವರು ತಾನಾಗೆ ತಂದೆ ತಾಯಿ ಮೇಲೆ ಈ ಒತ್ತಡ ಹಾಕಿದಾಗ ಅವ್ರದ್ದು ಕಷ್ಟ ಇರುತ್ತೆ ಪರಿಸ್ಥಿತಿ ಮೇಡಮ್. ಹಾಗಾಗಿ ಏನಾಗುತ್ತೆ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಕ್ಕೆ ನಮ್ಮಂತರೇ ನಾವು ಕಾರಣ ಆಗ್ಬಿಡ್ತೀವಿ ಅಂತ ಅನ್ಸುತ್ತೆ.

0: ನಾವು ನೋಡಿದ್ರೆ
1: ನಾವು ಮನೇಲಿ ಸ್ವಲ್ಪ ಹೊಂದಾಣಿಕೆಯಿಂದ ಈ ರೀತಿ
0: ಹೌದು
1: ಗುಣಗಳನ್ನು ಬೆಳೆಸ್ಕೊಂಡು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ
0: ಹೌದು ಹೌದು ಮೇಡಮ್
1: ಹೌದು
0: ಇದು ಫೌಂಡೇಶನ್ ಮೇಡಮ್ ಅದು
1: ಫೌಂಡೇಶನ್
0: ಮೇಲೆ ಹೋಗಕ್ಕೆ ಮನೆ
1: ಈಗ ನಮ್ಮನ್ನು ನೋಡೇ ಮಕ್ಕಳೆಲ್ಲ ಕಲಿಯೋದ್ರಿಂದ ನಾವು ಹೇಗೆ ನೆಡ್ಕೊಳ್ತೀವಿ ಅದನ್ನ ನೋಡ್ತಾರೆ ಮಕ್ಕಳು
0: ನೋಡ್ತಾರೆ ನಾವು ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಏನೋ ಹೇಳಕ್ ಕಲೀಲಿ ಅಂತ ಕಳಿಸ್ತಿರ್ತೀವಿ ನಾವು ಮಾಡ್ತಿರೋದೇನ್ ಮೇಡಮ್ ಇಲ್ಲಿ ಮಾನವೀಯತೆ ಮೌಲ್ಯಗಳನ್ನ
1: ಹೌದು
0: ಆದ್ರಿಂದ ಮೊದ್ಲು ಇರೋಂತ ನಾವು ಅದು ಭದ್ರವಾಗಿರ್ಬೇಕು ಮೇಡಮ್ ಅದು ಫೌಂಡೇಶನ್
1: ಫೌಂಡೇಶನ್ ಅಂತ ಹೇಳಿ
0: ಆಗ ಅನಾಥಾಶ್ರಮಗಳು ತಪ್ಪುತ್ತೆ ಕಡಿಮೆ ಆಗುತ್ತೆ ವೃದ್ಧಾಶ್ರಮಗಳು ಕಡಿಮೆ ಆಗುತ್ತೆ ಮಾನವೀಯತೆ ಮೌಲ್ಯಗಳನ್ನ ಎಲ್ಲಿ ಕಲಿಬೇಕಾಗುತ್ತೆ ಎಲ್ಲಿ ಇರ್ಬೇಕಾಗುತ್ತೆ ಅಲ್ಲಿ ಮುಖ್ಯವಾಗಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಮೇಡಮ್ ಅದಕ್ಕಾದ್ರೂ ಸರಿ ಹೋಗುತ್ತೆ
1: ಕುಟುಂಬದಿಂದನೇ ಮೊದಲು ಬರಬೇಕು ಮಾನವೀಯತೆ ಅನ್ನೋದು ಪ್ರತಿಯೊಬ್ಬರು ಅಂತ ನೀವು ಹೇಳ್ತೀರಿ
0: ಹೌದು ಹೌದು ಹೌದು ಮೇಡಮ್
1: ಓಕೆ ಮೇಡಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್
0: ಧನ್ಯವಾದ ಮೇಡಮ್
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದರೆ ಮನೆಯಿಂದನೇ ಈ ಮಾನವೀಯತೆ ಗುಣಗಳನ್ನು ನಾವು ಚಿಕ್ಕನಿಂದನೇ ಮಕ್ಕಳಿಗೆ ಬೆಳೆಸಬೇಕು ಅಂತ ತಿಳಿಸಿದ್ರು ಈಗ ಮತ್ತೊಂದು ಕರೆ ಇದೆ ನೋಡೋಣ
2: ಹಲೋ
1: ಹಲೋ
2: ಹಲೋ ಮೇಡಮ್ ನಮಸ್ತೆ
1: ನಮಸ್ತೆ
2: ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಅಂತ ಮಾತಾಡ್ತಿರೋದು
1: ಹಾಂ ನಿರ್ಮಲಾ ಅವರೇ ಹೇಗಿದ್ದೀರಾ
2: ಚೆನ್ನಾಗಿದ್ದೀರಾ
1: ಇವತ್ತು ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ವಿ
2: ಹೌದು ಮೇಡಮ್ ಆ ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಗಿ ನಾನು ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ ಮೇಡಮ್
1: ಆಯ್ತು
2: ಮಾನವೀಯತೆ ಮೇಡಮ್ ಒಬ್ಬ ಮನುಷ್ಯನ ಕೇವಲ ಭಾವನೆ ಅಲ್ಲ ಮೇಡಮ್
1: ಭಾವನೆ ಅಲ್ಲ
2: ಅದು ಮಾತಲ್ಲಿ ಮಾತ್ರ ಇರಬಾರ್ದು ಅದು ಕೃತಿಯಲ್ಲೂ ಇರ್ಬೇಕು ಅಂತ ಹೇಳ್ತೀನಿ ಮೇಡಮ್ ಅಂದ್ರೆ ಎಲ್ಲಾ ಜೀವಿಗಳನ್ನು ಮನುಷ್ಯ ನಿಸ್ವಾರ್ಥವಾಗಿ ಕಾಳಜಿ ಮಾಡ್ಬೇಕು ಆಮೇಲೆ ಇಲ್ಲಿ ಮಾನವೀಯತೆ ಅಂಶ ಅಂತಂದ್ರೆ ಹೆಣ್ಣು ಗಂಡು ಅಂತ ಇಲ್ಲ ಮೇಡಮ್ ಇಬ್ರು ಬೆಳೆಸ್ಕೋಬೇಕು
1: ಇಬ್ರು ಬೆಳೆಸ್ಕೋಬೇಕು
2: ಇಬ್ರು ಬೆಳೆಸ್ಕೋಬೇಕು ಒಂದು ಸಂಸಾರ ಒಂದು ಮನೆ ಅಂತಂದ್ರೆ ಸಮಭಾವ ಇರ್ಬೇಕಾಗಿದ್ದು ಗಂಡು ಮತ್ತು ಹೆಣ್ಣು ಇಬ್ರಲ್ಲೂ ಇಬ್ರಲ್ಲೂ ಇರಬೇಕು ಕಷ್ಟದಲ್ಲಿ ಇರೋರಿಗೆ ನೆರವಾಗ್ಬೇಕು ಮತ್ತೆ ತಪ್ಪನ್ನು ಕ್ಷಮಿಸೋ ಭಾವನೆನು ಇರ್ಬೇಕು ಮೇಡಮ್ ಆಮೇಲೆ ಒಟ್ಟಾಗಿ ಹೋಗೋಂತ ಮನೆ ಭಾವನೆ ಇರ್ಬೇಕು ಪ್ರೀತಿ ನಂಬಿಕೆ ವಿಶ್ವಾಸ ಇವೆಲ್ಲ ಇರ್ಬೇಕು ಮೇಡಮ್ ಇಲ್ಲ ಅಂತಂದ್ರೆ ಮನುಕುಲ ಗಟ್ಟಿ ಆಗಲ್ಲ ಅಂತ ಅನ್ಸುತ್ತೆ ಮೇಡಮ್ ನಿಸ್ವಾರ್ಥತೆ ಇರ್ಬೇಕು ಅಂದ್ರೆ ಒಬ್ಬ ಮಾನವೀಯ ದೃಷ್ಟಿ ಇಟ್ಕೊಂಡು ಜೀವನ ಮಾಡ್ತಿರೋನ್ನ ಅವ್ರನ್ನ ಬೇರೆಯವರು ಗೌರವಿಸ್ಬೇಕು ಮೇಡಮ್ ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಒಬ್ರು ಮಾನವೀಯತೆಯಿಂದ ಒಬ್ರು ಸಹಾಯ ಮಾಡಿದ್ರು ಅಂದ್ರೆ ಆ ಸಹಾಯ ಪಡ್ಕೊಂಡವ್ರು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಮೇಡಮ್ ಅದಕ್ಕೆ ಗೌರವ ಕೊಡಬೇಕು ತಾವು ಆತರ ಮುಂದೊಮ್ಮೆ
1: ನಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ
2: ಆ ಸಹಾಯ ಮಾಡೋ ಮನೋವೃತ್ತಿ ನಾವು ನಮ್ಮ ಕೈಲಿ ನಮಗೂ ಬರುತ್ತೆ ಸನ್ನಿವೇಶ ಆತರ ನಾವ್ ಇನ್ನೊಬ್ರಿಗೆ ಮಾಡೋ ಅವಕಾಶ ಸಿಗುತ್ತೆ ಅವಾಗ ನಾವು ಮಾಡ್ಬೇಕು ಅಂತ ಮಾತಾಡ್ತೀನಿ ಮೇಡಮ್ ಇಷ್ಟ
1: ಓಕೆ ಮೇಡಮ್ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ
2: ಓಕೆ ಮೇಡಮ್
1: ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಅವರು ಕರೆ ಮಾಡಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಾನವೀಯತೆ ಅನ್ನೋದು ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅದರಲ್ಲಿ ಮೋನಿಕ್ ಅವರು ಹಾಸನದಿಂದ ಕರೆ ಮಾಡಿದರು ಹಾಗೆ ರಮೇಶ್ ಅವರು ಕರೆ ಮಾಡಿದರು ಸಿ ಟಿ ಚಂದ್ರಶೇಖರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದರು ಶುಭಾ ಅವರು ಕೃಷಿನಗರದಿಂದ ಕರೆ ಮಾಡಿದರು ಹಾಗೆ ಚಿಕ್ಕಪ್ಪ ಅವರು ಸಹ ಕೃಷಿನಗರದಿಂದ ಕರೆ ಮಾಡಿದರು ಸೋಮಶೇಖರ್ ಅವರು ಹಾಸನದಿಂದ ಕರೆ ಮಾಡಿದರು ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು ಹಾಗೆ ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು ಅರಕಲಗೋಡಿನಿಂದ ಮಧುಕುಮಾರ್ ಅವರು ಕರೆ ಮಾಡಿದರು ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದರು ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು ಹಾಗೆ ಹಾಸನದ ದುಮ್ಮೇನಹಳ್ಳಿಯಿಂದ ನಿರ್ಮಲ ಅವರು ಕರೆ ಮಾಡಿದರು ಇವರೆಲ್ಲರೂ ಕೂಡ ಕರೆ ಮಾಡಿ ಈ ಮಾನವೀಯತೆ ಮೌಲ್ಯವನ್ನು ನಾವು ಬಿಡಬಾರ್ದು ಏಕೆಂದರೆ ಇದು ಹುಟ್ಟಿನಿಂದಲೇ ಬಂದಿದ್ದು ಹಾಗೆ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಮಾನವೀಯ ಮೌಲ್ಯಗಳು ಅಂದ್ರೇನು ಇದನ್ನು ಹೇಳಿಕೊಟ್ರೆ ಒಂದು ಭದ್ರ ಬುನಾದಿ ಆದಂಗೆ ಆಗುತ್ತೆ ಏಕೆಂದರೆ ನಾವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಈಗ ಮನಸ್ಸಿನ ಅಂತರಾಳದಿಂದ ಬರಬೇಕು ಯಾರೋ ಹೇಳಿದ್ರು ಅಂಥೇಳಿ ನಾವು ಸಹಾಯ ಮಾಡೋದಲ್ಲ ನಮಗೆ ಅನಿಸ್ಬೇಕು ಈಗ ತುಂಬ ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಒಂದು ಅಪಘಾತ ಆಗಿದೆ ಅವ್ರಿಗೇನೋ ಸಹಾಯ ಬೇಕಾಗುತ್ತೆ ಈ ರೀತಿಯ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ರೀತಿಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳ್ತಾರೆ ದೀನ ದಲಿತರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾ ಅವರಲ್ಲಿ ದೇವರನ್ನು ಕಾಣುವುದೇ ನಿಜವಾದ ಮಾನವೀಯತೆ ಅನ್ನೋ ವಿಚಾರವನ್ನು ಕೂಡ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಅನ್ನುವ ಅವರ ಮಾತಿನೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ಬಾನುಲಿ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೃತಕ

ಅಂಶಗಳನ್ನು ಪರಿಗಣಿಸಿ ನಿಮ್ಮ ಆರೋಗ್ಯ ರಕ್ಷಣಾ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಿ ಪಾಲಿಸಿ ನಿಬಂಧನೆಗಳನ್ನು ಅರ್ಥ ಮಾಡಿಕೊಳ್ಳಿ. ವಿಮಾ ಪೂರೈಕೆದಾರರನ್ನು ಸಂಶೋಧಿಸಿ ವೃತ್ತಿಪರ ಮಾರ್ಗದರ್ಶನವನ್ನು ಪರಿಗಣಿಸಿ ಮತ್ತು ಅತ್ಯುತ್ತಮ ಆರೋಗ್ಯ ವಿಮಾ ಕಂಪನಿಯನ್ನು ಹುಡುಕಿ. ಯೋಜನೆಯ ಗುಣಲಕ್ಷಣಗಳು ಮತ್ತು ಪ್ರಯೋಜನಗಳನ್ನು ಪರೀಕ್ಷಿಸಿ ನಿಮ್ಮ ಆರೋಗ್ಯ ವಿಮಾ ರಕ್ಷಣೆಯನ್ನು ನಿಯಮಿತವಾಗಿ ಪರಿಶೀಲಿಸುತ್ತೀರಿ. ಸರಿಯಾದ ಆರೋಗ್ಯ ವಿಮಾ ಯೋಜನೆಯನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ ಎಂಬುದನ್ನು ಯಾವಾಗಲೂ ನೆನಪಿಡಿ ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಅಧ್ಯಕ್ಷರಾದ ಶೇಷಗಿರಿರವರು, ಆರೋಗ್ಯ ವಿಮೆಯು ನಿಮ್ಮ ವೈಯಕ್ತಿಕ ಉಳಿತಾಯವನ್ನು ಹೆಚ್ಚಿನ ವೈದ್ಯಕೀಯ ವೆಚ್ಚಗಳಿಂದ ರಕ್ಷಿಸುತ್ತದೆ. ಆರೋಗ್ಯ ವಿಮೆಯ ಪ್ರಮುಖ ಅನುಕೂಲಗಳೆಂದರೆ ಅರ್ಹ ವೈದ್ಯಕೀಯ ವೆಚ್ಚಗಳ ವಿರುದ್ಧ ಆರ್ಥಿಕ ರಕ್ಷಣೆ, ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ನಗದುರಹಿತ ಚಿಕಿತ್ಸೆ, ಆರೋಗ್ಯ ವಿಮೆಯ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳಿಂದ ರಕ್ಷಣಾ ನೀಡುವ ಮೂಲಕ ಮನಸ್ಸಿನ ಶಾಂತಿಯನ್ನು ನೀಡುತ್ತವೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹಧನ ಮುಂದುವರಿಸಲು ಅರ್ಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಶಿವಮೊಗ್ಗ ಜಂಟಿ ಕೃಷಿ ನಿರ್ದೇಶಕ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 1/2/2019 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಸಣ್ಣ, ಅತಿಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರುಗಳನ್ನು 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಈ ಪ್ರೋತ್ಸಾಹ ಧನವನ್ನು ಮುಂದುವರಿಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಕೇಂದ್ರ ಸರ್ಕಾರವು ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಷ್ಟಿಸುವುದು ಕಡ್ಡಾಯವಾಗಿದೆ. ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಇಕೆವೈಸಿ ಪೂರ್ಣಗೊಳಿಸಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪಿಎಂ ಕಿಸಾನ್ ಇಕೆವೈಸಿ ಥ್ರೂ ಫೇಸ್ಬುಕ್ ರೆಕಗ್ನೈಸೇಷನ್ ಆಪ್ ಮೂಲಕ ರೈತರು ಸ್ವತಃ ಇಕೆವೈಸಿ ಮಾಡಿಕೊಳ್ಳಬಹುದು. ಅರ್ಹ ರೈತರೆಲ್ಲರಿಗೂ ಶೀಘ್ರವೇ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕಾಗಿ ಅವರು ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ರಂಗಾಯಣದ ರೆಪರ್ಟರಿಗೆ 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 3 ಜನ ತಂತ್ರಜ್ಞರು ಹಾಗೂ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 3 ಜನ ತಂತ್ರಜ್ಞರನ್ನು ನಿಯಮಾನುಸಾರವಾಗಿ ನೇಮಕ ಮಾಡಿಕೊಳ್ಳಲಾಗುವುದು. ಸಂಗೀತ, ಧ್ವನಿ ಬೆಳಕು, ರಂಗಸಜ್ಜಿಕೆ ಅಥವಾ ವಸ್ತ್ರ ವಿಭಾಗ, ಪ್ರತಿ ವಿಭಾಗದಲ್ಲಿ ಕನಿಷ್ಠ 10 ವರ್ಷಗಳ ರಂಗಾನುಭವ ಹೊಂದಿರಬೇಕು. ತಂತ್ರಜ್ಞರಿಗೆ ಕನಿಷ್ಠ ಕನ್ನಡ ಭಾಷೆಯ ಓದುವ, ಬರೆಯುವ, ಗ್ರಹಿಸುವ ಸಾಮರ್ಥ್ಯವಿರಬೇಕು. ರಂಗಾನುಭವದ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ರಂಗಶಿಕ್ಷಣದ ಅರ್ಹತೆಗಳು ಇದ್ದಲ್ಲಿ ಅಂತಹವರಿಗೆ ಆದ್ಯತೆ ನೀಡಲಾಗುವುದು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ ಕ್ರೋಢೀಕೃತವಾಗಿ ಮಾಸಿಕ 25,000 ರುಗಳನ್ನು ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನು ತಂತ್ರಜ್ಞರೇ ಮಾಡಿಕೊಳ್ಳಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ತಂತ್ರಜ್ಞರ ನೇಮಕದ ಸಂದರ್ಭದಲ್ಲಿ ರೋಸ್ಟರ್ ನಿಯಮಗಳು ಕಡ್ಡಾಯವಾಗಿರುವುದಿಲ್ಲ. ತಂತ್ರಜ್ಞರಿಗೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಕಲಾವಿದರ ನೇಮಕದ ನಿಬಂಧನೆಗಳು. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲಾಗುವುದು. 12 ಜನ ಕಲಾವಿದರಲ್ಲಿ ಕನಿಷ್ಠ 4 ಮಹಿಳೆಯರಿಗಾಗಿ ಮೀಸಲಾಗಿದೆ ಹಾಗೂ 4 ಪರಿಶಿಷ್ಟ ಜಾತಿ ಅಥವಾ ವರ್ಗದ ಕಲಾವಿದರಿಗೆ ಮೀಸಲಿಡಲಾಗಿದೆ. ಈ ನೇಮಕಾತಿಗಳಲ್ಲಿ ಕನಿಷ್ಠ 50% ಹುದ್ದೆಗಳನ್ನು ಪ್ರಾದೇಶಿಕ ವಲಯ ಕಲಾವಿದ

ಕಲಾವಿದರಿಗೆ ಮೀಸಲಿಡಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಕಲಾವಿದರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೇ ವರ್ಷ ಮಾಸಿಕ ರು 18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮಾಸಿಕ ರು 20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ತೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿರುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 7/8/2026 ಕಲಾವಿದರ ವಯಸ್ಸು ಕನಿಷ್ಠ 18 ಗರಿಷ್ಠ 32 ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂತಹ ಪ್ರಕರಣದಲ್ಲಿ ವಯೋಮಿತಿಯನ್ನು 5 ಸಡಿಲಗೊಳಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು, ಕಲಾವಿದರ ಆಯ್ಕೆಯನ್ನು ಸಂದರ್ಶನದ ಮೂಲಕ ಪಾರದರ್ಶಕವಾಗಿ ಆಯಾ ರಂಗಾಯಣಗಳ ಅಧ್ಯಕ್ಷತೆಯಲ್ಲಿ ರಚಿಸುವ ಉಪಸಮಿತಿಯೂ ಮಾಡುತ್ತದೆ. ಆಯ್ಕೆಯಾದ ಕಲಾವಿದರು ರಂಗಾಯಣ, ಶಿವಮೊಗ್ಗ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಯಾವುದೇ ಕಲಾವಿದರ ನಡವಳಿಕೆ ಅನಪೇಕ್ಷಿತವೆಂದು ಕಂಡುಬಂದಲ್ಲಿ ಅಂತಹ ಕಲಾವಿದರನ್ನು ತಕ್ಷಣದಲ್ಲಿ ತೆಗೆದುಹಾಕುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಮೇಲ್ಕಂಡ ತಂತ್ರಜ್ಞರು ಹಾಗೂ ಕಲಾವಿದರು ಆಯಾ ರಂಗಾಯಣದ ನಿರ್ದೇಶಕರ ಹಾಗೂ ಆಡಳಿತಾಧಿಕಾರಿಯವರ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಕಲಾವಿದರು ಮತ್ತು ತಂತ್ರಜ್ಞರ ಆಯ್ಕೆಯು ರಂಗಾಯಣದ ಚಟುವಟಿಕೆಗಳ ಅಗತ್ಯದ ಹಿನ್ನೆಲೆಯಲ್ಲಿ ಸಂಚಿತ ವೇತನದ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇವು ಸರ್ಕಾರದ ಕಾಯಂ ಹುದ್ದೆಗಳಾಗಿರುವುದಿಲ್ಲ. ಸಂದರ್ಶನದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಈ ಮೇಲ್ಕಂಡ ಷರತ್ತುಗಳಲ್ಲದೆ ಇತರೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಆಯ್ಕೆ ಸಮಿತಿಗೆ ಇರುತ್ತದೆ. ಆಸಕ್ತ ಕಲಾವಿದ ತಂತ್ರಜ್ಞರು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 20/8/2026 5:30 ಆಡಳಿತಾಧಿಕಾರಿಗಳು ರಂಗಾಯಣ, ಸುವರ್ಣ ಸಂಸ್ಕೃತಿ ಭವನ, ಅಶೋಕನಗರ, ಹೆಲಿಪ್ಯಾಡ್ ಹಿಂಭಾಗ, ಶಿವಮೊಗ್ಗ ವಿಳಾಸಕ್ಕೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ವಿಳಾಸ ಅಥವಾ ಗೂಗಲ್ ಫಾರ್ಮ್ ಅನ್ನು ಫೇಸ್ಬುಕ್ ಶಿವಮೊಗ್ಗ ರಂಗಾಯಣ ಅಥವಾ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0 8 1 2 2 5 6 3 5 3 ಅಥವಾ ಮೊಬೈಲ್ ಸಂಖ್ಯೆ 7 9 7 5 2 2 9 1 6 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಆಯುರ್ವೇದ ಚಿಕಿತ್ಸೆಯು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಎಂದು ಆಯುರ್ವೇದ ವೈದ್ಯ ಪತಂಜಲಿ ತಿಳಿಸಿದರು. ಹೊಸನಗರ ಪಟ್ಟಣದ ಸಮುದಾಯ ಅಭಿವೃದ್ಧಿ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ, ಆಯುಷ್ ವಿಭಾಗ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಹಾಗೂ ಆಟೋ ಚಾಲಕರ ಸಂಘದಿಂದ ಆಯೋಜಿಸಿದ್ದ ಆಯುಷ್ ವಿಶೇಷ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ರೋಗಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮತೋಲನ ಕಾಪಾಡುವುದು ಆಯುರ್ವೇದ ಚಿಕಿತ್ಸೆಯ ಪ್ರಮುಖ ಗುರಿ. ಈ ಪದ್ಧತಿಯಲ್ಲಿ ಕೇವಲ ಔಷಧವಲ್ಲದೆ ಆಹಾರ ಪದ್ಧತಿ, ಜೀವನ ಶೈಲಿ, ವ್ಯಾಯಾಮ ಹಾಗೂ ಚಿಕಿತ್ಸಾ ವಿಧಾನಕ್ಕೂ ಮಹತ್ವ ನೀಡಲಾಗಿದೆ. ಆದರೆ ಸ್ವಯಂ ರೋಗ ನಿರ್ಣಯ, ಔಷಧ ಸೇವನೆ ಆರೋಗ್ಯಕ್ಕೆ ಮಾರಕ ಎಂದು ಎಚ್ಚರಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಎನ್ ಹರೀಶ್ ಮಾತನಾಡಿ, ಸರ್ಕಾರದ ಹಲವು ಉಚಿತ ಶಿಬಿರಗಳ ಸದುದ್ದೇಶವನ್ನು ಸಾರ್ವಜನಿಕರು ಅರಿತು ಪ್ರಯೋಜನ ಪಡೆಯಬೇಕು ಎಂದು ಸಲಹೆ ನೀಡಿದರು. ಮುಂದಿನ ವಿವರ. ಸಮಾಜ ಜಾಗೃತಿಗೊಳಿಸುವ ಶಕ್ತಿ ರಂಗಭೂಮಿಗೆ ಇದೆ. ರಂಗಕಲೆ ಮೂಲಕ ಸಮಾಜದ ಸಮಸ್ಯೆಗಳನ್ನು ಪ್ರತಿಬಿಂಬಿಸಬಹುದು ಎಂದು ತಹಶೀಲ್ದಾರ್ ಡಾಕ್ಟರ್ ಆರ್ ಪ್ರತಿಭಾ ಹೇಳಿದರು. ಸ್ಪಂದನ ತಂಡದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಪ್ರಾಣ ಪದ್ಮಿನಿ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು. ರಂಗಭೂಮಿ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿದೆ. ಹವ್ಯಾಸಿ ರಂಗಭೂಮಿ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಅನೇಕ ರಂಗ ಪ್ರಯೋಗಗಳ ಮೂಲಕ ಸಮಾಜವನ್ನು ಹತ್ತಿರದಿಂದ ನೋಡಲು ಸಾಧ್ಯ ಎಂದರು. ಮಂಜುನಾಥ್ ಬಡಿಗೇರ್ ನಿರ್ದೇಶನದಲ್ಲಿ ಸ್ಪಂದನ ತಂಡದವರು ಪ್ರಾಣ ಪದ್ಮಿನಿ ನಾಟಕ ಪ್ರದರ್ಶನ ನೀಡಿದರು. ರಂಗಕರ್ಮಿ ದೇವೇಂದ್ರ, ಗುರುಮೂರ್ತಿ, ಸತೀಶ್ ಶೆಣೈ, ಎಂವಿ ಪ್ರತಿಭಾ, ಜೀವನ್ಮುಖಿ ತಂಡದ ಉಷಾರಾಣಿ, ಜ್ಯೋತಿ, ಮಮತಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಿಪ್ಪನ್ಪೇಟೆ ನಾಗರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ನಾಗೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ನಾಗರಪಂಚಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ದೇವರ ಸನ್ನಿಧಿಯಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಆರಂಭವಾದವು. ವಿವಿಧ ಊರುಗಳಿಂದ ಆಗಮಿಸಿದ್ದ ಭಕ್ತರು ವಿಶೇಷ ಪೂಜೆ ನೆರವೇರಿಸಿ ತನಿ ಎರೆದರು. ಚರ್ಮರೋಗ ನಿವಾರಣೆ ಹಾಗೂ ಸಂತಾನ ಭಾಗ್ಯ ಪ್ರಾಪ್ತಿಯಾಗಿ ಹರಕೆ ಹೊತ್ತ ಭಕ್ತರು ತಿರುವಳಿ ಪೂಜೆ ಸಲ್ಲಿಸಿದರು. ಆರೋಗ್ಯ, ಬೆಳೆ, ಜಾನುವಾರು ಸಂರಕ್ಷಣೆ ಪ್ರಾರ್ಥಿಸುವ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಹಣ್ಣು ಕಾಯಿ ನೈವೇದ್ಯ ಮಾಡಿಸಿದರು. ದೇವಸ್ಥಾನಕ್ಕೆ ಸಾಗುವ ಮಾರ್ಗದಲ್ಲಿ ಇಕ್ಕೆಲೆಗಳಲ್ಲಿ ತಿಂಡಿ ತಿನಿಸು, ಆಟಿಕೆಗಳು, ಹರಕೆ ಅರ್ಪಣೆ ಸಾಮಗ್ರಿ, ಹೂವು, ಹಣ್ಣು, ಕಾಯಿ, ವ್ಯಾಪಾರ ಮಳಿಗೆಗಳು ತೆರೆದಿದ್ದವು. ಮುಂದಿನ ವಿವರ. ಬಹು ಹಿಂದಿನಿಂದಲೂ ನಾಗಾರಾಧನೆ ನಡೆದುಕೊಂಡು ಬಂದಿದೆ. ಪ್ರಕೃತಿ ಆರಾಧನೆಯ ಪ್ರತೀಕವೇ ನಾಗರ ಪಂಚಮಿ ಎಂದು ಜೈನ ಬಸದಿಯ ಪುರೋಹಿತ ಅಶೋಕ್ ಕುಮಾರ್ ಇಂದ್ರ ಹೇಳಿದರು. ಸಾಗರದ ಸರ್ವತೋಭದ್ರ ಶ್ರೀ ಆದಿನಾಥ ತೀರ್ಥಂಕರ ಜೈನ ಬಸದಿಯಲ್ಲಿ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ನಿಂದ ಆಯೋಜಿಸಿದ್ದ ನಾಗರ ಪಂಚಮಿ ಮಹತ್ವ ಕುರಿತು ಸಂವಾದದಲ್ಲಿ ಮಾತನಾಡಿ, ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಶ್ರೀ ಪಾರ್ಶ್ವನಾಥ ತೀರ್ಥಂಕರರು ಪೂರ್ವಜನ್ಮದಲ್ಲಿ ಕಠಿಣ ತಪಸ್ಸು ಮಾಡುವಾಗ ಎದುರಾದ ಉಪಸರ್ಪಗಳಿಂದ ರಕ್ಷಿಸಲು ನಾಗಲೋಕದ ರಾಜರಾಣಿಯರಾದ ಧರಣೇಂದ್ರ ಪದ್ಮಾವತಿ ಅವರನ್ನು ಸ್ಮರಿಸಿದರು. ಆಗ ನಾಗರೂಪದಲ್ಲಿ ಹೆಡೆಯನ್ನು ಬಿಚ್ಚಿ ತಪಸ್ಸಿಗೆ ಕುಳಿತಿರುವ ಪಾರ್ಶ್ವನಾಥರ ಮೇಲೆ ಸುರಿಯುತ್ತಿರುವ ಬೆಂಕಿಯಿಂದ ರಕ್ಷಿಸಲಾಯಿತು. ಇಂದಿಗೂ ಜೈನ ಧರ್ಮದಲ್ಲಿ ಅದನ್ನು ಸ್ಮರಿಸಲಾಗುತ್ತಿದೆ ಎಂದರು. ಜೈನ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ ವಿ ಹಿತಕರ್ ಜೈನ್, ಜೈನ ಧರ್ಮದಲ್ಲಿ ನಾಗರ ಪಂಚಮಿ ಸಂದೇಶ ಜೀವದಯೆ ಮತ್ತು ಅಹಿಂಸೆಯ ಅನುಕರಣೆಗೆ ಪ್ರೇರಣೆಯಾಗಿದೆ. ನಾಗರಬನ ಹೆಸರಿನಲ್ಲಿ ಪ್ರಕೃತಿಯ ಸಂರಕ್ಷಣೆ, ಪೂರಕ ವಾತಾವರಣ ನಿರ್ಮಾಣವೇ ನಾಗರ ಪಂಚಮಿ ಮಹತ್ವ. ಜೈನ ಧರ್ಮದ ತತ್ವ, ಆಚಾರ, ವಿಚಾರಗಳು ವೈಜ್ಞಾನಿಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇದರೊಂದಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ನೀಡಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್
4: ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ.
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ.
2: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ

0: ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ. ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುಭ ಸಂಜೆ, ಗುಡ್ ಈವ್ನಿಂಗ್ ಎವ್ರಿಬಾಡಿ. ಸ್ನೇಹಿತರೆ, ನಿಮ್ಮೆಲ್ಲರ ಚಹಾ ಅಥವಾ ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಎಸ್, ಈಗಷ್ಟೇ ಸೂರ್ಯ ಅಣ್ಣ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಿದ್ದಾನೆ ಅಲ್ವಾ? ನೀವೆಲ್ಲರೂ ಕೂಡ ಆಫೀಸ್ ಸೀಟ್ ನಿಂದ ಎದ್ದು ಬ್ಯಾಗ್ ಹೆಗಲಿಗೇರಿಸ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕ್ತಾ ಇರ್ತೀರಾ ಅಲ್ವಾ? ಕೆಲವರು ಬಸ್ಸಿಗಾಗಿ ಕಾಯ್ತಾ ಇರಬಹುದು, ಇನ್ನು ಕೆಲವರು ಟ್ರಾಫಿಕ್ ನಲ್ಲಿ ಸಿಲುಕಿ ಯಪ್ಪ ಯಾವಾಗ ಮನೆ ಸೇರ್ತೀನೋ ಅಂತ ಅನ್ಕೊಳ್ತಾ ಇರಬಹುದು. ಇನ್ನೂ ಕೆಲವರು ಆರಾಮಾಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಈ ತಂಗಾಳಿಯನ್ನ ಎಂಜಾಯ್ ಮಾಡ್ತಾ ಇರಬಹುದು. ಯಾರೇ ಎಲ್ಲೇ ಇರಿ ಸ್ನೇಹಿತರೆ, ನಿಮ್ಮ ಜರ್ನಿಯನ್ನ ಇನ್ನಷ್ಟು ಸುಂದರಗೊಳಿಸೋದಕ್ಕೆ ನಾನಂತೂ ನಿಮ್ ಜೊತೆ ಇದ್ದೀನಿ. ನಿಮಗೆ ಗೊತ್ತಾ, ಇವತ್ತು ಸಂಜೆ ಟ್ರಾಫಿಕ್ ನಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋ ಕೆಲವು ಸೌಲಭ್ಯಗಳನ್ನ ನೋಡಿ ಒಂದು ಯೋಚನೆ ಬಂತು. ನಾವು ದಿನ ಬಳಸೋ ಆ ಬಸ್ ಸ್ಟ್ಯಾಂಡು, ಕಾರ್ ಪಾರ್ಕಿಂಗು, ನಮ್ಮ ರಸ್ತೆಗಳು, ಇವೆಲ್ಲವೂ ಯಾರ ಆಸ್ತಿ ಸ್ನೇಹಿತರೆ? ನಮ್ಮದ್ದೇ ಅಲ್ವಾ? ಹಾಗಾದ್ರೆ ಇವುಗಳನ್ನ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ತಿಳಿಯೋಣ. ಸೊ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಾವು ಆಫೀಸ್ನಿಂದ ಮನೆಗೆ ಹೋಗುವಾಗ ದಿನ ಬಳಸುವಂತಹ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸುದೀರ್ಘವಾಗಿ ಮಾಹಿತಿಯನ್ನ ತಿಳಿಯೋಣ. ಇದು ಸರ್ಕಾರಿ ಆಸ್ತಿ ಅಲ್ಲ, ಇದು ನಮ್ಮದೇ ಆಸ್ತಿ ಅನ್ನೋ ಜಾಗೃತಿಯ ಜರ್ನಿ ಇವತ್ತಿನದ್ದು. ಸೊ ಯಾರು ಚಾನೆಲ್ ಚೇಂಜ್ ಮಾಡ್ಬಿಡಿ ಸ್ನೇಹಿತರೆ. ಟ್ರಾಫಿಕ್ ಕಿರಿಕಿರಿ ಮರೆಯೋದಕ್ಕೆ ಒಂದು ಸೂಪರ್ ಹಿಟ್ ಸಾಂಗ್ ಅನ್ನ ಕೇಳ್ಕೊಂಡ್ ಬಂದ್ಮೇಲೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿರೋ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ನಾವು ಪ್ರತಿ ತಿಂಗಳು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ಆ ಹಣದಿಂದ ನಿರ್ಮಾಣವಾಗುವ ಪ್ರತಿಯೊಂದು ವಸ್ತುವು ನಮ್ಮದ್ದೇ ಆಗಿರುತ್ತೆ. ಹಾಗಾಗಿ ಇದು ಸರ್ಕಾರಿ ಆಸ್ತಿ, ನಮಗೇನು ಅನ್ನೋದನ್ನ ಬಿಟ್ಟು ಇದು ನಮ್ಮ ಆಸ್ತಿ, ಇದನ್ನ ಕಾಪಾಡುವುದು ನಮ್ಮ ಹೊಣೆ ಅನ್ನೋ ಜಾಗೃತಿ ಮೂಡಿಸೋಣ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಬೆಳಗ್ಗೆ ನಾನು ಆಫೀಸ್ಗೆ ಬರುವಾಗ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಪೋಸ್ಟರ್ ಅಂಟಿಸ್ತಾ ನಿಂತ್ಕೊಂಡಿದ್ರು. ಇನ್ನೊಬ್ರು ಹೊಸದಾಗಿ ಪೇಂಟ್ ಮಾಡಿದ ಗೋಡೆ ಮೇಲೆ ಉಗಿತಾ ಇದ್ರು. ಇದನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಅದಕ್ಕೆ ನಾನು ಅನ್ಕೊಂಡೆ, ಇವತ್ತು ನಮ್ಮ ಲಿಸ್ನರ್ಸ್ ಜೊತೆಗೆ ಸಾರ್ವಜನಿಕ ಸ್ವತ್ತುಗಳು ಅಂತಂದ್ರೆ ಏನು, ಅವುಗಳನ್ನ ನಾವು ಹೇಗೆ ಮಗುವಿನ ತರಹ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ ಈ ಒಂದು ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾರ್ವಜನಿಕ ಸ್ವತ್ತು ಅಂತಂದ್ರೆ ಏನು ಗೊತ್ತಾ? ಸರ್ಕಾರ ನಮ್ಮೆಲ್ಲರ ಅನುಕೂಲಕ್ಕಾಗಿ ನಮ್ಮ ತೆರಿಗೆ ಹಣದಿಂದ ನಿರ್ಮಿಸಿರುವ ಸೌಲಭ್ಯಗಳು. ಸಾರ್ವಜನಿಕ ಸ್ವತ್ತುಗಳ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳಿಬೇಕು. ಉತ್ತಮ ಸರ್ಕಾರಗಳು ರಸ್ತೆ, ಕುಡಿಯುವ ನೀರು, ಬೀದಿ ದೀಪ, ಬಸ್ ಸ್ಟ್ಯಾಂಡ್, ಸಾರಿಗೆ ವ್ಯವಸ್ಥೆ, ಶಾಲೆಗಳು, ಆಸ್ಪತ್ರೆಗಳು, ಸಾಲು ಮರ, ಸಾಮಾಜಿಕ ಅರಣ್ಯ, ರಕ್ಷಿತಾರಣ್ಯ, ಕಾಡು ಪ್ರಾಣಿಗಳು, ನೀರಿನ ಮೂಲ, ಲೈಬ್ರರಿ, ಹೀಗೆ ಜನೋಪಯೋಗಿ ಸೌಕರ್ಯಗಳನ್ನು ಸರ್ಕಾರ ನಿರ್ಮಿಸುತ್ತೆ. ಇದರ ಉದ್ದೇಶ ಜನಸಾಮಾನ್ಯರ ಅನುಕೂಲಕ್ಕಾಗಿ. ಸೊ ಇವನ್ನೆಲ್ಲ ಸರ್ಕಾರ ಯಾಕೆ ಮಾಡಬೇಕು? ಪ್ರತಿಯೊಬ್ಬರು ತನ್ನ ಸೌಕರ್ಯಕ್ಕಾಗಿ ಎಲ್ಲವನ್ನು ಮಾಡ್ಕೊಳ್ತಾರೆ. ಇನ್ನೊಬ್ಬರ ಸೌಕರ್ಯಕ್ಕಾಗಿ ನಿರ್ಮಿಸುವವ ಅಥವಾ ದಾನ ನೀಡಿ ಒದಗಿಸುವವರ ಸಂಖ್ಯೆ ತೀರಾ ಕಡಿಮೆ ಅಂತಾನೆ ಹೇಳಬಹುದು. ಎಲ್ಲಾ ಜನರಿಗೂ ಸರ್ಕಾರ ವ್ಯವಸ್ಥೆ ಮಾಡಿದ್ದಲ್ಲಿ ಎಲ್ಲರಿಗೂ ಅನುಕೂಲವಾಗುತ್ತೆ ಅಲ್ವಾ? ರಸ್ತೆ ನಿರ್ಮಾಣ ಯೋಜನಾ ಬದ್ಧವಾಗಿ ಸಾಗಬೇಕಾದ್ರೆ ಸರ್ಕಾರವೇ ಮಾಡಬೇಕು. ಖಾಸಗಿಯವರು ಯೋಜನೆ ಹಾಕಿದರೆ ಜನರ ಬೆಂಬಲ ಸಿಗೋದಿಲ್ಲ. ಆಕ್ಷೇಪಗಳಿದ್ದರೂ ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಲ ಪ್ರಯೋಗದ ಮೂಲಕವಾದರೂ ಸರ್ಕಾರ ಮಾಡಲು ಶಕ್ತ ಅಂತಾನೆ ಹೇಳಬಹುದು. ಇವತ್ತು ದೊಡ್ಡ ಸಮಸ್ಯೆ ಅಂತಂದ್ರೆ ಕುಡಿಯುವ ನೀರಿನದ್ದು. ಪೇಟೆ ಪಟ್ಟಣಗಳಲ್ಲಿ ಕುಡಿಯೋದಕ್ಕೆ ನೀರಿಗಾಗಿ ಬಾವಿಗಳಿಲ್ಲ, ನೀರು ಕೂಡ ಸಿಗೋದಿಲ್ಲ. ಕೊಳವೆ ಬಾವಿ ತೋಡುವುದು ಬಡವರಿಗೆ ಕಷ್ಟ ಅಂತಾನೆ ಹೇಳಬಹುದು. ನದಿಗಳಿಂದ ತರಿಸುವುದು ಒಬ್ಬೊಬ್ಬರಿಂದ ಆಗದು. ಇದಕ್ಕೆ ಸರ್ಕಾರವೇ ಕೈ ಹಾಕಿ ಸಾರ್ವಜನಿಕರಿಂದ ಶುಲ್ಕ ಪಡೆದರೆ ವ್ಯವಸ್ಥಿತವಾಗಿ ಸಾಗಬಹುದು. ದಾರಿಯಲ್ಲಿ ರಾತ್ರಿ ಜನರು ಸಂಚರಿಸಬೇಕಾಗುತ್ತೆ. ಅಲ್ಲಲ್ಲಿ ಬೀದಿ ದೀಪಗಳನ್ನ ಅಳವಡಿಸಿದರೆ ದಾರಿಯಲ್ಲಿ ಹೋಗೋರಿಗೆ ಅನುಕೂಲವಾಗುತ್ತೆ. ಇದು ತುಂಬಾ ವೆಚ್ಚದಾಯಕ ಸ್ನೇಹಿತರೆ. ಇದನ್ನು ಸಾರ್ವಜನಿಕರಿಗೆ ಪೂರಕವಾಗಬಲ್ಲಂತೆ ಮಾಡಬೇಕಿದ್ರೆ ಸರ್ಕಾರವೇ ಮುಂದೆ ಹೋಗ್ಬೇಕು. ಹೀಗೆ ಅನೇಕ ಜನೋಪಯೋಗಿ ಕೆಲಸಗಳು ಸರ್ಕಾರ ಕೈ ಹಾಕಿದ್ರೆ ಮಾತ್ರ ಅನುಷ್ಠಾನವಾಗಬಹುದು. ಇದು ಲೋಕ ಕಲ್ಯಾಣಕ್ಕಾಗಿ ಸರ್ಕಾರಗಳು ಮಾಡಬೇಕಾದ ಕರ್ತವ್ಯ. ಹಿಂದೆ ರಾಜರ ಆಳ್ವಿಕೆ ಇದ್ದಾಗಲೂ ಇವುಗಳನ್ನೆಲ್ಲ ಒದಗಿಸುವ ಮೂಲಕ ಮನೆ ಮಾತಾಗಿದ್ದ ಅನೇಕ ಅರಸರ ಹೆಸರು ಇವತ್ತಿಗೂ ಕೂಡ ಅಜರಾಮರವಾಗಿದೆ ಅಂತಾನೆ ಹೇಳಬಹುದು. ಅಶೋಕ ಚಕ್ರವರ್ತಿ ಅವರಂತಹ ಕೆಲಸಗಳಿಂದಾಗಿ ಜನಾನುರಾಗಿಯೂ ಮೆರೆದಿದ್ದ ಆತನ ಹೆಸರು ಇವತ್ತಿಗೂ ಕೂಡ ಚಿರಸ್ಥಾಯಿಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇವುಗಳನ್ನು ಕಾಪಾಡುವುದು ಹೇಗೆ, ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಅಂದ್ರೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ಈ ಸಾರ್ವಜನಿಕ ಸ್ವತ್ತುಗಳನ್ನ ಕಾಪಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಇರೋ ಟಿವಿ ಆಗಿರ್ಬಹುದು, ಸೋಫಾ ಅಥವಾ ಗೋಡೆ ಮೇಲೆ ಯಾರಾದ್ರೂ ಗೀಚಿದ್ರೆ ನಮಗೆ ಕೋಪ ಬರಲ್ವಾ? ಹಾಗಿದ್ದಾಗ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವಾಗ ಯಾಕೆ ನಮಗೆ ಕೋಪ ಬರಲ್ಲ? ಅದನ್ನ ನಾವು ತಡಿಬೇಕು. ಹಾಗಾಗಿ ನಾವು ಈ ಸರಳ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ, ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಕುರುಕಲು ತಿಂಡಿ ತಿಂದು ಸೀಟಿನ ಕೆಳಗಡೆ ಹಾಕ್ಬೇಡಿ.

ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಸ್ನೇಹಿತರೆ. ನಂತರ ಪಾರ್ಕ್ಗಳ ಬೆಂಚ್ಗಳ ಮೇಲೆ, ಬಸ್ ಸೀಟುಗಳ ಹಿಂದೆ, ಐತಿಹಾಸಿಕ ಕೋಟೆಗಳ ಗೋಡೆಗಳ ಮೇಲೆ ಲವ್ ಸಿಂಬಲ್ ಹಾಕಿ ಹೆಸರು ಬರೆಯೋದು, ಗೀಚೋದನ್ನ ದಯವಿಟ್ಟು ನಿಲ್ಲಿಸಿ. ಪ್ರೀತಿ ಮನಸ್ಸಲ್ಲಿರ್ಬೇಕೇ ವಿನಃ ನಮ್ಮ ಇತಿಹಾಸದ ಗೋಡೆಗಳ ಮೇಲಲ್ಲ. ಹಾಗೆ ಯಾವುದೇ ಬಂದ್ ಅಥವಾ ಪ್ರತಿಭಟನೆ ನಡೆದಾಗ ಸಿಟ್ಟಿನಲ್ಲಿ ಸರ್ಕಾರಿ ಬಸ್ಸುಗಳಿಗೆ ಕಲ್ಲು ಹೊಡೆಯುವುದು, ಬೆಂಕಿ ಹಚ್ಚುವುದು ಮಾಡಬೇಡಿ. ನೆನ್ಪಿಡಿ, ಆ ಬಸ್ ನಾಳೆ ಬೆಳಗ್ಗೆ ನಿಮ್ಮವರೇ ಆದ ತಂದೆನೋ ಅಥವಾ ತಾಯಿಗೋ ಅಥವಾ ಮಗುವನ್ನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿರಬಹುದು. ಸೊ ಹಾಗೆ ಸ್ನೇಹಿತರೆ, ಯಾರಾದ್ರೂ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡ್ತಾ ಇರೋದನ್ನ ನಿಮ್ಮ ಕಣ್ಣಿಗೆ ಬಿದ್ರೆ ಧೈರ್ಯವಾಗಿ ಅವರನ್ನ ತಡೀರಿ ಅಥವಾ ಹತ್ತಿರದ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿರಿ. ಸೊ ಹಾಗಾದ್ರೆ ಈ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ, ಕಾನೂನು ಮತ್ತು ಕಠಿಣ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಹೌದು ಸ್ನೇಹಿತರೆ, ಬರೀ ಬುದ್ಧಿವಾದ ಹೇಳಿದ್ರೆ ಜನ ಕೇಳೋದಿಲ್ಲ ಅಂತ ನಮ್ಮ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕಾನೂನುಗಳನ್ನು ಮಾಡಿದೆ. ಇದರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಎಸ್, ಮೊದಲನೇದಾಗಿ ರಾಷ್ಟ್ರೀಯ ಕಾನೂನು ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ 1984. ನಮ್ಮ ದೇಶದಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ 1984 ಜಾರಿಯಲ್ಲಿದೆ. ಇದರ ಪ್ರಕಾರ ಯಾರಾದ್ರೂ ಬೇಕು ಅಂತಲೇ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಭಾರೀ ಪ್ರಮಾಣದ ದಂಡ ವಿಧಿಸಲಾಗುತ್ತೆ. ಇನ್ನ ನೀರು, ವಿದ್ಯುತ್, ಸಾರಿಗೆ ಅಥವಾ ತೈಲ ಸಂಸ್ಥೆಗಳಂತಹ ಪ್ರಮುಖ ಮೂಲ ಸೌಕರ್ಯಗಳಿಗೆ ಹಾನಿ ಮಾಡಿದರೆ ಕನಿಷ್ಠ 6 ತಿಂಗಳಿಂದ 5 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಗ್ಯಾರಂಟಿ. ಇನ್ನು ಇತ್ತೀಚಿನ ಕಾನೂನು ತಿದ್ದುಪಡಿಗಳ ಪ್ರಕಾರ ಪ್ರತಿಭಟನೆಗಳ ಸಮಯದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಆ ಹಾನಿಯ ಸಂಪೂರ್ಣ ಮೌಲ್ಯದ ಹಣವನ್ನ ಆರೋಪಿಗಳಿಂದಲೇ ವಸೂಲಿ ಮಾಡಿದ ನಂತರವಷ್ಟೇ ಅವರಿಗೆ ಜಾಮೀನು ಸಿಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸರ್ಕಾರಿ ಆಸ್ತಿಗೆ ಕೈ ಇಟ್ಟರೆ ಕಾನೂನಿನ ಕೈ ನಿಮ್ಮನ್ನು ಬಿಡೋದಿಲ್ಲ. ಸೊ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಸರ್ಕಾರಿ ಶಾಲೆಗಳು ನಮ್ಮ ಮಕ್ಕಳಿಗೆ ವಿದ್ಯೆ ನೀಡುತ್ತೆ, ಸರ್ಕಾರಿ ಆಸ್ಪತ್ರೆಗಳು ನಮಗೆ ಜೀವ ನೀಡ್ತವೆ, ಸಾರ್ವಜನಿಕ ಸಾರಿಗೆ ನಮ್ಮನ್ನು ಗುರಿ ತಲುಪಿಸುತ್ತೆ. ಇವುಗಳನ್ನ ರಕ್ಷಿಸುವುದು ಸಂವಿಧಾನ ನಮಗೆ ನೀಡಿರುವ ಮೂಲಭೂತ ಕರ್ತವ್ಯ ಕೂಡ ಹೌದು. ಹಾಗಾದ್ರೆ ಬನ್ನಿ, ಇವತ್ತಿನಿಂದಲೇ ಒಂದು ಸಂಕಲ್ಪ ಮಾಡೋಣ. ಸಾರ್ವಜನಿಕ ಸ್ವತ್ತು ನಮ್ಮ ಹೆಮ್ಮೆಯ ಗುರುತು, ಇದನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳ್ತಾ, ಈ ಒಂದು ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜು ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಕಾಲಕ್ರಮೇಣ ಬದಲಾಗ್ತಾ ಇದ್ದ ಹಾಗೆ ನಮಗೆ ಉಗಿ ಬಂಡಿಗಳು ಈ ಥರದ್ದೆಲ್ಲ ಸೃಷ್ಟಿ ಆಗ್ತಾ ಹೋಯಿತು. ಆ್ಯಂಡ್ ಅದಾದ ನಂತರದಲ್ಲಿ ನಮಗೆ ಪೆಟ್ರೋಲ್ ವೆಹಿಕಲ್ಗಳು ಮತ್ತು ಡೀಸೆಲ್ ವೆಹಿಕಲ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ವೆಹಿಕಲ್ಗಳು ಬಂದಾಗ ನಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇರ್ತಾ ಇತ್ತು. ಆ್ಯಂಡ್ ಈಗಲೂ ಕೂಡ ಎಷ್ಟೋ ಜನಕ್ಕೆ ಈ ಪೆಟ್ರೋಲ್ ವೆಹಿಕಲ್ಗಳು ಡೀಸೆಲ್ ವೆಹಿಕಲ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟಾಗಿ ಇನ್ನು ಕೂಡ ಗೊತ್ತಿರಲ್ಲ. ಆದರೂ ಕೂಡ ಇವಾಗ ನಾವೆಲ್ಲ ಕಡೆಯಲ್ಲಿ ನೋಡ್ಬೋದು, ಎಲ್ಲ ಮನೆಗಳಲ್ಲೂ ಕೂಡ ನೋಡ್ಬೋದು, ಒಂದಲ್ಲ ಒಂದು ವೆಹಿಕಲ್ ಮನೇಲಿ ಇದ್ದೇ ಇರುತ್ತೆ. ಸೊ ಅದು ಸ್ಕೂಟಿ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಅಥವಾ ಟಿ ವಿ ಎಸ್ಗಳಾಗಿರ್ಬೋದು, ಈ ಥರದ ವೆಹಿಕಲ್ಗಳಿದ್ದೇ ಇರುತ್ತೆ. ಮತ್ತು ಕಾರ್ಗಳನ್ನ ಕೂಡ ಈಗ ಇಟ್ಕೊಂಡಿರ್ತೀವಿ. ಆದರೂ ಕೂಡ ಈಗ ಎಷ್ಟೋ ಜನಕ್ಕೆ ಈ ಒಂದು ವೆಹಿಕಲ್ಗಳು ಹೇಗೆ ಚಾಲನೆ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಅದೇ ರೀತಿನಲ್ಲೇ ಈಗ ನಾವೆಲ್ಲ ನೋಡ್ತೀವಿ ಅಂತಂದರೆ ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಸಿಗ್ತಾ ಇದೆ. ಸೊ ಈ ಒಂದು ವೆಹಿಕಲ್ಗಳ ಸಂಖ್ಯೆ ಕೂಡ ಇತ್ತೀಚೆಗೆ ಬಹಳಷ್ಟು ಆಗಿದೆ ಅಂತಲೇ ಹೇಳ್ಬೋದು. ಬಹಳ ಜನ

ವಾಯ್ಸ್ನ ಕಳಿಸ್ಕೊಡಿ, ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ. ಹಾಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಮತ್ತು ಬ್ಯಾಟ್ರಿಗಳು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಕೂಡ ಸಿದ್ಧವಾಗಿದ್ದೀನಿ. ಆ್ಯಂಡ್ ಹಾಗೆ ನಾನು ಕೂಡ ಕಾಫಿನ ಕುಡ್ಕೊಂಡು ಬಂದಾಗಿದೆ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇವತ್ತು ನಾನು ತಿಳಿಸಿರುವಂತಹ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ನಲ್ಲಿ ಬ್ಯಾಟ್ರಿಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ಕೂಡ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಗೊತ್ತಿದ್ರೆ ಅಥವಾ ನಿಮಗೆ ವಿಸ್ಮಯಕಾರಿ ಅಂತ ಅನಿಸಿರುವಂತಹ ವಿಚಾರಗಳೇನಾದರೂ ಇದ್ದರೆ ಅವುಗಳನ್ನ ನಮಗೂ ಕೂಡ ಪ್ರಶ್ನೆ ರೀತಿಯಲ್ಲಿ ಕಳಿಸ್ಕೊಡ್ಬೋದು. ಆ್ಯಂಡ್ ಅವುಗಳಿಗೆ ನಾವು ಕೂಡ ಉತ್ತರಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಹಾಗೆ ನಿಮಗೇನಾದರೂ ಕಂಪ್ಲೀಟಾಗಿ ಆ ವಿಷಯದ ಬಗ್ಗೆ ಗೊತ್ತಿದೆ ಅಂತಂದರೆ ಸೊ ಅದನ್ನು ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮಗೆ ತಿಳಿಸ್ಕೊಟ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ. ಹಾಗಾದರೆ ಯಾವ ರೀತಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸೊ ಸಿಂಪಲ್ ಆಗಿ ನಮ್ಮ ಮೊಬೈಲ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9680296 8609627 9. ಈ ಸಂಖ್ಯೆನ ನೀವು ನೋಟ್ ಮಾಡಿಕೊಂಡು ಸೊ ನಮಗೆ ವಾಟ್ಸಪ್ಪಲ್ಲಿ ನೀವು ನಿಮ್ಮ ವಾಯ್ಸ್ ನೋಟ್ನ ಶೇರ್ ಮಾಡಬಹುದು. ಸೊ ಹಾಗಿದ್ರೆ ಕಳಿಸ್ಕೊಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಕಾರ್ನಲ್ಲಿರುವಂತಹ ಬ್ಯಾಟರಿಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಫಸ್ಟು ನಾವು ನೋಡ್ತೀವಿ ಅಂತಂದರೆ ಈ ಬ್ಯಾಟ್ರಿ ವರ್ಕ್ ಆಗುವಂತಹ ವರ್ಕಿಂಗ್ ಪ್ರೋಸೆಸ್ನ ನಾವು ನೋಡಬೇಕಾಗತ್ತೆ. ಸೊ ಈಗ ಫಸ್ಟಲ್ಲಿ ನಾವು ನೋಡೋದಾದರೆ ಈ ಒಂದು ಬ್ಯಾಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಬ್ಯಾಟ್ರಿ ವರ್ಕ್ ಆಗುವಂಥದ್ದು ರಾಸಾಯನಿಕ ಕ್ರಿಯೆಯಿಂದ. ಅಂದರೆ ಈಗ ನಾವು ಅದರಲ್ಲಿ ಇರುವಂತಹ ಏನು ಲಿಕ್ವಿಡ್ ಇರುತ್ತೆ, ಸೊ ಆ ಲಿಕ್ವಿಡ್ನ ಮೂಲಕ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ. ಇದನ್ನು ನಾವು ಬ್ಯಾಟ್ರಿ ಅಂತ ಕರಿತೀವಿ. ಓಕೆನಾ? ಹಾಗೆಯೇ ಬ್ಯಾಟ್ರಿನಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ಕೋಶಗಳು ಅಥವಾ ಸೆಲ್ಗಳು ಇರ್ತವೆ. ಸೊ ಈ ಸೆಲ್ಗಳಿರೋದ್ರಿಂದನೇ ಪ್ರತಿಯೊಂದು ಸೆಲ್ ಕೂಡ ತನ್ನದೇ ಆದಂತಹ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತವೆ. ಇದು ನಾರ್ಮಲ್ ಬ್ಯಾಟ್ರಿ ಕಂಡೀಷನ್ ಆಗಿರುತ್ತೆ. ಆದರೆ ಇದನ್ನು ನಾವು ವೆಹಿಕಲ್ಗಳಲ್ಲಿ ಬಳಸ್ತೀವಿ ಅಂತಂದರೆ ಆ ವೆಹಿಕಲಲ್ಲಿ ಬಳಸುವಂತಹ ಬ್ಯಾಟರಿಗಳಿಗೆ ನಾವು ಸ್ಟೋರೇಜ್ ಬ್ಯಾಟ್ರಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಾನಾಗಲೇ ಹೇಳಿದಂತಹ ನಾರ್ಮಲ್ ಬ್ಯಾಟರಿಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತ ಅಂದರೆ, ಸೊ ಈಗ ಮೋಟಾರ್ ವೆಹಿಕಲ್ಗಳಲ್ಲಿ, ಹಾಗೆ ಆ ದೊಡ್ಡ ದೊಡ್ಡ ಉಪಕರಣಗಳಲ್ಲಿ, ಬಾಹ್ಯಾಕಾಶ ನೌಕೆಗಳಲ್ಲಿ, ಜಲಾಂತರ್ಗಾಮಿ ನೌಕೆಗಳಲ್ಲಿ, ಹಾಗೆ ತುರ್ತು ವಿದ್ಯುತ್ ಲೈಟ್ಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸೋದಕ್ಕೆ ಇಂತಹ ಒಂದು ಬ್ಯಾಟರಿಗಳನ್ನು ಉಪಯೋಗ ಮಾಡಲಾಗುತ್ತೆ. ಆದರೆ ಕಾರ್ನಲ್ಲಿ ಉಪಯೋಗಿಸುವಂತಹ ಈ ಬ್ಯಾಟರಿಗಳೇನಿದ್ದಾವೆ ಇವುಗಳನ್ನು ನಾನು ಆಗಲೇ ಹೇಳಿದಾಗೆ ಸ್ಟೋರೇಜ್ ಬ್ಯಾಟ್ರೀಸ್ ಅಂತ ಹೇಳಿ ಕರಿತೀವಿ. ಇದನ್ನು 1853 ಫ್ರೆಂಚ್ನ ಬೌದ್ಧ ವಿಜ್ಞಾನಿ ಗ್ಯಾಸ್ಟನ್ ಪ್ಲಾಂಟೆ ಅನ್ನೋರು ಮೊಟ್ಟ ಮೊದಲ ಸ್ಟೋರೇಜ್ ಬ್ಯಾಟ್ರಿಯನ್ನು ಕಂಡುಹಿಡಿತಾರೆ. ಸೊ ಈ ಸ್ಟೋರೇಜ್ ಬ್ಯಾಟ್ರಿ ಏನು ಮಾಡುತ್ತೆ ಅಂದರೆ, ಈಗ ನಾವು ಒಂದು ಸಾರಿ ಈಗ ಸ್ಕೂಟಿಗಳಿಗೆ ನೀವು ನೋಡಿರ್ತೀರ, ಎಲೆಕ್ಟ್ರಿಕ್ ಸ್ಕೂಟಿಗಳನ್ನು ಯೂಸ್ ಮಾಡಿರ್ತೀರ. ಸೊ ಅದಕ್ಕೆ ಒಂದು ಸಾರಿ ಒಂದು 20-30 minutes ಅಥವಾ 1 hour ಚಾರ್ಜ್ ಮಾಡಿದ್ರಿ ಅಂತಂದರೆ ಅದು ನಿಮಗೆ ಒಂದಷ್ಟು ಕಿಲೋಮೀಟರ್ನವರೆಗೆ ಮೈಲೇಜ್ನ ಕೊಡುತ್ತೆ. ಹಾಗೆ ನೀವು ಅದನ್ನು ಚಾಲನೆ ಮಾಡಿಕೊಂಡು ನೆಕ್ಸ್ಟು ನೀವು ಹೋಗಿ ಬಂದಾದ ನಂತರದಲ್ಲಿ ಮತ್ತೆ ಚಾರ್ಜಿಗೆ ಇಟ್ಕೊಂಡು ಯೂಸ್ ಮಾಡುವಂತಹ ಒಂದು ಸ್ಟೋರೇಜ್ ಕೆಪ್ಯಾಸಿಟಿ ಇರುವಂತಹ ಚಾರ್ಜರ್ ಬ್ಯಾಟರಿಗಳನ್ನು ನಾವು ನೋಡ್ತೀವಿ. ಸೊ ಇಂತಹ ಸ್ಟೋರೇಜ್ ಬ್ಯಾಟರಿಗಳನ್ನು ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬಳಕೆ ಮಾಡೋದ್ರಿಂದ ಸೊ ನಮಗೆ ಹೆಚ್ಚಿನ ಮೈಲೇಜ್ ಕೂಡ ಸಿಗುತ್ತೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ನಾರ್ಮಲ್ ಬ್ಯಾಟರಿಗಳು ಈ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ, ಹಾಗಾಗಿ ಸ್ಟೋರೇಜ್ ಬ್ಯಾಟ್ರಿಗಳನ್ನು ಮಾತ್ರ ವೆಹಿಕಲ್ಗಳಲ್ಲಿ ಅಳವಡಿಸಲಾಗುತ್ತೆ. ಸೊ ಹಾಗಾದರೆ ಈ ಸ್ಟೋರೇಜ್ ಬ್ಯಾಟ್ರಿಗಳಲ್ಲೂ ಕೂಡ ಬೇರೆ ಬೇರೆ ವರ್ಷನ್ಗಳಿದೆ. ಅಂದರೆ ಎರಡು ರೀತಿಯ ಈ ಒಂದು ಸ್ಟೋರೇಜ್ ಬ್ಯಾಟ್ರಿಗಳಿದ್ದಾವೆ. ಅದರಲ್ಲಿ ಆ್ಯಸಿಡ್ ಅಕ್ಯುಮುಲೇಟರ್ ಅಂಥೇಳಿ ಒಂದಿದೆ, ಮತ್ತು ಇನ್ನೊಂದು ಆಲ್ಕಲೈ ಅಕ್ಯುಮುಲೇಟರ್ಸ್ ಅಂಥೇಳಿ ಇನ್ನೊಂದಿದೆ. ಸೊ ಈ ಎರಡು ರೀತಿಯ ಬ್ಯಾಟರಿಗಳಲ್ಲಿ ನಾವು ವೆಹಿಕಲ್ಗಳಲ್ಲಿ ಯೂಸ್ ಮಾಡುವಂತಹ ಬ್ಯಾಟ್ರಿ ಯಾವುದು ಅಂಥೇಳಿ ನೀವು ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಕೂಡ ವಾಪಸ್ ಬಂದಮೇಲೆ ಹೇಳ್ತೀನಿ. ಆ್ಯಂಡ್ ನೀವು ಬಳಸುವಂತಹ ವೆಹಿಕಲ್ಗಳಲ್ಲಿ ಈ ಎರಡು ಬ್ಯಾಟ್ರಿಗಳಲ್ಲಿ ಯಾವ ರೀತಿಯ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದಾರೆ, ಈ ಬ್ಯಾಟ್ರಿ ಬಗ್ಗೆ ನಿಮಗೇನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಥವಾ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಬಳಸುವಂತಹ ಬ್ಯಾಟ್ರಿಗಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಷಯನ ಫಸ್ಟ್ ಟೈಮ್ ಕೇಳ್ತಾ ಇದ್ದರೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಮ್ಮ ಶೋನ ಕೇಳಿಸ್ಕೊಳ್ತಾ ಈ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಾಂಗು ನಿಮಗಾಗಿ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ನಿಮಗೆ ಹೇಳ್ತಾ ಇದ್ದೆ, ಕಾರ್ ಬ್ಯಾಟರಿಗಳು ಯಾವ ರೀತಿಯಲ್ಲಿ ಇರುತ್ತೆ, ಇದನ್ನು ಸ್ಟೋರೇಜ್ ಬ್ಯಾಟರಿಗಳು ಅಂತ ಕರೀತಾರೆ ಅಂತ ಆಗಲೇ ಹೇಳಿದೆ. ಆ್ಯಂಡ್ ಅದೇ ರೀತಿಯಲ್ಲೇ ಇದರಲ್ಲಿ ಎರಡು ರೀತಿಯ ಬ್ಯಾಟರಿಗಳನ್ನ ನಾವು ನೋಡ್ಬೋದು. ಒಂದು ಆ್ಯಸಿಡ್ ಅಕ್ಯುಮುಲೇಟರ್ಸ್ ಆಗಿರುತ್ತೆ, ಇನ್ನೊಂದು ಆಲ್ಕಲೈ ಅಕ್ಯುಮುಲೇಟರ್ಗಳಾಗಿರುತ್ತೆ. ಸೊ ಈ ರೀತಿಯ ಎರಡು ಬ್ಯಾಟರಿಗಳಲ್ಲಿ ವೆಹಿಕಲ್ಗಳಲ್ಲಿ ಯೂಸ್ ಮಾಡುವಂತಹ ಬ್ಯಾಟರಿ ಯಾವುದು ಅಂತ ನಿಮಗೇನಾದ್ರು ಗೊತ್ತಿದ್ರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಸೊ ಈ ಬ್ಯಾಟರಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಈಗ ನೀವು ಕೂಡ ನೋಡಿರ್ತೀರಾ ಈ ರೀತಿಯ ಬ್ಯಾಟರಿಗಳನ್ನ ಯಾವ ರೀತಿ ಇದೆ ಅಂದರೆ, ಪ್ಲಾಸ್ಟಿಕ್ ಅಥವಾ ಗಟ್ಟಿ ರಬ್ಬರ್ನ ಕಂಟೈನರ್ ಇರುವಂತಹ ಬ್ಯಾಟರಿಗಳು. ಜಗತ್ತಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ರೀತಿಯ ಬ್ಯಾಟರಿಗಳನ್ನೇ ಉಪಯೋಗ ಮಾಡಲಾಗುತ್ತೆ. ಹಾಗೆ ಈ ಬ್ಯಾಟರಿಗಳಲ್ಲಿ ಪ್ರತಿಯೊಂದು ಸೆಲ್ನಲ್ಲೂ ಕೂಡ ಎರಡು ಸೆಟ್ ಎಲೆಕ್ಟ್ರೋಡ್ಸ್ ಇರುತ್ತೆ, ಮತ್ತು ಇವುಗಳಲ್ಲಿ ಒಂದು ಎಲೆಕ್ಟ್ರೋಡ್ ಪಾಸಿಟಿವ್ ಆಗಿದ್ದರೆ ಇನ್ನೊಂದು ಎಲೆಕ್ಟ್ರೋಡು ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಈ ಬ್ಯಾಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಸೊ ಇವುಗಳಲ್ಲಿ ನಾನು ಹೇಳಿದಾಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎಲೆಕ್ಟ್ರೋಡ್ಗಳಿರುತ್ತೆ. ಈ ಎರಡು ಎಲೆಕ್ಟ್ರೋಡ್ಗಳನ್ನ ಡೈಲೀಟ್ ಸಲ್ಫರಿಕ್ ಆ್ಯಸಿಡ್ನಲ್ಲಿ ಮುಳುಗಿಸಲಾಗುತ್ತೆ. ಇದರಿಂದಾಗಿ ಪಾಸಿಟಿವ್ ಎಲೆಕ್ಟ್ರೋಡ್ನಲ್ಲಿ ಲೆಡ್ ಆಕ್ಸೈಡ್ ಸಲ್ಫರಿಕ್ ಆ್ಯಸಿಡ್ನ ಸಲ್ಫೇಟ್ ಅಯೋನ್ ಜೊತೆಗೆ ಪ್ರತಿಕ್ರಿಯೆ ತೋರಿಸಿ ಲೆಡ್ ಸಲ್ಫೇಟನ್ನು ರಚನೆ ಮಾಡುತ್ತೆ. ಹಾಗೆಯೇ ನೆಗೆಟಿವ್ ಎಲೆಕ್ಟ್ರೋಡ್ನಲ್ಲಿ ಲೆಡ್ ಸಲ್ಫೈಟ್ ಅಯೋನ್ಗಳ ಜೊತೆಯಲ್ಲಿ ಪ್ರತಿಕ್ರಿಯೆ ತೋರಿಸಿ ಸಲ್ಫೈಟನ್ನು ರಚನೆ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ವಿದ್ಯುತ್ನ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಈ ತಂತಿಗಳು ಎಲೆಕ್ಟ್ರಾನ್ಗಳನ್ನು ಒದಗಿಸುತ್ತೆ. ಇದರ ಪರಿಣಾಮದಿಂದನೇ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಪ್ಲೇಟ್ನಿಂದ ಪಾಸಿಟಿವ್ ಪ್ಲೇಟ್ಗೆ ಹರಿಯೋದಕ್ಕೆ ಶುರುವಾಗುತ್ತೆ. ನಂತರ ಇದರಿಂದಾಗಿ ಲೆಡ್ ಆಕ್ಸೈಡ್ನ ಲೆಡ್ ಮುಗಿದ ನಂತರದಲ್ಲಿ ಸೆಲ್ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ನಂತರ ವಿದ್ಯುತ್ ಶಕ್ತಿ ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ಹರಿಯುವ ಮೂಲಕ ಪುನಃ ಸೆಲ್ನ ಚಾರ್ಜ್ ಮಾಡಬಹುದು. ಅದಕ್ಕಾಗಿಯೇ ಆಲ್ಕಲೈ ಸ್ಟೋರೇಜ್ ಬ್ಯಾಟರಿಗಳಲ್ಲಿ ಸಲ್ಫರಿಕ್ ಆ್ಯಸಿಡ್ನ ಬದಲಾಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಬಳಸಲಾಗುತ್ತೆ. ಇದರಲ್ಲೂ ಎರಡು ಎಲೆಕ್ಟ್ರೋಡ್ಗಳಿರುತ್ತೆ. ಆಲ್ಕಲೈ ಸ್ಟೋರೇಜ್ ಸೆಲ್ನಲ್ಲಿ ನಿಕಲ್ ಪ್ಲೇಟ್ ಮತ್ತು ಕಬ್ಬಿಣದ ಪ್ಲೇಟ್ ಇರುತ್ತೆ. ಕೆಲವು ಸೆಲ್ಗಳಲ್ಲಿ ಪಾಸಿಟಿವ್ ಎಲೆಕ್ಟ್ರೋಡ್ ನಿಕಲ್ ಆಕ್ಸೈಡ್ನಿಂದ ಮತ್ತು ನೆಗೆಟಿವ್ ಎಲೆಕ್ಟ್ರೋಡ್ ಕಾಡ್ಮಿಯಂನಿಂದ ಮಾಡಲ್ಪಟ್ಟಿರುತ್ತೆ. ಹಗುರವಾದ ಈ ಸೆಲ್ಗಳ ಬಳಕೆ ಸೀಮಿತವಾಗಿರುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬಳಸುವಂತಹ ಬ್ಯಾಟ್ರಿ ಯಾವುದು ಅಂತ ಅಂದರೆ, ಸೊ ನಿಕಲ್ ಮ್ಯಾಂಗನೀಸ್ ಕೋಬಾಲ್ಟ್ ಬ್ಯಾಟರಿಗಳನ್ನು ಬಳಸಲಾಗುತ್ತೆ. ಇದು ಹೈ ಎನರ್ಜಿ ಡೆನ್ಸಿಟಿಯನ್ನು ಹೊಂದಿರುತ್ತೆ, ಹಾಗೆ ಲಾಂಗರ್ ಡ್ರೈವಿಂಗಿಗೆ ಇದು ಅನುಕೂಲವಾಗಿರುತ್ತೆ. ಹಾಗೆಯೇ ಟೆಸ್ಲಾ ವೆಹಿಕಲ್ಗಳಲ್ಲಿ ಬಳಸುವಂತಹ ಬ್ಯಾಟರಿಗಳು ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟರಿಗಳಾಗಿರುತ್ತೆ, ಪಾಪ್ಯುಲರ್ ಆಗಿರುವಂತಹ ಬ್ಯಾಟ್ರೀಸ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ಗಳನ್ನ ಕೂಡ ಪ್ರೈಮರಿ ಟೈಪಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಹೈ ಎನರ್ಜಿ ಡೆನ್ಸಿಟಿ ಮತ್ತು ರೀಚಾರ್ಜಬಿಲಿಟಿಯನ್ನು ಹೊಂದಿರುತ್ತೆ. ಸೊ ಈ ರೀತಿಯಲ್ಲಿ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾರೆ. ನೀವು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ಬ್ಯಾಟ್ರಿಗಳ ಬಗ್ಗೆ ಹೆಚ್ಚು ಗಮನ ಕೊಡಿ, ಹಾಗೆ ಅದನ್ನು ಹಾಗಾಗಿ ಸರ್ವಿಸ್ ಮಾಡಿಸ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686 09 96 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ಶೋನ ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಬಾಯ್. ಇಷ್ಟು ತನಕ ನೀವು ಕಳೆದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818235083. ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
10: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
9: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
10: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
11: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
12: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೆ? ಖುಷಿಯಾಗಿದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೆಸರು ಹೇಳ್ತಾ ಇದೆ, ಬಿಸ್ನೆಸ್ ಬಸ್. ಅಂದಮೇಲೆ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಮ್ಯಾನ್ ಗಳು ಮಾತುಕತೆಯನ್ನ ನಡೆಸುವಂತಹ ಕಾರ್ಯಕ್ರಮ. ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗಿದ್ರೆ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಬಂದಿದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಇವತ್ತು ಖಂಡಿತವಾಗ್ಲೂ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆನೆ ಮಾಹಿತಿಯನ್ನ ನೀಡೋಣ ಅಂತ. ಅದೇನೆ? ಸಂಪೂರ್ಣ ಸರ್ಜಿಕಲ್ಸ್ ಅಂಡ್ ಸೈಂಟಿಫಿಕ್. ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆಯಲ್ಲ. ಸರ್ಜಿಕಲ್ಸ್ ಅಂತ ಇದೆ, ಸೈಂಟಿಫಿಕ್ ಅಂತ ಇದೆ. ಇಲ್ಲಿ ಏನ್ ಸಿಗುತ್ತೆ, ಏನ್ ಬಿಸ್ನೆಸ್ ಇದು ಅಂತ ನಿಮಗೆ ಡೌಟ್ ಕಾಡ್ತಾ ಇದ್ರೆ, ಡೌಟ್ ಕ್ಲಿಯರ್ ಮಾಡೋಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೀವಿ. ಯೂಶಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂ ಆದ್ರೆ, ಕೈ ಕಾಲ್ ಪೆಟ್ ಮಾಡ್ಕೊಂಡಿದ್ರೆ, ಈ ಸರ್ಜಿಕಲ್ ಐಟಮ್ಸ್ ಗಳು ಬೇಕಾಗಿದ್ರೆ, ಎಲ್ಲವೂ ಕೂಡ
17: ಸಿಗುವಂತದ್ದು ಈ ಒಂದು ಸಂಪೂರ್ಣ ಸರ್ಜಿಕಲ್ ಸೈನ್ಸ್ ಸೈಂಟಿಫಿಕ್ ಅಲ್ಲಿ. ಹಾಗೆ ವಿದ್ಯಾರ್ಥಿಗಳು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನಾದ್ರೂ ಕೆಮಿಕಲ್ಸ್ ಗಳ ಬೇಕು ಅಂತಿದ್ರು ಕೂಡ ಇಲ್ಲಿ ಸಿಗುವಂತದ್ದು. ಅದೇನೆ ಸಂಪೂರ್ಣ ಸರ್ಜಿಕಲ್ ಸೈನ್ಸ್ ಸೈಂಟಿಫಿಕ್, ಇದರ ಮಾಲೀಕರಾಗಿರುವಂತ ಮೋಹನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ, ಅವರ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಓಕೆನಾ? ಸೊ ಮೋಹನ್ ಸರ್, ನಮಸ್ತೆ.
18: ನಮಸ್ತೆ.
17: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
18: ಈ ಕಾರ್ಯಕ್ರಮ ಕೇಳುವರಿಗೂ ಹಾಗೂ ನಿಮಗೂ ಸಹಿತ ನನ್ನ ಒಂದು ಹೃತ್ಪೂರ್ವಕ ಸ್ವಾಗತ.
17: ಓಕೆ. ಸೊ ಮೋಹನ್ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೋಬೋದಾ ಸರ್? ಯಾಕಂದರೆ ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
18: ನನ್ನ ಹೆಸರು ಮೋಹನ್ ಅಂತೇಳಿ, ನಾನು ಶಿಕಾರಿಪುರ ನಮ್ದು ಆ್ಯಕ್ಚುಲಿ. ನಾನು ಶಿಕಾರಿಪುರದಲ್ಲಿ ಹುಟ್ಟಿದ್ದು, ಅಲ್ಲೇ ಓದಿದ್ದು. ಡಿಗ್ರಿಗೆ ಸಹ್ಯಾದ್ರಿ ಕಾಲೇಜು, ಇಲ್ಲಿಗೆ ಓದೋಕ್ಕೋಸ್ಕರ ಶಿವಮೊಗ್ಗಕ್ಕೆ ಬಂದಿದ್ದು. ಇಲ್ಲಿ ಬಂದು ಇಲ್ಲೇ ಡಿಗ್ರಿ ಮಾಡಿದ್ವಿ. ಆಮೇಲೆ ಜೀವನೋಪಾಯಕ್ಕೆ ಒಂದು ಯಾವುದಾದ್ರು ಒಂದು ವ್ಯವಹಾರ ಮಾಡಬೇಕಾಗಿತ್ತು. ಅದರಕ್ಕೆ ಫಸ್ಟಿಗೆ ಬೇರೆ ಏನೋ ಬಿಸ್ನೆಸ್ ಮಾಡಿದ್ವಿ. ಅಲ್ಲಿಂದ ಸೈಂಟಿಫಿಕ್ ಮಾಡಿದ್ವಿ ಎಲ್ಲ ಕಾಲೇಜಸ್ಗಳಿಗೆ, ಯೂನಿವರ್ಸಿಟೀಸ್ಗಳಿಗೆ. ಕೆಮಿಕಲ್ಸ್, ಗ್ಲಾಸ್ವೇರ್ಸ್, ಇನ್ಸ್ಟ್ರೂಮೆಂಟ್ಸ್, ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗಳಿಗೆಲ್ಲ ಸಪ್ಲೈ ಮಾಡ್ತಿದ್ವಿ.
17: ನೀವು ಓದಿದ್ದೇನು ಸರ್?
18: ಆ್ಯಕ್ಚುಲಿ ನಾನು ಬಿ ಕಾಮ್ ಓದಿದ್ದು.
17: ಬಿ ಕಾಮ್ ಮಾಡಿ ಸೈಂಟಿಫಿಕ್ ಇಂದ ಹೇಗೆ ಸೇಲ್ ಮಾಡೋಕೆ ಇದು ಮಾಡಿದ್ರಿ ಸರ್?
18: ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇಲ್ಲ, ಸೇಲ್ ಮಾಡ್ತಾ ಇರೋದಕ್ಕೆ ಬಿ ಕಾಮ್ ಈಸ್ ರೈಟ್ ಎಜುಕೇಷನ್ ನನಗೆ ಆಗಿರೋದು. ಅದ್ರ ಜೊತೆಗೆ ಒಂದು 2018 ನಾವು ಸ್ಟಾರ್ಟ್ ಮಾಡಿದ್ದು, 18 ಮಾಡ್ತಾ ಆಮೇಲೆ 2022-23 ಬರ್ತಾ ಸರ್ಜಿಕಲ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಸೈಂಟಿಫಿಕ್ ಆ್ಯಂಡ್ ಸರ್ಜಿಕಲ್ಸ್ ಅಂತ ಎರಡೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸುಮಾರು 8 ಆಯಿತು ನಾವು ಈ ಬಿಸ್ನೆಸ್ ಇಡ್ತಾ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಆ್ಯಕ್ಚುಲಿ ಏನು ಇಲ್ಲ, ನಮ್ಮ ಹತ್ರ GST ರಿಜಿಸ್ಟ್ರೇಷನ್ಸ್ಗೂ ಸಹಿತ ದುಡ್ಡಿರಲಿಲ್ಲ. 5,000 rupees GST ರಿಜಿಸ್ಟ್ರೇಷನ್ಗೆ ನಮ್ಮ ಫ್ರೆಂಡ್ ಪೂರ್ಣೇಶ್ ಅಂತೇಳಿ, ಇದಕ್ಕೇನೇ ಒಂದು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂದರೆ, ನಾನೇನು ಇವತ್ತು ಬಿಸ್ನೆಸ್ಸಲ್ಲಿ ಸುಮಾರು 2 crore rupees 2.5 crore rupees ಇನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅವತ್ತು ಪೂರ್ಣೇಶ್ ಅಂತ ನಮ್ಮ ಸ್ನೇಹಿತರು GST ದುಡ್ಡು ಕೊಟ್ಟು, ಅಂಗಡಿ ಬಾಡಿಗೆಗೂ ದುಡ್ಡು ಕೊಟ್ಟು, ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾ ಇವತ್ತಿನ ದಿವಸ ನಾ ಈ ಕಾರ್ಯಕ್ರಮ ಇದರಲ್ಲಿ ನಾ ಕೂತ್ಕೊಂಡು ಮಾತಾಡ್ತೀನಿ. ಈ ಒಂದು ಸಂಪೂರ್ಣ ಅಂತಂದರೆ ಸಂಧ್ಯಾ ಪೂರ್ಣೇಶ್ ಅಂತ.
17: ಸಂಧ್ಯಾ ಪೂರ್ಣೇಶ್, ಓಕೆ.
18: ಸಂಪೂರ್ಣ ಅಂತೇಳಿ ಆಕ್ಚುಲಿ ಅವ್ರ ಗಂಡ ಹೆಂಡತಿ ಹೆಸರೇ ಇದಕ್ಕೆ ಇಟ್ಟಿರೋದು.
17: ನಿಮ್ಮ ಫ್ರೆಂಡ್ ಹಾಗೆ ಅವರ ವೈಫ್ ಹೆಸರು ಈ ಒಂದು ಬಿಸ್ನೆಸ್ ಇಟ್ಟಿದ್ದೀರ ಸರ್. ನಿಮ್ಮ ಒಂದು ಕೃತಜ್ಞತಾ ಭಾವನ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಸಹಾಯ ಮಾಡಿರೋರು ಇವಾಗ ನೆನ್ಪಿಟ್ಕೊಳ್ತಾರೆ, ಅದ್ರ ಸ್ವಲ್ಪ ಬಿಟ್ಟು ಮರ್ತೋಗ್ಬಿಡ್ತಾರೆ. ಬಟ್ ನೀವು ಸುಮಾರು 8 ಹಿಂದೆ ನಿಮ್ಮ ಸ್ನೇಹಿತರು GST ಅಮೌಂಟಿಗೋಸ್ಕರ ಸಹಾಯ ಮಾಡಿದನ್ನ ಈಗ್ಲೂ ಸ್ಮರಿಸ್ತಾ, ಈಗ್ಲೂ ನೆನ್ಪಿಟ್ಕೊಂಡು ಅವರ ಹೆಸರನ್ನೇ ನಿಮ್ಮ ಶಾಪಿಗೆ ಇಟ್ಟಿದ್ದಿರಲ ಸರ್, ಇದು ನಿಜಕ್ಕೂ ತುಂಬಾ ಖುಷಿ ಪಡೋ ವಿಷಯ ಅಲ್ವಾ ಸರ್?
18: ಹೌದು, ಖಂಡಿತ. ನಂತರನೇ ತುಂಬ ಜನಕ್ಕೆ ಸಹಾಯನೂ ಮಾಡಿದ್ದಾರೆ. ನಂತರನೇ ತುಂಬ ಲೊಬ್ಬ ರಿಪ್ಪನ್ಪೇಟೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ ಮಹೇಂದ್ರ ಅಂತ, ಇನ್ನೂ ಸುಮಾರು ಜನ ಈಗೂ ಸಹಿತ 3-4 ಜನಗೆ ಅವರು ಸಹಾಯ ಮಾಡಿ ಬಿಸ್ನೆಸ್ ಹಾಕೊಡೋಕ್ಕೆ ತುಂಬ. ನಮ್ಮ ಥರ 3-4 ನನಗೆ ಪೂರ್ಣೇಶ್ ಒಬ್ಬರು, ಪೂರ್ಣೇಶ್ಗೆ ನಮ್ಮ ಥರ ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ.
17: ಸರ್, ಸೊ ನನಗೆ ನಿಮ್ಮ ಪರಿಚಯದ ಬಗ್ಗೆ ಕೇಳಿ ತುಂಬಾ ಖುಷಿಯಾಯಿತು. ಹಾಗೆ ಮೋಹನ್ ಸರ್, ಈಗ ಈ ಸಂಪೂರ್ಣ ಸರ್ಜಿಕಲ್ಸ್ ಅಂಡ್ ಸೈಂಟಿಫಿಕ್ ಏನಿದೆ, ಇದ್ರ ಬಗ್ಗೆ ಮಾಹಿತಿ ನೀಡಿ ಸರ್. ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸೇಲ್ಸ್ ಆಗುತ್ತೆ, ಸರ್ವಿಸಸ್ ಇದೆ, ಅದ್ರ ಬಗ್ಗೆ ಹೇಳಿ.
18: ಆ್ಯಕ್ಚುಲಿ ಈಗ ನಾನೇನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸಂಪೂರ್ಣ ಸರ್ಜಿಕಲ್ಸ್ ಆ್ಯಂಡ್ ಸೈಂಟಿಫಿಕ್ ಅಂತಂದರೆ, ಮೊದಲನೇದಾಗಿ ಸರ್ಜಿಕಲ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಸೈಂಟಿಫಿಕ್ ಅಂತಂದರೆ ಇದು ರಿಸರ್ಚ್ಗೋಸ್ಕರ, ರಿಸರ್ಚ್ಗೆ ಓರಿಯೆಂಟೆಡ್ ಬಿಸ್ನೆಸ್ ಇದು. ಅಂದರೆ ಒಬ್ಬ ಯೂನಿವರ್ಸಿಟಿಲಿ BSc MSc ಓದ್ತಿರ್ತಾರೆ, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಆ ಸ್ಟೂಡೆಂಟ್ಸ್ಗಳಿಗೆ ರಿಸರ್ಚ್ ಮಾಡೋದಕ್ಕೋಸ್ಕರ ಕೆಲವೊಂದು ಐಟಮ್ಸ್ಗಳು ಬೇಕಾಗ್ತದೆ, ಅವನ್ನ ನಾವು ಸಪ್ಲೈ ಮಾಡ್ತೀವಿ.
17: ಓಕೆ. ಈ ಒಂದು ಬಿಸ್ನೆಸ್ ನಿಜವಾಗ್ಲೂ ಯುನಿಕ್ ಆಗಿದೆ ಅಲ್ಲ ಸರ್? ಈಗ ನಾವೆಲ್ಲರೂ ಬಿಸ್ನೆಸ್ ಅನ್ನುವಾಗ ಒಂದು ಕ್ಲಾತ್ ಸೆಂಟರು ಅಥವಾ ಸ್ಲಿಪ್ಪರ್ ಶಾಪು ಅಥವಾ ಜ್ಯುವೆಲ್ರಿ ಶಾಪು, ಹೋಟೆಲ್ ಬಿಸ್ನೆಸ್, ಸೊ ಈ ತರ ಎಲ್ಲ ಬಿಸ್ನೆಸ್ ಬಗ್ಗೆ ನಾವು ಮಾತುಕತೆಯನ್ನ ನಡೆಸಿದೀವಿ ಸರ್. ಬಟ್ ಈ ಒಂದು ಸರ್ಜಿಕಲ್ ಅಂಡ್ ಸೈಂಟಿಫಿಕ್ ಬಿಸ್ನೆಸ್ ಅಂದ್ರೆ ತುಂಬಾ ಯುನಿಕ್ ಆಗಿರುವಂತ ಬಿಸ್ನೆಸ್ ಅಲ್ವಾ ಕೇಳುಗರೆ? ಹಾಗಿದ್ರೆ ಮೋಹನ್ ಸರ್ ಜೊತೆ ಮಾತಾಡ್ಲಿಕ್ಕೆ ಸಾಕಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಒಂದು ಸಾಂಗ್ ಅನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸರ್ಜಿಕಲ್ಸ್ ಅಂಡ್ ಸೈಂಟಿಫಿಕ್ ಬಗ್ಗೆ ಮಾತಾಡ್ತಿದ್ವಿ. ಈ ಬಿಸ್ನೆಸ್ ನ ಮಾಲೀಕರಾಗಿರುವ ಮೋಹನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಬಿಸ್ನೆಸ್ ಜರ್ನಿಯ ಮಾತುಕತೆಯನ್ನ ಮುಂದುವರೆಸೋಣ. ಮೋಹನ್ ಸರ್, ನೀವ್ ಹೇಳ್ತಾ ಇದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಯುನಿಕ್ ಆಗಿದೆ ಅಂತ. ಹಾಗಿದ್ರೆ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಗಳು ಎಲ್ಲೆಲ್ಲಿಂದ ಬರ್ತಾರೆ ಸರ್? ಕಸ್ಟಮರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಬಹುದಾ?
3: ಇದು ತುಂಬಾ ಟಫೆಸ್ಟ್ ಜಾಬ್ ನಾವಿದ್ದೀವಲ್ಲ, ತುಂಬ ಟಫೆಸ್ಟ್ ಅಂದರೆ ಇದು ನೋಡಿ, ಇಲ್ಲಿ ಲಿಮಿಟೆಡ್ ಕಸ್ಟಮರ್ಸ್, ತುಂಬ ಲಿಮಿಟ್. ಒಂದು ಊರಲ್ಲಿ 2 ಡಿಗ್ರಿ ಕಾಲೇಜ್ ಇರ್ಬೋದು, ಒಂದು 5-6 ಪಿ ಯು ಸಿ ಕಾಲೇಜ್ ಇರ್ಬೋದು. ಡೈಲಿ ಇದು ಫುಡ್ ಅಲ್ಲ ಕನ್ಸಂಪ್ಷನ್ ಆಗಿ, ಡೈಲಿ ಯೂಸ್ ಆಗೋಲ್ಲ ರೀಸಿದ. ಆಮೇಲೆ ಇದು ಒಂದು ವರ್ಷದಲ್ಲಿ 2-3 ತಿಂಗಳು ಇರ್ತಕ್ಕಂಥ ಲ್ಯಾಬ್ ಯಾವಾಗ ಇರುತ್ತೆ ಅವಾಗ ಆಗ್ತಕ್ಕಂಥ ಬಿಸ್ನೆಸ್. ಅದಾದಮೇಲೆ ತುಂಬ ಕಾಂಪಿಟೇಷನ್ ಇರೋ ಬಿಸ್ನೆಸ್. ಈಗೆಲ್ಲ ಆನ್ಲೈನ್ ಬಂದಿರೋದ್ರಿಂದ ಎಲ್ಲದೂ ಆನ್ಲೈನಲ್ಲೇ. ನಮಗೆ ಮೇನ್ ಕಾಂಪಿಟೇಟ್ರೆ ಆನ್ಲೈನ್ ಅಮೆಝಾನ್ ಶಾಪಿಂಗ್ ಆಗ್ತದೆ, ಆನ್ಲೈನ್ ಶಾಪಿಂಗು. ಆಮೇಲೆ ಸರ್ಜಿಕಲ್ಸಲ್ಲಿ ಇರೋಷ್ಟು ಕಾಂಪಿಟೇಷನ್ನು ಪ್ರಪಂಚದ ಯಾವುದೇ ಬಿಸ್ನೆಸ್ಸಲ್ಲೂ ಇಲ್ಲ. ಇದು ಏನಾಗುತ್ತೆ, ಡೈಲಿ ಯೂಸ್ ಮಾಡೋ ಐಟಮ್ಸ್ ಆಗಿರೋದ್ರಿಂದ ಡೆಲ್ಲಿಯಿಂದನೂ ಶಿವಮೊಗ್ಗಕ್ಕೆ ಬರ್ತದೆ ಡೈಲಿ ಯೂಸ್. ಡೆಲ್ಲಿಯಿಂದ ಆಮೇಲೆ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳಿಗೆ ಕಂಪ್ನಿಯವರೇ ಸಪ್ಲೈ ಮಾಡಿಬಿಡ್ತಾರೆ. 150,000 ಮಾತ್ರ ನಮಗೆ ಬಿಟ್ಟಿರ್ತಾರೆ. ಈಗ ನಮಗೆ ಆಮೇಲೆ ನಮಗಿಂತ ಅವ್ರ ಪೇಮೆಂಟ್ ಪಕ್ಕ ಇರ್ತಾರೆ. ಯಾರು ಕಂಪ್ನಿಯವರು ದೊಡ್ಡ ದೊಡ್ಡ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಒಂದು XYZ ಹಾಸ್ಪಿಟಲ್, ಅವರಿಗೆ ನನಗೆ ಕಂಪ್ನಿಯವ್ರು ಸಾಲ ಕೊಟ್ಟು ನಾನು ಅವರಿಗೆ ಕೊಟ್ಟು ವಾಪಸ್ ತೊಗೊಂಡು ಬಂದು ಅವರಿಗೆ ಸಾಲ ಕೊಟ್ಟರೆ ಅವ್ರು ದೊಡ್ಡ ಅಸೆಟ್ ಅಲ್ಲ, ಅವರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋದು ಮನ. ಈ ಫಸ್ಟಿಗೆ ಆ ಥರ ಇರಲಿಲ್ಲ, ಈಗಿತ್ತ ಬಂದಿದೆ. ಆಮೇಲೆ ತುಂಬ ಕ್ರೆಡಿಟ್, ಎಲ್ಲ 3-4 ಮಂತ್ಸ್ ಕ್ರೆಡಿಟ್ ಬಿಸ್ನೆಸ್ಸು. 4 ತಿಂಗಳಿಗಿಂತ ಕಮ್ಮಿ ಪೇಮೆಂಟೇ ಆಗಲ್ಲ ನಮಗೆ. ಇನ್ವೆಸ್ಟ್ಮೆಂಟ್ ತುಂಬ ಇನ್ವೆಸ್ಟ್ಮೆಂಟ್ ಬೇಕು, ಕ್ರೆಡಿಟಲ್ಲೇ ಬಿಸ್ನೆಸ್ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲರೂ ಇದೇ ಬಿಸ್ನೆಸ್ ಮಾಡ್ತಾಯಿದ್ರು. ಇನ್ವೆಸ್ಟ್ಮೆಂಟ್ ತುಂಬ ಇರುತ್ತೆ, ಕಾಂಪಿಟೇಷನ್ನು ನಮ್ದು ಬರೀ ಶಿವ ಎಲ್ಲ ಅಂಗಡಿ ಕ್ಲಾತ್ ಅಂಗಡಿಗೆ ಈ ಕ್ರಾಸ್ನವ್ರು ಮಾತ್ರ ಕಾಂಪಿಟೇಷನ್ ಇರುತ್ತೆ. ಎಲ್ಲಿ ಈ ಸಿಟಿಯವರಿಗೆ ಬೇರೆ ಬಿಸ್ನೆಸ್, ಸಿಟಿಯವ್ರಿಗೆ ಮಾತ್ರ ಕೈ. ಇದು ನಮ್ದಂಗಲ್ಲ, ಆಲ್ ಓವರ್ ಇಂಡಿಯಾದಿಂದ ಸಪ್ಲೈ ಮಾಡೋರಿದ್ದಾರೆ. ಡೆಲ್ಲಿಯಿಂದ ಬರ್ತದೆ, ಮ್ಯಾಕ್ಸಿಗೆ ಡೆಲ್ಲಿಯಿಂದ ಸಪ್ಲೈ ಮಾಡ್ತಾರೆ. ಆ ಥರನೂ ತುಂಬ ಕೆಲವೊಂದು ಹಾಸ್ಪಿಟ್ಲ್ ಇದ್ದಾವೆ, ಅಲ್ಲಿಗೆ ಡೆಲ್ಲಿಯಿಂದ ಆಗೋದೆ. ಕೆಲವೊಂದು ಕಂಪ್ನಿಯವರೇ ಡೈರೆಕ್ಟಾಗಿ ಸಪ್ಲೈ ಮಾಡ್ತಾರೆ. ಇಲ್ಲಾಂತಂದರೆ ನೀವು ಇವತ್ತು ದೊಡ್ಡ ನಾವು ಸರ್ಜಿಕಲ್ ಸರ್ ದೊಡ್ಡದೊಂದು ಬಿಲ್ಡಿಂಗಲ್ಲಿ ಕೂತಿರ್ತಿದ್ವಿ ನಾವು, ನೀವು ಇಂಟರ್ವ್ಯೂಲ್ಲಿ.
2: ಓಕೆ, ಸೊ ನೀವು ಹೇಳಿದ ಹಾಗೆಯೇ ಈಗ ಈ ರೀತಿಯ ಒಂದು ಯುನಿಕ್ ಬಿಸ್ನೆಸ್ ಏನಿದೆ, ಸ್ವಲ್ಪ ಟಫೆಸ್ಟ್ ಹಾಗೆ ತುಂಬ ಕಾಂಪಿಟೇಷನ್ ಇರುವಂತಹ ಬಿಸ್ನೆಸ್. ನೀವೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಅಲ್ಲೇ ಡೈರೆಕ್ಟಾಗೇ ಒಂದು ಅಗ್ರಿಮೆಂಟು ಕಾಂಟ್ರಾಕ್ಟ್ ಅಂತೆಲ್ಲ ಮಾಡ್ಕೊಳ್ಳುವಾಗ ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಬಟ್ ಆದರೂ ಕೂಡ ಈ ಬಿಸ್ನೆಸ್ನ ಈಗಲೂ ಆಯ್ಕೆ ಮಾಡಿಕೊಂಡು ಹೇಗೆ ಸರ್ವೈವ್ ಆಗಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳಿ.
3: ಈಗ ಏನಾಗಿದೆ, ಹಿಂದೆ ಎಲ್ಲ ಬಿಸ್ನೆಸ್ಗಳು ತುಂಬ ಪ್ರಾಫಿಟ್ ಆಗಿ ಏನು ಮಾಡಬೇಕು ಆಲ್ರೆಡಿ ಆಸ್ತಿ ಮನೆಯೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನಂದರೆ ನಾವು ಓನ್ಲಿ ಸರ್ವೈವಲ್ ತೇರಿ, ಜೀವನ ಮಾಡೋಕ್ಕೋಸ್ಕರ ಬಿಜಿ ನಂದು ಅಂತಲ್ಲ. ತುಂಬ ಇವತ್ತಿನ ದಿವಸ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಾಗಂತ ಕಾಂಪಿಟೇಟರ್ಸ್ಗಳು ತುಂಬ ಉದ್ಯೋಗ ಮಾಡಬೇಕಲ್ಲ ಎಲ್ಲರೂ, ಹಾಗಾಗಿ ಎಲ್ಲದೂ ಸಹಿತ ಬಿಸ್ನೆಸ್ಗಳಲ್ಲಿ ಒಬ್ಬರು ಈ ಕ್ರಾಸಲ್ಲೇ ನಿಮಗೆ ಬಟ್ಟೆ ಅಂಗಡಿ ನೋಡಿದ್ರೆ ತುಂಬ ಬಟ್ಟೆ ಅಂಗಡಿ ಸಿಗ್ತವೆ ನಿಮಗೆ, ಟೈಲ್ಸ್ ಅಂಗಡಿ ಸಿಗ್ತದೆ. ನಮ್ಮದು ಶಾಪ್ಸ್ ನಮ್ಮ ರಿಲೇಟೆಡ್ ಒಂದು 2-3 ಆಗಿದೆ ಆಗಿದೆ, ಇಲ್ಲ ಅಂತಲ್ಲ. ಈ ಫೀಲ್ಡಲ್ಲಿ ಇರೋದು ಗೊತ್ತಾಗತ್ತೆ ಅಷ್ಟೇ, ತುಂಬ ಜನ ಇದ್ದಾರೆ.
2: ಸೊ ಮೋಹನ್ ಸರ್ಗೆ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದ ಅನುಭವ ಇದೆ?
3: ನನಗೆ 8 ಇಯರ್ಸ್.
2: ಹೌದು. ಸೊ ಈ 8 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿ ಈ ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನನಗೆ ನಂದು ಪ್ಯಾಷನ್ ಏನಂತಂದರೆ ನಮ್ಮದು ಬಿಸ್ನೆಸ್ ಫ್ಯಾಮಿಲಿ, ನಮ್ಮ DNA-ನೇ ಒಳಗಡೆ ಬಿಸ್ನೆಸ್ ಬಂದ್ಬಿಟ್ಟಿದೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾವು ಡೈಲಿ ಏನೇ ಒಂದು ನಮಗೇನು ಆ ಥರ ಅಂತ ಅಲ್ಲ, ಪ್ರತಿ ದಿವಸವೂ ನಾವು ಬಿಸ್ನೆಸ್ ಮಾಡ್ತೀವಿ. ಪ್ರತಿ ದಿವಸವೂ 1 ರೂಪಾಯಿ ಆದರೂ ಲಾಭ ಆದರೂ ನಮಗೇನು ಖುಷಿ ಆಗುತ್ತೆ, ಹಾಗಂತ ಲಾಸ್ ಆದರೆ ನಾವೇನು ಕುತ್ಕೊಳ್ಳಲ್ಲ. ಮತ್ತು ಇನ್ನೊಂದು ಹೊಸ ಕಸ್ಟಮರಿಗೆ ನಾವು ಹುಡುಕ್ತೀವಿ. ನಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಖುಷಿನೇ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಸಂತೃಪ್ತಿನೇ.
2: ಸೂಪರ್ ಸರ್. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮೋಹನ್ ಸರ್ಗೆ ಅವರ ಬಿಸ್ನೆಸ್ ಜರ್ನಿ ಅಂದ್ರೆ ಡೈಲಿ ಲೈಫ್ ಅಲ್ಲಿ ಕೂಡ ಸಂತೃಪ್ತಿಯನ್ನ ಕಾಣ್ತಿದ್ದಾರೆ, ಖುಷಿಯನ್ನ ಕಾಣ್ತಿದ್ದಾರೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವರಿಗೆ ಟಫೆಸ್ಟ್ ಟೈಮ್ ಅಂದ್ರೆ ಚಾಲೆಂಜಿಂಗ್ ಟೈಮ್ ಯಾವ್ದಾಗಿತ್ತು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹನ್ನೆರಡು ಪೇಲ ಇದ್ದೇ ಆಗ್ಬೇಕು ಮನೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬಿಸ್ನೆಸ್. ಹೌದು, ಸಂಪೂರ್ಣ ಸರ್ಜಿಕಲ್ ಅಂಡ್ ಸೈಂಟಿಫಿಕ್. ಇದು ಇರೋದು ಜೈಲ್ ರೋಡ್ ಅಲ್ಲಿ. ಸೊ ಈ ಒಂದು ಶಾಪಿನ ಮಾಲೀಕರಾಗಿರುವ ಮೋಹನ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಮೋಹನ್ ಸರ್, ನೀವ್ ಹೇಳ್ತಾ ಇದ್ರಿ 8 ವರ್ಷದ ಬಿಸ್ನೆಸ್ ಜರ್ನಿಲಿ ನಿಮಗೆ ಖುಷಿ ಆದಂತಹ ದಿನ ಯಾವಾಗ ಅಂತ. ಹಾಗೇನೆ ಎಲ್ಲಾ ಬಿಸ್ನೆಸ್ ಅಲ್ಲಿ ಕೂಡ ಬರೀ ಖುಷಿನೇ ಇರಲ್ಲ ಅಥವಾ ಬರೀ ಲಾಭನೇ ಇರಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಇರುತ್ತೆ, ಜೊತೆಗೆ ಸ್ಟ್ರಗಲಿಂಗ್ ಟೈಮ್ ಅಂತ ಇರುತ್ತೆ, ಚಾಲೆಂಜಿಂಗ್ ಟೈಮ್ ಅಂತೆಲ್ಲ ಇರುತ್ತೆ. ಸೊ ನಿಮ್ಮ ಈ ಒಂದು 8 ಇಯರ್ಸ್ ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಟಫೆಸ್ಟ್ ಅನ್ಸ್ತು ಅಥವಾ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅನ್ನೋದಾದ್ರೆ ಯಾವ ಸಮಯ ಸರ್, ಅದ್ರ ಬಗ್ಗೆ ಹೇಳ್ಬಹುದಾ?
3: ಕೋವಿಡ್ ಟೈಮಲ್ಲಿ ನಮ್ಮ ಜೀವನ ಅಪ್ತೆ ಇಟ್ಟು ನಾವು ಸಪ್ಲೈ ಮಾಡಿದ್ದೆ ಭಾಳ ಚಾಲೆಂಜ್. ಆ ಟೈಮಲ್ಲಿ ನನಗೆ ಆವಾಗ ಫಸ್ಟ್ ನನ್ನ ಮಗಳು ಹುಟ್ಟಿದ್ದು. ನಾವು ಅವಳನ್ನ ಹೆಚ್ಚಕ್ಕೆ ಒಂದು ತಿಂಗಳು ಮುಟ್ಟೇ ಇಲ್ಲ ನಾವು. ಆ ಥರ ಪರಿಸ್ಥಿತಿ ಇತ್ತು. ಈ ಫೀಲ್ಡಲ್ಲಿ ಸೈಂಟಿಫಿಕ್ ಆ್ಯಂಡ್ ಸರ್ಜಿಕಲ್ ಫೀಲ್ಡಲ್ಲಿ ಯಾರಿದ್ದರು ಅವರು ನಾವೆಲ್ಲ ಹಾಸ್ಪಿಟಲ್ಸ್ಗಳಿಗೆ ಗ್ಲೌಸಸ್ಸು, ಮಾಸ್ಕು, ಆಮೇಲೆ ಎಥೆನಾಲ್ ಈ ಥರ ಎಲ್ಲ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಸಪ್ಲೈ ಮಾಡ್ತಾಯಿದ್ವಿ. ನಾವು ನಮ್ಮನ್ನು ನೋಡಿ ಜನ ಆಶ್ಚರ್ಯ ಪಡ್ತಿದ್ವಿ, ಇವನೇನು ಈ ಥರ ಆಗಿದೆ. ಆ್ಯಕ್ಚುಲಿ ನಾವು ಹೋಗೋ ಪ್ರದೇಶ VRDL ಲ್ಯಾಬಿಗೆ ಹೋಗ್ತಾಯಿದ್ವಿ, ವೈರಲ್ ಡಿಸೀಸ್ ರಿಸರ್ಚ್ ಲ್ಯಾಬಿಗೆ ಹೋಗ್ತಾಯಿದ್ವಿ, VDL ಲ್ಯಾಬಿಗೆ ಹೋಗ್ತಾಯಿದ್ವಿ. ಅಲ್ಲಿ ಕೋವಿಡಿಂದ ನೀವೆಲ್ಲ ಕೋವಿಡಿಂದ ಓಡ್ತಾಯಿದ್ವಿ, ನಾವು ಕೋವಿಡ್ ಸ್ಯಾಂಪಲ್ಸ್ ಇರೋ ಲ್ಯಾಬಿಗೆ ಹೋಗಿ ಐಟಮ್ಸ್ ಕೊಟ್ಟು ಬರ್ತಾಯಿದ್ವಿ, ಅಷ್ಟು ದೂರ ಅಲ್ಲಿ ಇಟ್ಟು ಬರ್ತಾಯಿದ್ವಿ. ಹಾಗಾಗಿ ಭಾಳ ಚಾಲೆಂಜಿಂಗ್ ಟೈಮ್ ಅದು. ಆಮೇಲೆ ಐಟಮ್ಸು ಸಿಗ್ತಾ ಇರಲಿಲ್ಲ, ಎಲ್ಲರೂ ಹೇಳ್ತಾರೆ ಸಿಕ್ಕಾಪಟ್ಟೆ ರೇಟ್, ಐಟಮೇ ಸಿಗ್ತಾ ಇರಲಿಲ್ಲ. ಒಂದು ಕಡೆಯಿಂದ ಡೆಲ್ಲಿಯಿಂದ ಮಾಸ್ಕಿಗೆ ಆರ್ಡ್ರ್ ಮಾಡಿದ್ದೆ, ಬರೋಕ್ಕೆ 20 ದಿವಸ 30 ದಿವಸ ಆಗಿತ್ತು, ಅಷ್ಟೊತ್ತಿಗೆ ಕೋವಿಡೇ ಮುಗಿದೋಗಿತ್ತು. ಈ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ತಗೊಂಡು ನಿಮ್ಗೆ ಆರ್ಡ್ರ್ ಹಾಕಿದ್ರು ಐಟಮ್ಸ್ ನಮ್ಗೆ ಸಿಗ್ತಿರಲಿಲ್ಲ, ದುಡ್ಡು ಕೊಟ್ಟರು ಐಟಮ್ಸ್ ಸಿಗ್ತಾ ಇರಲಿಲ್ಲ, ಸಿಕ್ಕರೂ ಸಹಿತ ತೊಗೊಂಡೋಗಿ ಕೊಡೋದು ತುಂಬ ಕಷ್ಟ ಇತ್ತು. ಯಾರು ಕೋವಿಡ್ ಪೇಷೆಂಟ್ಗಳ ಹತ್ರ ಹೋಗಿ ನಾವು ಹೋಗಿ ಐಟಮ್ಸ್ ಕೊಟ್ಟು ಬರಬೇಕಾಗಿತ್ತು. ಜೀವನ ನಾನು ಅಂತಲ್ಲ, ಡಾಕ್ಟರ್ಸು, ಸಿಸ್ಟರ್ಸು, ವಾರ್ಡ್ ಓಟಿ ಬಾಯ್ಸು, ವಾರ್ಡ್ ಬಾಯ್ಸು, ಮತ್ತು ಸರ್ಜಿಕಲ್ ಡೀಲರ್ಸ್ಗಳು, ಸರ್ಜಿಕಲ್ ಐಟಮ್ಸ್ಗಳನ್ನ ಸಪ್ಲೈ ಮಾಡೋ ಡೆಲಿವರಿ ಬಾಯ್ಸ್, ಇವರೆಲ್ಲರೂ ಸಹಿತ ಭಾಳ ಜೀವನ ಒತ್ತೆ ಇಟ್ಟು ಆ ಟೈಮಲ್ಲಿ ಬಿಸ್ನೆಸ್ ಮಾಡಿದ್ದು.
2: ಓಕೆ ಮೋಹನ್ ಸರ್, ಈ ಸಂಪೂರ್ಣ ಸರ್ಜಿಕಲ್ ಅಂಡ್ ಸೈಂಟಿಫಿಕಲ್ಲಿ ಮುಖ್ಯವಾಗಿ ಈಗ ಸರ್ಜಿಕಲ್ಸ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್, ಅದ್ರ ಬಗ್ಗೆ ಒಂದಿಷ್ಟು ಕೇಳ್ಬೋದು? ಯಾಕಂದ್ರೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಕೇಳುಗರಿಗೆ ಏನೋ ಅವಶ್ಯಕತೆ ಇರುತ್ತೆ ಅಥವಾ ಎಲ್ಲೋ ಹುಡುಕ್ತಾ ಇರ್ತಾರೆ, ಬಟ್ ಆದ್ರೂ ಯಾಕೆ ಇವರು ಜೈಲ್ ರಸ್ತೆಯಲ್ಲಿರುವಂತಹ ಸಂಪೂರ್ಣ ಸರ್ಜಿಕಲ್ಸ್ ಅಂಡ್ ಸೈಂಟಿಫಿಕ್ಗೆ ಬರಬೇಕು, ನಿಮ್ಮಲ್ಲಿ ಏನೇನೆಲ್ಲ ಸ್ಪೆಷಾಲಿಟಿ ಇದೆ ಸರ್?
3: ಮೊದಲನೇದಾಗಿ ಎಲ್ಲ ಐಟಮ್ಸ್ಗಳು ಜನ ಯೂಸ್ ಮಾಡೋವಂಥದ್ದಲ್ಲ ನಮ್ಮಲ್ಲಿರೋದು. ಆಲ್ಮೋಸ್ಟ್ ಅಲ್ಲಿ ಯಾರು ಹಾಸ್ಪಿಟಲ್ಸಿಗೆ ಅಡ್ಮಿಟ್ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ಏನೋ ಬೋನ್ ಫ್ಯಾಕ್ಚರ್ ಆಗಿತ್ತು, ಕಾಲಿಂಗ್ ಫ್ಯಾಕ್ಚರ್, ನಡೆಯೋದಕ್ಕಾಗಲ್ಲ ಅವರಿಗೆ, ವೀಲ್ ಚೇರ್ಸ್ ಇದೆ, ಏಜ್ ಆಗಿರೋರಿಗೆ ವಾಕ್ ಸ್ಟಿಕ್ ಬೇಕಾಗುತ್ತೆ, ಸ್ಟಿಕ್ ಇರುತ್ತೆ, ಆಮೇಲೆ ಬೆನ್ನುನವ್ರಿಗೆ ಸೊಂಟದ ಬೆಲ್ಟ್ ಬೇಕಾಗ್ತದೆ, ಆ್ಯಂಡ್ ಡೆಲಿವರಿ ಆಗಿರ್ತದೆ ಅವರಿಗೆ ಸ್ಟಿಚಸ್ ಹಾಕಿರ್ತಾರೆ, ಅಲ್ಲಿ ಬಟ್ಟೆ ಕಟ್ತಿದ್ರು ಹಿಂದೆ, ಈಗ ಅಲ್ಲಿ ಅಬ್ಡಮನ್ ಬೆಲ್ಟ್ ಅಂತ ಬಂದಿದೆ. ಆಮೇಲೆ ಬಾವು ಬಂದವರಿಗೆ ಎಲಾಸ್ಟಿಕ್ ಅದೇಶಿವ್ ಬ್ಯಾಂಡೇಜ್ ಅಂತ ಬರ್ತದೆ, ಆಮೇಲೆ ಬ್ಯಾಂಡೇಜ್ ಕಾಟನ್ ಬರ್ತದೆ, ಇದೆಲ್ಲ ಐಟಮ್ಸ್ಗಳು ನಮ್ಮಲ್ಲಿ ಸಿಗ್ತದೆ. ಬೇರೆ ಕಡೆ ತಗೊಳೋದಕ್ಕೂ ನಮಗೂ ಏನು ಡಿಫ್ರೆನ್ಸ್ ಅಂದರೆ ನಮ್ಮದು ಏಜೆನ್ಸಿ,

0: ನಾವು ಹೋಲ್ಸೇಲ್ ಡೀಲರ್, ನಮ್ದೇನು ಭಾಳ ಇಲ್ಲಿ ಎಮ್ ಆರ್ ಪಿಗೆ ನಾವು ಮಾರಲ್ಲ, ತುಂಬ ಅರ್ಧಕ್ಕರ್ಧ ನಮ್ಮಲ್ಲಿ ಡಿಸ್ಕೌಂಟು, 200 ರೂಪಾಯಿ ಇದ್ದರೆ ನಮ್ಮಲ್ಲಿ 100 ರೂಪಾಯಿಗೆ ಸಿಕ್ಕಿಬಿಡುತ್ತೆ. ನಾವು ಜಾಸ್ತಿ ಬಿಸ್ನೆಸ್ ಹೋಲ್ಸೇಲಾಗಿ ಬಾಕ್ಸ್ ಬಾಕ್ಸ್ ವಹಿಸ್ಕೊಡೋದ್ರಿಂದ ಯಾರಾದರೂ ರೀಟೇಲ್ ಬರ್ತಿರ್ತಾರೆ, ರೀಟೇಲ್ ಬಂದಾಗ ನಾವು ಏನು ಮೆಡಿಕಲ್ ಶಾಪಿಗೇನು ಸಪ್ಲೈ ಮಾಡ್ತೀವಲ್ಲ, ನಾವು ಆ್ಯಕ್ಚುಲಿ ಸಪ್ಲೈಯರ್ಸೇ ನಾವು ಮೆಡಿಕಲ್ ಶಾಪ್ಗಳಿಗೆ ಆ್ಯಂಡ್ ಹಾಸ್ಪಿಟಲ್ಸ್ಗಳಿಗೆ, ನಮ್ಮ ಮೈನ್ ಕಸ್ಟಮರೇ ಅವರು. ಹಾಸ್ಪಿಟಲ್ಸ್ಗಳಿಗೆ ಬಲ್ಕ್ ಬಲ್ಕ್ ಸಪ್ಲೈ ಮಾಡಿ, ತುಂಬ ಹಾಸ್ಪಿಟಲ್ಸ್ಗಳಿಗೆ ಸಪ್ಲೈ ಮಾಡ್ತೀವಿ. ಆ ಸಪ್ಲೈ ಮಾಡೋ ರೇಟಿಗೆ ನಾವು ಕಸ್ಟಮರಿಗೆ ಕೊಟ್ಬಿಡ್ತೀವಿ. ನಮಗೆ ಒಂದು ನಮಗೇನು ನೋ ಡಿಫ್ರೆನ್ಸ್. ಆದರೆ ಮೈನ್ ಬಿಸ್ನೆಸ್ಸೇ ನಮ್ಮದು ಬಲ್ಕ್ ಬಿಸ್ನೆಸ್ ಇರುತ್ತೆ. ಆ ಶಾಪಿಗೆ ಯಾರಾದರೂ ಬಂದು ಕೇಳ್ತಿರ್ತಾರೆ, ನಾವು ಡೆಮೋ ಇಟ್ಟಿದ್ದೀವಿ ನೋಡಿ, ಎಲ್ಲ ಐಟಮ್ಸ್ಗಳು ಸಿಗ್ತದೆ ನಮ್ಮಲ್ಲಿ. ಈ ಐಟಮ್ಸ್ಗಳು ಯಾರಾದರೂ ಬಂದು ಕೇಳಿದಾಗ ನಾವು ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಶಾಪಿಗೆ ಏನು ಬಿಲ್ ಮಾಡ್ತೀವೋ ಅದನ್ನೇ. ಹಾಗಂತೇಳಿ ಎಮ್ ಆರ್ ಪಿಗೆ ರೀಟೇಲ್ ಅಂತ ಸೇಲ್ ಮಾಡಲ್ಲ, ಅದೇ ರೇಟಿಗೆ ಸೇಲ್ ನಮಗೆ ಅದು ಲಾಭ ಅಂತ ಅಲ್ಲ. ಏನು ರೇಟ್ ಮಾಡ್ತೀವಿ, ಸಪ್ರೇಟ್ ಬಿಲ್ಲಿಂಗ್ ಮಾಡೋಕ್ಕೆ ಹೋಗಲ್ಲ, ಇವ್ರಿಗೆ ಬೇರೆ ಅವ್ರಿಗೆ ಅದೇ ಬಿಲ್ಲೇ ಮಾಡಿಬಿಡ್ತೀವಿ.
1: ಸೂಪರ್ ಸರ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮೋಹನ್ ಸರ್ ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆ ಈ ರೀತಿ ಒಂದು ಸರ್ಜಿಕಲ್ಸ್ ಆ್ಯಂಡ್ ಸೈಂಟಿಫಿಕ್ ಬಿಸ್ನೆಸ್ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಈ ಬಿಸ್ನೆಸ್ ಹೇಗಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಮೋಹನ್ ಸರ್ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗಿರಬೇಕು, ಜೊತೆಗೆ ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋರಿಗೆ ಏನೆಲ್ಲ ಸಲಹೆಗಳನ್ನ ಕೊಡ್ತಾರೆ, ಈ ಒಂದು ವಿಷಯವನ್ನೆಲ್ಲ ನೀವು ಕೇಳಬೇಕು ಅಂದರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ಸೊ ನಾಳೆ ಸೇಮ್ ಟೈಮಿಂಗ್ ಸೇಮ್ ಗೆಸ್ ಸೇಮ್ ಆರ್ಜಿ ಜೊತೆ ನೀವು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಕೇಳ್ಬೋದು. ಹಾಗಿದ್ರೆ ಮತ್ತೆ ನಾವು ನಾಳೆ ಸಿಗ್ತೀವಿ. ನೀವು ಇದುವರೆಗೂ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
3: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಕೃಷಿಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಆರಂಭ ಮಾಡಿದಂತಹ ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಕೃಷಿಯ ಕುರಿತಂತೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಕೃಷಿಯನ್ನು ಆರಂಭ ಮಾಡಿ ಈ ಬೆಳೆಯಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಇವರು ಹೇಳುವಂತಹ ಮಾತು, ಇವರಿಗ ಬೆಳೀತಾ ಇರುವಂತಹ ಬೆಳೆ ಏನಿದೆ, ಇದು ಚಿನ್ನದ ಬೆಲೆ ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೋ, ಹಾಗೆ ನಾನು ಬೆಳೀತಾ ಇರುವಂತಹ ಈ ಬೆಳೆ ಕೂಡ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ರೀತಿನಲ್ಲೇ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಸೊ ಅದರಲ್ಲಿ ಉತ್ತಮ ಆದಾಯ ಕೂಡ ನನಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಂಡ್ ಇವ್ರು ಬೆಳೀತಾ ಇರುವಂತಹ ಈ ಬೆಳೆ ಕಪ್ಪು ಚಿನ್ನ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು. ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತೀನಿ. ನಮ್ಮ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆಗೆ ಈ ಬಳ್ಳಿಯನ್ನು ಹಬ್ಬಿಸಿರ್ತಾರೆ, ಹಾಗೆ ತೆಂಗಿನ ಜೊತೆಗೂ ಕೂಡ ಈ ಒಂದು ಬಳ್ಳಿಯನ್ನು ಹಬ್ಬಿಸಿ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಕೂಡ ಗಳಿಸಿರುವಂತವರು ಸುಮಾರು ಜನ ಇದ್ದಾರೆ. ಸೊ ಹಾಗಿದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಳು ಮೆಣಸಿನ ಕೃಷಿ ತುಂಬಾನೇ ಲಾಭವನ್ನು ತಂದುಕೊಡ್ತಾ ಇದೆ, ಹಾಗೆ ಕಾಳು ಮೆಣಸನ್ನ ಬೆಳೆದು ಬಹಳಷ್ಟು ಕಡೆಗೆ ಎಕ್ಸ್ಪೋರ್ಟ್ನ ಕೂಡ ಮಾಡ್ತಾ ಇದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಈ ಒಂದು ಬೆಳೆ ಯಾವುದು ಅಂತಂದ್ರೆ ಕಾಳು ಮೆಣಸು. ಕಾಳು ಮೆಣಸನ್ನ ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಹಾಗೆ ಕಾಳು ಮೆಣಸನ್ನ ಈ ರೀತಿಯಲ್ಲಿ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿ ಬೆಳೆದಂತಹ ಸಮಯದಲ್ಲಿ 2-3 ಪಟ್ಟು ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತೆ ಅನ್ನೋದು ಇವರ ಮಾತು. ಹಾಗಾದ್ರೆ ಇವತ್ತು ನಮ್ಮ ಜೊತೆ ಮಾತಾಡ್ತಿರುವಂತಹ ಈ ಕೃಷಿಕರು ಅವರ ತೋಟದಲ್ಲಿ ಅಡಿಕೆ ಬೆಳೆಗಿಂತ ಕಾಳು ಮೆಣಸಿನಲ್ಲಿ 2 ಪಟ್ಟು ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಜೊತೆನಲ್ಲಿ ಹೇಳಿದರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸು ಕೃಷಿಯ ಕುರಿತಂತೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು. ಇವರು ಇವರ ಕೃಷಿ ಭೂಮಿನಲ್ಲಿ ಕಾಳು ಮೆಣಸನ್ನ ಬೆಳೀತಾ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮವಾದಂತಹ ಇಳುವರಿಯನ್ನ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಹಾಗಾದ್ರೆ ಇವರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ನಟರಾಜ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ಮೊದಲನೇದಾಗಿ ನಿಮ್ಮ ಈ ಕೃಷಿ ಹೇಗೆ ಆರಂಭ ಆಯಿತು, ನಿಮ್ಮ ಕೃಷಿ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಕಾಳು ಮೆಣಸನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
8: ಸೊ ಮೊದಲೇ ಒಂದು ಕೃಷಿಯ ಸಂಗತಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕೃಷಿ ಪದವಿಯನ್ನು BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ನ ಮುಗಿಸಿರ್ತಕ್ಕಂಥ ಕೃಷಿ ಪದವೀಧರನಾಗಿದ್ದೀನಿ. ಸುಮಾರು 11 ವರ್ಷಗಳ ಕಾಲ ನಾನು MNC ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡಿ ಸುಮಾರು 13 ಜಿಲ್ಲೆಗಳಲ್ಲಿ ಕಾರ್ಯನ ನಿರ್ವಹಿಸಿದ್ದೀನಿ. ಸೊ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ತಂದೆಯವರು ಇರ್ಬೋದು, ನಮ್ಮ ಪೂರ್ವಜರು ಇರ್ಬೋದು, ಕೃಷಿಯನ್ನೇ ಮುಖ್ಯ ಉದ್ಯೋಗವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಬಂದಿರತಕ್ಕಂಥ ಕುಟುಂಬ ಆಗಿದೆ. ಸೊ ನಮ್ಮ ಒಂದು ಅಗ್ರಿಕಲ್ಚರಲ್ಲಿ ಒಂದು ಮುಖ್ಯವಾದ ಒಂದು ಸೆನ್ಸ್ ಇದೆ, ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅದ ಅಂತಂತಂದರೆ, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಪರ್ ಯೂನಿಟ್ ಏರಿಯಾ ಒಂದು. ಎರಡನೇದು, ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲನ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನ ಹೆಚ್ಚಿಸ್ಕೊಬೋದು ಅಂತಕ್ಕಂಥದ್ದು ತುಂಬ ದಿನದಿಂದ ನನಗೆ ಮನಸ್ಸಲ್ಲಿ ಕೊರಿತಾ ಇತ್ತು. ನಾನು ಕೆಲಸ ನಿರ್ವಹಿಸ್ತಾ ಇದ್ದಂಕಲೇ ನಮ್ಮ ಜಮೀನಿನಲ್ಲಿ ಏನು ಹೊಸದಾಗಿ ಬೆಳಿಬೋದು, ಯಾವ ರೀತಿ ನನ್ನ ಒಂದು ಜಮೀನಿನ ಒಂದು ಆದಾಯವನ್ನು ಹೆಚ್ಚಿಸ್ಕೊಬೋದು ಅಂತ ಯೋಚನೆ ಮಾಡಿದಾಗ, ನಾನು ಓದಿರ್ತಕ್ಕಂಥದ್ದು ಮತ್ತು ಕೆಲವು ಪ್ರದೇಶಗಳಲ್ಲೆಲ್ಲ ಹೋಗಿರ್ತಕ್ಕಂಥ ಅನುಭವದ ಮೇರೆಗೆ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಬೆಳೀತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದೆ. ಅಂತಹ ಸಂದರ್ಭದಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸಿನ ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನಾನು ಹಾಕಿರ್ತಕ್ಕಂಥ ಮೆಣಸು ಬೆಳೆ ಯಾವುದಪ್ಪ ಅಂದರೆ ಪನೀರ್ 2 ಅಂತಕ್ಕಂಥ ವೆರೈಟಿ. ಮುಂಚೆಯಲ್ಲೇ ಯಾವ ಥರ ಇತ್ತು ಅಂದರೆ ಬರೀ ಅಡಿಕೆ ಮತ್ತು ತೆಂಗಿನ ಮಾತ್ರ ನಾವು ಅವಲಂಬನೆ ಆಗಿದ್ದು. ಸೊ ಈ ಅಂತಹ ಸಂದರ್ಭದಲ್ಲಿ ನಮಗೆ ಕೇವಲ ಒಂದು ಎಕರೆಗೆ 2.5-3 ಲಕ್ಷ ಮಾತ್ರ ಆದಾಯ ಬರ್ತಾ ಇತ್ತು. ಸೊ ಯಾವಾಗ ನಾನು ಮೆಣಸನ್ನು ಅಂತರ್ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ನಮ್ಮ ಜಮೀನಿನಲ್ಲಿ ಅಡಿಕೆನಲ್ಲಿ ನಾನು ಹಬ್ಸಿದ್ನೋ ಆವಾಗ ಬರೀ

0: ಈ ಒಂದು ಸಾಂಬಾರು ಪದಾರ್ಥಗಳನ್ನು ನಾವು ಬೆಳೆಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಇಂಥ ಒಂದು ನಿಟ್ಟಿನಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ, ಸೊ ನಾವು ಮೊದಲನೇದಾಗಿ ಯಾವ ಥರ ಸಾಂಬಾರು ಪದಾರ್ಥಗಳನ್ನ ಮೆಣಸಿನ ಬೆಳೆಯನ್ನು ಈ ಬೇರೆ ಎಲ್ಲೆಲ್ಲಿ ಬೆಳೆದಿದ್ದಾರೆ, ಸೊ ನಮ್ಮ ಕ್ಷೇತ್ರಕ್ಕೆ ಸುಯೋಗ್ಯವಾದ ತಳಿ ಯಾವುದು, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಆಮೇಲೆ ನಾನು ಏನು ಮಾಡಿದೆ ಅಂದರೆ, ಮೂಡಿಗೆರೆ ಕಾಲೇಜು ನಮ್ಮ ತೋಟಗಾರಿಕಾ ಕಾಲೇಜಲ್ಲಿ ಹೋಗ್ಬಿಟ್ಟು ವಿಜ್ಞಾನಿಗಳನ್ನ ಸಂದರ್ಶನ ಮಾಡಿದೆ. ಅವರು ಕೂಡ ನನಗೆ ಮೆಣಸಿನ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಸೊ ನಮ್ಮ ಈ ಒಂದು ಪ್ರದೇಶಕ್ಕೆ ಸೂಕ್ತವಾದ ತಳಿ ಯಾವುದಪ್ಪ ಅಂದರೆ ಪಣಿಯೂರು ಟೂ ವೆರೈಟಿ. ಈ ಪಣಿಯೂರು ಟೂ ವೆರೈಟಿಯನ್ನು ಏನಕ್ಕೆ ಸೂಕ್ತ ಅಂತಂದರೆ, ಇಲ್ಲಿ ನಮ್ಮ ಅರೆಮಲ್ನಾಡು ಅಂತ ಕರಿತೀವಿ, ನಮ್ಮ ಕಡೂರು ಪ್ರದೇಶವನ್ನು ಅರೆಮಲ್ನಾಡು ಅಂತ ಕರಿತೀವಿ. ಅತ್ಯಂತ ಹೆಚ್ಚಿಗೆ ಮಳೆನೂ ಕೂಡ ಬರೋದಿಲ್ಲ, ಅತ್ಯಂತ ಜಾಸ್ತಿ ಮಳೆನೂ ಕೂಡ ಬರೋದಿಲ್ಲ. ಇಂತಹ ಒಂದು ವಾತಾವರಣಕ್ಕೆ ಅತ್ಯಂತ ಯೋಗ್ಯವಾದ ಒಂದು ತಳಿ ಯಾವುದಪ್ಪ ಅಂದರೆ ಪಣಿಯೂರು ಟೂ ಅಂತ ವೆರೈಟಿ. ಸೊ ಈ ತಳಿನ ನಾನು ಮೇ ತಿಂಗಳಲ್ಲಿ ನಾಟಿ ಮಾಡಿದೆ. ಮೇ ತಿಂಗಳಲ್ಲಿ ನಾಟಿ ಮಾಡಿದ 2016 ನಾನು ನಾಟಿ ಮಾಡ್ತಾ ಇದು ಸಸಿಗಳನ್ನ ಹಾಕಿರ್ತಕ್ಕಂಥದ್ದು. ಸಸಿ ಹಾಕಿದ ನನಗೆ 3 ವರ್ಷದಲ್ಲಿ ನನಗೆ ಇಳುವರಿ ಸ್ಟಾರ್ಟ್ ಆಯಿತು. ಸೊ ಏನಿಲ್ಲ ಅಂತಂದರೆ, ಇದು ಈ ಒಂದು ಕರಿಮೆಣಸಿನ ತುಂಬ ಜನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬರ್ತಾರೆ, ಮತ್ತು ನಮ್ಮೂರಲ್ಲಿರ್ತಕ್ಕಂತಹ ರೈತರು ಕೂಡ ಬಂದು ನೋಡ್ಕೊತ ಹೋಗ್ತಾರೆ. ಮತ್ತು ನಮ್ಮ ಈ ರೈತರ ಭಾಗದ ರೈತರಿಗೆ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ, ಇದು ಕೇವಲ ಮಲೆನಾಡಿನಲ್ಲಿ ಬೆಳೀತಕ್ಕಂಥ ಬೆಳೆ ಇರ್ಬೋದು ಅಥವಾ ಕಾಡು ಜಾತಿಯ ಬೆಳೆಗಳಿಗೆ ಮಾತ್ರ ಹಬ್ಬಿಸ್ತಕ್ಕಂಥ ಬೆಳೆ ಇರ್ತಕ್ಕಂಥದ್ದು ಅಥವಾ ಕಾಫಿ ಪ್ಲ್ಯಾಂಟೇಷನಲ್ಲಿ ಮಾತ್ರ ಬೆಳೀತಕ್ಕಂಥ ಬೆಳೆ ಅಂತ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂದರೆ, ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮತ್ತು ಅಂತರ್ ಬೆಳೆಯಾಗಿ ಈ ಬೆಳೆನ ಬೆಳೆದೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಈ ಕಾಳು ಮೆಣಸು ಕೃಷಿ ಹೇಗೆ ಆರಂಭ ಆಯಿತು, ಮತ್ತು ನಿಮ್ಮ ತಂದೆ ಅಥವಾ ಅಜ್ಜವರ ಕಾಲದಿಂದಲೂ ಕೂಡ ಹೇಗೆ ಈ ಒಂದು ಅಡಿಕೆ ಮತ್ತು ತೆಂಗಿನ ಕೃಷಿ ಇತ್ತು, ಅದರ ಜೊತೆಯಲ್ಲಿ ನೀವು ಅಡಿಕೆನ ಆರಂಭ ಮಾಡಿ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನಿಮ್ಮ ಕಾಳು ಮೆಣಸು ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಸೊ ನಿಮ್ಮ ಜೊತೆ ಮಾತನ್ನು ಮುಂದುವರಿಸೋಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರೋ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಟರಾಜ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಕಾಳು ಮೆಣಸು ಕೃಷಿನಲ್ಲಿ ಇನ್ನೂ ಎಲ್ಲೆಲ್ಲ ವಿಶೇಷತೆಗಳಿದೆ, ಹೇಗೆ ಅದನ್ನು ಬೆಳಿಬೋದು, ಹೇಗೆ ಅದರ ರಕ್ಷಣೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೂಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದಾಗದ ಕೆಲಸ, ಇದಾಗದ ಕೆಲಸ.

ಭವ ಸತ್ಯ ಇದ ನೆನಪಿಡಬೇಕು ನಿತ್ಯ

0: ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಾಳುಮೆಣಸು ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ನಟರಾಜ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನವರು. ಇವರು ಮಾಡ್ತಿರುವಂತಹ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಕಾರಣ ವೈಜ್ಞಾನಿಕ ಪದ್ಧತಿನಲ್ಲಿ ಇವರು ಮಾಡ್ತಿರುವಂತಹ ಕೃಷಿ. ಹಾಗೆ ಇವರು ವೈಜ್ಞಾನಿಕ ಪದ್ಧತಿಯ ಜೊತೆಗೆ ಹಲವಾರು ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಹಾಗೆ ಅವರ ಅನುಭವಗಳನ್ನು ತಿಳ್ಕೊಂಡು ಕೂಡ ಈ ಒಂದು ಕೃಷಿಯನ್ನು ಮಾಡೋದು ಉತ್ತಮ ಅಂತ ಹೇಳೋದು ಖಂಡಿತವಾಗ್ಲೂ ನಿಜವಾದ ಮಾತು. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾಳುಮೆಣಸು ಕೃಷಿನಲ್ಲಿ ಇರುವಂತಹ ಚಾಲೆಂಜಸ್ಗಳೇನು, ಹಾಗೆ ಆ ಕೃಷಿಯನ್ನು ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಆ ಒಂದು ಕೃಷಿಯನ್ನು ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಟರಾಜ್ ಅವರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರಗಳನ್ನ ತಿಳ್ಕೊಳ್ತಾ ಸೊ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ತಿಳಿಸಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ನೀವು ಮೆಸೇಜ್ನ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686608079. ಈ ಸಂಖ್ಯೆಗೆ ನೀವು ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಯಾವ ಪದ್ಧತಿಯ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಾ, ಇದರ ಬಗ್ಗೆ ಒಂದು ಮೆಸೇಜ್ನ ಮಾಡಿ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಟರಾಜ್ ಅವ್ರನ್ನ ಸ್ವಾಗತಿಸೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಪಣಿಯುಟ್ಟು ಅನ್ನುವಂತಹ ಒಂದು ವೆರೈಟಿಯನ್ನು ನಿಮ್ಮ ತೋಟದಲ್ಲಿ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಭಾಗಕ್ಕೆ ಈ ಒಂದು ಕಾಳುಮೆಣಸು ವೆರೈಟಿ ತುಂಬಾ ಉಪಯುಕ್ತವಾಗುತ್ತೆ ಮತ್ತು ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಇದರಿಂದ ಉತ್ತಮ ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ಆದಾಯ ಹೇಗೆ ಆರಂಭವಾಯಿತು, ಮತ್ತು ಮೊದಲನೇ ಬೆಳೆ ಎಷ್ಟು ನಿಮಗೆ ಫಲ ಕೊಡ್ತು, ಜೊತೆಗೆ ಯಾಕೆ ಈ ಕಾಳುಮೆಣಸಿಗೆ ಇಷ್ಟೊಂದು ರೇಟ್ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ಮೆಣಸನ್ನು ನಾನು ಹಾಕಿದ 3ನೇ ವರ್ಷದಿಂದ ನನಗೆ ಇನ್ಕಮ್ ಇಳುವರಿ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ವರ್ಷ ನನಗೆ ಒಂದು ಗಿಡದಲ್ಲಿ 1 ಕೆಜಿ ಡ್ರೈ ಪೆಪ್ಪರ್ ಸ್ಟಾರ್ಟ್ ಆಗಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮೆಣಸಿನ ಬೆಲೆ ಯಾವ ಥರ ಇತ್ತು ಅಂದರೆ 300-320 ರೂಪಾಯಿ ಕೆಜಿ ಇತ್ತು. ಸೊ ಅಂದ ಮತ್ತು 2ನೇ ವರ್ಷದಲ್ಲಿ ಒಂದು ಗಿಡಕ್ಕೆ ನನ್ನ ಮೆಣಸಿನ ಗಿಡದಲ್ಲಿ 2.5-3 ಕೆಜಿ ತನಕನೂ ಇಳುವರಿ ಕೊಯ್ದೀನಿ. ಇವಾಗ ಪ್ರೆಸೆಂಟ್ 5ನೇ ವರ್ಷದ ಬೆಳೆಯಲ್ಲಿ ನನ್ನ ಒಂದು ಪ್ರತಿ ಗಿಡದಲ್ಲಿ ಏನಿಲ್ಲ ಅಂತಂದ್ರೂ 6-7 ಕೆಜಿ ಒಣಮೆಣಸನ್ನು ನಾನು ಕೊಯ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನನಗಿದೆ. ಈ ವರ್ಷನೂ ಕೂಡ ತುಂಬ ಜನ ಬಂದರು, ದಲ್ಲಾಳಿಗಳೆಲ್ಲ ಬಂದು ನೋಡ್ಕೊಂಡು ಹೋದರು, ಆದರೂ ಕೂಡ ನಾನು ಕೊಟ್ಟಿಲ್ಲ. ಕಾರಣ ಏನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಲೆ ಪ್ರತಿ ದಿನಕ್ಕೂ ಕೂಡ ಗಗನ ಏರ್ತಾ ಇದೆ. ಇವತ್ತು ನಾನು ಹೇಳ್ಬೋದು ಅಡಿಕೆಗಿಂತ ಬೆಲೆ ಜಾಸ್ತಿ ಆಗ್ತಾ ಹೋಗಿದೆ ಮೆಣಸಿನ ಬೆಲೆ. ಕಾರಣ ಏನಪ್ಪ ಅಂತಂದರೆ ಕರಿಮೆಣಸಿನ ಒಂದು ಪ್ರದೇಶ ಕ್ಷೀಣಿಸ್ತಾ ಬಂದಿರತಕ್ಕಂಥದ್ದು ಒಂದು. ಎರಡನೇದೇನಪ್ಪ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಹೊರಗಿನ ದೇಶಗಳಲ್ಲಿ ಇರತಕ್ಕಂತಹ ಒಂದು ಬೇಡಿಕೆ. ಸೊ ಮತ್ತೆ ಇನ್ನೊಂದೇನಪ್ಪ, ನೀವು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಬರ್ತಕ್ಕಂಥ ನಾನಾ ರೀತಿಯ ರೋಗಗಳು ಬರ್ತಾ ಇದ್ದಾವೆ. ಈ ಸಾಂಬಾರು ಪದಾರ್ಥ ಅಂದರೆ ನಮ್ಮ ಮೆಣಸಿನ ಬೆಳೆಗೆ ಒಂದು ಉತ್ತಮವಾದ ಔಷಧೀಯ ಗುಣಗಳು ಇದ್ದಾವೆ. ಈ ಎಲ್ಲ ಒಂದು ಮಹತ್ವದ ಗುಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಬೆಲೆಗೂ ಕೂಡ ಸಿಗ್ತಾ ಇದೆ. ಮೆಣಸು ಬೆಳೆನ ಕೇವಲ ಒಂದು ಸಾಂಪ್ರದಾಯಿಕವಾಗಿ ನಾನು ಬೆಳೆದಿಲ್ಲ, ಸೊ ತುಂಬ ವೈಜ್ಞಾನಿಕವಾಗಿ ಮೆಣಸಿನ ಬೆಳೆನ ನಾನು ಬೆಳೆದಿದ್ದೀನಿ. ಸೊ ನಾವು ನಮ್ಮ ಪ್ರದೇಶದಲ್ಲಿ 1 ಎಕರೆಗೆ ಏನಿಲ್ಲ ಅಂತಂದ್ರೂ 500 ರಿಂದ 520 ಅಡಿಕೆ ಗಿಡಗಳನ್ನ ನಾಟಿ ಮಾಡ್ತಾರೆ. ಸೊ ನಾವು ಮೆಣಸಿನ ಯಾವ ಥರ ಮಾಡಿದ್ದೀನಿ ಅಂತಂದರೆ ಒಂದು ಸಾಲು ಬಿಟ್ಟು ಅಡಿಕೆ ಗಿಡ ಬಿಟ್ಬಿಟ್ಟು ನಾನು ನಾಟಿ ಮಾಡಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ ಈ ಥರ ಪದ್ಧತಿನ ಅಳವಡಿಸೋದಕ್ಕೆ, ಒಂದು ನಮ್ಮ ಅಡಿಕೆಯ ಒಂದು ಹಾರ್ವೆಸ್ಟಿಗೂ ತೊಂದರೆ ಆಗಬಾರ್ದು, ಎರಡನೇದು ಪ್ರತಿಯೊಂದು ಗಿಡಕ್ಕೂ ಕೂಡ ಯಾವುದೇ ರೀತಿಯ ಬೆಳಕಿನಲ್ಲಿ ಮತ್ತು ಗಾಳಿನಲ್ಲಿ ಕಾಂಪಿಟೇಷನ್ ಆಗಬಾರ್ದು. ಈ ಎರಡು ಉದ್ದೇಶಗಳನ್ನ ಮನದಲ್ಲಿಟ್ಟುಕೊಂಡು ನಾನು ಈ ಮೆಣಸಿನ ಬೆಳೆನ ನಾಟಿ ಮಾಡಿದ್ದೀನಿ. ಈ ಮೆಣಸಿನ ಬೆಳೆನ ನಾಟಿ ಮಾಡಿರ್ತಕ್ಕಂಥ ಸಮಯ ಯಾವಾಗಪ್ಪ ಅಂತಂದರೆ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು. ಸೊ ಮೇ ಜೂನಲ್ಲಿ ಅತ್ಯಂತ ಸೂಕ್ತವಾದ ಸಮಯ ಈ ಮೆಣಸು ಬೆಳೆನ ನಾಟಿ ಮಾಡೋದಕ್ಕೆ. ಕಾರಣ ಏನು ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಮಳೆಗಾಲ, ಮುಂಗಾರು ಮಳೆ ಅಂತ ಕರಿತೀವಲ್ಲ, ಇಂಥ ಸಂದರ್ಭದಲ್ಲಿ ನಾವು ಮೆಣಸನ್ನು ನಾಟಿ ಮಾಡಿದರೆ ಬೆಳೆ ಹಾಕಿರ್ತಕ್ಕಂಥ ಗಿಡಗಳು ಕೂಡ ಆರೋಗ್ಯವಾಗಿ ಬೆಳೀತೆ.
4: ಓಕೆ, ಹಾಗಾದರೆ ಈಗ ಮೆಣಸಿನ ಬೆಳೆನ ಮಾಡ್ತಿದ್ದೀವಿ ಅಂತ ಅಂದಾಗ ನಾಟಿ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮೆಣಸಿನ ಬೆಳೆ ಮಾಡುವಾಗ, ಇದ್ರ ಬಗ್ಗೆ ಹೇಳ್ಬೋದಾ?
5: ಮೆಣಸು ಬೆಳೆ ಅಂತ ಬಂತು ಅಂತಂದರೆ 3 ಅಂಶನ ನಾವು ತುಂಬ ಗಮನದಲ್ಲಿ ಇಡ್ತಕ್ಕಂಥದ್ದು. ಒಂದು ನಾವು ಮಣ್ಣಿನ ನಿರ್ವಹಣೆ, ಇನ್ನೊಂದು ನೀರಿನ ನಿರ್ವಹಣೆ, ಇನ್ನೊಂದು ಪೋಷಕ, ಇನ್ನೊಂದು ಸ್ಪ್ರೇ, ನಾವು ಕೊಡ್ತಕ್ಕಂಥ ಸ್ಪ್ರೇಗಳು, ಇದು ಬಹುಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳು. ಸೊ ಮಣ್ಣಿನ ನಿರ್ವಹಣೆ ಏನು? ಸೊ ಮೆಣಸು ಬೆಳೆ ಅಂತಂದು ಒಂದು ಸೂಕ್ಷ್ಮವಾದ ಬೆಳೆ. ಸೊ ಇದ್ರ ಬೇರು ಯಾವ ಥರ ಇರುತ್ತೆ ಅಂದರೆ ಅತ್ಯಂತ ಹೆಚ್ಚಿಗೆ ನೀರಾಡ್ತಕ್ಕಂಥ ಪ್ರದೇಶದಲ್ಲಿ ಈ ಬೆಳೆನ ಬೆಳೀತಕ್ಕಂಥದ್ದು ತುಂಬ ಕಷ್ಟ ಇರುತ್ತೆ. ಇಂಥ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಮೆಣಸಿನ ಬೆಳೆ ಬೆಳಿಬೇಕು ಅಂತಂದರೆ, ಸೊ ನಾವು ನೀರನ್ನ ಕೊಡ್ತಕ್ಕಂಥದ್ದು ಯಾವ ರೀತಿ ಇರಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಮೆಣಸಿನ ಬೆಳೆಯ ಬುಡದಲ್ಲಿ ನೀರು ನಿಲ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡಬಾರ್ದು. ನಮ್ಮ ಜಮೀನಿನಲ್ಲಿ ಮೆಣಸಿನ ಬೆಳೆಗೆ ನಾವು ಹನಿ ನೀರಾವರಿ ಇಸ್ರೇಲ್ ಕಂಪನಿಯ ಹನಿ ನೀರಾವರಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀನಿ. ಈ ಒಂದು ಪದ್ಧತಿನಲ್ಲಿ ಒಂದು ಗಿಡಕ್ಕೆ 1 ಗಂಟೆಗೆ 8 ಲೀಟರ್ ಮಾತ್ರ ನೀರು ಸರಬರಾಜಾಗುತ್ತೆ. ಒಂದು ದಿನಕ್ಕೆ ನಾನು 4-5 ಗಂಟೆ ಮಾತ್ರ ನೀರನ್ನು ಕೊಡ್ತೀನಿ. ಒಂದು ವಾರದಲ್ಲಿ 2-3 ಸರಿ ಮಾತ್ರ ನಾನು ನೀರಾವರಿ ಸೌಲಭ್ಯವನ್ನು ಮಾಡ್ತೀನಿ. ಅದು ಕೂಡ ವೇರಿಯೇಷನ್ ಆಗುತ್ತೆ. ಬೇಸಿಗೆ ಕಾಲಕ್ಕೆ ನಾವು ಕೊಡ್ತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಚಳಿಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಒಂದ್ಸತಿ ಬುಡಕ್ಕೆ ನಾವು ಕೊಟ್ಟಿರ್ತಕ್ಕಂಥ ನೀರಿನ ಪ್ರಮಾಣ ಯಾವ ರೀತಿ ಇರಬೇಕು ಅಂತಂದರೆ, ನಾವು ಮಣ್ಣನ್ನು ಹಿಡಿದ್ರೆ ಅದು ಮಣ್ಣು ಯಾವ ರೀತಿ ಇರಬೇಕು ಅಂದರೆ ಗಟ್ಟಿ ಆಗಬಾರ್ದು, ಮಣ್ಣನ್ನು ಬಿಟ್ಟರೆ ಈ ಥರ ಕ್ಲಿಯರಾಗಿ ಓಪನ್ ಆಗಬೇಕು. ಆ ಒಂದು ಸಂದರ್ಭ ಅಂಶನ ನಾವು ಗಮನದಲ್ಲಿಟ್ಟುಕೊಂಡು ಮೆಣಸಿಗೆ ನಾವು ನೀರನ್ನು ಕೊಡಬೇಕಾಗುತ್ತೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವರು ಮಾಡ್ತಾರಂತಹ ಕಾಳುಮೆಣಸಿನ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಈಗ ಕಾಳುಮೆಣಸನ್ನ ನಾವು ಹಾಕಿದೀವಿ ಅಥವಾ ನಾಟಿ ಮಾಡಿದೀವಿ ಅಂತ ಅಂದಾಗ ಅದರಲ್ಲಿ ಮಣ್ಣಿನ ನಿರ್ವಹಣೆನ ಹೇಗೆ ಮಾಡಬೇಕಾಗತ್ತೆ, ನೀರನ್ನು ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರ ಈ ಕಾಳುಮೆಣಸಿನ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು, ಹೇಗೆ ಅದರ ನಿರ್ವಹಣೆನ ಮಾಡಬೇಕು, ಅದರಲ್ಲಿರುವಂತಹ ಚಾಲೆಂಜಸ್ಗಳೇನು, ಮತ್ತು ಅದಕ್ಕೆ ಹೇಗೆ ನಾವು ಔಷಧಿಗಳನ್ನು ಕೊಡಬೇಕಾಗತ್ತೆ ಅಥವಾ ಹೇಗೆ ಅದರ ನಿರ್ವಹಣೆನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕಾಳು ಮೆಣಸಿನ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಳು ಮೆಣಸಿನ ಕೃಷಿ ತೆಂಗು ಮತ್ತು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಮಾಡುವುದಾದಂತಹ ಕೃಷಿಯಾಗಿದೆ. ಈ ಕಾಳು ಮೆಣಸಿನ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೂ ಕೂಡ ಸಾಧ್ಯವಿದೆ. ಅದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಈ ಕೃಷಿಯನ್ನು ಮಾಡಿದಾಗ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ, ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ಕಾಳು ಮೆಣಸಿನ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಕಾಳು ಮೆಣಸಿನ ಕೃಷಿಯಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳು ಬರುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತಹ ಅಂಶಗಳನ್ನ ಕೊಟ್ಟು ಅವುಗಳನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಕಾಳು ಮೆಣಸಿನ ಕೃಷಿಯನ್ನ ನಾವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಸೊ ಅದಕ್ಕೆ ನೀರಿನ ನಿರ್ವಹಣೆ ಮತ್ತೆ ಮಣ್ಣಿನ ನಿರ್ವಹಣೆಯ ಬಗ್ಗೆ ತುಂಬಾ ಚೆನ್ನಾಗಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರದ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಟರಾಜ್ ಅವ್ರ ಜೊತೆಯಲ್ಲಿ ಮಾತಾಡಿ ತಿಳ್ಕೊಳ್ಳೋಣ. ನಟರಾಜ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ನೀರನ್ನ ಕೊಡುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಹೇಗೆ ನಾವು ಯಾವ ಸಮಯದಲ್ಲಿ ನಾಟಿಯನ್ನು ಮಾಡಬೇಕಾಗತ್ತೆ ಮತ್ತೆ ನಾಟಿ ಮಾಡಿದ ನಂತರದಲ್ಲಿ ಹೇಗೆ ಆ ಕಾಳು ಮೆಣಸಿನ ಬಳ್ಳಿಗಳಿಗೆ ನೀರನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ನಟರಾಜ್ ಅವರೇ, ಈಗ ನಾವು ಕಾಳು ಮೆಣಸಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಕೊಟ್ಟಾಗ ಏನಾಗುತ್ತೆ ಮತ್ತೆ ಮಣ್ಣಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ನಾವು ಕಾಳು ಮೆಣಸಿನಲ್ಲಿ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
5: ಕೆಲವೊಂದು ಸಂದರ್ಭದಲ್ಲಿ ಯಾವ ಥರ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೆಣಸಿಗೆ ಬರ್ತಕ್ಕಂಥ ಶೀಘ್ರ ಸೊರಗು ರೋಗ ಅಂತ ಏನು ಕರಿತೀವಿ, ಆ ರೋಗ ತುಂಬ ಸೂಕ್ಷ್ಮವಾಗಿರುತ್ತೆ, ಆ ರೋಗ ಭಾರಿ ಜಾಸ್ತಿ ಬರುತ್ತೆ. ಮತ್ತು ಎರಡನೇದು, ಮಣ್ಣಿನ ನಿರ್ವಹಣೆಯಲ್ಲಿ ಮತ್ತು ಬಹುಮುಖ್ಯವಾದ ಗುಣ ಏನಪ್ಪ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು. ಈ ಮೆಣಸಿನ ಬೆಳೆಯಲ್ಲಿ ಕೊಡ್ತಕ್ಕಂಥ ಪೋಷಕಾಂಶಗಳು ಯಾವ ರೀತಿ ಇರಬೇಕು ಅಂದರೆ ಸಮಗ್ರವಾಗಿರ್ತಕ್ಕಂಥದ್ದು. ಕೆಮಿಕಲ್ ಫರ್ಟಿಲೈಸರ್ ನಾವು ಕೊಡ್ತಕ್ಕಂಥದ್ದು ಯಾವ ರೀತಿ ಇರುತ್ತೋ ಅದ್ರ ಜೊತೆಗೆ ನಾವು ಕೊಡ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಬಹುಮುಖ್ಯವಾಗಿರುತ್ತೆ. ಕಾರಣ ಏನು ಅಂತಂದರೆ ಮೆಣಸಿನ ಬೆಳೆಯಲ್ಲಿ ನಾವು ಏನಂತೀವಿ ರೈಜೋಸ್ಪಿಯರ್ ಅಂತ ಏನು ಕರಿತೀವಿ, ಬೇರು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಬೆಳೆಯಾಗಿರೋದ್ರಿಂದ ಈ ಒಂದು ನಾವು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ಬೆಳೆಯ ಒಂದು ಬೆಳವಣಿಗೆ ತುಂಬ ನಿರ್ಧಾರವಾಗುತ್ತೆ. ನಾವು ಒಂದು ಪ್ರತಿ ಗಿಡಕ್ಕೆ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 10-15 kg ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಕೊಡ್ತಾ ಇದ್ದೀವಿ. ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ ಬರೀ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೆ. ಆಮೇಲೆ ನಾನು ತುಂಬ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಂಬಂದೆ. ಕೆಲವೊಂದು ಸೈಂಟಿಸ್ಟ್ಗಳು ನಮ್ಮ ತೋಟಗಾರಿಕೆ ಕಾಲೇಜಿನಲ್ಲಿರ್ತಕ್ಕಂತಹ ವಿಜ್ಞಾನಿಗಳು ನನಗೆ ಅಡ್ವೈಸ್ ಮಾಡಿದರು. ಸೊ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂತಹ ಒಳ್ಳೆ ಉತ್ತಮವಾದ ಜೈವಿಕ ಶಿಲೀಂದ್ರನಾಶಕ ಅಂತ ಏನಂತ ಕರಿತೀವಿ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಏನಂತ ಕರಿತೀವಿ, ಅದನ್ನು ನಾನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗಿದೆ ಅಂದರೆ ಬೇರಿನ ಬೆಳವಣಿಗೆ ಚೆನ್ನಾಗಿದೆ ಮತ್ತು ಶೀಘ್ರ ಸೊರಗು ರೋಗ ಅಂತ ಏನಂತ ಕರಿತೀವಿ ಆ ರೋಗವನ್ನು ತಡೆಗಟ್ಟುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಮೂರನೇದು, ಕೆಮಿಕಲ್ ಫರ್ಟಿಲೈಸರ್ ನೀವೆಲ್ಲ ಹೇಳ್ತಾ ಇದ್ರಿ, ಬರೀ ಕೊಟ್ಟಿಗೆ ಗೊಬ್ಬರದ ಬಗ್ಗೆನೇ ಹೇಳ್ತಾ ಇದ್ರೆ, ಈವನ್ ನಮ್ಮ ತೋಟದಲ್ಲೂ ಕೂಡ ನಾನು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೀನಿ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಎರಡನೇದು, ಲಘು ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯವಾಗಿರುತ್ತೆ. ಕೆಲವೊಂದು ಸತಿ ನಾನು ಬೇರೆ ಮೆಣಸಿನ ತೋಟಕ್ಕೆ ಹೋಗಿರ್ತೀನಿ, ಯಾವ ಥರ ಇರುತ್ತೆ ಅಂತಂದರೆ ಶಿವಲ್ಡ್ ಸೀಡ್ಸ್ ಅಂತ ಕರಿತೀವಿ, ಒಂದು ಕ್ಯಾಟ್ಕಿನ್ಸಲ್ಲಿ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಜೊಳ್ಳು ಜೊಳ್ಳು ಅಂತ ಕರಿತೀವಿ ಆ ಥರ ಆಗಿರುತ್ತೆ. ಬಟ್ ನನ್ನ ಮೆಣಸಿನ ತೋಟದಲ್ಲಿ ನಾನು ನೋಡಿದಾಗ ಈ ಹೆಣ್ಮಕ್ಳು ಜಡೆ ಕಟ್ತಾರಲ್ಲ ಆ ಥರ ಇದೆ, ಎಲ್ಲಿ ಯಾವುದೇ ರೀತಿಯ ತೆನೆಯಲ್ಲಿ ಒಂದು ಕೂಡ ಶಿವಲ್ಡ್ ಜೊಳ್ಳು ಸೀಡ್ಸು ನಾವು ಕಾಣೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದರಿಂದ ನಮಗೆ ಏನಪ್ಪ ಅಂತಂದು ಬಹುಮುಖ್ಯವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆ ಮೆಣಸಿನ ಬೆಳೆಯಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಕರಿಮೆಣಸಿನಲ್ಲಿ ಒಂದು ಬಹುಮುಖ್ಯವಾದ ಗುಣನ ನೀವು ನೋಡ್ತಕ್ಕಂಥದ್ದು. ಸೊ ಬೇರೆ ಬೆಳೆಗಳಲ್ಲಾದರೆ ನಾವು ಪರಾಗಸ್ಪರ್ಶ ಆಗಿ ಹೂವಿಂದ ಕಾಯಿ ಕಚ್ಚೋದಕ್ಕೆ ಜೇನುನೊಣ ಇರ್ಬೋದು, ಬೇರೆ ಕೀಟಗಳ ಒಂದು ಉಪಯೋಗ ಬೇಕೇ ಬೇಕಾಗುತ್ತೆ. ಆದರೆ ಕರಿಮೆಣಸಿನಲ್ಲಿ ಆ ರೀತಿಯಲ್ಲ. ಇದು ಒಂದು ಮಳೆಗಾಲ, ಒಂದು ಮಳೆಗಾಲವನ್ನು ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಇದರಲ್ಲಿ ಕಾಯಿ ಕಟ್ಟಿರ್ತಕ್ಕಂಥ ಒಂದು ಸಮಯ ಮತ್ತು ನಮ್ಮ ಇಳುವರಿ ನಿಶ್ಚಯ ಆಗ್ತಕ್ಕಂಥದ್ದು. ಈ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಕ್ಕಂಥ ಸಿಂಪರಣೆಯ ಸಮಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಸೊ ನಾರ್ಮಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಮಲೆನಾಡು ಪ್ರದೇಶದಲ್ಲಿ ನಾರ್ಮಲಿ ಸ್ಪ್ರೇಗೆ ಸಿಂಪರಣೆಗೆ ಹೋಗ್ತಕ್ಕಂಥ ಸಮಯ ಬಂದುಬಿಟ್ಟು ಮೇ ಜೂನ್ ತಿಂಗಳಿಗೆ ಹೋಗ್ತಾರೆ. ಅಂದರೆ ಮೀನ್ಸ್ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸಿಂಪರಣೆಗೆ ಹೋಗ್ತಾರೆ. ಇದಕ್ಕೆ ಒಂದು ಬಹುಮುಖ್ಯವಾದ ವೈಜ್ಞಾನಿಕ ಕಾರಣ ಇದೆ. ಏನಪ್ಪಾ ಅಂತಂದರೆ, ಈ ಮೆಣಸಿನ ಬೆಳೆಯಲ್ಲಿ ಕಾಳು ಕಟ್ತಕ್ಕಂಥ ಸಮಯ ಯಾವಾಗ, ತೆನೆ ಬಿಡ್ತಕ್ಕಂಥ ಸಮಯ ಯಾವಾಗ ಅಂತಂತಂದರೆ ಮುಂಗಾರಿನ ಸ್ಟಾರ್ಟಿಂಗು, ಮೇ ಜೂನ್ ತಿಂಗಳು. ಸೊ ಅಂಥ ಸಂದರ್ಭದಲ್ಲಿ ನಾವು ಸಿಂಪರಣೆಗೆ ಏನಕ್ಕೆ ಹೋಗಬೇಕು ಅಂತಂತಂದರೆ, ಕೆಲವೊಂದು ಟೈಮು ಮಳೆ ಬರ್ತಕ್ಕಂಥದ್ದು ಮುಂಗಾರು ನಮಗೆಲ್ಲರೂ ಡಿಲೇ ಆಯಿತು ಅಂತಂದರೆ, ನಾವು ಮಾಡ್ತಕ್ಕಂಥ ಸ್ಪ್ರೇನಲ್ಲಿ ಹನಿಗಳು ಬೀಳೋದ್ರಿಂದ ಕ್ಯಾಟ್ಕಿನ್ಸ್ ಡೆವಲಪ್ ಆಗೋದಕ್ಕೆ ಅಡಿಷ್ನಲಿ ಸಪೋರ್ಟ್ ಮಾಡುತ್ತೆ. ಎರಡನೇದೇನಪ್ಪ ಅಂದರೆ, ಆ ಸಂದರ್ಭದಲ್ಲಿ ಬರ್ತಕ್ಕಂತಹ ಫೋಲಿಯಾ ಡಿಸೀಸ್, ಎಲೆಗಳಿಗೆ ಬರ್ತಕ್ಕಂಥ ರೋಗನ ನಾವು ಅಚ್ಚುಕಟ್ಟಾಗಿ ತಡೆಗಟ್ಬೋದು. ಸೊ ಈ ಎರಡು ಒಂದು ಗಮನದಲ್ಲಿಟ್ಟುಕೊಂಡು ಮೆಣಸು ಬೆಳೆಯಲ್ಲಿ ಸ್ಪ್ರೇ ಮಾಡ್ತಕ್ಕಂಥ ಒಂದು ಸಮಯ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಾರ್ಮಲಿ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಬೇರೆ ಒಂದು ಮಲೆನಾಡು ಪ್ರದೇಶಗಳಲ್ಲೆಲ್ಲ ಹೇಳೋರು ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿ, ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿ ಅಂತ ಹೇಳೋರು. ಸೊ ಸ್ಟಾರ್ಟಿಂಗ್ ನಾನು 2 ವರ್ಷ ಬೋಡೋ ಮಿಕ್ಸ್ಚರನ್ನು ಮೇ ತಿಂಗಳಲ್ಲಿ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತದಾದ ನಂತರ ನಾನು ಕೂಡ ಸುಮಾರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೆ. ಈ ಒಂದು ಬೋಡೋ ಮಿಕ್ಸ್ಚರ್ಗಿಂತ ಉತ್ತಮವಾದ ಏನು ಕೆಮಿಕಲ್ ಸ್ಪ್ರೇ ಮಾಡ್ಬೋದು, ಉತ್ತಮವಾದ ನ್ಯೂಟ್ರಿಯೆಂಟ್ಸ್ ಏನು ಕೊಡ್ಬೋದು ಅನ್ನೋ ಗಮನದಲ್ಲಿಟ್ಕೊಂಡು ನನ್ನ ಸ್ಪ್ರೇ ಪದ್ಧತಿನಲ್ಲಿ ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ಏನೇನು ಚೇಂಜ್ ಮಾಡಿದ್ದೀನಿ, ಕೊಡ್ತಕ್ಕಂಥ ಪೋಷಕಾಂಶಗಳಲ್ಲಿ ಫೋಲಿಯಾ ಸ್ಪ್ರೇಗೆ ಹೋಗಿದ್ದೀನಿ. ಅಂದರೆ ಸಿಂಪರಣೆ ಮಾಡೋದ್ರ ಜೊತೆಯಲ್ಲೇ ನಾನು ಕೆಲವೊಂದು ಪೋಷಕಾಂಶಗಳನ್ನ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಕೀಟನಾಶಕ ಮತ್ತು ಶಿಲೀಂದ್ರನಾಶಕ ಮತ್ತು ಪೋಷಕಾಂಶಗಳನ್ನ, ಈ ಮೂರನ್ನು ಕೂಡ ನಾವು ಮಳೆಗಾಲ ಅಂದರೆ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಮೆಣಸಿನ ಬೆಳೆಯಲ್ಲಿ ಸಿಂಪರಣೆ ಮಾಡಿದ್ದೀನಿ. ನನ್ನ ಪ್ರತಿಯೊಂದು ಮೆಣಸಿನ ಗಿಡದಲ್ಲೂ ಕೂಡ ಇವತ್ತು ಮಿನಿಮಮ್ ಏನಿಲ್ಲ ಅಂತಂದ್ರೂ 6-6.5 kg ಒಣಮೆಣಸನ್ನು ಕೊಯ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನನಗಿದೆ. ಕಾರಣ ಏನು ಅಂದರೆ, ನಾನು ಮಾಡ್ತಾ ಬಂದಿರತಕ್ಕಂಥ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ಸ್ಪ್ರೇ ಸಿಂಪರಣೆಯ ಒಂದು ಸಮಯ ಮತ್ತು ಸಿಂಪರಣೆಗೆ ಬಳಸಿರ್ತಕ್ಕಂಥ ಕೀಟನಾಶಕಗಳು ಮತ್ತು ಶಿಲೀಂದ್ರನಾಶಕಗಳು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಟರಾಜ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಅವರು ಮಾಡ್ತಾ ಇರುವಂತಹ ಈ ಒಂದು ಕಾಳುಮೆಣಸು ಕೃಷಿನಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಹೇಗೆ ಅಳವಡಿಸಿಕೊಂಡು ಅದರ ನಿರ್ವಹಣೆಯನ್ನು ಮಾಡ್ತಾ ಅದರಿಂದ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಹಾಗೆ ಅವ್ರು ಮಾಡ್ತಾ ಇರುವಂತಹ ವೈಜ್ಞಾನಿಕ ಪದ್ಧತಿನಲ್ಲಿ ಸೊ ನೀರಿನ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು ಅಥವಾ ಮಣ್ಣಿನ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಅದಕ್ಕೆ ಕೊಡುವಂತಹ ಸಿಂಪಡಣೆಗಳ ಸಮಯ ಮತ್ತು ಅದರ ನಿರ್ವಹಣೆ ಆಗಿರ್ಬೋದು, ಹಾಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಅವರು ಮಾಡ್ತಾ ಅವರ ಕೃಷಿನಲ್ಲಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಹಾಗೆಯೇ ಉತ್ತಮ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಕೃಷಿಯ ಕುರಿತಂತೆ ಇನ್ನಷ್ಟು ಅವರ ಜೊತೆ ಮಾತಾಡೋಣ. ಹಾಗೆ ಅವರ ಕೃಷಿಯಲ್ಲಿ ಇನ್ನೂ ಏನೇನೆಲ್ಲ ವಿಚಾರಗಳನ್ನು ಅಳವಡಿಸಿಕೊಂಡು ಈ ಕೃಷಿಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಟರಾಜ್ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಿರುವಂತಹ ಕಾಳು ಮೆಣಸಿನ ಕೃಷಿ, ಸೊ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಇಳುವರಿಯನ್ನು ಪಡಿಬೇಕು ಅಂತಂದರೆ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಈ ಕೃಷಿಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗೆಯೇ ಈ ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲೂ ಕೂಡ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಪ್ರಮುಖವಾಗಿ ನಾವು ನೀರನ್ನು ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಮಣ್ಣಿನ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಅದಕ್ಕೆ ಕೊಡುವಂತಹ ಸಿಂಪಡಣೆಗಳ ನಿರ್ವಹಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ. ಹಾಗೆ ನಾಟಿ ಮಾಡಿದಂತಹ ಸಮಯದಲ್ಲಿ ಅದನ್ನು ಯಾವ ರೀತಿ ಪೋಷಣೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದರ ಬುಡದಲ್ಲಿ ನೀರನ್ನು ಹೆಚ್ಚು ಬಿಡುವಂಥದ್ದು, ಇದರಿಂದಾಗಿ ಬೇರೆ ಬೇರೆ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹೀಗೆ ನಾವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಬೇಕಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೆ ಆ ಕೃಷಿಯನ್ನು ಉತ್ತಮವಾದಂತಹ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಮಗೆ ಆದಾಯ ಮತ್ತು ಇಳುವರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಕ್ಕೆ ಸಾಧ್ಯ ಅನ್ನೋದು ಇವರು ಹೇಳುವಂತಹ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಟರಾಜ್ ಅವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಅವರ ಈ ಕಾಳುಮೆಣಸೆ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ನಟರಾಜ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ನೀವೀಗ ಕಾಳುಮೆಣಸಿನ ಕೃಷಿಯ ಬಗ್ಗೆ ಸಮಗ್ರ ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ ಮತ್ತು ನೀರಿನ ನಿರ್ವಹಣೆನ ಹೇಗೆ ಮಾಡ್ತಾ ಇದ್ದೀರಾ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆಯೇ ಈಗ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ರೋಗಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಕಾಳುಮೆಣಸಿನ ಕೃಷಿಯನ್ನು ಮಾಡ್ತಿದ್ವಿ ಅಂತಂದಾಗ ಅದಕ್ಕೆ ರೋಗಬಾಧೆಗಳು ಕೂಡ ಇರುವಂಥದ್ದನ್ನು ಗಮನಿಸ್ಬೋದು. ಸೊ ಹಾಗಾದರೆ ನಿಮ್ಮ ಭಾಗದಲ್ಲಿ ಬರುವಂತಹ ಈ ಕಾಳುಮೆಣಸಿಗೆ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ ಮತ್ತು ಏನೇನೆಲ್ಲ ಚಾಲೆಂಜಸ್ಗಳಿರುತ್ತೆ ಈ ಕಾಳುಮೆಣಸನ್ನು ಬೆಳೆಯುವಾಗ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
3: ಕರಿಮೆಣಸು ಅಂತ ಅಂದರೆ ನಮ್ಮ ಒಂದು ಅರೆ ಮಲೆನಾಡು ಪ್ರದೇಶ, ನಮ್ಮ ಬಯಲು ಪ್ರದೇಶದಲ್ಲಿ ನಾವು ನೋಡ್ಬೋದು ಮಲೆನಾಡಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಈ ಒಂದು ಬಯಲು ಸೀಮೆ ಅಥವಾ ಅರೆ ಮಲೆನಾಡು ಅಂತ ಏನು ಹೇಳ್ತೀವಿ, ಇಲ್ಲಿ ಕಾರಣ ಏನಪ್ಪ ಅಂದರೆ ಮೆಣಸು ಬೆಳೆಯೋದಕ್ಕೆ ತುಂಬ ಯೋಗ್ಯವಾಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ ನಮ್ಮ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಬರೋದಿಲ್ಲ ಮತ್ತು ಬಂದಂಥ ಮಳೆ ನಮ್ಮ ಜಮೀನಿನಲ್ಲಿ ನಿಲ್ಲೋದಿಲ್ಲ. ಎರಡನೇದು ಕಾರಣ ಏನು ಅಂತಂದರೆ ನಮ್ಮ ವಾತಾವರಣಕ್ಕೆ ನಮ್ಮ ಪ್ರದೇಶಕ್ಕೆ ಎಷ್ಟು ಬೇಕೋ ಮಳೆ ಮಾತ್ರ ಅಷ್ಟು ಪ್ರತಿ ವರ್ಷ ನಾವು ರಿಸೀವ್ ಮಾಡ್ಕೊತೀವಿ. ನಮ್ಮ ಪ್ರದೇಶದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಮಸ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ನಾವು ನೋಡ್ಬೋದು ಮೆಣಸು ಅಂತ ಬಂದ ತಕ್ಷಣ ಎಲ್ಲ ರೈತರಲ್ಲೂ ಗಮನ ಇರ್ತಕ್ಕಂಥದ್ದು ಶೀಘ್ರ ಸೊರಗ ರೋಗ ಅಂತ ಕರೀತಾರೆ. ಈ ಒಂದು ಶೀಘ್ರ ಸೊರಗ ರೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಹೆಚ್ಚಿಗೆ ಮಳೆ ಬೀಳ್ತಕ್ಕಂಥ ಮಲೆನಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಿಗೆ ಕಾಣ್ತೀವಿ. ಬಟ್ ನಮ್ಮ ಪ್ರದೇಶದಲ್ಲಿ ಈ ಒಂದು ಸಮಸ್ಯೆ ಭಾರಿ ಕಡಿಮೆ ಮತ್ತು ಇದಕ್ಕೆ ಬರ್ತಕ್ಕಂಥ ಕೀಟಗಳ ಸಮಸ್ಯೆ ಅಂತ ನನ್ನ ತೋಟದಲ್ಲಿ ನಾನು ನೋಡಿಲ್ಲ. ಅದು ಬಂದರೂ ಕೂಡ ತುಂಬ ಕಡಿಮೆ ಇರುತ್ತೆ ಕೀಟಗಳ ಸಮಸ್ಯೆ. ಇಂಥ ಒಂದು ನಿಟ್ಟಿನಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಶಿಲೀಂಧ್ರನಾಶಕ ಇತ್ತೀಚೆಗೆ ಬಂದಿರತಕ್ಕಂಥ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥ ಶಿಲೀಂಧ್ರನಾಶಕಗಳನ್ನು ಮುಂಜಾಗೃತ ಕ್ರಮವಾಗಿ ಸಿಂಪರಣೆ ಮಾಡೋದ್ರಿಂದ ನನ್ನ ಜಮೀನಿನಲ್ಲಿ ಯಾವುದೇ ರೀತಿಯ ಶೀಘ್ರ ಸೊರಗ ರೋಗದ ಸಮಸ್ಯೆ ನಾನು ಇದುವರೆಗೂ ಕಂಡು ಬಂದಿಲ್ಲ. ಮತ್ತು ಎರಡನೇದೇನಪ್ಪ ಅಂತಂದರೆ ಇನ್ನೊಂದು ಪೋಷಕಾಂಶಗಳು. ಮುಂಚೆ ಏನು ಮಾಡ್ತಿದ್ದು, ಬರೀ ಕೇವಲ ಶಿಲೀಂಧ್ರನಾಶಕ ಮಾತ್ರ ಸ್ಪ್ರೇ ಮಾಡ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಾನು ಶಿಲೀಂಧ್ರನಾಶಕದ ಜೊತೆಯಲ್ಲಿ ಪೋಷಕಾಂಶಗಳನ್ನು ಕೂಡ ಫೋಲಿಯಾ ಸ್ಪ್ರೇ ಕೊಡೋದ್ರಿಂದ ಉತ್ತಮವಾದ ಕ್ಯಾಟ್ಕಿನ್ಸ್ ಡೆವಲಪ್ ಆಗ್ತಿದೆ ಮತ್ತು ಕಾಯಿ ಸೆಟ್ಟಿಂಗು ಕೂಡ ತುಂಬ ಚೆನ್ನಾಗಾಗಿದೆ. ನಾವು ಬೆಳೆನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಮಾರುಕಟ್ಟೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ನನಗೆ ಒಂದು ಉತ್ತಮವಾದ ಖುಷಿಯ ಸಂಗತಿ ಏನಪ್ಪ ಅಂತಂದರೆ ನಾನು ಬೆಳೆ ಬೆಳೆದಿರ್ತಕ್ಕಂಥ ಜಾಗದಿಂದ ನಮ್ಮ ಜಮೀನಿನಿಂದ ಸುಮಾರು 20 ಕಿಲೋಮೀಟ್ರಲ್ಲೇ ನಮಗೆ ಕರಿಮೆಣಸಿನ ಮಾರುಕಟ್ಟೆ ಇದೆ. ಸೊ ಸುಮಾರು 3 ವರ್ಷದಿಂದ ಆಲ್ಮೋಸ್ಟ್ ನಾನು ಕರಿಮೆಣಸಿನ ಮಾರುಕಟ್ಟೆ ತಗೊಂಡೋಗ್ತಾ ಇದ್ದೀನಿ. ಸೊ ನಮ್ಮ ಪ್ರದೇಶದಲ್ಲಿ ಬೆಳೆದಿರೋ ಕರಿಮೆಣಸಿಗೂ ಮತ್ತು ಮಲೆನಾಡಲ್ಲಿ ಬೆಳೆದಿರ್ತಕ್ಕಂಥ ಕರಿಮೆಣಸಿಗೆ ಏನಪ್ಪ ವ್ಯತ್ಯಾಸ, ಏನಪ್ಪ ಡಿಮ್ಯಾಂಡ್ ಅಂತಂತಂದರೆ, ನಮ್ಮ ಮೆಣಸಿನಲ್ಲಿ ನೀವು ನೋಡ್ತಾ ಇರ್ತೀರಿ ಯಾವುದೇ ರೀತಿಯ ಜೊಳ್ಳಿರ್ಬೋದು ಕಾಣ್ತಾ ಇಲ್ಲ. ಇನ್ನೊಂದು ಬೇರೆ ಮೆಣಸಿಗೂ ನಮ್ಮ ಮೆಣಸಿಗೂ ನೋಡಿದರೆ ಸೈಜು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವೆಯ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಹಿಂಗಾಗಿ ಮಾರುಕಟ್ಟೆಯಲ್ಲಿ ನಮ್ಮ ಕಾಳುಮೆಣಸಿಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರೈಸ್ ಟಾಪ್ ರೇಟ್ ಏನಿರುತ್ತೋ ಆ ಟಾಪ್ ರೇಟಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಕರಿಮೆಣಸು ಅಂತ ಬಂತು ಅಂದರೆ ನಮ್ಮ ಜಮೀನಿನಲ್ಲಿ ಪ್ರತಿ ಗಿಡದಲ್ಲೂ ನಾನು ಈ ವರ್ಷ ಏನಿಲ್ಲ ಅಂತಂದ್ರೆ 6-7 ಕೆಜಿ ಒಣಗಿರೋ ಮೆಣಸನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇದೆ. ಬೇಡ ನಮಗೆ ಈ ವರ್ಷದ್ದು ಬೆಲೆ ಬೇಡ, ಹೋದ ವರ್ಷದ್ದು ಮತ್ತು ಆವರೇಜ್ ಪ್ರೈಸ್ ತೊಗೊಂಡ್ರು ಪ್ರತಿ ಕೆಜಿಗೆ ಏನಿಲ್ಲ ಅಂದರೆ 400 ರೂಪಾಯಿ ಪ್ರತಿ ಕೆಜಿಗೆ ಒಣಮೆಣಸಿಗೆ ಮಾರುಕಟ್ಟೆ ಬೆಲೆ ತೊಗೊಂಡ್ರು ಕೂಡ ಒಂದು ಗಿಡಕ್ಕೆ ಏನಿಲ್ಲ ಅಂದರೆ 2,500 ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ. ಅದರಲ್ಲಿ ನಮಗೆ ಬರ್ತಕ್ಕಂಥ ಖರ್ಚೇನು, ಮೇಜರ್ ಆಗಿ ಗೊಬ್ಬರದ ಖರ್ಚು ಬರುತ್ತೆ, ನೀರಿನ ನಿರ್ವಹಣೆ ಖರ್ಚು ಬರುತ್ತೆ, ಇನ್ನೊಂದು ಸ್ಪ್ರೇ ನಾವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಸ್ಪ್ರೇಗೆ. ಟೋಟಲ್ ಏನಿಲ್ಲ ಅಂತಂದ್ರೆ ಪ್ರತಿ ಒಂದು ಗಿಡಕ್ಕೆ ನಮಗೆ 350-400 ರೂಪಾಯಿ ಖರ್ಚು ಹೋದ್ರೂ ಕೂಡ ನಮ್ಮ ಪ್ರತಿ ಒಂದು ಗಿಡಕ್ಕೆ 2,000 ರೂಪಾಯಿ ನಮಗೆ ನಿಕ್ಕ ಆದಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ರೈತರು ಕೇವಲ ಒಂದೇ ಬೆಳೆಗೆ ಅವಲಂಬಿತರಾಗಿರ್ತಾರೆ, ಒಂದು ಅಡಿಕೆ ಇಲ್ಲ ತೆಂಗಿ ಅವಲಂಬಿತರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು 5 ವರ್ಷದಿಂದ ನೋಡ್ಕೊಂಬಂದು ಅಂದರೆ ಅಡಿಕೆನಲ್ಲಿ ಆಗಿರ್ತಕ್ಕಂಥ ಮಾರುಕಟ್ಟೆ ವೈವಿಧ್ಯತೆ ಬೆಲೆಗಳಲ್ಲಿ ಆಗಿರ್ತಕ್ಕಂಥ ಏರಿಳಿತ. ಸೊ ಇಂಥ ಒಂದು ಸಂದರ್ಭನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ, ಇರ್ತಕ್ಕಂಥ ಜಮೀನಿನಲ್ಲೇ ಮಿಶ್ರ ಬೆಳೆಗಳನ್ನ ಯಾವ ರೀತಿ ಬೆಳೆಯಬಹುದು, ನಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೇರೆ ಬೆಳೆಗಳನ್ನ ಅಂತರ್ಬೆಳೆಯಾಗಿ ಯಾವ ಬೆಳೆಗಳನ್ನ ಬೆಳಿಬೋದು. ಈಗ ನೋಡಿರ್ಬೋದು ನಾನು ಈಗ ಅಡಿಕೆನಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಹಾಕಿದ್ದೀನಿ, ಅದ್ರ ಜೊತೆಗೆ ಏಲಕ್ಕಿ ಹಾಕ್ತಕ್ಕಂಥದ್ದಿರ್ಬೋದು, ಕೊಕೋವಾ ಹಾಕ್ತಕ್ಕಂಥದ್ದಿರ್ಬೋದು. ಈ ಒಂದು ಎಲ್ಲ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವೈವಿಧ್ಯತೆ ಕೂಡ ಇಂಪ್ರೂವ್ ಆಗುತ್ತೆ. ಎರಡನೇದೇನು ಅಂತಂದರೆ ರೈತರಿಗೆ ಬರ್ತಕ್ಕಂಥ ಸಂಕಷ್ಟಗಳು ಕಡಿಮೆ ಆಗುತ್ತೆ, ಮತ್ತು ವಾರ್ಷಿಕವಾಗಿ ಬರ್ತಕ್ಕಂಥ ಆದಾಯವೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ ಅದೇ ಒಬ್ಬ ಕೃಷಿ ಪದವೀಧರನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಸುಮಾರು 11 ವರ್ಷದಿಂದ ಒಂದು ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ, ಒಳ್ಳೆ ಸಂಬಳನೂ ಸಿಗ್ತಾ ಇತ್ತು, ಒಳ್ಳೆ ಫೆಸಿಲಿಟಿ ಇತ್ತು. ಸೊ ಆದರೂ ಕೂಡ ನಾನು ಆ ಒಂದು ಕೆಲಸನ ಬಿಟ್ಟು ಕೃಷಿನೇ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಅದ್ರ 4 ಪಟ್ಟು ಇಲ್ಲಿ ನಮಗೆ ಇನ್ಕಮ್ ಇದೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡಿದ್ರಿ. ಹಾಗೆ ಕೊನೆಯದಾಗಿ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಕೃಷಿ ಮಾಡ್ತಾ ಇದ್ದೀವಿ ಅಂತಂದಾಗ ಕೃಷಿಯಲ್ಲಿ ಒಂದೇ ಬೆಳೆಗೆ ಸೀಮಿತವಾಗಿದೆ, ಮಿಶ್ರ ಬೆಳೆಗಳನ್ನು ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಾಗ ಉತ್ತಮವಾದಂತಹ ಇಳುವರಿಯನ್ನು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಹೊರಗೆಲ್ಲ ಹೋಗಿ ದುಡಿಯೋದಕ್ಕಿಂತ ನಾವು ನಮ್ಮ ಭೂಮಿನಲ್ಲೇ ದುಡಿದು ಅದಕ್ಕಿಂತ 2-3 ಪಟ್ಟು ನಾವು ಆದಾಯವನ್ನು ಗಳಿಸಿ ನಾವು ನಮ್ಮ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರಿ. ಸೊ ಮತ್ತೊಮ್ಮೆ ಧನ್ಯವಾದಗಳು, ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಸೊ ನಮಗೂ ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳಿ ತುಂಬಾ ಖುಷಿ ಆಯಿತು. ಸೊ ಹಾಗೆ ನಮ್ಮ ರೈತರಿಗೂ ಕೂಡ ಈ ವಿಚಾರಗಳು ತುಂಬಾ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ಸೊ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಟರಾಜ್ ಅವರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಅವರ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಕಾಮನಬಿಲ್ಲಿನ ವರ್ಣವೈಭವ, ಸಪ್ತ ಸಾಗರ, ಸಪ್ತ ಸ್ವರ, ಸಪ್ತ ಗಿರಿಗಳಂತೆ ಸಪ್ತ ವರ್ಣಗಳ ಸಂಗಮವೇ ಕಾಮನಬಿಲ್ಲು. ಕಾಮನಬಿಲ್ಲಿಗೆ ಮಳೆಬಿಲ್ಲು, ಮನ್ವತನ ಬಿಲ್ಲು, ಇಂದ್ರಧನಸ್ಸು, ಇಂದ್ರಶಾಪೋ, ಭೀಮನ ನೆರಳು, ಹೀಗೆ ಅನೇಕ ಹೆಸರುಗಳು ಇದಕ್ಕೆ ಇವೆ. ಪ್ರಕೃತಿಯಲ್ಲಿ ಅತ್ಯಂತ ಅಚ್ಚರಿ ಹುಟ್ಟಿಸುವ ವಿದ್ಯಮಾನಗಳಲ್ಲಿ ಕಾಮನಬಿಲ್ಲು ಕೂಡ ಒಂದು. ಗ್ರೀಕರ ಪ್ರಕಾರ ಆಕಾಶಕ್ಕೆ ಕಮಾನಿನಂತೆ ನೇತು ಹಾಕಿದ ಸುಂದರ ಕಾಮನಬಿಲ್ಲು ಭೂಮಿ ಮತ್ತು ಸ್ವರ್ಗಗಳನ್ನು ಸೇರಿಸುವ ಸಂಗಮದ ಸೇತುವೆ. ಹಾಗೆಯೇ ದೇವರು ಮತ್ತು ನರಮನುಷ್ಯರನ್ನು ಬೆಸೆಯುವ ಸಂಪರ್ಕದ ಸಂಗಮವೂ ಹೌದು. ಕಾಮನಬಿಲ್ಲು ಮೂಡಿದರೆ ಅದು ಬರಗಾಲದ ಸಂಕೇತವೆಂದು ಹಳ್ಳಿಗರು ಬೊಬ್ಬೆ ಇಡುತ್ತಾರೆ. ಕಾಮನಬಿಲ್ಲು ಮೂಡಿದಾಗ ಕೆಲವು ಕಡೆ ಬಿಸಿಲು ಮಳೆ ಕಾಣಿಸುತ್ತದೆ. ಆಗ ದನ ಕಾಯುವ ಹುಡುಗರು ಗುಡ್ಡದಲ್ಲಿ ಕರಡಿಗೂ ನರಿಗೂ ಮದಿಗೆ ಮದುವೆ ಎಂದು ಕೇಕೆ ಹಾಕಿ ಕುಣಿಯುತ್ತಾರೆ. ನಮ್ಮ ಹಳ್ಳಿಯ ಜನ ಕಾಮನಬಿಲ್ಲನ್ನು ಮುತ್ತು, ರತ್ನ, ಹವಳ, ಪಚ್ಚೆಗಳಿಂದ ಕೂಡಿದ ಮಳೆಹಾರವೆಂದು ಬಣ್ಣಿಸಿದ್ದಾರೆ. ಬೆಳಕಿನ ವಿಶಿಷ್ಟ ವಿದ್ಯಮಾನವಾದ ಕಾಮನಬಿಲ್ಲಿಗೆ ಸೂರ್ಯನ ಬಿಳಿ ಬೆಳಕೆ ಮೂಲ ಕಾರಣವೆಂದು ಸರ್ ಐಸಾಕ್ ನ್ಯೂಟನ್ ತಿಳಿಸಿಕೊಟ್ಟಿದ್ದಾನೆ. ಒಂದು ಗಾಜಿನ ಪಟ್ಟಕದಲ್ಲಿ ಬಿಳಿ ಬೆಳಕನ್ನು ಹಾಯಿಸಿದರೆ ಅದು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲ, ನೀಲಿ, ನೇರಳೆ ಬಣ್ಣಗಳಾಗಿ ಕಾಣಿಸುತ್ತದೆಂದು ನ್ಯೂಟನ್ ತನ್ನ ಪ್ರಯೋಗದ ಮೂಲಕ ತೋರಿಸಿಕೊಟ್ಟ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇದಕ್ಕೆ ವಕ್ರೀಭವನ ಎನ್ನುತ್ತಾರೆ. ಪ್ರತಿಫಲನ, ವರ್ಣವಿಭಜನೆ ಕೂಡ ಈ ಕಾಮನಬಿಲ್ಲು ಮೂಡುವ ಸಂದರ್ಭದಲ್ಲಿ ನಡೆಯುತ್ತವೆ. ಕಾಮನಬಿಲ್ಲು ಮೂಡಲು ಬೆಳಕು ಮತ್ತು ಮಳೆ ಎರಡೂ ಬೇಕು. ಪೂರ್ವದಲ್ಲಿ ಸೂರ್ಯ ಇದ್ದರೆ ಪಶ್ಚಿಮದಲ್ಲಿ ಮಳೆ ಬರುತ್ತಿರಬೇಕು. ಅಂದರೆ ಮಳೆ ಹನಿ ಮತ್ತು ಸೂರ್ಯ ವಿರುದ್ಧ ದಿಕ್ಕಿನಲ್ಲಿದ್ದರೆ ಮಾತ್ರ ಕಾಮನಬಿಲ್ಲು ಸೃಷ್ಟಿಯಾಗುತ್ತದೆ. ಸೂರ್ಯ ಕಿರಣಗಳು ಮಳೆ ಹನಿಗಳ ಮೂಲಕ ಹಾದು ಬರುವಾಗ ವಕ್ರೀಭವನ, ಪ್ರತಿಫಲನ ಎರಡೂ ನಡೆಯುತ್ತವೆ. ಆಗ ಕಾಮನಬಿಲ್ಲು ಸ್ಪಷ್ಟವಾಗಿ ಕಾಣುತ್ತದೆ. ಕಾಮನಬಿಲ್ಲು ಮೂಡುವ ಅದರ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಗಿಡಮರಗಳಿದ್ದರೆ, ಹಚ್ಚ ಹಸಿರಿನ ವಾತಾವರಣವಿದ್ದರೆ ಕಾಮನಬಿಲ್ಲು ಇನ್ನೂ ಶುಭ್ರವಾಗಿ, ಉಜ್ವಲವಾಗಿ, ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಾಮಾನ್ಯವಾಗಿ ಬೆಳಿಗ್ಗೆ 9 ಗಂಟೆಯ ಒಳಗೆ ಮಧ್ಯಾಹ್ನ 3 ಗಂಟೆಯ ನಂತರ ಕಾಮನ ಬಿಲ್ಲುಗಳು ಮೂಡುತ್ತವೆ. ಏಕೆಂದರೆ ಸೂರ್ಯ ಆ ಸಂದರ್ಭಗಳಲ್ಲಿ ಮಾತ್ರ 42 ಡಿಗ್ರಿ ಕೋನದಲ್ಲಿರುತ್ತಾನೆ. ಒಮ್ಮೊಮ್ಮೆ ಈ ಕಾಮನ ಬಿಲ್ಲುಗಳು ಒಂದರ ಮೇಲೊಂದು ಮೂಡಿ ನಮಗೆ ಅಚ್ಚರಿ ಉಂಟು ಮಾಡುತ್ತವೆ. 2-2, 3-3 ಕಾಮನ ಬಿಲ್ಲು ಮೂಡುವುದುಂಟೆ ಎಂದು ಕೇಳಿದರೆ ಮೂಡುತ್ತವೆ, ಆದರೆ ತುಂಬ ಅಪರೂಪಕ್ಕೊಮ್ಮೆ ಅವು ಮೂಡಬಹುದು. ಕಾಮನ ಬಿಲ್ಲು ಸೂರ್ಯನ ವೃತ್ತಾಕಾರವನ್ನು ಪ್ರತಿಫಲಿಸುವುದರಿಂದ ಅದು ಕಮಾನಾಗಿ ಕಾಣಿಸುತ್ತದೆ. ವಿಮಾನಿನಲ್ಲಿ ಪ್ರಯಾಣ ಮಾಡುತ್ತಾ ಮೇಲೆ ಮೇಲೆ ಹೋದರೆ ಕಾಮನ ಬಿಲ್ಲು ಅರ್ಧ ಕಮಾನು ಅಲ್ಲ, ಪೂರ್ಣ ವೃತ್ತಾಕಾರವಾಗಿ ಕಾಣಿಸುತ್ತದೆ. ಕೆಲವು ಜಲಪಾತಗಳು, ಪುಟಿಯುವ ಕಾರಂಜಿಗಳ ಬಳಿಯೂ ಕೂಡ ನಾವು ಕಾಮನ ಬಿಲ್ಲಿನ ದೃಶ್ಯಗಳನ್ನು ಕಾಣಬಹುದು. ಕೃತಕವಾಗಿ ಕಾಮನ ಬಿಲ್ಲನ್ನು ನಾವು ಮೂಡಿಸಬಹುದು. ಬಾಯಲ್ಲಿ ನೀರು ತುಂಬಿಕೊಂಡು ಊದಿದರೆ, ಅದು ಸೂರ್ಯನ ಬೆಳಕಿಗೆ ವಿರುದ್ಧವಾಗಿದ್ದರೆ ಅಲ್ಲಿಯೂ ಕೂಡ ಪುಟ್ಟ ಪುಟ್ಟ ಕಾಮನ ಬಿಲ್ಲುಗಳು ಕಾಣಿಸುತ್ತವೆ. ಕಾಮನ ಬಿಲ್ಲನ್ನು ಹಿಡಿಯಲು ನೀವು ಅದನ್ನು ಬೆನ್ನಟ್ಟಿದರೆ ಕಾಮನ ಬಿಲ್ಲು ಸಿಗುವುದೇ ಇಲ್ಲ. ಅದೊಂದು ಮರೀಚಿಕೆಯಾಗಿ, ಬಿಸಿಲುಗುದುರಿಯಾಗಿ ಮುಂದೆ ಮುಂದೆ ಓಡುತ್ತಲೇ ಇರುತ್ತದೆ. ಅದನ್ನು ಬೆನ್ನಟ್ಟಿದರೆ ಅದು ಸಿಗುವುದಿಲ್ಲ. ಕಾಣುವ ಬಿಲ್ಲು ನಮ್ಮಿಂದ ಗರಿಷ್ಠ 2.5 ಕಿಲೋಮೀಟರ್ ದೂರದಲ್ಲಿರುತ್ತದೆ. ನ್ಯೂಟನ್ರವರ ಬೆಳಕಿನ ಸಿದ್ಧಾಂತಕ್ಕೆ ಈ ಕಾಮನ ಬಿಲ್ಲು ಸ್ಫೂರ್ತಿಯಾಗಿತ್ತೆಂದು ಅವರು ಹೇಳಿಕೊಂಡಿದ್ದಾರೆ. ಸಹಕಾರಿ ಚಳವಳಿಯ ಸಂಕೇತವಾಗಿ ಕಾಮನ ಬಿಲ್ಲಿನ ಛಾಪಿಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಕಾಮನ ಬಿಲ್ಲಿನ ಛಾಪನ್ನು ಅಥವಾ ಲಾಂಛನವನ್ನು ವಿಶ್ವಶಾಂತಿಯ ಸಂಕೇತವಾಗಿಯೂ ಕೂಡ ಬಳಸುತ್ತಾರೆ. ಅದೊಂದು ಹೆಮ್ಮೆಯ ಸಂಗತಿ. ಮತ್ತೊಂದು ವಿಷಯವೆಂದರೆ ಕಾಮನ ಬಿಲ್ಲು ಕೇವಲ ಹಗಲಿಗೆ ಮಾತ್ರ ಸೀಮಿತವಾಗಿಲ್ಲ, ರಾತ್ರಿಯೂ ಕೂಡ ನಾವು ಕಾಮನ ಬಿಲ್ಲನ್ನು ನೋಡಬಹುದು. ಯಾವಾಗ ಎಂದರೆ ತುಂಬು ಹುಣ್ಣಿಮೆಯ ದಿನ, ಬೆಳದಿಂಗಳ ರಾತ್ರಿಯೂ ಕೂಡ ಕಾಮನ ಬಿಲ್ಲು ಕಾಣಿಸುತ್ತದೆ. ಆದರೆ ಹಗಲಿನಂತೆ ಆ ಕಾಮನ ಬಿಲ್ಲು ಸ್ಪಷ್ಟವಾಗಿ ಕಾಣಿಸದೆ ಮಸುಕು ಮಸುಕಾಗಿರುತ್ತದೆ. ಒಟ್ಟಿನಲ್ಲಿ ಪ್ರಕೃತಿಯ ಅತ್ಯಂತ ಅಚ್ಚರಿ ಮೂಡಿಸುವ ವಿದ್ಯಮಾನಗಳಲ್ಲಿ ಕಾಮನ ಬಿಲ್ಲು ಅತ್ಯಂತ ಆಕರ್ಷಕವಾದದು ಎಂದು ಹೇಳಬಹುದು.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮ

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ.

0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತ್ರಿಶೂಲ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಕುಂತ್ರೆ ನಿಂತ್ರೆ ಅವಂದೆ ಧ್ಯಾನ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷ. ಇದು ಕಲ್ಯಾಣ್ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶ್ವಮೇಧ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹೃದಯ ಸಮುದ್ರ ಕಲಕಿ ಎನ್ನುವಂತಹ ಒಂದು ಬ್ಯೂಟಿಫುಲ್ ಆಗಿರುವ ಸಾಂಗ್ ಅನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದೊಡ್ಡರಂಗೇಗೌಡರು ಬರೆದಿರುವಂತಹ ಒಂದು ಗೀತೆ. ಸಂಗೀತ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕುಮಾರ್ ಬಂಗಾರಪ್ಪ ಅವರ ಒಂದು ಅಭಿನಯದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತ್ರಿಶೂಲ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆ ಬೆಟ್ಟದಲ್ಲಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಸಿ ಅಶ್ವಥ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಲ್ಯಾಣ್ ವೆಂಕಟೇಶ್ ಬರೆದಿರೋ ಸಂಗೀತ ನೀಡಿರುವಂತಹ ಒಂದು ಅಮೋಘವಾದಂತಹ ಗೀತೆ ಇದು. 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಟೋನಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನೀಲಿಯ ಬಾನಿಯಿಂದ ತಾರೆಯ ಊರಿಂದ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ರವಿ ಹಾಗೂ ನಾಗೇಂದ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದೊಡ್ಡರಂಗೇಗೌಡ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಲಕ್ಷ್ಮಿ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಂಧರ್ವ ಗಿರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಗಂಧರ್ವ ಗಿರಿಯಲ್ಲಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಅಭಿನಯ. ಇದು 1983 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರುತಿ ಎನ್ನುವಂಥ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಜನ್ಮ ಜನ್ಮದಲ್ಲು ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆ. ಇದು ಶ್ರುತಿ ಅವರ ಒಂದು ಅಭಿನಯ. ಇದು 1990 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಡೋ ಶ್ರೀ ಶಿವ ಭಜನ ಎನ್ನುವಂತಹ ಒಂದು ಸುಮಧುರವಾದಂತಹ ಶಿಶುನಾಳ ಶರೀಫ್ ಸಾಹೇಬರ ಗೀತೆಯನ್ನ ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಬಳಿ ಬಾರದೆ ಎನ್ನುವಂತ ಒಂದು ಸುಮಧುರವಾದಂತ ಗೀತೆ ಇದು. ಆರತಿ ಅವರ ಒಂದು ಅಭಿನಯದ ಈ ಒಂದು ಅಭೋಗವಾದಂತ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಂದೆ ಸಾಗೋಣ. ಚೆಲುವಿನ ಚಿತ್ತಾರ ಎನ್ನುವಂತಹ

ಒಂದು ಸುಮಧುರವಾದಂತಹ ಚಿತ್ರದ ಅದ್ಭುತವಾದಂತಹ ಗೀತೆ, ಅದುವೇ ಜನುಮದ ಗೆಳತಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆ. ಇದು ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ಮನುಮೂರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಅಮೂಲ್ಯ ಅವರ ಒಂದು ಜೋಡಿಯ ಚಿತ್ರ. ಇದು 2007 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಆತ್ಮೀಯ ಕೇಳುಗರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಬದುಕು ಜಟಕ ಬಂಡಿ ಎನ್ನುವಂತ ಒಂದು ಸುಮಧುರವಾದಂತಹ DVG ಅವರ ಒಂದು ಗೀತೆಯನ್ನ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಾವಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸುಲೋಚನಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶಿಶುನಾಳ ಶರೀತ್ ಸಾಹೇಬರ ಒಂದು ಗೀತೆಯನ್ನ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ಗೀತೆ ಹೋಗುತ್ತಿರುವುದು ಕಾಯ ವ್ಯರ್ಥ ಎನ್ನುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಯಾ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೈ ಆಟೋಗ್ರಾಫಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸವಿ ಸವಿ ನೆನಪು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಹರಿಹರನ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಭರದ್ವಾಜ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಮಾಚಾರಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳವ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹೋದೆಯ ದೂರ ಓ ಜತೆಗಾರ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ಮನೋಹರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಲ್ ವೈದ್ಯನಾಥನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ನಮ್ಮ ಕಾಶಿನಾಥ್ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ?
1: ಹೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ

ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
3: ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶುಕ್ಲಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆ ವಸಂತ ಸದಿ ಬಾ

0: ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯನ್ನು ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ದುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ. ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದಾದವು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರ್ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆಯೇ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದರಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ, ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ಬೇಕಾ ಸ್ವಾಮಿ, ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕ

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳಿಯಲ್ಲಿರುವ ಮಗುವಿನ ಬಳಿಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಚಡ ಚಡೀರನ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಳಿದಳಂತೆ. ಕಾರಣ ಏನು ಅಂದರೆ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನಾಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ಧಡಧಡದಂತನ ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ

ಬಿಂದು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರ್ತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ, ಎಂಟು ಭುಜಗಳಿಂದ ಕೂಡಿ ಅಲೆಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ, ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನೆ ಮಾಡಿ ಕಂಸ ಯೋಚನೆ ಮಾಡದ ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ, ಅಯ್ಯೋ ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ ವಸುದೇವರೇ ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ, ಸೇರಿದರಂತೆ. ಸ್ವಾಮಿ, ಈಗ ಆ ಹಾರಿಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡುವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನ, ಆದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟುಬಿಟ್ರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ, ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಳಿರು ತೋರಣಗಳ ಕಟ್ಟುತ್ತ

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಬ್ಬರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನಿಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನು ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ, ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದ್ರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ಲವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲೋ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲ್ಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ರು. ಕೃಷ್ಣ ಬಂದು ತನ್ನ ಕೈ ಹೀಗಂದ, ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ದೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಬಂದ್ಲು. ಇನ್ನೊಬ್ಬರು ಮನೆಯಲ್ಲಿ ಒಬ್ಬರು ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋದೆ ಮನೆಗೆ ಬಂದ್ರು. ಯಶೋದೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿದ್ದಾನೋ ಏನೋ ಅಮ್ಮ? ಯಶೋದಮ್ಮ ಕೇಳಿದ್ ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ, ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ವೋ? ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದೂ ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ, ಅವನಾರು ಎಲ್ಲಿಗನು ಎಂಬ ಸಂದೇಹ ಬೇಡ, ಅವನೇ ಶ್ರೀಕೃಷ್ಣ ಮರೆಯಬೇಡ. ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ಈಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೆ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನಾಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಹಾ, ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ ಕಳುಹಿಸಿಕೊಡುವ ಕೃಷ್ಣನನ್ನ. ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡ ಧಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನೂ ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವ ಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂತ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ. ಕೃಷ್ಣ, ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ? ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ? ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ, ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ? ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು. ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದು ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೂ ಓಡಿ ಬಂದರು ಕಂಸಭೂಪಾಲನತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸ್ಸನ್ನು ಮುರಿದರು. ಮುರಿದನೇ ಶಿವಧನುವನ್ನು. ದುರುಳ, ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೂ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ್ಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ್ಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಫಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ ಸರಿ. ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಣಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದರಂತೆ. ಬರ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ, ಅವನ ಮೇಲೆ ಆನೆ ಬಿದ್ದು ಬಿಡ್ತ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬ ಆಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡೀರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡೀರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳದಂದು ಚಾಣೂರ ಮುಷ್ಟಿಕಾಸುರನ್ನು ಹೆತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ, 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಸೇರಿರುವಂತಹ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ನನ್ನ ಮೊದಲನೇ ನಮಸ್ಕಾರ ಹೇಳ್ತಾ, ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜುಗಲ್ಬಂದಿ ಕಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಥಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮವು ಸಮುದಾಯ ಟ್ರಸ್ಟ್ ಶಿವಮೊಗ್ಗ, ಇವರು ನಮ್ಮ ಬಹಳ ಆತ್ಮೀಯರು, ನಮ್ಮ ಲಕ್ಷ್ಮೀನಾರಾಯಣ

ನಮ್ಮ ಸಂಗೀತದ ಬೆಳವಣಿಗೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಅವರು ನಮ್ಮ ಜೊತೆ ನಮಗೆ ಹಾರೈಸಿ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಭಾಳ ಭಾಳ ಈ ಸಮುದಾಯ ಟ್ರಸ್ಟ್ನವರು ಲಕ್ಷ್ಮೀನಾರಾಯಣ ಭಟ್ ಸರ್ ಆಗಲಿ ಅವರೆಲ್ಲ ಬಳಗದವರು, ಈ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಮಂಜುನಾಥ್ ಸರ್ ಮತ್ತು ಮಹಾದೇವ್ ಸರ್ ಅವರು, ಅವರೆಲ್ಲ ಬಳಗದವರು ಭಾಳ ಈ ಒಳ್ಳೆ ಶಿವಮೊಗ್ಗದ ಈ ಮಹಾನಗರ ಶಿವಮೊಗ್ಗದಲ್ಲಿ ಭಾಳ ಪ್ರತಿ ವರ್ಷವೂ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಹಾಗೂ 2 ವರ್ಷದ ಹಿಂದೆ ಕೋವಿಡ್ಗಿಂತ ಮುಂಚೆ ನಮ್ಮ ತಂದೆಯವ್ರ ಕಾರ್ಯಕ್ರಮವನ್ನು ಭಾಳ ಚಂದ ಕರ್ನಾಟಕ ಸಂಘದಲ್ಲಿ ಮಾಡಿದ್ರು. ಶಿವಮೊಗ್ಗದಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಟ್ರಸ್ಟ್ನವರು ಭಾಳ ಚಂದ ಕಾರ್ಯಕ್ರಮ ನಡೆಸ್ಕೊಳ್ತಿದ್ದಾರೆ. ಈ ವರ್ಷ ಈ ಸುಸಂದರ್ಭದಲ್ಲಿ ನಮಗೆ ಹಾಡಲಿಕ್ಕೆ ಈ ಸಮುದಾಯ ಟ್ರಸ್ಟ್ನವರು ಅವಕಾಶ ಮಾಡಿಕೊಟ್ಟಿದ್ದು, ಈ ಮಹಾಗಣಪತಿ ರವೀಂದ್ರ ನಗರ ಗಣಪತಿ ದೇವಸ್ಥಾನದಲ್ಲಿ ಈ ಮಹಾ ಸನ್ನಿಧಿಯಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಬಹಳ ಸಂತೋಷದ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಲಾರಸಿಕರು ಇಷ್ಟು ಚಂದ ಸೇರಿದ್ರು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಈ ಮಹಾ ರವೀಂದ್ರನಗರ ಗಣಪತಿಯ ಗಣಪತಿಯ ಪಾದಕ್ಕೆ ನಮ್ಮ ಪ್ರಥಮದಲ್ಲಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿನ ಯುವ ತಬಲಾವಾದಕರಾದಂಥ ನಮ್ಮ ಉಸ್ತಾದ್ ಫಜಲ್ ಖುರೇಶಿ ಹಾಗೂ ಉದಯ ರಾಜ್ ಕರ್ಪೂರ್ ಸರ್ ಹಾಗೂ ಮಡಿವಾಳಯ ಸಾಲಿ ಇವರ ಪ್ರಿಯ ಶಿಷ್ಯರಾದಂಥ ವಿದ್ವಾನ್ ವಿನಾಯಕ್ ಭಟ್ರು ಸಾಗರದಿಂದ ಅವರು ತಬಲಾ ಸಾಥಿಯಲ್ಲಿ ಬಂದಿದ್ದಾರೆ, ಅವ್ರಿಗೂ ನಮ್ಮ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಾದಂಥ ಶ್ರೀ ಪವನ್ ಕುಮಾರ್ ರಟ್ಟಿಹಳ್ಳಿ ಅವರಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಡಾಲ್ ತಬಲಾದಲ್ಲಿ ವಿನಾಯಕ್ ಭಟ್ರವರ ಶಿಷ್ಯ ಯುವ ತಬಲಾ ಕಲಾವಿದ ಶ್ರೀ ಕುಮಾರ್ ದರ್ಶನ್ ಅವರು, ವಿದ್ಯಾರ್ಥಿ ದರ್ಶನ್ ಅವರಿದ್ದಾರೆ. ಹಾಗೂ ತಂಬೂರಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಶಿಷ್ಯರಾದಂಥ ಶ್ರೀ ಬಸವರಾಜ್ ಅವರು ಹಾಗೂ ಸಿದ್ದೇಶ್ ಅವರು ತಂಬೂರಿ ಸಾಥಿಯಲ್ಲಿದ್ದಾರೆ. ಹಾಗೂ ನೀವೆಲ್ಲ ನಮ್ಮ ಇವತ್ತಿನ ಸಂಗೀತ ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಭಾಳ ಭಾಳ ಭಾಳ ಸಂತೋಷದ ವಿಚಾರ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಕೇಳ್ತಾ ಹಾಗೂ ನಮ್ಮ ಗುರುಗಳು ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾನು ಇಲ್ಲಿಂದ ಸಲ್ಲಿಸ್ತೇನೆ. ನಮ್ಮ ಗುರುಗಳಾದ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪುಟ್ಟರಾಜ್ ಕವಿ ಅಜ್ಜವರನ್ನ ಮನದಲ್ಲಿ ಸ್ಮರಿಸಿಕೊಂಡು ನೆನೆಸ್ಕೊಳ್ತಾ ಪ್ರಥಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕರಾದ್ದರಿಂದ ಹಿಂದೂಸ್ತಾನಿಯಲ್ಲಿ ರಾಗೇಶ್ರಿ ಅಂತ ಬರ್ತದೆ. ಆ ರಾಗೇಶ್ರಿದಲ್ಲಿ ಒಂದು 30-40 ಮಿನಿಟ್ಸ್ ಒಳಗೆ ಬಡಾಕ್ಯಾಲ್ನ ಹಾಡ್ತೀವಿ, ಸ್ವಲ್ಪ ಕ್ಲಾಸಿಕಲ್ ಹಾಡಿ ನಂತರದಲ್ಲಿ ದೇವರನಾಮ ಹಿಂದಿ ಭಜನ್ಗಳನ್ನ ಲೈಟ್ ಮ್ಯೂಸಿಕ್ನ ಹಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ರಾಗೇಶ್ರಿ.

ಇಲ್ಲಿವರೆಗೆ ರಾಗು ರಾಗೇಶ್ರದೊಳಗೆ ಬೆಳಕ್ಯಾಲ್ ಮತ್ತು ಅದರ ಚೋಟಕ್ಯಾಲ್ ಬಂದಿಶ್ನ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ರಾಗ ದುರ್ಗಾದೊಳಗೆ ದೇವಿಯ ಒಂದು

ಅವರಿಂದ ಎಲ್ಲ ಬಂದಿದ್ದು ಭಾಗ್ಯ, ಅವರ ಆಶೀರ್ವಾದನೇ, ಮತ್ತೆ ಬೇರೆ ಏನಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಅವರೆಲ್ಲ ಬಹಳ ಕಷ್ಟಪಟ್ಟು ಗುರುಗಳ ಸನ್ನಿಧಿಯಲ್ಲಿ ಅವರು ಬೆಳೆದು ಸಂಗೀತ ಅಭ್ಯಾಸ ಮಾಡ್ಕೊಂಡು ನಂತರದಲ್ಲಿ ನಮ್ಮ ತಂದೆಯವರು ನಾವು ನಮ್ಮ ಪರಂಪರೆ ಬೆಳೀತಿರೋದು. ಹಾಗಾಗಿ ಏನೋ ಆದರೂ ಎಷ್ಟೋ ಪರಂಪರೆ ಇದೆ, ಎಷ್ಟೋ ಕಲಾಕಾರರು, ದೊಡ್ಡ ದೊಡ್ಡ ವಿದ್ಯಾವಂತರು, ವಿದ್ವಾಂಸರು ನಮ್ಮ ಆಶ್ರಮ ಪರಂಪರೆಯಲ್ಲಿ ಬೆಳೆದು ಬಂದಿದ್ದಾರೆ. ಅಜ್ಜೋರಿದ್ರಲ್ಲಿ ನಮ್ಮ ತಂದೆಯವರಾಗಲಿ, ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಆಗಲಿ, ಸಾಕಷ್ಟು ಸೋಮನಾಥ್ ಮರಡೂರು ನಮ್ಮ ಗುರುಗಳು, ಸಂಗಮೇಶ್ವರ ಗವಾಯಿಗಳು ಎಲ್ಲ ಬಹಳಷ್ಟು ಎಲ್ಲ ಹಾಗೆ ಗುರುಗಳು ಬರೆದಿರುವಂಥ ಒಂದು ಭಕ್ತಿಗೀತೆನ ರಾಗ ದುರ್ಗಾದಲ್ಲಿ ಹಾಡು.

ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರುವಂತ ಮಹಾನ್ ಕವಿಗಳಾದಂಥ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಭಾಳ ಭಾಳ ಸಂತೋಷದ ವಿಚಾರ, ಯಾಕಂದರೆ ಭಾಳ ದೊಡ್ಡ ಸಾಹಿತಿಗಳವರು, ಯಾಕಂದರೆ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಎಂಥ ಎಂಥ ಭಾವಗೀತೆಗಳನ್ನು ಅವರು ರಚಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಭಾವಗೀತೆಗಳು ಅವರು ರಚಿಸಿದಂಥದ್ದು, ಎಂಥ ಎಂಥ ದೊಡ್ಡ ದೊಡ್ಡ ಕಲಾವಿದರು ಆರ್ಟಿಸ್ಟ್ಗಳು ಹಾಡಿ ಅದು ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ಮಹಾ ಭಾಗ್ಯ. ಇತ್ತೀಚೆಗೆ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು. ಬಹಳ ದೊಡ್ಡ ವಿಚಾರ, ಯಾಕಂದರೆ ಸುಮ್ಮನೆ ಅಲ್ಲ ಅದು ಇಲ್ಲಿ ಬಂದಿರುವುದು, ಭಾಳ ಸಂತೋಷದ ವಿಚಾರ. ಅವರಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ನಾವು ಇಲ್ಲಿಂದ ಸಲ್ಲಿಸ್ತಾ ಒಂದು ಕನಕದಾಸರು ಬರೆದಿರುವಂಥ

ನಮ್ಮ ಮುಂದೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಸರ್ ಅವರಿದ್ದಾರೆ. ಅವರು ರಚಿಸಿದಂಥ ಒಂದು ಭಾವಗೀತೆನ, ತುಂಬ ಪ್ರಖ್ಯಾತಿಯಲ್ಲಿರುವಂಥ ಒಂದು ಭಾವಗೀತೆನ ಹಾಡ್ತೇವೆ. ಏನಾರ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು. ರಾಗ ಚಾರುಕೇಶವರು.

ಹಾಡ್ತೀವಿ. ನಮ್ಮ ದೇಶಕ್ಕೆ ಭಾರತ ರತ್ನವನ್ನು ತಂದುಕೊಟ್ಟಂತಹ ಪಂಡಿತ್ ಭಾರತರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಗೂ ಲತಾ ಮಂಗೇಶ್ಕರ್ ಜಿ ಅವರು ಹಾಡಿರುವಂಥ ಒಂದು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಓ ಜನನಿ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಸೋದರ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗದೆ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಿವ ಶಿವ ಎನ್ನದ ನಾಲಿಗೆ ಏಕೆ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಲ್ ವೈದ್ಯನಾಥನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವಿ ಜಗದಂಬೆ ಜನನಿ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ತುಳಸಿ ದಯ ತೋರಮ್ಮ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಗವನ್ನು ಕಾಪಾಡು ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಆರ್ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಎಲ್ ಕೃಷ್ಣನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.